ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದ.

ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 ಸೆಪ್ಟೆಂಬರ್ 7 ಸೋಮವಾರ. ಪರಾಭವ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು, ಶ್ರಾವಣ ಮಾಸ, ಕೃಷ್ಣ ಪಕ್ಷ, ಏಕಾದಶಿ ತಿಥಿ, ಪುನರ್ವಸು ನಕ್ಷತ್ರ, ವ್ಯತಿಪಾತ ಯೋಗ, ಬಾಲವ ಕರ್ಣವಿದೆ. ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂದಿನ ಪ್ರಸಾರ ಇಂತಿದೆ. ಬೆಳಗ್ಗೆ 6:10 ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ, ಹೊಸ ಹುರುಪನ್ನ ನೀಡಲು ಭಕ್ತಿಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಈ ಕಾರ್ಯಕ್ರಮದಲ್ಲಿ ಆರ್ಜೆ ಶ್ವೇತಾ ಅವರು. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ವಚನಗಳ ಬಗ್ಗೆ ಬೆಳಕು ಚೆಲ್ಲುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಶಿವಮೊಗ್ಗದ ವಿಜಯ ಎಸ್ಎಚ್ ಅವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಬೆಳಗ್ಗೆ 7:35 ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ

ಪೊನ್ನಜ್ಜಿಯ ಕಥೆಗಳು ಪ್ರಸಾರವಾಗಲಿದೆ. ಬೆಳಗ್ಗೆ 8 ಗಂಟೆಯಿಂದ ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30ಕ್ಕೆ ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಪರಿಸರ ಪರಿಚಯ ಕಾರ್ಯಕ್ರಮ ಇದ್ದು, ಈ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತಾ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:00ಕ್ಕೆ ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆಯ ಬಗ್ಗೆ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ಆರ್ಜೆ ರಕ್ಷಿತಾ ಹುಳ್ಳ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:30ಕ್ಕೆ ಪುಸ್ತಕ ಪ್ರಪಂಚ ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲದು, ಅಕ್ಷರಗಳ ಲೋಕದ ಮೂಲಕ ಸಾಹಿತ್ಯ ಲೋಕದ ಪರಿಚಯ ಮಾಡಿಕೊಡುವ ಸಾಹಿತ್ಯ ಲೋಕ ಕಾರ್ಯಕ್ರಮ. ಬೆಳಗ್ಗೆ 10:00ಗೆ ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ ಹಾಡನ್ನ ಹೇಳಿ ಕಾರ್ಯಕ್ರಮವನ್ನ ಎಂಜಾಯ್ ಮಾಡಬಹುದಾಗಿದೆ. ಬೆಳಗ್ಗೆ 11:00ಗೆ ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ, ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನೋರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಿಷ್ಟು ಕಥೆಗಳನ್ನ ತಿಳಿಸುವ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ಆರ್ಜೆ ರಕ್ಷಿತಾ ಹೊಳ್ಳ. ಬೆಳಗ್ಗೆ 11:30ಕ್ಕೆ ಕೆಲಸದ ಜೊತೆ ಕಾಲ ಕಳೆದು ಒಂದಿಷ್ಟು ಚಿತ್ರಗೀತೆಯನ್ನ ಭಾವಗೀತೆಯನ್ನ ಕೇಳುವ ಸಮಯ. 12:30ಕ್ಕೆ ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆಯ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00ಗೆ ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನ ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಆರ್ಜೆ ಮಹಾಲಕ್ಷ್ಮಿ ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ. ಮಧ್ಯಾಹ್ನ 1:30ಕ್ಕೆ ಸ್ಥಳೀಯ ಸುದ್ದಿಗಳನ್ನ ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿ ಬರಲಿದೆ. ಮಧ್ಯಾಹ್ನ 2:00ಗೆ ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯದಲ್ಲಿ ಮೂಡಿ ಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಪಂಪ ಭಾರತದ ಕಾವ್ಯ ವಾಚನ ಡಾಕ್ಟರ್ ಪಿರಾಜೆ, ಕನ್ನಡದಲ್ಲಿ ಇಂಗ್ಲಿಷ್ ಕಲಿಯಿರಿ ವಿಜಯ ಎಸ್ಎಚ್ ಅವರು ತಿಳಿಸಿಕೊಡಲಿದ್ದಾರೆ. ಮಧ್ಯಾಹ್ನ 3:00ಗೆ ಹಳೆಯ ಕನ್ನಡ ಭಾವಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00ಗೆ ಸರಿಯಾಗಿ ಕಾಫಿ ವಿತ್ ಆರ್ಜೆ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:00ಗೆ ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30ಕ್ಕೆ ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು, ಕುಂದು ಕೊರತೆಯನ್ನ ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮ ಇದ್ದು, ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 6:00ಕ್ಕೆ ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರಗನ್ನ ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 6:30ಕ್ಕೆ 0 to Hero ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನ ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಆರ್ಜೆ ಅರ್ಪಿತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 7:00ಗೆ ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ

0: ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಶುಭ ದಿನ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಎಲ್ಲರಿಗೂ ಬೆಳಗಿನ ನಮಸ್ಕಾರಗಳು. ಸ್ನೇಹಿತರೆ, ನಮ್ಮಲ್ಲಿ ಸುಮಾರು ಜನರು ಜೀವನದಲ್ಲಿ ದೊಡ್ಡ ದೊಡ್ಡ ಕನಸುಗಳನ್ನ ಕಾಣ್ತಾ ಇರ್ತಾರೆ. ನಾನು ನಾಳೆಯಿಂದ ಹೀಗ್ ಮಾಡ್ತೀನಿ, ಹಾಗ್ ಸಾಧಿಸ್ತೀನಿ ಅಂತೆಲ್ಲ ಗಂಟೆಗಟ್ಟಲೆ ಭಾಷಣ ಮಾಡ್ತೀವಿ, ಫ್ರೆಂಡ್ಸ್ ಜೊತೆಗೆ ಚರ್ಚೆ ಮಾಡ್ತೀವಿ. ಆದ್ರೆ ಸೂರ್ಯ ಮುಳುಗುವಾಗ ನೋಡಿದ್ರೆ ಕೈಯಲ್ಲಿ ಯಾವುದೇ ಕೆಲಸ ಆಗಿರೋದಿಲ್ಲ, ಬರೀ ಮಾತಿನಲ್ಲೇ ಅರ್ಧ ಆಯುಷ್ಯ ಕಳೆದು ಹೋಗಿರುತ್ತೆ. ಆದ್ರೆ ಯೋಚನೆ ಮಾಡಿ ಸ್ನೇಹಿತರೆ, ನಮ್ಮ ಪರಿಶ್ರಮವೇ ಮಾತನಾಡಲು ಶುರುವಾದ್ರೆ ಹೇಗಿರುತ್ತೆ ಅಂತ. ಇದಕ್ಕೊಂದು ಪುಟ್ಟದೊಂದು ಸುಂದರ ಕತೆ ಹೇಳ್ತೀನಿ ಕೇಳಿ. ಒಂದೂರಿನಲ್ಲಿ ಒಬ್ಬ ಮಹಾನ್ ಶಿಲ್ಪಿ ಇದ್ದ. ಆತನ ಬಳಿ ಒಬ್ಬ ಯುವಕ ಶಿಲ್ಪಿ ಕಲಿಯಲು ಬಂದಿದ್ದ. ಆ ಯುವಕನಿಗೆ ಕೆಲಸ ಮಾಡೋದ್ಕಿಂತ ಮಾತನಾಡೋದೇ ಜಾಸ್ತಿ ಆಗಿತ್ತು. ಪ್ರತಿದಿನ ಬೆಳಗ್ಗೆ ಬಂದು ಗುರುಗಳ ಹತ್ತಿರ, ಗುರುಗಳೇ, ಇವತ್ತು ನಾನು ವಿಶ್ವವೇ ಬೆರಗಾಗುವಂತಹ ಒಂದು ಅದ್ಭುತವಾದ ಕಲ್ಲು ಮೂರ್ತಿಯನ್ನ ಕೆತ್ತಿ ಕಂಪ್ಲೀಟ್ ಮಾಡ್ತೀನಿ, ನೋಡಿ ನನ್ನ ಕಲೆ ಹೇಗಿರುತ್ತೆ ಅಂದ್ರೆ ಎಲ್ಲರೂ ಮೂಗು ಮೇಲೆ ಬೆರಳು ಇಡಬೇಕು ಅಂತ ದೊಡ್ಡ ದೊಡ್ಡ ಮಾತುಗಳನ್ನ ಆಡಿದ. ಗುರುಗಳು ಸುಮ್ಮನೆ ನಕ್ಕು ತಮ್ಮ ಕೆಲಸದಲ್ಲಿ ಮಗ್ನರಾಗಿದ್ರು. ಹೀಗೆ ದಿನಗಳು ಕಳೆದವು. ಯುವಕ ದಿನಕ್ಕೊಂದು ಪ್ಲಾನ್ ಹೇಳ್ತಾ ಇದ್ದ. ಆದ್ರೆ ಸಂಜೆ ನೋಡಿದ್ರೆ ಆ ಕಲ್ಲಿನ ಮೇಲೆ ಒಂದು ಗೀರು ಕೂಡ ಮೂಡ್ತಿರ್ಲಿಲ್ಲ. ಹೀಗಿರುವಾಗ ಒಂದು ದಿನ ಗುರುಗಳು ಆ ಯುವಕನಿಗೆ ಒಂದು ಕೆಲಸ ಕೊಡ್ತಾರೆ. ಆ ಕೆಲಸ ಏನು ಅಂತ ತಿಳಿಯೋಕ್ಕೂ ಮುನ್ನ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಳೆದ ಭಾಗದಲ್ಲಿ ಕನಸು ಕಾಣ್ತಾ ಮಾತನಾಡ್ತಾ ಟೈಮ್ ವೇಸ್ಟ್ ಮಾಡೋ ಬದಲು ನಮ್ಮ ಕೆಲಸಗಳೇ ಮಾತನಾಡುವಂತಾಗಬೇಕು ಅಂತ ತಿಳಿಸ್ತಾ ಇದ್ದೆ. ಹಾಗೆ ಅದಕ್ಕೆ ಸಂಬಂಧಪಟ್ಟ ಒಂದು ಪುಟ್ಟ ಕಥೆಯನ್ನು ಕೂಡ ತಿಳಿಸ್ತಾ ಇದ್ದೆ. ಈ ಕಥೆಯನ್ನ ಈಗ ಮುಂದುವರಿಸ್ತೀನಿ, ಕೇಳಿ. ಒಂದು ದಿನ ಗುರುಗಳು ಯುವಕನಿಗೆ ಒಂದು ಒರಟಾದ ಕಲ್ಲನ್ನ ಕೊಡ್ತಾರೆ. ಮಗು, ಇವತ್ತು ಸೂರ್ಯ ಮುಳುಗೋದ್ರೊಳಗೆ ಈ ಕಲ್ಲನ್ನ ಒಂದು ಸುಂದರ ಶಿಲ್ಪವಾಗಿ ಮಾಡ್ಬೇಕು ಅಂತ ಹೇಳ್ತಾರೆ. ಯುವಕ ಎಂದಿನಂತೆ ಉತ್ಸಾಹದಿಂದ, ಆಯ್ತು ಗುರುಗಳೇ, ಈಗಲೇ ನೋಡಿ ಅಂತ ಹರಟೆ ಹೊಡೆಯುತ್ತಾ ಉಳಿ ಹಿಡಿದುಕೊಂಡ. ಆದ್ರೆ ಅರ್ಧ ದಿನ ಬರೀ ಮಾತನಾಡ್ತಲೇ ಕಾಲ ಕಳೆದ. ಸಂಜೆ ಹತ್ತಿರವಾಗ್ತಿದ್ದಂತೆ ಆತನಿಗೆ ಗಾಬರಿಯಾಯ್ತು, ಕೈ ನಡುಗಿತು, ಸಮಯ ಮುಗಿದು ಹೋಯಿತು, ಕೊನೆಗೆ ಆ ಕಲ್ಲು ರೂಪಗೆಟ್ಟು ಹಾಳಾಯಿತು. ಆಗ ಹಿರಿಯ ಶಿಲ್ಪಿ ಬಂದು ಆ ಯುವಕನ ಭುಜದ ಮೇಲೆ ಕೈ ಇಟ್ಟು ನಯವಾಗಿ ಹೇಳಿದರು, ಮಗು, ಜಗತ್ತಿಗೆ ನಿನ್ನ ಮಾತಿನ ಭರವಸೆಗಳ ಅವಶ್ಯಕತೆ ಇಲ್ಲ, ನೀನು ಮಾಡುವ ಕೆಲಸದ ಫಲವೇ ನಿನ್ನ ಪರಿಚಯ ಮಾಡಿಸಬೇಕು. ಕಲ್ಲಿಗೆ ಉಳಿ ಏಟು ಬೀಳಬೇಕೇ ಹೊರತು ನಾಲಿಗೆಯ ಮಾತುಗಳಲ್ಲ ಅಂತ ಗುರುಗಳು ಹೇಳ್ತಾರೆ. ಹೌದಲ್ವಾ ಸ್ನೇಹಿತರೆ, ಈ ಕತೆ ನಮಗೂ ಅನ್ವಯಿಸುತ್ತೆ ಅಲ್ವಾ? ಬರೀ ಕನಸು ಕಾಣ್ತಾ ನಾಳೆ ಮಾಡ್ತೀನಿ, ನಾಡಿದ್ ಮಾಡ್ತೀನಿ ಅಂತ ಕಾಲಹರಣ ಮಾಡೋದ್ಕಿಂತ ಇವತ್ತೇ ಈಗಲೇ ನಿಮ್ಮ ಕೈಯಲ್ಲಿರುವ ಕೆಲಸಕ್ಕೆ ಜೀವ ತುಂಬಿ, ನಿಮ್ಮ ಯಶಸ್ಸು ಸದ್ದಿಲ್ಲದೆ ತನ್ನ ಗೆಲುವಿನ ಧ್ವನಿಯನ್ನು ಜಗತ್ತಿಗೆ ಕೇಳಿಸಲಿ. ಮಾತು ಬೆಳ್ಳಿ, ಮೌನ ಬಂಗಾರ ಅನ್ನೋ ರೀತಿಯಲ್ಲಿ ಇವತ್ತಿನ ದಿನವನ್ನು ಬರೀ ಮಾತುಗಳಿಂದ ಅಲ್ಲ, ನಿಮ್ಮ ಅದ್ಭುತ ಕೆಲಸಗಳ ಮೂಲಕ ಸ್ಮರಣೀಯವಾಗಿಸೋಣ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಬದುಕಿನ ದಾರಿಯಲ್ಲಿ ಸಾಗ್ತಾ ನಾವು ನಮ್ಮನ್ನ ಎಲ್ಲಕ್ಕಿಂತ ಶ್ರೇಷ್ಠ ಅಂದ್ಕೊಂಡು ಮರ್ತಿರ್ತೇವೆ. ಆದರೆ ನಿಜಕ್ಕೂ ಮಾನವ ದೇಹಕ್ಕೆ ನಮ್ಮ ಅಹಂಕಾರಕ್ಕೆ ಬೆಲೆ ಎಷ್ಟು ಸ್ನೇಹಿತರೆ? ಇವತ್ತು ನಮ್ಮ ಜೊತೆ ಆ ಬಗ್ಗೆ ಒಂದು ಅತ್ಯಂತ ಸುಂದರವಾದ ಹಾಗೂ ಆಳವಾದ ಚಿಂತನೆಯನ್ನು ಬಿಚ್ಚಿಡುವ ಒಂದು ಅಪರೂಪದ ಷಟ್ಪದಿ ಇದೆ. ಬನ್ನಿ, ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಇದರ ಆಳಕ್ಕೆ ಇಳಿದು ನೋಡೋಣ. ಈ ಒಂದು ಷಟ್ಪದಿ ಬರೆದವರು ರಾಮ ಸುಬ್ಬರಾಯ ಶೇಟ್ ಅವರು. ನೀತಿ ಷಟ್ಪದಿ 108 ಎಂಬ ಪುಸ್ತಕದಲ್ಲಿ ಉಲ್ಲೇಖಿಸಿದ್ದಾರೆ. ಶಿವನ ವಾಹನ ನಂದಿ ಲೋಕದಿ ಜವನ ಹೊರುವುದು ಮಹಿಷ ಸತತವು. ಭುವನದೊಡೆಯಗೆ ಗರುಡ ವಾಹನ ಕುಡಿಯ ಮೇಲಿರ್ಪನ್ ಅವನಿಯಲ್ಲಿ ಪಶು ಪಕ್ಷಿ ಮಾನ್ಯವೋ. ತವಕದಲ್ಲಿ ಗೋಪೂಜೆ ಮಾಡ್ಪರೋ ಭುವಿಯ ನಾಳ್ವನ ದೇಹ ಕವಡೆಗೂ ಕೀಳು ತಿಳಿಮನುಜ. ಅಂದ್ರೆ ಸಂಸಾರದಲ್ಲಿ ಅಥವಾ ಸೃಷ್ಟಿಯಲ್ಲಿ ನಾವೇ ಅತ್ಯಂತ ಶ್ರೇಷ್ಠ ಜೀವಿಗಳು ಎಂದು ನಮಗೆ ನಾವೇ ಅಂದ್ಕೊಳ್ತಾ ಇರ್ತೀವಿ. ಪ್ರಾಣಿಗಳಿಗೆ ಮಾತನಾಡೋದಕ್ಕೆ ಬರದೇ ಇರಬಹುದು, ಆದರೆ ನಮಗೆ ಮಾತನಾಡುವ ಹಾಗೂ ಯಾವುದೇ ವಿಚಾರವನ್ನು ಪ್ರತಿಪಾದಿಸಿ ಗೆಲ್ಲುವ ವಾಕ್ಶಕ್ತಿ ಕರಗತವಾಗಿದೆ. ಕೆಲವು ನ್ಯಾಯಾಲಯಗಳಲ್ಲಿಯೂ ಕೂಡ ವಾದದಿಂದ ಅಪರಾಧಿಯು ಶಿಕ್ಷೆಯಿಂದ ತಪ್ಪಿಸಿಕೊಂಡಿರುವುದನ್ನ ನಾವು ನೋಡ್ತಾ ಇರ್ತೇವೆ. ಭಗವಂತ ನಮಗೆ ನೀಡಿದ ಅತಿ ದೊಡ್ಡ ವರವೆಂದರೆ ಈ ವಾಕ್ಶಕ್ತಿ. ಆದರೆ ಪ್ರಾಣಿಗಳಿಗೆ ಇರುವ ಆ ನಿಯತ್ತು ಮಾನವನಿಗಿಲ್ಲ ಎನ್ನುವುದು ಕೂಡ ಅಷ್ಟೇ ಸತ್ಯ ಸ್ನೇಹಿತರೆ. ಇಲ್ಲಿ ಒಂದು ಚಂದದ ಪ್ರಸಂಗ ನೆನಪಿಗೆ ಬರುತ್ತೆ ಕೇಳಿ. ಗಾಣದ ಎತ್ತಿಗೆ ಗಂಟೆಯನ್ನು ಏಕೆ ಕಟ್ಟಬೇಕು ಎಂಬ ಪ್ರಶ್ನೆ ಬಂದಾಗ ಗಾಣದವನ ಉತ್ತರ ಹೀಗಿದೆ: ಎತ್ತು ತಿರುಗುತ್ತಿದ್ದರೆ ಗಂಟೆ ಅಲ್ಲಾಡುತ್ತದೆ, ಅದರ ಶಬ್ದದಿಂದ ಎತ್ತು ತಿರುಗುತ್ತಲೇ ಇದೆ ಅಂತ ತಿಳಿಯುತ್ತೆ. ಒಮ್ಮೆ ಶಬ್ದ ನಿಂತರೆ ಪುನಃ ಎತ್ತಿಗೆ ಪೆಟ್ಟು ನೀಡಿ ಚಾಲನೆ ನೀಡುತ್ತೇನೆ. ಒಂದು ವೇಳೆ ಎತ್ತು ನಿಂತಲ್ಲೇ ಗಂಟೆಯನ್ನು ಶಬ್ದ ಮಾಡುತ್ತಿದ್ದರೆ ಏನು ಎಂಬ ಪ್ರಶ್ನೆಗೆ ಆತನ ಉತ್ತರ: ಇಲ್ಲ ಸ್ವಾಮಿ, ಈ ಮೋಸದ ವಿದ್ಯೆ ಮನುಷ್ಯನಿಗೆ ಮಾತ್ರ ತಿಳಿದಿರುವುದು. ಇದರಿಂದ ಮನುಷ್ಯನ ಕುಹುಕುತನ ಎಷ್ಟು ಆಳವಾದದ್ದು ಎಂಬುದು ಅರ್ಥವಾಗುತ್ತೆ. ನಮ್ಮ ಶಾಸ್ತ್ರಗಳ ಪ್ರಕಾರ ಲೋಕದೊಡೆಯನಾದ ಶಿವನ ವಾಹನ ನಂದಿ, ಯಮನ ವಾಹನ ಕೋಣ, ಶ್ರೀಮನ್ನಾರಾಯಣ ವಾಹನ ಗರುಡ. ಅಷ್ಟೇ ಅಲ್ಲ, ಆತನ ಧ್ವಜದ ಮೇಲೂ ಅದು ವಿರಾಜಮಾನವಾಗಿದೆ. ಕಪಿಧ್ವಜ ಪಾಂಡವರದ್ದು, ಚಕ್ರವರ್ತಿಗಳು ಇರುವುದು ಸಿಂಹಾಸನದಲ್ಲಿ. ಜಗದಂಬೆಯ ವಾಹನ ಸಿಂಹ ಅಥವಾ ಹುಲಿ. ವಿಷ್ಣು ಮಲಗಿರುವುದು ಆದಿಶೇಷನ ಮೇಲೆ. ಶ್ವಾನಗಳು ದತ್ತಾತ್ರೇಯನ ಆಶ್ರಯ. ಹೀಗೆ ಪ್ರಾಣಿ ಪಕ್ಷಿಗಳ ಜೊತೆ ನಂಟು ಹೊಂದಿರುವ ದೈವಿಕತೆಯನ್ನು ಗಮನಿಸಿದರೆ ಮನುಷ್ಯನ ಸ್ಥಾನ ಎಲ್ಲಿ ಬರುತ್ತೆ? ಸೊ ಸ್ನೇಹಿತರೆ, ನಮ್ಮ ಪೌರಾಣಿಕ ಕಥೆಗಳಲ್ಲಿ ಬರುವ ಮನು ಮತ್ತು ಶತರೂಪೆಯರ ಪ್ರಸಂಗವನ್ನು ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಲೇಖಕರಾದ ರಾಮ ಸುಬ್ರಾಯ ಶೇಟ್ ಅವರು ನೀತಿ ಶತಪಥಿ 108 ಎಂಬ ಪುಸ್ತಕದಲ್ಲಿ ಮಾನವನ ದೇಹಕ್ಕೆ ಏನು ಬೆಲೆ ಇದೆ ಅನ್ನೋ ಲೇಖನವನ್ನ ಉಲ್ಲೇಖಿಸಿದ್ದಾರೆ. ಈಗ ಪೌರಾಣಿಕ ಕಥೆಯಲ್ಲಿ ಬರುವಂತಹ ಮನು ಮತ್ತು ಶತರೂಪೆಯವರ ಪ್ರಸಂಗವನ್ನ ನಾನೀಗ ತಿಳಿಸ್ತಾ ಇದ್ದೀನಿ, ಕೇಳಿ. ಭೂಮಿಯಲ್ಲಿ ಮಲಿನತೆ ತೀರಾ ಹೆಚ್ಚಾದಾಗ ಲಯಕರ್ತ ಅದನ್ನು ಶುದ್ಧೀಕರಿಸಲು, ಭೂಮಂಡಲವನ್ನು ಜಲಾವೃತ್ತಗೊಳಿಸಲು ನಿಶ್ಚಯಿಸುತ್ತಾನೆ. ಆಗ ಸ್ಥಿತಿಕರ್ತನಾದ ವಿಷ್ಣು ಮನು ಮತ್ತು ಆತನ ಪತ್ನಿ ಶತರೂಪೆಗೆ ಆದೇಶಿಸುತ್ತಾನೆ. ಭೂಮಿಯ ಜಲಾವೃತ್ತದ ಸಂದರ್ಭದಲ್ಲಿ ಸೃಷ್ಟಿಯ ಎಲ್ಲ ಪ್ರಭೇದಗಳನ್ನು ವಿಶೇಷವಾದ ನಾವೆಯಲ್ಲಿ ರಕ್ಷಿಸಿಕೊಂಡಿರಬೇಕು. ಇದು ನಿಮ್ಮ ಕರ್ತವ್ಯ, ಅದಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಅಂತ. ಹಾಗಾಗಿ ಎಲ್ಲ ಸಂಗ್ರಹವಾದ ಮೇಲೆ ಮನು ತನ್ನ ಪತ್ನಿಯನ್ನು ಕೇಳ್ತಾನೆ, ಕಾಗೆಯನ್ನು ಸಂಗ್ರಹಿಸಿದ್ದೀಯಾ ಎಂದು. ಅದಕ್ಕೆ ಶತರೂಪ ಹೇಳ್ತಾಳೆ, ಅವುಗಳಿಂದ ಏನ್ ಪ್ರಯೋಜನ, ಹಾಗಾಗಿ ಅದನ್ನ ಸಂಗ್ರಹಿಸಿಲ್ಲ ಅಂತ ಹೇಳ್ತಾಳೆ. ಆಗ ಮನು ಹೇಳ್ತಾನೆ, ಶತರೂಪ, ಈ ಸೃಷ್ಟಿಯಲ್ಲಿ ನಿಷ್ಪ್ರಯೋಜನಕವಾಗಿರೋದು ಯಾವುದೂ ಇಲ್ಲ. ಸಸ್ಯವಾಗಿರಲಿ ಪ್ರಾಣಿಯಾಗಿರಲಿ ಕಾಗೆ ಇಲ್ಲದೆ ಶ್ರಾದ್ಧದ ವಾಯಸ ಬಲಿಯನ್ನು ಯಾರಿಗೆ ಅರ್ಪಿಸುವುದು? ಆಗ ಅವಳಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಇದರ ಸಾರಾಂಶ ಇಷ್ಟೇ ಸ್ನೇಹಿತರೆ, ಜೀವ ಸರಪಳಿಯಲ್ಲಿ ಒಂದು ಕೊಂಡಿ ಕಳಚಿದರೂ ಪ್ರಕೃತಿಯಲ್ಲಿ ಏರುಪೇರಾಗುತ್ತೆ. ಇನ್ನು ಕೊನೆಯದಾಗಿ ಬದುಕಿನ ಬೆಲೆ ಏನು ಅಂತ ನೋಡೋದಾದ್ರೆ ಆಶ್ಚರ್ಯ ಆಗುತ್ತೆ. ಆನೆಯು ಇದ್ದರೂ ಸಾವಿರ, ಸತ್ತರೂ ಸಾವಿರ. ಅಂದ್ರೆ ಆನೆ ದಂತಕ್ಕೆ, ಹುಲಿಯ ಉಗುರಿಗೆ, ಜಿಂಕೆಯ ಕೊಂಬಿಗೆ, ಕೆಲವು ಹಾವಿಗೆ ಅಂದ್ರೆ ಹಾವಿನ ವಿಷಕ್ಕೆ ಕೋಟಿ ಕೋಟಿ ಬೆಲೆ ಇದೆ. ನೀವು ಕೇಳಿರಬಹುದು, ಟೋಕಿಯೋದಲ್ಲಿ ಒಂದು ವಿಶೇಷ ಮೀನು 12 ಕೋಟಿ ರೂಪಾಯಿಗೆ ಮಾರಾಟವಾಯಿತು ಅಂತಂದ್ರೆ ಆಶ್ಚರ್ಯವಾಗುತ್ತೆ. ಇನ್ನೂ ಕೆಲವು ಶ್ವಾನಗಳ ಬೆಲೆಯನ್ನ ಕೇಳಿದರೂ ಬೆರಗಾಗಬೇಕಾಗುತ್ತೆ. ಗೋವಿನ ಮಹತ್ವವೇನೆಂದರೆ ಸಕಲ ದೇವತೆಗಳು ಗೋವಿನಲ್ಲಿ ನೆಲೆಸಿದ್ದಾರೆ ಎಂಬ ನಂಬಿಕೆ ಇದೆ. ಇದರಿಂದ ಗೋವು, ಹಾವು ಹಾಗೂ ವೃಕ್ಷಗಳು ಪೂಜಿಸಲ್ಪಡುತ್ತವೆ. ಆದರೆ ಪ್ರಜ್ಞರು ಬಡವನೊಬ್ಬ ಕಾಡಿನಿಂದ ಮೊಲವನ್ನು ಹೊಡೆದು ತಂದರೆ ಅದಕ್ಕೆ ಬೆಲೆ ಕೊಟ್ಟು ಕೊಳ್ಳುವರು. ಆದರೆ ಚಕ್ರವರ್ತಿಯ ಕಳೇಬರಕ್ಕೆ ಕವಡೆಯ ಕಿಮ್ಮತ್ತೂ ಇರೋದಿಲ್ಲ. ಕತೆ ಚೆನ್ನಾಗಿದೆ ಅಲ್ವಾ? ಇವತ್ತಿನ ಈ ಕಾರ್ಯಕ್ರಮದ ಮುಖಾಂತರ ನಾವು ತಿಳಿಬೇಕಾಗಿದ್ದು ಇಷ್ಟೇ ಸ್ನೇಹಿತರೆ. ಈ ಎಲ್ಲಾ ಅಂಶಗಳನ್ನು ಮನನ ಮಾಡಿಕೊಂಡು ಮನುಷ್ಯನ ಉಸಿರು ನಿಂತರೂ ಜನಮಾಸದಲ್ಲಿ ಸದಾ ಉಳಿಯುವಂತೆ ಸಾರ್ಥಕ ಬದುಕನ್ನು ನಡೆಸಬೇಕಾದದ್ದು ನಮ್ಮ ಕರ್ತವ್ಯ. ಹಾಗೆ ನಮ್ಮ ಬದುಕನ್ನು ಸುಸಂಸ್ಕೃತ ಸಜ್ಜನರಾಗಿ ರೂಪಿಸಿಕೊಂಡು ಪಾವನಗೊಳಿಸಿಕೊಳ್ಳೋಣ ಅಂತ ಹೇಳ್ತಾ, ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ನೋಡಲ್ಲಿ ಲೈಟ್ ಗಳು ಆಫ್ ಮಾಡಿಲ್ಲ.
7: ಅಯ್ಯೋ ಬಿಡಜ, ಪವರ್ ಬಿಲ್ ನಾನ್ ತಾನೇ ಕಟ್ಟೋದು.
6: ಹಾಗಲ್ಲೋ, ದುಡ್ಡಿನ ಪ್ರಶ್ನೆ ಅಲ್ಲ, ಅದು ಪವರ್ ವೇಸ್ಟ್ ಯಾಕೆ ಮಾಡ್ತೀಯೋ? ಇದರಿಂದ ಜಗತ್ತಿಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ನಿಂಗೆ ಗೊತ್ತಿಲ್ವೇನೋ?
7: ಹೌದೌದು, ನಾನು ಒಬ್ಬ ಲೈಟ್ ಆಫ್ ಮಾಡೋದ್ರಿಂದ ಜಗತ್ತಿನ ಪವರ್ ಸಮಸ್ಯೆ ಎಲ್ಲ ಬಗೆಹರುತ್ತೆ ಅಲ್ವಾ?
6: ಏ ನೋಡಪ್ಪ, ಹೀಗ ಅನ್ಕೋಬಾರ್ದು. ಎಲ್ರೂ ತಿಳ್ಕೊಂಡು ಪವರ್ ಯೂಸೇಜ್ ಕಡಿಮೆ ಮಾಡಿದ್ರೆ ಜಗತ್ತು ಪರಿಸರ ಎಷ್ಟು ಸುಂದರವಾಗುತ್ತೆ ಯೋಚಿಸು.
7: ಓ ಹೌದಲ್ವಾ ಅಜ, ಇದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ಹೌದು, ಇನ್ಮೇಲೆ ಪವರ್ ಉಳಿಸಿ ಎಲ್ಲರಿಗೂ ಮಾದರಿ ಆಗ್ತೀನಿ.
8: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.

ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರು ಬರೆದ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ ಪುಸ್ತಕದ ಭಾಗ 2 ಅಧ್ಯಾಯ 5. ಓದುತ್ತಿರುವವರು ಶಾಲಿನಿ ವಿ ಭಟ್. ಆಫ್ರಿಕಾಕ್ಕೆ ಹೊರಡಲು ಸಿದ್ಧತೆ. ಆ ಅಧಿಕಾರಿಯ ಬಳಿಗೆ ನಾನು ಹೋದುದು ನಿಜವಾಗಿ ನನ್ನ ತಪ್ಪು. ಆದರೆ ಆತನ ಉದ್ಧಟತನ, ರೋಷ, ಗರ್ವ ಇವು ನನ್ನ ತಪ್ಪಿಗೆ ಹೋಲಿಸಿದರೆ ಅಳತೆ ಮೀರುದುದಾಗಿದ್ದವು. ನನ್ನ ತಪ್ಪು ನನ್ನನ್ನು ಹೊರಕ್ಕೆ ತಳ್ಳಿಸುವಷ್ಟು ದೊಡ್ಡದಾಗಿರಲಿಲ್ಲ. ನಾನು ಅವನ ಕಾಲದ 5 ನಿಮಿಷವನ್ನು ಮಾತ್ರ ತೆಗೆದುಕೊಂಡಿದ್ದಿರಬಹುದು. ಆದರೆ ನಾನು ಮಾತನಾಡುವುದೇ ಅವನಿಗೆ ಸಹಿಸದಾಯಿತು. ಆತನು ನನ್ನನ್ನು ಹೋಗು ಎಂದು ವಿನಯದಿಂದ ಹೇಳಬಹುದಾಗಿತ್ತು. ಆದರೆ ಅವನ ಅಧಿಕಾರ ಮದ ಮಿತಿ ಮೀರಿದುದಾಗಿತ್ತು. ಆತನಲ್ಲಿ ಸಹನೆ ಇರಲೇ ಇಲ್ಲವೆಂಬುದು ನನಗೆ ಆನಂತರ ತಿಳಿಯಿತು. ತನ್ನನ್ನು ನೋಡಲು ಬಂದವರನ್ನು ಅವಮಾನಗೊಳಿಸುವುದೇ ಆತನ ಪದ್ಧತಿಯಾಗಿತ್ತು. ಆತನ ಇಚ್ಛೆಗೆ ವಿರೋಧವಾಗಿ ಅಲ್ಪ ಕಾರಣ ದೊರೆತರೂ ಆತ ರೋಷಾವೇಶ ಭರಿತನಾಗುತ್ತಿದ್ದ. ನನ್ನ ಕೆಲಸದ ಹೆಚ್ಚು ಭಾಗ ಆತನ ಕೋರ್ಟಿನಲ್ಲಿಯೇ ಇರುತ್ತಿತ್ತು. ಅವನ ಮನಸ್ಸನ್ನು ಒಲಿಸಿಕೊಳ್ಳಲು ನನಗೆ ಮನಸ್ಸಿರಲಿಲ್ಲ. ಅವನ ಮನಸ್ಸನ್ನು ಒಲಿಸಿಕೊಳ್ಳಲು ಅಂಗಲಾಚುವುದು ನನಗೆ ಇಷ್ಟವಿರಲಿಲ್ಲ. ಅವನ ಮೇಲೆ ಮೊಕದ್ದಮೆ ಹೂಡುವುದಾಗಿ ಅವನನ್ನು ಹೆದರಿಸಿದ ಮೇಲೆ ಸುಮ್ಮನೆ ಇರುವುದು ನನಗೆ ಇಷ್ಟವಾಗಲಿಲ್ಲ. ಈ ಮಧ್ಯೆ ಕಾಥೇವಾಡದ ರಾಜಕೀಯ ತಿಕ್ಕಾಟದ ಅನುಭವ ನನಗೆ ಸ್ವಲ್ಪ ಸ್ವಲ್ಪ ಉಂಟಾಗತೊಡಗಿತ್ತು. ಕಾಥೇವಾಡ ಅನೇಕ ಸಣ್ಣ ಪುಟ್ಟ ರಾಜ್ಯಗಳ ಮಿಶ್ರ ಪ್ರಾಂತವಾಗಿದ್ದುದರಿಂದ ಅಲ್ಲಿ ರಾಜಕೀಯ ಪುಡಾರಿಗಳಿಗೇನು ಕಡಿಮೆ ಇರಲಿಲ್ಲ. ರಾಜ್ಯಗಳಿಗೂ ರಾಜ್ಯಗಳಿಗೂ ನಡುವೆ ಅಲ್ಪ ಪಿತೂರಿ, ಅಧಿಕಾರ ಸ್ಥಾನಗಳಿಗೆ ನೌಕರರ ಪಿತೂರಿ ಇವು ಅಲ್ಲಿನ ನಿತ್ಯ ಸಂಗತಿಗಳಾಗಿದ್ದವು. ರಾಜರು ಹೊಗಳು ಭಟರ ಕೈವಶವರಾಗಿದ್ದರು. ಅವರು ಚಾಡುಮಾತುಗಳಿಗೂ ಕಿವಿಕೊಡುತ್ತಿದ್ದರು. ಸಾಹೇಬನ ಸೇವಕನ ಮನಸ್ಸನ್ನು ಸಹ ಒಲಿಸಿಕೊಳ್ಳಬೇಕಾಗಿತ್ತು. ಸಾಹೇಬನ ಶಿರಸ್ತೇದಾರ ಸಾಹೇಬನಿಗಿಂತ ಹೆಚ್ಚು ಪ್ರಬಲನಾಗಿದ್ದ. ಏಕೆಂದರೆ ಅವನೇ ಸಾಹೇಬನ ಕಣ್ಣು, ಕಿವಿ ಮತ್ತು ಬಾಯಿ ಆಗಿದ್ದ. ಶಿರಸ್ತೇದಾರನ ಇಷ್ಟವೇ ಕಾನೂನು ಆಗಿತ್ತು. ಅವನ ಸಂಪಾದನೆ ಸಾಹೇಬನ ಸಂಪಾದನೆಗಿಂತ ಯಾವಾಗಲೂ ಹೆಚ್ಚು ಎಂದು ಹೇಳುತ್ತಿದ್ದರು. ಆ ಮಾತು ಅತಿಶಯೋಕ್ತಿಯಾಗಿದ್ದಿರಬಹುದು. ಆದರೆ ಶಿರಸ್ತೇದಾರನ ವೆಚ್ಚ ಅವನ ಸಂಬಳಕ್ಕಿಂತ ಹೆಚ್ಚಾಗಿ ಇದ್ದುದು ನಿಜ. ಆ ವಾತಾವರಣ ನನಗೆ ವಿಷಮವಾಗಿ ತೋರಿತು. ಇದರ ಸೋಂಕಿನಿಂದ ತಪ್ಪಿಸಿಕೊಳ್ಳುವುದು ಹೇಗೆಂಬುದು ನನಗೆ ಹಗಲು ರಾತ್ರಿ ಸಮಸ್ಯೆಯಾಯಿತು. ನಾನು ಪೂರ್ಣವಾಗಿ ನಿರುತ್ಸಾಹಿಯಾಗಿದ್ದೆ. ಇದು ನಮ್ಮಣ್ಣನಿಗೂ ತಿಳಿಯಿತು. ನನಗೆ ಯಾವುದಾದರೂ ಒಂದು ನೌಕರಿ ದೊರಕಿದರೆ ಈ ಪಿತೂರಿಯ ವಾತಾವರಣದಿಂದ ನಾವು ಮುಕ್ತರಾಗಬಹುದೆಂದು ನಮ್ಮಿಬ್ಬರಿಗೂ ಎನಿಸಿತು. ಆದರೆ ಪಿತೂರಿ ತಂತ್ರವಿಲ್ಲದೆ ಮಂತ್ರಿ ಪದವಿಯಾಗಲಿ ನ್ಯಾಯಾಧಿಪತಿಯ ಪದವಿಯಾಗಲಿ ಎಲ್ಲಿಂದ ದೊರೆತೀತು? ಸಾಹೇಬನಿಗೂ ನನಗೂ ನಡೆದ ಜಗಳದಿಂದ ನನ್ನ ವಕೀಲ ವೃತ್ತಿಗೂ ತಡೆಯಾಗಿತ್ತು. ಆ ಕಾಲದಲ್ಲಿ ಪೋರ್ಬಂದರ್ ಅಡ್ಮಿನಿಸ್ಟ್ರೇಷನ್ ಆಳ್ವಿಕೆಯಲ್ಲಿತ್ತು. ಅಂದರೆ ಬ್ರಿಟಿಷ್ ಸರಕಾರದಿಂದ ನಿಯಮಿತನಾದ ಅಧಿಕಾರಿ ಆ ಸಂಸ್ಥಾನವನ್ನು ಆಳುತ್ತಿದ್ದ. ಅಲ್ಲಿಯ ರಾಜನಿಗೆ ಹೆಚ್ಚು ಅಧಿಕಾರವನ್ನು ಸಂಪಾದಿಸಿಕೊಡುವುದು ಮುಂತಾದ ವಿಷಯಗಳಲ್ಲಿ ಪ್ರಯತ್ನ ಮಾಡುವ ಕೆಲಸ ನನಗೆ ಬಿದ್ದಿತ್ತಿತು. ಮೇರರ ಅಂದರೆ ಭೂತೆರಿಗೆ ಕೊಡುವ ರೈತರು ಸಂಬಂಧವಾಗಿಯೂ ನಾನು ಆಡಳಿತಾಧಿಕಾರಿಯನ್ನು ಅಂದರೆ ಅಡ್ಮಿನಿಸ್ಟ್ರೇಟರ್ನ ನೋಡಬೇಕಾಗಿತ್ತು. ಈ ಅಧಿಕಾರಿ ಭಾರತೀಯನೇ ಆದರೂ ಅವನ ಅಧಿಕಾರ, ದರ್ಪ, ಪ್ರತಿಷ್ಠೆ ಆಂಗ್ಲ ಸಾಹೇಬನಕ್ಕಿಂತ ಒಂದು ಕೈ ಮೀರುದುದಾಗಿತ್ತು. ಆತ ದಕ್ಷ ಅಧಿಕಾರಿಯೇನೂ ಹೌದು. ಆದರೆ ಆತನ ದಕ್ಷತೆಯಿಂದ ರೈತರಿಗೇನು ಸುಖವಾದಂತೆ ನನಗೆ ತೋರಲಿಲ್ಲ. ರಾಣಾ ಸಾಹೇಬರಿಗೆ ಸ್ವಲ್ಪ ಹೆಚ್ಚು ಅಧಿಕಾರ ದೊರಕಿಸುವಲ್ಲಿ ನಾನು ಜಯಶಾಲಿಯಾದೆ. ಮೇರರ ರೈತರಿಗೆ ಏನೂ ಸಹಾಯವಾಗಲಿಲ್ಲ. ಅವರ ಕಷ್ಟ ನಿಷ್ಠುರಗಳನ್ನು ಅಧಿಕಾರಿ ಎಚ್ಚರಿಕೆಯಿಂದಲೂ ಶ್ರದ್ಧೆಯಿಂದಲೂ ಪರಿಶೀಲನೆ ಸಹ ಮಾಡಲಿಲ್ಲ ಎಂದು ನನಗೆ ತೋರಿತು.
ಹೀಗೆ ಈ ವಿಷಯದಲ್ಲಿ ಸಹ ನಾನು ನಿರಾಶನಾದೆ. ನನ್ನ ಕಕ್ಷಿದಾರರಿಗೆ ನ್ಯಾಯ ದೊರಕಿಲ್ಲವೆಂಬುದು ನನ್ನ ಮತವಾಗಿತ್ತು. ಆದರೆ ಆ ನ್ಯಾಯ ದೊರಕಿಸಲು ನನಗೆ ಮಾರ್ಗವಿರಲಿಲ್ಲ. ನಾನು ಪೊಲಿಟಿಕಲ್ ಏಜೆಂಟರಲ್ಲಿಯೋ ಅಥವಾ ಗವರ್ನರಲ್ಲಿಯೋ ಅಪೀಲ್ ಹೋಗಬಹುದಾಗಿತ್ತು ಅಷ್ಟೇ. ಅವರೂ ಸಹ ಇದಕ್ಕೂ ನಮಗೂ ಸಂಬಂಧವಿಲ್ಲವೆಂದು ಅರ್ಜಿಯನ್ನು ವಜಾ ಮಾಡುತ್ತಿದ್ದರು. ಅಂತಹ ತೀರ್ಮಾನಗಳಿಗೆ ಆಧಾರವಾಗಿ ಯಾವುದಾದರೂ ಕಾನೂನು ಅಥವಾ ನಿಯಮ ಇದ್ದಿದ್ದರೆ ಏನನ್ನಾದರೂ ಮಾಡಬಹುದಾಗಿದ್ದಿತು. ಆದರೆ ಇಲ್ಲಿ ಸಾಹೇಬನ ಇಚ್ಛೆಯೇ ಕಾನೂನು ಆಗಿತ್ತು. ನನ್ನ ತಾಳ್ಮೆ ಕೊನೆ ಮುಟ್ಟಿತು. ಈ ಮಧ್ಯೆ ಪೋರ್ಬಂದರ್ನಲ್ಲಿದ್ದ ಒಬ್ಬ ಮೇಮೆನ್ ಕಂಪನಿ ಅಂದರೆ ಅಂಗಡಿಯವರು ನಮ್ಮಣ್ಣನಿಗೆ ಹೀಗೆ ಬರೆದರು. ದಕ್ಷಿಣ ಆಫ್ರಿಕಾದಲ್ಲಿ ನಮ್ಮ ವ್ಯಾಪಾರವಿದೆ. ನಮ್ಮದು ದೊಡ್ಡ ವ್ಯಾಪಾರ. ನಾವು ದಕ್ಷಿಣ ಆಫ್ರಿಕಾದ ನ್ಯಾಯಸ್ಥಾನದಲ್ಲಿ 40,000 ಪೌಂಡಿನ ಒಂದು ದೊಡ್ಡ ದಾವೆ ಹೂಡಿದ್ದೇವೆ. ಅದು ಬಹಳ ದಿನಗಳಿಂದ ನಡೆಯುತ್ತಾ ಇದೆ. ನಾವು ಉತ್ತಮರಾದ ವಕೀಲರು ಮತ್ತು ಬ್ಯಾರಿಸ್ಟರ್ಗಳನ್ನು ಗೊತ್ತು ಮಾಡಿಕೊಂಡಿದ್ದೇವೆ. ನಿಮ್ಮ ತಮ್ಮನನ್ನು ನೀವು ಇಲ್ಲಿಗೆ ಕಳುಹಿಸಿದರೆ ನಮಗೆ ಸಹಾಯವಾಗುತ್ತದೆ. ಇದರಿಂದ ಅವನಿಗೂ ಒಳ್ಳೆಯದಾಗುತ್ತದೆ. ಆತ ನಾವು ವಿವರಿಸುವುದಕ್ಕಿಂತ ಚೆನ್ನಾಗಿ ಬ್ಯಾರಿಸ್ಟರ್ಗೂ ವಕೀಲರಿಗೂ ನಮ್ಮ ಪಕ್ಷದ ಸಂಗತಿಗಳನ್ನು ತಿಳಿಸಬಲ್ಲ. ಜತೆಗೆ ಈ ಹೊಸ ದೇಶವನ್ನು ನೋಡಬಹುದು. ಹೊಸ ಹೊಸ ಜನರ ಪರಿಚಯವನ್ನು ಹೊಂದಬಹುದು. ನಮ್ಮಣ್ಣ ಈ ವಿಷಯವನ್ನು ನನ್ನೊಂದಿಗೆ ಸಮಾಲೋಚಿಸಿದನು. ಬ್ಯಾರಿಸ್ಟರ್ಗೆ ಮೊಕದ್ದಮೆಯ ವಿಷಯಗಳನ್ನು ತಿಳಿಸಿ ಹೇಳುವುದು ಮಾತ್ರವೋ ಅಥವಾ ನಾನೇ ನ್ಯಾಯಸ್ಥಾನಕ್ಕೂ ಹೋಗಿ ವಾದಿಸಬೇಕು ಎಂಬುದು ನನಗೆ ಸ್ಪಷ್ಟವಾಗಿ ಅರ್ಥವಾಗಲಿಲ್ಲ. ಆದರೂ ನನಗೆ ಹೋಗಬೇಕೆಂಬ ಆಸೆಯುಂಟಾಯಿತು. ನಾನು ಹೋಗುತ್ತಿದ್ದುದು ದಾದಾ ಅಬ್ದುಲ್ಲಾ ಮತ್ತು ಕಂಪನಿ ಎಂಬ ಅಂಗಡಿಯವರ ಕೆಲಸಕ್ಕಾಗಿ. ಅದರ ಪಾಲುದಾರರಾದ ಸೇಠ್ ಅಬ್ದುಲ್ ಕರೀಂ ಜವೇರಿಯವರನ್ನು ನಮ್ಮಣ್ಣ ಪರಿಚಯ ಮಾಡಿಕೊಟ್ಟನು. ಸೇಠರು, ಕೆಲಸ ನಿಮಗೆ ಕಠಿಣವಾಗುವುದಿಲ್ಲ. ನಮಗೆ ಮಿತ್ರರಾಗಿ ದೊಡ್ಡ ದೊಡ್ಡ ಐರೋಪ್ಯರು ಇದ್ದಾರೆ. ನಿಮಗೆ ಅವರ ಪರಿಚಯ ಆಗುವುದು. ನಮ್ಮ ಅಂಗಡಿಯಲ್ಲಿಯೂ ನೀವು ನಮಗೆ ಸಹಾಯ ಮಾಡಬಹುದು. ನಮಗೆ ಹೆಚ್ಚಾಗಿ ಪತ್ರ ವ್ಯವಹಾರ ಇಂಗ್ಲಿಷ್ನಲ್ಲಿದೆ. ಅದರಲ್ಲಿಯೂ ನೀವು ನಮಗೆ ಸಹಾಯಕರಾಗಬಹುದು. ನೀವು ನಮ್ಮ ಅತಿಥಿಯೇ ಆಗಿರುತ್ತೀರಿ. ಆದುದರಿಂದ ನಿಮಗೆ ಯಾವ ಖರ್ಚು ಬೀಳುವುದಿಲ್ಲ ಎಂದು ಹೇಳಿದರು. ನನ್ನ ಸೇವೆ ನಿಮಗೆ ಎಷ್ಟು ಕಾಲ ಬೇಕು? ಸಂಬಳ ಎಷ್ಟು ಕೊಡುತ್ತೀರಿ ಎಂದು ಕೇಳಿದೆ. 1 ವರ್ಷಕ್ಕಿಂತ ಹೆಚ್ಚು ಕಾಲ ಬೇಕಿಲ್ಲ. ಮೊದಲನೇ ದರ್ಜೆಯ ಪ್ರಯಾಣ ವೆಚ್ಚ, ಆಫ್ರಿಕಾದಲ್ಲಿರುವಾಗ ನಿಮ್ಮ ಊಟ ವಸತಿ ಎಲ್ಲದರ ವೆಚ್ಚ, ಜತೆಗೆ 105 ಪೌಂಡ್ ಸಂಭಾವನೆ. ಹೀಗೆ ಹೋಗುವುದು ಬ್ಯಾರಿಸ್ಟರ್ ಆಗಿ ಅಲ್ಲ, ಅಂಗಡಿಯ ನೌಕರನಾಗಿ ಎಂದು ನಾನು ಭಾವಿಸಿದೆ. ಆದರೆ ಹೇಗಾದರೂ ಸರಿಯೇ, ಭಾರತವನ್ನು ಬಿಟ್ಟರೆ ಸಾಕೆಂದು ನನಗೆ ಅನಿಸುತ್ತಿತ್ತು. ಜೊತೆಗೆ ಒಂದು ಹೊಸ ದೇಶವನ್ನು ನೋಡುವ ಮತ್ತು ಹೊಸ ಅನುಭವವನ್ನು ಹೊಂದುವ ಆಸೆಯೂ ಸೇರಿತ್ತು. ಮನೆಯ ವೆಚ್ಚಕ್ಕೆ ನಮ್ಮಣ್ಣನಿಗೆ ನಾನು 105 ಪೌಂಡ್ಗಳನ್ನು ಕಳುಹಿಸಬಹುದಾಗಿತ್ತು. ನಾನು ಹೆಚ್ಚು ಚರ್ಚೆ ಮಾಡದೆ ನೌಕರಿಗೆ ಒಪ್ಪಿಕೊಂಡು ದಕ್ಷಿಣ ಆಫ್ರಿಕಾಕ್ಕೆ ಹೊರಡುವ ಸಿದ್ಧತೆ ಮಾಡಿಕೊಂಡೆ. ಅಧ್ಯಾಯ 5 ಇಲ್ಲಿಗೆ ಮುಕ್ತಾಯವಾಯಿತು. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಅಮ್ಮ, ನಾನ್ ದೊಡ್ಡಾದ್ಮೇಲೆ ಡಾಕ್ಟರ್ ಆಗ್ತೀನಿ.
5: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
4: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
5: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
6: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
7: ನಂದಿನಿ. ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟು ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
3: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
10: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
11: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ 12ನೇ ಶತಮಾನದ ಬಸವಾದಿ ಶರಣರಲ್ಲಿ ಅಗ್ರಗಣ್ಯರಾದಂತಹ ಹಾಗೆ ಕಾಯಕ ಯೋಗಿ ನುಲಿಯ ಚಂದಯ್ಯನವರ ವಿಚಾರಧಾರೆಯನ್ನ ತಿಳಿಯೋಣ. ನಮ್ಮ ಜೊತೆಗೆ ಇವತ್ತು ಶಿವಮೊಗ್ಗದ ಕೃಷಿ ನಗರದವರೇ ಆದಂತಹ ಶ್ರೀಮತಿ ಕುಸುಮ ಅವರು ನಮ್ಮ ಜೊತೆಗಿದ್ದಾರೆ. ಇವರು ನುಲಿಯ ಚಂದಯ್ಯನವರ ವಿಚಾರಧಾರೆಯನ್ನ ತಿಳಿಸ್ಕೊಡ್ತಾರೆ, ಕೇಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
12: ನಮಸ್ತೆ ಪವಿತ್ರ, ಶುಭೋದಯ.
11: ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಶರಣರಾದ ನುಲಿಯ ಚಂದಯ್ಯನವರ ವಿಚಾರಧಾರೆಯ ಬಗ್ಗೆ ಮಾಹಿತಿ ಹೇಳ್ಬೋದಾ?
12: ಕೇಳುಗ ಮಿತ್ರರಿಗೆಲ್ಲ ಶುಭ ಮುಂಜಾನೆ. 12ನೇ ಶತಮಾನದ ಶಿವಶರಣರು ಹಾಗೂ ಕಾಯಕ ಯೋಗಿಗಳು ಆಗಿದ್ದಂತಹ ಶರಣ ನುಲಿಯ ಚಂದಯ್ಯ ಅವರ ಬಗ್ಗೆ, ಅವರ ಜೀವನದ ಬಗ್ಗೆ, ಅವರ ವಚನಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸಬಯಸುತ್ತೇನೆ. ನುಲಿಯ ಚಂದಯ್ಯನವರು 12ನೇ ಶತಮಾನದ ಶಿವಶರಣರು ಹಾಗೂ ಕಾಯಕ ಯೋಗಿಗಳು ಆಗಿದ್ದರು. ಅವರ ಹುಟ್ಟೂರು ಹಿಂದಿನ ವಿಜಯಪುರ ಜಿಲ್ಲೆಯ ಶಿವಣಗಿ ಗ್ರಾಮ ಎಂದು ಹೇಳಲಾಗುತ್ತೆ. ಕೆಲವು ಮೂಲಗಳ ಪ್ರಕಾರ ಅವರ ಜನ್ಮ 1107 ಅಥವಾ 1160 ಎಂದು ಹೀಗೆ ವಿವಿಧ ರೀತಿಯಲ್ಲಿ ತಿಳಿಸುತ್ತವೆ. ಅವರ ತಂದೆ ತಾಯಿಗಳ ಬಗ್ಗೆಯೂ ಕೂಡ ಅಷ್ಟಾಗಿ ಖಚಿತವಾದಂತಹ ಒಂದು ಯಾವುದೇ ಮಾಹಿತಿ ಕೂಡ ಇರುವುದಿಲ್ಲ. ಇನ್ನು ಕಾಯಕ ವೃತ್ತಿಯಾಗಿ ಅವರು ಚಂದಯ್ಯನವರು ಜೀವನದ ಪ್ರಮುಖವಾದಂಥ ವೈಶಿಷ್ಟ್ಯವಾಗಿದ್ದಂತಹದು ಕಾಯಕ. ಅವರು ಕಾಡು ಮತ್ತು ಜಲಾಶಯಗಳ ಸುತ್ತ ಬೆಳೆಯುತ್ತಿದ್ದ ಹುಲ್ಲನ್ನು ತಂದು ಅದರಿಂದ ನುಲಿ ಅಂದರೆ ಹಗ್ಗವನ್ನು ಹೊಸೆಯುತ್ತಿದ್ದರು. ಅದನ್ನು ಮಾರಿ ಬಂದಂತಹ ಹಣದಿಂದ ಜೀವನ ನಡೆಸುತ್ತಿದ್ದರು ಮತ್ತು ಜಂಗಮ ದಾಸೋಹ ಮಾಡುತ್ತಿದ್ದರು ಎಂದು ಹೇಳಲಾಗುತ್ತೆ. ಅವರ ನಂಬಿಕೆ ತುಂಬ ಸ್ಪಷ್ಟವಾಗಿತ್ತು. ಅವರ ಒಂದು ದೃಢವಾದದ ಒಂದು ನಂಬಿಕೆ ಏನೆಂದರೆ ಕಷ್ಟಪಟ್ಟು ಪ್ರಾಮಾಣಿಕವಾಗಿ ದುಡಿದು ಗಳಿಸಿದ್ದೇ ಪವಿತ್ರವಾಗಿರುವಂಥದ್ದು ಅಂತ ಹೇಳ್ತಾ ಇದ್ದರು. ಅಂದರೆ ಅನ್ಯಾಯದಿಂದ ಗಳಿಸಿದ ದೊಡ್ಡ ಸಂಪತ್ತಿಗಿಂತ ಪ್ರಾಮಾಣಿಕವಾಗಿ ಕಾಯಕದಿಂದ ಬಂದಂತಹ ಅಲ್ಪ ಸಂಪತ್ತೇ ಶ್ರೇಷ್ಠವಾದ ಸಂಪತ್ತು ಎಂಬುದು ಅವರ ಸಂದೇಶವಾಗಿತ್ತು. ಇನ್ನು ನುಲಿಯಾ ಚಂದಯ್ಯನವರು ಕಲ್ಯಾಣಕ್ಕೆ ಆಗಮನವಾಗಿದ್ದು ಬಸವಣ್ಣನವರ ಕಾಲದಲ್ಲಿ ಕಲ್ಯಾಣದಲ್ಲಿ ನಡೆದಂತಹ ಶರಣ ಚಳುವಳಿಯ ವಿಚಾರಗಳಿಂದ ಪ್ರಭಾವಿತರಾಗಿ ಚಂದಯ್ಯನವರು ಕಲ್ಯಾಣಕ್ಕೆ ತೆರಳಿ ಅನುಭವ ಮಂಟಪದ ಶರಣರ ಚರ್ಚೆಗಳಲ್ಲಿ ಭಾಗವಹಿಸಿದರು ಅಂಥೇಳಿ ತಿಳಿಸಲಾಗಿದೆ. ಅವರು ಕಾಯಕದ ಅನುಭವದ ಮೂಲಕ ಶರಣರ ತತ್ವಚಿಂತನೆಗೆ ತಮ್ಮದೇ ಆದಂತಹ ಕೊಡುಗೆಯನ್ನು ಅಪಾರವಾಗಿ ನೀಡಿದ್ದಾರೆ. ಅವರ ಒಂದು ವಚನದ ಒಂದು ಅಂಕಿತ ನಾಮ ಎಂದರೆ ಚಂದೇಶ್ವರ ಲಿಂಗ ಅಂಥೇಳಿ ಎನ್ನುವಂತಹ ಒಂದು ಅಂಕಿತ ನಾಮದಿಂದ ವಚನಗಳನ್ನು ಸುಮಾರು 48-49 ವಚನಗಳನ್ನು ರಚಿಸಿದ್ದಾರೆ ಎಂದು ವಿವಿಧ ಮೂಲಗಳಿಂದ ದಾಖಲೆ ಇದೆ. ಒಂದು ಪ್ರಸಿದ್ಧ ಪರಂಪರೆಯ ಘಟನೆ ಏನಪ್ಪ ಅಂದರೆ, ನುಲಿಯ ಚಂದಯ್ಯನವರ ಇಷ್ಟಲಿಂಗವು ಹುಲ್ಲು ತೊಳೆಯುವ ಸಂದರ್ಭದಲ್ಲಿ ನೀರಿಗೆ ಬಿದ್ದಿತ್ತು ಎಂಬ ಒಂದು ಅವರ ಕಾಯಕ ನಿಶ್ಚಯ ಬಗ್ಗೆ ಇರುವಂತಹ ಈ ಕತೆ. ನೀರಿಗೆ ಬಿದ್ದಿತ್ತು, ಆದರೆ ಅವರು ನೀರಿಗೆ ಬಿದ್ದ ತಮ್ಮ ಲಿಂಗವನ್ನು ಇಷ್ಟಲಿಂಗವನ್ನು ಹುಡುಕದೆ ತಮ್ಮ ಕಾಯಕವನ್ನು ನಿಲ್ಲಿಸಿ ಲಿಂಗವನ್ನು ಹುಡುಕ್ಲಿಕ್ಕೆ ಹೋಗಲಿಲ್ಲ. ಅವರು ಮೊದಲು ಕಾಯಕಕ್ಕೆ ಆದ್ಯತೆ ನೀಡಿದರು ಎಂಬುದಾಗಿ ಈ ಕಥೆಯಲ್ಲಿ ಹೇಳುತ್ತೆ. ಇದರ ಮೂಲಕ ಅವರ ಕಾಯಕ ನಿಷ್ಠೆ ಶರಣ ಪರಂಪರೆ ಎಷ್ಟಿತ್ತು ಅಂತ ಹೇಳಿ ತಿಳಿಸಲಾಗುತ್ತೆ.
11: ಶಿವಶರಣರಾದಂತಹ ನುಲಿಯ ಚಂದಯ್ಯನವರ ಕುರಿತು ಶ್ರೀಮತಿ ಕುಸುಮ ಅವರು ಮಾಹಿತಿಯನ್ನ ಹೇಳ್ತಾ ಇದ್ರು. ಅಂದ್ರೆ ನುಲಿಯ ಚಂದಯ್ಯನವರು ಕಾಯಕಕ್ಕೆ ಇಷ್ಟು ಮಹತ್ವವನ್ನ ನೀಡ್ತಿದ್ರು, ಕಾಯಕವೇ ಕೈಲಾಸ ಅಂತ ಹೇಳಿ ಬಸವಣ್ಣನವರು ಏನ್ ಹೇಳಿದ್ರು ಅದನ್ನೇ ಎಲ್ಲ ಶಿವಶರಣರು ಕೂಡ ತಮ್ಮ ಜೀವನದಲ್ಲಿ ಪಾಲಿಸಿದ್ರು. ಅದನ್ನೇ ನುಲಿಯ ಚಂದಯ್ಯನವರು ಕೂಡ ಕಾಯಕದ ಕುರಿತು, ಕಾಯಕ ತತ್ವದ ಕುರಿತು ಹೆಚ್ಚು ಪ್ರಾಮುಖ್ಯತೆಯನ್ನ ನೀಡಿದವರು. ನಾವು ಮಾಡುವಂತಹ ಕೆಲಸ ಬಗ್ಗೆ ಶ್ರದ್ಧೆ ಇರಬೇಕು, ಆ ಕೆಲಸವನ್ನ ನಿಷ್ಠೆಯಿಂದ ಮಾಡಬೇಕು ಎಂಬುದನ್ನ ತಿಳಿಸಿಕೊಟ್ಟವರು ನುಲಿಯ ಚಂದಯ್ಯನವರು. ನಂತರದಲ್ಲಿ ಸಹ ನುಲಿಯ ಚಂದಯ್ಯನವರ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಎಷ್ಟು ಜೀವನದಲ್ಲಿ ಅಳವಡಿಸಿಕೊಂಡಿದ್ರು ಎಂಬ ವಿಚಾರವನ್ನ ತಿಳ್ಕೊಂಡ್ವಿ. ಈಗ ಸಹ ಇನ್ನಷ್ಟು ಮಾಹಿತಿಯನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
1: ನುಲಿಯ ಚಂದಯ್ಯನವರು ಕಾಯಕಕ್ಕೆ ಬಹಳ ಮಹತ್ವ ನೀಡಿದಂತಹ ಶಿವಶರಣರು ಆಗಿದ್ದರು. ಅವರ ಜೀವನದ ಮುಖ್ಯ ಸಂದೇಶವೇ ಪ್ರಾಮಾಣಿಕ ಕಾಯಕ ಮತ್ತು ಶಿವಭಕ್ತಿ ಆಗಿತ್ತು ಅಂತ ಹೇಳಿದೆ ನಾನು. ಅವರ ಜೀವನ ನಮಗೆ ಒಂದು ಮಹತ್ವದ ಒಂದು ಪಾಠವನ್ನು ನೀಡುತ್ತೆ. ಯಾವುದೇ ಕೆಲಸ ಸಣ್ಣದಲ್ಲ. ನಾವು ಮಾಡುವ ಕೆಲಸ ರೀತಿ ಮತ್ತು ಅದರಲ್ಲಿರುವ ಪ್ರಾಮಾಣಿಕತೆಯೇ ಮುಖ್ಯವಾಗಿದ್ದು ಅಂತ ಹೇಳಿ ಹೇಳ್ತಾರೆ. ಇನ್ನು ಕಾಯಕದ ಮಹತ್ವದ ಬಗ್ಗೆ ಅವರು ಏನು ಹೇಳಿದ್ದಾರೆ ಅಂದರೆ, ಬಸವಣ್ಣನವರು ಸಾರಿದಂತೆ ಕಾಯಕವೇ ಕೈಲಾಸ ಎಂಬ ತತ್ವವನ್ನು ನುಲಿಯ ಚಂದಯ್ಯನವರು ತಮ್ಮ ಬದುಕಿನ ಮೂಲಕ ತೋರಿಸಿದ್ದರು. ಮನುಷ್ಯನು ತನ್ನ ಜೀವನ ನಿರ್ವಹಣೆಗಾಗಿ ಪ್ರಾಮಾಣಿಕವಾಗಿ ದುಡಿಯಬೇಕು. ದುಡಿದು ಗಳಿಸಿದ ಸಂಪಾದನೆಯಲ್ಲಿ ಸ್ವಾರ್ಥವಿಲ್ಲದೆ ಬದುಕಬೇಕು. ತನ್ನ ಕಾಯಕದಿಂದ ತನಗಷ್ಟೇ ಅಲ್ಲದೆ ಸಮಾಜಕ್ಕೂ ಕೂಡ ಉಪಯೋಗವಾಗಬೇಕು. ನುಲಿಯ ಚಂದಯ್ಯನವರು ಬದುಕಿನಲ್ಲಿ ಕಾಯಕ ಕೇವಲ ಹೊಟ್ಟೆಪಾಡಿನ ಸಾಧನವಲ್ಲ, ಅದು ಒಂದು ಆಧ್ಯಾತ್ಮಿಕ ಸಾಧನೆಯೂ ಆಗಿತ್ತು ಅಂಥೇಳಿ ತುಂಬ ನಂಬಿಕೆ ಒಂದು ಶ್ರದ್ಧೆಯಿಂದ ಹೇಳ್ತಾಯಿದ್ರು. ಇಲ್ಲಿ ನಾವು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಬೇಕು. ದೇವರನ್ನು ಪೂಜಿಸುವುದು ಎಂದರೆ ಕೇವಲ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸುವುದಲ್ಲ. ನಾವು ಮಾಡುವಂತಹ ಕೆಲಸವನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮತ್ತು ಸಮಾಜಕ್ಕೆ ಉಪಯೋಗವಾಗುವ ರೀತಿಯಲ್ಲಿ, ನಾವು ಈ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂತ ಹೇಳಿದ ಮೇಲೆ ಈ ಸಮಾಜಕ್ಕೂ ಕೂಡ ಉಪಯೋಗವಾಗುವಂತಹ ರೀತಿಯಲ್ಲಿ ಮಾಡುವುದು ಕೂಡ ಒಂದು ರೀತಿಯ ಪೂಜೆ ಅಂತ ಹೇಳಿ ಹೇಳ್ತಾ ಇದ್ದು. ಒಬ್ಬ ರೈತ ಪ್ರಾಮಾಣಿಕವಾಗಿ ಕೃಷಿ ಮಾಡಿದರೆ ಅದು ಕಾಯಕ. ಅದೇ ರೀತಿ ಒಬ್ಬ ಶಿಕ್ಷಕ ಪ್ರಾಮಾಣಿಕವಾಗಿ ಮಕ್ಕಳಿಗೆ ಶಿಕ್ಷಣ ನೀಡಿದರೆ ಅದು ಕಾಯಕ. ಒಬ್ಬ ಕಾರ್ಮಿಕ ತನ್ನ ಕೆಲಸವನ್ನು ನಿಷ್ಠೆಯಿಂದ ಕೆಲಸ ಮಾಡಿದರೆ ಅದು ಕೂಡ ಕಾಯಕ. ಒಬ್ಬ ವೈದ್ಯ ಆಗಿದ್ದವನು ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಿದರೆ ಅದು ಕಾಯಕ. ಹೀಗೆ ಪ್ರತಿಯೊಬ್ಬರೂ ಕೂಡ ಚಿಕ್ಕದಿರಲಿ ದೊಡ್ಡದಿರಲಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕಾಯಕ ಮಾಡಬೇಕು ಎನ್ನುವುದೇ ಚಂದಯ್ಯನವರ ಸಂದೇಶ. ಇದು ಇಂದಿಗೂ ಕೂಡ ಅಷ್ಟೇ ಪ್ರಸ್ತುತವಾಗಿದೆ ಅಂದರೆ ಖಂಡಿತ ತಪ್ಪಿಲ್ಲ. ಇನ್ನು ಭಕ್ತಿ ಮತ್ತು ಕಾಯಕ ಇದು ಒಂದಕ್ಕೊಂದು ಬೇರ್ಪಟ್ಟಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರು ಅವರು. ಅವರು ತಮ್ಮ ಕಾಯಕವನ್ನು ಮಾಡುತ್ತಲೇ ಶಿವನನ್ನು ಸ್ಮರಣೆ ಮಾಡ್ತಾ ಇದ್ರು. ಅವರ ಪರಂಪರೆಯಲ್ಲಿನ ವ್ಯಕ್ತಿತ್ವದ ಒಂದು ಪ್ರಮುಖ ಅಂಶ ಕೂಡ ಆಗಿತ್ತದು. ಇದರಿಂದ ನಮಗೆ ಏನು ತಿಳಿಯುತ್ತೆ ಅಂದರೆ, ಜೀವನದಲ್ಲಿ ಭಕ್ತಿ ಇರಬೇಕು, ಆದರೆ ಭಕ್ತಿಯ ಹೆಸರಿನಲ್ಲಿ ಕಾಯಕವನ್ನು ಬಿಟ್ಬಿಡಬಾರ್ದು. ಕೈಯಲ್ಲಿ ಕಾಯಕ, ಮನಸ್ಸಿನಲ್ಲಿ ಭಕ್ತಿ, ಇದು ಇರಬೇಕು ಅಂಥೇಳಿ ಶರಣರ ಒಂದು ಬದುಕಿನ ಸುಂದರವಾದಂಥ ಸಂದೇಶ. ಇದು ಎಲ್ಲರೂ ಕೂಡ ಪಾಲನೆ ಮಾಡಬೇಕಾಗಿರುವಂಥದ್ದು. ಸರಳ ಜೀವನ ಅವರು ತುಂಬ ಹೆಚ್ಚಾಗಿ ಇಷ್ಟಪಡ್ತಾ ಇದ್ರು. ಯಾವುದೇ ಶರಣರನ್ನೇ ತೆಗೆದುಕೊಳ್ಳಿ, ನಾವು ಬದುಕಿನಲ್ಲಿ ಆಡಂಬರಕ್ಕೆ ಹೆಚ್ಚಿನ ಸ್ಥಾನ ಕೊಡ್ತಾ ಇರಲಿಲ್ಲ ಅವರು. ನುಲಿಯ ಚಂದಯ್ಯನವರು ಕೂಡ ಸರಳತೆ, ಶ್ರಮ, ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಭಕ್ತಿಗೆ ಮಹತ್ವವನ್ನು ನೀಡಿದಂಥವರು. ಇಂದಿನ ಸಮಾಜದಲ್ಲಿ ನಾವು ಹೊರಗಿನ ಆಡಂಬರಕ್ಕೆ ಹೆಚ್ಚು ಮಹತ್ವವನ್ನು ಕೊಡೋದನ್ನು ನೋಡಿದ್ದೇವೆ. ಹಣ, ಸ್ಥಾನಮಾನ, ಅಧಿಕಾರ ಮತ್ತು ಒಂದು ಭೌತಿಕ ವಸ್ತುಗಳ ಹಿಂದೆ ಓಡ್ತಾ ಇದ್ದೇವೆ. ಎಲ್ಲದೂ ನನಗೆ ಬೇಕು ಅನ್ನೋ ಒಂದು ಆಮಿಷ ಜಾಸ್ತಿ ಇರೋದನ್ನು ನಾವು ಕಾಣ್ಬೋದಾಗಿದೆ. ಆದರೆ ನಮಗೆ ಶರಣರು ಹೇಳಿದ ಸಂದೇಶನೇ ಬೇರೆ. ಮನುಷ್ಯನ ಮೌಲ್ಯ ಅವನ ಸಂಪತ್ತಿನಲ್ಲಿ ಇರುವುದಿಲ್ಲ, ಅವನ ಗುಣ, ಕಾಯಕ ಮತ್ತು ನಡೆನುಡಿಯಲ್ಲಿ ಇದೆ ಅಂಥೇಳಿ ಈ ಸಂದೇಶವನ್ನು ನಾವು ನುಲಿಯ ಚಂದಯ್ಯನವರ ಜೀವನದಿಂದ ಕಲಿಯಬಹುದಾಗಿದೆ. ಇನ್ನು 12ನೇ ಶತಮಾನದ ಶರಣ ಚಳವಳಿಯ ದೊಡ್ಡ ಸಾಧನೆ ಅಂದರೆ ಸಮಾನತೆಯ ಸಮಾಜದ ಕನಸು. ಆ ಕಾಲದಲ್ಲಿ ಜಾತಿ ಮತ್ತು ಸಾಮಾಜಿಕ ಸ್ಥಾನಮಾನಕ್ಕೆ ಹೆಚ್ಚಿನ ಮಹತ್ವವಿತ್ತು. ಆದರೆ ಮನುಷ್ಯನನ್ನು ಅವನ ಜನ್ಮದಿಂದ, ಹುಟ್ಟಿನಿಂದ ಅಳೆಯಬಾರದು, ಅವನ ಕಾಯಕ ಮತ್ತು ಗುಣದಿಂದ ಅಳೆಯಬೇಕು ಎಂದು ಸಾರಿ ಸಾರಿ ಹೇಳಿದರು. ನುಲಿಯ ಚಂದಯ್ಯನಂಥವರು ಕೂಡ ತಮ್ಮ ಕಾಯಕದ ಮೂಲಕವೇ ಸಮಾಜದಲ್ಲಿ ಒಂದು ಉನ್ನತ ಗೌರವವನ್ನು ಪಡೆದಂತಹ ಶರಣರಾಗಿದ್ದಾರೆ. ಇದು ಯಾರ ಕೆಲಸ ದೊಡ್ಡದು, ಯಾರ ಕೆಲಸ ಚಿಕ್ಕದು ಎಂಬ ಭೇದ ಭಾವ ಮಾಡಬಾರದು. ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಮಾಡುವಂತಹ ಕೆಲಸ, ಕಾಯಕ, ಯಾವುದೇ ಕೆಲಸ ಮಾಡ್ತಾ ಇರಲಿ, ನಾವು ಉದಾಹರಣೆಗೆ ನಮ್ಮ ನಗರವನ್ನು ಸ್ವಚ್ಛವಾಗಿಡಲು ಸ್ವಚ್ಛತಾ ಕಾರ್ಮಿಕ ಬೇಕೇ ಬೇಕು. ಅದು ಚಿಕ್ಕ ಕೆಲಸ ಅಂತೇಳಿ ನಾವು ಒಂದು ತಿರಸ್ಕಾರ ಮನೋಭಾವದಿಂದ ನೋಡಿದರೆ ನಾವು ಸ್ವಚ್ಛತೆ ಇರಲಿಕ್ಕೆ ಸಾಧ್ಯ

0: ಆಗೋದಿಲ್ಲ ಅಲ್ವಾ. ಹಾಗಾಗಿ ರೈತ ಕೆಲಸ ಮಾಡಿ ನಾವು ದುಡಿದು ಕೃಷಿಕ ಒಂದು ಅನ್ನ ಬೆಳಿಲೇ ಇಲ್ಲ ಅಂದರೆ ನಮಗೆಲ್ಲ ಊಟ ಮಾಡಲಿಕ್ಕೆ ಅನ್ನನೇ ಸಿಗೋದಿಲ್ಲ. ಇನ್ನು ಮನೆ ಕಟ್ಟುವಂಥ ಕಾರ್ಮಿಕರು ಇರ್ಬೋದು, ಹೀಗೆ ಅನೇಕ ರೀತಿಯ ಕಾರ್ಮಿಕರು ಇರ್ತಾರೆ, ಚಿಕ್ಕದಿರಲಿ ದೊಡ್ಡದಿರಲಿ. ಯಾವುದೂ ಕೂಡ ನಾವು ಭೇದ ಭಾವ ಮಾಡದೆ ಪ್ರತಿಯೊಬ್ಬರ ಕಾರ್ಯವೂ ಕೂಡ ಒಂದು ಅಗತ್ಯತೆ ಇದ್ದೇ ಇರುತ್ತದೆ. ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಇಲ್ಲದೇ ಇರೋರು ಇಲ್ಲ ಅಂದರೆ ಯಾವುದೂ ಕೂಡ ಜೀವನದಲ್ಲಿ ನಡೆಯೋದಿಲ್ಲ. ಆದ್ದರಿಂದ ಎಲ್ಲ ಪ್ರಾಮಾಣಿಕ ಕಾಯಕಗಳಿಗೂ ಗೌರವ ನೀಡಬೇಕು ಅಂತ ಹೇಳಿ ಹೇಳ್ತಾ ಇದ್ರು
1: ಶಿವಶರಣರಾದಂಥ ನುಲಿಯ ಚಂದಯ್ಯನವರು. ತಾವು ಮಾಡುವಂತಹ ಕೆಲಸ, ಯಾವುದೇ ಕೆಲಸವನ್ನ ಮಾಡಿದ್ರೂ ಕೂಡ ಆ ಕೆಲಸಕ್ಕೆ ನಾವು ಗೌರವವನ್ನ ಕೊಡಬೇಕು. ಪ್ರತಿಯೊಂದು ಕೆಲಸವೂ ಕೂಡ ತನ್ನದೇ ಆದಂತಹ ಒಂದು ಮೌಲ್ಯವನ್ನ ಹೊಂದಿದೆ ಎಂಬುದನ್ನ ವಚನಗಳಲ್ಲಿ ಹೇಳಿರುವ ವಿಚಾರಧಾರೆಯನ್ನ ಶ್ರೀಮತಿ ಕುಸುಮ ಅವರು ಹೇಳ್ತಾ ಇದ್ರು. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರಧಾರೆಯನ್ನ ನುಲಿಯ ಚಂದಯ್ಯನವರ ಬಗ್ಗೆ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶ್ರೀಮತಿ ಕುಸುಮ ಅವರು ಶಿವಶರಣರಾದ ನುಲಿಯ ಚಂದಯ್ಯನವರು ಕಾಯಕ ತತ್ವದ ಮೌಲ್ಯದ ಕುರಿತು ಹೇಳಿರುವ ವಿಚಾರಧಾರೆಯನ್ನು ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ, ಬನ್ನಿ.
1: ಶರಣ ನುಲಿಯ ಚಂದಯ್ಯನವರಂತಹ ಬದುಕು ನಮಗೆ ಕಾಯಕದ ಜೊತೆಗೆ ಸೇವಾ ಮನೋಭಾವವನ್ನು ಕೂಡ ಕಲಿಸುತ್ತೆ ಅಂಥೇಳಿ ನಾವು ಅವರು ಒಂದು ಹಗ್ಗ ನೇಯುವಂಥ ಕೆಲಸ ಮಾಡಿಯೇ ಕೂಡ ಸೇವಾ ಒಂದು ಕಾರ್ಯವನ್ನು ಮಾಡ್ತಾಯಿದ್ರು. ಈ ಎಲ್ಲ ಒಂದು ಸಂದೇಶಗಳನ್ನು ಅವರ ಜೀವನದಿಂದ ನಾವಾಗಲಿ, ಯುವಜನತೆ ಆಗಲಿ, ಪ್ರತಿಯೊಬ್ಬರೂ ಕೂಡ ಗಮನಿಸಬೇಕಾಗಿರುವಂಥದ್ದು. ಏಕೆಂದರೆ ಇಂದಿನ ಈ ಶಿಕ್ಷಣ ಇರ್ಬೋದು, ವಿಜ್ಞಾನ ಇರ್ಬೋದು, ತಂತ್ರಜ್ಞಾನ ಇರ್ಬೋದು, ಯಾವುದೇ ಒಂದು ಉದ್ಯೋಗ ವ್ಯಾಪಾರ ಕ್ಷೇತ್ರಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಒಂದು ಅಪಾರ ಅವಕಾಶ ಇರುತ್ತೆ, ಯಶಸ್ಸು ಇರುತ್ತೆ, ಜೊತೆಗೆ ಪ್ರಾಮಾಣಿಕತೆಯೂ ಕೂಡ ಇರಬೇಕು. ಯಾವುದೇ ಕೆಲಸ ಆಗಲಿ ಶ್ರಮವಿಲ್ಲದೆ ಯಶಸ್ಸು ಸಿಗಬೇಕು ಎಂದು ಬಯಸಬಾರ್ದು. ಹಣ ಗಳಿಸುವಂಥ ಒಂದು ಆಸೆ ಮಾತ್ರ ಇಟ್ಕೊಳ್ಬಾರ್ದು. ನಿಷ್ಠೆಯಿಂದ ಕೆಲಸ ಮಾಡಿ ಇತರರನ್ನು ಕೂಡ, ಇತರರ ಕೆಲಸವನ್ನು ಕೂಡ ಗೌರವಿಸಬೇಕು ಅನ್ನುವಂಥ ಒಂದು ಸಂದೇಶ ಇವರ ಜೀವನದಿಂದ ನಾವು ಕಲಿಬೇಕಾಗಿದೆ. ಇನ್ನು ಮಹಿಳೆಯರು ಮತ್ತು ಅವರಿಗೂ ಕೂಡ ಸಮಾನವಾದಂತಹ ಒಂದು ಸಾಮಾಜಿಕ ಚಿಂತನೆಗೆ ಅವಕಾಶವನ್ನು ಕೊಟ್ಟಿದ್ದನ್ನು ನಾವು ನೋಡೋದಾದರೆ ಸಾಮಾಜಿಕ ಪರಿವರ್ತನೆ ಚಳವಳಿನೇ ಆಗಿತ್ತು ಆ ಒಂದು 12ನೇ ಶತಮಾನದಲ್ಲಿ ಅಂತಲೇ ಹೇಳ್ಬೋದು. ಇನ್ನು ನಾವು ಚಂದಯ್ಯನವರ ಈ ಜೀವನ ಪಾಠದಿಂದ ಕಲಿಯಬೇಕಾಗಿರೋದು ಏನಂದರೆ ಕಾಯಕ ನಿಷ್ಠೆ ಮತ್ತು ಭಕ್ತಿ, ಮನಸ್ಸಿನಲ್ಲಿ ಶ್ರದ್ಧೆ ಮತ್ತು ಸತ್ಕಾರ ಇರಬೇಕು, ಸರಳತೆಯಿಂದ ಇರಬೇಕು, ಸಮಾನತೆಯಿಂದ ಇರಬೇಕು, ಸೇವಾ ಮನೋಭಾವ ಇರಬೇಕು, ಜೊತೆಗೆ ಇತರರನ್ನು ಗೌರವಿಸಬೇಕು ಮತ್ತು ಕಾಯಕವನ್ನು ಗೌರವಿಸಬೇಕು ಅನ್ನೋದನ್ನು ನಾವು ಪ್ರತಿಯೊಂದನ್ನು ಕೂಡ ಕಲಿಬೇಕಾಗಿದೆ, ನಾವು ಜೀವನದಲ್ಲಿ ಖಂಡಿತ ಅಳವಡಿಸ್ಕೊಳ್ಬೇಕಾಗಿದೆ ಅಂತಲೇ ಹೇಳ್ಬೋದು. ನಾವು ಇಂದು ಆಧುನಿಕ ಒಂದು ಯುಗದಲ್ಲಿದ್ದೇವೆ. ಈ ತಂತ್ರಜ್ಞಾನ ಬೆಳೀತಿದೆ. ಮೊಬೈಲು, ಇಂಟರ್ನೆಟ್ಟು ಮತ್ತು ಕೃತಕ ಬುದ್ಧಿಮತ್ತೆ ಅಂತ ಹೊಸ ತಂತ್ರಜ್ಞಾನಗಳು ನಮ್ಮ ಜೀವನವನ್ನು ಬದಲಾಯಿಸ್ತಾ ಇದ್ದಾವೆ. ಆದರೂ ಕೂಡ ಮನುಷ್ಯನ ಮೂಲ ಮೌಲ್ಯಗಳು ಬದಲಾಗಿಲ್ಲ. ಆದ್ದರಿಂದ ಪ್ರಾಮಾಣಿಕತೆ ಬೇಕು, ಶ್ರಮ ಇರಬೇಕು, ಸೇವಾ ಮನೋಭಾವ ಇರಬೇಕು ಅಂಥೇಳಿ ಈ ಇಂತಹ ಒಂದು ಶರಣರ ಸಂದೇಶಗಳಿಂದ, ಜೀವನಗಳಿಂದ ನಾವು ತಿಳ್ಕೊಳ್ಬೇಕಾಗಿದೆ. ಎಲ್ಲರೂ ಕೂಡ ಇಂತಹ ಮೌಲ್ಯಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕಾಗಿರುವುದು. ಅಳವಡಿಸಿಕೊಂಡರೇ ಇಂತಹ ಶರಣರಿಗೆ ನಿಜವಾದ ಗೌರವ ಸಲ್ಲಿಸದಂತಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಶರಣ ನುಲಿಯ ಚಂದಯ್ಯನವರ ಒಂದು ವಚನಗಳ ಬಗ್ಗೆ ನೋಡೋಣ. ಶರಣ ಚಂದಯ್ಯನವರು ಕಾಯಕಕ್ಕೆ ಮತ್ತು ಪ್ರಾಮಾಣಿಕತೆಗೆ, ನಿಷ್ಠೆಗೆ ತುಂಬ ಮಹತ್ವ ಕೊಟ್ಟಿದ್ರು ಅಂಥೇಳಿ ಅವರ ಜೀವನದಿಂದ ನಾವು ತಿಳ್ಕೊಂಡ್ವಿ. ಇನ್ನು ಅವರು ಚಂದೇಶ್ವರ ಲಿಂಗ ಎನ್ನುವಂತಹ ನಾಮಾಂಕಿತದಿಂದ ವಚನಗಳನ್ನು ರಚನೆ ಮಾಡಿದರು ಅಂಥೇಳಿ ಮಾಹಿತಿ ಇದೆ. ಇನ್ನು ಕಾಯಕದ ಮಹತ್ವದ ಬಗ್ಗೆ ಅವರು ಈ ರೀತಿ ವಚನ: ಗುರುವಾದರೂ ಕಾಯಕದಿಂದವೇ ಜೀವನ್ಮುಕ್ತಿ, ಲಿಂಗವಾದರೂ ಕಾಯಕದಿಂದವೇ ವೇಷದ ಪಾಶ ಹರಿವುದು. ಗುರುವಾದುಡೂ ಚರಸೇವೆಯ ಮಾಡಬೇಕು, ಲಿಂಗವಾದುಡೂ ಚರಸೇವೆಯ ಮಾಡಬೇಕು, ಜಂಗಮವಾದುಡೂ ಚರಸೇವೆಯ ಮಾಡಬೇಕು. ಚನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗದ ಹರಿವು ಅಂಥೇಳಿ ಒಂದು ವಚನ. ಇದರ ಅರ್ಥ ಹೀಗಿದೆ: ಗುರು, ಲಿಂಗ ಅಥವಾ ಜಂಗಮ ಯಾರ ಸೇವೆ ಮಾಡಿದರೂ ಕಾಯಕದ ಮೂಲಕವೇ ಮಾಡಬೇಕು. ಪ್ರಾಮಾಣಿಕ ಕಾಯಕದಿಂದ ಮನುಷ್ಯನ ಜೀವನದ ಬಂಧನಗಳಿಂದ ಮುಕ್ತವಾಗಬಹುದು. ಕಾಯಕವೇ ಕೇವಲ ಜೀವನೋಪಾಯವಲ್ಲ, ಅದು ಆಧ್ಯಾತ್ಮಿಕ ಸಾಧನೆಯೂ ಕೂಡ ಆಗಿದೆ ಅಂಥೇಳಿ ಈ ಒಂದು ವಚನದಲ್ಲಿ ಹೇಳಿದ್ದಾರೆ. ಇನ್ನು ಸತ್ಯ ಶುದ್ಧ ಕಾಯಕ ಎನ್ನುವಂಥ ಈ ವಚನ: ಸತ್ಯ ಶುದ್ಧ ಕಾಯಕದಿಂದ ಬಂದ ದ್ರವ್ಯದಲ್ಲಿ ಚಿತ್ತ ವಿಚ್ಛಂದವಾಗದಿರಬೇಕು. ನೇಮದ ಕೂಲಿ ಎಂದಿನ ನಿತ್ಯ ನೇಮದಲ್ಲಿ ಸಂದಿಲ್ಲದಿರಬೇಕು. ನೇಮದ ಕೂಲಿಯ ಬಿಟ್ಟು ಹೇಮದಾಸೆಗೆ ಕಾಮಿಸಿ ದ್ರವ್ಯವ ಹಿಡಿದಡೆ ತಾ ಮಾಡುವ ಸೇವೆ ನಷ್ಟವಯ್ಯ ಅಂಥೇಳಿ ಇಲ್ಲಿ ಪ್ರಾಮಾಣಿಕತೆಗೆ, ಸತ್ಯಕ್ಕೆ ಮತ್ತು ಶುದ್ಧತೆಗೆ ಒಂದು ಪ್ರಮುಖವಾದಂತಹ ಒಂದು ಅರ್ಥ ಕೊಟ್ಟಿದ್ದಾರೆ. ಪ್ರಾಮಾಣಿಕವಾಗಿ ದುಡಿದು ಗಳಿಸಿದ ಹಣದ ಮೇಲೆ ಮನಸ್ಸು ಅತಿಯಾದ ಆಸೆಯಿಂದ ಅಲೆದಾಡಬಾರದು. ತನ್ನ ಕರ್ತವ್ಯವನ್ನು ಬಿಟ್ಟು ಹೆಚ್ಚು ಹಣದ ಆಸೆಗಾಗಿ ಅನ್ಯಾಯದ ಮಾರ್ಗ ಹಿಡಿದರೆ ಮಾಡಿದ ಸೇವೆಯೂ ವ್ಯರ್ಥವಾಗುತ್ತದೆ. ಪ್ರಾಮಾಣಿಕ ದುಡಿಮೆ ಮತ್ತು ಆಸೆ ನಿಯಂತ್ರಣ ಇವೆಲ್ಲವೂ ಕೂಡ ಮುಖ್ಯವಾಗಿರುತ್ತೆ ಎಂಬುದು ಈ ಒಂದು ವಚನದ ಸಂದೇಶವಾಗಿದೆ. ಇನ್ನು ಚಂದಯ್ಯನವರು, ನಡೆ ನುಡಿಯ ಕೂಡ ಶುದ್ಧವಾಗಿರಬೇಕು, ಕಾಯಕದ ಫಲವನ್ನು ದಾಸೋಹವನ್ನು ಮಾಡಬೇಕು ಅನ್ನುವಂಥ ಒಂದು ವಚನಗಳಲ್ಲಿ ಹೇಳಿದ್ದಾರೆ. ನುಡಿದ ಮಾತಿಂಗೆ ತಡಬಡ ಬಂದಲ್ಲಿ ನುಡಿದ ಭಾಷೆಗೆ ಭಂಗ ನೋಡ, ಹಿಡಿದುವ ಕುಳ್ಳಕ್ಕೆ ಹಾನಿ ಬಂದಲ್ಲಿ ಒಡಲ ನಿರಸುವುದೇ ಭಂಗ ನೋಡಯ್ಯ. ಇದು ಕಾರಣ ನಡೆ ನುಡಿ ಶುದ್ಧವಿಲ್ಲದಿದ್ದಡೆ ಚಂದೇಶ್ವರ ಲಿಂಗವಾದಡೂ ತಪ್ಪನೊಳಕ್ಕೊಳ್ಳ ಕಾಣ ಮಡಿವಾಳವಯ್ಯ ಅಂಥೇಳಿ ಈ ಒಂದು ವಚನದಲ್ಲಿ ಮಾತು ಕೊಟ್ಟ ಮೇಲೆ ಅದನ್ನು ಉಳಿಸ್ಕೊಳ್ಬೇಕು, ಕೊಟ್ಟ ಮಾತಿನಂತೆ ನಡೆದುಕೊಳ್ಬೇಕು, ಎಂದು ಮಾತಿಗೆ ತಪ್ಪಬಾರದು. ನಾವು ಒಂದು ವಚನ ಒಂದು ಮಾತು ಅಂದರೆ ವಚನ ಅಂತೇಳಿ ಆ ಒಂದು ಮಾತನ್ನು ಕೊಟ್ಟಮೇಲೆ ಅದೇ ಥರ ನಡ್ಕೊಳ್ಬೇಕು. ನಡೆದಂತೆ ನಡೆ, ನಡೆದಂತೆ ನುಡಿ ಅಂತೇಳಿ ಹೇಳಬಾರ್ದು, ನುಡಿದಂತೆ ನಡೀಬೇಕು ಅನ್ನೋ ಒಂದು ಅರ್ಥ. ನಾವು ಹೇಳುವ ಮಾತು ಮತ್ತು ಮಾಡುವ ಕೆಲಸ ಒಂದೇ ಆಗಿರಬೇಕು. ನಡೆ ನುಡಿ ಶುದ್ಧವಾಗಿಲ್ಲದಿದ್ದರೆ ಕೇವಲ ದೇವರ ಹೆಸರನ್ನು ಹೇಳುವುದರಿಂದ ಪ್ರಯೋಜನವಿಲ್ಲ. ನಮ್ಮ ಮಾತಿನಲ್ಲಿ ಸತ್ಯತೆ ಇರಬೇಕು, ನಡೆಯಲ್ಲಿ ಪ್ರಾಮಾಣಿಕತೆ ಇರಬೇಕು ಅನ್ನುವಂತಹ ಸಂದೇಶ ಇರುವಂಥ ಈ ವಚನ ಖಂಡಿತ ಅರ್ಥಪೂರ್ಣವಾಗಿರುವಂಥದ್ದು. ಇವರ ವಚನಗಳಲ್ಲಿ ಕಾಯಕವೇ ಪೂಜೆ, ಪ್ರಾಮಾಣಿಕತೆಯೇ ಭಕ್ತಿ ಎಂಬ ಮತ್ತು ಸತ್ಯತೆ ಇರಬೇಕು, ಸಮಾನತೆ ಇರಬೇಕು, ಇಂತಹ ಒಂದು ಮಹತ್ವದ ಸಂದೇಶಗಳನ್ನು ಇರುವಂತಹ ಇವರ ಅನೇಕ ವಚನಗಳನ್ನು ಖಂಡಿತ ನಾವು ಗಮನಿಸಿದರೆ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕಾಗಿರುವಂತಹ ಒಂದು ಮಾತುಗಳನ್ನು ಇವರ ವಚನಗಳಲ್ಲಿ ನಾವು ತಿಳ್ಕೊಳ್ತಾ ಇದ್ದೇವೆ. ಇಂತಹ ಶರಣರ ಜೀವನವನ್ನು ನಾವು ಖಂಡಿತ ತಿಳ್ಕೊಳ್ಬೇಕು, ಮಕ್ಕಳಿಗೂ ತಿಳಿಸ್ಬೇಕು ಮತ್ತು ಅವರ ಮೌಲ್ಯಗಳನ್ನು ಜೀವನದಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಕಾಯಕವೇ ಗೌರವ, ಪ್ರಾಮಾಣಿಕತೆಯೇ ಶಕ್ತಿ, ಸೇವೆಯೇ ಸಾರ್ಥಕ ಜೀವನ. ಇಂತಹ ಮಹಾನ್ ಶಿವಶರಣ ನುಲಿಯ ಚಂದಯ್ಯನವರಿಗೆ ನನ್ನ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಅವಕಾಶಕ್ಕಾಗಿ ಪವಿತ್ರ ದಿನೇಶ್ ಅವರಿಗೆ ನನ್ನ ನಮನಗಳನ್ನು ತಿಳಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ.
0: ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿವಶರಣರಾದಂಥ ನುಲಿಯ ಚಂದಯ್ಯನವರ ವಿಚಾರಧಾರೆಯನ್ನು ತಿಳಿಸ್ಕೊಟ್ಟಿದ್ದೀರಾ. ನುಲಿಯ ಚಂದಯ್ಯನವರ ಕಾಯಕ ತತ್ವ ಇರ್ಬೋದು, ಹಾಗೆ ಅವರ ಸರಳ ಜೀವನ ಪದ್ಧತಿ, ಇವೆಲ್ಲವೂ ಕೂಡ ನಮ್ಗೊಂದು ದಾರಿದೀಪ ಅಂತಾನೆ ಹೇಳ್ಬೋದು. ಇಂತಹ ಶಿವಶರಣರ ವಿಚಾರಧಾರೆಯನ್ನ ತಿಳಿಸ್ಕೊಟ್ಟಂತ ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳು ಮೇಡಮ್. ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಕೃಷಿ ನಗರದವರೇ ಆದಂತಹ ಶ್ರೀಮತಿ ಕುಸುಮ ಅವರು ಭಾಗವಹಿಸಿ ಶಿವಶರಣ ನುಲಿಯ ಚಂದಯ್ಯನವರ ವಿಚಾರಧಾರೆಯನ್ನು ತಿಳಿಸಿದ್ರು. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾರದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
5: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
4: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
5: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
6: ಬೆರಗು ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
7: ನಮಸ್ಕಾರ. ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಪುಣ್ಯ ಫಲ. ಸುತೆಯ ಪೋಷಿಸಿ ಬೆಳೆಸಿ ಧನ ಕನಕದೊಡನವಳನ್ ಇತರ ಗ್ರಹ ಕಿತ್ತು ನೀಂ ಕೇಳುವ ಮುಯ್ಯೇನು? ಪ್ರತಿಫಲವು ಬೇರೇಕೆ ಸುಕೃತ ಕದು ತಾನೆ ಫಲ ಹಿತ ಮನದ ಪಾಕ ಕದು ಮಂಕುತಿಮ್ಮ? ಸುತೆಯ ಪೋಷಿಸಿ ಬೆಳೆಸಿ ಮಗಳನ್ನ ಪೋಷಣೆ ಮಾಡಿ ಬೆಳೆಸಿ ಧನ ಕನಕ ದೊಡನವಳನ್ ಧನ ಅಂದರೆ ದುಡ್ಡು ಕನಕ ಅಂದರೆ ಬಂಗಾರ ದೊಡನವಳನ್ ಅದರ ಒಟ್ಟಿಗೆ ಅವಳನ್ನು ಇತರ ಗ್ರಹಕ್ಕಿತ್ತು ನೀಂ ಕೇಳ್ಪ ಮುಯ್ಯೇನು ಇತರ ಗ್ರಹಕ್ಕಿತ್ತು ಅಂದರೆ ಇನ್ನೊಬ್ಬರ ಮನೆಗೆ ಕಳಿಸಿ ನೀನು ಕೇಳುವ ಮುಯ್ಯೇನು ಪ್ರತಿಫಲ ಏನು ಕಾಣಿಕೆ ಏನು? ಪ್ರತಿಫಲವು ಬೇರೇಕೆ ಅದಕ್ಕೂ ಪ್ರತಿಫಲ ಬೇರೆ ಬೇಕಾ? ಸುಕೃತಕದು ತಾನೇ ಫಲ ಸುಕೃತಕ್ಕೆ ಒಳ್ಳೆ ಕೆಲಸಕ್ಕೆ ಅದೇ ಫಲ ಸಿಗುತ್ತೆ. ಹಿತ ಮನದ ಪಾಕಕದು ಮಂಕುತಿಮ್ಮ ಹಿತ ಮನದ ಹಿತವಾದ ಮನಸ್ಸಿನ ಪಾಕಕ್ಕೆ ಬೇಕಾದದ್ದು ಅಂತ ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಸುತೆಯ ಪೋಷಿಸಿ ಬೆಳೆಸಿ ಧನ ಕನಕ ದೊಡನವಳನ್ ಇತರ ಗ್ರಹ ಕಿತ್ತು ನೀಂ ಕೇಳುವ ಮುಯ್ಯೇನು? ಪ್ರತಿಫಲವು ಬೇರೇಕೆ ಸುಕೃತಕದು ತಾನೆ ಫಲ ಹಿತ ಮನದ ಪಾಕಕದು ಮಂಕುತಿಮ್ಮ? ಹಾಗಂದ್ರೇನಂತ ನೋಡೋಣ ಬನ್ನಿ. ಮಗಳನ್ನ ಸಲಹಿ ಬೆಳೆಸಿ ಮದುವೆಯಲ್ಲಿ ಹಣ ಚಿನ್ನದೊಟ್ಟಿಗೆ ಅವಳನ್ನು ಇನ್ನೊಂದು ಮನೆಗೆ ಕಳಿಸಿ ನೀನು ಕೇಳೋ ಪ್ರತಿಫಲ ಏನು? ಮಾಡಿದ ಒಳ್ಳೆಯ ಕೆಲಸನೇ ಫಲ. ಇದು ಹಿತವಾದ ಮನಸ್ಸಿನ ಪಾಕಕ್ಕೆ ಬೇಕಾದದ್ದು ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ಇದಕ್ಕೊಂದು ಪುಟ್ಟ ಕಥೆನ ಹೇಳ್ತೀನಿ ಕೇಳಿ. ಒಬ್ಬ ಜೆನ್ಸ್ ಅಂತ ಇರ್ತಾನೆ. ಅವನು ಊರೂರು ಅಲೆದು ಹಣ ಸಂಗ್ರಹ ಮಾಡಿ ಜೆನ್ ಸೂತ್ರನ ಮುದ್ರಿಸೋದಕ್ಕೆ ಶ್ರಮಿಸ್ತಾನೆ. ಸಾಕಷ್ಟು ದುಡ್ಡು ಸೇರಿಸಿ ಪ್ರಕಟಣೆಯ ಕಾರ್ಯ ಪ್ರಾರಂಭ ಆಗೋ ಹೊತ್ತಲ್ಲಿ ಹತ್ತಿರದ ನದಿಯಲ್ಲಿ ಪ್ರವಾಹ ಬಂದು ನೀರುಕ್ಕಿ ಸಾವಿರಾರು ಜನ ಮನೆ ಮಠ ಎಲ್ಲ ಕಳ್ಕೊಳ್ತಾರೆ. ಆ ಸಂತ ತಾನು ಕೂಡಿಟ್ಟಿದ್ದ ಹಣನೆಲ್ಲ ಅವರಲ್ಲಿ ಹಂಚಿ ನೆರವಾಗ್ತಾನೆ. ಮತ್ತೆ 10 ವರ್ಷ ಅಲ್ದು ಹಣ ಕೂಡಿಸ್ತಾನೆ. ಮುದ್ರಿಸೋ ಕಾರ್ಯ ಶುರುವಾಗೋ ಹೊತ್ತಿಗೆ ಹಳದಿ ಜ್ವರ ದೇಶದಲ್ಲೆಲ್ಲ ಹರಡಿ ಹಾಹಾಕಾರ ಶುರುವಾಗತ್ತೆ. ಎಲ್ಲಿ ನೋಡ್ದಲ್ಲಿ ಸಾಲು ಸಾಲು ಹೆಣಗಳು. ಆಗ ಆ ಸಂತ ಶಿಷ್ಯರನ್ನು ಸೇರಿಸಿಕೊಂಡು ತನ್ನ ಹತ್ರ ಇದ್ದ ಹಣದಿಂದ ಜನರಿಗೆ ವಸತಿ ಊಟದ ವ್ಯವಸ್ಥೆ ಮಾಡ್ತಾನೆ. ಮತ್ತೆ ತನ್ನ ವಯಸ್ಸನ್ನೂ ಗಮನಿಸದೆ 12 ವರ್ಷ ಊರೂರು ತಿರುಗಿ ಹಣ ಸೇರಿಸಿ ಜೆನ್ ಸೂತ್ರನ ಮುದ್ರಿಸ್ತಾನೆ. ಅವು ಇನ್ನೂ ಜಪಾನಿನ ಕ್ಯೋಟೋ ಸಂಗ್ರಹಾಲಯದಲ್ಲಿದೆಯಂತೆ. ಮುದ್ರಣ ಮುಗಿದ್ಮೇಲೆ ಅವನು ಎಲ್ಲರನ್ನೂ ತೋರೆದು ಪರ್ವತಗಳ ಕಡೆ ಹೊರಡ್ತಾನೆ. ಯಾರೋ ಕೇಳ್ತಾರೆ, ನೀನು ಇಷ್ಟು ಕಷ್ಟಪಟ್ಟೆ ಅಲ್ಲ ಸೂತ್ರಗಳನ್ನು ಮುದ್ರಿಸೋದಕ್ಕೆ, ನಿನಗೇನು ಸಿಕ್ತು ಅದರ ಫಲವಾಗಿ ಅಂತ. ಆಗ ಆ ಸಂತ ನಿರಾಳವಾಗಿ ನಕ್ಕು ಹೇಳ್ತಾನೆ, ನನಗೂ ಆತ್ಮಸಂತೋಷ ಸಿಕ್ತು ಅಂತ. ಆಮೇಲೆ ಯಾರೂ ಆ ಸಂತನನ್ನು ಮರಳಿ ನೋಡಲೇ ಇಲ್ಲ. ತನಗೆ ಸಾರ್ಥಕತೆಯನ್ನು ಕೊಟ್ಟ ಕೆಲಸನ ಸಂತೋಷದಿಂದ ಮುಗಿಸಿ ಅವನು ಹೊರಟುಬಿಟ್ಟಿದ್ದ. ಅವನ ಕಾರ್ಯಕ್ಕೆ ಸಿಕ್ಕ ಪ್ರತಿಫಲ ಧನ್ಯತೆ ಮತ್ತು ಸಂತೋಷ. ಹೀಗೆ ಜನರು ತಮ್ಮ ಮನಕ್ಕೆ ಒಪ್ಪಿದ ಕಾರ್ಯನ ಶ್ರದ್ಧೆಯಿಂದ ಮಾಡಿ ಧನ್ಯತೆನ ಪಡೆದಿದ್ದಾರೆ. ಕೆಲವರು ಸಮಾಜ ಸೇವೆಯಲ್ಲಿ, ಇನ್ನು ಕೆಲವರು ರಾಷ್ಟ್ರ ರಕ್ಷಣೆಯಲ್ಲಿ, ಕೃಷಿಯಲ್ಲಿ, ವಿಜ್ಞಾನದ ಆವಿಷ್ಕಾರಗಳಲ್ಲಿ, ಆಟದಲ್ಲಿ, ಕಲೆಯಲ್ಲಿ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಸಾರ್ಥಕತೆಯನ್ನು ಅನುಭವಿಸಿದ್ದಾರೆ. ಇನ್ನು ಸಾಮಾನ್ಯ ಜನರು ತಮ್ಮ ಪುಟ್ಟ ಮಗಳನ್ನು ಲಾಲಿಸಿ ಪೋಷಿಸಿ ಸರಿಯಾದ ಸಂಸ್ಕಾರಗಳನ್ನು ನೀಡಿ ಪ್ರಾಪ್ತ ವಯಸ್ಕಳಾದಾಗ ಅನುರೂಪನಾದ ವರನನ್ನ ನೋಡಿ ಯೋಗ್ಯತಾನುಸಾರ ಮದುವೆನ ಮಾಡಿ ಬೇರೆ ಮನೆಗೆ ಕಳುಹಿಸಿದಾಗ ಅವರಿಗೆ ಯಾವ ಪ್ರತಿಫಲದ ನಿರೀಕ್ಷೆ ಇರುತ್ತೆ ಹೇಳಿ? ಸುಸಂಸ್ಕೃತಳಾದ ಮಗಳು ಮತ್ತೊಂದು ಮನೆಯಲ್ಲೂ ಆ ಸಂಸ್ಕೃತಿಯ ಬೆಳಕನ್ನು ಪಸರಿಸ್ತಾಳೆ ಅನ್ನೋ ಸಂತೃಪ್ತಿಯೇ ಸಾಕಾಗಿರುತ್ತೆ. ತಾನು ಮಾಡಿದ ಆ ಸುಕೃತಕ್ಕೆ ಸಂತೋಷ ತೃಪ್ತಿಯೇ ಫಲ. ಒಳ್ಳೆ ಕಾರ್ಯಕ್ಕೆ ಒಳ್ಳೆ ಫಲವೇ ಸಿಗತ್ತೆ. ಹಿತವಾದ ಮನಸ್ಸಿನ ಪಾಕಕ್ಕೆ ಆ ಸಂತೃಪ್ತಿಯೇ ಸಾಕಾಗಿರುತ್ತೆ. ನಾವು ಈ ಹಿಂದಿನ ಕಗ್ಗಗಳನ್ನೆಲ್ಲ ಅವಲೋಕನೆ ಮಾಡಿದ್ರೆ ಮಾನ್ಯ ಗುಂಡಪ್ಪನವರು ಆ ಪರಮಾತ್ಮನ ಪೂಜೆ ನಮ್ಮಿಂದ ಹೇಗಾಗಬೇಕು ಅನ್ನೋದಕ್ಕೊಂದು ಉದಾಹರಣೆನ ಈ ಕಗ್ಗದಲ್ಲಿ ಹೇಳಿದ್ದಾರೆ ಅಂತ ಅನ್ಸುತ್ತೆ. ನಾವೆಲ್ಲರೂ ಆತ್ಮಗಳು, ಅವನು ಪರಮಾತ್ಮ. ಸೂರ್ಯನ ಶಾಖಕ್ಕೆ ಆವಿಯಾದ ಕಡಲ ನೀರು ಮೋಡವಾಗಿ ಮತ್ತೆ ಧರೆಗಿಳಿದು ಹಳ್ಳ, ತೊರೆ, ಕಾಲುವೆ ಮತ್ತೆ ನದಿಯಾಗಿ ಹರಿದು ಹರಿದು ಮತ್ತೆ ಕಡಲ ಸೇರೋ ತವಕದಿಂದ ಓಡೋ ಹಾಗೆ ಆ ದೇವರಿಂದ ಬೇರ್ಪಟ್ಟು ಇಂದ್ರಿಯಾಕರ್ಷಣೆಗಳಿಂದ ಕೂಡಿದ ದೇಹ ಧಾರಣೆ ಮಾಡಿದ ನಾವು ಮತ್ತೆ ಅವನನ್ನೇ ಸೇರುವ ಅಪೇಕ್ಷೆ ಮತ್ತೆ ಗುಣ ಹೊಂದಿರಬೇಕು. ಇದನ್ನ ಅರ್ಥ ಮಾಡ್ಕೊಳ್ಳದೆ ದೇಹದ ಮೇಲಿನ ವ್ಯಾಮೋಹದಿಂದ ಇಂದ್ರಿಯಗಳು ಮುಂದಿಡೋ ಬೇಡಿಕೆಗಳಿಂದ ಪ್ರೇರಿತರಾಗಿ ನಮ್ಗೆ ಅದು ಕೊಡು ಅಥವಾ ಇದು ಕೊಡು ಅಂತ ಪೂಜೆ ಮಾಡುವಾಗ ಪ್ರಾರ್ಥಿಸ್ತೀವಿ. ಈ ರೀತಿಯ ಪ್ರಾರ್ಥನೆ ಕರ್ತವ್ಯ ಆಗೋದಿಲ್ಲ, ಕೇವಲ ವ್ಯಾಪಾರ ಆಗತ್ತೆ. ನಮ್ಮ ಪೂಜೆ ಅರ್ಚನೆ, ಹೂ ಹಣ್ಣುಗಳ ನೈವೇದ್ಯ ಎಲ್ಲ ಸಾಂಕೇತಿಕವಾಗಿರಬೇಕು. ಅಂತರಂಗದಲ್ಲಿ ನಾವು ನಮ್ಮನ್ನೇ ಆ ಪರಮಾತ್ಮನಿಗೆ ಸಮರ್ಪಿಸಿಕೊಳ್ಬೇಕು. ಆತ್ಮ ನಿವೇದನೆಯಾದಾಗ ಅದು ಸುಕೃತ ಆಗತ್ತೆ. ಸಮರ್ಪಣೆಯೇ ನಮ್ಮ ಕರ್ಮವೂ ಆಗಿ ಸಮರ್ಪಣೆಯೇ ಆ ಕರ್ಮಕ್ಕೆ ಫಲವೂ ಆಗಬೇಕು. ಹಾಗಾದಾಗ ಮನಸ್ಸು ನಿರ್ಮಲ ಆಗತ್ತೆ. ಇಂತಹ ಸಮರ್ಪಣಾ ಭಾವ ನಮ್ಮನ್ನು ಇಂದ್ರಿಯಾವೃತವಾದ ಈ ದೇಹದ ಬಂಧನದ ಮತ್ತು ಪೂರ್ವ ಸಂಚಿತವಾದ ಕರ್ಮ ಬಂಧನದ ಭಾವದಿಂದ ಮುಕ್ತವಾಗಿಸುತ್ತೆ. ಸಂಪೂರ್ಣ ಸಮರ್ಪಣಾ ಭಾವ ತಳೆಯೋದಕ್ಕೆ ಸಾಧನೆ ಬಹಳ ಮುಖ್ಯ. ಅಂತಹ ಸಾಧನೆಯನ್ನು ನಾವು ಮಾಡೋದಕ್ಕಾದರೆ ನಾವೇ ಪುಣ್ಯವಂತರು ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
6: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ಇವರು ನಿರೂಪಣೆ ಮಾಡಲಿದ್ದಾರೆ. ಇವರ ಜೊತೆ ಸಾಯಿ ಕೀರ್ತನ, ಐಸಿರಿ, ಸೃಜನ, ಸನ್ನಿಧಿ, ಐಶಿತ, ವೈಭವ ಈ ಮಕ್ಕಳು ಭಾಗವಹಿಸಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
9: ನಾರಾಯಣ ನಾರಾಯಣ ನಾರಾಯಣ ನಾರಾಯಣ.
10: ಏನಿದು ನಾರಾಯಣನ ಜಪ ಆಗ್ತಾ ಇದೆಯಲ್ಲ
9: ಪೊನ್ನಜ್ಜಿ? ಇವತ್ತವಳು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಲ್ಲಿ ನಾರದ್ರ ವೇಷ ಹಾಕೊಂಡಿದ್ಲು, ಅದಕ್ಕೆ ಆಗ್ಲಿಂದನು ನಾರಾಯಣ ನಾರಾಯಣ ಅಂತ ಹೇಳ್ತಾನೆ ಇದ್ದಾಳೆ.
11: ಹಾ, ನಾರಾಯಣ ನಾರಾಯಣ,
12: ನಾವು ಹೇಳ್ತೀವಿ ನಾರಾಯಣ ನಾರಾಯಣ.
10: ಮಕ್ಕಳೇ, ಇವತ್ತು ನಾರದರ ಕತೆ ಒಂದನ್ನ ಹೇಳ. ಈ ನಾರದನ ಮುಂದೆ ಆ ನಾರದನ ಕತೆ, ಅದು ನಾರದರಿಗೆ ಅಹಂಕಾರ ಬಂದ ಕತೆ.
12: ಏನು, ನಾರದರಿಗೂ ಅಹಂಕಾರ ಬಂದಿತ್ತ?
10: ಕೇಳಿ ಆ ಕತೆನ. ಶ್ರೀಮನ್ ನಾರಾಯಣನ ಪರಮ ಭಕ್ತರಾದ ನಾರದರು ಗಾನ ಗಂಧರ್ವರು ಕೂಡ ಆಗಿದ್ರು. ತಮ್ಮ ಭಕ್ತಿಯನ್ನ ಗಾಯನದ ಮೂಲಕ ಹರಿಸಿ ಧನ್ಯರಾಗ್ತಾ ಇದ್ರು. ವೀಣೆ ನುಡಿಸೋದ್ರಲ್ಲಿ ಅದ್ವಿತೀಯ ಪ್ರಾವೀಣ್ಯತೆ ಅವರಿಗಿತ್ತು. ಈ ಪರಿಣಿತಿ ಜೊತೆಗೆ ಅವರ ಭಕ್ತಿರಸಾನೂ ಸೇರಿ ಅದೊಂದು ಅದ್ಭುತ ಗಾಯನವಾಗಿ ಕೇಳುವವರ ಮನಸ್ಸನ್ನು ತಣಿಸ್ತಾ ಇತ್ತು. ಹೀಗಿರಬೇಕಾದ್ರೆ ಬೇರೆಯವರ ಹೊಗಳಿಕೆಯಿಂದ ನಿಧಾನವಾಗಿ ಅವರ ಅರಿವೇ ಇಲ್ಲದ ಹಾಗೆ ಅಹಂಕಾರ ಅವರ ತಲೆಗೇರುತ್ತೆ. ತನಗೆ ಸರಿಸಮವಾಗಿ ವೀಣೆ ನುಡಿಸುವವರು ಜಗತ್ನಲ್ಲಿ ಮತ್ತೊಬ್ಬರಿಲ್ಲ ಅನ್ನೋ ಅಹಂಭಾವಕ್ಕೆ ಅವರು ಒಳಗಾಗ್ತಾರೆ. ಇದನ್ನು ಭಗವಂತನಾದ ಶ್ರೀಕೃಷ್ಣ ಗಮನಿಸ್ತಾನೆ. ನಾರದರ ಈ ಗರ್ವವನ್ನು ತೊಡೆದು ಹಾಕಬೇಕು ಅಂತ ಆತ ನಿರ್ಧರಿಸ್ತಾನೆ. ಒಂದ್ಸಲ ಶ್ರೀಕೃಷ್ಣ ತನ್ನ ಅರಮನೆಯಲ್ಲಿ ಒಂದು ಸಂಗೀತ ಸಭೆಯನ್ನು ಆಯೋಜಿಸ್ತಾನೆ. ಎಲ್ಲ ಕಡೆಯಿಂದ ಶ್ರೇಷ್ಠ ಸಂಗೀತಕಾರರು ಆ ಸಭೆಗೆ ಆಗಮಿಸ್ತಾರೆ. ಗಾನಗಂಧರ್ವ ನಾರದರಿಗೆ ವಿಶೇಷವಾದ ಆಹ್ವಾನವನ್ನು ನೀಡಲಾಗಿತ್ತು. ಎಲ್ಲರೂ ತಮ್ಮ ತಮ್ಮ ಪಾಂಡಿತ್ಯವನ್ನು ಶಕ್ತಿ ಮೀರಿ ಪ್ರದರ್ಶಿಸಿ ಮೆಚ್ಚುಗೆಯನ್ನು ಪಡಿತಾರೆ. ಕೊನೆಗೆ ಶ್ರೀಕೃಷ್ಣ ನಾರದರನ್ನ ವೀಣೆ ನುಡ್ಸೋಕೆ ಸಭೆಗೆ ಕರೀತಾನೆ. ನಾರದರು ಹೆಮ್ಮೆಯಿಂದ ಒಂದು ರೀತಿ ಗರ್ವದಿಂದ ವೇದಿಕೆಗೆ ಬರ್ತಾರೆ ಮತ್ತೆ ಅದ್ಭುತವಾಗಿ ವೀಣಾವಾದನ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ವಾಸ್ತವವಾಗಿ ಅವ್ರ ಹಾಗೆ ವೀಣೆ ನುಡಿಸುವವರು ಮತ್ತೊಬ್ಬರು ಇರಲಿಲ್ಲ. ಸಭೆಯಲ್ಲಿ ಸೇರಿದ ಎಲ್ಲ ಸಂಗೀತ ವಿದ್ವಾಂಸಕರು ಮೈ ಮರೆತು ತಲೆದೂಗಿ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಇದನ್ನೆಲ್ಲ ಗಮನಿಸಿದ ನಾರದರು ಹಿಗ್ಗಿ ಹೀರೇಕಾಯಿ ಆಗ್ತಾರೆ. ಕೃಷ್ಣನ ಪ್ರತಿಕ್ರಿಯೆ ಏನು ಇರ್ಬೋದು ಅಂತ ತಿಳಿಯೋಕೆ ನಾರದರು ಅವನತ್ತ ತಮ್ಮ ದೃಷ್ಟಿಯನ್ನು ಹರಿಸ್ತಾರೆ. ಆದರೆ ಕೃಷ್ಣ ವಿಶೇಷ ಪ್ರತಿಕ್ರಿಯೆ ವ್ಯಕ್ತಪಡಿಸದೆ ಸುಮ್ಮನೆ ಕೂತಿದ್ದ. ಇದನ್ನು ನೋಡಿದಾಗ ನಾರದರಿಗೆ ಆಶ್ಚರ್ಯದ ಜೊತೆಗೆ ಸ್ವಲ್ಪ ಬೇಸರವಾಗುತ್ತೆ. ನಾರದರು ಶ್ರೀಕೃಷ್ಣನಿಂದ ಹೊಗಳಿಕೆಯ ಮಾತನ್ನು ನಿರೀಕ್ಷೆ ಮಾಡಿದರು. ನಾರದರ ಪೆಚ್ಚುಮುಖ ನೋಡಿ ಶ್ರೀಕೃಷ್ಣ, ಏನಾಯಿತು ನಾರದ್ರೆ, ಯಾಕೆ ಹೀಗೆ ಬೇಸರ ಮಾಡ್ಕೊಂಡಿದ್ದೀರಿ ಅಂತ ಕೇಳ್ದ. ಆಗ ನಾರದರು ತಡೀಲಾಗದೆ, ಓ ದೇವ, ಸಭೆಯಲ್ಲಿದ್ದವರೆಲ್ಲ ನನ್ನ ವೀಣಾ ವಾದನವನ್ನು ಆನಂದಿಸಿದ್ದಾರೆ, ನನ್ನ ಸಂಗೀತವನ್ನು ಮುಕ್ತ ಕಂಠದಿಂದ ಹೊಗಳಿದ್ದಾರೆ, ಆದರೆ ನೀನು ಮಾತ್ರ ನಿನ್ನ ಈ ಭಕ್ತನ ಸಂಗೀತ ಸುಧೆಯನ್ನ ಆಸ್ವಾದಿಸಿದ ಹಾಗೆ ಕಾಣಲಿಲ್ಲ ಅಂತ ಬೇಸರದಿಂದ ಹೇಳ್ತಾರೆ. ಆ ಸಭೆಯಲ್ಲಿ ಕಪಿಶ್ರೇಷ್ಠ ಒಬ್ಬ ಇದ್ದ. ಕೃಷ್ಣ, ಹಾಗೇನಿಲ್ಲ ನಾರದ್ರೆ, ಬನ್ನಿ ನಿಮ್ಮ ಸಂಗೀತದ ಬಗ್ಗೆ ಈ ಕಪಿಶ್ರೇಷ್ಠನನ್ನೇ ಕೇಳೋಣ. ಕಪಿಶ್ರೇಷ್ಠರೇ, ನಮ್ಮ ನಾರದರ ವೀಣಾ ಗಾಯನ ಹೇಗಿತ್ತು ಅಂತ ಕೇಳ್ತಾನೆ. ಕೃಷ್ಣನ ಈ ವ್ಯವಹಾರದಿಂದ ನಾರದರಿಗೆ ತುಂಬ ಇರುಸುಮುರುಸಾಗುತ್ತೆ, ಸ್ವಲ್ಪ ಕೋಪನೂ ಬರುತ್ತೆ. ಅವರು ಶ್ರೀಕೃಷ್ಣನನ್ನ ಆಕ್ಷೇಪಣೆ ಮಾಡ್ತಾ, ಪ್ರಭು, ನಾನೇನು ಹೇಳಲಿ ನಿನ್ನ ಈ ವ್ಯವಹಾರಕ್ಕೆ? ಇಡೀ ಸಭೆನೇ ನನ್ನ ಸಂಗೀತಕ್ಕೆ ಮಾರು ಹೋಗಿದೆ. ಇಲ್ಲಿ ಎಂತೆಂಥ ಸಂಗೀತ ವಿದ್ವಾಂಸರು ಇದ್ದಾರೆ, ಅವರಲ್ಲಿ ನನ್ನ ಪ್ರತಿಭೆಯ ಬಗ್ಗೆ ಕೇಳದೆ ಸಂಗೀತದ ಗಂಧ ಗಾಳಿ ಅರಿಯದ ಈ ಯಕಶ್ಚಿತ್ ಕೋತಿ ಹತ್ರ ನನ್ನ ಸಂಗೀತದ ವಿಮರ್ಶೆ ಮಾಡೋಕ್ಕೆ ಹೊರಟಿದೆಯಲ್ಲ, ಇದರಿಂದ ನನಗೆ ಬಹಳ ಅವಮಾನವಾಗಿದೆ ಪ್ರಭು. ನಿನ್ನ ಭಕ್ತನನ್ನ ಹೀಗೇಕೆ ಅವಮಾನ ಮಾಡ್ತಾ ಇದೆಯಲ್ಲ, ಇದು ಸರಿನಾ, ನೀನೇ ಹೇಳು ಅಂತ ಕೇಳ್ತಾರೆ. ಅದಕ್ಕೆ ಕೃಷ್ಣ ನಗ್ತ, ಪ್ರಿಯ ನಾರದ್ರೆ, ನೀವು ಇದನ್ನು ಅವಮಾನ ಅಂತ ಯಾಕೆ ಅನ್ಕೊತಾ ಇದ್ದೀರಾ? ಹೋಗಲಿ, ಈ ಕಪಿಶ್ರೇಷ್ಠರ ಸಂಗೀತವನ್ನು ಒಂದ್ಸಲ ಕೇಳಿಬಿಡೋಣ. ನಿಮ್ಮ ವೀಣೆಯನ್ನು ಅವ್ರಿಗೆ ಕೊಡಿ, ನೋಡೋಣ ಅವರಿಗೆ ನುಡ್ಸೋಕ್ಕೇನಾದರೂ ಬರುತ್ತೋ ಇಲ್ವೋ ಅಂತ, ಆಗ ನಿಮಗೆ ಸಮಾಧಾನ ಅನಿಸ್ಬೋದು ಅಂತ ಹೇಳ್ತಾನೆ. ನಾರದರಿಗೆ ಮತ್ತಷ್ಟು ಅವಮಾನ ಅನಿಸುತ್ತೆ. ಶ್ರೀಕೃಷ್ಣ ಇವತ್ತ್ಯಾಕೋ ನನ್ನನ್ನು ಬಹಳ ನಯವಾಗಿ ಅವಮಾನ ಮಾಡ್ತಾ ಇದ್ದಾನೆ. ಅದೂ ಅಲ್ಲದೆ ನನ್ನ ವೀಣೆಯನ್ನು ಈ ಕಪಿ ಕೈಗೆ ಹೇಗೆ ಕೊಡೋದು ಅಂತ ಮನಸ್ಸಿನಲ್ಲಿ ಸಿಡಿಮಿಡಿಗೊಳ್ತಾರೆ ನಾರದರು. ದೇವ, ನಾನು ನನ್ನ ಜೀವದ ಹಾಗಿರೋ ಈ ವೀಣೆಯನ್ನು ಯಾರಿಗೂ ಕೊಡೋದಿಲ್ಲ, ಅದರಲ್ಲೂ ಮಂಗಾಟ ಮಾಡೋ ಈ ಕಪಿಯ ಕೈಗೆ ಕೊಟ್ಟರೆ ಅದು ಹಾಳು ಮಾಡದೇ ಇರುತ್ತೆಯೇ ಅಂತ ಹೇಳಿಬಿಟ್ರು. ಆಗ ಶ್ರೀಕೃಷ್ಣ, ಗಾನ ಗಂಧರ್ವ ನಾರದ್ರೆ ಹಾಗೇನೂ ಆಗೋದಿಲ್ಲ, ನಿಮ್ಮ ವೀಣೆಯ ಜವಾಬ್ದಾರಿಯನ್ನು ನಾನು ವಹಿಸ್ಕೊಳ್ತೇನೆ. ನನಗೆ ಈ ಕಪಿಶ್ರೇಷ್ಠ ಹೇಗೆ ವೀಣೆಯನ್ನು ನುಡಿಸಿತ್ತು ಅನ್ನೋ ತೀವ್ರ ಕುತೂಹಲ ಉಂಟಾಗಿದೆ ಅಂತ ಹೇಳ್ದ. ನಾರದರು ಶ್ರೀಕೃಷ್ಣನ ಮಾತನ್ನು ತಳ್ಳಿ ಹಾಕೋಕೆ ಆಗದೆ ವೀಣೆಯನ್ನು ಕಪಿಯ ಕೈಗೆ ಕೊಡ್ತಾರೆ. ತನ್ನನ್ನು ನಾರದರು ಹೀಗಳಿತಾ ಇದ್ರು ಅದಕ್ಕೆ ಬೆಲೆಯನ್ನು ಕೊಡದೆ ನಾರದರ ವೀಣೆಯನ್ನು ಕೈಗೆ ಆ ಕಪಿ ಎತ್ಕೊಳ್ಳುತ್ತೆ. ಆ ಕಪಿ ಒಬ್ಬ ಋಷಿಯ ಹಾಗೆ ಶಾಂತವಾಗಿತ್ತು. ರಾಮನಾಮ ಸ್ಮರಣೆಯನ್ನು ಮಾಡಿ ಆ ಕಪಿ ವೀಣೆಯನ್ನು ನುಡಿಸೋಕೆ ಶುರು ಮಾಡ್ತು. ಭಕ್ತಿ ಭಾವದ ರಸದಿಂದ ಆ ಕಪಿಯ ವೀಣಾ ವಾದನ ಆರಂಭ ಆಗ್ತಾ ಇದ್ದ ಹಾಗೆ ಅಲ್ಲಿ ಕೂತ ಸಂಗೀತ ವಿದ್ವಾಂಸರೆಲ್ಲ ಮಂತ್ರಮುಗ್ಧರಾಗಿ ತಲೆಯನ್ನು ತೂಗೋಕೆ ಶುರು ಮಾಡಿದರು. ಎಲ್ಲರಿಗೂ ಅದೊಂದು ಅಲೌಕಿಕ ಅನುಭವವಾಗಿ ಕಾಣುತ್ತೆ. ಆ ನಾದದ ವೈಖರಿಗೆ

0: ಎಲ್ಲರೂ ಮೂಕ ವಿಸ್ಮಿತರಾಗ್ತಾರೆ. ನಾರದರು ಕೂಡ ತಮ್ಮ ಅರಿವಿಲ್ಲದ ಹಾಗೆ ಆ ನಾದ ಸುದೆಯಲ್ಲಿ ಮುಳುಗಿ ಹೋಗ್ತಾರೆ. ವೀಣಾನಾದ ತಾರಕಕ್ಕೆ ಏರ್ತಿದ್ದ ಹಾಗೆ ಸುತ್ತಲೂ ಇದ್ದ ಕಲ್ಲುಗಳೆಲ್ಲ ಕರಗೋಕೆ ಶುರುವಾಗುತ್ತೆ. ಎಲ್ಲರೂ ಆಶ್ಚರ್ಯದಿಂದ ಈ ಅದ್ಭುತವನ್ನ ವೀಕ್ಷಿಸ್ತಾರೆ.
1: ಅಬ್ಬಾ, ಎಂತ ಮ್ಯಾಜಿಕ್ ಇದು! ಅದು ಮ್ಯಾಜಿಕ್ ಅಲ್ಲ, ವೀಣಾವಾದನದ ಶಕ್ತಿ.
2: ಹೌದು ಮಕ್ಕಳೇ.
0: ಆಗ ಶ್ರೀಕೃಷ್ಣ, ನಾರದ್ರೆ, ಕಪಿಶ್ರೇಷ್ಠನ ವೀಣಾವಾದನ ಹೇಗಿತ್ತು, ಅದನ್ನು ನೀವು ಮೆಚ್ಕೊಂಡ್ರ ಅಂತ ಹೇಳಿದಾಗ ನಾರದರು ನಾಚಿಕೆಯಿಂದ ಹಿಡಿಯಾಗ್ತಾರೆ. ಪ್ರಭು, ಇಂತಹ ಅಲೌಕಿಕ ಗಾಯನವನ್ನು ನಾನು ಇದುವರೆಗೆ ಕೇಳಿರಲಿಲ್ಲ. ಕಪಿ ಒಂದು ಏನು ಹಾಡಿತ್ತು ಅಂತ ಉಪೇಕ್ಷೆ ಮಾಡಿದೆ. ನೀನು ನನ್ನ ಮನದ ಅಹಂಕಾರವನ್ನು ಹೋಗ್ಲಾಡ್ಸೋಕ್ಕೆ ಹೀಗೆ ಮಾಡಿದ್ದೀಯಾ ಅಂತ ಈಗ ನನಗೆ ತಿಳಿತಾ ಇದೆ. ನನ್ನ ಈ ತಪ್ಪನ್ನು ಸರ್ವತಾ ಮನಿಸು ಅಂತ ಶ್ರೀಕೃಷ್ಣನ ಪಾದಗಳನ್ನು ಗಟ್ಟಿಯಾಗಿ ಹಿಡಿದು ಕ್ಷಮೆಯನ್ನು ಕೇಳ್ತಾರೆ. ಕೃಷ್ಣ ಪ್ರೀತಿಯಿಂದ ನಾರದರನ್ನು ಮೇಲೆತ್ತಾನೆ. ಆಮೇಲೆ ನಾರದರು ಕಪಿ ಭೂಮಿ ಮೇಲಿಟ್ಟ ತಮ್ಮ ವೀಣೆಯನ್ನು ಎತ್ಕೊಳ್ಳೋಕ್ಕೆ ಹೋಗ್ತಾರೆ. ಆದರೆ ಆಶ್ಚರ್ಯ ಅನ್ನೋ ಹಾಗೆ ವೀಣೆ ಭೂಮಿಗೆ ಅಂಟ್ಕೊಂಡು ಬಿಟ್ಟಿತ್ತು. ಏನು ಮಾಡಿದರೂ ಅದನ್ನು ಎತ್ಕೊಳ್ಳೋದಿರಲಿ, ಅಲ್ಗಾಡಿಸೋಕ್ಕೂ ನಾರದರಿಗೆ ಸಾಧ್ಯ ಆಗೋದಿಲ್ಲ. ಅವರು ಗಾಬರಿಯಿಂದ, ಹೇ ಪ್ರಭು, ಇದೇನಾಯಿತು? ಆ ಕಪಿ ನನ್ನ ವೀಣೆಗೆ ಏನೋ ಮಾಡಿಬಿಟ್ಟಿದೆ. ಈ ವೀಣೆ ನನ್ನ ಪ್ರಾಣ, ಇದನ್ನು ಹೇಗಾದರೂ ಮಾಡಿ ನಾನು ಕೊಡಿಸು ಅಂತ ಮೊರೆ ಇಡ್ತಾರೆ. ಆಗ ಶ್ರೀಕೃಷ್ಣ ನಾರದರನ್ನು ಸಮಾಧಾನ ಮಾಡ್ತಾ, ಇರಿ ಇರಿ ನಾರದ್ರೆ, ಎಲ್ಲರೂ ಪ್ರಯತ್ನ ಪಡಲಿ, ಯಾರಿಂದನಾದರೂ ಇದು ಸಾಧ್ಯ ಆಗ್ಬೋದು ಅಂತ ಹೇಳ್ತಾನೆ. ಸೇರಿದ ಸಭಿಕರೆಲ್ಲರೂ ವೀಣೆಯನ್ನು ಎತ್ತೋಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಯಾರಿಗೂ ಅದನ್ನು ಎತ್ತೋಕ್ಕೆ ಆಗೋದೇ ಇಲ್ಲ. ಆಗ ಕೃಷ್ಣ, ಸಂಗೀತ ವಿದ್ವಾಂಸರೇ, ಇದು ಯಾಕೆ ಹೀಗಾಯಿತು ಅಂತ ನೀವೇನಾದರೂ ಹೇಳ್ತೀರಾ? ಬಹಳ ಆಶ್ಚರ್ಯಕರವಾಗಿದೆ ಅಲ್ವೇ ಅಂತ ಏನೋ ಅರಿದವನ ಹಾಗೆ ಮಾತಾಡ್ತಾನೆ. ಆಗ ವಿದ್ವಾಂಸರಲ್ಲಿ ಒಬ್ಬ, ಪ್ರಭು, ಕಪಿಶ್ರೇಷ್ಠರು ವೀಣೆ ನುಡಿಸಿದಾಗ ಅವರ ಗಾಯನದ ಪ್ರಭಾವದಿಂದ ವೀಣೆಯ ಕೆಳಗಿದ್ದ ಕಲ್ಲು ಕರಗಿ ದ್ರವವಾಯಿತು. ಅದೇ ಸಮಯದಲ್ಲಿ ವೀಣೆ ಆ ಕಲ್ಲಿನ ದ್ರವದಲ್ಲಿ ಹೂತೋಗ್ಬಿಟ್ಟಿದೆ. ಸಂಗೀತ ನಿಂತಾಗ ಕರಗಿದ ಕಲ್ಲು ಪುನಃ ಗಟ್ಟಿಯಾಗಿದೆ. ಆಗ ವೀಣೆ ಆ ಕಲ್ಲಿನಲ್ಲಿ ಸಿಕ್ಕಾಕೊಂಡು ಬಿಟ್ಟಿದೆ ಅಂತ ಸ್ಪಷ್ಟೀಕರಣ ನೀಡ್ತಾರೆ. ಆಗ ಕೃಷ್ಣ, ನಾರದ್ರೆ, ನೀವು ವೀಣೆಯನ್ನು ನುಡಿಸಿ ಕಲ್ಲನ್ನು ಕರಗಿಸಿ. ಕರಗಿದಾಗ ವೀಣೆ ಬಿಟ್ಕೊಳ್ಳುತ್ತೆ, ಕೂಡಲೇ ನೀವು ವೀಣೆಯನ್ನು ಎತ್ಕೊಂಡು ಬಿಡಿ ಅನ್ನೋ ಸಲಹೆಯನ್ನು ಕೊಡ್ತಾನೆ. ನಾರದರು ಎಷ್ಟು ಪ್ರಯತ್ನಪಟ್ಟು ವೀಣೆಯನ್ನು ನುಡಿಸಿದರೂ ಕಲ್ಲು ಕರಗೋದೇ ಇಲ್ಲ. ಕೊನೆಗೆ ನಾರದರು ಹತಾಶರಾಗಿ ಕೈ ಈಚಲ್ಲಿ ಕೂತ್ಕೋತಾರೆ. ಕೃಷ್ಣ ಆಗ ಆ ಕಪಿಗೆ ಪುನಃ ವೀಣೆಯನ್ನು ನುಡಿಸೋಕ್ಕೆ ಹೇಳ್ತಾನೆ. ಆ ಕಪಿ ಶ್ರೀಕೃಷ್ಣನ ಆದೇಶದ ಮೇರೆಗೆ ತನ್ನ ಗಾನ ಸುದೆಯನ್ನು ಹರಿಸುತ್ತೆ. ಕಲ್ಲು ನೀರಾಗಿ ಹರಿಯುತ್ತೆ. ಕೂಡಲೇ ನಾರದರು ತಮ್ಮ ವೀಣೆಯನ್ನು ಎತ್ಕೊಳ್ತಾರೆ. ನಾರದರಿಗೆ ಶ್ರೀಕೃಷ್ಣ ತನ್ನ ಅಹಂಕಾರದ ದಮನಕ್ಕಾಗಿ ಈ ರೀತಿಯ ಲೀಲೆಯನ್ನು ತೋರಿದಾನೆ ಅನ್ನೋ ಅರಿವಾಗುತ್ತೆ. ತಾನೇ ಸರ್ವಶ್ರೇಷ್ಠ ವೀಣಾವಾದಕ ಅನ್ನೋ ನಾರದರ ಗರ್ವಕ್ಕೆ ಕೊಡಲಿಯಿಟ್ಟು ಬೀಳುತ್ತೆ. ಶ್ರೀಕೃಷ್ಣನ ಶರಣಾರ್ಥಿಯಾಗಿ ಇಷ್ಟೊಂದು ಅಮೋಘವಾಗಿ ವೀಣೆಯನ್ನು ನುಡಿಸಿ ಕಲ್ಲನ್ನು ಕರಗಿಸಿದ ಈ ಮಹಾತ್ಮ ಯಾರು ಅಂತ ಕೇಳ್ತಾರೆ. ಆ ಕಪಿಶ್ರೇಷ್ಠ ಬೇರೆ ಯಾರೂ ಆಗಿರದೆ ಶ್ರೀರಾಮನ ಪರಮ ಭಕ್ತ ಬಂಟ ಹನುಮಂತ ಆಗಿದ್ದ. ನಾರದರು ತಾವು ಮಾತನಾಡಿದ ಅವಮಾನಕರ ಅವಹೇಳನದ ಮಾತುಗಳನ್ನು ಮರೆತು ತನ್ನನ್ನು ಕ್ಷಮಿಸಬೇಕು ಅಂತ ಹನುಮಂತನಲ್ಲಿ ಕ್ಷಮೆಯನ್ನು ಯಾಚಿಸ್ತಾರೆ. ಹೀಗೆ ನಾರದರ ಅಹಂಕಾರ ಇಳಿದು ಅವರು ಮಹಾಜ್ಞಾನ ಸ್ಥಿತಿಯನ್ನು ತಮ್ಮದಾಗಿಸಿಕೊಳ್ತಾರೆ.
1: ಚೆನ್ನಾಗಿತ್ತು ನಾರದರ ಗರ್ಭಭಂಗ.
0: ಸರಿಯಾಗಿ ಹೇಳಿದೆ. ಹನುಮಂತನದ್ದು ಅತ್ಯಂತ ಶ್ರೇಷ್ಠವಾದ ವ್ಯಕ್ತಿತ್ವ.
1: ಆದ್ರೆ ಹನುಮಂತಂಗೆ ಗರ್ವ ಬಂದಿದ್ದು ನಾನೆಲ್ಲೂ ಕೇಳೇ ಇಲ್ಲ.
2: ಹೌದು ಮಗುವೆ,
0: ಅಹಂಕಾರ ಎಂಥವರನ್ನೂ ಆವರಿಸ್ಕೊಂಡು ಬಿಡುತ್ತೆ. ಮಹಾಜ್ಞಾನಿಗಳಲ್ಲೂ ಅಹಂಕಾರ ತಲೆದೋರುತ್ತೆ. ಆ ದಯಾಳುವಾದ ಭಗವಂತ ಜ್ಞಾನಿಗಳ ಅಹಂಕಾರ

0: ಅಧಿಕಾರವನ್ನು ತೊಡೆದು ಅವರ ಜ್ಞಾನ ಮಾರ್ಗದ ಪ್ರಯಾಣಕ್ಕೆ ಅನುವು ಮಾಡಿಕೊಡ್ತಾನೆ. ಜ್ಞಾನಿಗಳೇ ಅಹಂಕಾರದ ಪ್ರಭಾವಕ್ಕೆ ಸಿಲುಕುವಾಗ ಜನಸಾಮಾನ್ಯರು ಬಹುಬೇಗ ಅದರ ಪ್ರಭಾವಕ್ಕೆ ಸಿಲುಕಿಬಿಡ್ತಾರೆ. ಹಾಗಾಗಿ ಆಗಾಗ ನಮ್ಮ ವರ್ತನೆಗಳ ಆತ್ಮವಿಶ್ಲೇಷಣೆ ಅತ್ಯಗತ್ಯವಾಗಿದೆ.
1: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಐಸಿರಿ, ಸೃಜನ, ಸನ್ನಿಧಿ, ಐಶಿತ, ವೈಭವ ಇವರಿಗೆ ಧನ್ಯವಾದಗಳು.
2: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
6: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
7: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
8: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
9: ನಂದಿನಿ.
1: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಶ್ವೇತಾ. ಇದು ದಿನದ ವಿಶೇಷ ಕಾರ್ಯಕ್ರಮ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಇವರಿಂದ 2 ದಿನಗಳ ಕಾಲ ಸಹ್ಯಾದ್ರಿ ಕೃಷಿ ಸಂತೆಯನ್ನು ಏರ್ಪಡಿಸಲಾಗಿದೆ. ಈ ಕೃಷಿ ಸಂತೆಯನ್ನು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾ ಧನಂಜಯ್ MV ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಈ ಕೃಷಿ ಸಂತೆಯು ರೈತರಿಗೆ ವಿವಿಧ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳ ಬಗ್ಗೆ ಮಾಹಿತಿ, ಬೀಜಗಳ ಲಭ್ಯತೆ ಮತ್ತು ಉತ್ತಮ ಗುಣಮಟ್ಟದ ಸಸಿಗಳನ್ನು ರೈತರಿಗೆ ಒದಗಿಸಿಕೊಡುವ ಒಂದು ಉತ್ತಮ ವೇದಿಕೆಯಾಗಿದೆ ಮತ್ತು ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳ ಬೀಜಗಳು, ಸಸಿಗಳು ಮತ್ತು ಪರಿಕರಗಳು ಒಂದೇ ಸೂರಿನಡಿ ಪ್ರದರ್ಶನ, ಮಾರಾಟ ಮತ್ತು ತಾಂತ್ರಿಕ ಮಾಹಿತಿಯನ್ನು ರೈತರಿಗೆ ಈ ಕೃಷಿ ಸಂತೆಯು ನೀಡುತ್ತದೆ ಎಂದು ವಿವರಿಸಿದರು. ಈ ಕೃಷಿ ಸಂತೆಯಲ್ಲಿ ಕೃಷಿ ಪರಿಕರಗಳು, ಹಣ್ಣು ತರಕಾರಿ, ಸಸಿ ಮತ್ತು ಕಸಿ ಗಿಡಗಳು, ಹೂವು ಮತ್ತು ಅಲಂಕಾರಿಕ ಗಿಡಗಳು, ಔಷಧೀಯ ಮತ್ತು ಸುಗಂಧ ಸಸ್ಯಗಳು, ತರಕಾರಿ ಬೀಜದ ಕಿಟ್, ಹೂ ಬೀಜದ ಕಿಟ್ಟುಗಳು, ಕೃಷಿ ಮತ್ತು ತೋಟಗಾರಿಕೆ ಉಪಕರಣಗಳು, ಜೈವಿಕ ಉತ್ಪನ್ನಗಳು ಮತ್ತು ಸಾವಯವ ಗೊಬ್ಬರ, ಮೌಲ್ಯವರ್ಧಿತ ಹಾಗೂ ಸಂಸ್ಕರಿತ ಉತ್ಪನ್ನಗಳು ಮತ್ತು ವಿವಿಧ ರೀತಿಯ ಖಾದ್ಯ ಮತ್ತು ಆಹಾರ ಮಳಿಗೆಗಳು, ಇವುಗಳು ಕೃಷಿ ಸಂತೆಯ ಆಕರ್ಷಣೆಯಾಗಿವೆ ಎಂದರು. ಈ ಮೇಳದಲ್ಲಿ ವಿಶ್ವವಿದ್ಯಾಲಯದ ಗೌರವಾನ್ವಿತ ಆಡಳಿತ ಮಂಡಳಿ ಸದಸ್ಯರುಗಳು ಮತ್ತು ವಿಶ್ವವಿದ್ಯಾಲಯದ ಎಲ್ಲ ಅಧಿಕಾರಿಗಳು ಭಾಗವಹಿಸಿದ್ದರು. ಈ ಕೃಷಿ ಸಂತೆಯಲ್ಲಿ ಸುಮಾರು 150 ಮಳಿಗೆಗಳಲ್ಲಿ ಪ್ರದರ್ಶನಗಳನ್ನು ಏರ್ಪಡಿಸಲಾಗಿತ್ತು. ಈ ಕೃಷಿ ಸಂತೆಯ ಸಂದರ್ಭದಲ್ಲಿ ರೈತರು ಕೃಷಿ ವಿಜ್ಞಾನ ಕೇಂದ್ರದ ಪ್ರಾತ್ಯಕ್ಷಿಕ ತಾಕುಗಳಾದ ವಿವಿಧ ಬೆಳೆಗಳ ತಾಕುಗಳು, ಜೇನು ಪಾರ್ಕ್, ಸಮಗ್ರ ಕೃಷಿ ಪದ್ಧತಿ, ಮೀನುಗಾರಿಕೆ, ಕುರಿ ಸಾಗಾಣಿಕೆ ಮತ್ತು ಕೃಷಿ ಪ್ರವಾಸೋದ್ಯಮ ಕೃಷಿಯಾನಕ್ಕೆ ಭೇಟಿ ನೀಡಿ ಮಾಹಿತಿಯನ್ನು ರೈತರು ಪಡೆದುಕೊಂಡಿರುತ್ತಾರೆ. ಈ ಮೇಳದಲ್ಲಿ ಸಾವಿರಾರು ರೈತರು ಬಂದು ಉತ್ತಮ ಗುಣಮಟ್ಟದ ಸಸಿಗಳು ಮತ್ತು ಬೀಜಗಳನ್ನು ಖರೀದಿ ಮಾಡುತ್ತಿರುವುದು ಕಂಡುಬಂತು. ಮುಂದಿನ ವಿವರ. ನಗರದ ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಹೃದ್ರೋಗ ತಜ್ಞರಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಶರತ್ ಸಂಗನಗೌಡರ್ ರವರು ಸಿನ್ಸಿಟಿಯಂ ಹೃದಯ ಆರೋಗ್ಯ ಹಾಗೂ ಸಂಶೋಧನಾ ಪ್ರತಿಷ್ಠಾನದಿಂದ ಕೇರಳಂನ ಕೊಚ್ಚಿಯಲ್ಲಿ ಇತ್ತೀಚೆಗೆ ಆಂಜಿಯೋಪ್ಲಾಸ್ಟಿ ಬಗ್ಗೆ ನಡೆದ ಚಿಪ್ ಸಮ್ಮಿತ್ 2026 ಅಂತಾರಾಷ್ಟ್ರೀಯ ಹೃದ್ರೋಗ ತಜ್ಞರ ಸಮ್ಮೇಳನದಲ್ಲಿ ಮಂಡಿಸಿದ ಪ್ರಬಂಧಕ್ಕೆ 3ನೇ ಅತ್ಯುತ್ತಮ ಪ್ರಶಸ್ತಿ ದೊರಕಿದೆ. ಮುಚ್ಚಿ ಹೋಗಿರುವ ಹೃದಯದ ಪ್ರಮುಖ ರಕ್ತನಾಳವನ್ನು ಮತ್ತೆ ಕಾರ್ಯನಿರ್ವಹಿಸುವಂತೆ ಮಾಡುವ ವಿಷಯದ ಬಗ್ಗೆ ಡಾಕ್ಟರ್ ಶರತ್ ಸಮ್ಮೇಳನದಲ್ಲಿ ಪ್ರಬಂಧವನ್ನು ಮಂಡಿಸಿದರು. ಮುಂದಿನ ವಿವರ. ನಗರದ ಸಂಸ್ಕೃತ ಭಾರತಿ ಮತ್ತು ತರುಣೋದಯ ಸಂಸ್ಕೃತ ಸೇವಾ ಸಂಸ್ಥೆಯ ವತಿಯಿಂದ ಸಂಸ್ಕೃತೋತ್ಸವದ ಪ್ರಯುಕ್ತ ಸೆಪ್ಟೆಂಬರ್ 6ರ ಭಾನುವಾರದಂದು ಬೆಳಗ್ಗೆ 10 ಗಂಟೆಗೆ ರಾಜ್ಯದ ಸಂಸ್ಕೃತ ವಿದ್ಯಾರ್ಥಿಗಳಿಗೆ ಪ್ರಸ್ತುತ ವಿದ್ಯಮಾನದಲ್ಲಿ ವಿಧುರ ನೀತಿಯ ಪ್ರಾಸಂಗಿಕತೆ ಎಂಬ ವಿಷಯದ ಬಗ್ಗೆ ಕರ್ನಾಟಕ ರಾಜ್ಯ ಮಟ್ಟದ 36ನೇ ರಾಜ್ಯಸ್ತರ ಸಂಸ್ಕೃತ ಭಾಷಣ ಸ್ಪರ್ಧೆಯನ್ನು ಶಿವಮೊಗ್ಗ ನಗರದ ಬಿಬಿ ರಸ್ತೆಯಲ್ಲಿರುವ ಸಂಸ್ಕೃತ ಭವನದಲ್ಲಿ ಏರ್ಪಡಿಸಲಾಗಿದೆ. ಸಂಸ್ಕೃತ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಾಗಿ ತರುಣೋದಯ ಸಂಸ್ಕೃತ ಸೇವಾ ಸಂಸ್ಥೆಯ ಅಧ್ಯಕ್ಷ ಟಿವಿ ನರಸಿಂಹಮೂರ್ತಿ ಕೋರಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮಂಗಳ ತಾಲೂಕು ಮಟ್ಟದ ಕ್ರೀಡಾಕೂಟದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ಕ್ರೀಡೆಯಿಂದ ದೈಹಿಕ ಮತ್ತು ಮಾನಸಿಕ ಸದೃಢತೆ ಸಾಧಿಸಬಹುದು, ಅಲ್ಲದೆ ನಾಯಕತ್ವದ ಗುಣಗಳನ್ನು ಬೆಳೆಸುತ್ತದೆ ಎಂದರು. ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ನಾಗರಾಜ್ ಜೈನ್ ಮಾತನಾಡಿ, ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜ, ಅದನ್ನು ಸಮಾನವಾಗಿ ಸ್ವೀಕರಿಸಬೇಕು, ಕ್ರೀಡಾಕೂಟದಲ್ಲಿ ಭಾಗವಹಿಸುವುದು ಮುಖ್ಯ ಎಂದರು. ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಜಯಶೀಲಗೌಡ ಮಾತನಾಡಿ, ಕ್ರೀಡೆಯಲ್ಲಿ ಭಾಗವಹಿಸುವ ಮೂಲಕ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಬೇಕು, ತಾಲೂಕಿಗೆ ಕೀರ್ತಿ ತರಬೇಕು ಎಂದು ಸಲಹೆ ನೀಡಿದರು. ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಎಸ್ ಮಂಜುನಾಥ್ ಮಾತನಾಡಿ, ಕ್ರೀಡೆಯನ್ನು ಹಬ್ಬದಂತೆ ಆಚರಿಸಿ ಎಂದರು. ಪ್ರಾಚಾರ್ಯ ಡಿವಿ ಚಿದಾನಂದ ಅಧ್ಯಕ್ಷತೆ ವಹಿಸಿದ್ದರು. ಡಾಕ್ಟರ್ ಉಮೇಶ್ ಭದ್ರಾಪುರ ಪ್ರತಿಜ್ಞಾವಿಧಿ ಬೋಧಿಸಿದರು. ನಿವೃತ್ತ ಪ್ರಾಚಾರ್ಯ ಸುರೇಶಪ್ಪ ಸುಬ್ರಹ್ಮಣ್ಯ, ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರಾದ ವೀರೇಶ್, ವಿಜೇಂದ್ರ ಕುಮಾರ್, ಪುಷ್ಪ, ಶಾರದ, ಉಪನ್ಯಾಸಕ ಸಂಘದ ಅಧ್ಯಕ್ಷ ರಾಜಶೇಖರ್, ನೌಕರರ ಸಂಘದ ನಿರ್ದೇಶಕ ಬಸವರಾಜ್, ಉಪನ್ಯಾಸಕರಾದ ರವಿ, ಮಂಜುನಾಥ್, ಪ್ರಜ್ವಲ್, ಅನಿಲ್, ನೀಲಕಂಠಪ್ಪ, ಹಾಲಪ್ಪ ಇತರರಿದ್ದರು. ಮುಂದಿನ ವಿವರ. ಯುವ ಜನರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಿದ್ಧತೆಗೆ ನೆರವಾಗಲು 2 ತಿಂಗಳ ಉಚಿತ ಆಫ್ಲೈನ್ ತರಬೇತಿ ನೀಡುವ ಉದ್ಯೋಗ ಪಥ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ 10 ಬೆಳಗ್ಗೆ 10 ಕುವೆಂಪು ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ಶರತ್ ಮರಿಯಪ್ಪ ಫೌಂಡೇಶನ್ ಸಂಸ್ಥಾಪಕ ಶರತ್ ಮರಿಯಪ್ಪ ಹೇಳಿದರು. ಶಿವಮೊಗ್ಗದ ಅಚೀವರ್ ಸೆಂಟರ್ ಮತ್ತು ಕೋಚಿಂಗ್ ಸೆಂಟರ್, ಬೆಂಗಳೂರಿನ ಸ್ಪರ್ಧಾ ಅರಿವು ಅಕಾಡೆಮಿ ಹಾಗೂ ಶಿಕಾರಿಪುರದ ಸಾಧನಾ ಅಕಾಡೆಮಿ ಸಂಸ್ಥೆ ಸಹಯೋಗದಲ್ಲಿ ಕೆಎಎಸ್, ಕೆಪಿಎಸ್ಸಿ, ಎಫ್ಡಿಎ, ಎಸ್ಡಿಎ, ಪಿಎಸ್ಐ, ಪಿಸಿ, ಕೆಇಎ ಗ್ರೂಪ್ ಸಿ, ಪಿಎಸ್ಟಿ ಸೇರಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು ಎಂದು ಶನಿವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಶಿಕಾರಿಪುರದ ಸಾಧನಾ ಅಕಾಡೆಮಿಯ ಬಿ ಮಂಜುನಾಥ್, ಬೆಂಗಳೂರಿನ ಸ್ಪರ್ಧಾ ಅರಿವು ಅಕಾಡೆಮಿಯ ಪಿವಿ ಭೈರಪ್ಪ ಹಾಗೂ ವಿವಿಧ ಸರ್ಕಾರಿ ನೇಮಕಾತಿಯ 16 ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರುವ ಕಿಟ್ಟಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಪಾಲ್ಗೊಂಡು ಅಭ್ಯರ್ಥಿಗಳಿಗೆ ಮಾರ್ಗದರ್ಶನ ನೀಡುವರು ಎಂದರು. ಅಚೀವರ್ಸ್ ಟ್ರಸ್ಟ್ ಮತ್ತು ಕೋಚಿಂಗ್ ಸೆಂಟರ್ನ ವರುಣ್ ತಿಪ್ಪೇಸ್ವಾಮಿ ನಾಯಕ್, ವೆಂಕಟೇಶ್, ನಳಿನಾ ಜಾಧವ್, ಮಂಜುನಾಥ್, ಅಭಿರಾಮ್, ಪೃಥ್ವಿಶ್ರೀ, ರವಿಚಂದ್ರ, ರವಿದರ್ಶನ್, ಧಾನಿಯಾ ಸಾಫಾ ಸುದ್ದಿಗೋಷ್ಠಿಯಲ್ಲಿದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಬದಲಾದ ತಾಂತ್ರಿಕತೆ ಮತ್ತು ಕಾಲಘಟ್ಟಕ್ಕೆ ಅನುಗುಣವಾಗಿ ಶಿಕ್ಷಕರು ಕೂಡ ಜ್ಞಾನ ವಿಕಾಸದತ್ತ ಹೆಜ್ಜೆ ಹಾಕಬೇಕು ಎಂದು ಸಹ್ಯಾದ್ರಿ ವಿಜ್ಞಾನ ಕಾಲೇಜಿನ ವಿಶ್ರಾಂತ ಪ್ರಾಂಶುಪಾಲರಾದ ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್ ಅಭಿಪ್ರಾಯಪಟ್ಟರು. ಸಹ್ಯಾದ್ರಿ ವಿಜ್ಞಾನ ಕಾಲೇಜು ಸಭಾಂಗಣದಲ್ಲಿ ಶನಿವಾರ ಹಿರಿಯ ವಿದ್ಯಾರ್ಥಿಗಳ ಸಂಘದ ಸಹಯೋಗದಲ್ಲಿ ಆಯೋಜಿಸಿದ್ದ ಶಿಕ್ಷಕರ ದಿನಾಚರಣೆಯಲ್ಲಿ ಅವರು ಮಾತನಾಡಿದರು. ಗುರು ಶಿಷ್ಯರ ಸಂಬಂಧ ಭಾವನಾತ್ಮಕವಾದದ್ದು. ಅಧ್ಯಾಪಕರಲ್ಲಿ ಶಿಸ್ತು ಮತ್ತು ಅಧ್ಯಯನ ಶೀಲ ಮನೋವೃತ್ತಿ ಹೆಚ್ಚಾಗಬೇಕು. ವಿದ್ಯಾರ್ಥಿಗೆ ಸ್ಫೂರ್ತಿ ತುಂಬುವ ಮತ್ತು ಮಾರ್ಗದರ್ಶನ ಮಾಡುವ ಗುರುಗಳಿಂದ ಉತ್ತಮ ಸಮಾಜ ಸಾಧ್ಯ ಎಂದರು. ವಿಶ್ರಾಂತ ಪ್ರಾಂಶುಪಾಲ ಪ್ರೊಫೆಸರ್ ಟಿಎಸ್ ಹೂವಯ್ಯಗೌಡ ಅವರು ಮಾತನಾಡಿ, ಈ ದಿನ ಬರೀ ಆಚರಣೆಯಾಗದೆ ಅರ್ಥಪೂರ್ಣವಾಗಿರಬೇಕು ಎಂದರು. ವಿಶ್ರಾಂತ ಪ್ರಾಂಶುಪಾಲ ಪ್ರೊಫೆಸರ್ ಎಎಸ್ ಚಂದ್ರಶೇಖರ್ ಮಾತನಾಡಿ, ಮೈಸೂರು ಅರಸರ ಆಳ್ವಿಕೆಯಲ್ಲಿ ನಿರ್ಮಾಣವಾದ ಸಹ್ಯಾದ್ರಿ ಕಾಲೇಜು ಐತಿಹಾಸಿಕ ವಿದ್ಯಾಸಂಸ್ಥೆ. ವಿಜ್ಞಾನ ಕಾಲೇಜು ಸ್ವಾಯತ್ತತೆ ಹೊಂದಿದ್ದರೂ ಮೂಲ ಸೌಕರ್ಯ ಮತ್ತು ತಾಂತ್ರಿಕತೆಯ ದೃಷ್ಟಿಯಿಂದ ಬಹಳಷ್ಟು ಅಭಿವೃದ್ಧಿ ಕಾಣಬೇಕಿದೆ ಎಂದರು. ವಿಶ್ರಾಂತ ಪ್ರಾಂಶುಪಾಲರಾದ ಪ್ರೊಫೆಸರ್ ಜಯದೇವಪ್ಪ, ಪ್ರೊಫೆಸರ್ ಶಕುಂತಲಾ, ಪ್ರೊಫೆಸರ್ ವಾಗ್ದೇವಿ, ಉಸ್ತುವಾರಿ ಪ್ರಾಂಶುಪಾಲ ಪ್ರೊಫೆಸರ್ ಕೃಷ್ಣಸ್ವಾಮಿ ಅವರು ಮಾತನಾಡಿದರು. ಹಿರಿಯ ವಿದ್ಯಾರ್ಥಿನಿಯೂ ಆದ ಬಾಗಲಕೋಟೆ ವಿವಿ ಪರೀಕ್ಷಾಂಗ ಕುಲಸಚಿವೆ ಡಾಕ್ಟರ್ ಲತಾ ಸ್ವಾಗತಿಸಿದರು. ಹಿರಿಯ ವಿದ್ಯಾರ್ಥಿಗಳ ಸಂಘದ ನಿರ್ದೇಶಕ ನಾಗರಾಜ್ ನೇರಿಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಡಾಕ್ಟರ್ ನಾಗರಾಜ್ ಪರಿಸರ ನಾಗರಾಜ್ ನಿರೂಪಿಸಿ ಹಿರಿಯ ವಿದ್ಯಾರ್ಥಿ ಪಿ ಜೆಸುದಾಸ್ ವಂದಿಸಿದರು. ಮುಂದಿನ ವಿವರ. ದಿನಪತ್ರಿಕೆಗಳಿಗೆ ಮಾಲೀಕರು ಮತ್ತು ಸಂಪಾದಕರಷ್ಟೇ ವಿತರಕರು ಮುಖ್ಯ. ವಿತರಕರು ಇಲ್ಲದೆ ಹೋದಲ್ಲಿ ಪತ್ರಿಕೆಗಳನ್ನು ಓದುಗರಿಗೆ ತಲುಪಿಸುವುದು ಸಾಧ್ಯವೇ ಇಲ್ಲ ಎಂದು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಹೆಚ್ ಯು ವೈದ್ಯನಾಥ ಹೇಳಿದರು. ನಗರದ ಜಿಲ್ಲಾ ವೃತ್ತದ ನೌಕರರ ಸಂಘದ ಸಭಾಂಗಣದಲ್ಲಿ ಶುಕ್ರವಾರ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟದ ಜಿಲ್ಲಾ ಘಟಕ ಆಯೋಜಿಸಿದ್ದ ಪತ್ರಿಕಾ ವಿತರಕರ ದಿನಾಚರಣೆ ಉದ್ಘಾಟಿಸಿ ಅವರು ಮಾತನಾಡಿದರು. ಪತ್ರಿಕಾ ಕಚೇರಿಯಲ್ಲಿ ಪುಟಗಳ ಸಿದ್ಧವಾಗಿ ಮುದ್ರಣ ವಿಭಾಗದಲ್ಲಿ ಸಿದ್ಧವಾದ ಪತ್ರಿಕೆಗಳನ್ನು ವರ್ಷದ ಎಲ್ಲಾ ಕಾಲದಲ್ಲೂ ಮಳೆ ಗಾಳಿ ಚಳಿಯನ್ನೂ ಲೆಕ್ಕಿಸದೆ ಪ್ರತಿಯೊಬ್ಬ ಓದುಗರ ಮನೆಗೆ ಪತ್ರಿಕೆಗಳನ್ನು ತಲುಪಿಸುವುದು ಸುಲಭದ ಮಾತಲ್ಲ. ವಿತರಕರಿಗೆ ಯಾವುದೇ ಅಡೆತಡೆ ಅನಾರೋಗ್ಯ ಕಾಡಿದರೂ ಓದುಗರಿಗೆ ಒಂದು ದಿನವೂ ತಪ್ಪದೆ ಪತ್ರಿಕೆಗಳು ತಲುಪುತ್ತವೆ. ಅನೇಕ ಸವಾಲುಗಳ ನಡುವೆಯೂ ವಿತರಕರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಎಂದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಿ ಮಂಜುನಾಥ್ ಮಾತನಾಡಿ, ರಾಜ್ಯದಲ್ಲಿ ವಿದ್ಯಾವಂತರ ಸಂಖ್ಯೆ ಹೆಚ್ಚಿದ್ದರೂ ಓದುಗರ ಸಂಖ್ಯೆ, ಅದರಲ್ಲೂ ಪತ್ರಿಕೆ ಓದುವವರ ಸಂಖ್ಯೆ ಕಡಿಮೆಯಾಗುತ್ತಿರುವುದು ಕಳವಳಕಾರಿ. ಗ್ರಾಮೀಣ ಪ್ರದೇಶದಲ್ಲಿ ಪತ್ರಿಕೆ ಓದುವ ಹವ್ಯಾಸ ಕಡಿಮೆಯಾಗುತ್ತಿದೆ. ಹೊಸ ಓದುಗರನ್ನು ಸೃಷ್ಟಿಸುವ ಅಗತ್ಯವಿದೆ ಎಂದರು. ಒಕ್ಕೂಟದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುಕ್ತಾರ್ ಅಹಮದ್ ಮಾತನಾಡಿ, ಕನ್ನಡ ಪತ್ರಿಕೆಗಳನ್ನು ಪಕ್ಕದ ಮನೆಯಿಂದ ಪಡೆದು ಓದುವ ಪ್ರವೃತ್ತಿ ಹೆಚ್ಚಾಗಿದೆ. ಶಾಲೆಗಳಲ್ಲಿ ಪತ್ರಿಕೆ ಓದುವ ಅಭ್ಯಾಸ ಬೆಳೆಸಬೇಕು. ವಿತರಕರಿಗೆ ಇರುವ ಅಪಘಾತ ವಿಮೆಯಲ್ಲಿ ಅಪಘಾತದಿಂದ ಕೈ ಕಾಲು ಮುರಿತದಂತಹ ಸಂದರ್ಭಗಳಲ್ಲಿ ಮಾತ್ರ ಪರಿಹಾರ ದೊರೆಯುತ್ತದೆ. ಆರೋಗ್ಯ ಸಮಸ್ಯೆಗಳಿಗೂ ನೆರವಾಗುವಂತೆ ಅಪಘಾತ ವಿಮೆಯನ್ನು ಆರೋಗ್ಯ ವಿಮೆಯಾಗಿ ಪರಿವರ್ತಿಸಬೇಕು ಎಂದು ಒತ್ತಾಯಿಸಿದರು. ಸಮಾರಂಭದಲ್ಲಿ ಶಿವಮೊಗ್ಗದ ಶ್ರೀನಿವಾಸ್, ಭದ್ರಾವತಿಯ ಪರಶುರಾಮ್ ಹಾಗೂ ತೀರ್ಥಹಳ್ಳಿ ಕಮ್ಮರಡಿ ಚಂದ್ರಶೇಖರ್ ಅವರಿಗೆ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಜಿಲ್ಲಾ ಘಟಕದ ಅಧ್ಯಕ್ಷ ಎನ್ ಮಾಲತೇಶ್ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಸತ್ಯನಾರಾಯಣ್, ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಸತ್ಯನಾರಾಯಣ್, ಖಜಾಂಜಿ ರೋಹಿತ್, ಜಿ ವಿಜಯಕುಮಾರ್, ಕಾರಾವೆ ಕಾವಲು ಪಡೆ ಜಿಲ್ಲಾಧ್ಯಕ್ಷ ಶಿವಕುಮಾರ್, ಮಹಿಳಾ ಅಧ್ಯಕ್ಷೆ ಶಾರದಾ, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ವಾಟಾಳ್ ಮಂಜುನಾಥ್ ಮತ್ತಿತರರು ಇದ್ದರು.
ಇದರೊಂದಿಗೆ ಇಂದಿನ ದಿನದ ವಿಶೇಷ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. One.

0: ಹೇ ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ? ಏನ್ ಸೀಕ್ರೆಟ್?
1: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
0: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
1: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ ಮೂರು ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
0: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು.
1: ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು, ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
2: LIC ಹರ್ ಪಲ್ ಆಪ್ಕೆ ಸಾಥ್.
3: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
4: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
5: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
4: ನಿನ್ ಮಾತಿನರ್ಥ, ದಿನಾ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
6: ಸ್ವಾದಿಷ್ಟವರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
7: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
8: ಹೆಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನವ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ RJ ಅರ್ಪಿತಾ. ನಮ್ಮ ರೇಡಿಯೋ ಶಿವಮೊಗ್ಗದ ಕೇಳುಗರೆಲ್ಲರಿಗೂ ಮೊದಲನೇದಾಗಿ ಹೊಸ ವರ್ಷದ ಪ್ರೀತಿಯ ಶುಭಾಶಯಗಳು. 2026 ಬಂತು, ಅದರಲ್ಲೂ ಹೊಸ ವರ್ಷ ನಿಮ್ಮೆಲ್ಲರಿಗೂ ಸಂಭ್ರಮ, ಸಂತೃಪ್ತಿ, ಸಂತೋಷ, ನೆಮ್ಮದಿ, ಆರೋಗ್ಯ ಕರುಣಿಸಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಜೊತೆಗೇನಪ್ಪ ಅಂದ್ರೆ, ಹೊಸ ವರ್ಷ ಹೊಸತನ. ಈ ಒಂದು ಹೊಸ ವರ್ಷದಲ್ಲಿ ನಮ್ಮ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ಒಂದಿಷ್ಟು ವಿಶೇಷವಾಗಿ ಮಾಡೋಣ ಅಂತ. ಪರಿಸರ ಪರಿಚಯ ಹೆಸರು ಹೇಳೋ ಹಾಗೇನೆ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ, ಪಕ್ಷಿ, ತರಕಾರಿ, ಹಣ್ಣು ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತೀವಿ. ಹೀಗೆಲ್ಲ ಇರುವಾಗ ಇವತ್ತು ವಿಶೇಷವಾಗಿ ನಮ್ಮೆಲ್ಲರ ಜೀವನದಲ್ಲಿ ಬೆಳಕನ್ನ ಚೆಲ್ಲುವಂತಹ ಒಬ್ರು ವಿಶೇಷ ವ್ಯಕ್ತಿಯ ಬಗ್ಗೆ ಮಾತಾಡೋಣ ಅಂತ. ನಮ್ಮೆಲ್ಲರ ಜೀವನದಲ್ಲಿ ಅಂದ್ರೆ ಮನುಷ್ಯರ ಜೀವನದಲ್ಲ, ಪ್ರಾಣಿಗಳ ಜೀವನದಲ್ಲ, ಪಕ್ಷಿಗಳ ಜೀವನದಲ್ಲ, ಯಾರ ಜೀವನದಲ್ಲಿ ಅರ್ಪಿತಾ ಅಂತ ನೀವು ಕೇಳ್ತಿದ್ರೆ, ಪ್ರತಿಯೊಂದು ಜೀವಿಯ ಬಾಳಿನಲ್ಲಿ ಬೆಳಕು ಚೆಲ್ಲುವಂತಹ ಒಬ್ರು ಮಹಾನ್ ವ್ಯಕ್ತಿ ಇದ್ದಾರೆ, ಅವರೇನೇ ಸೂರ್ಯ. ಹೌದು ಕೇಳುಗರೆ, ಇವತ್ತು ಸೂರ್ಯನ ಬಗ್ಗೆ ಒಂದಿಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ ಅಂತ. ಸೂರ್ಯನ ದೇವರು ಅಂತ ನಾವು ಪೂಜಿಸ್ತೀವಿ, ಸೂರ್ಯ ನಮಸ್ಕಾರ ಅಂತ ಹೇಳಿ ಪ್ರತಿನಿತ್ಯ ನಮಸ್ಕಾರವನ್ನ ಕೂಡ ಮಾಡ್ತೀವಿ. ಹೀಗೆಲ್ಲ ಇರುವಾಗ ನಮ್ಮ ಕಾರ್ಯಕ್ರಮದಲ್ಲಿ ಈ ಹೊಸ ವರ್ಷ ಮೊದಲನೇ ದಿನ ಸೂರ್ಯನ ಬಗ್ಗೆ ಮಾತನಾಡ್ತಾ, ಅವನನ್ನ ನೆನಪು ಮಾಡ್ಕೊಳ್ತಾ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ, ಅವನ ಬಗ್ಗೆನೆ ಹೆಚ್ಚು ತಿಳ್ಕೊಳ್ಳೋಣ ಅಂತ. ಹಾಗಿದ್ಮೇಲೆ ಮಾತುಕತೆ ಪ್ರಾರಂಭಿಸೋಣ ಕೇಳುಗರೆ. ನಮ್ಮ ಭಾರತೀಯ ಧರ್ಮದಲ್ಲಿ ಬೆಳಕು ಶಕ್ತಿ, ಹಾಗೆ ಜೀವನದ ದೇವತೆ, ಜೊತೆಗೆ ವಿಜ್ಞಾನದಲ್ಲಿ ನಕ್ಷತ್ರ, ಹಾಗೆ ನಮ್ಮ ಸೌರ ವ್ಯೂಹದ ಕೇಂದ್ರ ಅವರೇ ಆದಿತ್ಯ. ಹಾಗೆ ಭಾಸ್ಕರ ಅಂತ ಕರೀತಾರೆ, ರವಿ ಅಂತ ಕರೀತಾರೆ, ಹೀಗೆ ಮುಂತಾದ ಹೆಸರುಗಳಿದೆ. ಇನ್ನು ಸೂರ್ಯನ ಕಿರಣಗಳಿಂದ ದಿನ ಹಾಗೆ ರಾತ್ರಿ ಆಗುತ್ತೆ. ಸೂರ್ಯದೇವ ಆರಾಧನೆಗೆ, ಆರೋಗ್ಯಕ್ಕೆ, ಜೊತೆಗೆ ನಮ್ಗೆಲ್ಲ ಶಕ್ತಿ ನೀಡ್ತಾನೆ. ಹೀಗಿರುವಾಗ ಸೂರ್ಯದೇವನ ಬಗ್ಗೆ ಒಂದಿಷ್ಟು ವಿಚಾರವನ್ನ ಹಂಚಿಕೊಳ್ಳೋಣ ಅಂತ. ನಾನಾಗ್ಲೇ ಹೇಳಿದೆ, ಸೂರ್ಯನ ನಾವೆಲ್ಲರೂ ದೇವರು ಅಂತ ಪೂಜೆ ಮಾಡ್ತೀವಿ. ಯಾವುದೇ ಒಂದು ಕೆಲ್ಸಕ್ಕೆ ಹೋದ್ರೂ ಸೂರ್ಯನಿಗೆ ಒಂದು ನಮಸ್ಕಾರ ಮಾಡಿ ಈ ದಿನ ಶುಭಕರವಾಗಿರ್ಲಿ, ನಮ್ಮ ಜೀವನದಲ್ಲಿ ಖುಷಿಯಾಗಿರ್ಲಿ, ಕೆಟ್ಟದ್ದು ದೂರ ಆಗ್ಲಿ, ಒಳಿತು ಒಳ್ಳೇದಾಗ್ಲಿ ಅಂತೆಲ್ಲ ಬೇಡ್ಕೊಳ್ತಾ ಇರ್ತೀವಿ. ಸೂರ್ಯದೇವನಿಗೆ ಆದಿತ್ಯ, ಭಾಸ್ಕರ, ಸೂರ್ಯ ಅಂತೆಲ್ಲ ಹೆಸರಿರುತ್ತೆ. ಜೊತೆಗೆ ವೈಜ್ಞಾನಿಕವಾಗಿ ನಕ್ಷತ್ರ ಹಾಗೆ ಪ್ಲಾಸ್ಮಾ ವಸ್ತುವಿನಿಂದ ಕೂಡಿರುವಂತದ್ದು. ಇನ್ನು ಸೂರ್ಯದೇವನಿಗೆ ಶಕ್ತಿಶಾಲಿ ಕಾಂತ ಕ್ಷೇತ್ರವಿದೆ, ಅಂದ್ರೆ ಅಟ್ರಾಕ್ಷನ್ ಪವರ್ ಇದೆ, ಮ್ಯಾಗ್ನೆಟಿಕ್ ಪವರ್ ಇದೆ. ಇನ್ನು ಸೌರ ಮಾರುತಗಳ ಮೂಲಕ ಬಾಹ್ಯಾಕಾಶಕ್ಕೆ ಹರಡುತ್ತೆ. ಸೂರ್ಯನೇ ಅಂತ್ಯ, ಸೂರ್ಯನೇ ಆರಂಭ. ದಿನದ ಆರಂಭವೂ ಸೂರ್ಯ, ದಿನದ ಅಂತ್ಯವೂ ಸೂರ್ಯನೇ ಅಲ್ವಾ? ಸೂರ್ಯನ ನಾನಾ ಹೆಸರುಗಳಿಂದ ಕೂಡ ಕರೀತಾರೆ. ಜೊತೆಗೆ ಸೂರ್ಯನ್ಗೆ ನಾನಾ ಹೆಸರನ್ನ ಕರೀತಾರಲ್ಲ, ಅದ್ರ ಹಿಂದೆ ಇರುವಂತಹ ರಹಸ್ಯ ಏನು ಅಂತ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಿಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ ಅಂತ. ಹಾಗಿದ್ರೆ ಸೂರ್ಯನಿಂದ ನಮ್ಗೆ ಏನೆಲ್ಲ ಅನುಕೂಲ ಆಗ್ತಾ ಇದೆ? ಜೊತೆಗೆ ಹಿರಿಯರು ಹೇಳ್ತಾರೆ, ಸೂರ್ಯನ ಬೆಳಕು ನಮ್ಮ ದೇಹಕ್ಕೆ ಬೀಳ್ಬೇಕು, ಅದರಲ್ಲೂ ಎಳೆ ಬಿಸಿಲು ನಮ್ಮ ದೇಹಕ್ಕೆ ಬೀಳ್ಬೇಕು, ಅದರಿಂದ ಸಾಕಷ್ಟು ಆರೋಗ್ಯಕಾರಿ ಪ್ರಯೋಜನಗಳಿದೆ ಅಂತ. ಒಂದು ಕ್ಷಣ ನೆನಪು ಮಾಡ್ಕೊಳ್ಳೋಣ, ಅಕಸ್ಮಾತ್ ಈ ಭೂಮಿ ಮೇಲೆ ಸೂರ್ಯನ ಕಿರಣಗಳು ಇಲ್ಲದೆ ಇದ್ದಿದ್ರೆ ಏನಾಗ್ತಿತ್ತು? ನಾವೆಲ್ಲರೂ ಕೂಡ ಕತ್ತಲೆಯಲ್ಲೇ ಕಳಿಬೇಕಿತ್ತು. ಆ ಒಂದು ಕ್ಷಣವನ್ನ ನೆನಪು ಮಾಡ್ಕೊಳ್ಳೋದು ಕೂಡ ಕಷ್ಟ ಆಗುತ್ತಲ್ವಾ? ಹಾಗಿದ್ರೆ ಸೂರ್ಯದೇವನ ಬಗ್ಗೆ ಮತ್ತಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸೂರ್ಯನ ಬಗ್ಗೆ ಮಾತನಾಡೋಣ ಅಂತ. ಧರ್ಮ ಗ್ರಂಥಗಳಲ್ಲಿ ಸೂರ್ಯದೇವರನ್ನ ಉನ್ನತ ಸ್ಥಾನದಲ್ಲಿ ಇರಿಸಲಾಗಿದೆ. ಜೊತೆಗೆ ಸೂರ್ಯದೇವರನ್ನ ಆರಾಧಿಸುವ ಮೂಲಕ ಒಬ್ಬ ವ್ಯಕ್ತಿಯು ಎಲ್ಲಾ ರೀತಿಯ ದುಃಖಗಳಿಂದ ದೂರವಿರ್ತಾನೆ ಅನ್ನೋ ನಂಬಿಕೆ ಇದೆ. ಹಾಗೆ ಅನೇಕ ಆರೋಗ್ಯದ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಅಂತ ಹೇಳಲಾಗುತ್ತೆ. ವಿಶೇಷವಾಗಿ ಸೂರ್ಯದೇವನನ್ನ ಅನೇಕ ಹೆಸರುಗಳಿಂದ ಕೂಡ ಕರೆಯಲಾಗುತ್ತೆ. ಆದಿತ್ಯ, ಭಾಸ್ಕರ ಮುಂತಾದ ಅನೇಕ ಹೆಸರುಗಳು ಕೂಡ ಸೂರ್ಯನಿಗೆ ನೀಡಲಾಗಿದೆ. ಈ ಎಲ್ಲಾ ಹೆಸರುಗಳು ತಮ್ಮದೇ ಆದ ಪ್ರಾಮುಖ್ಯತೆಯನ್ನ ಹೊಂದಿದೆ. ಇನ್ನು ಸೂರ್ಯ ಎಲ್ಲಾ ಹೆಸರುಗಳ ಹಿಂದೆ ಒಂದು ದಂತಕಥೆಯೇ ಇದೆ. ಅದ್ರ ಬಗ್ಗೆ ಇವತ್ತೊಂಚೂರು ತಿಳ್ಕೊಳ್ಳೋಣವಾ? ಸೂರ್ಯದೇವನ ಹೆಸರಿನ ಹಿಂದಿರುವ ರಹಸ್ಯ ಏನು? ಸೂರ್ಯನ ಹೆಸರನ್ನ ಪಠಿಸೋದರ ಪ್ರಯೋಜನವೇನು? ಸೂರ್ಯನಿಗಿರುವ ನಾನಾ ಹೆಸರುಗಳು ಯಾವುವು? ಅದ್ರ ಬಗ್ಗೆ ಕೂಡ ಇವತ್ತು ಹೇಳೋಣ. ಮೊದಲನೇದಾಗಿ, ಆದಿತ್ಯನು ಅವನೇ, ಮಾರ್ತಾಂಡನು ಅವನೇ. ಹೌದು, ಆದಿತ್ಯ ದೇವರು ಅಂತ ಕೂಡ ನಾವು ಸೂರ್ಯನ ಕರಿತೀವಿ. ಅಸುರರ ದೌರ್ಜನ್ಯದಿಂದ ಬೇಸರಗೊಂಡಂತಹ ದೇವಮಾತ ಅದಿತಿ ಸೂರ್ಯದೇವನನ್ನ ಧ್ಯಾನಿಸಿ ತನ್ನ ಗರ್ಭದಿಂದ ಹುಟ್ಟಬೇಕು ಅಂತೇಳಿ ಬೇಡ್ಕೊಂತಾಳೆ. ಸೂರ್ಯದೇವ ಅವಳ ಗರ್ಭದಿಂದ ಹುಟ್ಟಿ ದೇವರುಗಳ ವೀರನಾಗ್ತಾನೆ. ನಂತರದಲ್ಲಿ ಅಸುರರನ್ನ ಸಂಹಾರ ಮಾಡ್ತಾನೆ. ಅದಿತಿ ಗರ್ಭದಿಂದ ಹುಟ್ಟಿದ್ರಿಂದ ಸೂರ್ಯನನ್ನ ಆದಿತ್ಯ ಅಂತ ಕರೀತಾರೆ. ಇನ್ನು ದಿನಕರ ಅಂತ ಕರಿತೀವಿ. ದಿನಕರ ಅಂದ ತಕ್ಷಣ ನಮ್ಗೆ ಕನ್ನಡದ ಹಳೆ ಹಾಡೊಂದು ನೆನಪಾಗುತ್ತೆ. ಆದ್ರೆ ಸೂರ್ಯನ ಈ ಹೆಸರಲ್ಲೂ ಕೂಡ ಒಂದು ಕೌತುಕವಿದೆ. ಕೇಳುಗರೆ, ಏನಪ್ಪಾ ಅಂದ್ರೆ, ಸೂರ್ಯದೇವನನ್ನ ದಿನವಿಡೀ ಬೆಳಗುವ ರಾಜ ಅಂತ ಪರಿಗಣಿಸ್ತಾರೆ. ಆದ್ರಿಂದ ಸೂರ್ಯನನ್ನ ದಿನಕರ ಅಂತ ಕರೀತಾರೆ. ದಿನದ ಆರಂಭ ಆಗಿರ್ಬೋದು, ಅಂತ್ಯ ಆಗಿರ್ಬೋದು, ಎರಡು ಸೂರ್ಯನಿಂದ ಬಂದದ್ದು. ಇದಕ್ಕಾಗಿಯೇ ಸೂರ್ಯದೇವನಿಗೆ ಈ ಹೆಸರು ಬಂತು. ಇನ್ನು ಸೂರ್ಯದೇವನಿಗೆ ಭುವನೇಶ್ವರ ಅಂತ ಕರೀತಾರೆ. ಭೂಮಿಯ ಅಸ್ತಿತ್ವ ಭಗವಾನ್ ಸೂರ್ಯನಿಂದ ಬಂದಿದೆ. ಜೊತೆಗೆ ಸೂರ್ಯದೇವರು ಇಲ್ದಿದ್ರೆ ಭೂಮಿಯ ಅಸ್ತಿತ್ವ ಇಲ್ಲ ಅನ್ನೋ ಇಡೀ ಪ್ರಪಂಚವು ಕೊನೆಗೊಳ್ಳುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಅದಕ್ಕಾಗಿ ಸೂರ್ಯನನ್ನ ಭುವನೇಶ್ವರ ಅಂತ ಕೂಡ ಕರೀತಾರೆ. ಇನ್ನು ಸೂರ್ಯದೇವನನ್ನ ಸೂರ್ಯ ಅಂತ ಯಾಕೆ ಕರೀತಾರೆ? ಸೂರ್ಯನ ಅರ್ಥವನ್ನ ಚಲಾಚಲ ಎಂದು ಧರ್ಮ ಗ್ರಂಥಗಳಲ್ಲಿ ಹೇಳಲಾಗಿದೆ. ಅಂದ್ರೆ ಅದು ಸಾರ್ವಕಾಲಿಕವಾಗಿ ಚಾಲ್ತಿಯಲ್ಲಿರೋದು ಎಂದರ್ಥ. ಸೂರ್ಯ ಚಲಿಸುವ ವಿಷಯವಾಗಿದ್ದು, ಈ ಸೂರ್ಯ ಪ್ರತಿ ಬಾರಿ ಚಲಿಸಿದಾಗ ಬೇರೆಯವರ ದುಃಖವನ್ನ ಹಂಚಿಕೊಳ್ತಾ ವೇಗದಿಂದ ಪ್ರಪಂಚಕ್ಕೆ ಸಂತೋಷವನ್ನ ನೀಡ್ತಾನೆ. ದೇವರು ಪ್ರಪಂಚಾದ್ಯಂತ ಪ್ರಯಾಣಿಸ್ತಾನೆ ಅನ್ನೋ ಅರ್ಥ ಕೂಡ ಬರುತ್ತೆ. ಇನ್ನು ಸೂರ್ಯನಿಗೆ ಆದಿದೇವ ಅಂತ ಕರೀತಾರೆ, ರವಿ ಅಂತ ಕರೀತಾರೆ, ಹೀಗೆ ಸಾಕಷ್ಟು ಹೆಸರುಗಳಲ್ಲಿ ಕರೆಯುವಂತದ್ದು ಸೂರ್ಯದೇವನಿಗೆ. ಇತಿಹಾಸ ಪೂರ್ವ ಕಾಲದಿಂದಲೂ ಭೂಮಿಯ ಮೇಲಿನ ಸೂರ್ಯನ ಅಗಾಧ ಪರಿಣಾಮವನ್ನ ಗುರುತಿಸಲಾಗಿದೆ. ಸೂರ್ಯನನ್ನ ಕೆಲವು ಸಂಸ್ಕೃತಿಗಳಲ್ಲಿ ದೇವತೆ ಅಂತ ಕೂಡ ಪರಿಗಣಿಸಲಾಗಿದೆ. ಹಾಗಿದ್ರೆ ಕೇಳುಗರೆ, ವೈದ್ಯರು ಹೇಳ್ತಾರೆ, ಜೊತೆಗೆ ದೊಡ್ಡವರು ಕೂಡ ಹೇಳ್ತಾರೆ, ನಮ್ಮ ದೇಹಕ್ಕೆ ಬೇಕಾದ ವಿಟಮಿನ್ ಪೂರೈಕೆ ಮಾಡೋಕೆ ಪ್ರತಿನಿತ್ಯ ಸೂರ್ಯನ ಬಿಸಿಲಿಗೆ ಮೈಯೊಡ್ಡಿ ನಿಲ್ಲಬೇಕು ಅಂತ. ಸೂರ್ಯನ ಬೆಳಕಿಗೆ ಮೈಯೊಡ್ಡಿ ನಿಲ್ಲೋದ್ರಿಂದ ನೈಸರ್ಗಿಕವಾಗಿ ದೇಹದಲ್ಲಿ ಏನ್ ಸಿಗುತ್ತೆ, ಯಾಕೆ ನಮಗೆ ಸೂರ್ಯನ ಕಿರಣ ಬೇಕು, ಇದ್ರ ಬಗ್ಗೆ ಒಂದಿಷ್ಟು ವಿಚಾರವನ್ನ ಹಂಚ್ಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಇನ್ನೊಂದು ಸೂಪರ್ ಆಗಿರೋ ಸಾಂಗ್ ನ ಕೇಳ್ಕೊಂಡು ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಹೊಸ ವರ್ಷ ದಿನ ಹೊಸತನ ನಿಮ್ಮ ಜೀವನದಲ್ಲಿ ಸದಾ ಇರಲಿ, ಜೊತೆಗೆ ಆರೋಗ್ಯ ಸಮೃದ್ಧಿ ನೆಮ್ಮದಿ ಖುಷಿ ಕೂಡ ನಿಮ್ಮ ಒಟ್ಟಿಗೆ ಇರಲಿ ಅಂತ ತಿಳಿಸ್ತಾ, ಸೊ ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಜೀವನದಲ್ಲಿ ಸದಾ ಬೆಳಕನ್ನ ಚೆಲ್ಲುವಂತಹ ಸೂರ್ಯದೇವನ ಬಗ್ಗೆ ಮಾತನಾಡ್ತಾ ಇದ್ವಿ. ಸೂರ್ಯನನ್ನ ವೈಜ್ಞಾನಿಕವಾಗಿ ನೋಡಕ್ ಹೋದಾಗ ಒಂದು ದೃಷ್ಟಿಕೋನ ಬರುತ್ತೆ, ಹಾಗೆ ದೇವರು ಅಂತ ಹೇಳುವಾಗ ಮತ್ತೊಂದು ದೃಷ್ಟಿಕೋನ ಬರುತ್ತೆ. ಆದ್ರೂ ವೈದ್ಯರು ಹೇಳೋ ಪ್ರಕಾರ, ಹಿರಿಯರು ಹೇಳೋ ಪ್ರಕಾರ, ಸೂರ್ಯನ ಬೆಳಕು ನಮಗೆ ಆರೋಗ್ಯವನ್ನ ತಂದ್ಕೊಡುತ್ತೆ ಅಲ್ವಾ? ಯಾಕಂದ್ರೆ ಜಗತ್ತಿಗೆ ಮಾತ್ರವಲ್ಲ, ನಮ್ಮ ದೇಹದ ಆರೋಗ್ಯಕ್ಕೂ ಬೆಳಕು ನೀಡ್ತಾನೆ ಸೂರ್ಯ. ಕೆಲವರು ಸೂರ್ಯ ನತ್ತಿ ಮೇಲೆ ಬಂದರೂ ಸಹ ನಿದ್ರೆ ಮಾಡೋದನ್ನ ಬಿಡಲ್ಲ. ಸೂರ್ಯನ ಬೆಳಕಲ್ಲಿ ಬಂದು ಎಲ್ಲಿ ಚರ್ಮಕ್ಕೆ ಹಾನಿಯಾಗುತ್ತೋ ಅನ್ನೋ ಅನುಭಯದಿಂದ ಎಷ್ಟೋ ಜನ ಸೂರ್ಯನ ಕಿರಣಗಳು ತಮ್ಮ ದೇಹಕ್ಕೆ ಟಚ್ಚೇ ಆಗದೇ ಇರುತ್ತಿ ಕಾಪಾಡ್ಕೊಳ್ತಾರೆ. ಆದ್ರೆ ಹೀಗ್ ಮಾಡೋದ್ರಿಂದ ಕ್ಷಣಕಾಲಕ್ಕೆ ಮಾತ್ರ ಆರೋಗ್ಯಯುತವಾಗಿ ಇರುವಂತೆ ಕಂಡ್ರೂ ನಮಗೆ ಗೊತ್ತಿಲ್ಲದೆ ಅನೇಕ ರೋಗಗಳು ನಮ್ಮನ್ನ ಆವರಿಸ್ತಾ ಹೋಗುತ್ತೆ. ಹೀಗಾಗಿ ಇದರಿಂದ ಮುಕ್ತಿ ಪಡೆಯೋಕೆ ನಾವು ವೈದ್ಯರ ಬಳಿ ಹೋದಾಗ ವೈದ್ಯರು ಸಹ ನಮ್ಮ ದೇಹಕ್ಕೆ ಅಗತ್ಯವಿರೋದು ವಿಟಮಿನ್ ಡಿ, ಇದನ್ನ ಹೆಚ್ಚಿಸ್ಕೊಳ್ಳಿ, ಜೊತೆಗೆ ಸೂರ್ಯನ ಬೆಳಕಿಗೆ ಮೈಯೊಡ್ಡಿ ನಿಲ್ಲಿ ಅಂತ ಹೇಳಿ ಸೂಚಿಸ್ತಾರೆ. ಹಾಗಿದ್ರೆ ಹಲವು ಸಮಸ್ಯೆಗಳಿಂದ ಮುಕ್ತಿ ಪಡೆಯೋಕೆ ನೈಸರ್ಗಿಕವಾಗಿ ಸಿಗುವ ಸೂರ್ಯನ ಬೆಳಕಿನ ಉಪಯೋಗ ಏನು ಅಂತ ಒಂದಿಷ್ಟು ತಿಳ್ಕೊಳ್ಳೋಣವಾ? ನಮ್ಮ ಚರ್ಮದ ರಕ್ಷಣೆಯನ್ನ ಮಾಡ್ತಾನೆ ಸೂರ್ಯ. ಹೌದು ಕೇಳುಗರೆ, ಈ ಮುಂಜಾನೆಯ ಎಳೆ ಬಿಸಿಲು ಅಥವಾ ಸಾಯಂಕಾಲದ ಬಿಸಿಲು ನಮ್ಮ ಮೈ ಮೇಲೆ ಸ್ಪರ್ಶ ಮಾಡೋದ್ರಿಂದ ನಮ್ಮ ಚರ್ಮದಲ್ಲಿ ಉಷ್ಣ ಅಧಿಕವಾಗುತ್ತೆ. ಇದರಿಂದ ಚರ್ಮದಲ್ಲಿ ಹೆಚ್ಚು ರಕ್ತ ಸಂಚಾರವಾಗಿ ಚರ್ಮ ಆರೋಗ್ಯವಾಗಿರುತ್ತೆ. ಇನ್ನು ರಕ್ತದ ಹರಿವು ಸರಾಗವಾಗಿ ಸಾಗೋಕೆ ಸೂರ್ಯನ ಕಿರಣಗಳು ಮುಖ್ಯ ಆಗುತ್ತೆ. ಸೂರ್ಯನ ಬೆಳಕಿನಲ್ಲಿ ಯುವಿಎ ನೈಟ್ರಿಕ್ ಆಕ್ಸಿಡ್ ಅನ್ನ ಹೆಚ್ಚಿಸುತ್ತೆ. ವಾಸೋಡಿಲೇಟರ್ ಇದು ರಕ್ತದ ಹರಿವು ಹಾಗೆ ಆಮ್ಲಜನೀಕರಣವನ್ನ ಸುಧಾರಿಸುತ್ತೆ, ಮತ್ತೆ ಉಸಿರಾಟದ ದರ ಜೊತೆಗೆ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನ ಕಡಿಮೆ ಮಾಡುತ್ತೆ. ಹಾಗೆ ಸೂರ್ಯನ ಕಿರಣ ನಮಗೆ ಶಕ್ತಿ ಹಾಗೆ ಆರೋಗ್ಯವನ್ನ ಹೆಚ್ಚಿಸುತ್ತೆ. ಹಗಲಿನಲ್ಲಿ ಸೂರ್ಯನಿಂದ ಬರುವಂತಹ ಕೆಂಪು ಬಣ್ಣದ ಕಿರಣಗಳು ಮೈಟ್ರೋಕಾಂಡ್ರಿಯಾದ ಕಾರ್ಯವನ್ನ ಸ್ಪರ್ಶಿಸುತ್ತೆ. ಇದರಿಂದ ದೇಹದಲ್ಲಿ ಶಕ್ತಿ ವೃದ್ಧಿಯಾಗಿ ಆರೋಗ್ಯ ಸುಧಾರಣೆಯಾಗುತ್ತೆ. ಸೂರ್ಯನ ನೈಸರ್ಗಿಕ ಬೆಳಕು ನಮ್ಮ ನರಮಂಡಲದ ಮೇಲೆ ಬೀಳೋದ್ರಿಂದ ನರಮಂಡಲಗಳು ಚುರುಕಾಗಿ ಕಾರ್ಯನಿರ್ವಹಣೆ ಮಾಡುತ್ತೆ. ಸದಾ ಖಿನ್ನತೆ ಹಾಗೆ ಆತಂಕದಿಂದ ಬಳಲ್ತಿರೋರು ಆದಷ್ಟು ಬೇಗ ಚೇತರಿಕೆ ಮಾಡಿಕೊಳ್ತಾರೆ. ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುವಂತದ್ದು. ಇನ್ನು ವಿಟಮಿನ್ ಡಿ ಕೂಡ ಹೆಚ್ಚಾಗಿರುತ್ತೆ. ಕ್ಯಾನ್ಸರ್, ಮಾನಸಿಕ ಅಸ್ವಸ್ಥತೆ, ಮಧುಮೇಹ, ನರಮಂಡಲದ ಸಮಸ್ಯೆಗಳು ಈ ವಿಟಮಿನ್ ಡಿ ಕೊರತೆಯಿಂದ ಬರುತ್ತೆ. ಹಾಗಾಗಿ ಸೂರ್ಯನ ಬೆಳಕಿಗೆ ಮೈಯೊಡ್ಡಿ ನಿಲ್ಲೋದ್ರಿಂದ ನೈಸರ್ಗಿಕವಾಗಿ ದೇಹದಲ್ಲಿ ವಿಟಮಿನ್ ಡಿ ಉತ್ಪಾದನೆಯಾಗುತ್ತೆ. ಇದರಿಂದ ಆರೋಗ್ಯ ಸುಧಾರಣೆಯಾಗುತ್ತೆ, ಸದಾ ಲವಲವಿಕೆಯಿಂದ ಇರಬಹುದು. ಇದಕ್ಕೆ ಮತ್ತೊಂದು ಚಿಕ್ಕ ಉದಾಹರಣೆ ಅಂದ್ರೆ, ಈಗ ಹುಟ್ಟಿದ ಮಗುಗೆ ಸುಮಾರು ಹುಟ್ಟಿದ ದಿನದಿಂದ 10 ದಿನದ ಒಳಗೆ ಜಾಂಡಿಸ್ ಬರುವಂತದ್ದು ಕಾಮನ್ ಆಗಿರುತ್ತೆ. ಆಗ ಸ್ವತಃ ವೈದ್ಯರ ಹೇಳ್ತಾರೆ, ಮಗುವನ್ನ ಸೂರ್ಯನ ಎಳೆ ಬಿಸಿಲಿಗೆ ಒಡ್ಡಿ, ಸೂರ್ಯನ ಕಿರಣಗಳು ಆ ಮಗುವಿನ ಮೇಲೆ ಬಿದ್ದಾಗ ವಿಟಮಿನ್ ಡಿ ಹೆಚ್ಚಾಗಿ ಸಿಗುತ್ತೆ, ಜೊತೆಗೆ ಕಾಯಿಲೆಗಳು ಕೂಡ ದೂರ ಆಗುತ್ತೆ ಅಂತ ಹೇಳೋದನ್ನ ನೀವು ಕೇಳಿರ್ಬೋದು ಅಲ್ವಾ? ಖಂಡಿತ. ಹಾಗೆ ಈಗ ನಾವು ಸೂರ್ಯನನ್ನ ಬಳಸ್ಕೊಂಡು ಸೌರ ಶಕ್ತಿಯನ್ನ ಬಳಸ್ಕೊಂಡು ಕರೆಂಟ್ ನ ಉತ್ಪಾದನೆ ಮಾಡಬಹುದು. ಈ ಸೂರ್ಯನ ಶಕ್ತಿಯನ್ನ ಬಳಸ್ಕೊಂಡು ನಾವು ಸೋಲಾರ್ ಲೈಟ್ ಅನ್ನ ಹೆಚ್ಚು ಬಳಸ್ಕೋಬಹುದು, ಜೊತೆಗೆ ಈ ಕರೆಂಟ್ ಅನ್ನ ಕಡಿಮೆ ಬಳಸಬಹುದು. ಎಲ್ಲಾ ಕಡೆ ಕೂಡ ಈಗ ಸೌರಶಕ್ತಿ ಹೆಚ್ಚಾಗಿ ಬಳಸ್ತಾ ಇದಾರೆ. ನೋಡಿ, ಸೂರ್ಯದೇವನಿಂದ ಎಷ್ಟೊಂದೆಲ್ಲ ಪ್ರಯೋಜನ ಆಗ್ತಾ ಇದೆ ಅಲ್ವಾ? ಖಂಡಿತ ಕೇಳುಗರೆ. ಹಾಗಿದ್ರೆ ಇವತ್ತಿನ ಹೊಸ ವರ್ಷದ ಹೊಸ ದಿನದಂದು ಸೂರ್ಯನ ಬಗ್ಗೆ ಕೊಟ್ಟಂತಹ ಮಾಹಿತಿ ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಆದ್ರೂ ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ, ನಗ್ತಾ ಇರಿ, ಆರೋಗ್ಯವಾಗಿರಿ. ಮತ್ತೊಮ್ಮೆ ಹ್ಯಾಪಿ ನ್ಯೂ ಇಯರ್ ಹೇಳ್ತಾ ನಾನು ಹೋಗಿ ಬರ್ತೀನಿ. ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: Say yes or no. Say yes or no.

0: politician.
1: Yes or no?

0: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ. ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
3: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ ನಮ್ಮಿಬ್ಬರಿಗೂ ಸೇರಿ.
2: ಹೌದಾ, ಅದ್ ಹೇಗೆ?
3: LIC ಯ ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ಬರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟೀಡ್ ಎಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ, ಮೈ LIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ, ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
1: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
0: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
7: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
6: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
7: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ. ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ. ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ ಗಳಿಗೆ, ಒಂದೊಂದು ಪ್ಲೇಸ್ ಗಳಿಗೆ ಹೋಗೋದಕ್ಕೆ ಇಷ್ಟ ಪಡ್ತಾರೆ. ಹಾಗೆ ಟ್ರಾವೆಲಿಂಗ್ ಅನ್ನೋದು ಕೆಲವರು ಆಗಾಗ ಒಮ್ಮೊಮ್ಮೆ ರಿಫ್ರೆಶ್ಮೆಂಟ್ಗೆ ಹೋದ್ರೆ ಇನ್ನು ಕೆಲವರಿಗೆ ಹಾಬಿ ಆಗಿರುತ್ತೆ ಅಂತಲೇ ಹೇಳ್ಬಹುದಲ್ವಾ? ಅದೇ ರೀತಿಯಾಗಿ ಟ್ರಾವೆಲಿಂಗ್ ಅನ್ನೋದು ನಮ್ಮ ಜ್ಞಾನವನ್ನ ಹೆಚ್ಚಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವು ಯಾವುದೋ ಒಂದು ಪ್ಲೇಸಿಗೆ ಹೋಗ್ತಿದೀವಿ ಅಂದ್ರೆ ಆ ಪ್ಲೇಸ್ ಬಗ್ಗೆ ತಿಳ್ಕೊಳ್ತೀವಿ, ಅಲ್ಲಿನ ಸುತ್ತಮುತ್ತಲಿನ ಸ್ಥಳದ ಬಗ್ಗೆ ತಿಳ್ಕೊಳ್ತೀವಿ, ಅಲ್ಲಿನ ಪರಿಸರ, ಅಲ್ಲಿನ ಜನ ಜೀವನ ಪದ್ಧತಿ ಇರ್ಬೋದು, ಅಲ್ಲಿನ ಭಾಷೆ ಇರ್ಬೋದು, ಅಲ್ಲಿನ ಸಂಸ್ಕೃತಿ, ಅಲ್ಲಿನ ಆಹಾರ ಪದ್ಧತಿ, ಹೀಗೆ ಅನೇಕ ವಿಷಯಗಳನ್ನ ನಾವು ಟ್ರಾವೆಲಿಂಗ್ ಮಾಡುವುದರಿಂದ ತಿಳ್ಕೊಳ್ತೀವಿ ಅಂತಾನೆ ಹೇಳ್ಬೋದು. ಇನ್ನು ಟ್ರಾವೆಲಿಂಗ್ ಅಂದ ತಕ್ಷಣ ಎಲ್ಲೋ ದೂರ ಹೋಗ್ಬೇಕಂತ ಏನೂ ಇಲ್ಲ. ಕೆಲವೊಮ್ಮೆ ನಮ್ಮ ಸುತ್ತಮುತ್ತಲು ನಮ್ಮ ಹತ್ತಿರದಲ್ಲೇ ಎಷ್ಟು ಅದ್ಭುತವಾಗಿರೋ ಪ್ಲೇಸ್ಗಳೆಲ್ಲ ಇರುತ್ತೆ ಅಲ್ವಾ? ಅದೇ ರೀತಿಯಾಗಿ ನಾನು ನಿಮಗೊಂದು ಅದ್ಭುತವಾಗಿರೋ ಪ್ಲೇಸ್ನ ಬಗ್ಗೆ ಪರಿಚಯಿಸೋಣ ಅಂತ ಹೊರಟಿದ್ದೀನಿ. ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇರುವಂತಹ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ, ತಮಿಳುನಾಡಿನ ಚಂಗಲ್ಪಟ್ಟು ಜಿಲ್ಲೆಯಲ್ಲಿ ಇರುವಂತಹ ಚಂಗಲ್ಪಟ್ಟು ಜಿಲ್ಲೆಯ ಬಂಗಾಲ ಕೊಲ್ಲಿಯ ತೀರದಲ್ಲಿರುವ ಪ್ರಸಿದ್ಧ ಐತಿಹಾಸಿಕ ಹಾಗೂ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿರುವಂತಹ ಮಹಾಬಲಿಪುರಂ ಬಗ್ಗೆ. ಇದನ್ನ ಮಾಮಲ್ಲಾಪುರಂ ಅಂತಲೂ ಕೂಡ ಕರೀತಾರೆ. ಚೆನ್ನೈನಿಂದ ದಕ್ಷಿಣಕ್ಕೆ ಸುಮಾರು 58 ಕಿಲೋಮೀಟರ್ ದೂರ ದೂರದಲ್ಲಿ ಈ ಒಂದು ದೇವಾಲಯ ಇದೆ. ಇದು 7ನೇ ಮತ್ತು 8ನೇ ಶತಮಾನದಲ್ಲಿ ಪಲ್ಲವ ರಾಜನ ಆಳ್ವಿಕೆಯಲ್ಲಿ ಪ್ರಮುಖ ಬಂದರು ನಗರವಾಗಿತ್ತು. ಪಲ್ಲವರಾಜ ನರಸಿಂಹವರ್ಮನ್ ಎಂಬಾತನ ಹೆಸರಿನಿಂದ ಇದು ಮಲ್ಲಾಪುರಂ ಅಂತ ಹೇಳಿ ಕರೆಯಲ್ಪಟ್ಟಿದೆ. ಹಾಗಿದ್ರೆ ಇಷ್ಟು ಅದ್ಭುತವಾಗಿರುವ ದೇವಾಲಯದ ಬಗ್ಗೆ, ಇಲ್ಲಿನ ಇತಿಹಾಸ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳಿಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗಾಗಿ ಪರಿಚಯಿಸ್ತಾ ಇದ್ದಂತಹ ಸ್ಥಳ ಯುನೆಸ್ಕೋ ಪಾರಂಪರಿಕ ತಾಣದಲ್ಲಿ ಒಂದಾಗಿರುವಂತಹ ಮಹಾಬಲಿಪುರಂ ಬಗ್ಗೆ. ಮಹಾಬಲಿಪುರಂನಲ್ಲಿ ಅದ್ಭುತ ಪ್ರವಾಸಿ ತಾಣಗಳಿವೆ. ಅವುಗಳಲ್ಲಿ ಯುನೆಸ್ಕೋ ಪಾರಂಪರಿಕ ತಾಣಗಳ ಬಗೆಗಿನ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ತಮಿಳುನಾಡಿನ ಅದ್ಭುತ ಪ್ರವಾಸಿ ತಾಣಗಳಲ್ಲಿ ಮಹಾಬಲಿಪುರಂ ಕೂಡ ಒಂದು. ಇಲ್ಲಿ ಕಳೆಯುವ ಒಂದೊಂದು ಕ್ಷಣವು ಅದ್ಭುತ ಅಂತಲೇ ಹೇಳಬಹುದು. ಅದರಲ್ಲೂ ಇತಿಹಾಸ ಪ್ರೇಮಿಗಳನ್ನು ಈ ತಾಣ ಸೂಜಿಗಲ್ಲಿನಂತೆ ಸೆಳೆಯುತ್ತೆ. ಪಲ್ಲವ ರಾಜವಂಶಸ್ಥರ ಕಾಲದಲ್ಲಿ ನಿರ್ಮಾಣವಾದ ಅದ್ಭುತಗಳು ಇದು. 7 ಮತ್ತು 8ನೇ ಶತಮಾನಕ್ಕೆ ಸೇರಿದ ಅದ್ಭುತ ಕೆತ್ತನೆಗಳನ್ನು, ದೇವಾಲಯಗಳನ್ನು ಇಲ್ಲಿ ಕಣ್ತುಂಬಿಕೊಳ್ಳಬಹುದಾಗಿದೆ. ಇದೇ ಸೌಂದರ್ಯದ ಕಾರಣದಿಂದ ಈ ಸುಂದರ ತಾಣ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಸೇರಿಕೊಂಡಿದೆ. ಹೀಗೆ ಪ್ರವಾಸಿಗರನ್ನ ಸೆಳೆಯುವ ಅದ್ಭುತ ದೇವಾಲಯದ ಬಗ್ಗೆ, ಇಲ್ಲಿನ ಸ್ಥಳದ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ತನ್ನ ಸಂಕೀರ್ಣವಾದ ಕೆತ್ತನೆಗಳು, ಸೂಕ್ಷ್ಮ ಕಲಾ ವೈಭವಕ್ಕೆ ಸಾಕ್ಷಿಯಾದ ದೇವಾಲಯಗಳ ಸಮೂಹ, ಬಂಡಿಯನ್ನ ಕೊರೆದು ನಿರ್ಮಿಸಿದ ಗುಹೆಗಳಿಗೆ ಮಹಾಬಲಿಪುರಂ ಹೆಸರುವಾಸಿಯಾಗಿದೆ. ತಮಿಳುನಾಡಿನ ಕಡೆಗೆ ಯಾರಾದ್ರೂ ಪ್ರವಾಸದ ಪ್ಲಾನ್ ಮಾಡ್ತಿದ್ರೆ ಅವರ ಒಂದು ಲಿಸ್ಟ್ ಅಲ್ಲಿ ಮಹಾಬಲಿಪುರಂ ಕೂಡ ಇರುತ್ತೆ. ಮಾಮಲ್ಲಾಪುರಂ ಅಥವಾ ಮಹಾಬಲಿಪುರಂ ಎಂದೇ ಈ ತಾಣ ಪ್ರಸಿದ್ಧ. ಇದು ಐತಿಹಾಸಿಕ ಮತ್ತೆ ಅಷ್ಟೇ ಜನಪ್ರಿಯ ತಾಣ ಕೂಡ ಹೌದು. ಇಲ್ಲಿರುವ ಅಪೂರ್ವ ದೇವಾಲಯಗಳಲ್ಲಿ ತೀರದ ಸಮೀಪದ ಇರುವ ದೇವಿ ಸನ್ನಿಧಿ ಕೂಡ ಒಂದು. ಇಂಗ್ಲಿಷ್ನಲ್ಲಿ ಇದನ್ನ ಶೋರ್ ಟೆಂಪಲ್ ಅಂತ ಹೇಳಿ ಕರೀತಾರೆ. ಒಂದು ದೊಡ್ಡ ದೇವಾಲಯ, 2 ಚಿಕ್ಕ ದೇವಾಲಯ ಹಾಗೆ ಇನ್ನಿತರ ಸಣ್ಣ ಸಣ್ಣ ದೇವಾಲಯಗಳನ್ನ ಇಲ್ಲಿ ನೋಡಬಹುದು. ಅದ್ಭುತ ಇಂಜಿನಿಯರಿಂಗ್ ಕೌಶಲ್ಯ, ವಾಸ್ತು ಜ್ಞಾನಕ್ಕೆ ಸಾಕ್ಷಿಯಾದ ದೇವಾಲಯಗಳಲ್ಲಿ ಇದು ಕೂಡ ಒಂದು. ಮಹಾಬಲಿಪುರಂಗೆ ಬಂದವರು ಈ ಪಾರಂಪರಿಕ ಮತ್ತು ಧಾರ್ಮಿಕ ತಾಣಕ್ಕೆ ಭೇಟಿ ನೀಡದೆ ಮರಳೋದು ಬಹಳ ಅಪರೂಪ. ಮಹಾಬಲಿಪುರಂ ಬಸ್ ನಿಲ್ದಾಣದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಈ ಶೋರ್ ಟೆಂಪಲ್ ಇದೆ. ನರಸಿಂಹವರ್ಮನ ಆಳ್ವಿಕೆಯಲ್ಲಿ ಈ ದೇವಸ್ಥಾನವನ್ನ ಪಲ್ಲವರು ನಿರ್ಮಿಸಿದ್ರು ಅಂತ ಹೇಳಿ ಹೇಳಲಾಗುತ್ತೆ. ಬಂಗಾಳ ಕೊಲ್ಲಿ ಕೋರಮಂಡಲ್ ಕರಾವಳಿಯಲ್ಲಿರುವ ಮಹಾಬಲಿಪುರಂ ತಮಿಳುನಾಡಿನ ಕಾಂಚೀಪುರಂ ಜಿಲ್ಲೆಯಲ್ಲಿ ಚೆನ್ನೈಗೆ ಸಮೀಪದಲ್ಲಿದೆ. ಮಹಾಬಲಿಪುರಂನ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಈ ಗುಂಪಿನಲ್ಲಿ ಸುಮಾರು 40 ದೇವಾಲಯ ಹಾಗೆ ಸ್ಮಾರಕಗಳು ಇದೆ. ಈ ಒಂದೊಂದು ಸ್ಮಾರಕ ದೇವಾಲಯಗಳು ನಮ್ಮ ಹಿರಿಯರ ಕಲಾಕೌಶಲ್ಯ, ಸೂಕ್ಷ್ಮ ಕೆತ್ತನೆಗಳ ಜಾಣ್ಮೆ, ಶಕ್ತಿಗೆ ಸಾಕ್ಷಿ ಕೂಡ ಆಗಿದೆ. ಅದು ಅಲ್ಲದೆ ಇಲ್ಲಿ ಪ್ರಕೃತಿಯ ಚಮತ್ಕಾರವನ್ನು ನೋಡಬಹುದಾಗಿದೆ. ಅದೇ ಕೃಷ್ಣನ ಬೆಣ್ಣೆ ಚೆಂಡು. ಮಹಾಬಲಿಪುರಂ ಬಸ್ ನಿಲ್ದಾಣದಿಂದ ಸುಮಾರು 1/2 ಕಿಲೋಮೀಟರ್ ದೂರದಲ್ಲಿದೆ. ಒಂದು ವೃತ್ತದಲ್ಲಿ ಕಾಣುವಂತಹ ಬಂಡೆ ಕಲ್ಲು ಇದೆ. ದೂರದಲ್ಲಿ ಕಂಡಾಗ ಇದು ಚೆಂಡಿನಂತೆ ಗೋಚರವಾಗುತ್ತೆ. ಆದರೆ ಈ ಬೃಹತ್ ಬಂಡೆ ಮತ್ತೊಂದು ವಿಸ್ತಾರವಾದ ಬಂಡೆಯ ಇಳಿಜಾರಿನಲ್ಲಿ ಇದೆ. ತಕ್ಷಣ ಕಂಡಾಗ ಈ ಕಲ್ಲು ಉರುಳಿ ಬೀಳುತ್ತೇನೋ ಅನ್ನುವಷ್ಟು ರೀತಿಯ ಭಯ ಆಗುವುದಂತೂ ಹೌದು. ಆದರೆ ಈ ಬಂಡೆ ಅದೆಷ್ಟೋ ವರ್ಷಗಳಿಂದ ಹೀಗೇ ಇದೆ. ಇದು ಉಂಡೆಯಾಕಾರದಲ್ಲಿ ಕಾಣುವುದರಿಂದ ಇದು ಕೃಷ್ಣನ ಬೆಣ್ಣೆ ಚೆಂಡು ಅಂತ ಹೇಳಿ ಕರೆಯಲಾಗುತ್ತೆ. ಇದು ಕೂಡ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದ ಮಾಮಲ್ಲಾಪುರಂನಲ್ಲಿರುವ ಸ್ಮಾರಕಗಳ ಗುಂಪಿನ ಭಾಗವಾಗಿದೆ. ಜೊತೆಗೆ ಪ್ರವಾಸಿ ಆಕರ್ಷಣೆಯೂ ಹೌದು. ಹಾಗೆ ಮಹಾಬಲಿಪುರಂನಲ್ಲಿ ನೋಡುವಂತಹ ಇನ್ನೊಂದು ತಾಣ ಎಂದ್ರೆ ಪಂಚರಥಗಳು. ಈ 5 ರಥವನ್ನ ಪಾಂಡವರ ರಥ ಅಂತ ಹೇಳಿ ಕರೆಯಲಾಗುತ್ತೆ. ಕಾಂಚೀಪುರಂ ಜಿಲ್ಲೆಯ ಬಂಗಾಳ ಕೊಲ್ಲಿಯ ಕೋರಮಂಡಲ್

ಆಯಿತು ಅನ್ನುವಂತಹ ಒಂದು ದೃಢ ಮಾಹಿತಿ ಇನ್ನೂ ಕೂಡ ಸಿಕ್ಕಿಲ್ಲ. ಹಾಗಿದ್ರೆ ಈ ಒಂದು ಮಹಾಬಲಿಪುರಂನಲ್ಲಿರುವಂತಹ ಬೇರೆ ಬೇರೆ ಸ್ಥಳಗಳು ಯಾವುದು, ಏನೆಲ್ಲ ಇದೆ ಈ ಮಹಾಬಲಿಪುರಂನಲ್ಲಿ ಅನ್ನೋದ್ರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳಿಸ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು

ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ಮಹಾಬಲಿಪುರಂ, ಚೆನ್ನೈನಲ್ಲಿರುವಂತಹ ಮಹಾಬಲಿಪುರಂ ಬಗ್ಗೆ ಹೇಳ್ತಾ ಇದ್ದೆ. ಅಲ್ಲಿರುವಂತಹ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಬಗ್ಗೆ ಹೇಳ್ತಾ ಇದ್ದೆ. ಹಾಗಿದ್ರೆ ಇನ್ನೂ ಅಲ್ಲಿ ಯಾವೆಲ್ಲ ಸ್ಥಳಗಳು ಇದೆ, ಯಾವೆಲ್ಲ ರೀತಿಯ ವಿಶೇಷ ಸ್ಥಳಗಳು ಇದೆ ಮಹಾಬಲಿಪುರಂನಲ್ಲಿ ಅನ್ನೋದನ್ನ ತಿಳ್ಕೊಳ್ಳೋಣ. ಹಾಗೆ ಅಲ್ಲಿರುವ ಇನ್ನೊಂದು ಅದ್ಭುತವಾಗಿರುವಂತಹ ಸ್ಥಳ ಮಹಿಷಾಸುರ ಮರ್ದಿನಿ ಮಂಟಪ. ಪಲ್ಲವರ ಕಾಲದ ಇನ್ನೊಂದು ಅದ್ಭುತ ನಿರ್ಮಿತಿಗಳಲ್ಲಿ ಒಂದು ಮಹಿಷಾಸುರ ಮರ್ದಿನಿ ಮಂಟಪ ಕೂಡ ಒಂದು. 7ನೇ ಶತಮಾನದ ಉತ್ತರಾರ್ಧದಲ್ಲಿ ನಿರ್ಮಿಸಿರುವ ಗುಹಾಂತರ ದೇವಾಲಯ ಇದಾಗಿದೆ. ಮಹಾಬಲಿಪುರಂನಲ್ಲಿರುವ ಇತರ ಗುಹೆಗಳೊಂದಿಗೆ ಬೆಟ್ಟದ ಮೇಲೆ ದೀಪಸ್ತಂಭದ ಬಳಿ ಇರುವ ಬಂಡೆಯನ್ನು ಕೊರೆದು ಈ ದೇವಾಲಯವನ್ನು ನಿರ್ಮಿಸಲಾಗಿದೆ. ಈ ದೇವಾಲಯ ಕೂಡ ಮಹಾಬಲಿಪುರಂನಲ್ಲಿರುವ ಸ್ಮಾರಕಗಳ ಗುಂಪಿಗೆ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಇಲ್ಲಿ ಸುಂದರ ಕೆತ್ತನೆ, ಆಸಕ್ತಿಕರ ವಾಸ್ತುಶಿಲ್ಪ ಎಲ್ಲರ ಗಮನವನ್ನು ಕೂಡ ಸೆಳೆಯುತ್ತೆ. ಈ ದೇವಾಲಯ 3 ಗರ್ಭಗುಡಿಯನ್ನು ಹೊಂದಿದ್ದು ದೇಗುಲದ ಗೋಡೆಯ ಮೇಲೆ ಉತ್ಕೃಷ್ಟ ಕೆತ್ತನೆಯನ್ನು ನಾವು ನೋಡಬಹುದಾಗಿದೆ. ಹಾಗೆ ಇಲ್ಲಿ ಇನ್ನೂ ಅನೇಕ ತಾಣಗಳನ್ನು ನೋಡಬಹುದು. ಯುನೆಸ್ಕೋ ಪಾರಂಪರಿಕ ತಾಣವನ್ನು ನೋಡುವ ಖುಷಿಯೇ ಬೇರೆ. ಈ ಅದ್ಭುತ ಜಗತ್ತಿನಲ್ಲಿ ವಿಹರಿಸುವ ಜೊತೆಗೆ ಇಲ್ಲಿ ಇನ್ನೂ ಅನೇಕ ಜನ ಆಕರ್ಷಣೀಯ ತಾಣಗಳಿಗೂ ಹೋಗಬಹುದು. ಕಡಲ ತೀರದಲ್ಲಿ ಆಡಬೇಕು ಎನ್ನುವರಿಗೆ ಮಹಾಬಲಿಪುರಂ ಬೀಚ್ ಕೂಡ ಇದೆ. ಮಹಾಬಲಿಪುರಂ ಬಸ್ ಸ್ಟ್ಯಾಂಡಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಸುಂದರ ಕಡಲ ತೀರವನ್ನು ಕೂಡ ನೋಡಬಹುದು. ಸಾವಿರಾರು ಪ್ರವಾಸಿಗರು ಇಲ್ಲಿಗೆ ಭೇಟಿಯನ್ನು ನೀಡುತ್ತಾರೆ. ಹಾಗೆ ಮಹಾಬಲಿಪುರಂನಿಂದ ಸುಮಾರು 14 ಕಿಲೋಮೀಟರ್ ದೂರದಲ್ಲಿ ತಿರುಕ್ಕುಲು ಕುಂದ್ರವು ವೇದಗಿರೀಶ್ವರ ದೇವಸ್ಥಾನ ಕೂಡ ತುಂಬಾ ಹೆಸರುವಾಸಿಯಾಗಿದೆ. ಮಹಾಬಲಿಪುರಂನಿಂದ ಸುಮಾರು 36 ಕಿಲೋಮೀಟರ್ ದೂರದಲ್ಲಿ ಮದಲಿಯಾರ್ ಕುಪ್ಪಂ ಹಿನ್ನೀರಿನ ತಾಣವೊಂದಿದೆ. ಇಲ್ಲಿ ಸ್ಪೀಡ್ ಬೋಟಿಂಗ್, ಹಾಗೆ ಪೆಡಲ್ ಬೋಟ್ ಮತ್ತೆ ಮೋಟಾರ್ ಬೋಟ್ಗಳು ಕೂಡ ಇದೆ. ಹಾಗೆ ನೀವು ವಿಮಾನದಲ್ಲಿ ಬರುವುದಾದ್ರೆ ಚೆನ್ನೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಲ್ಲಿಗೆ ಹತ್ತಿರವಾಗಿದೆ. 58 ಕಿಲೋಮೀಟರ್ ದೂರದಲ್ಲಿ ಚೆನ್ನೈ ವಿಮಾನ ನಿಲ್ದಾಣ ಇದೆ. ಇನ್ನು ರೈಲಿನ ಮೂಲಕ ಬರುವುದಾದ್ರೆ 29 ಕಿಲೋಮೀಟರ್ ದೂರದಲ್ಲಿರುವ ಚಂಗಲ್ಪಟ್ಟು ರೈಲು ನಿಲ್ದಾಣ ಹತ್ತಿರವಾಗುತ್ತೆ. ಇನ್ನು ಮಹಾಬಲಿಪುರಂಗೆ ಸಂಪರ್ಕಿಸುವಂತೆ ಸಾಕಷ್ಟು ಬಸ್ ಸೇವೆಗಳು ಕೂಡ ಲಭ್ಯ ಇದೆ. ಸ್ನೇಹಿತರೆ, ಇದಿಷ್ಟು ಕೂಡ ಮಹಾಬಲಿಪುರಂನಲ್ಲಿರುವಂತಹ ಒಂದಿಷ್ಟು ಪ್ರವಾಸಿ ತಾಣಗಳ ಕುರಿತಾದ ಮಾಹಿತಿಯಾಗಿತ್ತು. ಈ ಎಲ್ಲ ಮಾಹಿತಿ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ, ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9686 2789 9686 0962 79 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಹಾಗೆ ನಾನು ಯಾವಾಗ್ಲೂ ಹೇಳೋ ಹಾಗೆ ಈ ಒಂದು ಚಿಕ್ಕ ಜೀವನದಲ್ಲಿ ದೊಡ್ಡ ಪ್ರಪಂಚವನ್ನ ಆದಷ್ಟು ಸುತ್ತೋಣ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಕೂಡ ಟಾಟಾ, ಬೈ, ಹ್ಯಾವ್ ಎ ನೈಸ್ ಡೇ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
0: ಕಣ್ಮುಚ್ಚಿ ನೋಡಿಯೊಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
3: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.

0: ಸಾಕು. ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟೀಡ್ ಆನ್ಯೂಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಬಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.lsiindia.in ಗೆ ವಿಸಿಟ್ ಮಾಡಿ.
1: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಸ್ವಯಂ ವಿಶ್ವಾಸದ ಬಗ್ಗೆ ಈ ರೀತಿ ಹೇಳಿದ್ದಾರೆ: ನಿನ್ನ ಸೋಲಿಗೆ ಕಾರಣ ನಿನ್ನ ಶತ್ರುಗಳಲ್ಲ, ನಿನ್ನ ಸೋಲಿಗೆ ಕಾರಣ ನಿನ್ನ ಶತ್ರುಗಳಲ್ಲ, ಬದಲಾಗಿ ನಿನ್ನ ಮೇಲೆಯೇ ನಿನಗಿರುವ ಅಪನಂಬಿಕೆ. ಅಸಾಧ್ಯವಾದುದನ್ನು ಸಾಧಿಸುವ ಮೊದಲು ಅದು ಸಾಧ್ಯ ಎಂಬ ನಂಬಿಕೆ ನಿನ್ನೊಳಗೆ ಮೊಳಕೆ ಹೊಡೆಯಬೇಕು. ನಿನ್ನನ್ನು ನೀನು ಗೆದ್ದ ದಿನ ಜಗತ್ತೇ ನಿನ್ನ ಪಾದದಡಿಯಲ್ಲಿರುತ್ತದೆ. ನಿನ್ನನ್ನು ನೀನು ಗೆದ್ದ ದಿನ ಜಗತ್ತೇ ನಿನ್ನ ಪಾದದಡಿಯಲ್ಲಿರುತ್ತದೆ ಅಂತ ಹೇಳಿದ್ದಾರೆ. ಖಂಡಿತ ಅಲ್ವಾ? ಕೆಲವೊಂದು ಸಮಯದಲ್ಲಿ ನಮ್ಮ ಸೋಲಿಗೆ ಅವ್ರ ಕಾರಣ, ಇವ್ರ ಕಾರಣ, ಅವರಿಂದಲೇ ನಾನು ಸೋತೆ, ಇವರಿಂದಲೇ ನಾನು ಸೋತೆ, ಅದು ಹಾಗಿರ್ಬೇಕಿತ್ತು, ಇದು ಹೀಗಿರ್ಬೇಕಿತ್ತು, ಅದು ಹಂಗಿದ್ರೆ ನಾನು ಗೆಲ್ತಿದ್ದೆ, ಹಿಂಗಿದ್ರೆ ಗೆಲ್ತಿದ್ದೆ ಅಂತ ಸಮಜಾಯಿಷಿ ಕೊಡ್ತಾ ಇರ್ತೀವಿ. ನನ್ನ ಸೋಲಿಗೆ ಮುಖ್ಯವಾಗಿ ನನ್ನ ಶತ್ರುಗಳೇ ಕಾರಣ ಅಂತ ಕೂಡ ಹೇಳ್ತಾ ಇರ್ತೀವಿ. ಇದ್ಯಾವುದು ನಮ್ಮ ಸೋಲಿಗೆ ಕಾರಣವಲ್ಲ. ನಮ್ಮ ಸೋಲಿಗೆ ಮುಖ್ಯವಾಗಿ ಕಾರಣ ನಮ್ಮ ಮೇಲೆ ನಮಗಿರುವಂತಹ ಅಪನಂಬಿಕೆ. ಅಸಾಧ್ಯವಾದದನ್ನು ಸಾಧಿಸುವ ಮೊದಲು ಅದು ಸಾಧ್ಯ ಎಂಬ ಒಂದು ನಂಬಿಕೆ ನಮ್ಮೊಳಗೆ ಆತ್ಮವಿಶ್ವಾಸದಿಂದ ಕೂಡಿದ್ದಾಗ ಮಾತ್ರ ಗೆಲುವು ಕೂಡ ನಮ್ದಾಗತ್ತೆ. ನಿಜ ಅಲ್ವಾ? ಈ ಮಾತು ಕೇಳೋದಕ್ಕೂ ತುಂಬ ಚೆನ್ನಾಗಿದೆ, ಹಾಗೆ ಅರ್ಥ ಮಾಡಿಕೊಂಡ್ರೆ ಇನ್ನಷ್ಟು ಚೆನ್ನಾಗಿರುತ್ತೆ. ಈ ಮಾತಿನೊಂದಿಗೆ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಇಂದುಮತಿ ಮೇಡಮ್ ಅವರು ಭಾವಗೀತೆಗಳನ್ನು ಹಾಡ್ತಾ ಇದ್ದಾರೆ. ತಡ ಮಾಡೋದು ಬೇಡ, ಆ ಗೀತೆಗಳನ್ನು ಕೇಳೋಣ. ಇಂದುಮತಿ ಮೇಡಮ್ ನಮಸ್ತೆ.
6: ನಮಸ್ಕಾರ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ಶಿವಮೊಗ್ಗದಿಂದ ಇಂದುಮತಿ. ಈ ದಿನ ನಾನು FM ರೇಡಿಯೋ ವಾಹಿನಿಯಲ್ಲಿ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಹೇಳ್ತಾ ಇದ್ದೀನಿ.

ತುಂಬ ಸೊಗಸಾಗಿರುವಂತಹ ಭಾವಗೀತೆಯನ್ನು ಭಾವನೆ ತುಂಬೆ ಹಾಡಿದರು ಇಂದುಮತಿ ಮೇಡಮ್ ಅವರು. ಇಂತಹದ್ದೇ ಮತ್ತೊಂದು ಗೀತೆಯನ್ನು ಇವರಿಂದ ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಇಂದುಮತಿ ಮೇಡಮ್ ಅವರು ಭಾವಗೀತೆಗಳನ್ನು ಹಾಡ್ತಾ ಇದ್ದಾರೆ. ಅದರಲ್ಲೂ ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು ಅನ್ನುವಂತಹ ಭಾವಗೀತೆಯನ್ನು ಆ ಗೀತೆಗೆ ಭಾವನೆ ತುಂಬಿ ಹಾಡಿದರು. ಇದು ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಗೀತೆಯಾಗಿದೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇಂತಹದ್ದೇ ಮತ್ತೊಂದು ಭಾವಗೀತೆಯನ್ನು ಹಾಡ್ತಾ ಇದ್ದಾರೆ. ಆ ಗೀತೆ ಯಾವುದು ಅಂತ ಇಂದುಮತಿ ಮೇಡಮ್ ಅವರಿಂದ ಕೇಳೋಣ.
3: ಎರಡನೆಯ ಭಾವಗೀತೆ ಎಂ ಎನ್ ವ್ಯಾಸರಾವ್ ಅವರ ರಚನೆಯಾಗಿದೆ.

ಸ್ನೇಹಿತರೆ, ಈ ಕನ್ನಡದ ಭಾವಗೀತೆಗಳು ಕೇವಲ ಹಾಡುಗಳಲ್ಲ, ಅವು ಭಾವನೆಗಳ ಅಲೆಗಳು. ಕನ್ನಡ ಸಾಹಿತ್ಯ ಮತ್ತು ಸಂಗೀತದ ಅತ್ಯಂತ ಸುಂದರ ರೂಪಗಳಲ್ಲಿ ಒಂದಾಗಿರುವಂಥದ್ದು ಈ ಭಾವಗೀತೆಗಳು. ಕವಿಗಳ ಅಂತರಾಳದ ಭಾಷೆ, ಪ್ರೀತಿ, ವಿರಹ, ಪ್ರಕೃತಿ ಮತ್ತು ಜೀವನದ ತತ್ವಗಳನ್ನು ನೇರವಾಗಿ ಹೃದಯಕ್ಕೆ ಮುಟ್ಟಿಸುವ ಶಕ್ತಿ ಭಾವಗೀತೆಗಳಿಗಿವೆ. ಉತ್ತಮ ಸಾಹಿತ್ಯಕ್ಕೆ ಮಧುರವಾದ ಸಂಗೀತವನ್ನು ಅಳವಡಿಸಿದಾಗ ಭಾವಗೀತೆ ಜನಿಸುತ್ತೆ ಅಂತಲೇ ಹೇಳ್ಬೋದು. ಜೀವನಾನುಭವದ ಅಮೃತವನ್ನು ಉಣಿಸುತ್ತೆ ಈ ಭಾವಗೀತೆಗಳು. ಜೀವನದ ಆಳವಾದ ಸತ್ಯಗಳನ್ನು ಸರಳವಾಗಿ ಹೇಳ್ತವೆ ಈ ಭಾವಗೀತೆಗಳು. ಭಾವನೆ ತುಂಬಿ ಹಾಡಿದ್ರು ಈ ದಿನ ಶಿವಮೊಗ್ಗದ ಇಂದುಮತಿ ಮೇಡಮ್ ಅವರು. ಅವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಇಂದುಮತಿ ಮೇಡಮ್ ಅವರು ಭಾವಗೀತೆಗಳನ್ನು ತುಂಬ ಚೆನ್ನಾಗಿ ಹಾಡಿದರು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ, ಶಿವಮೊಗ್ಗ ಜಿಲ್ಲೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಲಕಾದ್ರಿಹಳ್ಳಿಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಶೋಭಾ ಸತೀಶ್ ಅವರು ಕವನವನ್ನು ವಾಚನ ಮಾಡ್ತಾ ಇದ್ದಾರೆ. ತಡ ಮಾಡೋದು ಬೇಡ, ಶೋಭಾ ಸತೀಶ್ ಮೇಡಮ್ ಅವರಿಂದ ಕವನ ವಾಚನವನ್ನು ಕೇಳೋಣ.
3: ಶೋಭಾ ಸತೀಶ್, ಸಹಶಿಕ್ಷಕಿ, ಸಾಹಿಬ್ ಪ್ರಾಶಾಲೆ, ಚಿಲಕಾದ್ರಿಹಳ್ಳಿ, ಶಿವಮೊಗ್ಗ. ನನ್ನ ಕವನದ ಶೀರ್ಷಿಕೆ ಮಹಾಮಹಿಮನು. ಸತ್ಯ ಅಹಿಂಸೆ ಕರುಣೆಯನು, ಸತ್ಯ ಅಹಿಂಸೆ ಕರುಣೆಯನು, ಜಗಕ್ಕೆ ಸಾರಿದ ಮಹಾಮಹಿಮನು, ಜಗಕ್ಕೆ ಸಾರಿದ ಮಹಾಮಹಿಮನು. ಪರಿಶುದ್ಧ ಪ್ರೀತಿಯ ಸಾರಿದನು, ಪರಿಶುದ್ಧ ಪ್ರೀತಿಯ ಸಾರಿದನು. ದೈವತ್ವಕ್ಕೆ ಹೆಸರಾದ ಮಹಾವೀರನು, ದೈವತ್ವಕ್ಕೆ ಹೆಸರಾದ ಮಹಾವೀರನು. ಕ್ಷತ್ರಿಯ ವಂಶದಲ್ಲಿ ಜನಿಸಿ, ಕ್ಷತ್ರಿಯ ವಂಶದಲ್ಲಿ ಜನಿಸಿ, ಪಂಚಮಹಾರುತಗಳ ರಚಿಸಿ, ಪಂಚಮಹಾರುತಗಳ ರಚಿಸಿ, ಜೈನ ಧರ್ಮದ ಪ್ರತಿಪಾದಿಸಿ, ಜೈನ ಧರ್ಮದ ಪ್ರತಿಪಾದಿಸಿ, ಕಠಿಣ ತಪಸ್ಸಿನಲ್ಲಿ ಎಲ್ಲವ ತ್ಯಜಿಸಿ, ಕಠಿಣ ತಪಸ್ಸಿನಲ್ಲಿ ಎಲ್ಲವ ತ್ಯಜಿಸಿ, ಕಠಿಣ ಮಾರ್ಗದಿ ಜ್ಞಾನವ ಪಡೆದು, ಕಠಿಣ ಮಾರ್ಗದಿ ಜ್ಞಾನವ ಪಡೆದು, ಎಲ್ಲರ ತನ್ನತ್ತ ಸೆಳೆದು, ಎಲ್ಲರ ತನ್ನತ್ತ ಸೆಳೆದು, ಜೀವನವ ವೈರಾಗ್ಯದಲ್ಲಿ ಕಳೆದು, ಜೀವನವ ವೈರಾಗ್ಯದಲ್ಲಿ ಕಳೆದು, ನಿಜ ಭಕ್ತಿಯ ಸಾರವ ಬರೆದು, ನಿಜ ಭಕ್ತಿಯ ಸಾರವ ಬರೆದು, ತ್ರಿರತ್ನಗಳ ಅರಿವು ಮೂಡಿಸಿ, ತ್ರಿರತ್ನಗಳ ಅರಿವು ಮೂಡಿಸಿ, ಅಹಿಂಸಾ ಮಾರ್ಗವ ಬೋಧಿಸಿ, ಅಹಿಂಸಾ ಮಾರ್ಗವ ಬೋಧಿಸಿ, ಸತ್ಯ ಜ್ಞಾನದ ಹುಡುಕಾಟ ನಡೆಸಿ, ಸತ್ಯ ಜ್ಞಾನದ ಹುಡುಕಾಟ ನಡೆಸಿ, ಅಮರನಾದ ಎಲ್ಲವ ಭಕ್ತಿ ಮಾರ್ಗದಿ ಜಯಿಸಿ, ಅಮರನಾದ ಎಲ್ಲವ ಭಕ್ತಿ ಮಾರ್ಗದಿ ಜಯಿಸಿ. ಧನ್ಯವಾದಗಳು.
2: ನಿಮಗೂ ಕೂಡ ಧನ್ಯವಾದಗಳು ಮೇಡಮ್. ಸ್ನೇಹಿತರ, ಕಾರ್ಯಕ್ರಮವನ್ನು ಮುಂದುವರಿಸ್ತಾ, ಬಿಂದು ಬಿ ಅವರು ಕೂಡ ಕವನ ವಾಚನವನ್ನು ಮಾಡ್ತಾ ಇದ್ದಾರೆ. ಆ ಕವನವನ್ನು ಕೇಳೋಣ.
4: ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಬಿಂದು ಬಿ, 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಆವಿನಹಳ್ಳಿ. ಕವನದ ಶೀರ್ಷಿಕೆ ಪುಸ್ತಕ. ಪುಸ್ತಕಗಳೆಂದರೆ ಜ್ಞಾನದ ಕಣಜವು, ಪುಸ್ತಕಗಳೆಂದರೆ ಜ್ಞಾನದ ಕಣಜವು, ಮಸ್ತಕದ ನಿರಂತರ ಹಸಿವು, ಮಸ್ತಕದ ನಿರಂತರ ಹಸಿವು. ಬರಲದು ಮನಕ್ಕೆ ನಿತ್ಯವು, ಬರಲದು ಮನಕ್ಕೆ ನಿತ್ಯವು, ಆಗ ಪಡೆವೆ ಗ್ರಂಥಾಲಯದ ಸಾಂಗತ್ಯವು, ಆಗ ಪಡೆವೆ ಗ್ರಂಥಾಲಯದ ಸಾಂಗತ್ಯವು. ಪುಸ್ತಕವೆಂಬುದು ನಿಜ ಆಸ್ತಿಯು, ಪುಸ್ತಕವೆಂಬುದು ನಿಜ ಆಸ್ತಿಯು, ಸಾವಿಲ್ಲದ ಚಿರಂಜೀವಿಯು, ಸಾವಿಲ್ಲದ ಚಿರಂಜೀವಿಯು. ಕವಿ ಲೇಖಕರ ಜೀವನಾಡಿಯು, ಕವಿ ಲೇಖಕರ ಜೀವನಾಡಿಯು, ಸುಜ್ಞಾನದ ಸೊದೆಯ ದಾರಿಯು, ಸುಜ್ಞಾನದ ಸೊದೆಯ ದಾರಿಯು. ನಿತ್ಯವೂ ಓದಿ ಪುಸ್ತಕವ, ನಿತ್ಯವೂ ಓದಿ ಪುಸ್ತಕವ, ಪಡೆಯಿರಿ ನಿಜ ಜ್ಞಾನವ, ಪಡೆಯಿರಿ ನಿಜ ಜ್ಞಾನವ. ಸೃಷ್ಟಿಸಿ ನವ ಇತಿಹಾಸವ, ಸೃಷ್ಟಿಸಿ ನವ ಇತಿಹಾಸವ, ಅರಿತು ಹೊತ್ತಿಗೆಯ ಆಂತರ್ಯವ, ಅರಿತು ಹೊತ್ತಿಗೆಯ ಆಂತರ್ಯವ. ಧನ್ಯವಾದಗಳು.
2: ನಿಮಗೂ ಕೂಡ ಧನ್ಯವಾದಗಳು ಬಿಂದು. ಸ್ನೇಹಿತರೆ, ಪುಸ್ತಕಗಳು ಜ್ಞಾನದ ಭಂಡಾರ, ಆತ್ಮದ ಒಡನಾಡಿ ಈ ಪುಸ್ತಕಗಳು. ಓದುಗರ ಮನಸ್ಸನ್ನು ವಿಸ್ತರಿಸುತ್ತವೆ ಈ ಪುಸ್ತಕಗಳು, ಹೊಸ ಹೊಸ ಆಲೋಚನೆಗಳನ್ನು ಮೂಡಿಸುತ್ತವೆ ಮತ್ತು ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸುತ್ತವೆ. ಪುಸ್ತಕಗಳು ಕೇವಲ ಕಾಗದದ ಕಟ್ಟುಗಳಲ್ಲ, ಅವು ಜ್ಞಾನದ ದೀವಿಗೆಗಳು. ಓದುವಿಕೆ ನಮ್ಮ ಮನಸ್ಸಿಗೆ ರೆಕ್ಕೆಗಳನ್ನು ನೀಡ್ತವೆ. ಇಷ್ಟೆಲ್ಲ ಉಪಯೋಗವಿದೆ ಪುಸ್ತಕಗಳನ್ನು ಓದುವುದರಿಂದ. ಇದರ ಒಂದು ಕವನವನ್ನು ತುಂಬ ಚೆನ್ನಾಗಿ ಪ್ರಸ್ತುತಪಡಿಸಿದರು ಬಿಂದು ಅವರು. ಸೊ ಮತ್ತೊಮ್ಮೆ ಶಿವಮೊಗ್ಗದ ಇಂದುಮತಿ ಮೇಡಮ್ ಅವರಿಗೂ, ಶೋಭಾ ಸತೀಶ್ ಮೇಡಮ್ ಅವರಿಗೂ, ಜೊತೆಗೆ ಬಿಂದು ಅವರಿಗೂ ಧನ್ಯವಾದಗಳನ್ನ ತಿಳಿಸ್ತಾ, ಸ್ನೇಹಿತರೆ ನೀವು ಕೂಡ ಈ ರೀತಿಯಲ್ಲಿ ಕತೆ ಕವನಗಳನ್ನು, ನೀವು ಓದಿರುವಂಥ ಪುಸ್ತಕಗಳನ್ನು, ಜೊತೆಗೆ ನೀವು ಬರೆದಂತಹ ಲೇಖನಗಳನ್ನು, ಹಾಗೆ ಅದರೊಟ್ಟಿಗೆ ಭಕ್ತಿಗೀತೆಗಳನ್ನು, ಭಾವಗೀತೆಗಳನ್ನು ಕೂಡ ಹಾಡ್ಬೋದು. ನೀವು ಮಾಡಬೇಕಾಗಿರೋದು ಇಷ್ಟೇ, 9686096729 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನಾನು ಕೂಡ ನಿಮ್ಮ ಒಂದು ಕಾರ್ಯಕ್ರಮಗಳನ್ನು ಸಾಹಿತ್ಯ ಲೋಕದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
5: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
6: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
2: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
7: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
8: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
9: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
10: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
8: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
8: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
11: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
12: ಬ್ರೋ, ನಿನ್ನೆ ರಾತ್ರಿ 10 ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
13: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976998 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಗುಡ್ ಮಾರ್ನಿಂಗ್, ಶುಭೋದಯ, ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ಹಾಗೆ ಇವತ್ತಿನ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ, ಎಸ್, ಭಾನುವಾರ ಆದ್ಮೇಲೆ ಸೋಮವಾರ ಬಂತು. ಸೋಮವಾರದ ದಿನಚರಿ ಹೇಗಿರುತ್ತೆ ಅಂತಂದ್ರೆ, ಅಯ್ಯೋ ಅದಲ್ಲಿಟ್ಟೆ ಇದಲ್ಲಿಟ್ಟೆ ಹಾಗೆ ಹೀಗೆ ಅಂತೆಲ್ಲ ಹುಡುಕಾಡ್ತಾ ಇರ್ತೀವಿ ಅಲ್ವಾ. ಸೊ ಸ್ನೇಹಿತರೆ, ಇವತ್ತಿನ ನಮ್ಮ ಟಾಪಿಕ್ ನಲ್ಲಿ ತುಂಬಾ ಸಿಂಪಲ್ ಆಗಿರೋ ಟಾಪಿಕ್, ಇವತ್ತು ಹಾಡೇನಿಲ್ಲ, ಸ್ವಲ್ಪ ಮಜವಾಗಿ ಮಾತಾಡೋಣ, ಓಕೆನಾ? ಎಸ್, ಇವತ್ತು ನಮ್ಮ ಜೀವನ ಅಂತಂದ್ರೆ ಹೆಂಗಿರ್ಬೇಕು ಗೊತ್ತಾ? ಕರೆಕ್ಟ್ ಆಗಿ ಒಂದು ಸಿನಿಮಾ ತರ ಇರಬೇಕು. ಆದ್ರೆ ನಮ್ಮ ಡೈಲಿ ಲೈಫ್ ಸಿನಿಮಾ ಹೆಂಗಿದೆ ಅಂತಂದ್ರೆ, ಡೈರೆಕ್ಟರ್ ಇಲ್ಲದ ಹಂಗಿರುತ್ತೆ ಅಲ್ವಾ? ಒಂದು ಸೀನ್ನ ದಿನ ರಿಪೀಟ್ ಆಗ್ತಿರೋ ಸೀರಿಯಲ್ ತರ ಕತೆ ಆಗ್ಬಿಟ್ಟಿದೆ. ಬೆಳಗ್ಗೆ ಎದ್ದ ತಕ್ಷಣ ಅಲರಾಮ್ ಆಫ್ ಮಾಡೋದು, ಟೀ ಅಥವಾ ಕಾಫಿ ಮಾಡುವುದು, ಹಾಗೆ ಅಡುಗೆ ಮನೆ ಒಗ್ಗರಣೆಗೆ ಕೆಂಬರೋದು, ಮಕ್ಕಳನ್ನ ಬೈದು ಸ್ಕೂಲಿಗೆ ಕಳಿಸೋದು, ಗಂಡನ ಆಫೀಸ್ ಟೆನ್ಷನ್, ಆಮೇಲೆ ಸಂಜೆ ಬಂದು ಮತ್ತೆ ಅದೇ ಕಾಫಿ ಅದೇ ಹರಟೆ. ಸೊ ಸ್ನೇಹಿತರೆ, ಇವತ್ತಿನ ನಮ್ಮ ಈ ಒಂದು ಬಿಂದಾಸ್ ಮಾರ್ನಿಂಗ್ ಶೋನಲ್ಲಿ ನಾವು ಮಾತಾಡ್ತಾ ಇರೋದು ಇದೇ ವಿಷಯದ ಬಗ್ಗೆ, ರಿಪೀಟ್ ರಿಪೀಟ್ ರಿಪೀಟ್, ಓಕೆನಾ? ಏನಿದು ಈ ಒಂದು ಕಥೆನ ಮುಂಚೆ ಮೊದಲನೇ ಕಾಲರ್ ಇಂದನೇ ಶುರು ಮಾಡೋಣ. ಅವ್ರು ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ,
14: ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ನಾನು ಬ್ರಹ್ಮಾನಂದ ರಾನಡ, ವಿದ್ಯಾನಗರ, ಶಿವಮೊಗ್ಗ.
15: ಗುಡ್ ಮಾರ್ನಿಂಗ್ ಬ್ರಹ್ಮಾನಂದ ಸರ್, ಹೇಗಿದ್ದೀರಾ?
14: ಫೈನ್ ಮೇಡಮ್. ತಿಂಡಿ ಆಯ್ತಾ ಮೇಡಮ್?
15: ತಿಂಡಿ ಆಯ್ತು. ನಿಮ್ದಾಯ್ತಾ?
14: ನಮ್ದು ಆಯ್ತಾ. ಅವಲಕ್ಕಿ ಮೇಡಮ್,
15: ನಿಮ್ದು? ಸೂಪರ್, ನಮ್ದು ಇವತ್ತು ಅಕ್ಕಿ ರೊಟ್ಟಿ. ಓಕೆ, ಇವತ್ತಿನ ಕಾನ್ಸೆಪ್ಟ್ ರೆಡಿ ಗೇಮ್ ಮಾಡ್ಲಿಕ್ಕೆ?
14: ನೋಡೋಣ, ಟ್ರೈ ಮಾಡ್ತೀನಿ ಮೇಡಮ್. ಯಾಕೋ ಒಂಥರ ಹೊಸ ತರವಾಗಿದೆ.
15: ಹೊಸ ತರ ಆಗಿದೆ.
14: ಹೌದು.
15: ಓಕೆ, ಈಗ ನೀವು ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಸೀನ್ ನೆನ್ಸ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಯೋ ಸೀನ್ ಅನ್ನ ನೆನ್ಸ್ಕೊಳ್ಳಿ. ಓಕೆನಾ?
14: ಹೌದು.
15: ಬೆಳಗ್ಗೆ ಎದ್ದ ತಕ್ಷಣ ನೀವು ಯಜಮಾನರಿಗೆ ಅಥವಾ ನಿಮ್ಮ ಹೆಂಡತಿಗೋ ಅಥವಾ ನಿಮ್ಮ ಮಕ್ಳಿಗೆ ನೀವು ಮಾಡ್ಕೊಡ್ತೀರಾ ಅಂತ ಅನ್ಕೊಳ್ಳಿ. ಅವರು ತಪ್ಪದೆ ಆಡೋ ಮೊದಲ ರಿಪೀಟ್ ಮಾತು ಯಾವುದು? ಅದು ಕಂಪ್ಲೇಂಟ್ ಆಗಿರ್ಬೋದು ಅಥವಾ ರಿಪೀಟ್ ಆಗಿರ್ಬೋದು. ಆ ಮಾತು ಏನು?
14: ಹೊಗಳಕ್ಕೇನೋ ಆಗಿರ್ಬೋದು.
15: ಹೌದು.
14: ಹೌದಾ?
15: ಅದು ರಿಪೀಟ್ ಆಗ್ತಾನೆ ಇರುತ್ತೆ ಯಾವಾಗ್ಲೂ.
14: ಹೌದು ಹೌದು. ನೀವು ಎಷ್ಟಾದ್ರೂ ಮಲ್ನಾಡವರು, ಶಿವಮೊಗ್ಗದವರು, ಆಮೇಲೆ ಕಾಪಿನಾಡವರು, ನಮ್ಮ ಮನೆಯವರು ಉತ್ತರ ಕರ್ನಾಟಕದವರಲ್ವಾ, ಇದೇ ಡೈಲಾಗ್ ಹೊಡೆಯೋದು. ಕಾಫಿ ಚೆನ್ನಾಗಿ ಮಾಡ್ತೀರಾ, ನೀವೇ ಮಾಡ್ರಿ. ನನಗೆ ಕಾಫಿ ಅಂದ್ರೆ ಅಷ್ಟಕ್ಕಷ್ಟೇ. ನಾವು ಚಾ ಮಂದಿರಿ, ನೀವು ಕಾಫಿ ಮಂದಿರಿ. ನೀವು ಕಾಫಿ ಚಲೋ ಮಾಡ್ತೀರಿ, ನೀವೇ ಮಾಡ್ರಿ ಅಂತಾರೆ ನಮ್ಮ.
15: ಹಂಗಂತೀರ ಈಗ? ಹಂಗೆ ಸ್ವಲ್ಪ ಅದೇ ಶೈಲಿಯಲ್ಲಿ ನೀವು ಮಾತಾಡ್ರಲ್ಲ ಸ್ವಲ್ಪ.
14: ಹುನ್ರಿ ಮೇಡಮ್, ಅದೇ ಶೈಲಿ ನಂಗೆ ಮಾತಾಡ್ತೀನಿ ನೋಡ್ರಿ. ಅದೇ ಪ್ರತಿದಿನ ಏನಾಗತ್ತಂದ್ರೆ, ಮುಂಜಾನೆ ನನಗ್ ಕಾಫಿ ಅಂದ್ರೆ ಬಹಳ ಇಷ್ಟ
15: ರೀ.
14: ಅದಕ್ಕ ನಾ ಮುಂಜಾನೆ ಇದ್ದಾಗ ನಾನೇ ಕಾಫಿ ಮಾಡ್ತೀನಿ ನಮ್ಮ ಮನೆಯಾಗ. ಅಂದ್ರೆ ನಾ ಮಾಡಿದ್ರೆ ಅಂದ್ರೆ ಸ್ವಲ್ಪ ಚಲೋ ಮಾಡ್ತೀನಿ, ಅದು ಇದೆಲ್ಲ ಮಿಕ್ಸ್ ಮಾಡಿ ಫಸ್ಟ್ ಕ್ಲಾಸ್ ಕಾಫಿ ಮಾಡ್ತೀನಿ. ಅದಕ್ಕೆ ಕಾಫಿ ನಾನೇ ಮಾಡ್ತೀನಿ ನಮ್ಮ ಮನೆಯಾಗ. ನಮ್ಮ ಮನೆಯವರು ಕಾಫಿ ಅಂದ್ರೆ ಮಾತ್ರ ನನಗೆ ಮಾಡಕ್ ಕೊಡ್ತಾರ.
15: ಚಲೋ ಆಯ್ತು ನೋಡ್ರಿ. ಹಂಗಾರೆ ನಿಮ್ಮ ಮನೆಯವರು ಚಾ ಮಾಡ್ಕೊಟ್ಟಾಗ ನಿಮಗೆ ಹೆಂಗ ಅನ್ಸ್ತತ್ರಿ?
14: ಚೆನ್ನಾಗಿರುತ್ತೆ ಮೇಡಮ್. ಅವ್ರು ಚಾ ಮಾಡೋದೇ ಬೇರೆ ತರ ಆಗತ್ರಿ, ನಾವ್ ಮಾಡೋದೇ ಬೇರೆ ತರ ಆಗತ್ತೆ. ಯಾಕಂದ್ರೆ ಅವ್ರ ಚಾ ಕಡೆ ಚಾ ಮಂದಿ ಅಲ್ರಿ.
15: ಹೌದು,
14: ಸ್ವಲ್ಪ ಚಲೋ ಚಾ ಮಾಡ್ಕೊಡ್ತಾರ್ರಿ.
15: ಸೂಪರ್,
14: ಬಹಳ ಇಷ್ಟ ಆಗತ್ರಿ ಅದು.
15: ಪರ್ವಾಗಿಲ್ಲ, ಚಲೋ ಮಾಡ್ಕೊಟ್ಟಿರಿ, ನೀವು ಚಲೋ ಮಾಡ್ತಿರ್ತೀರಿ ಅನ್ನಿ.
14: ಹೌದ್ರಿ ಹೌದ್ರಿ ಮೇಡಮ್, ಕರೇರಿ ನೀವ್ ಹೇಳೋದು.
15: ಥ್ಯಾಂಕ್ ಯು ಬ್ರಹ್ಮಾನಂದ ಸರ್.
14: ಕರೇರಿ ನೀವ್ ಹೇಳಿದ ಮಾತು.
15: ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
14: ಒಬ್ಬಳಿ ಮಂದಿ ಮದ್ವೆ ಆಗಿದ್ದಕ್ಕೆ ಸ್ವಲ್ಪ ಆ ಕಡೆ ಭಾಷೆನ ಸ್ವಲ್ಪ ಕಲ್ತ್ಬಿಟ್ಟಿವ್ರಿ.
15: ಆಯ್ ಚಲೋ ರೀ, ಅವು ಹಂಗೆ ವಿನಿಮಯ ಮಾಡ್ಕೊತಿರ್ಬೇಕು ಹಂಗಂಗೆ.
14: ಹೌದ್ರಿ ಮೇಡಮ್, ನನಗೆ ಇಷ್ಟ ರೀ ಹಂಗೆ ಎಲ್ಲ ಕಲಿಬೇಕಂತ ಎಲ್ಲಾ ಪ್ರಾಂತ್ಯದ ಎಲ್ಲಾ ಭಾಷೆನು. ಹೌದ್ರಿ ಮೇಡಮ್.
15: ಸೂಪರ್ ಸೂಪರ್ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
14: ವಿಷಯ ತಂದಿರಿ, ಬಹಳ ಬಹಳ ಸಂತೋಷ ಆಯ್ತು ರೀ ಮೇಡಮ್.
15: ಓಕೆ ಸರ್. ಓಕೆ,
14: ಎಲ್ಲರಿಗೂ ನಮಸ್ಕಾರ ರೀ.
15: ಓಕೆ ಸರ್. ಓಕೆ
14: ಓಕೆ, ಥ್ಯಾಂಕ್ ಯು ಮೇಡಮ್.
15: ಥ್ಯಾಂಕ್ ಯು. ಓಕೆ, ನಮ್ಮ ಬ್ರಹ್ಮಾನಂದ ಸರ್ ಅವರು ಸಖತ್ತಾಗಿ ಮಾತಾಡಿದ್ರು ನೋಡ್ರಿ. ಅವ್ರ ಮನೆಯವರು ನಮ್ಮ ಉತ್ತರ ಕರ್ನಾಟಕದವ್ರ ಮನೆಯವರು ಅಂತಂದ್ರೆ ಆ ಕಡೆ ಅವ್ರ ಅಳಿಯ ಆಗಿದ್ದಾರೆ. ಸೊ ಹಾಗಾಗಿ ಅವ್ರ ಮನೆಯವ್ರು ಹೇಳ್ತಾ ಇರ್ತಾರಂತೆ, ನೀವು ಕಾಫಿ ಮಾಡ್ತೀರಾ, ಸೊ ಕಾಫಿನೇ ಮಾಡಿ ಅಂತ ರಿಪೀಟ್ ಮಾತು ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
16: ನಮಸ್ತೆ.
15: ನಮಸ್ತೆ ವಿಠಲ್ ಸರ್.
16: ಹೌದು.
15: ನಷ್ಟ ಆಯ್ತಾ?
16: ಇಲ್ರಿ.
15: ಓಹೋ, ಯಾಕ್ರೆ ಇನ್ನೂ ಮಾಡಿಲ್ರಿ?
16: ಮನ್ಯಾಗ ಯಾರು ಇಲ್ರಿ, ನಾವ್ ಮಾಡ್ಕೊಂಡ್ ತಿನ್ಬೇಕು.
15: ಅರೆ, ಓಕೆ. ಇವಾಗ ಬೇಜಾರ್ ಮಾಡ್ಕೊ ಬೇಡ ಬಿಡ್ರಿ, ಇವಾಗ ಅಡಿಗೆ ಮನೆ ಒಗ್ಗರಣೆ ಕತೆ ಮಾತಾಡೋಣ. ಓಕೆ ವಿಠಲ್ ಸರ್, ಈಗ ಅಡುಗೆ ಮಾಡುವಾಗ ಒಗ್ಗರಣೆ ಹಾಕುವಾಗ ಈ ಹಸಿಮೆಣಸಿನ್ಕಾಯಿ ಅಥವಾ ಸಾಸಿವೆ ಸಿಡಿದಾಗ ನಿಮ್ಮ ಮನೆಯವರು ಅಥವಾ ನಿಮ್ಮ ಮನೆಯಲ್ಲಿ ಅಮ್ಮ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು, ಅವರು ಬಾಯಲ್ಲಿ ಬರೋ ನಿತ್ಯದ ರಿಪೀಟ್ ಮಾತು ಏನು?
16: ಏನ್ ಘಾಟಪ್ಪ ಇದು?
15: ಏನ್ ಘಾಟ? ಘಾಟನ ಘಾಟನ
16: ಘಾಟ
15: ಘಾಟ. ಓಕೆ ಓಕೆ,
16: ದೊಡ್ಡ
15: ಘಾಟ. ಓಕೆ ಓಕೆ,
16: ತಾಗೆ ಕಾಲ.
15: ಹಂಗೆ ನೀವು ಹಾಲಲ್ಲಿ ಕೂತಿರ್ತೀರಿ, ನಿಮ್ಮ ಬಾಯಲ್ಲಿ ಏನ್ ಬರ್ತಿರ್ತಿತ್ತು?
16: ಏನಮ್ಮ ಇದು, ಎಷ್ಟು ಜೋರ ಒಗ್ಗರಣೆ ಕೊಟ್ಟಿದೆ ಅಂತ ಹೊರಗೆ ಹೋಗುದು.
15: ಮೆಣಸಿನ್ಕಾಯಿ ಆಮೇಲೆ ಸ್ವಲ್ಪ ಖಾರದ ಕಮ್ಮಿ ತರಲ್ಲ ಏನ್ರಿ ನೀವ?
16: ಖಾರನ ಎಷ್ಟು ತಿಂತೀವ್ರ ನಾವು ಬಿಜಾಪುರ ಮಂದಿ? ಖಾರ ಹಸಿಮೆಣಸಿನ್ಕಾಯಿನೂ ಅಷ್ಟೇ, ನಮ್ದು ಮಸಾಲೆ ಖಾರನೂ ಫುಲ್ ಖಾರ.
15: ಓ ಸೂಪರ್ ಸೂಪರ್.
16: ಅಷ್ಟು ಇಂದ್ರಿಯಗಳೊಳಗೆ ಹೋಗಿ ಹೋಗ್ಬೇಕು ಆ ರೀತಿ ಖಾರ ತಿಂತಾರ್ರಿ.
15: ಅವಾಗ ನಿಮ್ ಬಾಯಲ್ಲಿ ಬರೋದು ಎನ್ನಮ್ಮ ಇನ್ನೊಂದ್ರಲ್ಲ?

0: ಏನ್ ಕಾಟ ಐತವಾ,
1: ಏನ್ ಕಾಟ ಐತವಾ. ಓಕೆ, ಇದು ರಿಪೀಟ್ ಮಾತು ನಿಮ್ಮನಲ್ಲಿ. ಸೂಪರ್, ಓಕೆ ಸರ್. ನಮ್ಮಲ್ಲಿ ಇವತ್ತು ಏನ್ ಮಾಡಿದ್ರು, ಅಕ್ಕಿ ರೊಟ್ಟಿ ಸರ್.
0: ಹೌದಾ?
1: ಎಸ್,
0: ತಂಗು ಉಪ್ಪಿಟ್ಟು ರೆಡಿ ಆಗ್ತಾ ಇದೆ,
1: ಮಾಡ್ಬೇಕೀಗ.
0: ಮಾಡಿ.
1: ಸೂಪರ್ ಸೂಪರ್, ಓಕೆ ಸರ್, ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕೆ, ಧನ್ಯವಾದಗಳು. ಓಕೆ, ನಮ್ಮ ವಿಠಲ್ ಸರ್ ಅವರು ಘಾಟ ಏನಮ್ಮ, ಏನ್ ಘಾಟ್ ಹಾಕಿಯಲ್ಲ ಅಂತ ಅಂತಾರಂತೆ ಅವರು, ಇದು ರಿಪೀಟ್ ಅಂತ ಹೇಳ್ತಾರವರು. ಸೊ ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ ಪ್ರೇಮ ಅವರೇ, ಆಯ್ತಾ ತಿಂಡಿ?
2: ತಿಂಡಿ ಆಯ್ತು ಮೇಡಮ್, ದೋಸೆ ಪಲ್ಯ ಚಟ್ನಿ ಮೇಡಮ್, ಆಲೂಗಡ್ಡೆ ಪಲ್ಯ.
1: ಓಕೆ, ಮಕ್ಕಳು ಸ್ಕೂಲಿಗೆ ಹೋಗಾಯ್ತಾ? ಇವಾಗ ಶಾಲೆಗೆ ಹೋಗಕ್ಕಿಂತ ಹೋಗ್ತಾರೆ, ಹೊರಡ್ತಾ ಇದಾರೆ ಈಗ ಮಕ್ಕಳನ್ನ. ನೀವು ಹತ್ರ ಕರೆದು ಬ್ಯಾಗ್ ಚೆಕ್ ಮಾಡಿ ಅದಿಟ್ಕೊಂಡಿದ್ಯಾ, ಹೋಮ್ವರ್ಕ್ ಮಾಡಿದ್ಯಾ, ಅದಾಯ್ತಾ? ಪ್ರತಿದಿನ ಯಾವ ಶೈಲಿ ಬೈತೀರಾ ನಿಮ್ ಮಕ್ಕಳಿಗೆ?
2: ಮೇಡಮ್, ನಾನು ಬೆಳಗ್ಗೆ ಎದ್ದ ತಕ್ಷಣ ಕಷಾಯ ಮಾಡ್ಕೊಡ್ತೀನಿ ಮೇಡಮ್ ಎಲ್ಲರಿಗೂ. ನಾನು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಮೊದ್ಲು ಕಷಾಯ ಮಾಡ್ಕೊಟ್ಬಿಟ್ಟು ಆಮೇಲೆ ತಿಂಡಿ ಮಾಡಕ್ ಶುರು ಮಾಡ್ತೀವಿ. ಸೊಸೆ ಮತ್ತೆ ಅವರು ಸೊಸೆ ಅವರು ಮಕ್ಕಳನ್ನ ನೋಡ್ಕೊಂಡು ಸ್ಕೂಲಿಗೆ ರೆಡಿ ಮಾಡೋದೆಲ್ಲ ಅವ್ರಿಗೆ ಬಿಟ್ಬಿಡ್ತೀನಿ ಮೇಡಮ್. ನಾನು ಬಟ್ಟೆ ತಿಂಡಿ ತುಂಬಿಸೋದೆಲ್ಲ ನಾನು ಎಲ್ಲರಿಗೂ ಕಷಾಯ ಮಾಡ್ಕೊಟ್ಟು ತಿಂಡಿ ಮಾಡ್ಕೊಟ್ಟು ಏನ್ ಬೇಕು ತಿಂಡಿ ಕಷಾಯ ಕಾಫಿ ಏನ್ ಬೇಕು ಬೆಳಗ್ಗೆದೆಲ್ಲ ಮಾಡಿ ನಾನ್ ರೆಡಿ ಮಾಡ್ತೀನಿ ಮೇಡಮ್. ನಾನು ಆ ಮಕ್ಳು ಹೊರಟಾಗ ಮಾತ್ರ ಬಾಯ್ ಅಷ್ಟೇ ಹೇಳ್ತೀನಿ ಮೇಡಮ್, ಎಲ್ಲ ಜವಾಬ್ದಾರಿ ಅವ್ರು ಬಿಟ್ಟು ಮನೆ ಕೆಲಸ ಎಲ್ಲ ನಾನ್ ಮಾಡ್ತೀನಿ ಬಿಡಿ.
1: ಓಕೆ ಓಕೆ, ಈಗ ಸರಿ ಬಾಯ್ ಮಾಡ್ತಿರಲ್ಲ ಮಕ್ಳಿಗೆ, ಬಾಯ್ ಮಾಡಬೇಕಾದ್ರೆ ಅವ್ರು ನಿಮಗೆ ಹೇಳೋ ರಿಪೀಟ್ ವರ್ಡ್ ಏನು? ಅಜ್ಜಿಗೆ ಬಾಯಿ ಬಿಟ್ಟು ಹೋಗ್ತಾರೆ.
2: ಒಂದೊಂದ್ಸಲ ಕಷಾಯ ಚೆನ್ನಾಗ್ ಮಾಡಿದ್ಯಾ ಅಂತ ನಮ್ಮನೆಯವರು ಒಳ್ಳೆ ಒಂದಿದ್ ಕೊಡ್ತಾರೆ, ಇನ್ನೊಂದ್ ದಿನ ಒಂದ್ ಸ್ವಲ್ಪ ಸಪ್ಪೆ ಮಾಡಿದ್ಯಾ ಅಂತಾರೆ. ಅದು ನಾವು ನಿಮಗೆ ಹತ್ರ ಕೊಡ್ತೀವಲ್ಲ ಅದಕ್ಕಂಗ ಅನ್ಸುತ್ತೆ ಅಂತಾರೆ. ಮತ್ತೆ ಅವ್ರು ಟಿವಿ ನೋಡ್ತಾ ಕೂತಾಗ ನಾನು ಕಾಯಿ ಇರ್ಬೋದು, ತೆಂಗಿನಕಾಯಿ, ಈರುಳ್ಳಿ ಇರ್ಬೋದು, ತರಕಾರಿ ಇರ್ಬೋದು, ಎಲ್ಲ ಟೇಬಲ್ ಮೇಲೆ ಇಟ್ಬಿಟ್ಟು ಅವ್ರು ಟಿವಿ ನೋಡ್ದಂಗ ಆಗ್ಬೇಕು, ನನ್ ಕೆಲ್ಸ ಮಾಡ್ಕೊಟ್ಟಂಗ ಆಗ್ಬೇಕು, ಆ ಕೆಲ್ಸನ ದಿನ ರಿಪೀಟ್ ಮಾಡಿಸ್ತೀನಿ ನಾನು. ಉಪಾಯದಲ್ಲೇ ಎಲ್ಲ ಮಾಡಿಸ್ಬಿಡ್ತೀನಿ, ಯಾಕೆಂದ್ರೆ ಅವ್ರು ಅಲ್ಲಿ ನೋಡ್ತೇನೆ ಇರ್ತಾರೆ ಟಿವಿ, ನೀವು ಅಲ್ಲಿ ನೋಡಿ ಇಲ್ಲಿ ಕೆಲಸ ಮಾಡಿ ಅಷ್ಟೇ ಅಂತ ಎಲ್ಲ ಕೊಟ್ಬಿಡ್ತೀನಿ ಹತ್ರಕ್ಕೆ. ಎಲ್ಲ ಕೊಟ್ಬಿಟ್ಟು ನನ್ ಕೆಲ್ಸ ನನ್ ತಿಂಡಿ ಎಲ್ಲ ರೆಡಿ ಮಾಡ್ಕೊಡ್ತೀನಿ, ಕೇಳಿದ್ನು ತಕ್ಷಣ ಮಾಡ್ಕೊಡ್ತೀನಿ. ಹಾಗಾಗಿ ಅವ್ರ ನನ್ ಕೆಲ್ಸನ ಅವ್ರ ಹತ್ರ ಚೆನ್ನಾಗಿ ಮಾಡಿಸ್ತೀನಿ ಮೇಡಮ್ ಬೆಳಗ್ಗೆ ಹೊತ್ತೆಲ್ಲ.
1: ಓಕೆ ಸೂಪರ್ ಸೂಪರ್, ಥ್ಯಾಂಕ್ ಯು.
2: ನಮ್ಮ ಮನೆ ದಿನನಿತ್ಯದ ಕತೆ,
1: ಎಸ್, ಸೂಪರ್ ಆಗಿತ್ತು, ಸೀರಿಯಲ್ ಕತೆ ತರಾನೇ ಇತ್ತು. ಓಕೆ ಮಾ, ಓಕೆ, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ, ಧನ್ಯವಾದಗಳು.
2: ಧನ್ಯವಾದ ಮೇಡಮ್.
1: ಎಸ್, ನಾವು ಕೇಳಿಸ್ಕೊಂಡಲ್ಲ ನಮ್ಮ ಪ್ರೇಮ ಅವರ ಬೆಳಗಿನ ಹೊತ್ತಿನಲ್ಲಿ ಅವರ ಒಂದು ರಿಪೀಟ್ ಕತೆ ಹೇಗಿರುತ್ತೆ ಅಂತ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
3: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ನವಾಜ್ ಅವರೇ,
3: ಆರಾಮದಿರಿ ಮೇಡಮ್?
1: ಸೂಪರ್ ಆಗಿದ್ದೀವಿ, ನೀವು?
3: ನಾವು ಸೂಪರ್ ಆಗಿದ್ದೀವಿ ಮೇಡಮ್. ಕಾರ್ಯಕ್ರಮ ಕೇಳಕತ್ತವ್ರಿ, ಕಾರ್ಯಕ್ರಮ ಬಿಂದಾಸ್ ಮೂಡಿ ಬರಕತ್ತದ್ರಿ, ಇದೇನ್ ತಲಿ ತಿಂದ ಹೊಸ ಮಾಡಲ್ರಿ ಒಟ್ಟಿದ್ದು.
1: ಓಕೆ ನವಾಜ್ ಅವರೇ, ರೆಡಿ ನಂಗರೆ?
3: ಹಾ ರೆಡಿ ರೀ ಮೇಡಮ್, ನಾವು ರೀ.
1: ಈಗ ನೀವು ನಿಮ್ಮ ಮನೇಲಿ ಮಾಡಿರ್ತಾರಲ್ಲ ಅಡಿಗೆ ತಿಂಡಿ ಎಲ್ಲ, ಅದಕ್ಕೆ ಕಮೆಂಟ್ ಕೊಡ್ತೀರೇನ್ರಿ? ಇವಾಗ ತಟ್ಟೆ ಮುಂದೆ ಕೂತು ಕೂತ್ಕೊಂಡ ಮೇಲೆ ಉಪ್ಪು ಕಮ್ಮಿ ಆಯ್ತು, ಖಾರ ಜಾಸ್ತಿ ಆಯ್ತು, ಇದು ಹಿಂಗಿತ್ತು, ಇದು ಹಂಗಾಯ್ತು ಅಂತ ಮನೆಯವರು ಮಾಡುವಂತಹ ನಿತ್ಯದ ಅಡಿಗೆಯಲ್ಲಿ ನೀವು ರಿಪೀಟ್ ಮಾಡುವಂತಹ ಮಾತು ಯಾವ್ದು?
3: ನಾವು ರಿಪೀಟ್ ಅದಂತೂ ಮಾಡಂಗಿಲ್ರಿ ಮೇಡಮ್. ನಾ ಏನ್ ಮಾಡ್ತೀನ್ರಿ, ಊಟ ಮಾಡ್ತೀನ್ರಿ ಮೇಡಮ್. ಊಟ ಮಾಡಿದ ಅವ್ರು ನನಗೆ ಕೇಳ್ತಾರೆ ಮೇಡಮ್, ಏನ್ ಹೆಂಗಾಗ್ಯದ್ರಿ ಸಾರ ಅನ್ನ ಅಂತ ಹೇಳಿ. ನಾ ಏನಂತೀನ್ರಿ ಅವ್ರಿಗೆ, ನೀವು ತಿಂದು ನೋಡಿದ್ರೆ ಗುರ್ತಾಗ್ತದೆ, ನೀವು ತಿನ್ರಿ ನೋಡಿ ತಿಂದು ನನಗೆ ಹೇಳ್ರಿ ಅಂತ ಹೇಳ್ತೀನಿ ಅವ್ರಿಗೆ.
1: ಅದನ್ನೇ ರಿಪೀಟ್.
3: ಹೌದ್ರಿ, ಅದೇ ರಿಪೀಟ್ ರೀ ನಮ್ದು. ಯಾಕಪ್ಪ ಅಂತಂದ್ರೆ ನಾವು ಅದು ಆಗ್ಯದ ಇದು ಆಯ್ತು ಏನು ಹೇಳಪ್ಲೇ ಇಲ್ರಿ ಒಟ್ಟ.
1: ಓಕೆ,
3: ಅವ್ರಿಗೆ ಅಕಸ್ಮಾತ್ ಕೇಳಿದ್ರೆ ನಾವು ಈ ಟೈಪ್ ಹೇಳ್ಬಿಡ್ತೇವ್ರಿ ಮೇಡಮ್. ಯಾಕಪ್ಪ ಅಂತಂದ್ರೆ ನೀವು ತಿಂದು ನೋಡ್ರಿ ಗುರ್ತಾಗ್ತದೆ ನಿಮಗೆ.
1: ಓಕೆ, ಸೂಪರ್ ಸೂಪರ್. ಅಂದ್ರೆ ಬೈಸ್ಕೊಳಕ್ ರೆಡಿ ಇಲ್ಲ ನೀವು ಅಂತೀರಿ?
3: ಹೌದ್ರಿ ಮೇಡಮ್, ಬೇಸೋದು ಬೇಡ್ರಿ, ಒಟ್ಟು ಸಂಕ್ಷಿಪ್ತ ಮುಗಿಸ್ಬಿಡುದ್ರಿ ಮೇಡಮ್.
1: ಸೂಪರ್ ಸೂಪರ್,
3: ಯಾಕಂದ್ರೆ ಸಮಸ್ಯೆ ಬರಂಗಿಲ್ಲ, ಸಮಸ್ಯೆ ಬಗೆಹರಿಬೇಕಾದ್ರೆ ಒಂದ್ ಯಾವ್ದಾದ್ರೆ ಮಾಡಬೇಕ್ರಿ.
1: ಕರೆಕ್ಟ್, ನಿಜ ನಿಜ, ಕರೆಕ್ಟ್ ಕರೆ ಹಿಡಿದ್ರಿ ನೋಡ್ರಿ. ಓಕೆ ನಮಸ್ಕಾರ, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ, ಧನ್ಯವಾದಗಳು.
3: ಕರೆ ಮಾಡಕ್ಕೆ ಧನ್ಯವಾದ. ನಮಸ್ತೆ ಮೇಡಮ್, ಒಳ್ಳೆ ಟಾಪಿಕ್ ತಂದ್ರಿ ಮೇಡಮ್. ಯಾಕಪ್ಪ ಅಂತಂದ್ರೆ ಮನುಷ್ಯಾಗ ಅನುಭವ ಆಗ್ತಾವ್ರಿ ಪ್ರತಿಯೊಂದು ಯಾವಾದ್ರಿ.
1: ಎಸ್ ಎಸ್, ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
3: ನಮಸ್ತೆ.
1: ಎಸ್, ಕೇಳಿಸ್ಕೊಂಡಲ್ವಾ ನವಾಜ್ ಅವರು, ಕಮೆಂಟ್ ಕೊಡೋಕ್ಕಿಂತ ಮುಂಚೆ ಅವರೇ ಹೇಳ್ತಾರೆ, ನೀವೇ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ರಲ್ಲ ಇದು ಚೆನ್ನಾಗಿದೆಯೋ ಚೆನ್ನಾಗಿಲ್ಲ ಅಂತ, ಅವಾಗ ಗೊತ್ತಾಗ್ಬಿಡುತ್ತೆ ಅಂತ. ಇದು ಯಾವಾಗಲೂ ಅವ್ರ ಮನೇಲಿ ಆಗ್ತಿರೋಂತಹ ಒಂದು ಕತೆ ಅಂತಲೇ ಹೇಳ್ಬೋದು. ಸೊ ಈಗ ನಿಮ್ಮ ಕತೆ, ನಿಮ್ಮ ಮನೇಲಿ ನಾನು ಕೇಳಿದ್ರೆ ಅಷ್ಟು ಚೆನ್ನಾಗಿರಲ್ಲ,

0: ಇವಾಗ ಒಂದು ಕತೆ ನೀವೊಂದು
1: ಮೌಂಟ್ ಅಬು ಹೋಗ್ತಾ ಇದ್ದೀವಿ.
0: ಓ ಸೂಪರ್, ಕಂಗ್ರಾಚ್ಯುಲೇಷನ್ಸ್.
1: ಥ್ಯಾಂಕ್ ಯು.
0: ಓಕೆ, ಈಗ ಸರಿ, ಇವಾಗ ನಿಮಗೆ ಒಂದು ಒಳ್ಳೆ ಕ್ವಶನ್ ಕೇಳ್ತೀನಿ ನೋಡಿ. ಮೌಂಟ್ ಅಬುಗೆ ಹೋಗ್ತಿದ್ದೀನಿ ಅಂತ ಹೇಳ್ತಿದ್ದೀರಾ, ಈಗ ಈ ಹೊರಡೋಕಿನ ಮುಂಚೆ ಬಾಗ್ಲ ಹತ್ರ ಬಂದು ನಿಂತು ತಕ್ಷಣ ಮನೆ ಕೀ ಎಲ್ಲಿಟ್ಟೆ ಅಂತ ಇಡೀ ಮನೆ ತಲಾಶ್ ಮಾಡೋ ಆ ರಿಪೀಟ್ ಅಭ್ಯಾಸ ನಿಮಗಿದೆಯಾ?
1: ಇಲ್ಲ, ಬಾಗ್ಲು ಬೀಗ ಹಾಕ್ಬಿಟ್ಟಿದ್ದೆ, ಮತ್ತೆ ಏನೋ ಎರಡು ಐಟಮ್ ಮರ್ತಿದ್ದೆ,
0: ಮತ್ತೆ
1: ಬೀಗ ತೆಗೆದು ಮತ್ತೆ ಹೋಗಿ ಮತ್ತೆ ತಗೊಂಡ್ಬಂದೆ.
0: ಇದು ಯಾವಾಗ್ಲೂ ಆಗುತ್ತಾ ಅಥವಾ ಅಪ್ಪಿ ತಪ್ಪಿ ಹೋಗುತ್ತೆ?
1: ಆಗುತ್ತೆ. ಸರಿ, ಬೀಗ ಹಾಕಿದ್ನೋ ಇಲ್ಲೋ, ಬಾಗ್ಲು ಹಾಕಿದ್ನೋ ಇಲ್ಲ ಅಂತ ತಿರ್ಗಾ ಅಷ್ಟು ದೂರ ಹೋಗೋದು ವಾಪಸ್ ಬರೋದು, ಇಲ್ಲಾಂದ್ರೆ ಗ್ಯಾಸ್ ಮೇಲೆ ಇಟ್ಟು ಮರತ್ನೇನೋ ಅಂತ ವಾಪಸ್ ಬರೋದು.
0: ಅವಾಗ ನಿಮ್ ಮನೆಯವ್ರ ಏನಂತಾರೆ?
1: ಅಯ್ಯೋ, ನಿಂದಿದೆ
0: ಕತೆ ಆಗಿತ್ತು. ಸೇಮ್ ಅದೇ ಡೈಲಾಗ್ ಯಾವಾಗ್ಲೂ, ನೀವು ಮರ್ತ ಹೋಗೋದು ನಿಮ್ ಮನೆಯವ್ರು ಇದೇ ಕತೆ ಆಯ್ತು ಅಂತ ಹೇಳೋದು. ಅರೆ ರೇ, ಹೋಗ್ಲಿ, ಇದನ್ನೆಲ್ಲ ಮರ್ತ್ಬಿಟ್ಟು ಆರಾಮಾಗಿ ಮೌಂಟ್ ಆಬೆಗೆ ಹೋಗಿ ಬನ್ನಿ ಮೇಡಮ್. ಥ್ಯಾಂಕ್ ಯು.
1: ಥ್ಯಾಂಕ್ ಯು.
0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್, ಮೀನಾ ಮೇಡಮ್ ಅವರು ಯಾವಾಗ್ಲೂ ಒಂದೊಂದ್ಸರಿ ಮರ್ತಿರ್ತಾರೆ, ಏನಾದ್ರು ಆಗ್ತಿರುವಾಗ ಅವ್ರ ಮನೆಯವರು ನಿಂದು ಯಾವಾಗ್ಲೂ ಇದೇ ಕತೆ ಆಯ್ತು ಅಂತ ಬೈತಾ ಇರ್ತಾರಂತೆ, ಸಾರಿ ಹೇಳ್ತಾ ಇರ್ತಾರಂತೆ. ಸೊ ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ.
2: ಹಲೋ,
0: ನಮಸ್ತೆ.
2: ನಮಸ್ತೆ ಮೇಡಮ್.
0: ಸೋಮಶೇಖರ್ ಸತಟ್ಟಿ. ಹಲೋ. ಹಾ, ಸೂಪರ್ ಆಗಿದ್ದೀವಿ. ನೀವು?
2: ಸೋಮಶೇಖರ್ ಮೇಡಮ್.
0: ಹಾ ಸರ್, ಗೊತ್ತಾಯ್ತು. ಸೋಮಶೇಖರ್ ಸರ್, ಆಯ್ತಾ ನಾಷ್ಟ? ನಮ್ದಾಯ್ತು. ಓಕೆ, ಇವತ್ತಿಂದು ಕಾನ್ಸೆಪ್ಟ್ ಗೊತ್ತಾಯ್ತಾ ಸೋಮಶೇಖರ್ ಸರ್?
2: ಕಥೆಗಳ ಬಗ್ಗೆ ಹೇಳದೇನ್ರಿ ಮೇಡಮ್?
0: ಇಲ್ಲ, ಈಗ ಪ್ರತಿದಿನ ನಿಮ್ಮಲ್ಲಿ ಆಗ್ತಿರುವಂತಹ ರಿಪೀಟ್ ಕತೆ ಯಾವ್ದು ಅಂತ ನೀವೇ ಹೇಳ್ಬೋದು, ಅಥವಾ ನಾನು ಕೇಳೋದಾದ್ರೆ ನಾನು ಕೇಳ್ತೀನಿ. ರಿಪೀಟ್ ಅಂದ್ರೆ, ಈಗ ಸಾಮಾನ್ಯವಾಗಿ ಕಾಫಿ ಕುಡಬೇಕಾದ್ರೆ ಯೋ ಏನಿದು ಇಷ್ಟು ಸಕ್ಕರೆ ಆಗಿದೆ ಅಂತನ್ಬಿಟ್ಟು ಯಾವಾಗ್ಲೂ ಒಂದ್ ಸ್ವಲ್ಪ ನಾವು ಇದ್ ಮಾಡ್ಕೊಳ್ತಾ ಇರ್ತೀವಿ, ಮನೆಯವರಿಗೆ ಸ್ವಲ್ಪ ಕಮ್ಮಿ ಮಾಡು, ಈ ತರ ಯಾವ್ದಾದ್ರು ಸನ್ನಿವೇಶ ಆಗಿರ್ಬೋದು. ಹೌದು,
2: ಆತರ ಏನ
0: ಬಂದಿಲ್ಲ ಇದುವರೆಗೂ, ಎಲ್ಲ ಕರೆಕ್ಟ್ ಆಗಿ ಸಾಗುತ್ತೆ. ಒಂದು ವೇಳೆ ಈಗ ಮನೆಗೆ ಯಾರೋ ಅತಿಥಿಗಳು ಬಂದಾಗ ತಕ್ಷಣ ಒಳಗಡೆ ಕರೆದು ಕಾಫಿ ಮಾಡ್ಲಾ ಟೀ ಮಾಡ್ಲಾ ಅಂತ ಕೇಳೋ ಅಭ್ಯಾಸ ನಮಗಿರುತ್ತೆ. ಅವರು ಏನೋ ಬ್ಯಾಡ್ ಬಿಡ್ರಿ ಅಂತ ಹೇಳಿ, ನೀವು ಇಲ್ಲ ಇಲ್ಲ ನೀವು ಕುಡಿಲೇಬೇಕು, ನೀವು ತಗೊಳ್ಳೇಬೇಕು ಅಂತ ಹೇಳಿ ರಿಪೀಟ್ ಮಾಡೋ ಒಂದು ಅಭ್ಯಾಸ ಇರುತ್ತೆ ಅಲ್ವಾ? ಅವಾಗ ಏನಂತಾರೆ ಅತಿಥಿಗಳು?
2: ಇಲ್ಲ, ಈಗ ಬೇರೆ ಕಡೆ ಕುಡಿದು ಬಂದಿವಿ ಆ ತರ ಅಂತ ಹೇಳ್ತಾರೆ ಮೇಡಮ್.
0: ಓಕೆ ಓಕೆ,
2: ಫೋರ್ಸ್ ಮಾಡ್ತೀವಿ ಆದ್ರೆ ಮತ್ತೆ ಮನೆ ಬಂದ ಅತಿಥಿಗಳಿಗೆ ಮತ್ತೆ ಕೊಡೋದು ನಾನು.
0: ಓಕೆ,
2: ಪದ್ಧತಿ ಅಂತ ಇದೆಲ್ಲ.
0: ಓಕೆ ಓಕೆ, ಸಂಶಯ
2: ಮಾಡಿದ್ರೆ ಸ್ವಲ್ಪ ಆದ್ರೆ ಕುಡಿರಿ ಅಂತ ಹೇಳೋದು ನಾನು.
0: ಓಕೆ, ಅದು ನೀವು ಆತಿಥ್ಯವನ್ನ ಸ್ವೀಕರಿಸ್ತೀರಾ ಅವ್ರ ಕಡೆಯಿಂದ? ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್, ನಮ್ಮ ಸೋಮಶೇಖರ್ ತಟ್ಟಿಯವರು ಕರೆ ಮಾಡಿ, ಆ ಥರ ಏನೂ ಆಗಿಲ್ಲ ನಮ್ಮ ಮನೇಲಿ, ಯಾರು ಅತಿಥಿಗಳು ಬಂದಿರ್ತಾರೋ ನಾವು ಅವ್ರನ್ನ ಚೆನ್ನಾಗಿ ಆತಿಥ್ಯವನ್ನು ನಾವು ಕೊಡ್ತೀವಿ ಅಂತ ತಿಳಿಸ್ತಾ ಇದ್ರು. ಹಾಗೆ ಈಗ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಬನ್ನಿ, ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ. ಹಲೋ, ಎಸ್, ಕರೆ ಕಟ್ ಆಯಿತು. ಓಕೆ ಓಕೆ, ಇವತ್ತಿನ ಟಾಪಿಕ್ ರಿಪೀಟ್ ರಿಪೀಟ್ ರಿಪೀಟ್. ನಮ್ಮ ಡೈಲಿ ಲೈಫಲ್ಲಿ ಆಗ್ತಿರುವಂತಹ ಕತೆಗಳು, ಮನೆ ಮನೆಯಲ್ಲಿ ಕತೆಗಳು ಅಂತಲೇ ಹೇಳ್ಬೋದು. ಸೊ ನಮ್ಮ ಆಗಲೇ ನಾನು ಹೇಳಿರೋ ಹಾಗೆ, ಒಂದು ಸಿನಿಮಾದಲ್ಲಿ ಒಂದು ಡೈರೆಕ್ಟರ್ ಅಂತ ಇರ್ತಾರೆ, ಆದರೆ ಸೀರಿಯಲಲ್ಲೂ ಇರ್ತಾರೆ, ಆದರೆ ಡೈಲಿ ತೋರಿಸುವಂತಹ ಒಂದು ಸೀರಿಯಲ್ ಚಟ ಹಾಗೆ ನಮ್ಮಲ್ಲೂ ಆ ಥರ ಕೆಲವೊಂದು ಸಿಚುಯೇಷನ್ಸ್ ಕೂಡ ಆಗಿರುತ್ತೆ, ರಿಪೀಟ್ ಆಗ್ತಾನೆ ಇರುತ್ತೆ, ಅದೆಲ್ಲಿಟ್ಟೆ ಇದಿಲ್ಲಿಟ್ಟೆ ಅಂತ. ಹಾಗಾಗಿ ನೆನ್ಪು ಮಾಡಿಕೊಂಡು ಬೈಗುಳ ಬೈಸ್ಕೊಂಡು ಅಂತೂ ಇಂತೂ ಹೋಗ್ತಾ ಇರುತ್ತೆ ಜೀವನ ಅಂತ ಅನ್ಕೊಂಡು ಸಾಕ್ತಾ ಇರುತ್ತೆ. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ.
3: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ. ಎಸ್, ಸುಧಾ ಮೇಡಮ್
3: ಹೇಳಿ.
0: ಆಯ್ತಾ,
3: ಬಾರಿ ಡಿಫ್ರೆಂಟ್ ಟಾಪಿಕ್ ತಗೋ ಬಂದಿದ್ದೀರಾ. ನಂದ್ ಒಂದ್ ಸಜೆಷನ್ ಅಂದ್ರೆ ಇದೇ ತರ ಇನ್ನೊಂದ್ಸಲ ಸಂಡೆ ಹೇಗೆ ಸ್ಪೆಷಲ್ ಅನ್ನೋದೊಂಥರ ಮಾಡಿ. ಸಂಡೆ ಹೇಗೆ ಅವ್ರಿಗೆ ಜೀವನದಲ್ಲಿ ಹೇಗೆ ಪ್ರಾಮುಖ್ಯತೆ ಅಥವಾ ಬೇಜಾರು ಆತರದೊಂದ್ ದಿವಸ ತಗೊಳ್ಳಿ ಅಂತ ನಂದೊಂದು ಅನಿಸಿಕೆ.
0: ಸೂಪರ್ ಸೂಪರ್, ಓಕೆ,
3: ತುಂಬಾ ಚೆನ್ನಾಗಿದೆ. ಅದಕ್ಕೆ ಯಾರು ಜಾಸ್ತಿ ಕಾಲ್ ಮಾಡ್ತಿರ್ಲಿಲ್ಲ, ಅದಕ್ಕೆ ನನಗೆ ಕಾಲಿಕೆ ಎದ್ರಿಕೆ ಆಗುತ್ತೆ ಕ್ವಶನ್ ಕೇಳೋದು. ಒಳ್ಳೆ ಥೀಮು.

0: ಸೆಲೆಕ್ಟ್ ಗೊತ್ತಿಲ್ಲ, ಸಕ್ಕತ್ತಾಗಿದೆ.
1: ಓಕೆ ಮಾ, ಓಕೆ, ರೆಡಿನಾ ಹಂಗಾದ್ರೆ?
0: ಹಾ
1: ಓಕೆ. ಇವಾಗ ನಿಮ್ಮ ಮನೆ ಮೇಲಿನ ಟ್ಯಾಂಕ್ ತುಂಬಿ ನೀರು ರಸ್ತೆಗೆ ಹರಿಯುವಾಗ ಮೋಟರ್ ಹಾಕಿರೋದೇ ಮರ್ತೋಗಿರತ್ತೆ ನಿಮಗೆ, ಕೊನೆಗೆ ಓಡೋಡಿ ಬಂದು ಮೋಟರ್ ಆಫ್ ಮಾಡುವಾಗ ಆ ಒಂದು ರಿಪೀಟ್ ಅವಘಡ ಏನು ಅಂತ
0: ನಾನು ಹೇಳ್ದೆ. ಟೈಮ್ ನೋಡ್ಕೊಳ್ರಿ ಅಂತ ನೋಡ್ಕೊಂಡೆ ಅಂತ ಅದೇ ರಾಗ ಅದೇ
1: ಅದೇ ಹಾಡು.
0: ಯೂಶುವಲಿ ನಾನು ಮಾಡ್ಸಲ್ಲ ಮೇಡಮ್, ಅವತ್ತು ಮಾಡ್ಸೋದಿಲ್ಲ, ಬಟ್ ಬೇರೆ ಅವ್ರದ್ದು ಕಾಫಿ ಜ್ಯೂಸ್ ವಾಂಗಿರ್ಬೇಕಿತ್ತು, ಜ್ಯೂಸ್ ಸಿಗ್ಬೇಕಿತ್ತು. ಹೆಂಗೆ ಅಂದ್ರೆ ಏನಕ್ಕಾದ್ರೂ ಇದೊಂದು ಗ್ಲಾಸ್ ತುಪ್ಪ ಹಾಕೊಂತಾರೆ, ಎಲ್ಲಾರು ತುಪ್ಪ
1: ಹಾಕಿರ್ತೀವಿ
0: ಹೋಟ್ಲ ಹತ್ರ ನಿಂಬೆಹಣ್ಣು ಹೆಚ್ಚೆ ಪಕ್ಕಕ್ಕೆ ಇಟ್ಟಿರ್ತೀನಿ, ಆದ್ರೆ ನಿಂಬೆಹಣ್ಣು ಕಮ್ಮಿ.
1: ಅಯ್ಯಯ್ಯೋ ಧನ್ಯವಾದಗಳು ಸುಧಾ ಅವರೇ. ಓಕೆ ಮಾ, ಓಕೆ. ನೋಡಿ, ಅವರು ಸುಧಾ ಅವರು ಆ ತರ ಮಾಡಿಸಿಲ್ಲ, ಬಟ್ ಏನಪ್ಪಾ ಅಂತಂದ್ರೆ ಟೈಮ್ ನೋಡ್ಕೊಳ್ಳಿ ಅಂತ ನಾನು ಹೇಳಿದ್ನೋ ಇಲ್ವೋ, ನೀವು ಮತ್ತೂ ಹಂಗೆ ಕೂತ್ಕೊಂಡಿದ್ದೀರಾ ಅಂತ ಸ್ವಲ್ಪ ಹಂಗೆ ಮಾತನಾಡ್ತಾರೆ ಆ ಒಂದು ಸನ್ನಿವೇಶದಲ್ಲಿ ಅಂತಂದರು. ಬಟ್ ಕಾಫಿ ತಿಂಡಿ ಇದು ಎಲ್ಲರ ಮನೇಲೂ ಆಗಿರತ್ತೆ. ಸೊ ಸೂಪರಾಗಿ ಹೇಳಿದ್ರು ಸುಧಾ ಅವರು. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ನಮಸ್ತೆ
2: ಮೇಡಮ್ ಅವರೇ. ನಮಸ್ಕಾರ.
1: ನಮಸ್ಕಾರ ಚಿಕ್ಕಪ್ಪರೇ, ಆರಾಮಿದ್ರಿ?
2: ನಾವು ಆರಾಮಾಗಿದ್ದೇವೆ ಮೇಡಮ್ ಅವರೇ, ನೀವು ಹೇಗಿದ್ದೀರಾ?
1: ಸೂಪರ್ ಆಗಿದ್ದೀವಿ, ನೀವು?
2: ನಾವು ಚೆನ್ನಾಗಿದ್ದೇವೆ ಮೇಡಮ್. ತಿಂಡಿ ಆಯ್ತು?
1: ತಿಂಡಿ ಆಯ್ತು. ಓಕೆ, ಇವಾಗ ಗೇಮ್ ಮಾಡಕ್ಕೆ
2: ವಿಷಯಕ್ಕೆ ಬಂದ್ಬಿಡಣ.
1: ಹೌದೌದು, ಏನು ಅಂತಂದ್ರೆ ಈ ರಿಪೀಟ್ ಕತೆ ಮನೆ ಮನೆಗಳಲ್ಲಿ ಆಗ್ತಾನೆ ಇರುತ್ತೆ.
2: ಖಂಡಿತವಾಗ್ಲೂ ಆಗ್ತಾ ಇರುತ್ತೆ ಮೇಡಮ್.
1: ಓಕೆ, ಈಗ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಅತಿ ಗಾಢವಾದ ನಿದ್ರೆಯಲ್ಲಿ ಮುಳುಗಿದ್ದಾಗ ಅವರನ್ನ ಎಪ್ಸೋ ನೀವು ಪ್ರಯೋಗಿಸುವ ಆ ಖಾಯಂ ಬ್ರಹ್ಮಾಸ್ತ್ರ ಮಾತುಗಳು ಯಾವುವು?
2: ಯಾಕೆಂದ್ರೆ ಈ ಮಲಗಿದವ್ರನ್ನ ಎಪ್ಸೋದೈತಲ್ಲ, ಬಹಳ ಅಪಾಯಕರವಾದ ಒಂದ್ ಕೆಲ್ಸ.
1: ಹೌದು,
2: ಯಾಕೆಂದ್ರೆ ಅವ್ರ ಮಲಗಿ ಯಾವ್ಯಾವ ಕನಸು ಕಾಣ್ತಿರ್ತಾರ ದೇವ್ರಿಗೆ ಒಬ್ಬನಿಗೆ ಗೊತ್ತು. ಆಗ ನಾವು ಅವಾಗ ದಿಢೀರನೆ ಎಬ್ಬರಿಸಿದಾಗ ಅವರು ಕೋಪ ಬಂದು ಎಷ್ಟೋ ಸಲ ಹೊಡೆದ ತಿಂದಿರೋದು ಉಂಟು, ನಾವು ಕೂಡ ಎಬ್ಬಿಸಿದಾಗ ಹೊಡೆದಿರೋದು ಉಂಟು.
1: ಯಾರವರು? ಮಹಾನ್ಭಾವರು.
2: ನಮ್ಮ ಮನೇಲಿ ನಾನು ಎಂಟಿಗೆ ಹೊಡೆದ್ಬಿಟ್ಟಿದ್ದೆ. ಅಂದ್ರೆ ಏನ್ ಗೊತ್ತರ, ಮಲಗಿದಾರನ ಎಬ್ಬರಿಸುವಾಗ ಬಹಳ ಒಂದು
1: ಸೂಕ್ಷ್ಮವಾಗಿ
2: ಎಬ್ಬರಿಸೋ, ಅಂದ್ರೆ ನಾವು ಗಾಬರಿಯಿಂದ ಎಬ್ಬರಿಸೋದಾಗ್ಲಿ, ಆಮೇಲೆ ಈಗ ಯಾರಿಗಾರ ಫೋನ್ ಮಾಡಿರ್ತವೆ, ಏನಾದ್ರು ವಿಷಯ ತಿಳಿಸೋದಿರುತ್ತೆ ಅವರಿಗೆ, ಒಂದು ಹೃದಯದ ಪ್ರಾಬ್ಲಮ್ ಇರುತ್ತೆ ಅಂತ ಅವ್ರಿಗೆ ನಾವ್ ಹೇಗ್ ತಿಳಿಸ್ಬೇಕು? ನಿಧಾನವಾಗಿ ಸ್ವಲ್ಪ ಸುತ್ತಿ ಬಳಸಿ ನಿಧಾನವಾಗಿ ತಿಳಿಸ್ಬೇಕಾಗುತ್ತೆ ಅವ್ರಿಗೆ. ಒಂದ್ ವೇಳೆ ಹೋಗಿದ್ರು ಕೂಡ ತುಂಬಾ ಸೀರಿಯಸ್ ಆಗಿದೆ ಹಾಗೆ ಹೀಗೆ ಅಂತ ತಿಳಿಸ್ಬೇಕಾಗುತ್ತೆ. ಅದೇ ತರನೇ ಮಲಗಿದಾರನ ಎಬ್ಬರಿಸ್ಬೇಕಾದ್ರು ಅಷ್ಟೇ ನಾವು ಸೂಕ್ಷ್ಮವಾಗಿ ಎಬ್ಬರಿಸ್ಬೇಕಾಗುತ್ತೆ, ನಿಧಾನವಾಗಿ ಸ್ವಲ್ಪ ಅವ್ರಿಗೆ ಮುಟ್ಟಿ ಒಂದು ಆನಂತರ ಅವ್ರ ನಿಧಾನ ಕಂಡ್ಬಿಟ್ಟ ಮೇಲೆ ನಾವು ವಿಚಾರವನ್ನ ತಿಳಿಸ್ಬೇಕಾಗುತ್ತೆ. ಆತರ ಪಡವಕ್ಕೆ ಹೋಗ್ಬಾರ್ದು ಯಾವತ್ತು.
1: ಸರಿ ಚಿಕ್ಕಪ್ಪರೇ, ಈಗ ನೀವು ನಿಮ್ಮ ಮನೆಯವರಿಗೆ ಎಬ್ಬಿಸ್ತೀನಿ ಅಂತ ಹೇಳಿದ್ರಿ, ಯಾವ ತರ ಎಬ್ಬಿಸ್ತೀರಾ ಸ್ವಲ್ಪ ರಿಪೀಟ್ ಮಾಡಿ ಹೇಳ್ಬಿಡ್ತೀರಾ?
2: ಶಾರದಾ, ಶಾರದಾ, ಇಲ್ಲಿ ಯಾರು ನಿಮ್ ಕಡೆ ಯಾರೋ ಬಂದಿದ್ದಾರೆ ನೋಡು ನೆಂಟರು ಅಂತ ಅಂದಾಗ ಅವ್ರಿಗೆ ಕೋಪ ಇರೋದಿಲ್ಲ. ಹೌದಾ, ನಮ್ ಕಡೆ ನಮ್ ಕಡೆ ಯಾವ್ದಾ? ಹೌದಾ, ಹಂಗಾಗಿ ನಿಧಾನಕ್ ಬೇಗ ಹೇಳ್ತಾರೆ ಯಾರೋ ನೆಂಟರು ನಮ್ ಕಡೆ ಬಂದ್ಬಿಟ್ಟಿದ್ದಾರೆ ಅಂತಂದ ಹೇಳಿ. ನಾವ್ ಅದ್ ಬಿಟ್ಟು ಬಾರೇ ಇಲ್ಲಿ ಬೇಗ ನಾ ಊಟಕ್ ನೀಡು, ಏನ್ ಮಾಡ್ತಾ ಇದ್ದೆ ನಿಮ್ ಮಲ್ಗಿ ನಿದ್ದೆ ಹೊಡಿತಾ ಇದೆಯಾ ಅಂತ ಅಂದ್ರೆ ಕೆಟ್ಟ ಕೋಪ ಬಂದ್ಬಿಡುತ್ತೆ ಅವಾಗ.
1: ನಾನು ಹಂಗಲ್ಲ ಹೇಳಿದ್ದು, ಇವಾಗ ನೀವು ಡೈಲಿ ಎಬ್ಬಿಸ್ತೀರಲ್ಲ ಆ ಶೈಲಿಯಲ್ಲಿ ಹೇಳಿ.
2: ಶಾರದಾ ಹೇಳು, ಶಾರದಾ, ಎಷ್ಟೊತ್ತು ಮಲಗದು, ಎಷ್ಟು ಆಗಿದೆ ನೋಡು, ಎಲ್ಲ ಅಲೆ ಸೂರ್ಯ ಎಲ್ಲಿಗ್ ಬಂದಿದ್ದಾನೆ ನೋಡು.
1: ಹೌದಾ, ಹಿಂಗೆ ಹೇಳ್ತೀರಾ ನೀವು?
2: ಹೌದು, ಮಕ್ಕಳು ಕಾಲೇಜಿಗೆ ಹೋಗೋ ಟೈಮ್ ಆಗಿದೆ ಶಾರದಾ, ಏನು ನೀನ್ ಇಷ್ಟೊತ್ತರ್ಗು ಮಲಗಿದ್ಯಾ ಅಂದಾಗ ಯಾವ್ದೇ ಕೋಪ ಇಲ್ಲದೆ
1: ಹೇಳ್ತಾರೆ,
2: ನಿಧಾನವಾಗಿ ಎದ್ದೆ ಕೆಲಸ ಆರಂಭ ಮಾಡ್ತಾರೆ. ಅದ್ ಬಿಟ್ಟು ಏ ಎಷ್ಟೊತ್ತಲ್ಗೋ ಮಲಗಿದ್ಯಾ ನೀನು, ಹುಡುಗರಿಗೆ ಸ್ಕೂಲ್ಗೆ ಲೇಟ್ ಆಗ್ತಾ ಇದೆ, ಏನ್ ಮಾಡ್ತಾ ಇದೀಯ ನೀನು ಅಂತಂದಾಗ ಎಲ್ಲೋ ಒಂದ್ ಕಡೆ ಕೋಪ ಬರೋಂತ ಚಾನ್ಸ್ ಇರುತ್ತೆ.
1: ಓಕೆ ಓಕೆ, ಇದು ಡೈಲಿ ರಿಪೀಟ್ ಆಗುವಂತ ಒಂದ್ ಸೀನು.
2: ಆಮೇಲೆ ನಾನು ಎಷ್ಟೋ ಸಲ ನೋಡ್ರಿ ಐರನ್ ಅಂಗಡಿ ನಾನ್ ಮಾಡ್ತೀನಲ್ಲ, ನಾನು ಬಾಗಿಲು ಹಾಕಿದ ಮ್ಯಾಗೂ ಕೂಡ ಮತ್ತೆ ಬಾಗಿಲು ಬೀಗ ತೆಗೆದು ಬಾಗಿಲು ತೆಗೆದು ಸ್ವಿಚ್ ಆಫ್ ಮಾಡಿದ್ದೇನೆ ಹಂಗಂತ ನೋಡ್ತಾ ಇರ್ತೇನೆ. ಎಷ್ಟೋ ಸಲ ಹೋಗಿ ಮಲಗಿದ ಮ್ಯಾಗೂ ಕೂಡ 11-12 ಗಂಟೆ ಆಗಿದ್ರು ಕೂಡ ಅಯ್ಯೋ ಆಫ್ ಮಾಡಿದ್ನೆ ಹಂಗ ಅಂತಂದೇಳಿ ಮತ್ತೆ ಬಂದು ಬೀಗ ತೆಗೆದು ಡೋರ್ ಎತ್ತಿ ನಾನ್ ನೋಡೋಗಿರೋದು ಎಷ್ಟೋ ಉಂಟು. ಯಾಕೆಂದ್ರೆ ಎಲ್ಲ ಒಂದ್ ಕಡೆ ಕೇಳಿರ್ತೇವಿ ಶಾರ್ಟ್ ಸರ್ಕ್ಯೂಟ್ ಆಗಿ ಏನೆಲ್ಲ ಆಗಿರ್ತಾವ ಅಂಗಡಿಗಳು, ಆ ಒಂದು ನೆನಪು ಮತ್ತೆ ಬಂದ್ಬಿಡುತ್ತೆ ಏನೋ ಇರ್ಬೋದನ. ಮತ್ತೆ ಪದೇ ಪದೇ ಅದೊಂದು ಪದ್ಧತಿ ನನ್ಗೆ ಒಂದು ಅಭ್ಯಾಸ ಇದೆ ಮೇಡಮ್ ಅವರೇ. ಡೋರ್ ಎತ್ತೋದು ಸ್ವಿಚ್ ಆಫ್ ಮಾಡಿದೆ ಹಂಗ ನೋಡೋ ಅನ್ನೋದು ಎಲ್ಲ ಇರುತ್ತೆ.
1: ಎಸ್ ಚಿಕ್ಕಪ್ಪರೇ, ತುಂಬಾ ಚೆನ್ನಾಗಿ ನಿಮ್ಮ ಒಂದು ಏನು ರಿಪೀಟಿನ ಏನು ಶೈಲಿನ ತಿಳಿಸಿದಕ್ಕೆ ಧನ್ಯವಾದಗಳು.
2: ಧನ್ಯವಾದಗಳು ಮೇಡಮ್ ಅವಕಾಶಕ್ಕಾಗಿ.
1: ಓಕೆ ಸರ್, ಓಕೆ. ಎಸ್, ಕೇಳಿಸಿಕೊಂಡ್ರಲ್ಲ ನಮ್ಮ ಚಿಕ್ಕಪ್ಪ ಅವರ ರಿಪೀಟಿನ ಕತೆ ಏನಿತ್ತು ಅಂತ. ಸೊ ಹೀಗೆ ನಿಮ್ಮನೆಯಲ್ಲೂ ಕೂಡ ಯಾವ ಒಂದು ಕೆಲಸ ರಿಪೀಟ್ ಆಗ್ತಾ ಇರತ್ತೆ, ಹಾಗೆ ನಿಮ್ಮ ಒಂದು ಅನುಭವದ ಮಾತು ನಮ್ಮ ಜೊತೆಗೆ ಶೇರ್ ಮಾಡ್ಕೋಬಹುದು ಅಂತ ಹೇಳ್ತಾ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತಗೊಂಡು ವಾಪಸ್ ಬರ್ತೀನಿ. ಎಲ್ಲರೂ ಹೋಗಬೇಡಿ, ಟ್ಯೂನಲ್ಲ ಇರಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
6: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
5: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನು ಕೂಡಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT-ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಓಕೆ ಸ್ನೇಹಿತರೆ, ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂತಂದ್ರೆ ರಿಪೀಟ್ ಕತೆ, ಬಿಂದಾಸ್ ಮಾತು, ನಿಮ್ಮ ಮನೆಯ ಡೈಲಿ ಸೀರಿಯಲ್ ಗೇಮ್ ಏನು ಅಂತ ನಮಗೂ ಸ್ವಲ್ಪ ತಿಳಿಸ್ಕೊಟ್ರೆ ಚೆನ್ನಾಗಿರತ್ತೆ. ಓಕೆನಾ? ಎಸ್, ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ, ನಮಸ್ತೆ. ನಮಸ್ತೆ ಸೋಮಶೇಖರ್ ಸರ್, ಊಟ ಆಯ್ತಾ? ಓಕೆ. ಇವತ್ತಿನ ಟಾಪಿಕ್ ಅಲ್ಲಿ ನಿಮ್ಮ ಮನೆಯಲ್ಲಿ ರಿಪೀಟ್ ಸಂದರ್ಭ ಯಾವುದು ಅಂತ, ಯಾವ್ಯಾವ ಕೆಲಸಗಳಲ್ಲಿ ರಿಪೀಟ್ ಆಗ್ತಾ ಇರತ್ತೆ, ಮಾತುಗಳಾಗ್ಲಿ ಸನ್ನಿವೇಶಗಳಾಗ್ಲಿ, ಯಾರಿಂದ?
8: ಅಂದ್ರೆ ಪುನರಾವರ್ತನೆ ಆಗಂತದ್ದು.
1: ಹಾ, ಅಂದ್ರೆ ಈಗ ಮನೇಲಿ ಹೇಳ್ತಿರ್ತಿದ್ರು ಹೇಳಿದ್ರು ಕೂಡ ಆ ಒಂದು ಕೆಲಸ ರಿಪೀಟ್ ಆಗ್ತಾನೆ ಇರುತ್ತೆ, ಮಾಡೋದ್ ಮಾಡ್ತಾನೆ ಇರ್ತೀವಿ, ಅದ್ ಯಾವುದು?
8: ಅದೇ ಅದೇ ಮೇಡಮ್, ನಮ್ಮ ಮನೆಯವರು ಏನ್ ಮಾಡ್ತಾರೆ ಅಂದ್ರೆ, ನಾವು ಅದೇ ಕೆಲ್ಸಗಳು ಕೆಲವು ನಾವು ಒಪ್ಸಿರ್ತೀವಿ, ಇಷ್ಟೆಲ್ಲ ನಾವು ಸಿಟಿಗೆ ಹೋಗಿ ಬರ್ತೀವಿ ಅಷ್ಟೋ ಎಲ್ಲ ಇದು ಮುಗಿಸಿರುವಂತ ಅದ್ ಮಾಡಿರಲ್ಲ ಮೇಡಮ್, ಮಾಡಿರಲ್ಲ ಅವರು. ಆಮೇಲೆ ಆಮೇಲೆ ಅನ್ಕೊಂಡಿರ್ತಾರಲ್ಲ, ಹಂಗಾಗಿ ಬಂದ ಕೂಡಲೇ ಮತ್ತೆ ಏನ್ ಆ ಕೆಲ್ಸ ಮಾಡಿಲ್ವಲ್ಲ ಮಾಡಿ ಮುಗಿಸೋದಲ್ವೇ, ಹಾಗೆ ಅದನ್ನ ಹೇಳ್ತಿರ್ತೀವಿ.
1: ಈಗ ಸ್ವಲ್ಪ ಸ್ಲೋ ಆಗಿ ಹೇಳ್ತೀರಾ, ಜೋರಾಗಿ ಹೇಳ್ತೀರಾ?
8: ಇಲ್ಲ ಮೇಡಮ್, ಒಂದೊಂದ್ ಸರಿ ಅದೇ ಪ್ರಾರಂಭದಲ್ಲಿ ಇವೆಲ್ಲ ಕೆಲಸ ಇದೆಲ್ಲ ಮಾಡ್ಬಿಡು ಅಂತ ಹೇಳೋಗಿರ್ತೀವಿ, ಬಂದ್ರು ಮಾಡಿಲ್ಲ ನಿಜ, ಇನ್ನೂ ಮಾಡಿಲ್ವಲ್ಲ ಹೆಸರು ಹೇಳೋದು ಗೊತ್ತಾಗಲ್ವೇ ಅನ್ಕೊಂಡು ಒಂದ್ ಸ್ವಲ್ಪ ವಾಯ್ಸ್ ರೈಸ್
1: ಆಗುತ್ತೆ ಹೇಳಿ ನೋಡೋಣ.
8: ಅಂದ್ರೆ ಇದು ಅದೇ ಆ ಸಂದರ್ಭದಲ್ಲಿ ಬಂದ್ಬಿಡುತ್ತೆ ಮೇಡಮ್,
1: ಇವಾಗ ಕ್ರಿಯೇಟ್ ಮಾಡ್ಕೊಳಕ್ ಸ್ವಲ್ಪ ಕಷ್ಟ ಆಗ್ಬೋದು,
8: ಅದು ಒಂದು ಕೃತ್ರಿಮ ಆಗ್ಬಿಡುತ್ತೆ. ಬಟ್ ಅವಾಗ ಆ ಸಂದರ್ಭದಲ್ಲಿ ಅದ್ ನೋಡಿದ್ಮೇಲೆ ಅದು ಬಂದ್ಬಿಡುತ್ತೆ, ತಾನಾಗೆ ಬಂದ್ಬಿಡುತ್ತೆ ಸಹಜವಾಗಿ. ಈಗ ಉದಾಹರಣೆಗೆ ಇಲ್ಲ, ಈಗ ನಾವು ಅರ್ಲಿ ಮಾರ್ನಿಂಗ್ 5:30 ಮನೆ ಬಿಟ್ಬಿಡ್ತೇವೆ ಬೆಳಿಗ್ಗೆ ಬೇಗ, ನಾವು 7 ಅಷ್ಟೊತ್ತಿಗೆ ಬರ್ತೀವಿ ಮೇಡಮ್. ಬಂದ್ರು ಇನ್ನು ಎದ್ ಬಾಗ್ಲಿ ನೀರ್ ಹಾಕಿಲ್ಲ ಅಂದ್ರೆ ಇನ್ನು ಎದ್ದಿಲ್ಲ ಅಂತ ಒಂದ್ ಸ್ವಲ್ಪ ಜೋರ್ ಮಾಡ್ತೀವಿ ನೀರ್ ಹಾಕಿಲ್ಲ ಅಂತ. ಆಮೇಲೆ ಎಲ್ಲ ನಾವು ಹೋಗುವಾಗ ಬಟ್ಟೆ ಎಲ್ಲ ಒಗಿಲಿಕ್ಕೆ ಹಾಕೋಗಿರ್ತೀವಿ, ಅದು ಒಗದಿಲ್ಲ ಅಂತಂದ ಅದು ಹೆಸರಿ ಹೇಳೋದು ಅಂತ ಒಂದ್ ಸ್ವಲ್ಪ ವಾಯ್ಸ್ ರೈಸ್ ಮಾಡ್ತೀವಿ.
1: ಅವಾಗ ಆ ಕಡೆಯಿಂದ ಹೆಂಗ್ ಬರುತ್ತೆ ನಿಮ್ಮ ಅವ್ರ ನಿಮ್ಮ ಮನೆ ವಾಯ್ಸ್?
8: ಹೌದು, ತಪ್ಪಾಗಿರುತ್ತಲ್ಲ ಮೇಡಮ್, ಸುಮ್ನಿರ್ತಾರೆ
1: ಸುಮ್ನಿರ್ತಾರೆ ಸೈಲೆಂಟ್ ಆಗಿ
8: ಮೇಡಮ್. ಆಮೇಲೆ ಮಾಡಿದ್ರೆ ಆಗ್ತೇ ಅಂತ ಹಂಗಾಗಿ ಇಲ್ಲ, ಅದನ್ನೆಲ್ಲ ನಾವು ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡೇ ಹೋಗ್ತಾ ಇದೀವಿ ಮೇಡಮ್. ಯಾಕೆಂದ್ರೆ ಈಗ ಏನೇ ಆದ್ರೂ ಕೂಡ ಅದು ನಮ್ಮಲ್ಲೇ ಕಾಂಪ್ರಮೈಸ್ ಆಗ್ಲೇಬೇಕು, ಹಂಗಾಗಿ ಆಗುತ್ತೆ ಮೇಡಮ್. ಇನ್ನು ಮುಂದುವರೆದು ಅದು ಸಮಯ ಇದ್ರೆ ನಾವೇ ಕೆಲಸ ಮಾಡ್ಬಿಡ್ತೀವಿ ಮೇಡಮ್.
1: ಓಕೆ ಸೋಮಶೇಖರ್ ಸರ್, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ, ಧನ್ಯವಾದಗಳು.
8: ಧನ್ಯವಾದಗಳು ಮೇಡಮ್.
1: ಓಕೆ, ಕೆಲವೊಂದ್ಸರಿ ಆಗತ್ತೆ, ಕೆಲವೊಂದ್ಸರಿ ಅಂದ್ರೆ ಏನು ಆಗದೆ ಹೋದಾಗ ನಾವೇ ಮಾಡೋದು ಬಿಟ್ಟರು ಅಂತನ್ಬಿಟ್ಟು ಅವರು ಸೋಮಶೇಖರ್ ಸರ್ ಅವರು ಆ ಕೆಲಸನ ಮಾಡ್ತಾರಂತೆ. ಓಕೆ, ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾಯಿದ್ರೆ ಕೇಳೋಣ. ಹಲೋ,
9: ನಮಸ್ಕಾರ ಮೇಡಮ್ ಅವರು.
1: ನಮಸ್ಕಾರ ರಮೇಶ್ ಅವರು,
9: ಆರಾಮಿದ್ದೀರಿ ಮೇಡಮ್?
1: ಸೂಪರ್ ಆಗಿದ್ದೀವಿ, ನೀವು?
9: ನಾವು ಸೂಪರ್ ಇದೀವಿ ಮೇಡಮ್.
1: ಓಕೆ, ನಾಷ್ಟ ಆಯ್ತಾ?
9: ಇಲ್ರಿ ಮೇಡಮ್, ಇವತ್ತು ಕೊನೆ ಸೋಮವಾರ, ನಿರಂತರ ಉಪವಾಸ ಸಂಜೆನೆ ಮಾಡಿದ್ರಿ ಮೇಡಮ್.
1: ಓಕೆ ಸೂಪರ್,
9: ಶ್ರಾವಣ ಮಾಸದ ಕೊನೆ ಸೋಮವಾರ ಅಲ್ರಿ.
1: ಈಗ ಎಷ್ಟೋ ಸಂದರ್ಭಗಳು ಸನ್ನಿವೇಶಗಳು ಬರ್ತಾ ಇರತ್ತೆ, ರಿಪೀಟ್ ಆಗುವಂತಹ ಒಂದು ಕಾರ್ಯ ಯಾವುದು? ಈಗ ಮನೆ ಕೀಲಿ ಹಾಕೊಳ್ಳೋದು ನೀವು ಮರ್ತ್ಬಿಟ್ಟು ಮತ್ತೆ ಮನೆ ಒಳಗೆ ಹೋಗಿ ಕೀ ತಂದು ಹಾಕೋದು ಇರತ್ತೆ, ರಿಪೀಟ್ ಮಾಡೋದು, ಅಯ್ಯಯ್ಯೋ ಇದೇ ಕೆಲಸ ಅಂತ.
9: ಅದನ್ನ ಹೆಚ್ಚು ಮೊಬೈಲ್ ಬಿಟ್ಟು ಹೋಗಿರ್ತೀನಿ ಮೇಡಮ್ ಈ ತರ ರಿಪೀಟ್ ಅಂದ್ರೆ.
1: ಮತ್ ಮನೆಗೆ ಬಂದ್ ತಗೊಂಡ್ ಹೋಗ್ತೀರಿ?
9: ಗಾಡಿ ಮೇಲೆ ಒಂದ್ ಸ್ವಲ್ಪ ದೂರ ಹೋಗಿ ನೆನಪ್ ಮಾಡ್ಕೊಂಡ್ ಬರುದು, ಆಮೇಲೆ ಹೊಳ್ಳೆ ಬಂದ್ ಬಿಡ ತಲೆ ಬಿಟ್ಟು ಹೋಗಿರುದು. ಅತಿ ಹೆಚ್ಚು ಸತಿ ಅಂದ್ರ ಮೊಬೈಲ್ ಬಿಟ್ಟು ಹೋಗುದು ಬಹಳ ಸತಿ, ಇದು ಬಹಳ ಸತಿ ಆಗ್ತದ್ರಿ
1: ಮೇಡಮ್. ಏನಂತಾರೆ ಈಗ,
9: ಏನ್ ಯಾಕಟ್ ಮರು ಆಗ್ಲಕತ್ತದ? ಏನ್ ನಿಮ್ಗೆ 60 ಅರಳು ಮರಳು ಅಂತಾರ, ನಿಮ್ಗೆ ಈಗ 40 ಅರಳು ಮರಳು ಆಗಕತ್ತದಲ್ಲ ಅಂತಾರ ಮೇಡಮ್.
1: ಓಹೋ, ಹಂಗಂತಾರೆ. ಮತ್ತೆ ಅವ್ರು ನೆನ್ಪ್ ಮಾಡಲ್ಲ ಹೋಗೋ ಹೊತ್ತಿಗೆ?
9: ಒಂದ್ಸತಿ ಅವ್ರ ಕೆಲಸದ ಮ್ಯಾಗಿದ್ರ ಮಾಡಲ್ರಿ, ಆಮೇಲೆ ಹೆಚ್ಚಾಗಿ ಮರಿತಾರ ನೋಡ್ತಿರ್ತಾರ್ರಿ, ಏನೋ ಕೆಲಸದ ಮ್ಯಾಗಿದ್ದಾಗ ಹೆಚ್ಚು ಬಿಟ್ಟು ಹೋಗ್ಬಿಟ್ಟಿರ್ತೀನಿ ಮೇಡಮ್.
1: ಇದು
9: ಕಾರ್ಯಕ್ರಮ ಕೇಳಕತ್ತಿದ್ನಿ ಅಂದ್ರ ಹತ್ರ ಇಟ್ಕೊಂಡಿರ್ತೀನಿ. ಈ ಕಾರ್ಯಕ್ರಮದ ಸಮಯ ಬಿಟ್ಟು ಬೇರೆ ಸಮಯದಲ್ಲಿ ಹೊಂಟಿದ್ನಾರ ಹೆಚ್ಚು ಮೊಬೈಲ್ ಬಿಟ್ಟು ಹೊಂಟು ಬಿಡ್ತೇನೆ ಹೊಲಕ್ಕೆ.
1: ಓಕೆ ಓಕೆ, ಸೊ
9: ಇದು ಬಹಳ ಸತ್ಯ ಆಗೈತಿ ಮೇಡಮ್ ನನಗ.
1: ಓಕೆ,
9: ನಿಮ್ದು ನಾಷ್ಟ ಏನಾಯ್ತ್ರಿ ಮೇಡಮ್?
1: ನಮ್ದು ನಾಷ್ಟ ಅಕ್ಕಿ ರೊಟ್ಟಿ ರಮೇಶ್. ಥ್ಯಾಂಕ್ ಯು ಪಾ, ಕರೆ ಮಾಡಿದಕ್ಕೆ ಧನ್ಯವಾದಗಳು.
9: ನಮಸ್ಕಾರ ಮೇಡಮ್, ಧನ್ಯವಾದ.
1: ಓಕೆ ನೋಡಿ, ಮೊಬೈಲ್ ಬಿಟ್ಟು ಹೋಗ್ತಾರೆ ನಮ್ಮ ರಮೇಶ್ ಅವರು, ಆಗ ಅವ್ರ ಮನೆಯವರಲ್ಲೇ ಇದ್ರೆ ಸ್ವಲ್ಪ ನೆನಪಿಸ್ತಾರೆ, ಬಟ್ ಇದು ಯಾವಾಗ್ಲೂ ರಿಪೀಟ್ ಆಗ್ತಾ ಇರತ್ತೆ ನಮ್ಮ ಮನೇಲಿ ಅಂತ ಇದ್ರು ರಮೇಶ್ ಅವರು. ಈಗ ನೆಕ್ಸ್ಟ್ ಕಾಲರ್ ಅವರು ಯಾರು, ಎಲ್ಲಿಂದ ಕರೆ ಮಾಡ್ತಾಯಿದ್ರೆ, ಅವರ ಒಂದು ಅನುಭವದ ಮಾತನ್ನ ಕೇಳೋಣ ಈಗ. ಹಲೋ,
10: ಹಲೋ,
1: ನಮಸ್ತೆ.
10: ನಮಸ್ತೆ ಮೇಡಮ್.
1: ನಮಸ್ತೆ ಅನಂತರಾಜ್ ಅವರೇ.
10: ಮೇಡಮ್,
1: ಆಯ್ತಾ ತಿಂಡಿ?
10: ಆಯ್ತು ಮೇಡಮ್, ತಿಂಡಿ ತಿಂದು ಈಗ ಹೊಲದಲ್ಲಿ ಹಸು ಹೊಡ್ಕೊಂಡ್ ಬಂದಿದ್ವಿ ಮೇಡಮ್.
1: ಈಗ
10: ಕಾನ್ಸೆಪ್ಟ್ ಏನ್ ಮೇಡಮ್, ಸರಿಯಾಗಿ ಅರ್ಥ ಆಗಿಲ್ಲ ಮೇಡಮ್.
1: ಇವತ್ತು ಕಾನ್ಸೆಪ್ಟ್ ರಿಪೀಟ್ ಆಗುವಂತಹ ಸನ್ನಿವೇಶ ನಿಮ್ ಮನೇಲಿ. ಈಗ ಸಾಕಷ್ಟು ವಿಚಾರಗಳು ನಡೀತಾ ಇರತ್ತೆ, ಬೆಳಗ್ಗೆ ಎದ್ದ ತಕ್ಷಣ ಸುಮಾರಾಗಿ ನಾವು ಮರಿತಾ ಇರ್ತೀವಿ ಅಥವಾ ಒಂದೇ ಕೆಲಸನ ರಿಪೀಟ್ ಆಗ್ತಾ ಇರತ್ತೆ. ಈ ಒಂದು ಕಾನ್ಸೆಪ್ಟ್ ಆಯ್ತಾ, ಈಗ ಫಾರ್ ಎಕ್ಸಾಂಪಲ್ ಹೇಳಿ, ಉದಾಹರಣೆ ಹೇಳ್ತಾ ಇದ್ದೀನಿ. ಟಿವಿ ರಿಮೋಟ್ ಮರ್ಮ ನಿಮ್ಮ ಮನೇಲಿ ಹೆಂಗ್ ನಡೆಯುತ್ತೆ ಅಂದ್ರೆ, ಸಂಜೆ ಹೊತ್ತು ಬಂದು ಟಿವಿ ಮುಂದೆ ಕೂತ್ಕೊಂಡಾಗ ರಿಮೋಟ್ ಸಿಗದೆ ಹೋದಾಗ ನೀವು ಹುಡುಕಾಡುವ ಆ ರಿಪೀಟ್ ಆಟ ಯಾವುದು, ಹೆಂಗ್ ಹುಡುಕ್ತೀರಾ ರಿಮೋಟ್ನ?
10: ಮೇಡಮ್ ಗೊತ್ತಾಗ್ತಿಲ್ಲ ಮೇಡಮ್ ಅದ್ರ ಬಗ್ಗೆ.
1: ಓಕೆ, ಈಗ ಒಂದ್ ಕೆಲ್ಸನೆ ಎರಡ್ ಸತ ಮೂರ್ ಸರಿ ಮಾಡುವಂತಹ ಯಾವ್ದಾರು ಇದೆಯಾ ನಿಮ್ಮನೇಲಿ?
10: ಅದೇ ಮೇಡಮ್, ಏನಾದ್ರೂ ಇದು ಹಿಂಗ್ ಮರ್ತೋಗಿರ್ತೀವಲ್ಲ ಸ್ಟಾರ್ಟರ್ ನಲ್ಲಿ, ಈಗ ನಮ್ಮ ಸ್ಟಾರ್ಟರ್ ಅಲ್ಲಿ ಆಟೋ ಸ್ವಿಚ್ ಇರುತ್ತೆ, ಅದನ್ನ ನಾವು ಮರ್ತು ಒಂದೊಂದ್ ಟೈಮ್ ಆನ್ ಮಾಡಿದೀವ ಏನ ಆಫ್ ಮಾಡ್ಕೊಳ್ಬೇಕು ದಿನಾನ ಆನ್ ಮಾಡಿ ಬಿಟ್ಟು ಬಂದಿದೀವಿ ಏನಂತ ಮರ್ತಿದೀವಿ ಅನ್ನೋ ಒಂದು ಮರವು ಅಂತ ಉಂಟಾಗುತ್ತೆ ಮೇಡಮ್.
1: ಮತ್ ಹೋಗ್ತೀವಿ
10: ಆಗ ಪದೇ ಪದೇ ಪದೇ ಹೊಲ್ದ ಹತ್ರ ಬರೋದು ಮತ್ತೆ ನೋಡೋದು ಕನ್ಫರ್ಮ್ ಮಾಡ್ಕೊಂಡು ಹೋಗೋದು ಮೇಡಮ್.
1: ಹಿಂಗ್ ಮಾಡ್ಬೇಕಾರೆ ನಿಮ್ಮಲ್ಲಿ ಏನಂತಾರೆ, ಯಾಕೆ ಸ್ವಲ್ಪ ನೆನ್ಪಿಟ್ಕೊಂಡ್ ಮಾಡಕ್ಕಾಗಲ್ಲ ಹಂಗೇನಾರ ಬೈತಾರ ಅಥವಾ ಹೋಗಿ ಬಿಡು ಈಗ ಒಂದ್ಸರಿ ನೋಡ್ಕೊಂಡ್ ಬಂದ್ಬಿಡು ಅಂತಾರ?
10: ಹಂಗಂತಾರ ಮೇಡಮ್, ನಿನಗೆ ನಿನಗೆ ಈಗಿಂದ ಈಗಿಲ್ಲೇ ನೆನಪಿರಲ್ಲ ಅಂತಾರ, ಆಲೆ 60 ವರ್ಷ ಆತ ಅರಳು ಮರಳು ಅಮ್ಮಂಗೆ ಅಂತ ಬೈತಾರ ಮೇಡಮ್.
1: ಬೈತಾರೆ ಮೇಡಮ್. ಸೊ ನೀವು ಬೈಗುಳ ಅನ್ಸ್ಕೊಂಡು ಹೋಗ್ತಿರ್ತೀರಾ, ಫಸ್ಟ್ ನೋಡ್ಕೊಂಡ್ ಬರ್ತೀನಿ ತಡಿ ಅಂತ.
10: ಹೌದೌದು ಮೇಡಮ್.
1: ಓಕೆ ಸರ್, ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
10: ಧನ್ಯವಾದ ಮೇಡಮ್.
1: ಓಕೆ ಓಕೆ, ನಮ್ಮ ಅನಂತರಾಜು ಸರ್ ಅವ್ರಿಗೂ ಕೂಡ ಸ್ವಲ್ಪ ಅದು ಕನ್ಫ್ಯೂಷನ್ಸ್ ಇರುತ್ತೆ, ಸಾಮಾನ್ಯ ಅವ್ರಿಗಂತಲ್ಲ ಎಲ್ಲರಿಗೂ ಇರುತ್ತೆ, ಹಾಕದ್ನೋ ಇಲ್ಲೋ, ಮರ್ತ್ ಅದು ಇಟ್ಟೋ ಇಲ್ವೋ, ಆಫ್ ಮಾಡೋದ್ನೋ ಇಲ್ಲೋ, ಯಪ್ಪೋ ಈ ಒಂದು ಕನ್ಫ್ಯೂಷನ್ ಸ್ಟೇಟ್ ಎಲ್ಲರ ಮೈಂಡಲ್ಲೂ ಹೆಂಗೆ ಓಡ್ತಿದೆ ಅಂತ ನನಗೂ ಈಗಲೇ ಗೊತ್ತಾಗ್ತಾ ಇರೋದು. ಆದರೆ ಏನು ಮಾಡೋದು, ಈ ಒಂದು ಜಂಜಾಟದ ಲೈಫಲ್ಲಿ ಎಲ್ಲರ ಮೈಂಡು ಸ್ವಲ್ಪ ಸ್ಟಕ್ ಆಗಿದೆ ಅಂತಲೇ ನಾನು ಇವತ್ತು ಟಾಪಿಕ್ನ ಇಟ್ಟಿದ್ದಾಯ್ತು. ಈಗ ಒಬ್ರೊಬ್ರೆ ಕಥೆಯನ್ನ ಕೇಳ್ತಾ ಇದ್ದೀನಿ, ಖುಷಿ ಆಗ್ತಾ ಇದೆ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
11: ಮೇಡಮ್, ಗುಡ್ ಮಾರ್ನಿಂಗ್ ಮೇಡಮ್.
1: ಗುಡ್ ಮಾರ್ನಿಂಗ್ ಕೃಷ್ಣಪ್ಪ ಸರ್, ಆಯ್ತಾ ತಿಂಡಿ?
11: ಮೇಡಮ್ ಇವತ್ತು ಇಡ್ಲಿ ಒಂದು ಅರ್ಧ ಮಂಡಕ್ಕಿ ಹೊಸ್ಲಿ ತಿಂಡಿ ಮೇಡಮ್.
1: ಐ ಅರ್ಧ
11: ಮಂಡಕ್ಕಿ ಹೊಸ್ಲಿ, ಎರಡು ಇಡ್ಲಿ ಮೇಡಮ್.
1: ಓ ಎರಡು ಇಡ್ಲಿ, ಓಕೆ ಓಕೆ.
11: ಅದು ಹೋಟೆಲ್ ತಿಂದಿದ್ದಲ್ಲ ಹಾಗಾಗಿ ಒಂದ್ ಎರಡು ಇಡ್ಲಿ ಒಂದ್ ಹಾಫ್ ಮಂಡಕ್ಕಿ.
1: ಓಕೆ ಕೃಷ್ಣಪ್ಪ ಸರ್, ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ?
11: ಮೇಡಮ್ ಗೊತ್ತಾಯ್ತು ಮೇಡಮ್. ನಾನು ಮೇಡಮ್ ಏನಾರ ತುಂಬಾ ಸರಿ, ನಾನು ಮರಿತೀನಿ ಮೇಡಮ್ ಅರಳು ಮರಳು ಅಂತಾರಲ್ಲಂಗೆ ಕೆಲವು ಮೇಡಮ್. ಮೇಡಮ್ ಇದನ್ನ ಗೀಜರ ಸ್ನಾನ ಮಾಡಿರ್ತೀನಿ, ಕೆಲವೊಮ್ಮೆ ಮರ್ತೆ ಬಂದ್ಬಿಡ್ತೀನಿ, ಆಫ್ ಮಾಡಿದ್ನಿ ಹಂಗ ಆಫ್ ಮಾಡಿದ್ನಿ ಹಂಗ ಅಂತ ಅಲ್ವಲ್ಲ ಅನುಮಾನ ಉಂಟು ತಪ್ಪಿಸ್ ಬಂದಾಗೆಲ್ಲ. ಓ ನೋಡ್ರಿ, ಕೆಲಸ ಆಫ್ ಮಾಡಿರ್ತೀನಿ ಆಮೇಲೆ ಮತ್ತೆ ಮೇಲೆ ಮೇಡಮ್ ಗ್ಯಾಸ್ ಹಚ್ಚಿರ್ತೀನಿ, ಆಫ್ ಮಾಡಿದ್ ಆನ್ ಮಾಡಿದ್ ಮರ್ತೆ ಹೋಗ್ಬಿಡುತ್ತೆ ಸರಿ. ಆನ್ ಮಾಡಿ ಮೇಡಮ್ ಕಾರ್ ಕಳೆದಾಗ ಆನ್ ಮಾಡಿ ಊರಿಗೆ ಬಂದಿತ್ತು, ಒಂದ್ ವಾರ ಉರ್ದಿತ್ತು ಮೇಡಮ್. ಒಂದ್ ವಾರ ಏನಾಗಿರ್ಲಿಲ್ಲ, ಉರ್ದು ಇದಾಯ್ತು ಅಷ್ಟೇ
1: ಮೇಡಮ್.
11: ಆನ್ ಮಾಡಿದ್ರೆ ಬಿಸಿನೀರು ಇಟ್ಟೆ ಮುಖಕ್ಕೆ ತಕೊಂಡು ಊರಿ ಬರೋ
1: ಬಚಾವಾದ್ರಿ.
11: ಆಮೇಲೆ ಮೇಡಮ್ ಇನ್ನೊಂದ್ ಮೇಡಮ್, ಈಗ ಮೇಡಮ್ ಎಲ್ಲ ನಮ್
1: ಹಲೋ
11: ನಾ ಕರೆಕ್ಟ್ ರೇಟ್ ಮಾಡ್ತೀನಿ ಅದಕ್ಕೆ ಕೊಟ್ಟಾಗ ಅದೊಂದ್ ಸ್ವಲ್ಪ ಮನಸ್ಸಪ್ಪ ಆಗುತ್ತೆ ಮೇಡಮ್. ಇಷ್ಟ ಹೇಳ್ತಾ ಇಷ್ಟೇ ಕೊಟ್ರೆ ಇಷ್ಟೇ ಕೊಟ್ರ ಅಂತ ಮನಸ್ಸಿಗೆ ಬರುತ್ತೆ. ಅದೊಂದ್ ಬೇಜಾರಾತು ಮೇಡಮ್. ಮೊನ್ನೆ ಮೇಡಮ್ 2000 ರೂಪಾಯಿ ಮಾತಾಡಿದ್ರೆ ಬರೀ 1000 ರೂಪಾಯಿ ಕೊಟ್ಟು ಬೇಜಾರಾತು. ಇದ್ಗೆಟ್ಟು ಬರೀ 1000 ರೂಪಾಯಿ ಕೆಲಸ ಮಾಡ್ಬೇಕಲ್ಲ, 1000 ರೂಪಾಯಿಗೆ ಏನ್ ಬರುತ್ತೆ ಅಂತ ಅದೊಂದ್ ಸ್ವಲ್ಪ ಕೊರಗ ಬಿಡ್ತೀನಿ ಹಂಗ್ ಮಾಡ್ದಾಗ. ಅವ್ ಕರೆಕ್ಟಾಗಿ ಕೊಟ್ಟಾಗ ಆತರ ಆಗಲ್ಲ, ಸರಿ ಖುಷಿ ಇರುತ್ತೆ. ಈಗ ಅನೇ ಮೋಸ ಮಾಡಿದಾಗ ಬೇಜಾರ ಮಾಡ್ಬೇಕು,
1: ಬೇಜಾರಾಗುತ್ತೆ ಖಂಡಿತ ಖಂಡಿತ,
11: ಮನಸ್ಸಿ ನೋವಾಗುತ್ತೆ ಮೇಡಮ್ ಹಿಂಗ್ ಮಾಡ್ಬಿಡಲ್ಲ ಅಂತ.
1: ಓಕೆ, ಥ್ಯಾಂಕ್ ಯು ಕೃಷ್ಣಪ್ಪ ಸರ್ ಕರೆ ಮಾಡಿದಕ್ಕೆ ಧನ್ಯವಾದಗಳು. ಓಕೆ ಕೃಷ್ಣಪ್ಪ ಸರ್ ಅವರು ನೋಡಿದ್ರ, ಅವರು ಕೂಡ ರಿಪೀಟ್ ಆಗಿ ಯಾವ್ದು ಕೆಲಸ ಮಾಡಿದ್ರು ಅಂತ ಅವ್ರು ತಿಳಿಸಿದ್ರು. ಸೊ ತುಂಬ ಹುಷಾರಾಗಿರಿ ಸ್ನೇಹಿತರೆ, ಯಾಕಂದರೆ ಈ ಗೀಸರ್ ಆಗಲಿ ಅಥವಾ ಗ್ಯಾಸ್ ಆಗಲಿ ಎಷ್ಟೇ ಹುಷಾರಾಗಿದ್ರು ಕೂಡ ಒಂದೊಂದ್ಸರಿ ಅವಘಡಗಳು ಆಗೋ ಚಾನ್ಸಸ್ ಇರುತ್ತೆ, ಆ ಥರ ಯಾರ ಮನೇಲೂ ಆಗಬಾರ್ದು ಅಂತ ನಾನು ಬೇಡ್ಕೊಳ್ತೀನಿ. ಸೊ ಇವತ್ತಿನ ಟಾಪಿಕಲ್ಲಿ ರಿಪೀಟ್ ಕತೆ, ಎಲ್ಲರ ಮನೇಲೂ ಅವರವರ ಡೈಲಿ ಸೀರಿಯಲ್ ಥರನೇ ಇರುತ್ತೆ ಅಲ್ವಾ, ಬೆಳಗ್ಗೆ ತಕ್ಷಣವೇ ಕೆಲವೊಂದು ಸರಿ ಮಾಡೋ ಅಡುಗೆ ಆಗಿರ್ಬೋದು ಅಥವಾ ನಮ್ಮ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಅದು ಮಾಡಿದ್ನ ಇದು ಮಾಡಿದ್ನ ಅಂತ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಯಾವಾಗಲೂ ಅದು ಒಂಥರ ಎಲ್ಲೋ ಒಂಥರ ಕಪ್ಪು ಏನೋ ಗೂಡಾಗಿ ಕುತ್ಕೊಂಡ್ಬಿಟ್ಟಿರುತ್ತೆ, ಅದು ಹೋಗೋಕ್ಕೆ ಆಗೋದಿಲ್ಲ ಎಷ್ಟು ಸರಿ ಅದು ಅದೇನೇನೋ ಆಗಿ ಹೋಗಿರುತ್ತೆ. ಬಟ್ ನೆನ್ಪಿಟ್ಕೊಂಡ್ರು ಅದು ಆಫ್ ಮಾಡಿದ್ರೂ ಹೋಗಿ ಮತ್ತೆ ಚೆಕ್ ಮಾಡ್ತಾ ಇರ್ತೀವಿ. ಸೊ ಅದಕ್ಕೆ ರಿಪೀಟ್ ಅಂತ ಹೇಳ್ತೀವಿ. ಇನ್ನು ಕೆಲವ್ರ ಮನೇಲಂತೂ ಬೈಗುಳ ಬೈತಾನೆ ಇರ್ತಾರೆ, ನೀನು ಹಿಂಗೇನೇನು ನೀನು ಹಿಂಗೆ ಮಾಡು ಅಂತ, ಅದು ಯಾವಾಗಲೂ ನಿಲ್ಲೋದೇ ಇಲ್ಲ ಅಂತ ಕಾಣುತ್ತೆ. ಸೊ ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
12: ಹಲೋ, ನಮಸ್ತೆ ಮೇಡಮ್.
1: ಓ ನಮಸ್ತೆ ಶಿವಶರಣ ಸರ್, ಆರಾಮಿದ್ದೀರಿ?
12: ಆರಾಮ ನೋಡಿ ಮೇಡಮ್, ತಾವಾಗಿದ್ದೀರಿ?
1: ಸೂಪರ್ ಆಗಿದ್ದೀವಿ. ಆಯ್ತಾ ನ್ಯಾರಿ ಆಯ್ತಾ?
12: ನ್ಯಾರಿ ಆಯ್ತು ಮೇಡಮ್ ಇವಾಗ.
1: ಓ ಸೂಪರ್. ಈಗ ನ್ಯಾರಿ ಮುಗಿಸ್ಕೊಂಡು ಹೊರದ ಕಡೆ ಹೊಂಟೀರಿ? ಈಗ ಮನೆಯಿಂದ ಹೊರಡ್ಬೇಕಾರೆ ಎಲ್ಲ ಸರಿಯಾಗಿ ಚೆಕ್ ಮಾಡ್ಕೊಂಡು ಹೊರಡ್ತೀರಿ ಹೆಂಗೆ?
12: ಅದು ಚೆಕ್ ಮಾಡಿ ಹೊರಡ್ಬೇಕ್ರಿ ಮೇಡಮ್, ತಪ್ಪಾಗತ್ತೆ ಅಂತ ಇಲ್ಲಿಗೆ ಅಂದ್ರೆ ಅದು. ಯಾಕಂತ ಕೇಳಿದ್ರೆ ಮೇಡಮ್, ಯಾವ್ದೇ ಆಗ್ಲಿ ಮನುಷ್ಯನ ಶರೀರ ಸಹಿತ ಚೆಕ್ ಮಾಡ್ಕೊಂಡು ಹೊರಗೆ ಬರ್ಬೇಕು ಮೇಡಮ್. ಇವಾಗ ನಾವು ಇದು ಬರೀ ಗ್ಯಾಸ್ ಹತ್ತಲ್ಲ, ನಾವು ಸಹಿತ ಮೊದಲು ಚೆಕ್ ಮಾಡ್ಕೊಂಡು ಹೊರಗೆ ಬರ್ಬೇಕು ನಾವು. ಈಗ ಮತ್ತೀಗ ಹಸು ಆಗಿದೆ ಮೇಡಮ್, ಏ ಆಮೇಲೆ ಉಂಡ್ರ ಆಯ್ತಂತ ಹೇಳಿ ಬಂದು ಬಂದ್ರ ಇದು ಆಗಿಬಿಡುತ್ತೆ, ಕಣ್ಣಿಗೆ ಸಕ್ಕರೆ ಬರಕತ್ತೆ. ಅದ್ರ ಸಲುವಾಗಿ ಏನೈತಿಲ್ಲ, ಗ್ಯಾಸ್ ಅಂತಿಲ್ಲ, ಯಾವ್ದೇ ನೀವು ಒಂದು ಪಟಪಾಟಿ ಪೆಟ್ರೋಲ್ ಐತಂತಿಲ್ಲ, ಗಾಡಿ ಮ್ಯಾಲ ನಾವು ಹೋಗ್ತೀವಿ ಅನ್ನೋದೊಂದು ಭರವಸೆ ಇಟ್ಕೊಂಡು ಬರ್ಬೇಕು. ಆದ್ರೂ ಭರವಸೆ ಯಾಕೆ ಇರ್ಬೇಕಪ್ಪ ಅಂತ ಕೇಳಿ ಒಂದು ಚೆಕ್ ಮಾಡ್ಬೇಕು ನಾವು.
1: ಹೌದೌದು.
12: ಈಗ ಗ್ಯಾಸ್ ಹೆಚ್ಚಿದ್ ಹೇಳಿ ನಾವು, ಕೃಷ್ಣಪ್ಪ ಹೇಳಿ ಇವಾಗ ನಾವು ಗ್ಯಾಸ್ ಹೆಚ್ಚಿ ಒಂದು ವಾರ ಹೋಗಿದ್ದಂತವ.
1: ಹೌದು
12: ಅಲ್ಲ ರೀ, ಒಂದು ವಾರ ಅಂದ್ರೆ ಅದ್ರ ಗತಿ ಏನು, ಯಾವ ರೀ ನೆರಮನೆ ಆಗೋದು ಏನು ಇರಲ್ಲ ಮೇಡಮ್ ಅದ್ರದ್ದು.
1: ಅದ್ ಬೇಡ ಬಿಡ್ರಿ, ಇವಾಗ ನಿಮ್ಮಲ್ಲಿ ಹೆಂಗ ನೋಡ್ರಿ, ನೀವ್ ಹೆಂಗ ರಿಪೀಟ್ ಮಾಡ್ಕೊಂತಿದ್ರಿ ನಿಮ್ದು.
12: ಅದೇ ಹೇಳಿದ್ರೆ ಮೇಡಮ್, ಈಗ ನಾವು ಯಾವ್ದೇ ಇರ್ಲಿ ನಮ್ಮದೆಲ್ಲ ಚೆಕ್ ಮಾಡ್ಬೇಕು ನಾವು.
1: ಯಾವ್ದೇ
12: ಗ್ಯಾಸ್ ಹೋಯ್ತು ಅಂತಿರ್ತಿವ್ ಚೆಕ್ ಮಾಡಿ ಹೊರಗೆ ಹೋಗ್ಬೇಕು. ಈಗ ನಾವು ಕರೆಂಟ್ ಬಂತಪ್ಪ, ಅದನ್ನ ನಾವು ಚೆಕ್ ಮಾಡಿ ಚಾಲು ಮಾಡ್ಬೇಕು. ಸಿಂಗಲ್ ಪೇಸ್ ಚಾಲು ಮಾಡ್ರೆ ಮೋಟರ್ ಸುಟ್ಟು ಬಿಡುತ್ತೆ ಮೇಡಮ್. ಅವಾಗ
1: ಹೌದು. ಇವಾಗ ನಿಮ್ ಮನೆಯವರು ರೊಟ್ಟಿ ಮಾಡ್ಕೊಡ್ತೀರಿ, ನಿಮ್ಗೆ ಬೇಜಾರಾಗೋದಿಲ್ಲ ಅಂದ್ರೆ ನೀವು ಯಾವತ್ತು ಅವ್ರಿಗೆ ಕಂಪ್ಲೇಂಟ್ ಹೇಳಿಲ್ಲ? ರಿಪೀಟ್
12: ಅವ್ರು ಮಾಡ್ಕೊಳಲ್ಲ ಮೇಡಮ್, ಕರೆಕ್ಟ್ ಇರ್ತಾರೆ ಮೇಡಮ್ ಅವ್ರು. ಬಾಲ್ ನಮ್ಮ ಹೈಕಮಾಂಡ್
1: ಹೈ ಸೂಪರ್
12: ಅದು ಗೃಹ ಸಚಿವರು ಅಂತ ಕರಿತೀವಿ ನಾವು ಅವ್ರಿಗೆ.
1: ಏನು
12: ಗೃಹ ಸಚಿವರು?
1: ಹಾ ಗೃಹ ಸಚಿವರು, ಸೂಪರ್ ಸೂಪರ್.
12: ಹೋಮ್ ಮಿನಿಸ್ಟರ್?
1: ಖಂಡಿತ ಖಂಡಿತ, ಅರ್ಥವಾಯ್ತು. ಇವಾಗ ಹೋಮ್ ಮಿನಿಸ್ಟರ್ ಅವರು ಇವತ್ತು ಏನ್ ಮಾಡ್ಕೊಟ್ರು ಮನೇಲಿ?
12: ಇವತ್ ಮೇಡಮ್ ಸೋಮವಾರ ದಿವಸ ನಾವು ಬಬಲಾಜಿ ಸದಾಶಿವಪ್ಪ ಏನ್ ಮಾಡ್ತೀವಿ ಮೇಡಮ್, ಅಮಲಿ ಮಾಡಿರ್ತೀವಿ ಮೇಡಮ್.
1: ಹಾ ಹಾ ಹಾ,
12: ಅಮಲಿ ಕುಡ್ಕೊಂಡು ಊಟ ಮಾಡಾಕಿ ನೋಡ್ರಿ.
1: ಚಲೋ ಆಯ್ತು ತೋರಿ.
12: ಹಾ ಮೇಡಮ್,
1: ಥ್ಯಾಂಕ್ ಯು ಥ್ಯಾಂಕ್ ಯು, ಧನ್ಯವಾದಗಳು ಕರೆ ಮಾಡಿದಕ್ಕೆ.
12: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್.
1: ಓಕೆ, ಎಸ್ ಶಿವಶರಣ ಅವರು ಚೆನ್ನಾಗಿ ಮಾತಾಡ್ತಾ ಇದ್ರು. ಅವರು ಕೂಡ ಏನು ಅವರ ಒಂದು ಅನಿಸಿಕೆನ ತಿಳಿಸ್ತಾ ಇದ್ರು ಅಂತ ಹೇಳ್ತಾ ಈಗ ಎಸ್ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
13: ಹಲೋ,
1: ನಮಸ್ತೆ.
13: ಶಿವಮೊಗ್ಗದಿಂದ ಶಾಂತಾ ನಮಸ್ಕಾರ ಅಂತ.
1: ಓಕೆ ಶಾಂತಾ ಮೇಡಮ್, ಆಯ್ತಾ ತಿಂಡಿ?
13: ಹಲೋ,
1: ಆಯ್ತಾ ತಿಂಡಿ? ದೋಸೆ. ಓಕೆ, ನೀವು ರೇಡಿಯೋ ವಾಲ್ಯೂಮ್ ಕಮ್ಮಿ ಮಾಡ್ಕೊಳ್ಳಿ ಮೇಡಮ್.
13: ಆಯ್ತು, ರೇಡಿಯೋ
1: ಕೇಳಿಸುತ್ತಿದ್ದೆ. ಶಾಂತಾ ಮೇಡಮ್, ಇವತ್ತಿನ ಕಾನ್ಸೆಪ್ಟ್ ಅರ್ಥ ಆಯ್ತಾ?
13: ಟಾಪಿಕ್ ಗೊತ್ತಾಯ್ತು. ನಾನೊಂದು ನಮ್ದೇನು ಗೊತ್ತಾಗ, ಸ್ನಾನಕ್ಕೆ ಅಂತ ಕಾಯಿಲ್ ಇಟ್ಕೋತೀವಲ್ಲ, ಕಾಯಿಲ್ ಇಟ್ಕೊಂಡ ತಕ್ಷಣ ಅದೇನ್ ಕಾಯತ್ತೆ ಅನ್ಕೊಂಡ್ ಕಾಯ್ತಾ ಕೂತಿರ್ತೀನಿ. ಆದ್ರೆ ಕರೆಂಟ್ ಹೋಗಿದೇನೋ, ನೀರಕ್ ಆದಿರಲ್ಲ,
1: ಅಯ್ಯೋ
13: ಕರೆಂಟ್ ಹೋಗಿದೇನೋ ಏನೋ, ಮತ್ ನೋಡೋದು, ನೋಡಿದ್ರೆ ಸ್ವಿಚ್ ಆನೇ ಮಾಡಿರಲ್ಲ ಮತ್ತನ್ಸ್ರಿ. ಈ ತರನೇ ಇನ್ಸಿಡೆಂಟ್ಗಳು ತುಂಬಾ ಆಗ್ತಾವೆ.
1: ಈಗ ಅದು ಫನ್ನಿ ಇನ್ಸಿಡೆಂಟ್ ಯಾವ್ದಿರ ಈಗ ರೀಸೆಂಟ್ ಆಗಿ ಹಾಕಿರೋದು?
13: ಸರಿ ಕೇಳಿಸ್ತಿಲ್ಲ ಮೇಡಮ್
1: ಈಗ. ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
13: ಸಾರಿ ಸಾರಿ.
1: ಓಕೆ ಮಾ, ಎಸ್ ಶಾಂತ ಅವರು ನೋಡಿ ಎಷ್ಟೊಂದು ಸರಿ ಅವರು ಕಾಯಿಲ್ ಅಂದರೆ ಕಾಯಿಲ್ ಹಾಕಿ ಅವರು ಸ್ವಿಚ್ಚೆ ಹಾಕಿರೋದಿಲ್ಲ ಅಂತ ಅವರು ರಿಪೀಟ್ ಆಗ್ತಾ ಇರತ್ತೆ, ಇದು ಯಾವಾಗಲೂ ಆಗ್ತಾ ಇರತ್ತೆ, ಸುಮಾರು ಸತಿ ಆಗಿದೆ ಅಂತ. ಹೀಗೆ ಮೊಬೈಲ್ ನನಗಂತೂ ಮೊಬೈಲ್ ಸ್ವಿಚ್ ಅಂದರೆ ಈಗ ಚಾರ್ಜಿ ಹಾಕಬೇಕಾದ್ರೆ ಎಷ್ಟೊಂದು ಸರಿ ನಾನು ಕೂಡ ಹಾಕಿರ್ತೀನಿ, ಸ್ವಿಚ್ ಆನ್ ಮಾಡೇ ಇರೋದಿಲ್ಲ. ಅಯ್ಯೋ ಮತ್ತೆ ಇನ್ನೂ 10 ನಿಮಿಷ ಕಾಯಬೇಕಲ್ಲಪ್ಪ ಅಂತ ಯಾವಾಗಲೂ ಬೇಜಾರು ಮಾಡಿಕೊಂಡೆ ನಾನು. ನಂದಿದು ಒಂದು ಏನು ರಿಪೀಟ್ ಅಭ್ಯಾಸ, ಹಾಕಿರೋಲ್ಲ ಸ್ವಿಚ್ಚು. ಸೊ ಎಸ್, ಯಾವಾಗಲೂ ಬೈಕೊಳ್ತಾನೆ ಇರ್ತೀನಿ, ಛೇ ಯಾವಾಗಲೂ ಹಾಕೇ ಇಲ್ವಲ್ಲ ಇವಾಗಲೂ ಕೂಡ ಅಂತ, ಮತ್ತು ನೆಕ್ಸ್ಟ್ ಟೈಮ್ ಅದೇ ಕೆಲಸ ಮಾಡಿರ್ತೀನಿ. ಸೊ ನೆಕ್ಸ್ಟು ನೀವು ಕೂಡ ನಿಮ್ಮ ಒಂದು ರಿಪೀಟ್ ಕೆಲಸ ಯಾವುದು ಅಂತ ನನ್ನ ಜೊತೆಗೆ ಶೇರ್ ಮಾಡ್ಕೋಬೋದು. ಆದರೆ ಅದಕ್ಕಿಂತ ಮುಂಚೆ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತಗೊಂಡು ವಾಪಸ್ ಬರ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
14: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
15: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
14: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
16: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
17: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
16: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
17: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ. ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
18: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
17: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಎಸ್, ಬಿಂದಾಸ್ ಮಾತಿನ ಜೊತೆಗೆ ರಿಪೀಟ್ ಕತೆ, ನಿಮ್ಮ ಮನೆಯ ಡೈಲಿ ಸೀರಿಯಲ್ ಗೇಮ್ ಏನು ಅನ್ನೋದು ಕೂಡ ನಮ್ಮ ಜೊತೆಗೆ ಹಂಚ್ಕೋಬಹುದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
19: ನಮಸ್ತೆ ಮೇಡಮ್.
1: ನಮಸ್ತೆ ರಮೇಶ್ ಅವರೇ. ಸೂಪರ್ ಆಗಿದ್ದೀವಿ.
19: ಊಟ ಆಯ್ತ್ರಿ ಮೇಡಮ್?
1: ನಮ್ದು ತಿಂಡಿ ಆಯ್ತು.
19: ಹೌದ್ರಿ? ನಮ್ದು ಊಟಾನೇ ಆತ್ರಿ ಮೇಡಮ್.
1: ಚಲೋ ಆಯ್ತು ನೋಡ್ರಿ. ಈಗ ರಮೇಶ್ ಅವ್ರೆ, ಈಗ ನಿಮ್ ಮನೆಯಲ್ಲಿ ರಿಪೀಟ್ ಕತೆ ಹೇಳ್ರಲ್ಲ ಸ್ವಲ್ಪ.
19: ರಿಪೀಟ್ ಹೆಂಗ್ರಿ ಮೇಡಮ್?
1: ಮನೆಯಲ್ಲಿ ಆಗಾಗ ಒಂದ್ ಕೆಲ್ಸನೇ ಎರಡೆರಡು ಮೂರ್ ಮೂರ್ ಸತಿ ಮಾಡಿರ್ತೀರಿ?
19: ನಾವೇ ಮಾಡ್ತೇವಲ್ರಿ ಮೇಡಮ್, ರಗಡ್ ಸಲ ಮಾಡ್ತೇವ್ರಿ.
1: ಏನೇನ್ ಮಾಡಿರ್ತೀರಿ?
19: ಏನ್ರಿ ಮೇಡಮ್, ಅವು ತಿರುವಿದ್ದ ಅಲ್ಲಿಗೆ ನೀರ್ ತುರಿತೀವ್ರಿ ಮೇಡಮ್. ಅದು ಏನ್ ನೀರ್ ಉಂಡಿರ್ತೈತ್ರಿ, ಅದಕ್ಕೆ ಮತ್ತೆ ರಿಪೀಟ್ ನೀರ್ ಬಿಡುದ್ರಿ. ಮತ್ ನಮ್ ತಮ್ಮ ಅದು ಹೇಳಿರ್ತಾರ, ಇದಕ್ ಬಿಡು ಅದಕ್ ಬಿಡು ಅಂತೇಳಿ ಅವ್ರು ನೋಡಿರ್ತಾರ್ರಿ. ಇಲ್ಲ, ನೀ ಹೇಳಿದ್ದಿ ಕರೆ, ಅವ್ರು ಬಿಟ್ಟು ಹೋಗಿರ್ತಾರಿ, ನಮಗ್ ತಿರುವಾಕ್ ಹೇಳಿರ್ತಾರ, ನಾವ್ ಅದಕ್ಕೆ ರಿಟರ್ನ್ ಮತ್ ಬಿಟ್ಟಿವ ತಾನ. ಇಲ್ಲೂ ಅದು ಉಂಡಿತ್ತು, ಇದಕ್ ಬಿಡು ಅಂತಿದ್ದೆ ಅಂತೇಳಿ ಅವ್ರು ಹತ್ತಾರ್ರಿ. ಹಂಗೂ ಆತಾವ್ರಿ, ಇವು ಕರೆಂಟ್ ಗಿರೆಂಟ್ ಫೀಸ್ ಕಿತ್ತಿ ಮೋಟರ್ ಆನ್ ಮಾಡಿ ಬಂದಿರ್ತೇವ್ರಿ. ಮೋಟ್ರೆ ಚಾಲು ಆಗಿಲ್ಲ ಅಂತಂದ್ರ ಆ ಟೋಪಾನ್ ಕಿತ್ತಿ ಇಟ್ಟಿರ್ತೇವ್ರಿ ಒಳಗ. ಹಂಗಾಯ್ತಾವ್ರಿ. ಮತ್ತಿಲ್ಲಂದ್ರ ರಾತ್ರಿ ಆಟೋ ಚಾಲು ಇಟ್ಟಿರ್ತೇವ್ರಿ. ಬೆಳಿಗ್ಗೆ 6 ಲೈಟ್ ಬರ್ತಾವ್ರಿ ಮೇಡಮ್. 9 ತನ ಲೈಟ್, ಅದು ಒಂದ 9 ದಿನ ಚಾಲು ಮಾಡೋ ಲೆಕ್ಕ ಇಟ್ಟಿರ್ತದ್ರಿ. ಅದು 6 ಚಾಲು ಆಗಿ ಒಂದೇ ತಾವ್ ನೀರ್ ಬೀಳ್ತಿರ್ತಾವ್ರಿ ಮೇಡಮ್. ಅದು ಆಫ್ ಮಾಡಿರೋದಿಲ್ರಿ, ರಾತ್ರಿ ಆಫ್ ಮಾಡಿ ಮಕ್ಕೋತೀರಿ, ಅದು ಮರ್ತ್ ಕುಂತಿರ್ತೇವ್ರಿ. ಮತ್ತೊಂದ್ರಿ ಮೇಡಮ್, ಒಬ್ಬ ರೈತ ಏನ್ ಮಾಡಿದ್ರಿ, ಎತ್ತ ಬಾಯಿ ಚಿಕ್ಕ ಹಾಕಿ ಅದು ಗಳೆ ಹೊಡಿತಿರ್ತಾರಿ ಮೇಡಮ್. ಅದು ಬಾಯಿ ಚಿಕ್ಕ ಅಲ್ಲೇ ಬಾಯಿಗ್ ಬಿಟ್ಟು ಅದಕ್ ಮೇವ್ ಹಾಕಿರ್ತಾರಿ ಮೇಡಮ್. ಅದಕ್ ತಿನ್ನಕ್ ಬರುದಿಲ್ರಿ. ಅಲ್ಲಿದಿಂದ ಅದು ಎತ್ತ ಅದು ಬಾಯಾಡಿಸಿ ಬಾಯಾಡಿಸಿ ಅದು ಸಂತೆ ಬಾಯಿಗೆ ಬರುದಿಲ್ರಿ. ಆಮೇಲೆ ಅಲ್ಲೇ ಕುತ್ತೈತಿ, ಮೇವೇ ತಿಂದಿಲ್ಲ ಅಂತೇಳಿ ಇನ್ನೊಬ್ಬ ರೈತ ಕರ್ಕೊಂಡ್ ಬರ್ತಾನ್ರಿ. ಎತ್ತಿಗೆ ಏನಾಗೈತಿ ನೋಡ್ಬಾ ಅಂತೇಳಿ. ಅವ ಅಂತ ನಾ ಅಲ್ಲೂ ಬಾಯಿಗೆ ಚಿಕ್ಕನೆ ಹಾಕಿ ಅದು ಹ್ಯಾಂಗ್ ತಿನ್ಬೇಕು ಅಲ್ಲೂ ನಾ ನೋಡೇ ಇಲ್ಲ ಅಂತೇಳಿ ಅವಾಗ ಬಿಚ್ಚಿಂದ ಅದು ತಿಂತದ್ರಿ. ಹ್ಮ್ ರೀ, ರೈತರು ಹಿಂಗ್ ಮರಿತಾರಿ ಬಾಳ
1: ಮೇಡಮ್.
19: ಮರಿ ಸಹಜ ಅದ್ರಿ ಮೇಡಮ್. ಇಲ್ಲ ಅದಕ್ ಮನ್ಯಾಗ ಏನ್ ಜಗಳ ಜೂಟ ಏನ್ ಆಗುದಿರ್ರಿ, ಸ್ವಲ್ಪ ಇದು ಮಾಡ್ತಾರಿ, ಬೈತಾರಿ, ಅದೇ ತಲೆಯಾಗ ಇಟ್ಕೊಂಡು ಇದು ಮಾಡುದಿಲ್ರಿ ಮೇಡಮ್. ಮನಸ್ತಾಪ್ ಮಾಡ್ಕೊಡುದಿಲ್ರಿ, ಮತ್ ಮರಿದ್ರ ಅದನ್ನ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ, ಧನ್ಯವಾದಗಳು.
19: ನಮಸ್ತೆ ಮೇಡಮ್. ನಮಸ್ತೆ.
1: ನೋಡ್ರಿ ನಮ್ ರೈತರು ಅಂದ್ರೆ ಎಷ್ಟ್ ಚೆನ್ನಾಗಿ ಹೇಳಿದ್ರು ಅಂದ್ರೆ, ಈ ಇದೇ ನಮ್ಮ ದಿನದಲ್ಲಿ ರೊಟೀನ್ ಆಗದನ್ನೆ ಕೆಲವೊಂದ್ಸರಿ ಮರಿತಾ ಇರ್ತೀವಿ. ಸೊ ಒಬ್ರು ನೆನ್ಪು ಮಾಡ್ತಾರೆ, ಇದು ನಮ್ಮ ರೊಟೀನ್ ಅಭ್ಯಾಸ ಆಗೋಗ್ಬಿಟ್ಟಿದೆ, ಏನೋ ರಿಪೀಟ್ ಅಭ್ಯಾಸ ಆಗೋಗಿದೆ ಅಂತ ಹೇಳ್ತಾ ಇದ್ರು ನಮ್ಮ ರಮೇಶ್ ಅವರು. ಸೊ ಇವಾಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ.
20: ಹಲೋ,
1: ನಮಸ್ತೆ.
20: ನಮಸ್ತೆ ಮೇಡಮ್.
1: ಯಾರಿದು?
20: ನಮ್ದು ಗೊರ್ಲರ್ ಕಿರಿಯರ್ ತಾಲೂಕು ರಂಗನಾಥ್ ಅಂತ.
1: ರಂಗನಾಥ್ ಅವ್ರೆ, ರಂಗನಾಥ್ ಅವ್ರ ಏನ್ ಮಾಡ್ಕೊಂಡಿರೋದು?
20: ನಾವು ವ್ಯವಸಾಯ. ಅನಂತ ರಾಜು ಅವ್ರ ನಮ್ಮ ಮಳಿಯ.
1: ಓ ಸೂಪರ್ ಸೂಪರ್.
20: ಅವರೇ ಕೊಟ್ಟಿದ್ದ ನಂಬರ್. ಆಡ್ ಮಾಡ್ಕೊಟ್ಟಿದ್ದ ಅವ್ರೆ ಇದನ್ನ ಶಿವಮೊಗ್ಗ ರೇಡಿಯೋ ಶಿವಮೊಗ್ಗನ.
1: ಒಳ್ಳೇದಾಯ್ತು. ಓಕೆ ರಂಗನಾಥ್ ಅವ್ರೆ, ಆಯ್ತಾ ತಿಂಡಿ ಆಯ್ತಾ?
20: ಹಾ ತಿಂಡಿ ಆಯ್ತು.
1: ಓಕೆ ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಾ?
20: ಹಾ ಗೊತ್ತಾಯ್ತು ಮೇಡಮ್. ಅವ್ರೆ
1: ಏನಾಗುತ್ತೆ ನಿಮ್ಮನೇಲಿ ರಿಪೀಟ್ ಆಗಿ
20: ಜಾಸ್ತಿ ಗಾಡಿ ಬೇಗ ಮರ್ತು ಮರ್ಯಾದು ಬೇಗ ಹಾಕೋದು ತಿರ್ಗಾ ಹಾಕುವಾಗ ಬೇಗ ತಗೊಂಬರೋದು.
1: ಓಕೆ ಈ ತರ ಆಗ್ತಿರುತ್ತಲ್ಲ, ಏನಂತಾರೆ ಮನೇಲಿ? ಏನಂತಾರೆ
20: ಮನೇಲಿ? ಏನಂತಾರೆ? ಅದೇ ಮರ್ತು ಅದೇ ಹೋಗ್ತಿರಲ್ಲ ನೀವು ಅಂತಾರೆ.
1: ಓಕೆ
20: ಮರಿತೀರಾ ತಿರು ಬೀಗ ತೆಗಿಯೋದು ಹಾಕೋದು.
1: ಓಕೆ
20: ಏ ಹೋಗ್ ತಾಮರೋಗ ಅಂತ ಹೇಳೋದು ನಾವು.
1: ಓಕೆ ಇದು ನಿಮ್ಮ ಕತೆ ಆಯ್ತು. ಈಗ ನಿಮ್ ಮನೇಲಿ ಇದ್ದವ್ರು ಬೇರೆಯವ್ರು ಹೆಂಗ್ ಮಾಡ್ತಾರೆ? ಬೇರೆಯವ್ರ ಕತೆ
20: ಬೇರೆಯವ್ರ ಹೆಂಗ್ ಗೊತ್ತಾಗುತ್ತೆ ಮೇಡಮ್? ಅರೆ ನಮ್ಮದ್ ನಾವ್ ಹೇಳ್ಬೋದು.
1: ಅಲ್ಲ ಅಲ್ಲ ನಿಮ್ ಮನೇಲೆ ಈಗ ನಿಮ್ಮ ಮಕ್ಕಳ ಅಥವಾ ನಿಮ್ಮ ಹೆಂಡತಿನೋ ಅವ್ರು ಹಿಂಗೆ ಮಾಡಿರ್ತಾರಲ್ಲ ಬೇರೆ ಕೆಲ್ಸವ?
20: ನಮ್ಮ ಹೆಂಡತಿ ಏನು ಆ ತರ ಏನಿಲ್ಲ, ಫಾಸ್ಟ್ ಇದಾರ ಅವರು.
1: ಐ ಸೂಪರ್.
20: ನಾವೇ ಒಂದ್ ಸ್ವಲ್ಪ ಮರವು
1: ಸ್ಲೋ. ಓಕೆ ಓಕೆ ಓಕೆ
20: ಸ್ವಲ್ಪ ಮರವು. ಏನಂದ್ರೆ ಅವರು ಏನ್ ಮರಿಯಲ್ಲ, ಅವ್ರು ಬಾಳ ಫಾಸ್ಟ್ ಇದಾರೆ ಅವರು. ಏನನ ಬೇಗ ಎದ್ದಾಳಿಲ್ಲ ಅಂದ್ರೆ ನಮ್ಮನ್ನ ಎದ್ದಾಳ್ರಿ ಬೇಗ ಕೆಲಸ ಐತೆ ಅದ ಹೆಂಗೈತೆ ಹಿಂಗೈತೆ ಅಂತ ಐದು ಮುಕ್ಕಾಲ್ಗೆ ಎಬ್ರಿಸ್ತಾರೆ. ಐದು ಮುಕ್ಕಾಲ್ಗೆ ಎಬ್ರಿಸಿ ಉಲ್ತರ ಅನ್ನೋ ದನಗಳು ಇದಾವೆ, ದನ ಮೇಯಿಸ್ಬೇಕು, ಹಾಲ್ ಕರಿಬೇಕು, ಡೈರಿಗೆ ಹಾಕ್ಬೇಕು, ಎಲ್ಲ ಎದ್ದಾಳೆ ಎದ್ದಾಳೆ ಅಂತ ಎಬ್ರಿಸ್ತಾರೆ. ಅವ್ರು ಮಾತ್ರ ಹತ್ತು ಗಂಟೆ ಮೇಲೆ ಎಬ್ರಿಸಿರಿ ಎದ್ದಾಳಲ್ಲ.
1: ಓಕೆ
20: ಏನಾನ ಪ್ರಾಬ್ಲಮ್ ಆದ್ರೆ ಎದ್ದಾಳಲ್ಲ ಅವ್ರ ಮಾತ್ರ. ಆತರ ಅವ್ರದ್ದು.
1: ಓಕೆ ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಚೆನ್ನಾಗಾಯ್ತು, ಚೆನ್ನಾಗಿ ಹೀಗೆ ಕಾಲ್ ಮಾಡಿ ಬೇರೆ ಬೇರೆ ಡಿಫ್ರೆಂಟ್ ಟಾಪಿಕ್ಸ್ ಗಳು ಇರುತ್ತೆ
20: ಭಾಗವಹಿಸಿ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ನಮ್ಮ ರಂಗನಾಥ್ ಸರ್ ಅವರು ಅವರ ಒಂದು ಏನು ರಿಪೀಟ್ ಕಥೆಯನ್ನ ತಿಳಿಸ್ತಾ ಇದ್ರು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ.
0: ಹಲೋ
1: ನಮಸ್ತೆ.
0: ಮಾತಾಡ್ತಿರೋದು?
1: ಯಾರು ಮಾತಾಡ್ತಿರೋದು?
0: ಆಶಾ ಪ್ರಕಾಶ್ ಕೋಲಾರದಿಂದ.
1: ಓಕೆ ಆಶಾ ಅವರೇ, ಆಯ್ತಾ ತಿಂಡಿ?
0: ಅಯ್ಯೋ ಚಪಾತಿ ಮಾಡ್ತಾ ಇದ್ದೆ, ವಾಯ್ಸ್ ಕೇಳಿಸೋ ಪಾಪ, ಸ್ಟೌವ್ ಗೆ ಸ್ವಲ್ಪ ರೆಸ್ಟ್ ಕೊಟ್ಬಿಟ್ಟೆ.
1: ಐ ಸೂಪರ್. ಓಕೆ ಓಕೆ ಆಶಾ ಅವರೇ, ನಿಮ್ಮಲ್ಲಿ ಇವಾಗ ರಿಪೀಟ್ ಆಗಿ ಏನೇನ್ ಕೆಲಸ ಮಾಡ್ತೀರಪ್ಪ?
0: ರಿಪೀಟ್ ಅಲ್ಲ, ತಿಂಡಿ ಮಾಡ್ತಾ ಇರ್ತೀನಿ, ಅಡಿಗೆ ಮಾಡ್ತಾ ಇರ್ತೀನಿ, ಈ ಕಡೆ ಕೆಲಸ ಮಾಡ್ತಾ ಇರ್ತೀನಿ, ಇವೆಲ್ಲ ರಿಪೀಟೇಷನ್.
1: ರಿಪೀಟೇಷನ್ ಹೌದು. ಇವಾಗ ರಿಪೀಟ್ ಅಲ್ಲಿ ಮತ್ತೆ ರಿಪೀಟ್, ಅಯ್ಯೋ ಇದ್ ಮಾಡ್ಬೇಕಿತ್ತು, ಈಗ ಅಲ್ಲೇ ಹೆಚ್ಚಿಟ್ಕೊಂಡಿರ್ತೀರಾ ಏನೋ ಒಂದು ತರಕಾರಿನ ಹಾಕೋದ್ ಬದ್ಲಿ ಮರ್ತಿರ್ತೀರಾ, ಮತ್ತ ಆಮೇಲೆ ಅದನ್ನೇ ಇನ್ನೊಂದ್ಸರಿ ಮಾಡಿರ್ತೀರಾ, ಆತರ ಏನಾರು ಆಗಿರತ್ತ ಮರ್ತ್ ಬಿಟ್ಟು?
0: ಓ ಬೇಕಾದಷ್ಟು ಆಗಿದೆ.
1: ಏನೇನಾಗಿದೆ?
0: ಏನೇನಾಗಿದೆ ಅಂದ್ರೆ ಮೊನ್ನೆ ದಿನ ಎಲ್ಲ ಹಚ್ಚಿದೆ, ಇನ್ನೊಂದು ಎಲ್ಲ ಕ್ಯಾಪ್ಸಿಕಮ್ ಬೇರೆ ಹೊರಟೋಯ್ತು. ಅಯ್ಯೋ ನಾನು ನನ್ ಮಗಳಿಬ್ರು, ನಾನು ನಂದಿನಿ, ಅಶೋಕ್ ಪ್ರಕಾಶ್ ನಂದಿನಿ, ಇಬ್ರು ಸಫರ್ ಮಾಡ್ಕೊಂಡ್ವಿ. ಅಯ್ಯೋ ಇಲ್ಲಿ ಮಾಡ್ಬೇಕಾಗಿತ್ತು ಅಂತ. ಸರಿ ನೆಕ್ಸ್ಟ್ ಟೈಮ್ಗೆ ನಾವೇನಾದ್ರು ತಿಂಡಿ ಮಾಡುವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅನ್ಕೊಂಡ್ವಿ. ಆಮೇಲೆ ಕಾಫಿ ಮಾಡ್ಬೇಕಾಗಿತ್ತು, ಕಾಫಿ ತೆಗೆದಿದ್ವಿ, ಅದೆಲ್ಲೋ ಬೇರೆ ಜಾಗದಲ್ಲಿ ಇಟ್ಟಿದ್ವಿ, ತಿರ್ಗಾ ಎಕ್ಸ್ಟ್ರಾ ಹಾಲ್ ತಗೊಂಡು ತಿರ್ಗಾ ಕಾಫಿ ಮಾಡಿದ್ವಿ. ಈ ತರ ರಿಪಿಟೇಷನ್ ಆಗ್ತಾನೇ ಇರುತ್ತೆ.
1: ಓಕೆ ಏನಂತಾರೆ ಅಂದ್ರೆ ಈಗ ನೆಕ್ಸ್ಟ್ ಅಂದ್ರೆ ಈಗ ಆಲ್ರೆಡಿ ಇವಾಗ ಎಕ್ಸ್ಪೀರಿಯನ್ಸ್ ಆಗಿರತ್ತಲ್ವಾ, ನೀವ್ ಏನಂತ ಚೇಂಜ್ ಮಾಡ್ಕೊಂತೀರಾ ಮೈಂಡ್ ಸೆಟ್?
0: ಅಯ್ಯೋ ಪರವಾಗಿಲ್ಲ ಹೋಗ್ಲಿ ಬಿಡು, ನಾನೇ ತಾನೆ, ನನ್ನ ಬೈಯೋರಿಲ್ಲ ಕೇಳೋದಿಲ್ಲ, ನಾನೇ ಸಫರ್ ಮಾಡ್ಕೊಳ್ಳೋದು. ಆಮೇಲೆ ಅಯ್ಯೋ ಇನ್ನೊಂದ್ಸಲಿ ಮಾಡ್ತೀನಿ ಇಲ್ಲ ಅನ್ನೋದು ಇನ್ನೊಂದ್ಸಲಿ ಯಾರಿಗಾದ್ರು ನಾನು ನೋಡಿ ನೀವು ಅಡಿಗೆ ಮಾಡ್ಕೊಳ್ತೀರಲ್ವಾ ತಗೊಳ್ಳಿ ಅಂತ ಅವ್ರು ಕೊಡ್ತೀನಿ.
1: ಐ ಸೂಪರ್ ಸೂಪರ್. ಓಕೆ ಅಮ್ಮ
0: ಒಂದೇ ಒಂದು ಹಾಡು ಹೇಳೋಣ?
1: ಇವತ್ತು ಹಾಡಿಲ್ಲ, ಕ್ಯಾನ್ಸಲ್ ಇವತ್ತು ಹಾಡು.
0: ಬಿಟ್ಬಿಡ್ತೀನಿ ನಾನು,
1: ನಾಳೆ ನಾಳೆ ನಾಳೆ ಕರೆ ಮಾಡಿ, ನಾಳೆ ಹಾಡು ಹಾಡಿಸ್ತೀನಿ.
0: ಯಾರು ಕೊಡ್ತಾ ಬರ್ತಾರೋ ಗೊತ್ತಿಲ್ಲ ನಂಗೆ, ಈ ನಡುವೆ ಹಾಡು ಹೇಳಿ ತುಂಬಾ ದಿನ ಆಗೋಯ್ತು ಕಣೋ.
1: ನಾಳೆ ನಾಳೆ ಈಗ ನಿಮಗೆ ಕೊಟ್ರೆ ಎಲ್ಲಾರು ಬೈತಾರೆ ನಮಗೆ.
0: ನಾಳೆ ಯಾರು ಬರ್ತಾರೆ ಗೊತ್ತಿಲ್ವಲ್ಲ,
1: ಬಂದ ಜೊತೆ ಮಾತಾಡಿಯಲ್ಲಪ್ಪ. ನಾಳೆ ಮಾಡಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ ಧನ್ಯವಾದಗಳು. ಎಸ್ ನಮ್ಮ ಆಶಾ ಮೇಡಮ್ ಅವರು ಸಣ್ಣ ಮಕ್ಳು ತರ ಹಠ ಮಾಡ್ತಾ ಇದ್ರು, ಬಟ್ ಬೇಡ ಇವತ್ತು ಸ್ವಲ್ಪ ಮಾತಾಡೋಕೆ ನನಗೆ ಇಷ್ಟ ಆಯ್ತು. ಸೊ ಹಾಗಾಗಿ ನಾನು ಇವತ್ತು ಅವರು ಹಠಕ್ಕೆ ನಾನು ಸೋಲಿಲ್ಲ. ಸೊ ನೆಕ್ಸ್ಟ್ ಕಾಲರ್ ನ ತಗೋಣ, ಯಾರು ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಅಂತ. ಹಲೋ ಹಲೋ
21: ಹಲೋ
1: ನಮಸ್ತೆ.
21: ನಮಸ್ತೆ ಶ್ವೇತಾ.
1: ನಮಸ್ತೆ ಶಾಂತಾ ಮೇಡಮ್,
21: ಹೇಗಿದ್ದೀರಾ?
1: ಸೂಪರ್ ಆಗಿದ್ದೀವಿ, ನೀವು?
2: ನಾವು ಚೆನ್ನಾಗಿದೆ, ಬಿಂದಾಸ್ ಆಗಿದೆ. ಬಿಂದಾಸ್ ಮಾರ್ನಿಂಗ್ ನಮ್ಮ ಕೇಳಿಗರಿಗೂ ಮತ್ತೆ ಎಲ್ಲ ಬಾನಲಿಕ್ಕೆ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಶ್ವೇತಾ.
1: ಓಕೆ ಶಾಂತಾ ಮೇಡಮ್,
2: ಇವತ್ತು ಕಾನ್ಸೆಪ್ಟ್ ಕೇಳಿ ನಗು ಬರ್ತಾ ಇತ್ತು.
1: ಓಕೆ,
2: ಗ್ಯಾಸ್ ಹೊರಗಡೆ ಏನಾರು ಹೋದ್ರೆ ಗ್ಯಾಸ್ ಆಫ್ ಮಾಡಿರ್ತೀವಿ, ಆದ್ರೆ ಅಯ್ಯೋ ಮತ್ತೆ ಆಫ್ ಮಾಡಿದ್ವಿ ಇಲ್ಲ, ಒಲೆ ಮೇಲೆ ಏನಾರು ಅರ್ಜೆಂಟ್ ಒಂಚೂರು ಕಾಯಿಲೆ ಅಂತ ಇಟ್ಟಿರ್ತೀವಿ, ಹಾಲು ಗೀಲ್ ಏನಾದ್ರು ಬೆಳಿಗ್ಗೆ ಎಲ್ಲಾರ 11 ಗಂಟೆ ಇಲ್ಲ 10 ವರೆ ಎಲ್ಲ ಹೊರಟಾಗ ಮತ್ತೆ ಅಯ್ಯೋ ಆಫ್ ಮಾಡಿದ್ವಿ ಇಲ್ಲ, ಆಫ್ ಮಾಡಿರ್ತೀವಿ ಆದ್ರೂ ಅಂತ ಇದು ನೋಡ್ರಿ ಮರುಗಳು.
1: ಖಂಡಿತ ಖಂಡಿತ
2: ಹೀಗೆ ತೆಗೆದು ಮತ್ತೆ ಆಫ್ ಮಾಡಿದ್ವಿ, ಆಮೇಲೆ ಕನ್ಫರ್ಮ್ ಮಾಡ್ಕೊಂಡು ನೆಮ್ಮದಿಯಾಗಿ ಹೋಗೋದು ಎಲ್ಲರ ಹೊರಗಡೆ. ಈ ತರ ಆಗ್ತಾ ಇರ್ತ ಮತ್ತೆ ಹಾಲು ನರಿವು ಅಂತ ಹೇಳ್ತಾ ಇರ್ತೀವಿ ಬಿಡಿ, ಇವತ್ತು ಏನ್ರಿ ಇಷ್ಟು ನೀರಿದೆ ಹಾಲು, ಇಷ್ಟು ಗಟ್ಟಿ ಇದೆ, ಇಷ್ಟು ನೀರಿದೆ ಏನ್ರಿ ಅಂತ ಅವ್ರಿಗೆ ತಮಾಷೆ ಮಾಡ್ತಿದ್ವಿ. ಅವ್ರ ಡೈಲಿ ರಿಪೀಟ್ ಆಗ್ತಾನೆ
1: ಇರ್ತದೆ. ಅವ್ರು ಏನಂತಾರೆ ಆ ಕಡೆಯಿಂದ,
2: ಆಯ್ತು ಮೇಡಮ್ ಆಯ್ತ್ರಿ ಇನ್ನೊಂದ್ಸಲ ಕೊಡಂತ ಹೇಳಿ, ನಾಳೆ ಒಳ್ಳೇದು ಕೊಡ್ತೀನಿ, ನಾಳೆಯಿಂದ ಒಳ್ಳೇದು ಕೊಡ್ತೀನಿ ನಾಳೆಯಿಂದ ಅಂತಾನೆ ಇರ್ತಾರೆ, ನಾಳೆ ಅಂತ ಬರೀತೀನಿ ಅಲ್ತ ಡೈರಿ ಅಂತ ಸುಮ್ಮನೆ ತಮಾಷೆ ಮಾಡೋದು
1: ಅವ್ರಿಗೆ
2: ನಡೀತಾ ಇರುತ್ತೆ. ಅಯ್ಯೋ ಈಗ ಕೆಟ್ಟ ಬಿಡ್ತಕಂಡ್ರಿ ಹಾಲು ಅಂತ ಹಿಂಗೆ ಏನಾರ ಹೇಳ್ತಾ ಇರೋದು, ಅದ ಆಗ್ತಾ ಇರುತ್ತಲ್ಲ ಹಂಗೆ ರಿಪೀಟ್ ಆಗ್ತಾ ಇರ್ತಾವ ಅವೆಲ್ಲ ಲೈಫ್ ಅಲ್ಲಿ.
1: ಖಂಡಿತ
2: ಕೆಟ್ಟೋಗಿದೆ ಕಣ್ರಿ ಯಾಕೋ ಇವತ್ತು ಒಂದು ಹೋಗುದ್ರ ಅಂತ ಅವ್ರು ಹಂಗಂತಿರ್ತಾರೆ, ಆಯ್ತು ನಾಳೆಯಿಂದ ಕ್ಲೀನ್ ಆಗಿ ತಂದು ಕೊಡ್ತೀನಿ ಅಂತಾರೆ ಅವರು. ಹಿಂಗೆಲ್ಲ ಡೈಲಿ ನಡೀತಾನೆ ಇರುತ್ತೆ ರಿಪೀಟ್ ಆಗಿ.
1: ಇತ್ತೀಚೆಗೆ ಫನ್ನಿ ಆಗಿ ನಡೆದಿರುವಂತಹ ಒಂದು ಏನು ಯಾವ ಸಂದರ್ಭದಲ್ಲಿ ಫನ್ನಿ ಆಗಿ ಇನ್ಸಿಡೆಂಟ್ ಆಗಿದೆ?
2: ಫನ್ನಿ ಅಂದ್ರೆ
1: ಈಗ
2: ನಡೀತಾ ಇರುತ್ತೆ ಫನ್ನಿ ಶ್ವೇತಾ. ಪಾಪುಗೆ ನಮ್ಮ ಮೊಮ್ಮಗಳಿಗೆ ಅವಳು ಹಾಲು ಕುಡಿ ಅಂತ ಹೇಳಿದ್ರೆ ಇಲ್ಲ ನಾನು ಜ್ಯೂಸ್ ಕುಡಿತೀನಿ ಅಂತ ಹಾಲು ಅಂತ ಕುಡ್ಕೊಂಡು ಜ್ಯೂಸ್ ಅಂತ ಗಡಗಟ್ಟ ಕುಡ್ದೇ ಬಿಟ್ಲು.
1: ಓಕೆ,
2: ಮೂತರ ಜ್ಯೂಸ್ ಹಾಲು ಅಂತ ಅವಳು ಒಂಥರ ಇದ್ ಮಾಡ್ತಿರ್ತಾಳೆ, ಜ್ಯೂಸ್ ಅಂದ್ರೆ ಬಹಳ ಇಷ್ಟ ಅವಳಿಗೆ. ಹಂಗಾಗಿ ನಾವು ಜ್ಯೂಸ್ ತಗೋ ಅಂತ ಹೇಳ್ಕೊಟ್ಟ ಹಾಲು ಕೊಟ್ರೆ ಹಂಗಾಗಿ ಇಷ್ಟಪಟ್ಟು ಪಾಪ ಬಂದ್ಲು, ಅದ್ ನೋಡಿದ್ರೆ ಹಾಲಾಗಿತ್ತಾ
1: ಯಾವ ಕುಡಿಸ್ಬಿಟ್ರೆ ಅಂತ.
2: ಹಂಗೆ ನಡೀತಾ ಇರುತ್ತೆ ನಮ್ಗೆ ಮತ್ತೆ ಮಾರ್ಕೆಟ್ ತರಕಾರಿ ಅವರಿಗೂ ತರಕಾರಿಯವ್ರಿಗೆ ಗೊತ್ತಿರ್ತಾರ ಏನ್ರಿ ಇಷ್ಟ ಕೊಡ್ತಿರಲ್ರಿ ಇಷ್ಟ ಕೊಡ್ತಿರಲ್ಲ ಅಷ್ಟೇ ಕೊಡ್ರಿ ಕೊಡ್ರಿ ಇನ್ನೊಂದ್ ಅಂತೇಳಿ ಅವ್ರಿಗೂ ಒಂಥರ ತಮಾಷೆ ಮಾಡ್ಕೊಂತ ಇದ್ ಮಾಡ್ತಾನೆ ಇರ್ತೀವಿ. ಡೈಲಿ ನಿಂತಾ ಇರ್ತೀವಿ ರಿಪೀಟ್ ಶ್ವೇತಾ.
1: ಓಕೆ ಶಾಂತಾ ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಓಕೆ, ನಮ್ಮ ಶಾಂತಾ ಮೇಡಮ್ ಅವರು ಅವರ ಒಂದು ರಿಪೀಟ್ ಏನ್ ನಡೆಯುತ್ತೆ ಅಂತ ಅವರ ಒಂದು ಅನಿಸಿಕೆನ ತಿಳಿಸಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕಿರಣ? ಹಲೋ,
21: ಹಾಯ್, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಶೋಭಾ ಮೇಡಮ್, ಆಯ್ತಾ ತಿಂಡಿ?
21: ಚೆನ್ನಾಗಿತ್ತು ನಿಮ್ದು, ಅವಾಗ್ಲೇ ಅವ್ರ ಹತ್ರ ಮಾತಾಡ್ತಿದ್ದೆ, ಎಷ್ಟ್ ಹಠ ಮಾಡ್ತಾ ಇದ್ರಲ್ಲ ಪಾಪ ಅನ್ಸ್ಬಿಡ್ತು ನನ್ಗೆ.
1: ಖಂಡಿತ ಖಂಡಿತ. ಓಕೆ, ಇವತ್ತು ಇವಾಗ ಹಾ ತಿಂಡಿ ಆಯ್ತಪ್ಪ, ನಿಮ್ದಾಯ್ತಾ?
21: ನಾನು ತಿಂಡಿ ತಿಂತಾ ಇದ್ದೀನಿ, ಡೇಟ್ ಆಯ್ತು ಇವತ್ತು.
1: ಓ ಎಸ್, 11 ಗಂಟೆ ಆಯ್ತು ಅಲ್ಲೇ ಬರ್ತಾ ಇದ್ದೀನಿ, ಒಂದು 6 ನಿಮಿಷ. ಓಕೆ ಶೋಭಾ ಅವ್ರಿ, ನಿಮ್ಮನೇಲಿ ಯಾವ ಒಂದು ಕೆಲಸ ರಿಪೀಟ್ ಆಗಿ ನಡೀತಾ ಇರುತ್ತೆ, ಹಾಗೆ ನಿಮ್ಮ ಅಂದ್ರೆ ಮಕ್ಕಳು ಅಥವಾ ಮನೆಯವರಿಂದ ಬೈಸ್ಕೊಳ್ಳೋದಾಗ್ಲಿ ಅಥವಾ ಹೊಗಳ್ಸ್ಕೊಳ್ಳೋದಾಗ್ಲಿ ಯಾವ್ದು?
21: ನಮ್ಮ ಹೇಳಿದ ತಕ್ಷಣ ನೆನ್ಪಾಗಿದ್ದೆ ನಮ್ಮನೆಯವ್ರದೇನೆ, ಅವ್ರು ಏನ್ ಗೊತ್ತಾ ಒಂದ್ ಕೆಲಸ ಹೇಳಿದ್ರೆ ಮತ್ ಏನ್ ತರ್ಬೇಕು ಅಂತಾರ. ಇವತ್ ಈಗಿಂದ ಹೇಳ್ಬೇಕು ಅಂದ್ರೆ 8 ಗಂಟೆಯಿಂದನು ಹೇಳ್ತಾ ಇರೋದು, ಹೂವು ಈ ರೊಟ್ಟಿ ತಗೊಂಬರ್ರಿ ಅಂತ. ಮತ್ತೆ 9 ಗಂಟೆ ಏನ್ ತರ್ಬೇಕು ರೀ, ನೀವು ಹೊರಡ್ಬೇಕಾದ್ರೆ ಫೋನ್ ಮಾಡ್ರಿ, ನಾನು ಅವಾಗ ನಾವು ಹೇಳ್ರಿ ಅವಾಗ ಹೇಳ್ತೀನಿ ಅಂತ. ಮತ್ತೊಂದ್ಸರಿ ಹೇಳ್ತೀನಿ, ಮತ್ತೆ ಏನ್ ತರ್ಬೇಕು ಅಂದೇನ ನೀನು? ನಾವ್ ಬಿದ್ದು ಬಿದ್ದು ಮಕ್ಕಳೆಲ್ಲ ನಗ್ತಾ ಇರ್ತೀವಿ, ಅಪ್ಪಾಜಿ ನಿಮ್ಗೆಲ್ಲ ಹೊರಟ್ ಗಾಡಿ ಸ್ಟಾರ್ಟ್ ಮಾಡ್ತೀರ ಅವಾಗ ಕೇಳೋ
1: ಅಲ್ಲ, ಅಷ್ಟಕ್ ನಿಂತ್ರೆ ಪರವಾಗಿಲ್ಲ, ಆ ಸ್ಪಾಟ್ ಹೋಗಿ ಮತ್ತೆ ಫೋನ್ ಮಾಡಿ ಏನ್ ತರ್ಬೇಕು
21: ಅದು ನಡೆಯುತ್ತೆ. ಫೋನ್ ಮಾಡಿ ಏನ ಹೇಳ್ತೀರ ನೀನು?
1: ಸೂಪರ್
21: ಅಮ್ಮ, ನಕ್ಕು ಈ ವಿಷಯದಲ್ಲಿ ನಕ್ಕು ನಕ್ಕು ಬಿದ್ದಿದ್ದೀವಿ ಕಂಡ್ರೆ ನಾವು.
1: ಓಕೆ,
21: ನೀವು ನಿಜವಾಗ ಖಂಡಿತ ನೀವು ಹೋಗಿ ಮತ್ ಫೋನ್ ಮಾಡ್ತೀರಾ ನೋಡ್ರಿ ಇದ್ದೆ, ಮತ್ತೆ ಅದು
1: ಆಗಿರುತ್ತೆ. ತುಂಬಾ ಚೆನ್ನಾಗಿ, ಇದೊಂಥರ ಫನ್ನಿ ಅಂತಾನೆ ಹೇಳ್ಬೋದು ಅಲ್ವಾ?
21: ಕಾಮಿಡಿ ಆಗಿ ತಗೊಳ್ತೀವಿ.
1: ಖಂಡಿತ ಖಂಡಿತ. ಥ್ಯಾಂಕ್ ಯು ಥ್ಯಾಂಕ್ ಯು ಶೋಭಾ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್ ಶೋಭಾ ಅವರು, ಅವರ ಮನೆಯವರಿಗೆ ಅಂದ್ರೆ ಏನು ಮಾಡಕ್ ಆಗೋದಿಲ್ಲ, ಕೆಲವೊಂದು ಸಂದರ್ಭನೇ ಹಂಗಿರುತ್ತೆ, ಒಂಥರ ಅಭ್ಯಾಸ ರೊಟೀನ್ ಆಗೋಗ್ಬಿಟ್ಟತ್ತೆ, ರಿಪೀಟ್ ಆಗ್ತಾನೆ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರು ಅವರ ಒಂದು ರಿಪೀಟ್ ಕತೆಗಳನ್ನು ನೀವು ಕೇಳಿಸ್ಕೊಂಡ್ರಿ. ಹಾಗೆ ನನಗೆ ಒಬ್ರು ಕೇಳಿದ್ದಾರೆ, ಮೇಡಮ್ ನಿಮಗೆ ಏನು ರಿಪೀಟ್ ಆಗುತ್ತೆ ಅಂತ. ನಾನು ಆಗಲೇ ಹೇಳಿದೆ, ಮೊಬೈಲ್ ಚಾರ್ಜ್ ಹಾಕಿ ಸ್ವಿಚ್ಚೇ ಆನ್ ಮಾಡಿರಲ್ಲ ಇದೊಂದು. ಹಾಗೆ ನನ್ನ ಗಾಡಿ ಕೀ, ಏನು ಸ್ಕೂಟಿ ಕೀನ ಸಿಕ್ಸ್ಬಿಟ್ಟು ಹೊರಗಡೆ ಎಲ್ಲ ಮನೆ ಲಾಕ್ ಎಲ್ಲ ಹಾಕಿರ್ತೀನಿ, ಅಯ್ಯೋ ಗಾಡಿ ಕೀದು ಏನೇ ಸ್ಕೂಟಿ ಕೀನೇ ತೊಗೊಂಡಿಲ್ಲ ಅಂತ ಮತ್ತೆ ಮನೆ ಬಾಗಿಲು ಓಪನ್ ಮಾಡಿ ಕೀ ತಗೊಳ್ಳೋದು ಎಷ್ಟೊಂದು ಸರಿ ಆಗಿದೆ ಇದು ಸಾಕಷ್ಟು ಸರಿ ನನಗೆ ಈ ನನ್ನ ರಿಪೀಟ್ ಕತೆ ಆಗಿರುತ್ತೆ ಎಲ್ಲರ ಮನೇಲೂ ಈ ಥರ ಆಗ್ತಿರುತ್ತೆ ಬಟ್ ಏನಪ್ಪ ಅಂತಂದರೆ ನಾವು ಎಷ್ಟೇ ಕಾನ್ಷಿಯಸ್ ಆಗಿದ್ರು ಈ ಥರ ಆಗ್ತಾಯಿರತ್ತೆ ಅಂತಂದಮೇಲೆ ಅದಕ್ಕೊಂದು ಕೆಲವೊಂದು ಎಕ್ಸಸೈಸ್ ಇದಾವಂತೆ ನನಗೂ ಗೊತ್ತಿಲ್ಲ ಟ್ರೈ ಮಾಡಬೇಕು ನಾನು ಕೂಡ ಅದು ಮುದ್ರೆ ಅಂತ ಹೇಳ್ತೀವಲ್ಲ ಸೊ ಅದು ಒಂದು ಡೈಲಿ ಆ ಮುದ್ರೆನ ಪ್ರಾಕ್ಟೀಸ್ ಮಾಡಿದ್ರೆ ಸ್ವಲ್ಪ ನೆನಪಿನ ಶಕ್ತಿ ಹಾಗೆ ಏನು ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಆ ರಿಪೀಟ್ ಮಾಡೋ ಕೆಲಸಗಳು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ನಾನು ಟ್ರೈ ಮಾಡಿಲ್ಲ ನಿಮಗೇನಾದ್ರು ಗೊತ್ತಿದ್ರೆ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಒಂದು ಏನು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಜೀವನ ಅಂದರೆ ಹಾಗೆ ಅಲ್ವಾ ಕೆಲವು ದಿನಚರಿ ರಿಪೀಟ್ ಆಗ್ತಾ ಇರತ್ತೆ ಬೋರ್ ಆಗಿ ಆಗ್ತಿದೆ ಅಂತ ಬೇಜಾರು ಮಾಡಿಕೊಳ್ಳದೆ ಖುಷಿಯಾಗಿರಬೇಕು ಆ ರಿಪೀಟ್ ಕೆಲಸಗಳಲ್ಲೇ ಒಂದು ಹೊಸ ನಗುವನ್ನು ಒಂದು ಹೊಸ ಪ್ರೀತಿಯನ್ನು ಹುಡ್ಕೊಳ್ಬೇಕು ಅಷ್ಟೇ ಅಂತ ನಾನು ಹೇಳ್ತೀನಿ ಪ್ರತಿದಿನ ಅದೇ ಕೆಲಸಗಳಾದರೂ ಅದನ್ನು ಮಾಡೋ ನಮ್ಮವರ ಮುಖದಲ್ಲಿ ಒಂದು ಸಣ್ಣ ನಗು ಮೂಡಿಸೋದ್ರಲ್ಲಿ ಒಂಥರ ಅಸಲಿ ಬ್ಯೂಟಿ ಇದೆ ಅಂತಲೇ ಹೇಳ್ಬೋದು ಜೀವನದಲ್ಲಿ ಸುಖ ದುಃಖ ಏಡು ಬೀಳುಗಳು ರಿಪೀಟ್ ಆಗ್ಬೋದು ಆದರೆ ನಮ್ಮ ಮುಖದ ಮೇಲೆ ನಗು ಮಾತ್ರ ಯಾವತ್ತಿಗೂ ಒನ್ ವೇ ಆಗಿರಬೇಕು ಅಲ್ವಾ ಯಾವತ್ತಿಗೂ ಕಮ್ಮಿ ಆಗಬಾರ್ದು ಅಂತ ಹೇಳ್ತಾ ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ, ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
3: ಭಾರತದ ಪ್ರತಿ ಎರಡನೇ ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರೂ ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ? ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು, ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ?
4: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ? ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ, ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ.
3: ಈಗ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾನ್ಸರ್ ಅನ್ನು ಸೋಲಿಸುವ ಸಮಯ. ತಪಾಸಣೆ ಮಾಡಿಸಿಕೊಳ್ಳಿ, ಏಕೆಂದರೆ ರೋಗ ನಿರ್ಣಯವೇ ಗೆಲುವು, ಮತ್ತು ರೋಗ ನಿರ್ಣಯದಿಂದ ಚಿಕಿತ್ಸೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ನಾರಾಯಣ ಹೆಲ್ತ್ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ.
4: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎನ್ಟಿ ರಸ್ತೆ, ಹರಕೆರೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9986756611. ಸಂಖ್ಯೆ ಮತ್ತೊಮ್ಮೆ 9986759661.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನ ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೇನೆ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನ ಬರೆಯೋದಕ್ಕೆ, ಕಥೆಯನ್ನ ಓದೋದಕ್ಕೆ ಅಂತಾನೆ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನ ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ, ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನ ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನ ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನ ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗೆ ಆ ಕಥೆಯನ್ನ ನಿಮ್ಗೆ ಕೂಡ ಹೇಳೋಣ, ನಿಮ್ ಜೊತೆ ಕೂಡ ಕಥೆಯನ್ನ ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದ್ರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನ್ ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ನಾನು ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ಪ್ರೇರಣಾ ಅಂತ ಹೇಳಿ ಕಥೆಯನ್ನ ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಕಥೆಯ ಶೀರ್ಷಿಕೆ ಪ್ರೇರಣಾ. ಬಿಡಿ ನನ್ನ, ನಾನು ಸಾಯ್ಬೇಕು ಎಂದು ಒಂದೇ ಸಮನೆ ಕಿರುಚಾಡುತ್ತಿದ್ದಳು ಪ್ರೇರಣಾ. ಯಾಕಮ್ಮ ಹೀಗೆಲ್ಲ ಆಡ್ತಿದ್ಯಾ, ಏನೂ ಆಗಿಲ್ಲ ಕಣು ಪುಟ್ಟ ನಿನಗೆ ಎಂದು ಪ್ರೇರಣಾ ಅಪ್ಪ ಅಮ್ಮ ಸಮಾಧಾನ ಮಾಡ್ತಿದ್ರು. ಅಪ್ಪ ಏನೂ ಆಗಿಲ್ಲ, ಇನ್ನೇನು ಉಳಿದಿದೆ, ಎಲ್ಲಾನು ಮುಗ್ದು ಹೋಯ್ತು, ಎಲ್ಲ ಕಡೆ ಓಡಾಡ್ಕೊಂಡಿದ್ದು ಪ್ರೇರಣಾ, ಇನ್ನು ಮೂಲೆ ಗುಂಪು ಅಪ್ಪ, ಸೋತೋದೆ ಅಪ್ಪ, ನಿಮ್ಮ ಮಗಳು ಸೋತು ಹೋದ್ಲು ಎಂದು ಒಂದೇ ಸಮನೆ ಅಳುತ್ತಾ ಕಿರುಚಾಡುತ್ತಾ ಹೇಳುವಾಗ ಹೆತ್ತವರ ಕರುಳು ಚುರುಕ್ ಎಂದಿತು. ಅದೇ ದುಃಖದಲ್ಲಿ ಇರುವಾಗ ಪ್ರೇರಣಾ ಅಲ್ಲೇ ಇದ್ದ ಕತ್ತರಿ ತೆಗೆದುಕೊಂಡು ಇನ್ನೇನು ಕೈ ಕುಯ್ದುಕೊಳ್ಳಬೇಕು ಎನ್ನುವಷ್ಟರಲ್ಲಿ ಪ್ರಖ್ಯಾತ್ ಬಂದು ತಡೆದು ಕೆನ್ನೆಗೆ ಬಾರಿಸಿದ. ಏನ್ರಿ ಆಗಿದೆ ನಿಮ್ಗೆ? ನಿಮ್ಮ ಅಪ್ಪ ಅಮ್ಮ ನಾನು ಇಷ್ಟು ಕಷ್ಟಪಟ್ಟು ಉಳಿಸ್ಕೊಂಡಿದ್ದಕ್ಕೇನಾ? ಸಾಯೋ ಹಾಗಿದ್ದಿದ್ರೆ ನಾವು ನಿಮ್ಮನ್ನಲ್ಲೇ ಬಿಟ್ಟು ಬರ್ಬೋದಿತ್ತು. ಯಾಕ್ರಿ ನಿಮ್ಗೆ ನಮ್ಮ ಪ್ರೀತಿ ಅರ್ಥ ಆಗ್ತಾ ಇಲ್ವಾ? ಇವಾಗ ಸಾಯೋ ಅಂತದ್ದಾದ್ರೂ ಏನಾಗಿದೆ ನಿಮ್ಗೆ ಹೇಳಿ? ಇನ್ನೇನು ಉಳಿದಿದೆ ಪ್ರತಿ, ಎಲ್ಲ ಮುಗ್ದೋಯ್ತು, ನನ್ನಿಂದ ಇನ್ನು ಯಾವ ಕೆಲಸನೂ ಮಾಡೋಕ್ಕಾಗಲ್ಲ, ಇನ್ನೊಬ್ಬರ ಸಹಾಯದಿಂದ ಬಾಳ್ಬೇಕು, ಅದು ಸಾಧ್ಯವಿಲ್ಲ, ಇನ್ನು ಮದುವೆ ಖಂಡಿತ ಸಾಧ್ಯ ಇಲ್ಲ, ನನ್ನನ್ನು ಮರೆತು ಬೇರೆ ಹುಡುಗಿನ ಮದುವೆ ಆಗಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಿದ್ಲು. ಏನೂ ಆಗಿಲ್ಲ ನಿಮ್ಗೆ, ಕಳೆದುಕೊಂಡಿದ್ದು ಕಾಲುಗಳು ಮಾತ್ರ ಪ್ರೇರಣಾ ಅವರೇ, ನಿಮ್ಮಂತಹ ಆದರ್ಶ ವ್ಯಕ್ತಿ ಸ್ಫೂರ್ತಿಯ ಪ್ರತೀಕ, ನಿಮ್ಮ ಕನಸು ನಿಮ್ಮ ಜೊತೆ ಇದೆ, ನಾನು ಮತ್ತೆ ನಿಮ್ಮ ತಂದೆ ತಾಯಿ ಕೂಡ ಇದ್ದಾರೆ, ಬದಲಾಗಿರುವುದು ನಿಮ್ಮ ಮನಸ್ಸು, ಅದನ್ನ ಸರಿದಾರಿಗೆ ತನ್ನಿ. ಕಾಲಿಲ್ಲದಿದ್ರೆ ಏನಂತೆ, ಕಾಲಿಲ್ಲದ ಎಷ್ಟೋ ಜನ ಇದ್ದಾರೆ ನಮ್ಮ ದೇಶದಲ್ಲಿ, ಸಾಧನೆಯ ಹಾದಿ ಹಿಡಿದು ಇಂದು ದೇಶಕ್ಕೆ ಹೆಮ್ಮೆ ಪಡುವಂತೆ ಮಾಡಿದ್ದಾರೆ. ಇದನ್ನೆಲ್ಲ ನಾನು ಹೇಳಬೇಕು ಅಂತಿಲ್ಲ, ನಿಮ್ಮ ಆಸೆ ಕನಸುಗಳು ಏನಾಯ್ತು? ಜನರಿಗೆ ಸ್ಫೂರ್ತಿಯ ಚಿಲುಮೆ ಆಗಿದ್ದ ಪ್ರೇರಣಾ ಎಲ್ಲಿ ಹೋದ್ರು ಹೇಳಿ ಪ್ರೇರಣಾ, ಮಾತಾಡಿ. ಇನ್ನು ಮದುವೆ, ನಾನು ನಿಮ್ಮನ್ನ ಬಿಟ್ಟು ಬೇರೆ ಯಾರನ್ನು ಪ್ರೀತಿಸಲ್ಲ, ಮದುವೆ ಆಗಲ್ಲ, ನಾನು ಈಗಾಗಲೇ ನಿಮ್ಮನ್ನ ನನ್ನ ಮನಸ್ಸಿನಲ್ಲಿ ಕೂರಿಸಿ ದಿನ ಪೂಜೆ ಮಾಡ್ತಿರೋ ನನ್ನ ದೇವತೆಯನ್ನ ಮರೆತು ಬೇರೆಯವರನ್ನ ಒಪ್ಪೋದು ಅಸಾಧ್ಯವಾದ ಮಾತು. ಹಾಗಲ್ಲ ಪ್ರತಿ, ಹಾಗೂ ಇಲ್ಲ ಹೀಗೂ ಇಲ್ಲ, ನನಗೆ ನಾನು ಇಷ್ಟಪಟ್ಟ ಸ್ಫೂರ್ತಿಯ ಚಿಲುಮೆಯಂತಿದ್ದ, ಎಲ್ಲರಿಗೂ ಸಹಾಯ ಮಾಡುವ ಉದಾರ ಮನೋಭಾವ ಉಳ್ಳ, ಕನಸಿನ ಕೂಸು ಹುಟ್ಟು ಹಾಕುವ ಪಣ ತೊಟ್ಟು, ಅನಾಥ ಹಾಗೆ ಅಂಗವಿಕಲರಿಗೆ ತಾಯಿ ಆಗುವ ಕನಸು ಹೊತ್ತು, ನಿಸ್ವಾರ್ಥ ಸೇವೆ ಮಾಡುವ ಮೂಲಕ ದೇಶಕ್ಕೆ ಮಾದರಿಯಾಗಿ ಬಾಳಬೇಕು ಎಂಬ ಕನಸು ಕಂಡಿದ್ದ ನನ್ನ ದೇವತೆ ನನಗೆ ಬೇಕು, ನೀನು ನನ್ನ ಪ್ರೇರಣಾ ಅಲ್ಲ ಎಂದು ಒಂದೇ ಸಮನೆ ನುಡಿದು ಕಣ್ಣೀರು ಒರೆಸಿಕೊಂಡು ಹೊರಗೆ ಓಡಿದನು. ಹೌದು ಅಲ್ವಾ, ಎಲ್ಲರಿಗೂ ಸ್ಫೂರ್ತಿಯ ಮಾತುಗಳನ್ನು ಹೇಳಿ ಜೀವನದಲ್ಲಿ ಮುಂದೆ ಬರುವ ದಾರಿ ತೋರಿಸುವ ನಾನು ಇಂದು ಈ ಥರ ಯೋಚಿಸ್ತಿದ್ದೀನಿ. ಛೇ, ನನ್ನ ಇದೇ ಗುಣವನ್ನು ಮೆಚ್ಚಿ ಅಲ್ವೇ ಪ್ರಖ್ಯಾತವರು ನನ್ನನ್ನು ಇಷ್ಟಪಟ್ಟು ಅವರ ತಂದೆ ತಾಯಿಯನ್ನು ಕಷ್ಟಪಟ್ಟು ಒಪ್ಪಿಸಿ ನನಗೆ ಪ್ರೇಮ ನಿವೇದನೆ ಮಾಡಿ ಮದುವೆ ತನಕ ಬಂದು ಇನ್ನೇನು ಒಂದು ವಾರದಲ್ಲಿ ಮದುವೆ ಎನ್ನುವಾಗ, ಮದುವೆಗೆ ಕರೆಯಲು ಹೋಗಿದ್ದಾಗ ಒಂದು ಅಪಘಾತ ನನ್ನನ್ನು ಇಂದು ಇಂತಹ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ. ಹಾಗಾದ್ರೆ ಈ ಕಥೆ ಮುಂದೇನಾಗುತ್ತೆ, ಪ್ರೇರಣಾ ಜೀವನ ಹೇಗೆ ಸರಿ ಹೋಗುತ್ತೆ, ಅವಳಿಗೆ ಜೀವನದಲ್ಲಿ ಆತ್ಮವಿಶ್ವಾಸ ಬರುತ್ತೋ ಇಲ್ವೋ, ಕಳೆದುಕೊಂಡ ಕಾಲು ಮತ್ತೆ ಬರುತ್ತೋ ಇಲ್ವೋ, ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಹೇಳ್ತಾ ಇರುವ ಕಥೆ ಪ್ರೇರಣಾ ಎನ್ನುವಂತಹ ಕಥೆಯನ್ನು ಹೇಳ್ತಾ ಇದ್ದೆ. ಹಾಗಿದ್ರೆ ಕಥೆ ಮುಂದೆ ಏನಾಗುತ್ತೆ ಏನು ಅನ್ನುವುದನ್ನು ನೋಡೋಣ. ಹೌದು ಪ್ರತಿ, ಹೌದು ಪ್ರತಿ ಹೇಳಿದ್ದು ಸರಿ. ನನ್ನ ಕಾಲುಗಳು ಸತ್ತು ಬಿದ್ದಿದೆ, ನನ್ನ ಆಸೆ ಕನಸುಗಳು ಇನ್ನೂ ಜೀವಂತವಾಗಿದೆ. ಹೌದು, ಎಲ್ಲರಿಗೂ ಸ್ಫೂರ್ತಿಯನ್ನು ತುಂಬುತ್ತಿದ್ದ ನಾನು ಇಂದು ನನಗೇ ಸ್ಫೂರ್ತಿಯನ್ನು ತುಂಬಬೇಕಿದೆ. ನನ್ನೊಂದಿಗೆ ನಾನಾಗಿರುವ ಆಸೆ, ನನ್ನೊಂದಿಗೆ ನಾನಿರುವ ನನ್ನ ಆಸೆ ಕನಸುಗಳು ಇರುವಾಗ, ಪ್ರೀತಿಸುವ ಜೀವಗಳು ಇರುವಾಗ ಕಾಲುಗಳು ಇಲ್ಲ ಅನ್ನುವುದಕ್ಕಾಗಿ ನಾನು ಸಾಯುವುದು ಸರಿಯಲ್ಲ. ಇಲ್ಲ ಇಲ್ಲ ಇಲ್ಲ, ತಪ್ಪು. ಆತ್ಮಹತ್ಯೆಗೆ ಪ್ರಯತ್ನಿಸಿದ ಎಷ್ಟೋ ಜನ

ಅದಕ್ಕೆ ಬದುಕುವ ದಾರಿ ತೋರಿಸಿದ ನಾನು. ಇಂದು ಅದೇ ಹಾದಿ ಹಿಡಿದ್ರೆ ಛೆ, ಎಷ್ಟು ದೊಡ್ಡ ತಪ್ಪು. ಪ್ರತಿ, ಅಪ್ಪನನ್ನ ಕರೀರಿ, ಅಪ್ಪ ಪ್ಲೀಸ್ ಬನ್ನಿ ಎಂದಾಗ ಅಲ್ಲೇ ಕುಳಿತಿದ್ದ ಪ್ರಖ್ಯಾತ್ ಒಳಗೆ ಬಂದನು. ನಾನು ಸಾಯಲ್ಲ ಪ್ರತಿ, ನಾನು ಸಾಯಲ್ಲ. ನನ್ನ ಕನಸಿನ ಕೂಸು ಇನ್ನು ಒಂದು ವಾರದಲ್ಲಿ ಪ್ರಾರಂಭವಾಗಬೇಕು. ನಾನು ಹೋದ್ರೆ ಅವರನ್ನೆಲ್ಲ ನೋಡ್ಕೊಳ್ಳುವವರು ಯಾರು? ತಂದೆ ತಾಯಿ ಇಲ್ಲದ ಮಕ್ಕಳಿಗೆ ನಾನೇ ಎಲ್ಲ ಆಗಿರುವಾಗ ಮತ್ತೆ ನಾನ್ ಸತ್ರೆ? ಅವರು ಅನಾಥರಾಗ್ತಾರೆ. ಇಲ್ಲ ಪ್ರತಿ, ಹಾಗೆ ಆಗಲ್ಲ. ಕ್ಷಮಿಸಿ ಪ್ರತಿಯವರೇ, ಅಪ್ಪ ಅಮ್ಮ ಕ್ಷಮಿಸಿ ನನ್ನ. ಪ್ರತಿ, ನೀವು ನನ್ನ ಕಣ್ಣು ತೆರೆಸಿದಿರಿ, ನಿಮಗೆ ಎಷ್ಟು ಧನ್ಯವಾದ ಸಮರ್ಪಿಸಿದ್ರು ಕಮ್ಯೆ ಎಂದಾಗ, ನೀವು ಹೇಳಿದ ಮಾತನ್ನ ನಿಮಗೆ ನಾನು ಹೇಳೋ ಪ್ರಮೇಯ ಬಂತು ಪ್ರೇರಣಾ ಅವರೇ. ಎಲ್ಲ ನಿಮ್ಮ ಮಾತುಗಳೇ, ನನ್ನದೇನೂ ಇಲ್ಲ. ನನಗೆ ನನ್ನ ಪ್ರೇರಣಾ ಅವರು ಮರಳಿ ಸಿಕ್ಕರೆ ಅಷ್ಟೇ ಸಾಕು. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ ಪ್ರಖ್ಯಾತ್ ಮತ್ತೆ ಪ್ರೇರಣಾ ಮದುವೆ ಸರಳವಾಗಿ ನಡೆಯಿತು. ತಾನೇ ತನ್ನ ಹೆಂಡತಿಗೆ ಬೆಂಬಲವಾಗಿ ನಿಂತು ಧೈರ್ಯ ತುಂಬುತ್ತಿದ್ದ. ಎಂತಹ ಸಂದರ್ಭ ಬಂದಾಗಲೂ ಅವಳ ಕೈಬಿಡಲಿಲ್ಲ. ಇದೇ ಕಾರಣಕ್ಕೆ ಪ್ರೇರಣಾ ಕನಸಿನ ಕೂಸು ಪ್ರಾರಂಭಿಸಿ ಸ್ಫೂರ್ತಿಯ ಪ್ರತೀಕವಾಗಿ ಅಲ್ಲಿನ ಮಕ್ಕಳಿಗೆ ತಾಯಾದಳು. ಪ್ರಖ್ಯಾತಿ ಎಲ್ಲರಿಂದ ತಂದೆಯ ಸ್ಥಾನ ಪಡೆದನು. ಸ್ಫೂರ್ತಿಯ ಪ್ರತಿಮೆಯಂತಿದ್ದ ಪ್ರೇರಣಾಗೆ ಪ್ರಖ್ಯಾತ್ನ ಮುಖಾಂತರ ಕೇಳಿದ ತನ್ನದೇ ಸ್ಫೂರ್ತಿಯುತ ಮಾತುಗಳಿಂದ ಸಾವಿನ ಅಂಚಿನಿಂದ ಮರಳಿ ದೊರಕಿದಳು. ಅಂಗವಿಕಲ ಮಕ್ಕಳಿಗೆ ಹಾಗೆಯೇ ಅನಾಥ ಮಕ್ಕಳಿಗೆ ತಮ್ಮದೇ ಕಾಲಿನಲ್ಲಿ ನಿಲ್ಲುವಂತಹ ಧೈರ್ಯವನ್ನ ತುಂಬಿ, ಕತ್ತಲೆಯಲ್ಲಿ ಮುಳುಗಿದ್ದ ಮಕ್ಕಳಿಗೆ ಬೆಳಕನ್ನ ತೋರಿಸಿ ಅವರಿಗೂ ಬದುಕುವ ದಾರಿಯನ್ನ ಕಲಿಸಿಕೊಟ್ಟಳು. ಯಾರಿಂದ ಏನನ್ನ ಬಯಸದೆ ತಮ್ಮ ಬದುಕಿನಲ್ಲಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸುವಲ್ಲಿ ಪ್ರೇರಣಾ ಎಲ್ಲರಿಗೂ ಪ್ರೇರಣೆಯಾದಳು. ಎಂತಹ ಅದ್ಭುತವಾಗಿರುವ ಒಂದು ಸ್ಫೂರ್ತಿದಾಯಕ ಕತೆ ಇದಾಗಿತ್ತು ಅಲ್ವಾ ಸ್ನೇಹಿತರೆ? ಈ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು, ಹಾಗೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9686927960 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಪಿಲಿ ಬಣ್ಣದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ, ನದಿ ಕಾಡು, ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು

0: ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
1: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರು ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
1: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
5: Our difficulty, as I said, is not about the ultimate future. Our difficulty is how to make the heterogeneous mass

ಎಲ್ರಿಗೂ ನಮಸ್ಕಾರ. ಅಂಬೇಡ್ಕರ್ ಓದಿಸರಣಿಗೆ ನಿಮಗೆಲ್ರಿಗೂ ಸ್ವಾಗತ. ನಾನು ಎಚ್ ಆರ್ ರಮೇಶ್, ಇಂಗ್ಲಿಷ್ ಸಹಾಯಕ ಪ್ರಾಧ್ಯಾಪಕ, ಎಫ್ ಎಂ ಕೆ ಎಂ ಸಿ ಕಾಲೇಜು, ಮಡಿಕೇರಿ. ಅಂಬೇಡ್ಕರ್ ಅವರು ಔರಂಗಾಬಾದ್ನಲ್ಲಿ ಇಂಗ್ಲಿಷ್ ಭಾಷೆಯ ಪ್ರಾಮುಖ್ಯತೆಯನ್ನು ಕುರಿತು ಮಾಡಿದ ಭಾಷಣದ ಪತ್ರಿಕಾ ವರದಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತಿದ್ದೇನೆ. ಇದು ಅವರ ಭಾಷಣದ ಪತ್ರಿಕಾ ವರದಿ. ಏನೇ ಆದರೂ ಇಂಗ್ಲಿಷ್ ಭಾಷೆಯನ್ನು ಉಳಿಸಿಕೊಳ್ಳಿ ಎನ್ನುವ ಶೀರ್ಷಿಕೆಯಡಿಯಲ್ಲಿ 1953 ಜುಲೈ 4 ದ ನ್ಯಾಷನಲ್ ಸ್ಟ್ಯಾಂಡರ್ಡ್ ಪತ್ರಿಕೆಯಲ್ಲಿ ಪ್ರಕಟಗೊಂಡಿದೆ. ಏನೇ ಆದರೂ ಇಂಗ್ಲಿಷ್ ಭಾಷೆಯನ್ನು ಉಳಿಸಿಕೊಳ್ಳಿ. ಶಾಲೆ ಮತ್ತು ಕಾಲೇಜುಗಳಲ್ಲಿ ಏನೇ ಆದರೂ ಇಂಗ್ಲಿಷ್ ಭಾಷೆಯನ್ನು ಬೋಧನಾ ಮಾಧ್ಯಮವನ್ನಾಗಿ ಉಳಿಸಿಕೊಳ್ಳಬೇಕೆಂದು ಭಾರತದ ಮಾಜಿ ಕಾನೂನು ಸಚಿವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಓದಿಸಿದರು. ಡಾಕ್ಟರ್ ಅಂಬೇಡ್ಕರ್ ಅವರು ಸಂದರ್ಶನವೊಂದರಲ್ಲಿ ಇಂಗ್ಲಿಷ್ ಭಾಷೆಯು ಅತ್ಯಂತ ಶ್ರೀಮಂತ ಭಾಷೆ ಎಂದು ಹೇಳುತ್ತಾ, ಶಾಲೆ ಮತ್ತು ಕಾಲೇಜುಗಳಲ್ಲಿ ಇಂಗ್ಲಿಷ್ ಭಾಷೆಯ ಬದಲಾಗಿ ಹಿಂದಿಯನ್ನೂ ಸೇರಿದಂತೆ ಬೇರೆ ಯಾವ ಭಾಷೆಯನ್ನೂ ಬಳಸಲು ಸಾಧ್ಯವಿಲ್ಲ ಎಂಬುದು ನನ್ನ ನಂಬಿಕೆ ಎಂದರು. ಔರಂಗಾಬಾದಿನ ಪೀಪಲ್ಸ್ ಎಜುಕೇಷನ್ ಸೊಸೈಟಿಯ ಸಂಸ್ಥಾಪಕ ಅಧ್ಯಕ್ಷರೂ ಆದ ಡಾಕ್ಟರ್ ಅಂಬೇಡ್ಕರ್ ಅವರು ಔರಂಗಾಬಾದಿನ ಕಾಲೇಜಿನಲ್ಲಿ ಹಿಂದಿಯನ್ನಾಗಲಿ ಅಥವಾ ಇನ್ನಾವುದೇ ಸ್ಥಳೀಯ ಭಾಷೆಯನ್ನು ಬೋಧನಾ ಭಾಷೆಯನ್ನಾಗಿ ಬಳಸಲು ಅವಕಾಶವನ್ನು ನೀಡುವುದಿಲ್ಲ ಎಂದು ಹೇಳಿದರು. ಇಂಗ್ಲಿಷ್ ಭಾಷೆಯೇ ಬೋಧನಾ ಭಾಷೆಯಾಗಿ ಮುಂದುವರಿಯುವುದು ಎಂದು ಅವರು ತಿಳಿಸಿದರು.

ಭಾರತೀಯ ಭಾಷೆಗಳ ಬಗ್ಗೆ ಮಾತನಾಡುತ್ತಾ ಹಿಂದಿ ಭಾಷೆಯ ಸ್ಥಾನವನ್ನು ಬೇರಾವ ಭಾರತೀಯ ಭಾಷೆಯೂ ಆಕ್ರಮಿಸಲು ಸಾಧ್ಯವಿಲ್ಲ ಎಂದರು. ಹಿಂದಿ ಭಾಷೆಗೆ ಇನ್ನೂ ಅಭಿವೃದ್ಧಿಯಾಗುವ ಅವಕಾಶವಿರುವುದರಿಂದ ಅದನ್ನು ತಾವು ಆಯ್ದುಕೊಂಡಿರುವುದಾಗಿ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದರು. ಆದರೂ ಇಂಗ್ಲಿಷ್ ಭಾಷೆಗೆ ಇರುವ ಸಾಹಿತ್ಯವಾಗಲಿ ಆಳವಾಗಲಿ ಹಿಂದಿ ಭಾಷೆಗೆ ಇಲ್ಲ ಎಂದು ಅವರು ಹೇಳಿದರು. ಹಿಂದಿ ಭಾಷೆಯನ್ನು ಶ್ರೀಮಂತಗೊಳಿಸಲು ಮತ್ತು ಅದರ ಪದ ಸಂಪತ್ತನ್ನು ಹೆಚ್ಚಿಸಲು ಸಮರ್ಥರಾದ ವ್ಯಕ್ತಿಗಳನ್ನೊಳಗೊಂಡ ಹಿಂದಿ ಅಕಾಡೆಮಿಯೊಂದನ್ನು ಸ್ಥಾಪಿಸಬೇಕು ಎಂದು ಅವರು ನುಡಿದರು. ಎಲ್ರಿಗೂ ಧನ್ಯವಾದಗಳು.

ಶೀರ್ಷಿಕೆ ಮನುಷ್ಯತ್ವದ ಹಕ್ಕು ಪಡೆಯಲು ಅನ್ಯಾಯದ ವಿರುದ್ಧ ಬಂಡೇಳಿ. ಸ್ವಾಭಿಮಾನ ಸಂರಕ್ಷಕ ಪರಿಷತ್ತಿನ ಅಧಿವೇಶನ ನಾಸಿಕ್ ಜಿಲ್ಲೆಯ ವತಿಯಿಂದ ಚಿತ್ತಗಾಂವ್ನಲ್ಲಿ ಕಳೆದ ಭಾನುವಾರ ಅಂದರೆ 26 ಮೇ 1929 ಜರುಗಿತು. ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು. ಈ ಪರಿಷತ್ತಿಗೆ ಸುಮಾರು 6,000 ಪ್ರೇಕ್ಷಕರು ಹಾಗೂ ಪ್ರತಿನಿಧಿಗಳು ಸೇರಿದ್ದರು. ನಾಸಿಕ್ನಿಂದ ಪ್ರೊಫೆಸರ್ ಸಬನೀಸ್, ಮೆಸರ್ಸ್ ಗಾಯಕವಾಡ, ಶೇಟರಣ ಕಾಂಬೆ, ಕಾಳೆ ಮತ್ತು ಪಶ್ಚಿಮ ದೇವಳಾಲಿಯಿಂದ ಸ್ವಯಂ ಸೇವಕರ ಪಥಕ ಹಾಗೂ ಮುಂಬಯಿಯಿಂದ ಸಮತಾ ಪತ್ರಿಕೆಯ ಸಂಪಾದಕರಾದ ಶ್ರೀ ದೇವರಾವ್ ನಾಯ್ಕ, ಸಮಾಜ ಸಮತಾ ಸಂಘದ ಮೆಸರ್ಸ್ ವಿ ಪ್ರಧಾನ, ರಾ ಕವಳಿ ಬಿಎ, ಬಾ ವಿ ಪ್ರಧಾನ ಬಿಎಎಲ್ಎಲ್ಬಿ, ಬಾ ದೇಶಮುಖ್ ಎಂಎ, ಶಂ ಶ್ಯಾಮ್ ಗುಪ್ತೆ ಬಿಎಸ್ಸಿ, ಬಾ ರಾ ಕದ್ರೇಕರ್ ಹಾಜರಿದ್ದರು. ಸ್ವಾಗತಾಧ್ಯಕ್ಷರಾದ ಶ್ರೀ ರೋಕಡೆಯವರ ಆರೋಗ್ಯ ಸರಿಯಿರದ ಕಾರಣ ಅವರು ಭಾಷಣ ಮಾಡಲಿಲ್ಲ. ಅಧ್ಯಕ್ಷರಾದ ಡಾಕ್ಟರ್ ಅಂಬೇಡ್ಕರರು ತಮ್ಮ ಭಾಷಣದಲ್ಲಿ ಹೀಗೆ ಹೇಳುತ್ತಾರೆ. ಸ್ವಾಭಿಮಾನ ಸಂರಕ್ಷಣೆಯ ಚಳುವಳಿಯನ್ನು ಜೋರಾಗಿ ಆರಂಭಿಸುವುದು ಈಗಿನ ಪರಿಸ್ಥಿತಿಯಲ್ಲಿ ಅಗತ್ಯವಾಗಿದೆ. ಈ ಚಳುವಳಿಯಿಂದ ಮೇಲ್ಜಾತಿ ಹಾಗೂ ಕೀಳುಜಾತಿಯ ಭೇದ ಭಾವ ಎಲ್ಲರಿಗೂ ಅರ್ಥವಾಗಿ ಸಮಾಜದಲ್ಲಿ ಸಮಾನತೆ ಸ್ಥಾಪಿಸಲು ಸಹಾಯವಾಗಬಹುದು. ದಲಿತೋದ್ಧಾರದಂತಹ ಉದ್ಧಾರದ ಮಾತುಗಳನ್ನಾಡುವ ಸಮಯ ಈಗ ಕಳೆದಿದ್ದು ಈಗ ಸ್ವಾಭಿಮಾನ ಜಾಗೃತಿಯ ಸಮಯ. ದಲಿತ ಸಮಾಜದ ಒಟ್ಟು ಪರಿಸ್ಥಿತಿ ನೋಡಿದರೆ ಅವರ ಸ್ಥಿತಿಯ ಬಗ್ಗೆ ಅಸಮಾಧಾನವೇ ಕಂಡುಬರುತ್ತದೆ. ಹುಟ್ಟಿನಿಂದಲೇ ಅಸ್ಪೃಶ್ಯ ಅನಿಸಿಕೊಂಡ ಸಮಾಜದಲ್ಲಿ ಇವರು ಸೇರಿಕೊಂಡಿರುವುದರಿಂದ ಮೇಲ್ಜಾತಿಯವರಿಗಿಂತ ಇವರಲ್ಲಿ ಒಳ್ಳೆಯ ಗುಣಗಳಿದ್ದರೂ ಇವರು ಅಸಹಾಯಕರಾಗಿದ್ದಾರೆ. ಮೇಲ್ಜಾತಿಯವರು ತಂದಿಟ್ಟ ಪರಿಸ್ಥಿತಿ ನಮಗೂ ನಮ್ಮ ಸ್ವಾಭಿಮಾನಪೂರ್ವಕ ಗುರಿಗೂ ಅಡ್ಡ ಬರುತ್ತಿದೆ. ದೇವಸ್ಥಾನದಲ್ಲಿ ನೀರಿನ ಕೊಳ ಬಾವಿಗಳ ಹತ್ತಿರ ಅಸ್ಪೃಶ್ಯರು ಪ್ರವೇಶಿಸದಂತೆ ತಡೆದು ದಲಿತರ ಮೇಲೆ ಅನ್ಯಾಯ ಅತ್ಯಾಚಾರ ಮಾಡಲಾಗುತ್ತಿದೆ. ಇಂತಹ ಹೀನಾಯ ಪರಿಸ್ಥಿತಿಯಿಂದ ಬಿಡುಗಡೆ ಹೊಂದಲು ದಲಿತರು ತಮ್ಮ ಸ್ವಾಭಿಮಾನವನ್ನು ಜಾಗೃತಗೊಳಿಸಿ ಮನುಷ್ಯತ್ವದ ಹಕ್ಕಿಗಾಗಿ ದೃಢವಾಗಿ ಹೋರಾಡಬೇಕಿದೆ. ಕೇವಲ ಶಿಕ್ಷಣದಿಂದ ಮನುಷ್ಯತ್ವ ಸಿಗುವಂತಿದ್ದರೆ ಸುಧಾರಣೆಯ ಈ ಕಾಲದಲ್ಲಿ ಸುಶಿಕ್ಷಿತ ವರ್ಗದಿಂದ ನಮಗೆ ಈ ರೀತಿಯ ಅನ್ಯಾಯವಾಗುತ್ತಿರಲಿಲ್ಲ. ನಮ್ಮನ್ನು ಹೀಗಳೆದು ಹಿಂದೂ ಸಮಾಜ ತನ್ನ ಹೀನ ದರ್ಜೆ ತೋರಿಸಿದೆ. ನಮಗಂಟಿಕೊಂಡಿರುವ ಈ ಹೀನತ್ವವನ್ನು ತೊಳೆದುಹಾಕಲು ಈ ಸ್ವಾಭಿಮಾನ ಜಾಗೃತಿಯ ದಾರಿಯೇ ಸರಿದೋರುತ್ತದೆ. ಹಾಗಾಗಿ ಬಂಧುಗಳೇ, ನಿಮ್ಮ ಸ್ವಾಭಿಮಾನವನ್ನು ಹೊಡೆದೆಬ್ಬಿಸಿ ನಮ್ಮ ಮೇಲಾಗುತ್ತಿರುವ ಅನ್ಯಾಯದ ವಿರುದ್ಧ ಬಂಡೇಳದ ಹೊರತು ನಮಗೆ ನಿಜವಾದ ಮನುಷ್ಯತ್ವದ ಹಕ್ಕು ಸಿಗಲಾರದು.

ಆತ್ಮೀಯ ಓದುಗರಿಗೆಲ್ಲ ಅಂಬೇಡ್ಕರ್ ಓದು ಸರಣಿಗೆ ಆತ್ಮೀಯ ಸ್ವಾಗತ. ಅಂಬೇಡ್ಕರ್ ಅವರು ಬರೆದಿರುವಂತಹ ದೃಢವಾಗಿರಿ ಮತ್ತು ಪ್ರಾಮಾಣಿಕವಾಗಿರಿ ಎಂದು ನಾನು ಹೇಳುತ್ತೇನೆ ಲೇಖನವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಜಲಂಧರ್ನಲ್ಲಿ 1951 ಅಕ್ಟೋಬರ್ 27 ನಡೆದ ಸಂದರ್ಶನವೊಂದರಲ್ಲಿ ಪತ್ರಿಕಾ ಪ್ರತಿನಿಧಿಗಳು ಡಾ ಬಿ ಆರ್ ಅಂಬೇಡ್ಕರ್ ಅವರಿಗೆ ಕಾಶ್ಮೀರ, ಕಾಮನ್ವೆಲ್ತ್ನೊಂದಿಗೆ ಭಾರತದ ಸಂಬಂಧ ಮೊದಲಾದ ವಿಷಯಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದರು. ಡಾ ಬಿ ಆರ್ ಅಂಬೇಡ್ಕರ್ ಅವರು ನೀಡಿದ ಉತ್ತರಗಳನ್ನು ಈ ಕೆಳಗೆ ಕೊಡಲಾಗಿದೆ. ಸಂಪಾದಕರು: ಪ್ರಶ್ನೆ: ಕಾಶ್ಮೀರದ ಸಮಸ್ಯೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಉತ್ತರ: ಜಮ್ಮು ಮತ್ತು ಕಾಶ್ಮೀರದಲ್ಲಿನ ಜನಮತ ಗಣನೆಯು ಭಾರತದ ವಿರುದ್ಧವಾಗಿರಬಹುದು ಎಂಬುದು ನನ್ನ ಹೆದರಿಕೆ. ಜಮ್ಮು ಮತ್ತು ಲಡಾಖ್ ಪ್ರದೇಶಗಳ ಹಿಂದೂ ಮತ್ತು ಬೌದ್ಧ ಧರ್ಮಗಳವರು ಪಾಕಿಸ್ತಾನಕ್ಕೆ ಹೋಗುವುದನ್ನು ತಪ್ಪಿಸಲು ಅಲ್ಲಿ ಜಮ್ಮು, ಲಡಾಖ್ ಮತ್ತು ಕಾಶ್ಮೀರ ಪ್ರದೇಶಗಳಿಗೆ ಪ್ರಾದೇಶಿಕ ಜನಮತ ಗಣನೆಯನ್ನು ಏರ್ಪಡಿಸಬೇಕು. ಪ್ರಶ್ನೆ: ಬ್ರಿಟನ್ನಿನಲ್ಲಿ ಚರ್ಚಿಲ್ ಮತ್ತೆ ಅಧಿಕಾರಕ್ಕೆ ಹೇಗೆ ಬಂದರು? ಉತ್ತರ: ಅನಿರೀಕ್ಷಿತವಾಗಿ ಉದ್ಭವಿಸಿದ ತೈಲದ ಸಮಸ್ಯೆ ಹಾಗೂ ಈಜಿಪ್ಟಿನ ಸಮಸ್ಯೆಗಳು ಲೇಬರ್ ಪಕ್ಷದ ಸೋಲಿಗೆ ಬಹುಶಃ ಕಾರಣವಾಗಿರಬಹುದು. ಲೇಬರ್ ಪಕ್ಷವು ಮತ್ತೆ ಅಧಿಕಾರಕ್ಕೆ ಬಂದರೆ ಬೆವನ್ ಅವರು ಸರ್ಕಾರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ. ಅದರಿಂದ ಗ್ರೇಟ್ ಬ್ರಿಟನ್ನಿನ ರಕ್ಷಣೆಯು ದುರ್ಬಲವಾಗುತ್ತದೆ ಎಂದು ಬ್ರಿಟಿಷ್ ಮತದಾರರು ಭಾವಿಸಿದ್ದಿರಬಹುದು. ಪ್ರಶ್ನೆ: ಕನ್ಸರ್ವೇಟಿವ್ ಪಕ್ಷವು ಅಧಿಕಾರಕ್ಕೆ ಮರಳುವುದು ಭಾರತದ ಮೇಲೆ ಯಾವ ಪರಿಣಾಮವನ್ನು ಬೀರಬಹುದು? ಉತ್ತರ: ಇದರಿಂದ ಏನಾದರೂ ಪರಿಣಾಮವಾಗುತ್ತದೆ ಎಂದು ನನಗೆ ಅನಿಸುವುದಿಲ್ಲ. ಬಹುಶಃ ಚರ್ಚಿಲ್ ಅವರು ಸ್ಟರ್ಲಿಂಗ್ ಶಿಲ್ಕ್ನ ಪ್ರಶ್ನೆಯನ್ನು ಕೈಗೆತ್ತಿಕೊಳ್ಳಬಹುದು ಮತ್ತು ಪಾಕಿಸ್ತಾನದ ಬಗ್ಗೆ ಬ್ರಿಟನ್ನಿನ ನಿಲುವು ಬದಲಾಗಬಹುದು. ಚರ್ಚಿಲ್ ಅವರಿಗೆ ಹಿಂದೂಗಳ ಬಗ್ಗೆ ಅಂತಹ ಆತ್ಮೀಯವಾದ ಭಾವನೆ ಏನೂ ಇಲ್ಲ. ಹಾಗಾಗಿ ಸಹಜವಾಗಿಯೇ ಅವರು ಪಾಕಿಸ್ತಾನದ ವಿಷಯದಲ್ಲಿ ಸಹಾನುಭೂತಿಯನ್ನು ತೋರಿಸಿರಬಹುದು. ಪ್ರಶ್ನೆ: ಚರ್ಚಿಲ್ ಅವರು ಅಧಿಕಾರದಲ್ಲಿರುವುದರಿಂದ ಭಾರತವು ಕಾಮನ್ವೆಲ್ತ್ನಲ್ಲಿ ಮುಂದುವರಿಯಬೇಕೇ? ಉತ್ತರ: ನಾವು ಕಾಮನ್ವೆಲ್ತ್ನಲ್ಲಿ ಇದ್ದೇವೆಯೇ? ನಾನು ನಮ್ಮ ಪ್ರಧಾನಿಯವರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಾಗಿಲ್ಲ. ಭಾರತವು ಸ್ವತಂತ್ರ ದೇಶವಾದರಷ್ಟೇ ಸಾಲದು ಎಂದು 1929 ಅವರು ಗಟ್ಟಿಯಾಗಿ ಹೇಳುತ್ತಿದ್ದರು. 1942 ಭಾರತವನ್ನು ಬಿಟ್ಟು ತೊಲಗಿ ಚಳುವಳಿಯು ಪ್ರಾರಂಭವಾದಾಗ ಅವರೇ ಆ ಚಳುವಳಿಯನ್ನು ವಿರೋಧಿಸಿದ್ದರು. ಅವರು ಈ ಚಿಂತನೆಯು ಲಾಹೋರ್ನಲ್ಲಿ ಅವರ ನಿಲುವಿಗೆ ವಿರೋಧವಾಗಿತ್ತು. ನಾನು ಸಂವಿಧಾನವನ್ನು ರಚಿಸಿದಾಗ ಅವರು ಭಾರತವು ಸ್ವತಂತ್ರ ದೇಶವಾಗುವುದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು. ಅನಿರೀಕ್ಷಿತವಾಗಿ ಅವರ ಮಾತುಕತೆಗೆ ಲಂಡನ್ನಿಗೆ ಹೋದರು ಮತ್ತು ಹಿಂದಿರುಗಿ ಬಂದ ನಂತರ ಭಾರತವು ಕಾಮನ್ವೆಲ್ತ್ ಕೂಟವನ್ನು ಸೇರಬೇಕು ಎಂದು ಘೋಷಿಸಿದರು. ಪ್ರಶ್ನೆ: ಭಾರತವು ಸದ್ಯದ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಎಂದು ನೀವು ಸಲಹೆ ನೀಡುತ್ತೀರಿ? ಉತ್ತರ: ನನಗೆ ಏನನ್ನು ಹೇಳಲಾಗುವುದಿಲ್ಲ. ಇದು ಬಹಳ ಸಂಕೀರ್ಣವಾದ ಪ್ರಶ್ನೆ. ಭಾರತವು ತನ್ನ ಅನುಕೂಲಕ್ಕಾಗಿ ಏನೇನನ್ನು ಮಾಡಬಹುದೋ ಅದನ್ನು ಮಾಡಬೇಕು. ದೇಶವು ತಾನು ಕಾಮನ್ವೆಲ್ತ್ ಕೂಟದಲ್ಲಿ ಇರಬಾರದೆಂದು ಯೋಚಿಸಿದರೆ ಅದು ಅಲ್ಲಿಂದ ಹೊರ ನಡೆಯಬೇಕು. ನಾನು ಹೇಳುವುದೇನೆಂದರೆ ದೃಢವಾಗಿರಿ ಮತ್ತು ಪ್ರಾಮಾಣಿಕವಾಗಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಸೌಭಾಗ್ಯಕ್ಕೆ, ಉಪನ್ಯಾಸಕರು.

ಎಲ್ಲರಿಗೂ ನಮಸ್ಕಾರಗಳು. ನಾನು ಬಿ ತಿಪ್ಪೇಸ್ವಾಮಿ, ನಿವೃತ್ತ ಪೋಸ್ಟ್ ಮಾಸ್ಟರ್, ಪ್ರಧಾನ ಅಂಚೆ ಕಚೇರಿ ಹೊಸಪೇಟೆ ವಿಜಯನಗರ ಜಿಲ್ಲೆಯಿಂದ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅರಿವಿನ ಬೆಳಗು ಓದು ಸರಣಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ 22 ಪುಟ 538 ಗುರುನಾನಕರ ಬಗ್ಗೆ ಬರೆದ ಟಿಪ್ಪಣಿಯನ್ನು ಓದಿದ್ದೇನೆ. ಈ ಓದು ಸರಣಿಯಲ್ಲಿ ಭಾಗವಹಿಸಲು ನನಗೆ ಸಂತೋಷವಾಗುತ್ತದೆ. ನವೆಂಬರ್ 19 ಸಿಖ್ಖರ ಮೊದಲ ಗುರುಗಳಾದ ಗುರು ನಾನಕರ ಜಯಂತಿಯನ್ನು ವಿಶ್ವಾದ್ಯಂತ ಆಚರಿಸುತ್ತಾರೆ. ಆ ನಿಮಿತ್ತ ಈ ಓದು. ಗುರುನಾನಕ್ ಸಿಖ್ ಧರ್ಮದ ಸಂಸ್ಥಾಪಕರು. ತಲವಂಡಿ ರಾಯ್ ಬೋಯ್ ಎಂಬಲ್ಲಿ ಜನ್ಮ. ಅವರ ಮೂಲ ಹೆಸರು ನಾನಕನ್ ಸಾಹಿಬ್, ತಂದೆ ಹೆಸರು ಕಾಲಿಯಾನದಾಸ ಬೇದಿ. ಅವರು ಆ ಊರಿನ ಕುಲಕರ್ಣಿಗಳಾಗಿದ್ದರು. ಅವರ ಮಡದಿ ಶ್ರೀ ತುಪ್ತ. ನಾನಕರ ಶಿಕ್ಷಣವು ಹಿಂದೂ ಪಂಡಿತ ಹಾಗೂ ಮುಸಲ್ಮಾನ ಮುಲ್ಲಾರ ಬಳಿ ನಡೆಯಿತು. ಚಿಕ್ಕಂದಿನಿಂದಲೂ ಅವರಿಗೆ ಜೀವನ ವ್ಯವಹಾರಕ್ಕಿಂತಲೂ ಧಾರ್ಮಿಕ ವ್ಯವಹಾರದತ್ತ ಹೆಚ್ಚಿನ ಸೆಳೆತ. ಸುಲಕಣಿಯೊಡನೆ ಅವರ ಮದುವೆ ಆಯಿತು. ಆದರೆ ಸಂಸಾರದತ್ತ ಅವರ ಗಮನ ಇರಲಿಲ್ಲ. ಅವರು ಹಿಂದೂ ಹಾಗೂ ಇಸ್ಲಾಂ ಧರ್ಮಗಳ ಶಿಕ್ಷಣವನ್ನು ಪಡೆದು ಭಕ್ತಿ ಮಾರ್ಗ, ಮೋಕ್ಷ ಮೊದಲಾದ ಅಂಶಗಳನ್ನು ಕುರಿತು ಸೂಕ್ಷ್ಮವಾಗಿ ಆಲೋಚಿಸಿದರು. ಪ್ರಪಂಚದ ಮಾನವರೆಲ್ಲ ಒಬ್ಬ ಪರಮೇಶ್ವರನ ಮಕ್ಕಳು, ಪರಸ್ಪರ ಬಂಧುಗಳು. ಎಲ್ಲ ಧರ್ಮಗಳವರು ಈ ಸಂಗತಿಯನ್ನು ಗಮನಕ್ಕೆ ತಂದುಕೊಂಡು ನಡೆದುಕೊಂಡರೆ ಪ್ರಪಂಚದಲ್ಲಿ ದ್ವೇಷ, ಹಗೆತನ, ಕಲಹಗಳು ಉಳಿಯಲಾರವು. ಅವರು ಈ ವಿಚಾರಧಾರೆಗಳಿಂದ ಪ್ರಭಾವಿತರಾಗಿ ಅದನ್ನು ಪ್ರಚಾರ ಮಾಡಲೆಂದು ಭಾರತದ ಪ್ರಮುಖ ಪ್ರದೇಶಗಳಿಗೆಲ್ಲ ಪ್ರಯಾಣ ಬೆಳೆಸಿದರು. ಅವರ ಜೊತೆಗೆ ಹಿಂದೂ ಧರ್ಮದ ಸಂತರು ಹಾಗೂ ಮುಸಲ್ಮಾನ್ ಧರ್ಮದ ಫಕೀರರಿದ್ದರು. ಮಥುರಾ, ಕಾಶಿ, ಜಗನ್ನಾಥಪುರಿ, ಮಲಬಾರ, ಕೊಂಕಣ, ಮುಂಬೈ, ರಾಜಸ್ಥಾನ್, ಸಿಲೋನ್, ಲಡಾಖ್, ನೇಪಾಳ, ಮಕ್ಕಾ, ಮದೀನಾ ಮೊದಲಾದ ಸ್ಥಾನಗಳಿಗೆ ಹೋಗಿ ಅಲ್ಲಿಯ ಜನರಿಗೆ ಉಪದೇಶವನ್ನು ಮಾಡಿದರು. ನಾನಕರು ಈಶ್ವರನ ಚಿಂತನೆ ಮತ್ತು ನಾಮಸ್ಮರಣೆಗಳನ್ನು ಮಾಡುವಾಗ ತಮಗೆ ಕಾಣುವ ದೃಶ್ಯಗಳು, ತಮ್ಮಲ್ಲಿ ಹುಟ್ಟುವ ಸದ್ಭಾವಗಳನ್ನು ಕುರಿತು ಬರೆದಿರಿಸಿದರು. ಮುಂದೆ ಈ ಸ್ತೋತ್ರಗಳನ್ನು ಒಟ್ಟಿಗೆ ಕಲೆ ಹಾಕಿ ಬರೆಯಲಾಯಿತು. ಮುಂದೆ ಈ ಗ್ರಂಥಕ್ಕೆ ಆದಿಗ್ರಂಥ ಅಥವಾ ಗ್ರಂಥ ಸಾಹೇಬ್ ಎಂಬ ಹೆಸರು ಲಭಿಸಿತು. ಪರಮೇಶ್ವರನು ಅವತಾರವನ್ನು ತಳೆಯುತ್ತಾನೆಂಬ ಸಂಗತಿಯನ್ನು ಅವರು ನಂಬುತ್ತಿರಲಿಲ್ಲ. ನಾನಕರ ಪ್ರವಚನಗಳನ್ನು ಆಲಿಸಿ ಸಾವಿರಾರು ಹಿಂದೂಗಳು ಹಾಗೂ ಮುಸಲ್ಮಾನರು ಅವರ ಶಿಷ್ಯರಾದರು. ಈ ಶಿಷ್ಯರಿಗೆ ಸತ್ಸಂಗ ಎಂಬ ಹೆಸರನ್ನು ನೀಡಲಾಯಿತು. ಅವರು ಮಹಾಮಾನವ ಕಬೀರರನ್ನು ಆಧ್ಯಾತ್ಮಿಕ ಗುರುವೆಂದು ಭಾವಿಸುತ್ತಿದ್ದರು. ಬುದ್ಧ ಹಾಗೂ ಮೊಹಮ್ಮದ್ ಪೈಗಂಬರರ ತತ್ವಜ್ಞಾನಗಳ ಪ್ರಭಾವವು ಅವರ ಮೇಲಿರುವುದು ಸ್ಪಷ್ಟವಾಗಿ ಕಂಡುಬರುತ್ತದೆ. ಅವರು ಪುರೋಹಿತರ ಕರ್ಮಕಾಂಡ, ಮೂಢನಂಬಿಕೆ, ಜಾತೀಯತೆ, ಅವಾಸ್ತವಿಕ ಧಾರ್ಮಿಕ ಆಡಂಬರ ಮತ್ತು ರೂಢಿ ವಿಗ್ರಹ ಪೂಜೆಗಳಿಗೆ ವಿರೋಧಿಗಳಾಗಿದ್ದರು. ಅವರು ಪ್ರಾಮಾಣಿಕತೆ, ಸದಾಚಾರ ಜೀವನ, ವಿನಯ, ದಯೆ, ಔದಾರ್ಯ, ಸತ್ಯ ಮೊದಲಾದ ಮೌಲ್ಯಗಳನ್ನು ಪೂರ್ತಿಯಾಗಿ ನಂಬುತ್ತಿದ್ದರು. ಹೀಗಾಗಿ ಅವರು ಸೀಲ, ಕೃತಿಯ ಶುದ್ಧತೆ ಹಾಗೂ ನೈತಿಕತೆಯ ನಿಯಮಗಳಿಗೆ ಹೆಚ್ಚಿನ ಒತ್ತು ಕೊಡುತ್ತಿದ್ದರು. ಬ್ರಾಹ್ಮಣವಾದಿ ಸಮಾಜ ವ್ಯವಸ್ಥೆಯ ನೊಗವನ್ನು ಹೆಗಲಿನ ಮೇಲೆ ಒತ್ತಿರುವ ಬಹುಮಟ್ಟಿಗಿನ ಶೂದ್ರಾತಿಶೂದ್ರರು ಗುರುನಾನಕರ ಈ ಮಾನವೀಯ ವಿಚಾರಧಾರೆಯಿಂದಾಗಿ ಸಿಖ್ ಧರ್ಮವನ್ನು ಸ್ವೀಕರಿಸಿದರು. ಸಿಖ್ ಧರ್ಮಕ್ಕೆ ಇಂದು ಭಾರತೀಯ ಸಮಾಜದಲ್ಲಿ ಪ್ರಮುಖ ಸ್ಥಾನವಿದೆ. ಜೈ ಹಿಂದ್, ಜೈ ಭಾರತ್.

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು.
2: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು, ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
3: ನಿಮ್ಮ ಮನೆ ಮನದ ಕೈರುಚಿ.
0: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
3: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಚಳಿಗಾಲದ ಸಮಯದಲ್ಲಿ ನಮ್ಮ ಆರೋಗ್ಯವನ್ನ ಎಷ್ಟು ಕಾಳಜಿಯಿಂದ ನೋಡಿಕೊಂಡ್ರೂ ಸಾಲದು. ಈ ಶೀತ, ಜ್ವರದಂತಹ ಆರೋಗ್ಯ ಸಮಸ್ಯೆಗಳು ಕಾಡುವ ಸಮಯದಲ್ಲಿ ಈ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡೋದು ಕೂಡ ಅಷ್ಟೇ ಒಳ್ಳೆಯದು. ಸ್ನೇಹಿತರೆ, ಕೆಲವೊಂದು ತರಕಾರಿಗಳನ್ನು ನಾವು ಬೇಯಿಸಿ ತಿನ್ನುವಂತಹ ಅಭ್ಯಾಸ ಇದೆ. ಇನ್ನು ಕೆಲವು ತರಕಾರಿಗಳನ್ನು ಹಾಗೆ ಸ್ವಚ್ಛಗೊಳಿಸಿ ಹಸಿಯಾಗಿ ಕೂಡ ತಿನ್ಬೋದು. ಅಂತಹ ತರಕಾರಿಗಳಲ್ಲಿ ಕ್ಯಾರೆಟ್ ಇರ್ಬೋದು, ಮೂಲಂಗಿ ಇರ್ಬೋದು, ಸೌತೆಕಾಯಿ ಇರ್ಬೋದು, ಟೊಮೊಟೊ ಇರ್ಬೋದು, ಈ ಎಲ್ಲ ತರಕಾರಿಗಳನ್ನು ನಾವು ಹಸಿಯಾಗಿ ಕೂಡ ಸಲಾಡ್ ಮಾಡಿಕೊಂಡು ಹಾಗೆ ಕೂಡ ತಿನ್ಕೊಳ್ಬೋದು. ಅಂತಹ ತರಕಾರಿಗಳಲ್ಲಿ ಮೂಲಂಗಿ ಕೂಡ ಒಂದು. ಸ್ನೇಹಿತರೆ, ಮೂಲಂಗಿ ಒಂದಲ್ಲ ಎರಡಲ್ಲ ಸಾಕಷ್ಟು ರೀತಿಯಲ್ಲಿ ಆರೋಗ್ಯಕ್ಕೆ ಉಪಯೋಗ ಆಗತ್ತೆ. ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ, ಹಾಗೆ ಲಾಭಕರ ಕೂಡ. ಆದರೆ ಕೆಲವರು ಈ ಮೂಲಂಗಿಯ ವಾಸನೆ ಅಂದರೆ ನನಗಾಗಲ್ಲ, ಅದು ಕಹಿ, ಅದು ಖಾರ, ಒಗರು ಅಂತ ಕೆಲವರು ಈ ತರಕಾರಿಯನ್ನು ಅಷ್ಟಾಗಿ ಇಷ್ಟಪಡೋದಿಲ್ಲ. ಆದರೆ ಸ್ನೇಹಿತರೆ, ಇದರ ಆರೋಗ್ಯದ ಬಗ್ಗೆ ತಿಳ್ಕೊಂಡ್ರೆ ನೀವೇ ಅಚ್ಚರಿ ಪಡ್ತೀರ, ಅಷ್ಟು ಆರೋಗ್ಯಕ್ಕೆ ಲಾಭ ಈ ಮೂಲಂಗಿಯಿಂದ. ಮೂಲಂಗಿಯನ್ನು ಕೂಡ ಸಾಕಷ್ಟು ವಿವಿಧ ರೂಪದಲ್ಲಿ ಅಡುಗೆ ಮಾಡಿಕೊಂಡು ತಿನ್ಬೋದು. ಹಾಗೆ ಮೂಲಂಗಿ ಸೊಪ್ಪನ್ನು ಕೂಡ, ಅದರೊಟ್ಟಿಗೆ ಮೂಲಂಗಿ ಸೊಪ್ಪಿನಿಂದ ಕೂಡ ಅಷ್ಟೇ ಉಪಯೋಗ ಇದೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದರೊಟ್ಟಿಗೆ, ಅಂದರೆ ಇಮ್ಯುನಿಟಿ ಪವರನ್ನು ಹೆಚ್ಚು ಮಾಡೋದ್ರ ಜೊತೆಗೆ ರಕ್ತದೊತ್ತಡ, ಬ್ಲಡ್ ಪ್ರೆಷರನ್ನು ನಿಯಂತ್ರಣ ಮಾಡುತ್ತೆ, ಜೊತೆಗೆ ರಕ್ತನಾಳಗಳಿಗೆ ಒಳ್ಳೆಯದು ಕೂಡ. ಚಳಿಗಾಲದ ಸಮಯದಲ್ಲಿ ಮೂಲಂಗಿಯನ್ನು ಸೇವನೆ ಮಾಡೋದು ತುಂಬಾ ಒಳ್ಳೆಯದು. ಈ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಅಂತ ನಾನು ಆಗಲೇ ಹೇಳಿದೆ, ಇಮ್ಯುನಿಟಿ ಪವರನ್ನು. ಮೂಲಂಗಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ ಸಿ ಇದೆ. ಇದು ಚಳಿಗಾಲದ ಸಮಯದಲ್ಲಿ ಕಫ ಮತ್ತು ಶೀತದಿಂದ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಮೂಲಂಗಿ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲಿಕ್ಕೆ ಸಹಾಯ ಮಾಡುತ್ತೆ. ದೇಹದಲ್ಲಿನ ಉರಿಯೂತ ಮತ್ತು ಕಿರಿಕಿರಿಯನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ರಕ್ತದೊತ್ತಡ ನಿಯಂತ್ರಣಕ್ಕೆ ಬರುತ್ತೆ. ಮೂಲಂಗಿ ದೇಹಕ್ಕೆ ಪೊಟ್ಯಾಷಿಯಂ ನೀಡುತ್ತೆ. ಇದರಿಂದ ರಕ್ತದೊತ್ತಡವನ್ನು ನಿಯಂತ್ರಣಕ್ಕೆ ತರುವ ಶಕ್ತಿ ಕೂಡ ಇದರಲ್ಲಿದೆ. ಜೊತೆಗೆ ಮೂಲಂಗಿ ಉತ್ತಮ ಪ್ರಮಾಣದ ಫೈಬರ್ ಅನ್ನು ಹೊಂದಿದೆ. ಪ್ರತಿದಿನ ಸಲಾಡ್ ತಯಾರಿಸಿ ಮೂಲಂಗಿಯನ್ನು ಕೂಡ ನಾವು ಸೇವನೆ ಮಾಡಬಹುದು. ಜೀರ್ಣಾಂಗ ವ್ಯವಸ್ಥೆ ಸರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಈ ಮೂಲಂಗಿಯನ್ನು ಬಳಸೋದ್ರಿಂದ. ಯಕೃತ್ ಮತ್ತು ಮೂತ್ರಕೋಶದ ಆರೋಗ್ಯವನ್ನು ಸುಧಾರಿಸುತ್ತೆ. ಜೊತೆಗೆ ಚರ್ಮಕ್ಕೂ ಕೂಡ ತುಂಬ ಒಳ್ಳೆಯದು. ಇದರ ಜ್ಯೂಸನ್ನು ಕೂಡ ನಾವು ಮಾಡಿಕೊಳ್ಬೋದು. ಒಣ ಚರ್ಮದವರಿಗೆ, ಅಂದರೆ ಡ್ರೈ ಸ್ಕಿನ್ ಇರೋರಿಗೆ ಇದು ತುಂಬಾ ಉಪಯೋಗ ಆಗುತ್ತೆ. ಹಾಗೆ ಉತ್ತಮ ಪೋಷಕಾಂಶಗಳ ಆಗರ ಅಂತ ಹೇಳ್ಬೋದು ಈ ತರಕಾರಿಯನ್ನು. ಇದರಲ್ಲಿ ವಿಟಮಿನ್ ಇ, ಎ, ಸಿ ಮತ್ತು B6 ಸಮೃದ್ಧವಾಗಿರುತ್ತದೆ. ಜೊತೆಗೆ ಫೈಬರ್, ಸತು, ಪೊಟ್ಯಾಷಿಯಂ, ರಂಜಕ, ಮೆಗ್ನೀಷಿಯಂ, ಕ್ಯಾಲ್ಶಿಯಂ, ಕಬ್ಬಿಣ ಮತ್ತು ಮ್ಯಾಂಗ್ನೀಸ್ ಸಮೃದ್ಧವಾಗಿರುತ್ತದೆ. ಈ ಎಲ್ಲ ಪೋಷಕಾಂಶಗಳು ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸುತ್ತೆ. ಇದೆಲ್ಲ ಸಿಗೋದು ಮೂಲಂಗಿಯಲ್ಲಿ. ಮೂಲಂಗಿ ಸಾಮಾನ್ಯವಾಗಿ ನಾವು ಹೆಚ್ಚಾಗಿ ಬಳಸೋದು ಬಿಳಿ ಬಣ್ಣದ್ದು. ಇದರಲ್ಲಿ ಕೆಂಪು, ಹಳದಿ, ನೇರಳೆ, ಬಿಳಿ ಕೆಂಪು ಮಿಶ್ರಿತ ಬಣ್ಣ, ಹಸಿರು, ಇಷ್ಟೆಲ್ಲ ಬಣ್ಣಗಳಲ್ಲಿ ಮೂಲಂಗಿ ದೊರಕುತ್ತೆ. ಈ ವಿಶೇಷ ತಳಿಗಳಿಂದ, ಬಣ್ಣಗಳಿಂದ ಕೂಡಿರುತ್ತೆ ಮೂಲಂಗಿ. ಅಷ್ಟೇ ಅಲ್ಲದೆ ವಿಶೇಷವಾಗಿ ಬೇಸಿಗೆಯಲ್ಲಿ ತ್ವಚೆಯಿಂದ ಹೆಚ್ಚಿನ ನೀರಿನಂಶ ನಷ್ಟ ಆಗ್ತಾ ಇರುತ್ತೆ ಸ್ನೇಹಿತರೆ. ಅಂತಹ ಸಮಯದಲ್ಲಿ ದೇಹಕ್ಕೆ ಹೆಚ್ಚಿನ ನೀರಿನಂಶ ನೀಡುವ ಆಹಾರಗಳಲ್ಲಿ ಮೂಲಂಗಿ ಕೂಡ ಒಂದು. ಇಷ್ಟೆಲ್ಲ ಉಪಯೋಗ ಇರುವಂತಹ ಮೂಲಂಗಿಯ ಬಳಕೆ ನಮ್ಮ ಆಹಾರದಲ್ಲಿದ್ದರೆ ತುಂಬನೇ ಒಳ್ಳೆಯದು. ಕೇಳುಗರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಈ ಮೂಲಂಗಿಯನ್ನು ಬಳಸಿ ಪೂರಿಯನ್ನು ಮಾಡ್ತಾ ಇದ್ದಾರೆ. ಆ ಮೂಲಂಗಿ ಪೂರಿಯನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ಶಿವಮೊಗ್ಗದ ಭಾರತಿದೇವಿ ಕೆ ಆರ್ ಮೇಡಮ್ ಅವರು ತಿಳಿಸ್ತಾ ಇದ್ದಾರೆ. ಸೊ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೇ ಇರೋದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮೂಲಂಗಿಯಿಂದ ಏನೆಲ್ಲ ಉಪಯೋಗ ಆಗತ್ತೆ, ಆರೋಗ್ಯಕ್ಕೆ ಎಷ್ಟೆಲ್ಲ ಲಾಭಗಳಿವೆ ಮೂಲಂಗಿ ಸೇವನೆಯಿಂದ ಅನ್ನೋದನ್ನು ಒಂದಿಷ್ಟು ವಿಷಯಗಳನ್ನು ತಿಳಿಸಿದೆ. ಈ ಮೂಲಂಗಿಯನ್ನು ಬಳಸಿ ಸಾಕಷ್ಟು ರೆಸಿಪಿಗಳನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ. ಮೂಲಂಗಿಯಿಂದ ಸಾಂಬಾರ್ ಮಾಡ್ತಾರೆ, ಮೂಲಂಗಿ ಪಲ್ಯ, ಮೂಲಂಗಿ ಸಲಾಡ್, ಮೂಲಂಗಿ ಜ್ಯೂಸ್, ಮೂಲಂಗಿಯ ಕೋಸಂಬರಿ ಕೂಡ ಮಾಡ್ತಾರೆ, ಹಾಗೆ ಸೊಪ್ಪಿನ ಪಲ್ಯ ಕೂಡ ಮಾಡ್ತಾರೆ, ಮೂಲಂಗಿಯ ಪರೋಟ, ಅದರೊಟ್ಟಿಗೆ ಮೂಲಂಗಿ ಗೋಬಿ ಕೂಡ ಮಾಡ್ತಾರೆ ಸ್ನೇಹಿತರೆ. ವಿಶೇಷವಾಗಿ ಇಷ್ಟೆಲ್ಲ ರೆಸಿಪಿಗಳನ್ನು ಮಾಡ್ಬೋದು ಮೂಲಂಗಿಯಿಂದ. ಈ ದಿನ ಈ ಮೂಲಂಗಿಯನ್ನು ಬಳಸಿ ವಿಶೇಷವಾಗಿ ಪೂರಿ ಮಾಡ್ತಾ ಇದ್ದಾರೆ ಭಾರತಿ ದೇವಿ ಕೆ ಆರ್ ಮೇಡಮ್ ಅವರು. ಹಾಗಾದರೆ ಈ ಮೂಲಂಗಿ ಪೂರಿಯನ್ನು ಹೇಗೆ ಮಾಡ್ಕೊಳ್ಬೇಕು, ಇದಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ಭಾರತಿ ದೇವಿ ಕೆ ಆರ್ ಮೇಡಮ್ ಅವರಿಂದ ಕೇಳೋಣ.
5: ಈಗ ಮೂಲಂಗಿ ಪೂರಿ ಮತ್ತೆ ಟೊಮೊಟೊ ಚಟ್ನಿ ಎರಡು ಮಾಡೋದು ಹೇಳ್ತೀನಿ. ಏನು ಗೊತ್ತಾ, ಚಳಿಗಾಲ ಎಣ್ಣೆ ಪದಾರ್ಥ ತಿನ್ನೋದು ಬೇಡ ಅನಿಸುತ್ತೆ, ಆದರೆ ತಿನ್ನಲೇ ಇರೋಕ್ಕಾಗುತ್ತೆಯೇ? ಎಣ್ಣೆದು ಅಷ್ಟು ಎಫೆಕ್ಟ್ ಆಗಬಾರ್ದು ಅಂದರೆ ಮೂಲಂಗಿ ಬಳಸಿ ಮಾಡೋ ಪೂರಿ, ಅದಕ್ಕೆ ಹಾಕೋ ಪದಾರ್ಥ ಏನಿದೆ ನಾನು ಹೇಳ್ತೀನಲ್ಲ, ಅದನ್ನೆಲ್ಲ ಉಪಯೋಗಿಸೋದ್ರಿಂದ ಎಣ್ಣೆದು ಹಾನಿಕರ ಆಗಲ್ಲ ಆರೋಗ್ಯಕ್ಕೆ. ಅದೇನು ಅಂದರೆ, ಅದಕ್ಕೆ ಬೇಕಾದ ಪದಾರ್ಥನ ಮೊದಲು ಹೇಳ್ತೀನಿ. 1/4 kg ಮೂಲಂಗಿ, 1 ಚಮಚ ಕಲಂಜಿ, ಕಲಂಜಿ ಅಂದರೆ ಕಪ್ಪು ಜೀರಿಗೆ, 1 ಚಮಚ ಓಮಿನ ಕಾಳು, 1 ಇಂಚ್ ಶುಂಠಿ ತುರಿದಿದ್ದು, ರುಚಿಗೆ ತಕ್ಕಷ್ಟು ಉಪ್ಪು, 1/2 ಎಸಳು ಕರಿಬೇವಿನ ಸೊಪ್ಪು, 1 ಸ್ವಲ್ಪ ಹೆಚ್ಚಿದ್ದು ಕೊತ್ತಂಬರಿ ಸೊಪ್ಪು. ಇದನ್ನೆಲ್ಲ ಬಳಸಿ ಮೂಲಂಗಿ ಪುರಿ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ತೀನಿ ನೋಡಿ. 1/4 kg ಮೂಲಂಗಿನ ಚೆನ್ನಾಗಿ ತೊಳೆದುಬಿಟ್ಟು ಒಣ ಬಟ್ಟೆನಲ್ಲಿ ಒರೆಸಿ ಇಟ್ಕೊಂಡು ತುರಿ ಮಣೆಯಲ್ಲಿ ಸಣ್ಣಗಿರೋ ತೂತಿರುತ್ತಲ್ಲ ಆ ಕಡೆಯಲ್ಲಿ ಸಣ್ಣಗೆ ತುರಿದ್ಕೋಬೇಕು. ಅದಕ್ಕೆ 1 ಚಮಚದಷ್ಟು ಕಲಂಜಿ, 1 ಚಮಚ ಜೀರಿಗೆ, 1 ಚಮಚ ಓಮಿನ ಕಾಳು ಎಲ್ಲವನ್ನು ಕೈಯಲ್ಲಿ ಹೀಗೆ ತಿಕ್ಕಿಬಿಟ್ಟು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು, ಮತ್ತು 1/2 ಚಮಚ ಅರಿಶಿನದ ಪುಡಿನೂ ಹಾಕಬೇಕು, 1/2 ಹಸಿಮೆಣಸಿನಕಾಯಿ ಸಣ್ಣಗೆ ಹೆಚ್ಕೋಬೇಕು, 1/10 ಎಸಳು ಕರಿಬೇವನ್ನು ಸಣ್ಣಗೆ ಹೆಚ್ಚಾಕಬೇಕು, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣಗೆ ಹೆಚ್ಚಿದ್ದು. ಇದನ್ನ ಎಲ್ಲ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪಕ್ಕಕ್ಕೆ ಇಟ್ಕೋಬೇಕು. ಆಮೇಲೆ ಕರಿಯಲ್ಲಿ ಬೇಕಾದಷ್ಟು ಎಣ್ಣೆನ ಸಣ್ಣ ಉರಿನಲ್ಲಿ ಕಾಯೋಕ್ಕಿಡಬೇಕು. ಈ ಇಷ್ಟು ರೆಡಿ ಮಾಡ್ಕೊಳ್ಳೋದ್ರೊಳಗೆ ಈ ತುರಿದಿಟ್ಕೊಂಡು ಎಲ್ಲ ರೆಡಿ ಮಾಡಿರ್ತೀವಲ್ಲ ಮೂಲಂಗಿ, ಸ್ವಲ್ಪ ಚೆನ್ನಾಗಿ ನೀರು ಬಿಟ್ಕೊಂಡಿರುತ್ತೆ. ಆ ಬಿಟ್ಕೊಂಡು ನೀರಿನಲ್ಲೇ ಹದವಾಗಿ ಗೋಧಿ ಹಿಟ್ಟು 1/2 kg, 1/2 ಸ್ಪೂನ್ ಚಿರೋಟಿ ರವೆ ಇದನ್ನು ಹಾಕಿಬಿಟ್ಟು ಗಟ್ಟಿಯಾಗಿ ಒಟ್ಟಿಗೆ ಹಾಕ್ಕೊಳಕ್ಕೆ ಹೋಗಬಾರ್ದು. ಹಿಟ್ಟು ಕಲಿಸ್ತಾ ಹಿಟ್ಟು ಹಾಕ್ಕೊಂಡು ಗಟ್ಟಿಯಾಗಿ ಈ ಪೂರಿ ಹಿಟ್ಟಿನ ಹದಕ್ಕೆ ಕಲಸ್ಕೋಬೇಕು. ಕಲಸಿ ಮತ್ತೆ ಇಡೋದೇನು ಬೇಡ, ತಕ್ಷಣನೇ

0: ಬಟ್ಟೆ ತೆಗೆದು ಹೇಲಕ್ ಮಾಡಿ ಇಟ್ಕೊಳ್ಳೋದು. ಅದು ಇವೆರಡನ್ನು ಮತ್ತು ಎರಡು ಮೂರು ಹಸಿಮೆಣಸಿನಕಾಯಿಯನ್ನು ಹಾಕಿ ತರಿತರಿಯಾಗಿ ಮಿಕ್ಸಿಲಿ ರುಬ್ಬಿಕೊಳ್ಳೋದು. ಒಂದು ಪ್ಯಾನ್ ಇಟ್ಬಿಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಒಂದೆರಡು ಉದ್ದಿನ ಬೇಳೆ, ಒಂದು ಒಣಮೆಣಸಿನಕಾಯಿ, ಒಂದೆರಡು ಕರಿಬೇವಿನ ಸೊಪ್ಪಿನೆಲೆ, ಮತ್ತು ಒಂದು ಗಡ್ಡೆ ಅಥವಾ ಅರ್ಧ ಗಡ್ಡೆ ಬೆಳ್ಳುಳ್ಳಿ, ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಒಗ್ಗರಣೆಗೆ ಹಾಕಬೇಕು. ಬೆಳ್ಳುಳ್ಳಿ ತಿಂದೇಲೇ ಇದ್ದಾರೋ ಬೇಕಾದ್ರೆ ಹಿಂಗೆ ಒಂದನ್ನೇ ಬಳಸ್ಬೋದು. ಆಯಿತಾ, ಈ ಒಗ್ಗರಣೆ ಮಾಡಿಟ್ಕೊಂಡು ಇದಕ್ಕೆ ನಾವು ಏನು ತರ್ತರಿಯಾಗಿ ರುಬ್ಬಿರ್ತೀವಲ್ಲ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ, ಅದನ್ನು ಹಾಕಿ ಒಂದು ಕಾಲು ಚಮಚ ಅರಿಶಿನದ ಪುಡಿನೂ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಹುಣಸೆ ಬೀಜದಷ್ಟು ಬೆಲ್ಲ ಅಷ್ಟನ್ನು ಹಾಕಿ ಒಂದು ನಾಲ್ಕೈದು ಸರಿ ಬಾಡಿಸ್ಬಿಟ್ರೆ ಟೊಮೊಟೊ ಚಟ್ನಿ ಸಖತ್ತಾಗುತ್ತೆ. ಈ ಪೂರಿಗೂ ಮೂಲಂಗಿ ಪೂರಿ ಟೊಮೊಟೊ ಚಟ್ನಿ ಆಹಾಹಾ, ಚಳಿಗೆ ಬಿಸಿ ಬಿಸಿಯಾಗಿರುತ್ತೆ, ಆರೋಗ್ಯಕ್ಕೆ ಎಣ್ಣೆಲಿ ಕರೆದಿದ್ದು ಅಂತ ಏನೂ ತೊಂದರೆ ಕೊಡಲ್ಲ. ಇದೆಲ್ಲವ ನಮ್ಮಮ್ಮ ಸರೋಜಮ್ಮ ಕಣಕಟ್ಟೆ ಅವರು ನನಗೆ ಹೇಳ್ಕೊಟ್ಟಿದ್ದು, ಅದನ್ನು ನಾನೀಗ ನಿಮ್ಗೆ ಹೇಳ್ತಾ ಇದ್ದೀನಿ.
1: ಓಕೆ, ಈ ಅಡುಗೆ ರೆಸಿಪಿಗಳೇ ಹಾಗೆ ಅಜ್ಜಿ ಹೇಳ್ಕೊಟ್ಟಿದ್ದ ಅಮ್ಮನಿಗೆ, ಅಮ್ಮ ಹೇಳ್ಕೊಟ್ಟಿದ್ದ ನಮಗೆ, ಒಬ್ಬರಿಂದ ಒಬ್ಬರು ಆ ಅಡುಗೆ ರೆಸಿಪಿಗಳನ್ನು ಮಾಡಿದಾಗ ಈ ರೀತಿಯ ಅಡುಗೆಗಳು ಇದ್ವು, ಈ ರೀತಿಯಲ್ಲಿ ಮಾಡ್ಬೋದು ಅನ್ನೋದು ಕೂಡ ಗೊತ್ತಾಗತ್ತೆ. ನಮ್ಮ ತಾಯಂದ್ರು ಹಾಗೆ ಅಜ್ಜಿಯಂದ್ರು ಈ ರೀತಿಯ ತರಕಾರಿಗಳಲ್ಲಿ ಸಾಕಷ್ಟು ವಿಭಿನ್ನವಾಗಿ ತರೇವರೆ ಅಡುಗೆಗಳನ್ನು ಮಾಡ್ತಾ ಇದ್ರು. ಸ್ನೇಹಿತರೆ, ಅವರೆಲ್ಲ ತಿಳಿಸ್ಕೊಟ್ಟಂಥ ಅಡುಗೆಗಳನ್ನೇ ನಾವು ಈಗ ವಿಭಿನ್ನವಾಗಿ ಒಂದಿಷ್ಟು ಎಕ್ಸ್ಟ್ರಾ ಫ್ಲೇವರ್ಗಳ ಜೊತೆಗೆ ಮಾಡ್ತಾ ಇದ್ದೀವಿ. ಒಂದಿಷ್ಟು ರುಚಿಯಲ್ಲಿ ಬದಲಾವಣೆ ಕಾಣ್ತೀವಿ. ಯಾಕಪ್ಪ ಅಂದರೆ ಆಗಿನ ಒಂದು ಅಡುಗೆ ಮಾಡೋ ವಿಧಾನನೇ ಬೇರೆ ಆಗಿತ್ತು, ಈಗಿನ ಅಡುಗೆ ಮಾಡೋ ವಿಧಾನನೇ ಬೇರೆ. ಆಗ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ರು, ಜೊತೆಗೆ ಕುಕ್ಕರನ್ನು ಬಳಸ್ತಾ ಇರಲಿಲ್ಲ, ಅದರೊಟ್ಟಿಗೆ ಮಿಕ್ಸಿಯನ್ನು ಬಳಸ್ತಾ ಇರಲಿಲ್ಲ. ಆದರೆ ಈಗ ಕಾಲ ಬದಲಾಗಿದೆ, ಈಗ ಕುಕ್ಕರ್ಗಳನ್ನ ಬಳಸ್ತೀವಿ, ಮಿಕ್ಸಿಯನ್ನು ಬಳಸ್ತೀವಿ, ಹಾಗೆ ಗ್ಯಾಸ್ ಸ್ಟವಲ್ ಅಡುಗೆಗಳನ್ನ ಮಾಡ್ತೀವಿ. ಸೊ ಕೊಂಚ ರುಚಿ ಆ ಕಡೆ ಈ ಕಡೆ ಆಗಿರುತ್ತೆ. ಅನಿವಾರ್ಯ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ನಾವು ಬದಲಾವಣೆಗಳನ್ನ ಮಾಡ್ಕೊಳ್ಳೇಬೇಕು. ಏನಂತೀರಿ? ಖಂಡಿತ ಅಲ್ವಾ? ಕಾರ್ಯಕ್ರಮ ಮುಂದುವರಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಮೂಲಂಗಿಯನ್ನ ಬಳಸಿ ಒಂದು ವಿಶೇಷವಾಗಿರುವಂತಹ ರೆಸಿಪಿ ಬಗ್ಗೆ ತಿಳಿಸಿದ್ರು ಶಿವಮೊಗ್ಗದ ಭಾರತಿದೇವಿ ಕೆಆರ್ ಮೇಡಮ್ ಅವರು. ಮೂಲಂಗಿಯ ಪೂರಿ ಜೊತೆಗೆ ಟೊಮೆಟೊ ಚಟ್ನಿಯನ್ನ ಅವರಿಗೆ ಅವ್ರ ತಾಯಿ ಹೇಳ್ಕೊಟ್ಟಿದ್ದು, ಅವ್ರ ತಾಯಿಗೆ ಅವ್ರ ಅಜ್ಜಿ ಹೇಳ್ಕೊಟ್ಟಿರ್ಬೋದು ಮೋಸ್ಟ್ಲಿ. ಈಗ ನಮಗೆ ಭಾರತಿದೇವಿ ಕೆಆರ್ ಮೇಡಮ್ ಅವರು ತಿಳಿಸ್ಕೊಟ್ರು. ಹಾಗೆ ಸ್ನೇಹಿತರೆ, ಮೂಲಂಗಿಯನ್ನು ಬಳಸಿ ತರೇವಾರಿ ಅಡುಗೆಗಳನ್ನು ಮಾಡ್ಬೋದು ಅಂತ ನಾನು ಆಗಲೇ ಹೇಳಿದೆ. ಈ ಮೂಲಂಗಿಯ ಕೋಸಂಬರಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾನಂತೂ ಸಾಕಷ್ಟು ಬಾರಿ ಈ ಮೂಲಂಗಿಯ ಕೋಸಂಬರಿಯನ್ನು ಮಾಡಿದ್ದೀನಿ. ನೀವು ಕೂಡ ಒಮ್ಮೆ ಮಾಡಿ ಇದರ ಟೇಸ್ಟ್ ಹೇಗಿತ್ತು ಅಂತ ನನಗೆ ಮೆಸೇಜ್ ಮಾಡುವುದರ ಮೂಲಕ ತಿಳಿಸಿ. ಈ ಕೋಸಂಬರಿ ಮಾಡುವ ವಿಧಾನ ತುಂಬಾ ಸರಳ ಸ್ನೇಹಿತರೆ. 3-4 ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೂಲಂಗಿಯನ್ನು ತೆಗೆದುಕೊಳ್ಬೇಕು. ಮೂಲಂಗಿಯನ್ನು ಚೆನ್ನಾಗಿ ತೊಳೆದು ಅದರ ಸಿಪ್ಪೆಯನ್ನು ತೆಗಿಬೇಕು. ಸಿಪ್ಪೆಯನ್ನು ತೆಗೆದು ಚೆನ್ನಾಗಿ ತುರ್ಕೊಳ್ಬೇಕು. ತುರ್ಕೊಂಡಂತಹ ಮೂಲಂಗಿಗೆ ಜೊತೆಗೆ ಸೊಪ್ಪನ್ನು ಕೂಡ ನೀವು ಮಿಕ್ಸ್ ಮಾಡ್ಕೊಳ್ಬೋದು. ಮೂಲಂಗಿ ಸೊಪ್ಪಿದ್ರೆ ಫ್ರೆಶ್ ಆಗಿದ್ದರೆ ಚೆನ್ನಾಗಿರುತ್ತೆ. ಈ ಮೂಲಂಗಿಗೆ 1 ಟೊಮೆಟೊ, 4-5 ಮೆಣಸು, 1 ಈರುಳ್ಳಿ ಜೊತೆಗೆ ಕಾಯಿ ತುರಿ, 1 ಬಟ್ಲಷ್ಟು ಕಾಯಿ ತುರಿ ಇದ್ದರೆ ಸಾಕು. ಇದೆಲ್ಲವನ್ನು ಒಂದು ಬೌಲಲ್ಲೇ ಹಾಕಿಟ್ಕೊಳ್ಬೇಕು. ತುರಿದಂತಹ ಮೂಲಂಗಿ, 1 ಈರುಳ್ಳಿ, ಟೊಮೆಟೊ, ಹಸಿಮೆಣಸು, ಹಾಗೆ 1 ಬಟ್ಲು ಕಾಯಿ ತುರಿಯನ್ನು ಇದೆಲ್ಲವನ್ನು ತುರಿದು ಒಂದು ಬೌಲಲ್ಲಿ ಹಾಕಿಟ್ಕೊಂಡು ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಕರಿಬೇವು ಜೊತೆಗೆ ಹಿಂಗು, ತುಂಬ ಎಣ್ಣೆ ಬೇಡ, 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈ ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಹಿಂಗು, ಕರಿಬೇವು ಇದೆಲ್ಲವನ್ನು ಒಗ್ಗರಣೆ ಹಾಕಿ ಆ ಬೌಲಿಗೆ ಮಿಕ್ಸ್ ಮಾಡಿದ್ರೆ ಒಂದು ಒಳ್ಳೆಯ ಕೋಸಂಬರಿ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ, ನಿಮಗೆ ಬಾಯಿಗೆ ಒಗ್ರೊಗ್ರು ಅಂತಲೂ ಅನ್ಸಲ್ಲ, ಕಹಿ ಅಂತಲೂ ಅನ್ಸಲ್ಲ. ಅನ್ನ ಸಾಂಬಾರ್ ಜೊತೆಗೆ ಈ ಕೋಸಂಬರಿ ಇದ್ರೆ ಒಂದು ತುತ್ತು ಅನ್ನ ಕೂಡ ಜಾಸ್ತಿ ಹೋಗುತ್ತೆ. ಹಾಗೆ ಚಪಾತಿಗೂ ಕೂಡ ಬಳಸ್ಕೊಳ್ಬೋದು. ಆದರೆ ಸಾಂಬಾರ್ ಅನ್ನದ ಜೊತೆ ಈ ಕೋಸಂಬರಿ ಸಖತ್ತಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ತಿಳಿಸಿ. ಈ ದಿನ ಭಾರತಿದೇವಿ ಕೆಆರ್ ಮೇಡಮ್ ಅವರು ತಿಳಿಸ್ಕೊಟ್ಟಂತಹ ವಿಶೇಷ ರೆಸಿಪಿ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಹೊಸ ಅಡುಗೆಯೊಂದಿಗೆ ನಾನು ನಿಮ್ಮೊಟ್ಟಿಗೆ ಸಿಗ್ತೀನಿ. ಭಾರತಿದೇವಿ ಕೆಆರ್ ಮೇಡಮ್ ಅವರಿಗೆ ಸ್ಪೆಷಲ್ ಥ್ಯಾಂಕ್ ಯು ಅಂತ ಹೇಳ್ತಾ, ನೀವು ಕೂಡ ಈ ರೀತಿಯಲ್ಲಿ ವಿಭಿನ್ನವಾಗಿ ಅಡುಗೆಗಳನ್ನ ಮಾಡ್ತಾ ಇದ್ರೆ ನಮ್ಮ ರೇಡಿಯೋ ಶಿವಮೊಗ್ಗದ ವಾಟ್ಸಪ್ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸ್ಬೋದು. 9686609 9627 9627 9. ಈ ಸಂಖ್ಯೆಗೆ ನಿಮ್ಮ ಒಂದು ರೆಸಿಪಿಗಳನ್ನು ಸೆಂಡ್ ಮಾಡಿದ್ರೆ ನಾನು ಕೂಡ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಆ ರೆಸಿಪಿಗಳನ್ನು ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಅಡುಗೆಯೊಂದಿಗೆ ನಿಮ್ಮೊಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು. ನೋಡೋದಕ್ಕೆ ಭಯ ಆಯ್ತು.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-300-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
4: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ವೇತಾ. ಇದು ಸುತ್ತಮುತ್ತ ಕಾರ್ಯಕ್ರಮ. ಶಿವಮೊಗ್ಗದಲ್ಲಿ ಸಹ್ಯಾದ್ರಿ ದಿನಾಚರಣೆ 43 ಹಾಗೂ ಅಪ್ಪಿಕೋ ಚಳುವಳಿಯ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಶಿವಮೊಗ್ಗದ ಸವಳಂಗ ರಸ್ತೆಯಲ್ಲಿರುವ ಎನ್ಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ನಲ್ಲಿ ದಿನಾಂಕ 8/9/2026 ಮಂಗಳವಾರದಂದು ಬೆಳಗ್ಗೆ 10:30 ಈ ಕಾರ್ಯಕ್ರಮ ಜರುಗಲಿದೆ. ಪರಿಸರ ಅಧ್ಯಯನ ಕೇಂದ್ರ, ರೇಡಿಯೋ ಶಿವಮೊಗ್ಗ 90.8 FM, ಪಶ್ಚಿಮಘಟ್ಟ ಉಳಿಸಿ ಅಭಿಯಾನ ಮತ್ತು ಎನ್ಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ ಸಂಯುಕ್ತಾಶ್ರಯದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಎನ್ಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ನ ಪ್ರಾಚಾರ್ಯರಾದ ಡಾಕ್ಟರ್ ಶಿವಪ್ರಸಾದ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ. ಕುವೆಂಪು ವಿಶ್ವವಿದ್ಯಾಲಯದ ನಿವೃತ್ತ ರಿಜಿಸ್ಟರ್ ಪ್ರೊಫೆಸರ್ ಟಿಎಸ್ ಹೂವಯ್ಯಗೌಡ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಅಪ್ಪಿಕೋ ಚಳುವಳಿಯ 43ನೇ ವರ್ಷಾಚರಣೆಯ ಅಂಗವಾಗಿ ನಡೆಸಲಾದ ರಸಪ್ರಶ್ನೆ ಸ್ಪರ್ಧೆಯ ವಿಜೇತರಿಗೆ ರೇಡಿಯೋ ಶಿವಮೊಗ್ಗ 90.8 FM ನಿಲಯ ನಿರ್ದೇಶಕರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ನಿರ್ದೇಶಕರಾದ ಶ್ರೀ ಜಿಎಲ್ ಜನಾರ್ದನ್ ಅವರು ಬಹುಮಾನ ವಿತರಿಸಲಿದ್ದಾರೆ. ಪಶ್ಚಿಮಘಟ್ಟದ ಹಸಿರು ಮರಗಳ ಕಡಿತಲೆಯ ವಿರುದ್ಧ ಶಿರಸಿಯ ಸಾಲ್ಕಣಿಯ ಬಳಿ ಅಪ್ಪಿಕೋ ಚಳುವಳಿಯು 8/1983 ಆರಂಭವಾಗಿತ್ತು. ಈ ಚಳುವಳಿಯ ಫಲವಾಗಿ ಕರ್ನಾಟಕ ಸರ್ಕಾರವು ಪಶ್ಚಿಮಘಟ್ಟದ ಕಾಡಿನಲ್ಲಿ ಹಸಿರು ಮರ ಕಡಿಯುವುದನ್ನು ನಿಷೇಧಿಸಿತು. ಅಂದಿನಿಂದ ಪ್ರತಿ ವರ್ಷ ಸೆಪ್ಟೆಂಬರ್ 8 ಸಹ್ಯಾದ್ರಿ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕೇರಳ, ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಒಟ್ಟು 64,280 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಪಶ್ಚಿಮಘಟ್ಟಗಳು ಹರಡಿಕೊಂಡಿವೆ. ಇದು ಭಾರತದ ಪರ್ಯಾಯ ದ್ವೀಪದ ಪ್ರಮುಖ ಜಲಾನಯನ ಪ್ರದೇಶವಾಗಿದ್ದು ದೇಶದಾದ್ಯಂತ ಮಳೆಯ ಮಾದರಿಯ ಮೇಲೆ ಪ್ರಭಾವ ಬೀರುತ್ತದೆ. ಅಲ್ಲದೆ ಇದು ಪ್ರತಿ ವರ್ಷ ಅಂದಾಜು 4 ದಶಲಕ್ಷ ಟನ್ ಕಾರ್ಬನ್ ಅನ್ನು ತಟಸ್ಥಗೊಳಿಸುತ್ತದೆ. ಇದು ಭಾರತದ ಎಲ್ಲಾ ಅರಣ್ಯಗಳು ತಟಸ್ಥಗೊಳಿಸುವ ಇಂಗಾಲದ ಸುಮಾರು 10%. ಈ ಮಹತ್ವದ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಗೆ ಆಧಾರದ ಸ್ವಾಗತ ಕೋರಲಾಗಿದೆ. ಮುಂದಿನ ವಿವರ. ನಗರದ ನ್ಯೂ ಟೌನ್ ವಿಐಎಸ್ಎಲ್ ಕ್ರೀಡಾಂಗಣದಲ್ಲಿ ನಡೆದ ಭದ್ರಾ ವಲಯ ಮಟ್ಟದ ಪ್ರೌಢಶಾಲೆಗಳ ಕ್ರೀಡಾಕೂಟವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಸುರೇಶ್ ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳಲ್ಲಿ ಕ್ರೀಡಾಸ್ಫೂರ್ತಿ, ಶಿಸ್ತು, ಆತ್ಮವಿಶ್ವಾಸ ಹಾಗೂ ಆರೋಗ್ಯಕರ ಸ್ಪರ್ಧಾ ಮನೋಭಾವ ಬೆಳೆಸುವಲ್ಲಿ ಕ್ರೀಡೆಗಳು ಮಹತ್ವದ ಪಾತ್ರ ವಹಿಸುತ್ತವೆ ಎಂದು ಹೇಳಿದರು. ಕ್ರೀಡಾಕೂಟದ ಆಯೋಜಕರಾದ ಹಳೇನಗರದ ಸರಕಾರಿ ಹೊನ್ನಮ್ಮ ಸ್ಮಾರಕ ಬಾಲಕಿಯರ ಕರ್ನಾಟಕ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲ ಎಂಎಚ್ ಮನೋಹರ್ ಮಾತನಾಡಿ, ಕ್ರೀಡಾಕೂಟಗಳಲ್ಲಿ ಸೋಲು ಗೆಲುವು ಸಹಜ. ಸೋತವರು ನಿರಾಶರಾಗದೆ, ಗೆದ್ದವರು ಹಿಗ್ಗದೆ, ಸೋಲೆ ಗೆಲುವಿನ ಮೆಟ್ಟಿಲು ಎಂಬುದನ್ನು ಮರೆಯಬಾರದು. ಎಲ್ಲರೂ ಕ್ರೀಡಾ ನಿಯಮಗಳನ್ನು ಪಾಲಿಸಿ ಶಿಸ್ತುಬದ್ಧವಾಗಿ ಪಾಲ್ಗೊಂಡು ಸೋದರತೆ, ಸಹನೆ, ಪ್ರೀತಿ ಮತ್ತು ವಿಶ್ವಾಸ ಬೆಳೆಸಿಕೊಳ್ಳಬೇಕು ಎಂದರು. ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಿ ಸಿದ್ದಬಸಪ್ಪ, ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಪಂಚಾಕ್ಷರಿ, ಎಸ್ಡಿಎಂಸಿ ಅಧ್ಯಕ್ಷ ರಾಜು, ಶಾಲಾ ಸುಧಾರಣಾ ಸಮಿತಿ ಅಧ್ಯಕ್ಷ ಸಿ ಜಯಪ್ಪ, ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷ ಶ್ರೀಧರ್ ಸಾವಂತ್, ದೈಹಿಕ ಶಿಕ್ಷಣ ಶಿಕ್ಷಕರಾದ ಶಿವಲಿಂಗೇಗೌಡ, ಶಿವರಾಜ್, ಪ್ರಿಯಾಂಕಾ ಮತ್ತಿತರರು ಬಲೂನುಗಳನ್ನು ಹಾರಿಸುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು. ಸೇಂಟ್ ಮೇರೀಸ್ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕ ಕಿರಣ್ ಸಿಂಗ್ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು. ಧ್ವಜಾರೋಹಣದ ಬಳಿಕ ಕ್ರೀಡಾಪಟುಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು. ಕ್ರೀಡಾ ಜ್ಯೋತಿ ಆಗಮನ ಹಾಗೂ ಪ್ರತಿಜ್ಞಾವಿಧಿ ಸ್ವೀಕಾರ ನೆರವೇರಿತು. ಶಿಲ್ಪಾ ತಂಡ ಪ್ರಾರ್ಥಿಸಿತು. ಇಮ್ತಿಯಾಜ್ ವಂದಿಸಿದರು. ಎಂ ಹಿರಿಯಪ್ಪ ನಿರೂಪಿಸಿದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ರಾಯಚೂರಿನ ಫೆಡರಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ಆಗಸ್ಟ್ 26-30 ನಡೆದ ಸಿಬಿಐಎಸ್ಇ ದಕ್ಷಿಣ ವಲಯ ಕ್ಲಸ್ಟರ್ 7 ರಾಜ್ಯ ಮಟ್ಟದ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ

ಬೊಮ್ಮನಾಳು ಗ್ರಾಮದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ವಿದ್ಯಾರ್ಥಿಗಳು ಭಾಗವಹಿಸಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಬಿ ಸಿದ್ಧಾರ್ಥ 17 ವರ್ಷದೊಳಗಿನ ಡಿಸ್ಕ್ ಎಸೆತದಲ್ಲಿ, ದೀಪಕ್ 19 ವರ್ಷದೊಳಗಿನ ಜಾವ್ಲಿನ್ ಎಸೆತದಲ್ಲಿ ದ್ವಿತೀಯ ಸ್ಥಾನ ಪಡೆದು ರಾಷ್ಟ್ರಮಟ್ಟದ ಅಥ್ಲೆಟಿಕ್ಸ್ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದಾರೆ. ಮೋನಿಕಾ ಬಾಲಕಿಯರ 14 ವರ್ಷದೊಳಗಿನ ಡಿಸ್ಕ್ ಎಸೆತದಲ್ಲಿ ತೃತೀಯ ಸ್ಥಾನ ಪಡೆದಿದ್ದಾರೆ. ಜ್ಞಾನಸಾಗರ ವಿದ್ಯಾಸಂಸ್ಥೆಯ ಅಧ್ಯಕ್ಷ HG ಭೀಮಾರೆಡ್ಡಿ, ಕಾರ್ಯದರ್ಶಿ HB ಪ್ರದೀಪ್ ಕುಮಾರ್, ಪ್ರಾಂಶುಪಾಲ TR ಪ್ರದೀಪ್ ಕುಮಾರ್ ಅಭಿನಂದಿಸಿದ್ದಾರೆ. ಮುಂದಿನ ವಿವರ. 5G ಯಿಂದ 6G ಅತ್ತ ಸಾಗುತ್ತಿರುವ ಮೊಬೈಲ್ ಸಂವಹನ ತಂತ್ರಜ್ಞಾನ ಕೇವಲ ವೇಗದ ಪರಿವರ್ತನೆಯಲ್ಲ, ಬದಲಾಗಿ ಮಾನವ ಬದುಕಿನ ಡಿಜಿಟಲ್ ಆಯಾಮವನ್ನೇ ಮರುರೂಪಿಸುವ ಮಹತ್ವದ ತಾಂತ್ರಿಕ ಕ್ರಾಂತಿಯಾಗಿದೆ ಎಂದು ಬೆಂಗಳೂರಿನ ತೇಜಸ್ ನೆಟ್ವರ್ಕ್ಸ್ ಕಂಪನಿ ಉಪಾಧ್ಯಕ್ಷ ಅನಿಂದ್ಯಾ ಸಾಹಾ ತಿಳಿಸಿದರು. ನಗರದ JNN ಇಂಜಿನಿಯರಿಂಗ್ ಕಾಲೇಜಿನಲ್ಲಿ AICTE ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ವಿಭಾಗಗಳ ಸಂಯುಕ್ತಾಶ್ರಯದಲ್ಲಿ ಸೋಮವಾರ ಐಡಿಯಾ ಲ್ಯಾಬ್ನಲ್ಲಿ ನಡೆದ ಅಡ್ವಾನ್ಸ್ ಇನ್ 6G ಮೊಬೈಲ್ ನೆಟ್ವರ್ಕ್ಸ್ ವಿಷಯ ಕುರಿತ 6 ದಿನಗಳ ಅಧ್ಯಾಪಕರ ವೃತ್ತಿಪರ ಅಭಿವೃದ್ಧಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಮಾನವ ಮತ್ತು ಯಂತ್ರ ಸಂವಹನದ ಗಡಿಗಳನ್ನು ವಿಸ್ತರಿಸಿ ಸ್ವಾಯತ್ತ ವ್ಯವಸ್ಥೆಗಳು ಮತ್ತು ಡಿಜಿಟಲ್ ಅನುಭವಗಳಿಗೆ ಹೊಸ ದಿಕ್ಕು ನೀಡುವಲ್ಲಿ ಸಿಕ್ಸ್ ಜಿ ತಂತ್ರಜ್ಞಾನ ಡಿಜಿಟಲ್ ನಾಗರಿಕತೆಯ ಭವಿಷ್ಯಕ್ಕೆ ಹೊಸ ಆಯಾಮ ನೀಡಲಿದೆ. ಮೊಬೈಲ್ ನೆಟ್ವರ್ಕ್ನ ಪ್ರತಿಯೊಂದು ಪೀಳಿಗೆಯು ಮಾನವನ ಸಂವಹನ ಕಾರ್ಯವಿಧಾನ ಮತ್ತು ಸಾಮಾಜಿಕ ಬದುಕಿಗೆ ಹೊಸ ಸಾಧ್ಯತೆಗಳನ್ನು ತೆರೆದಿದೆ ಎಂದರು. ಕೃತಕ ಬುದ್ಧಿಮತ್ತೆ, ಟೆರಾಹರ್ಟ್ಸ್ ಸಂವಹನ, ಎಮರ್ಸಿವ್ ಎಕ್ಸ್ಟೆಂಡೆಡ್ ರಿಯಾಲಿಟಿ, ಡಿಜಿಟಲ್ ಟ್ವಿನ್ಗಳು, ಸ್ವಾಯತ್ತ ವಾಹನಗಳು ಹಾಗೂ ಬೃಹತ್ ಪ್ರಮಾಣದ ಯಂತ್ರದಿಂದ ಯಂತ್ರಕ್ಕೆ ಪರಸ್ಪರ ಪ್ರತಿಕ್ರಿಯಿಸುವ ಜಗತ್ತಾಗಿ ಬದಲಿಸುವ ಹೊಸ ತಾಂತ್ರಿಕ ಯುಗಕ್ಕೆ ದಾರಿ ಮಾಡಿಕೊಡಲಿದೆ ಎಂದು ಹೇಳಿದರು. ಎನ್ಇಎಸ್ ಕಾರ್ಯದರ್ಶಿ SN ನಾಗರಾಜ ಮಾತನಾಡಿ, ಅಧ್ಯಾಪಕರು ತಾಂತ್ರಿಕ ಬೆಳವಣಿಗೆಗಳಿಗೆ ನಿರಂತರವಾಗಿ ತಮ್ಮನ್ನು ತಾವು ನವೀಕರಿಸಿಕೊಳ್ಳುವುದು ಅಗತ್ಯ. ಹೊಸ ತಂತ್ರಜ್ಞಾನಗಳ ಜ್ಞಾನವು ತರಗತಿ ಕೊಠಡಿಗೆ ತಲುಪಿದಾಗ ಮಾತ್ರ ಶೈಕ್ಷಣಿಕ ಪರಿಪಕ್ವತೆ ವಿಸ್ತರಿಸಲು ಸಾಧ್ಯ ಎಂದರು. ಕಾಲೇಜಿನ ಸಂಶೋಧನಾ ಡೀನ್ ಡಾಕ್ಟರ್ SV ಸತ್ಯನಾರಾಯಣ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ಪ್ರಮೋದ್ ಕುಮಾರ್, ಡಾಕ್ಟರ್ ಎಸ್ ಸುರೇಂದ್ರ, ಕಾರ್ಯಕ್ರಮ ಸಂಯೋಜಕರಾದ ಡಾಕ್ಟರ್ SR ಅಶ್ವಿನಿ, ಡಾಕ್ಟರ್ KN ಪ್ರೇಮ ಮತ್ತಿತರರಿದ್ದರು. ರಾಜ್ಯದ ವಿವಿಧ ಎಂಜಿನಿಯರಿಂಗ್ ಕಾಲೇಜುಗಳ ಉಪನ್ಯಾಸಕರು ಹಾಗೂ ಸಂಶೋಧಕರು ಭಾಗವಹಿಸಿದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು RJ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ನಗರದ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹಾಗೂ ಕೃಷಿ ವಿಜ್ಞಾನ ಕೇಂದ್ರದ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಎರಡು ದಿನಗಳ ಸಹ್ಯಾದ್ರಿ ಕೃಷಿ ಸಂತೆಗೆ ಕೊನೆಯ ದಿನ ಭಾನುವಾರ ರೈತರು ಮತ್ತು ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. ಕೃಷಿ ಹಾಗೂ ತೋಟಗಾರಿಕಾ ಬೆಳೆಗಳ ಸಂಪೂರ್ಣ ಮಾಹಿತಿ, ಗುಣಮಟ್ಟದ ಬೀಜಗಳು, ಸಸಿಗಳು ಮತ್ತು ಕೃಷಿ ಪರಿಕರಗಳನ್ನು ಒಂದೇ ಸೂರಿನಡಿ ಒದಗಿಸುವ ನಿಟ್ಟಿನಲ್ಲಿ ಈ ಸಂತೆ ಅತ್ಯಂತ ಉಪಯುಕ್ತ ವೇದಿಕೆಯಾಗಿತ್ತು. ಗೃಹಿಣಿಯರು ಅಲಂಕಾರಿಕ ಗಿಡಗಳು, ಹೂವಿನ ಸಸಿಗಳು ಹಾಗೂ ಸಣ್ಣ ಪ್ರಮಾಣದ ಉಪಕರಣಗಳನ್ನು ಖರೀದಿಸಿದರು. ಹಣ್ಣು, ತರಕಾರಿ, ಕಸಿ ಗಿಡಗಳು, ಹೂವು ಹಾಗೂ ಔಷಧೀಯ ಸಸ್ಯಗಳು ಸೇರಿ ಸುಮಾರು 50-60 ಸಾವಿರ ಸಸಿಗಳು ಮಾರಾಟವಾಗಿವೆ. ಇದರಿಂದ ಸುಮಾರು 40-45 ಲಕ್ಷ ರು ಭರ್ಜರಿ ವಹಿವಾಟು ನಡೆದಿರುವುದು ನರ್ಸರಿ ಮಾಲೀಕರಲ್ಲಿ ಸಂತಸ ಮೂಡಿಸಿದೆ. ಕೃಷಿ ಮತ್ತು ತೋಟಗಾರಿಕೆ ಉಪಕರಣಗಳು, ಜೈವಿಕ ಹಾಗೂ ಸಾವಯವ ಗೊಬ್ಬರ, ಮೌಲ್ಯವರ್ಧಿತ ಮತ್ತು ಸಂಸ್ಕರಿತ ಆಹಾರ ಉತ್ಪನ್ನಗಳ ಮಳಿಗೆಗಳು ಹಬ್ಬದ ವಾತಾವರಣ ಸೃಷ್ಟಿಸಿದ್ದವು. ಅಲ್ಲದೆ ಮಲೆನಾಡಿನ ಸಾಂಪ್ರದಾಯಿಕ ವಿಶೇಷ ಖಾದ್ಯವಾದ ತೊಡೆದೇವು ಸಂತೆಯ ಪ್ರಮುಖ ಆಕರ್ಷಣೆಯಾಗಿತ್ತು. ನಂಜುವಳ್ಳಿ ಗ್ರಾಮದ ಗುರುರಾಜ್ ಅವರು ತಯಾರಿಸಿದ 4,000ಕ್ಕೂ ಹೆಚ್ಚು ತೊಡೆದೇವ್ ಖಾದ್ಯ ಮಾರಾಟವಾಗಿದ್ದು ಸುಮಾರು 70,000 ರೂಪಾಯಿ ಆದಾಯ ತಂದುಕೊಟ್ಟಿದೆ. ಸಂತೆಯ ಭಾಗವಾಗಿ ಸಾರ್ವಜನಿಕರು ಹಾಗೂ ರೈತರು ಕೃಷಿ ವಿಜ್ಞಾನ ಕೇಂದ್ರದ ಪ್ರಾತ್ಯಕ್ಷಿಕ ತಾಕುಗಳು, ಜೇನು ಪಾರ್ಕ್, ಸಮಗ್ರ ಕೃಷಿ ಪದ್ಧತಿ ಘಟಕ, ಮೀನುಗಾರಿಕೆ, ಕುರಿ ಸಾಕಣೆ ಹಾಗೂ ಕೃಷಿ ಯಾನ ಪ್ರವಾಸೋದ್ಯಮ ವಿಭಾಗಗಳಿಗೆ ಭೇಟಿ ನೀಡಿ ಮಾಹಿತಿ ಪಡೆದರು. ಮೊದಲ ದಿನ 28,000 ಸೇರಿ ಒಟ್ಟಾರೆ 50,000ಕ್ಕೂ ಹೆಚ್ಚು ಸಾರ್ವಜನಿಕರು ಮತ್ತು ರೈತರು ಪ್ರಯೋಜನ ಪಡೆದರು. ಮುಂದಿನ ವಿವರ. ಎಐ ಮಾಹಿತಿ ಒದಗಿಸುವ ಅತ್ಯುತ್ತಮ ಸಾಧನ ಆಗಿರಬಹುದು, ಆದರೆ ಅನುಭವ, ಸಹಾನುಭೂತಿ, ಮಾನವೀಯ ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಎಐ ನೀಡಲು ಸಾಧ್ಯವಿಲ್ಲ ಎಂದು ಕುವೆಂಪು ವಿವಿ ಆಡಳಿತ ಕುಲಸಚಿವ ಎನ್ ಹೇಮಂತ್ ಹೇಳಿದರು. ನಗರದ ರಾಷ್ಟ್ರೀಯ ಶಿಕ್ಷಣ ಮಹಾವಿದ್ಯಾಲಯದಿಂದ ಶುಕ್ರವಾರ ಕಾಲೇಜಿನ ಸಭಾಂಗಣದಲ್ಲಿ ಶಿಕ್ಷಣದಲ್ಲಿ ಕೃತಕ ಬುದ್ಧಿಮತ್ತೆ, ನವೀನ ಭವಿಷ್ಯಕ್ಕಾಗಿ ಸೃಜನಶೀಲ ಶಿಕ್ಷಕರ ನಿರ್ಮಾಣ ಕುರಿತ ಎರಡು ದಿನದ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿಗಳಲ್ಲಿ ಭಾವನಾತ್ಮಕ ಬುದ್ಧಿಮತ್ತೆಯನ್ನು ಬೆಳೆಸುವತ್ತ ಶಿಕ್ಷಣ ವ್ಯವಸ್ಥೆ ಹೆಚ್ಚು ಗಮನ ಹರಿಸಬೇಕು. ಇಂದಿನ ದಿನಗಳಲ್ಲಿ ಅನೇಕ ಶಿಕ್ಷಕರು ತರಗತಿಯಲ್ಲಿ ಒಂದು ಕಪ್ಪು ಹಲಿಗೆ ಬಳಸಲು ಹಿಂದೇಟು ಹಾಕುತ್ತಿದ್ದಾರೆ. ಸ್ಮಾರ್ಟ್ ಬೋರ್ಡ್, ಸ್ಮಾರ್ಟ್ ಫೋನ್ ಸೇರಿ ಡಿಜಿಟಲ್ ಸಾಧನಗಳ ಮೇಲಿನ ಅತಿಯಾದ ಅವಲಂಬನೆಯಿಂದ ಸ್ವಂತ ಬೋಧನಾ ಕೌಶಲ್ಯ ಕುಂಠಿತವಾಗಿದೆ ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ 8ನೇ ತರಗತಿ ನಂತರ 1,500 ವಿದ್ಯಾರ್ಥಿಗಳು ಶಾಲೆಯಿಂದ ಹೊರಗೆ ಉಳಿದಿದ್ದಾರೆ. ಈ ವಿದ್ಯಾರ್ಥಿಗಳ ಮನೆಗಳಿಗೆ ಭೇಟಿ ನೀಡಿ ಮನವರಿಕೆ ಪ್ರಯತ್ನ ಮಾಡುವಾಗ ಕಲಿಕೆ ಹೊರತಾಗಿ ಆಡಂಬರದ ಜೀವನ ಶೈಲಿಗಾಗಿ ಹಣ ಸಂಪಾದಿಸುವ ಆಸಕ್ತಿ ವಿದ್ಯಾರ್ಥಿಗಳಿಂದ ವ್ಯಕ್ತವಾಗಿದ್ದು ಬೇಸರದ ಸಂಗತಿ ಎಂದರು. ಮೈಸೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕಿ ಡಾಕ್ಟರ್ ಜಿ ಶೀಲಾ ಮಾತನಾಡಿ, ಎಐ ಮಾನವ ಬುದ್ಧಿಮತ್ತೆಗೆ ಪರ್ಯಾಯವಾಗಿ ನೋಡುವುದಕ್ಕೆ ಡಿಜಿಟಲ್ ಯುಗದ ವೇಗಕ್ಕೆ ತಕ್ಕಂತೆ ಮನುಷ್ಯನ ಸಾಮರ್ಥ್ಯ ಮತ್ತಷ್ಟು ವಿಸ್ತರಿಸುವ ಪೂರಕ ಶಕ್ತಿಯಾಗಿ ಬಳಸಿಕೊಳ್ಳಬೇಕು ಎಂದು ಹೇಳಿದರು. ರಾಷ್ಟ್ರೀಯ ಶಿಕ್ಷಣ ಸಮಿತಿ ಕಾರ್ಯದರ್ಶಿ ಎಸ್ಎನ್ ನಾಗರಾಜ್ ಮಾತನಾಡಿ, ಕೃತಕ ಬುದ್ಧಿಮತ್ತೆಯಿಂದ ಜನರೇಟಿವ್ ಎಐ ಯುಗಕ್ಕೆ ಪ್ರವೇಶಿಸಿದ್ದೇವೆ. ಇದು ಪಠ್ಯಧ್ವನಿ ಹಾಗೂ ವಿಡಿಯೋಗಳನ್ನು ಸೃಷ್ಟಿಸುವ ಸಾಮರ್ಥ್ಯ ಹೊಂದಿದೆ. ಜನರೇಟಿವ್ ಎಐ ಮೂಲತಃ ಸಂಭವನೀಯತೆ ಆಧಾರಿತ ಮಾದರಿಯಾಗಿದ್ದು ಹಲವು ರೀತಿ ದೋಷಗಳು ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ಎಐ ಅನ್ನು ಎಷ್ಟು ವಿವೇಚನೆ ಮತ್ತು ಜವಾಬ್ದಾರಿಯುತವಾಗಿ ಬಳಸುತ್ತೇವೆ ಎಂಬುವುದೇ ಮುಖ್ಯ ಎಂದರು. ಶ್ರೀಲಂಕಾದ ಕೊಲಂಬೋ ಮುಕ್ತ ವಿಶ್ವವಿದ್ಯಾಲಯದ ಹಿರಿಯ ಉಪನ್ಯಾಸಕ ರವೀಂದಿರಾನ್ ವಿವೇಕಾನಂದ ರಾಸ್, ಮೈಸೂರು ವಿವಿ ಪ್ರಾಧ್ಯಾಪಕಿ ಡಾ ಎನ್ ಪುಷ್ಪ, ಸಮ್ಮೇಳನದ ನಿರ್ದೇಶಕ ಡಾ ಎನ್ ಕೆ ಚಿದಾನಂದ್, ಸಂಘಟನಾ ಕಾರ್ಯದರ್ಶಿ ಡಿಎಸ್ ಮಂಜುನಾಥ್, ಡಾ ಎನ್ ಡಿ ಮಂಜುನಾಥ್ ಉಪಸ್ಥಿತರಿದ್ದರು.
ಇದರೊಂದಿಗೆ ಇಂದಿನ ಸುತ್ತಮುತ್ತ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
6: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
7: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.

0: ಜಾಣ
1: ಜಾಣ ಸುದ್ದಿ. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಕಾಸಿಲ್ಲದೆ ಕುಡಿತದ ಕಿಕ್, ಭಯದ ವಾಸನೆಯನ್ನು ಹಿಡಿಯುವ ಕುದುರೆ, ಹಾಗೂ ಜಾಣ ಕಥೆ, ಪರಿಸರದ ಗೀಳು ಹಿಡಿದ ವಿಜ್ಞಾನಿ.
2: ಕಾಸು ಖರ್ಚಿಲ್ಲದೆ ಕಿಕ್ಕೇರಿಸಿಕೊಳ್ಳುವವರು ಹೌದು ಕೆಲವರಿದ್ದಾರಂತೆ. ಒಂದಿಷ್ಟು ಮದ್ಯವನ್ನು ಸೇವಿಸದಿದ್ದರೂ ಮದ್ಯವನ್ನು ಸೇವಿಸಿದ ಮಂಗಗಳಿಗಿಂತಲೂ ಹೆಚ್ಚು ಮತ್ತೇರಿದವರಂತೆ ಆಡುತ್ತಾರಂತೆ. ಅದಕ್ಕೆ ಕಾರಣವೇನೆಂಬುದನ್ನು ಇದೀಗ ಹೊಸದೊಂದು ಶೋಧ ಪತ್ತೆ ಮಾಡಿದೆ. ಪಾಪ, ಈ ಸಹಜ ಮತ್ತೇರುವವರ ಸಂಕಟಕ್ಕೆ ಕಾರಣ ಅವರ ಹೊಟ್ಟೆಯಂತೆ. ಅವರ ಹೊಟ್ಟೆಯಲ್ಲಿರುವ ಎರಡು ಬ್ಯಾಕ್ಟೀರಿಯಾಗಳಲ್ಲಿನ ವ್ಯತ್ಯಾಸಗಳಿಂದಾಗಿ ಈ ಮಂದಿ ಸಕ್ಕರೆ ತಿಂದರೂ ಮದ್ಯ ಸೇವಿಸಿದವರಂತೆ ಕಿಕ್ ಪಡೆಯುತ್ತಾರೆ ಎಂದು ನೇಚರ್ ಮೈಕ್ರೋಬಯಾಲಜಿ ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಶೋಧವೊಂದು ತಿಳಿಸಿದೆ. ಮದ್ಯ ಎಂದರೆ ಮುಖ್ಯವಾಗಿ ಇಥನಾಲ್ ಎನ್ನುವ ರಾಸಾಯನಿಕ. ಸಾಧಾರಣವಾಗಿ ಇದನ್ನು ಆಲ್ಕೋಹಾಲ್ ಎಂದೇ ಕರೆಯುತ್ತೇವೆ. ಆಲ್ಕೋಹಾಲ್ ಕಹಿಯಾದರೂ ಕುಡಿದ ಕೂಡಲೇ ರಕ್ತವನ್ನು ಸೇರುತ್ತದೆ, ದೇಹದಲ್ಲಿ ಪಚನವಾಗಿ ಆಲ್ಡಿಹೈಡ್ ರೂಪತಾಳುತ್ತದೆ. ಈ ನಡುವೆ ಮಿದುಳಿನ ನರಮಂಡಲವನ್ನು ಬಾಧಿಸಿ ಸಂವೇದನೆಗಳನ್ನು ಕುಗ್ಗಿಸುತ್ತದೆ, ಪ್ರಜ್ಞೆಯನ್ನು ಹಾದಿಗೆಡಿಸುತ್ತದೆ. ಕುಡಿದವರು ಹುಚ್ಚು ಹುಚ್ಚಾಗಿ ಮಾತನಾಡುತ್ತಾರೆ. ಮಿದುಳಿಗೆ ದೇಹ ಎಡಕ್ಕೆ ವಾಲಿದೆಯೋ ಬಲಕ್ಕೆ ವಾಲಿದೆಯೋ ಗೊತ್ತಾಗದೆ ಸಮತೋಲ ಕಳೆದುಕೊಂಡು ಅಡ್ಡಾದಿಡ್ಡಿ ನಡೆಯುತ್ತಾರೆ. ಒಟ್ಟಾರೆ ಮತ್ತೇರಿದಂತೆ ಆಗುತ್ತದೆ. ಕುಡಿದು ಪ್ರಜ್ಞಾವಂತರಾಗಿರಬಹುದು. ಆಲ್ಕೋಹಾಲ್ ಅನ್ನು ಕುಡಿದ ಕೂಡಲೇ ಅದು ರಕ್ತವನ್ನು ಸೇರಿಕೊಳ್ಳುತ್ತದೆ. ರಕ್ತವನ್ನು ಅದು ಕೂಡಿಕೊಳ್ಳುವುದು ತಡವಾದಷ್ಟು ಮಿದುಳನ್ನು ತಾಕುವುದು ಕಡಿಮೆ. ಹಾಗೆಯೇ ರಕ್ತದಲ್ಲಿ ಅದರ ಪ್ರಮಾಣ ಕಡಿಮೆ ಇದ್ದಷ್ಟು ಮಿದುಳಿನ ಮೇಲಿನ ಪ್ರಭಾವವೂ ಕಡಿಮೆ ಇರುತ್ತದೆ. ಸಾಮಾನ್ಯವಾಗಿ ರಕ್ತದಲ್ಲಿ 0.02% ಅಂದರೆ ಲೀಟರಿಗೆ 2 ml ಆಲ್ಕೋಹಾಲ್ ಇದ್ದರೂ ತುಸು ಕಿಕ್ ಹೊಡೆದಂತೆ ಆಗುತ್ತದೆ. ಕೆಲವರಲ್ಲಿ ಹೀಗೆ ಕಿಕ್ ಹೊಡೆಯಲು ಇನ್ನೂ ಕಡಿಮೆ ಆಲ್ಕೋಹಾಲ್ ಇದ್ದರೂ ಸಾಕು. ಈ ಮತ್ತಣ್ಣಗಾನ್ನು ಮೀರಿದವರಿರುತ್ತಾರೆ. ಆಲ್ಕೋಹಾಲ್ ಅನ್ನು ಸೇವಿಸದೆಯೇ ಇವರಿಗೆ ಮತ್ತು ಬರುತ್ತದಂತೆ. ಜಪಾನಿಯರಲ್ಲಿ ಕೆಲವರಿಗೆ ಬ್ರೆಡ್ಡು, ಮೊಸರು ಮೊದಲಾದವುಗಳಲ್ಲಿರುವ ಈಸ್ಟು ಇಂತಹ ಅಲರ್ಜಿಯನ್ನು ಉಂಟುಮಾಡುತ್ತದೆ. ಈಸ್ಟು ಸೇವಿಸಿದ ಇವರ ಹೊಟ್ಟೆ ಉಬ್ಬರಿಸಿ ರಕ್ತದಲ್ಲಿ ಆಲ್ಕೋಹಾಲು ಪ್ರಮಾಣ ಹೆಚ್ಚುತ್ತದೆ. ಆಲ್ಕೋಹಾಲು ತಯಾರಿಸಲು ಈಸ್ಟು ಬಳಸುವುದು ನಮ್ಮೆಲ್ಲ ಗೊತ್ತಿರುವ ವಿಷಯ. ಇಡೀ ಪ್ರಪಂಚದಲ್ಲಿ ಕೇವಲ 100 or 200 ಇಂತಹ ಮತ್ತಣ್ಣಗಳನ್ನು ಇದುವರೆಗೆ ಗುರುತಿಸಲಾಗಿದೆ. ಇಂತಹವರನ್ನು ವೈದ್ಯರು ಆಟೋ ಬ್ರೂವರಿ ಸಿಂಡ್ರೋಮ್ ಇರುವವರು ಎಂದು ಹೇಳುತ್ತಾರೆ. ಅಂದರೆ ಸ್ವತಃ ಮದ್ಯ ಉತ್ಪಾದಿಸುವವರು ಎಂದರ್ಥ. ಈ ಸ್ವಮತ್ತರ ರಕ್ತದಲ್ಲಿ ಒಮ್ಮೊಮ್ಮೆ ಮತ್ತೇರಿಸುವಷ್ಟು ಆಲ್ಕೋಹಾಲ್ ಕಂಡುಬರುತ್ತದೆ. ಅದೇಕೆ ಎಂಬುದು ಕೆಲವು ವರ್ಷಗಳ ಹಿಂದಿನವರೆಗೂ ನಿಗೂಢವಾಗಿತ್ತು. ಈಸ್ಟು ಮಾತ್ರವಲ್ಲ, ಇದಕ್ಕೆ ಇನ್ನೊಂದು ಕಾರಣವೂ ಇರಬಹುದು ಎಂದು 3 ವರ್ಷಗಳ ಹಿಂದೆ ಪತ್ತೆಯಾಗಿತ್ತು. ಸಹಜವಾಗಿಯೇ ನಮ್ಮ ಕರುಳಲ್ಲಿ ನೆಲೆಸಿರುವ ಸೂಕ್ಷ್ಮಜೀವಿಗಳಲ್ಲಿ ಒಂದಾದ ಕ್ಲೆಪ್ಸಿಯೆಲ್ಲಾ ನ್ಯುಮೋನಿಯೇ ಕೂಡ ಇಂತಹ ಸ್ವಮತ್ತತೆಗೆ ಕಾರಣ ಇರಬಹುದೆಂದು ಚೀನಾದ ಕ್ಯಾಪಿಟಲ್ ಶಿಶು ವಿಜ್ಞಾನ ಸಂಸ್ಥೆಯ ವೈದ್ಯ ಜಿಂಗ್ ಯುವಾನ್ ಮತ್ತು ಸಂಗಡಿಗರು ಪತ್ತೆ ಮಾಡಿದ್ದರು. ಕ್ಲೆಪ್ಸಿಯೆಲ್ಲಾ ನ್ಯುಮೋನಿಯೇ ಸೋಂಕು ಹೆಚ್ಚಿರುವವರಲ್ಲಿ NAFD ಇರುತ್ತದೆ ಎಂದು ಮೊದಲೇ ಗೊತ್ತಿತ್ತು. ಆದರೆ ಅದು ಕ್ಲೆಪ್ಸಿಯೆಲ್ಲಾ ಆಲ್ಕೋಹಾಲ್ ಅನ್ನು ತಯಾರಿಸುವುದರಿಂದಾಗಿ ಆಗುತ್ತದೆ ಎಂದು ತಿಳಿಯಲಿಲ್ಲ. ಯುವಾನರು ಕೆಲವು ಸ್ವಮತ್ತ ರೋಗಿಗಳ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ತೆಗೆದು ಕೃಷಿ ಮಾಡಿ ಗಮನಿಸಿದರು. ಅವುಗಳಲ್ಲಿ ಕ್ಲೆಪ್ಸಿಯೆಲ್ಲಾ ಪ್ರಮಾಣ ಸಾಮಾನ್ಯಕ್ಕಿಂತ ಹೆಚ್ಚಿದ್ದುದನ್ನು, ಇವು ಆಲ್ಕೋಹಾಲ್ ಅನ್ನು ಉತ್ಪಾದಿಸುವ ವಿಶೇಷ ಗುಣದವಾಗಿದ್ದುದನ್ನು ಗಮನಿಸಿದರು. ಅನಂತರ ಈ ಬ್ಯಾಕ್ಟೀರಿಯಾಗಳನ್ನು ಇಲಿಗಳಿಗೆ ಆಹಾರದೊಟ್ಟಿಗೆ ಸೇರಿಸಿ ನೀಡಿ ಪರೀಕ್ಷಿಸಿದಾಗ ಇಲಿಗಳ ರಕ್ತದಲ್ಲಿಯೂ ಆಲ್ಕೋಹಾಲಿನ ಪ್ರಮಾಣ ಹೆಚ್ಚಾಗಿತ್ತು. ಅಂದರೆ ಕ್ಲೆಪ್ಸಿಯೆಲ್ಲಾ ಬ್ಯಾಕ್ಟೀರಿಯಾದಿಂದಾಗಿ ಸ್ವಮತ್ತತೆ ಬರುತ್ತಿರಬಹುದು ಎಂದು ಇವರು ತರ್ಕಿಸಿದ್ದರು. ಇದೀಗ ಅಮೆರಿಕದ ಮ್ಯಾಸಚೂಸೆಟ್ಸ್ ವೈದ್ಯಕೀಯ ವಿಶ್ವವಿದ್ಯಾನಿಲಯದ ಸೋಂಕು ರೋಗಗಳ ತಜ್ಞೆ ಎಲಿಜಬೆತ್ ಹೂಮನ್ ಮತ್ತು ಸಂಗಡಿಗರು ಕ್ಲೆಪ್ಸಿಯೆಲ್ಲಾ ಹೇಗೆ ಸ್ವಮತ್ತರಿಗೆ ಮತ್ತೇರಿಸುತ್ತದೆ ಎಂದು ಪತ್ತೆ ಮಾಡಿದ್ದಾರೆ. ಇವರು 22 ಸ್ವಮತ್ತತೆ ಇರುವ ವ್ಯಕ್ತಿಗಳು ಹಾಗೂ ಅಂತಹ ದೋಷವಿಲ್ಲದ 21 ವ್ಯಕ್ತಿಗಳನ್ನು ಅಧ್ಯಯನ ಮಾಡಿ ಹೋಲಿಸಿದ್ದಾರೆ. ಇವರೆಲ್ಲರ ಮಲದಿಂದ ಬ್ಯಾಕ್ಟೀರಿಯಾಗಳನ್ನು ತೆಗೆದು ಕೃಷಿ ಮಾಡಿದ್ದಾರೆ. ಹೀಗೆ ಪರೀಕ್ಷಿಸಿದಾಗ ಸ್ವಮತ್ತತೆ ಹೆಚ್ಚಿದ ಸಂದರ್ಭದಲ್ಲಿ ಸಂಗ್ರಹಿಸಿದ ಮಲದ ಮಾದರಿಗಳು ಮಾತ್ರವೇ ಅತಿ ಹೆಚ್ಚು ಆಲ್ಕೋಹಾಲ್ ಅನ್ನು ಉತ್ಪಾದಿಸಿದ್ದವು. ಉಳಿದ ಸಂದರ್ಭಗಳಲ್ಲಿ ಆಲ್ಕೋಹಾಲ್ ಉತ್ಪಾದನೆ ಸಾಧಾರಣವಾಗಿತ್ತು. ಅಂದರೆ ಇದು ಕೆಲವು ಸಂದರ್ಭಗಳಲ್ಲಿ ಮಾತ್ರವೇ ಕಾಣಿಸುವ ದೋಷ. ಜೊತೆಗೆ ಆ ಸಂದರ್ಭದಲ್ಲಿ ಕರುಳಿನಲ್ಲಿರುವ ಸೂಕ್ಷ್ಮಜೀವಿಗಳ ಸ್ವರೂಪವನ್ನು ಅವಲಂಬಿಸಿ ಇರಬಹುದು. ಈ ಮಲದ ಮಾದರಿಗಳಲ್ಲಿ ದೊರೆತ DNAಯನ್ನು ಆಧರಿಸಿ ಮಲದಲ್ಲಿ ಯಾವ್ಯಾವ ಸೂಕ್ಷ್ಮಜೀವಿಗಳು ಎಷ್ಟೆಷ್ಟು ಇರಬಹುದು ಎಂದು ಹೂಮನ್ ತಂಡ ಲೆಕ್ಕ ಹಾಕಿತು. ಅದರ ಪ್ರಕಾರ ಸ್ವಮತ್ತರ ಮಲದಲ್ಲಿ ಆಲ್ಕೋಹಾಲ್ ಅನ್ನು ಉತ್ಪಾದಿಸಬಲ್ಲ ಎಶ್ಚೇಷಿಯಾ ಕೋಲಿ ಹಾಗೂ ಕ್ಲೆಪ್ಸಿಯೆಲ್ಲಾ ಕುಲದ ಬ್ಯಾಕ್ಟೀರಿಯಾಗಳ ಪ್ರಮಾಣ ಉಳಿದ ಮಾದರಿಗಳಲ್ಲಿದ್ದುದಕ್ಕಿಂತಲೂ ಹೆಚ್ಚಿತ್ತು. ಹಾಗೆಯೇ ಈ ಮಲದ ಮಾದರಿಗಳಲ್ಲಿ ನಡೆಯುತ್ತಿರುವ ವಿವಿಧ ರಾಸಾಯನಿಕ ಚಟುವಟಿಕೆಗಳನ್ನು ಇವರು ಪಟ್ಟಿ ಮಾಡಿದ್ದಾರೆ. ಅವುಗಳಲ್ಲಿ ಇಥನಾಲ್ ಉತ್ಪಾದನೆಗೆ ಅಗತ್ಯವಾಗುವ ಜೀನ್ಗಳ ಪ್ರಮಾಣವು ಹೆಚ್ಚಿದ್ದುದನ್ನು ಗಮನಿಸಿದ್ದಾರೆ. ಅಂದರೆ ಈ ಕ್ರಿಯೆಗಳು ಹೆಚ್ಚು ನಡೆಯುವಂತಹ ಎಶ್ಚೆರಿಷಿಯಾ ಹಾಗೂ ಕ್ಲೆಪ್ಸಿಯೆಲ್ಲಾ ಬ್ಯಾಕ್ಟೀರಿಯಾ ತಳಿಗಳು ಸ್ವಮತ್ತರಲ್ಲಿ ಇದೆ. ಆದ್ದರಿಂದಲೇ ಅವರಲ್ಲಿ ಆಲ್ಕೋಹಾಲ್ ಪ್ರಮಾಣ ಹೆಚ್ಚಾಗಿದೆ ಎನ್ನುವುದು ಇವರ ತರ್ಕ. ಇದನ್ನು ತಿದ್ದಬಹುದೇ? ಮಲದೊಟ್ಟಿಗೆ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವ ಔಷಧಗಳ ಜೊತೆಗೆ ಬೆರೆಸಿ ಕೃಷಿ ಮಾಡಿದಾಗ ಸ್ವಮತ್ತರ ಮಲವು ಆಲ್ಕೋಹಾಲ್ ಅನ್ನು ಕಡಿಮೆ ಪ್ರಮಾಣದಲ್ಲಿ ತಯಾರಿಸಿಟ್ಟು. ಹಾಗೆಯೇ ಪರೀಕ್ಷೆಗೆ ಒಳಪಟ್ಟ 22 ಸ್ವಮತ್ತ ರೋಗಿಗಳಲ್ಲಿ ಒಬ್ಬರಿಗೆ ಬೇರೊಬ್ಬರ ಆರೋಗ್ಯವಂತರ ಮಲದಲ್ಲಿದ್ದ ಬ್ಯಾಕ್ಟೀರಿಯಾಗಳನ್ನು ಚಿಕಿತ್ಸೆಯಾಗಿ ನೀಡಿಯೂ ಇವರು ಪರೀಕ್ಷಿಸಿದರು. ಹೀಗೆ ಮಲ ಚಿಕಿತ್ಸೆಯನ್ನು ನೀಡಿದ ವ್ಯಕ್ತಿಯಲ್ಲಿ ಆಲ್ಕೋಹಾಲ್ ಉತ್ಪಾದನೆಯ ಪ್ರಮಾಣ ಕಡಿಮೆಯಾಯಿತು ಎಂದು ಹೂಮನ್ ತಂಡ ದಾಖಲಿಸಿದೆ. ಆದರೆ ಕೆಲವರಲ್ಲಷ್ಟೇ ಈ ಮತ್ತಜನಕ ಬ್ಯಾಕ್ಟೀರಿಯಾಗಳ ಪ್ರಮಾಣ ಹೆಚ್ಚುವುದೇಕೆ? ಅದು ಆಹಾರದ ಪ್ರಭಾವವೋ, ಹೊಸ ತಳಿಯ ಬ್ಯಾಕ್ಟೀರಿಯಾಗಳ ಸೋಂಕು, ಅಥವಾ ಆ ವ್ಯಕ್ತಿಗಳ ತಳಿಗುಣಗಳ ಪ್ರಭಾವವೋ ಎನ್ನುವುದು ಇನ್ನೂ ಅರ್ಥವಾಗದ ವಿಷಯ. ಅದೇನೇ ಇರಲಿ, ಕಾಸು ಖರ್ಚಿಲ್ಲದೆ ಕಿಕ್ ಸಿಗುತ್ತದೆ ಎನ್ನುವುದು ಎಷ್ಟು ವಿಶೇಷ ಅಲ್ಲವೇ?
1: ಚುಟುಕು ಚುರುಕು.
0: ನಾಯಿಗಳು ಕಲಿಯುವ ಮಾತು. ನಾಯಿಗಳಿಗೆ ಮಾತು ಬರುತ್ತದೆಯೇ? ಮಾತು ಬರದೇ ಇರಬಹುದು, ಆದರೆ ನಮ್ಮ ಭಾಷೆ ಸ್ವಲ್ಪವಾದರೂ ಅರ್ಥವಾಗುತ್ತದೆ. ಅದಕ್ಕೆ ಡಾಗ್ ಶೋಗಳಲ್ಲಿ ನಾಯಿಗಳು ಯಾವ ಒಡೆಯರ ಮಾತನ್ನು ಎಷ್ಟು ಕೇಳುತ್ತವೆ ಎನ್ನುವುದನ್ನು ಪ್ರಶಸ್ತಿಗೆ ಪರಿಗಣಿಸುತ್ತಾರೆ. ಆದರೆ ಅವುಗಳಿಗೆ ಕಲಿಸದಲ್ಲದೆ ಮಾತು ತಿಳಿಯುವುದೇ? ಹೌದಂತೆ, ಅಕ್ಕ ಪಕ್ಕದಲ್ಲಿರುವವರ ಮಾತುಗಳನ್ನು ಕೇಳಿಸಿಕೊಂಡು ನಾಯಿಗಳು ಭಾಷೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲವಂತೆ. ಶಿಸ್ತಿನಿಂದ ಬಿಸ್ಕತ್ತು ಹಾಕಿಯೋ ಏಟು ಕೊಟ್ಟೋ ಕಲಿಸಿದ ಮಾತುಗಳನ್ನಷ್ಟೇ ಅಲ್ಲದೆ, ಒಡೆಯರು ಮತ್ತೊಬ್ಬರ ಜೊತೆಗೆ ಮಾತನಾಡುವಾಗ ಆ ಸಂಭಾಷಣೆಯನ್ನು ಕೇಳಿಯೇ ಹೊಸ ಪದಗಳನ್ನು ಕಲಿಯಬಲ್ಲುವಂತೆ. ಹಾಗೆಂದು ಇತ್ತೀಚೆಗೆ ಆಸ್ಟ್ರಿಯಾದ ನಡವಳಿಕೆ ತಜ್ಞ ಶಾನಿ ಡ್ರಾರ್ ಮತ್ತು ಸಂಗಡಿಗರು ಪತ್ತೆ ಮಾಡಿದ್ದಾರೆ. 1.5 ವರ್ಷದ ಮಗುವಿಗಿಂತ ಚೆನ್ನಾಗಿ ಮಾತುಗಳನ್ನು ಕೇಳಿಸಿಕೊಂಡು ನಾಯಿಗಳು ಹೊಸ ಪದಗಳನ್ನು ಕಲಿಯಬಲ್ಲವಂತೆ.
1: ಭಯದ ವಾಸನೆ ಹಿಡಿಯುವ ಕುದುರೆ. ಮನುಷ್ಯರ ಮೆಚ್ಚಿನ ಸಾಕು ಪ್ರಾಣಿಗಳಲ್ಲಿ ಕುದುರೆಗೆ ಮಹತ್ವದ ಸ್ಥಾನ ಇದೆ. ಉಳಿದ ಸಾಕು ಪ್ರಾಣಿಗಳನ್ನು ನಡೆಸಿಕೊಳ್ಳುವ ಹಾಗೆ ಮನುಷ್ಯರು ಕುದುರೆಯನ್ನು ನಡೆಸಿಕೊಳ್ಳುವುದಿಲ್ಲ. ಅವಕ್ಕೆ ಆರೈಕೆಯೂ ಹೆಚ್ಚು, ಅವುಗಳ ಬಗ್ಗೆ ಗೌರವವೂ ಹೆಚ್ಚು. ಎಲ್ಲಾ ಸಾಕು ಪ್ರಾಣಿಗಳಂತೆಯೇ ಕುದುರೆಯೂ ಕೂಡ ಮಾಲೀಕನ ಹಾವಭಾವಗಳನ್ನು ಅರ್ಥ ಮಾಡಿಕೊಳ್ಳುತ್ತದೆ. ಕೆಲವು ಮಾತುಗಳನ್ನು ಅರ್ಥ ಮಾಡಿಕೊಂಡು ಆದೇಶಗಳನ್ನು ಪಾಲಿಸುತ್ತದೆ. ಅಷ್ಟೇ ಅಲ್ಲವಂತೆ, ಕುದುರೆಗಳು ಮನುಷ್ಯರ ಭಾವನೆಗಳನ್ನು ಗ್ರಹಿಸಬಲ್ಲುವಂತೆ. ಮನುಷ್ಯರನ್ನು ಮೂಸಿಯೇ ಅವರ ಭಾವನೆಗಳನ್ನು ಕುದುರೆಗಳು ಗುರುತಿಸುತ್ತಿರಬಹುದು ಎಂದು ಫ್ರಾನ್ಸ್ ದೇಶದ ದ ತೂರ್ ವಿಶ್ವವಿದ್ಯಾನಿಲಯದ ಪ್ರಾಣಿವಿಜ್ಞಾನಿ ಲಿಯಾ ಲಾನ್ಸಾತ್ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಹೆದರಿಕೆಯಿಂದ ಬೆದರಿದವರ ಬೆವರನ್ನ ಮೂಸಿದ ಕುದುರೆಗಳು ತಾವೂ ಬೆದರುತ್ತವೆ ಎಂದು ಇವರು ಶೋಧವನ್ನ ಮಾಡಿದ್ದಾರೆ. ಪ್ರಾಣಿಗಳು ವಾಸನೆಯಿಂದಲೇ ಹಲವು ಚಟುವಟಿಕೆಗಳನ್ನು ನಡೆಸುವುದು ವಿಜ್ಞಾನಿಗಳಿಗೆ ಹೊಸತಲ್ಲ. ನಾಯಿಯ ಮೂಗು ಚುರುಕು ಎನ್ನುವ ಮಾತೇ ಇದೆಯಲ್ಲ, ನಾಯಿ ವಾಸನೆಯಿಂದಲೇ ವಸ್ತುಗಳನ್ನು ಗುರುತಿಸಬಲ್ಲದು, ಅದರ ಜಾಡು ಹಿಡಿಯಬಲ್ಲದು. ಹಾಗೆಯೇ ತನ್ನ ಪ್ರೇಯಸಿ ಅಥವಾ ಪ್ರಿಯತಮನನ್ನು ಕೂಡ ಅದು ವಾಸನೆಯಿಂದಲೇ ಗುರುತಿಸುತ್ತದೆ. ಬೆಕ್ಕು, ಹಸು ಮೊದಲಾದ ಸ್ತನಿಗಳು ಕೂಡ ವಾಸನೆ ಹಿಡಿಯುತ್ತವೆ. ಕೆಲವು ವಾಸನೆಗಳಿಂದ ಅವುಗಳ ನಡವಳಿಕೆಯೂ ಬದಲಾಗುತ್ತದೆ ಎನ್ನುವುದು ನಮಗೆಲ್ಲ ಗೊತ್ತಿರುವ ವಿಷಯ. ಇದಕ್ಕೆ ಕುದುರೆಗಳೇನೂ ಅಪವಾದವಲ್ಲ. ಅವುಗಳಲ್ಲಿ ಕೂಡ ಹಲವು ಚಟುವಟಿಕೆಗಳಿಗೆ ವಾಸನೆಯೇ ಬಲು ಮುಖ್ಯವಾದ ಪ್ರೇರಣೆ. ಕುದುರೆಗಳು ಮಲಗಲೆಂದು ಹಾಸಿದ ಹುಲ್ಲು ಹಾಸನ್ನ ಆಯಾ ಕುದುರೆಗಳು ತಮ್ಮದು ಎಂದು ಗುರುತಿಸುವುದು ವಾಸನೆಯಿಂದ. ಹಾಗೆಯೇ ಹೆಣ್ಣು ಕುದುರೆ ಬೆದೆಗೆ ಬಂದಿದೆ ಎಂದು ಅವು ತಿಳಿಯುವುದು ನಮಗ್ಯಾರಿಗೂ ತೋರದ ಕ್ಷೀಣವಾದ ವಾಸನೆಯಿಂದ. ಇತರೆ ಕುದುರೆಗಳು ಬೆದರಿದಾಗ ತಾವೂ ಬೆದರುವುದು ಕೂಡ ವಾಸನೆಯಿಂದಲೇ ಇರಬಹುದು ಎಂಬ ಊಹೆ ಕೂಡ ವಿಜ್ಞಾನಿಗಳಿಗೆ ಇತ್ತು. ಕುದುರೆಗಳು ತಮ್ಮ ಒಡೆಯರ ನಡವಳಿಕೆಗಳನ್ನು ಅವರ ವಾಸನೆಯಿಂದಲೇ ಗುರುತಿಸಬಲ್ಲುವೆ ಎನ್ನುವ ಅನುಮಾನಗಳು ಇದ್ದುವು. ಈ ನಿಟ್ಟಿನಲ್ಲಿ ಕೆಲವು ಸೂಚನೆಗಳು ಸಿಕ್ಕಿದ್ದುವು. ಉದಾಹರಣೆಗೆ, ಕುದುರೆಗಳು ಮಾಲೀಕರನ್ನ ಅವರ ವಾಸನೆಯಿಂದಲೇ ಗುರುತಿಸುತ್ತವೆ. ಅಂದರೆ ಮಾಲೀಕರು ಕಣ್ಣಿಗೆ ಕಾಣದೇ ಇದ್ದಾಗಲೂ ಕೇವಲ ವಾಸನೆಯಿಂದಲೇ ಅವರು ಇರುವ ಜಾಗವನ್ನ ಅವು ಗ್ರಹಿಸಬಲ್ಲುವು. ಸಾಕು ಪ್ರಾಣಿಗಳ ಈ ವಿಶೇಷ ಗುಣಗಳಿಗೂ ವಾಸನೆಗೂ ಸಂಬಂಧ ಇದೆಯೇ ಎನ್ನುವುದು ಇನ್ನೊಂದು ಪ್ರಶ್ನೆ. ಅಂದರೆ ಸಾಕಿದವರು ಸೂಸುವ ವಾಸನೆಯನ್ನ ಗಮನಿಸಿ ಸಾಕು ಪ್ರಾಣಿಗಳು ತಮ್ಮ ನಡವಳಿಕೆಗಳನ್ನು ಬದಲಿಸಿಕೊಳ್ಳಬಲ್ಲುವೆ? ಈ ಪ್ರಶ್ನೆ ಲಾನ್ಸಾದರ ತಂಡವನ್ನು ಕಾಡಿತ್ತು. ಅದಕ್ಕಾಗಿ ಅವರು 32 ಸಾಕು ಕುದುರೆಗಳ ಮೇಲೆ ಪ್ರಯೋಗಗಳನ್ನು ಮಾಡಿದ್ದಾರೆ. ಕುದುರೆಗಳಿಗೆ ಬೆದರಿದ ಮನುಷ್ಯರ ವಾಸನೆಯನ್ನು ಮೂಸಲು ಕೊಟ್ಟಾಗ ಅವು ಏನು ಮಾಡುತ್ತವೆ ಎನ್ನುವುದನ್ನು ಪತ್ತೆ ಮಾಡುವುದೇ ಇವರ ಪ್ರಯೋಗ. ಮಾಲೀಕರು ಬೆದರಿದಾಗ ಕುದುರೆಗಳು ಬೆದರುವುದು ಕೂಡ ಈ ಹಿಂದೆ ನಮಗೆ ಗೊತ್ತಿತ್ತು. ಯುದ್ಧದಲ್ಲಿ ಮಾಲೀಕನಿಗೆ ಭಯ ಹುಟ್ಟಿದಾಗ ಆತ ಕುದುರೆಯನ್ನು ಓಡಲು ಪ್ರೇರೇಪಿಸುತ್ತಾನಷ್ಟೇ. ಈ ಆದೇಶ ಇಲ್ಲದಿದ್ದರೂ ಮಾಲೀಕನಿಗೆ ಭಯವಾಗಿದೆ ಎಂದು ಕುದುರೆಗೆ ತಿಳಿಯುವುದು ಹೇಗೆ? ಭಯದಿಂದಾಗಿ ಮಾಲೀಕನಲ್ಲಿ ಉಂಟಾಗುವ ಯಾವ ಬದಲಾವಣೆಯನ್ನು ಅದು ಗುರುತಿಸುತ್ತದೆ? ಅಥವಾ ನಮಗ್ಯಾರಿಗೂ ಕಾಣದ ಯಾವುದೋ ಸೂಚನೆ ಅದಕ್ಕೆ ದೊರೆಯುತ್ತಿರಬಹುದೇ? ಇವೆಲ್ಲ ಪ್ರಶ್ನೆಗಳು ಲಾನ್ಸಾದರ ತಂಡವನ್ನು ಕಾಡಿತ್ತು. ಅದಕ್ಕಾಗಿ ಅವರು ಮನುಷ್ಯರ ವಾಸನೆಯನ್ನು ಸಂಗ್ರಹಿಸಿ ಕುದುರೆಗೆ ಮೂಸಲು ಕೊಟ್ಟರು. ಪ್ರಯೋಗದಲ್ಲಿ ಪಾಲ್ಗೊಳ್ಳಲು ಒಪ್ಪಿದವರಿಗೆ 2 ದಿನ ದೇಹದ ಬೆವರನ ವಾಸನೆಯನ್ನು ಪ್ರಭಾವಿಸುವ ಬೆಳ್ಳುಳ್ಳಿ, ಈರುಳ್ಳಿ ಮೊದಲಾದ ಯಾವುದೇ ಮಸಾಲೆ ಪದಾರ್ಥವಿಲ್ಲದ ಆಹಾರ ನೀಡಿದರು. ಸ್ನಾನಕ್ಕೂ ಪರಿಮಳವಿಲ್ಲದ ಸಾಬೂನು ಕೊಟ್ಟರು. ಅನಂತರ ಕೊನೆಯ ದಿನ ಬರೀ ನೀರಿನಲ್ಲಿ ಅವರಿಗೆ ಸ್ನಾನ ಮಾಡಲು ಹೇಳಿದರು. ಇಂಥವರ ಕಂಕುಳಿನಿಂದ ಬೆವರನ್ನು ಸಂಗ್ರಹಿಸಿದರು. ಹೀಗೆ ಸಂಗ್ರಹಿಸಿದ ಬೆವರಿನಲ್ಲಿ ಕೇವಲ ಆ ವ್ಯಕ್ತಿಗಳ ವಾಸನೆಯಷ್ಟೇ ಇರುತ್ತದೆ. ಅನಂತರ ಅವರೆಲ್ಲರಿಗೂ ಕಂಕುಳಲ್ಲಿ ಹತ್ತಿಗಳನ್ನು ಇಟ್ಟುಕೊಂಡು ಕೆಲವು ವಿಡಿಯೋಗಳನ್ನು ನೋಡಲು ಹೇಳಿದರು. ಕೆಲವರಿಗೆ ಭಯ ಹುಟ್ಟಿಸುವ ವಿಡಿಯೋಗಳನ್ನು, ಇನ್ನು ಕೆಲವರಿಗೆ ಖುಷಿ ಕೊಡುವ ವಿಡಿಯೋಗಳನ್ನು ತೋರಿಸಿದರು. ಆ ಕಂಕುಳಿನಲ್ಲಿದ್ದ ಹತ್ತಿಗಳನ್ನು ತೆಗೆದು ಕುದುರೆಗಳಿಗೆ ಮೂಸಲು ನೀಡಿ ಕುದುರೆಗಳ ಪ್ರತಿಕ್ರಿಯೆಯನ್ನು ಗಮನಿಸಿದರು. ಕುದುರೆಗಳು ಬೆದರುತ್ತವೆಯೇ ಇಲ್ಲವೇ ಎನ್ನುವುದು ಪರೀಕ್ಷೆ.

0: ಸಾಧಾರಣ ಹತ್ತಿಯನ್ನು ಮೂಸಿದ ಕುದುರೆಗಳದ್ದಕ್ಕಿಂತಲೂ ಬಹಳ ಭಿನ್ನವಾಗಿತ್ತು. ಈ ಕುದುರೆಗಳ ಹೃದಯದ ಬಡಿತ ಹೆಚ್ಚಿತ್ತು ಹಾಗೂ ಈ ಏರಿಕೆ ಬಹು ದೀರ್ಘಕಾಲ ಉಳಿದಿತ್ತು. ಅವು ತಮ್ಮ ಬಳಿ ಬಂದ ಮನುಷ್ಯರಿಂದ ದೂರ ಸರಿಯುತ್ತಿದ್ದವು, ತಮ್ಮನ್ನು ಮುಟ್ಟದಂತೆ ಹಿಂದೆ ಓಡುತ್ತಿದ್ದವು. ಕುದುರೆಗಳು ಮನುಷ್ಯರನ್ನು ಮೂಸುವುದಷ್ಟೇ ಅಲ್ಲ, ಆ ವಾಸನೆಯಿಂದಲೇ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲುವು ಎಂದು ಈ ಪ್ರಯೋಗಗಳಿಂದ ಲಾನ್ಸಾದ್ ತೀರ್ಮಾನಿಸಿದ್ದಾರೆ. ಭಯಗೊಂಡ ಮನುಷ್ಯರ ವಾಸನೆ ಹತ್ತಿದ್ದರಿಂದಲೇ ಆ ಕುದುರೆಗಳು ಭಯಗೊಂಡಿದ್ದುವು ಎನ್ನುವುದು ಇವರ ಅಂಬೋಣ. ಮನುಷ್ಯರು ಹೀಗೆಯೇ ಇತರರ ಭಯವನ್ನು ಖುಷಿಯನ್ನು ಮೂಸುತ್ತಿರಬಹುದೋ ಎನ್ನುವುದು ಬಹುಶಃ ನಿಮ್ಮ ಪ್ರಶ್ನೆಯಾಗಿರಬಹುದು. ಅದಕ್ಕೆ ಉತ್ತರ ಯಾವಾಗ ದೊರೆಯುತ್ತದೆಯೋ ನೋಡಬೇಕು. ಅದು ನಿಜವಾದರೆ ಸಮೂಹ ಸನ್ನಿ ಆಗುವುದು ಯಾಕೆ ಎನ್ನುವ ವಿವರಣೆಯೂ ಕೂಡ ಸಿಗಬಹುದು. ಈ ಕುದುರೆ ಸಂಶೋಧನೆಯ ವಿವರಗಳನ್ನು PLOS-1 ಪತ್ರಿಕೆ ಇತ್ತೀಚೆಗೆ ಪ್ರಕಟಿಸಿತ್ತು. ಚುಟುಕು ಚುರುಕು.
1: ಸೋಂಕಿನ ಶಾಕ್. ಡ್ರೋಸೋಫಿಲಾ ಹಣ್ಣು ನೊಣಕ್ಕೂ ಹುಳುಗಳ ಕಾಟ ಇದೆ. ಗುಲಗಂಜಿಗಿಂತ ಪುಟ್ಟದಾದ ಹಣ್ಣು ನೊಣದ ಬೆನ್ನನ್ನು ಹಲವು ಹುಳುಗಳು ನೆಲೆಯನ್ನಾಗಿ ಮಾಡಿಕೊಳ್ಳುತ್ತವೆ. ಈ ಪರಜೀವಿಗಳು ಹಣ್ಣು ನೊಣಗಳನ್ನು ಹುಡುಕಿ ಅವುಗಳ ಬೆನ್ನೇರುವುದು ಹೇಗೆ ಎನ್ನುವ ಗುಟ್ಟು ಈಗ ರಟ್ಟಾಗಿದೆ. ಗಾಳಿಯಲ್ಲಿ ತೇಲುವ ಹುಳುಗಳ ಮೊಟ್ಟೆಗಳು ಹಣ್ಣು ನೊಣಗಳ ಮೈಯಲ್ಲಿರುವ ಸ್ಥಾಯಿ ವಿದ್ಯುತ್ ಅರ್ಥಾತ್ ಸ್ಟ್ಯಾಟಿಕ್ ವಿದ್ಯುತ್ತಿನಿಂದ ಸೆಳೆಯಲ್ಪಡುತ್ತವೆಯಂತೆ. ಹೀಗೆ ಗಾಳಿ ಸವಾರಿಯಿಂದ ನೊಣದ ಸವಾರಿಗೆ ಅವು ಬದಲಾಗುತ್ತವೆ. ನೊಣಕ್ಕೆ ಸೋಂಕು ತಗಲುತ್ತದೆಯಂತೆ. ನೊಣದ ಬೆನ್ನು ಹೀಗೆ ಗಾಳಿಯಿಂದ ಹುಳುಗಳ ಮೊಟ್ಟೆಗಳನ್ನು ಸೆಳೆಯುತ್ತಿರುವ ದೃಶ್ಯವನ್ನು ಅಮೆರಿಕದ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದ ಜೀವಿ ವಿಜ್ಞಾನಿಗಳು ವಿಡಿಯೋದಲ್ಲಿ ಸೆರೆಹಿಡಿದಿದ್ದಾರೆ. ಒಣಹವೆ ಒಣ ಚರ್ಮಗಳಲ್ಲಿ ಸ್ಥಾಯಿ ವಿದ್ಯುತ್ ಕೂಡಿಕೊಳ್ಳುವುದು, ಬಾಗಿಲನ್ನು ಮುಟ್ಟಿದಾಗ ಶಾಕ್ ಹೊಡೆಯುವುದು ಗೊತ್ತಷ್ಟೆ. ಈ ವಿದ್ಯುತ್ತು ಸೋಂಕನ್ನು ಆಕರ್ಷಿಸುತ್ತಿರಬಹುದು ಎಂದು ಈ ವಿಡಿಯೋ ಸೂಚನೆ ನೀಡಿದೆ.
2: ಪರಿಸರದ ಗೀಡಿನ ವಿಜ್ಞಾನಿ. ಇದು ಭಾರತದ ಸುಪ್ರಸಿದ್ಧ ಪರಿಸರ ವಿಜ್ಞಾನಿ ಮಾಧವ ಗಾಡಗೀಳರ ಕಥೆ. ಮಹಾರಾಷ್ಟ್ರದಲ್ಲಿ ಹುಟ್ಟಿದ್ದ ಗಾಡಗೀಳರು ಕರ್ನಾಟಕದ ಕಾಡುಗಳನ್ನು ಬೇರಾರು ಅಧ್ಯಯನ ಮಾಡದಷ್ಟು ಅಧ್ಯಯನ ಮಾಡಿದವರು, ಹೊಸ ಅರಿವು ಮೂಡಿಸಿದವರು. ಕಾಡು ಹಾಗೂ ಜನತೆಯ ನಡುವಿನ ಸಂಬಂಧಗಳು ಎಷ್ಟು ಗಾಢ ಎಂಬುದನ್ನು ಜಗತ್ತಿಗೆ ಮನವರಿಕೆ ಮಾಡಿಕೊಟ್ಟದವರು. ಜನರಿಗೆ ಪ್ರಿಯರಾದ ಜನಪ್ರಿಯರೂ ಆದ ಈ ವಿಜ್ಞಾನಿ ಇತ್ತೀಚೆಗೆ ತಮ್ಮ 83ನೆಯ ವಯಸ್ಸಿನಲ್ಲಿ ಇದೇ January 6 ನಿಧನರಾದರು. ಕಾಡಗೀಳರು ವಿಜ್ಞಾನಿ ನಿಜ, ಆದರೆ ಎಲ್ಲರಂತಲ್ಲ, ಬಹಳ ವಿಶಿಷ್ಟ ವಿಜ್ಞಾನಿ. ಗಾಡಗೀಳರು ಪ್ರಯೋಗಶಾಲೆಗಿಂತಲೂ ಹೆಚ್ಚಿಗೆ ಕಾಡು ಮೇಡಿನಲ್ಲಿಯೇ ಸಂಶೋಧನೆ ಮಾಡಿದವರು. ಹಕ್ಕಿ ಪ್ರಾಣಿಗಳ ವ್ಯವಹಾರಗಳನ್ನು ನಿಕಟವಾಗಿ ಗಮನಿಸಿ ಅರ್ಥೈಸುತ್ತಿದ್ದರು. ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಜೀವಿ ವೈವಿಧ್ಯ ಹಾಗೂ ಈ ಕಾಡುಗಳನ್ನು ಸಂರಕ್ಷಿಸಬೇಕಾದ ಅಗತ್ಯದ ಬಗ್ಗೆ ಬಹಳಷ್ಟು ಒತ್ತಿ ಹೇಳುತ್ತಿದ್ದರು. ಅದಕ್ಕಾಗಿ ಹಲವು ಹೋರಾಟಗಳನ್ನು ಮಾಡಿದ್ದರು. ಪಶ್ಚಿಮ ಘಟ್ಟಗಳ ಸಂರಕ್ಷಣೆಯ ಬಗ್ಗೆ ಅವರು ತಯಾರಿಸಿದ ವರದಿ ಇಂದಿಗೂ ಚರ್ಚೆಯಲ್ಲಿ ಇದೆ. ಗಾಡಗೀಳರ ಈ ಮಾತು ಕೇವಲ ಒಣಜಂಬವಾಗಿರಲಿಲ್ಲ, ಹೊಸತನ್ನು ಕಲಿಯುವುದರಲ್ಲಿ ಅವರಿಗೆ ಅಪಾರ ಆಸಕ್ತಿ, ಹಾಗೆಯೇ ಓದಿನಲ್ಲಿಯೂ ಅಪಾರ ಆಸಕ್ತಿ. ತಂದೆಯ ಜೊತೆಗೆ ಆಗಾಗ್ಗೆ ಕಾಡಿಗೆ ಹೋಗಿ ಪಕ್ಷಿ ವೀಕ್ಷಣೆಯಲ್ಲಿ ತೊಡಗಿರುತ್ತಿದ್ದರಂತೆ. ಹಾಗೊಂದು ಸಂದರ್ಭದಲ್ಲಿ ನಡೆದ ಕಥೆಯನ್ನು ಅವರು ತಮ್ಮ ಆತ್ಮಕಥೆಯಲ್ಲಿ ವಿವರಿಸಿದ್ದಾರೆ. ಗಾಡಗೀಳರ ಮನೆ ಪುಣೆಯ ನಗರದಲ್ಲಿತ್ತು. ಇವರ ಮನೆಯ ಮುಂದೆ ಹಾದು ಹೋಗಿದ್ದ ವಿದ್ಯುತ್ ತಂತಿಯ ಮೇಲೆ ಹಕ್ಕಿಗಳು ಬಂದು ಕೂರುತ್ತಿದ್ದವು. ಹೀಗೆ ಬರುತ್ತಿದ್ದ ಹಕ್ಕಿಗಳಲ್ಲಿ ಕಳ್ಳಿಪೀರಿ ಎನ್ನುವ ನೊಣ ಹಿಡುಕ ಬಹಳ ಬಿದ್ದವು. ನೋಡಲು ಚಂದವಿರುತ್ತಿದ್ದರಿಂದ ಇವನ್ನು ದಿನವೂ ಗಮನಿಸುತ್ತಿದ್ದರು. ಈ ಹಕ್ಕಿಗಳಿಗೆ ಉದ್ದನೆಯ ಬಾಲ ಇರುತ್ತಿತ್ತು. ಬಾಲದ ಮಧ್ಯೆ ಒಂದು ಕಡ್ಡಿಯಂತೆ ಉದ್ದನೆಯ ಗರಿಯೂ ಇರುತ್ತಿತ್ತು. ಒಮ್ಮೆ ಹೀಗೆ ನೋಡುತ್ತಿದ್ದಾಗ ತಂತಿಯ ಮೇಲೆ ಬಂದು ಕುಳಿತ ಹಕ್ಕಿಗಳಲ್ಲಿ ಒಂದರಲ್ಲಿ ಈ ಕಡ್ಡಿ ಕಾಣಲಿಲ್ಲ. ಆಗ ಮಾಧವರು ತಮ್ಮ ತಂದೆಗೆ ಅದನ್ನು ತೋರಿಸಿ, ಅದೇಕೆ ಹಾಗೆ, ಅದರ ಆ ಗರಿ ಬಿದ್ದು ಹೋಗಿರಬಹುದೇ ಎಂದು ಕೇಳಿದರಂತೆ.

0: ಅದಕ್ಕೆ ಅವರ ತಂದೆ ನನಗೂ ಗೊತ್ತಿಲ್ಲ. ಅದು ಯಾಕೆ ಅಂತ ತಿಳಿಯಬೇಕು ಎಂದರೆ ಸಲೀಂ ಅಲಿ ಅವರನ್ನೇ ಕೇಳಬೇಕು. ಸಲೀಂ ಅಲಿ ಗೊತ್ತಲ್ಲ, ಸುಪ್ರಸಿದ್ಧ ಪಕ್ಷಿ ತಜ್ಞ. ಆಗ ಅವರು ಮುಂಬಯಿಯ ಬಾಂಬೆ ನ್ಯಾಚುರಲ್ ಹಿಸ್ಟ್ರೀಸ್ ಸೊಸೈಟಿಯ ಅಧ್ಯಕ್ಷರಾಗಿದ್ದರು, ಪಕ್ಷಿ ತಜ್ಞ ಎಂದು ಹೆಸರು ಪಡೆದಿದ್ದರು. ಅವರು ಬರೆದಿದ್ದ ಬುಕ್ ಆಫ್ ಇಂಡಿಯನ್ ಬರ್ಡ್ಸ್ ಮಾಧವರ ತಂದೆಯಂಥ ಪಕ್ಷಿ ವೀಕ್ಷಕರಿಗೆ ಬೈಬಲ್ ಎನ್ನಿಸಿತ್ತು. ಹೀಗಾಗಿ ಮಾಧವರ ತಂದೆ ಆ ಮಾತು ಹೇಳಿದ್ದರು. ಆದರೆ ಮಾಧವರ ಆಸಕ್ತಿ ಎಷ್ಟಿತ್ತು ಎಂದರೆ ಕೂಡಲೇ ಒಂದು ಪೋಸ್ಟ್ ಕಾರ್ಡ್ ಕೊಂಡು ಸಲೀಂ ಅಲಿ ಅವರಿಗೆ ಪತ್ರ ಬರೆದೇ ಬಿಟ್ಟರು. ಸಲೀಂ ಅಲಿ ಅವರು ಇದು ಯಾರೋ ಹುಡುಗನ ಪತ್ರ ಅಂತ ಅವಗಣಿಸದೆ ಉತ್ತರವನ್ನು ಕೊಟ್ಟಿದರು. ಅದು ಋತುವಿಗೆ ತಕ್ಕನಾಗಿ ಆಗುವ ಬದಲಾವಣೆ. ಆ ಜಾಗದಲ್ಲಿ ಮತ್ತೆ ಗರಿ ಹುಟ್ಟುತ್ತದೆ, ಗಮನಿಸುತ್ತಿರು ಅಂತ. ಈ ಘಟನೆ ಮಾಧವ ಗಾಳಗೀಳರಿಗೆ ಪಕ್ಷಿಯ ಗೀಳನ್ನು ಹಿಡಿಸಿತ್ತಷ್ಟೇ ಅಲ್ಲ, ಮುಂದೆ ಪರಿಸರದ ಪ್ರತಿಯೊಂದು ವಿದ್ಯಮಾನವನ್ನು ಕೂಲಂಕಷ್ಟವಾಗಿ ನೋಡಲು ನೆರವಾಯಿತು. ಹಾ, ಹಲವು ವರ್ಷಗಳ ನಂತರ ತನಗಿಂತ 16 ವರ್ಷ ಹಿರಿಯರಾಗಿದ್ದ ಸಲೀಂ ಅಲಿಯವರ ಜೊತೆಗೆ ಅವರು ಸಹೋದ್ಯೋಗಿಯಾಗಿ ಸಂಶೋಧನೆಯನ್ನು ಗಾಢಗೀಳರು ಮಾಡಿದರು ಎನ್ನುವುದು ಎಲ್ಲರಿಗೂ ಪ್ರೇರಣೆಯಾಗಬೇಕು. ಪಶ್ಚಿಮ ಘಟ್ಟಗಳಲ್ಲಿ ಇರುವ ಜೀವಗಳ ವೈವಿಧ್ಯ ಹಾಗೂ ಅವುಗಳೆಷ್ಟು ಮುಖ್ಯ ಎನ್ನುವುದನ್ನು ಜಗತ್ತಿಗೆ ಮನದಷ್ಟು ಮಾಡಿದವರಲ್ಲಿ ಮಾಧವ ಗಾಢಗೀಳರ ಹೆಸರು ಮೊದಲನೆಯದು. ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಅರಿವನ್ನು ಅವರು ಮೂಡಿಸಿದ್ದರು. ಇದರೊಟ್ಟಿಗೆ ಅಲ್ಲಿನ ಸಮಾಜದ ಓರೆಕೋರೆಗಳ ಬಗ್ಗೆಯೂ ತಲೆ ಕೆಡಿಸಿಕೊಂಡಿದ್ದರು. ಜನರ ಜೊತೆಗೆ ಬಹಳ ಆತ್ಮೀಯತೆಯಿಂದ ಒಡನಾಡುತ್ತಿದ್ದರು. ಅವರ ಬಗ್ಗೆ ಉತ್ತರ ಕನ್ನಡದ ಒಬ್ಬ ರೈತ ಹೀಗೆ ಹೇಳಿದ್ದರಂತೆ, ಇವರು ವಿಜ್ಞಾನಿ ಅಂತ ಗೊತ್ತೇ ಆಗುವುದಿಲ್ಲ, ನಮ್ಮ ಹಾಗೆಯೇ ಲುಂಗಿ ಉಟ್ಟುಕೊಂಡು, ನಮ್ಮ ಹಾಗೆಯೇ ಚಾಪೆಯ ಮೇಲೆ ಮಲಗಿ, ನಮ್ಮ ಹಾಗೆಯೇ ಇದ್ದಿಲಿನಲ್ಲಿ ಹಲ್ಲುಜ್ಜುತ್ತಾರೆ, ವಿಜ್ಞಾನಿ ಅಂತ ಹೇಗೆ ಹೇಳುವುದು? ರೈತರಿಗೆ ಅವರು ಹೀಗೆ ಆಪ್ತರಾಗಿದ್ದರು. ಒಮ್ಮೆ ಗಾಢಗೀಳರು ಕಾಡಿನಂಚಿನಲ್ಲಿದ್ದ ಒಂದು ಊರಿಗೆ ಅಧ್ಯಯನಕ್ಕಾಗಿ ಹೋಗಿದ್ದರಂತೆ. ಆಗ ಎಲ್ಲೆಂದರಲ್ಲಿ ನೀರು ಸಿಗುತ್ತಿರಲಿಲ್ಲ, ಊರಲ್ಲಿ ಯಾವ ಮನೆಯಲ್ಲಿಯಾದರೂ ಕೇಳಿ ಕುಡಿಯಬೇಕಿತ್ತು. ಇವರು ಹೋಗಿದ್ದ ಕಡೆಯಲ್ಲಿ ಮನೆಗಳಿರಲಿಲ್ಲ, ಒಂದು ದೇವಾಲಯವಷ್ಟೇ ಇತ್ತು, ಅಲ್ಲೊಂದು ಬಾವಿ, ಅದರ ನೀರನ್ನು ಕುಡಿಯಲು ಹೋದರಂತೆ. ಪೂಜಾರಿಯ ಬಳಿ ವಿಚಾರಿಸಿದಾಗ ಆತ ಕೇಳಿದ ಮೊದಲ ಪ್ರಶ್ನೆ, ನಿಮ್ಮ ಜಾತಿ ಯಾವುದು? ನೀವು ಬ್ರಾಹ್ಮಣರೇ, ಹಾಗಿದ್ದರೆ ಮಾತ್ರ ನೀರು ಸೇದಿ ಕುಡಿಯಬಹುದು, ತಮ್ಮ ಜಾತಿಯನ್ನು ಹೇಳಿ ದಾಹವನ್ನು ತೀರಿಸಿಕೊಳ್ಳಬಹುದಿತ್ತು. ಆದರೆ ಹೀಗೆ ಜೀವಕ್ಕೆ ಅಗತ್ಯವಾದ ನೀರಿಗೂ ಜಾತಿಯನ್ನು ತಳುಕಿ ಹಾಕಿದ್ದ ಗಾಢಗೀಳರಿಗೆ ಸರಿ ಅನ್ನಿಸಲಿಲ್ಲ. ಅಲ್ಲಿ ನೀರನ್ನು ಕುಡಿಯದೆಯೇ ಹಿಂದೆ ಮರಳಿದೆವು. ಅಂತಹ ಪರಿಸರ ಸಂತ ಎಂದೇ ಹೆಸರು ಗಳಿಸಿದ ಮಾಧವ ಗಾಢಗೀಳರು ಇನ್ನಿಲ್ಲ ಎನ್ನುವುದು ವಿಷಾದದ ಸಂಗತಿ. ಅವರಿಗೆ ಜಾಣಸುದ್ದಿಯ ನಮನಗಳು.
1: ಇದು ಇಂದಿನ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣಧ್ವನಿ ಕೊಳ್ಳೇಗಾಲ ಶರ್ಮ,
2: ಕುಮಾರಿ ಸಹನಾ ವಿ
1: ಹಾಗೂ ಗೂಗಲ್ ಎಐ ಧ್ವನಿಗಳು. ಜಾಣಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ ಮ್ಯೂಸಿಕ್ ಗಳಲ್ಲಿ ಕೂಡ ಕೇಳಬಹುದು. ಜಾಣಸುದ್ದಿಯ ಬಗ್ಗೆ ನಿಮಗೆ ಸಂದೇಹ, ಸಲಹೆ, ಪ್ರಶ್ನೆಗಳೇನಾದರೂ ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ, ಇಲ್ಲವೇ ವಾಟ್ಸ್ಆಪ್ ಮಾಡಿ.
3: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
4: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
5: ಎಪಿಸೋಡ್ 36 ಸ್ವಾಗತ. ಆಕ್ವಾಕಲ್ಚರ್ ಅಥವಾ ಜಲಕೃಷಿ ಅಂದರೆ ನೀರಿನಲ್ಲಿ ಬೆಳೆಯುವ ಜೀವಿಗಳನ್ನು ಕೃತಕ ಪರಿಸರದಲ್ಲಿ ಬೆಳೆಸುವುದು, ಅಥವಾ ಜಲಚರಗಳನ್ನು ಕೃತಕ ಪರಿಸರದಲ್ಲಿ ನೀರಿನೊಳಗೆ ಬೆಳೆಸುವುದು. ಜಲಜೀವಿಗಳನ್ನು ಒಡನಾಡ ನದಿಗಳಲ್ಲಿ, ಕೊಳಗಳಲ್ಲಿ, ಸರೋವರಗಳಲ್ಲಿ, ನೀರಿನ ತೊಟ್ಟಿಗಳಲ್ಲಿ, ಕರಾವಳಿ ಮುಂತಾದ ಜಲ ಆಕಾರಕಗಳಲ್ಲಿ ಬೆಳೆಸುತ್ತಾರೆ. ಜಲಕೃಷಿಯಲ್ಲಿ ನೀರಿಗೆ ಪೋಷಕಾಂಶಗಳನ್ನು ಸೇರಿಸುತ್ತಾರೆ. ಕೆಲವೊಮ್ಮೆ ಸಂಸ್ಕರಿಸಲ್ಪಟ್ಟ ತ್ಯಾಜ್ಯ ನೀರನ್ನು ಜಲಕೃಷಿಗೆ ಬಳಸುತ್ತಾರೆ. ಜೀವಿಯ ಬೆಳವಣಿಗೆಗೆ ಹಾಗೂ ವಂಶಾಭಿವೃದ್ಧಿಗೆ ಸೂಕ್ತವಾದ ಉಷ್ಣತೆಯನ್ನು ಕಾಪಾಡುವುದು, ಮೊಟ್ಟೆ ಒಡೆಸುವುದು ಮುಂತಾದ ಕೆಲಸಗಳಿಗೆ ಕೃತಕ ವಿಧಾನಗಳನ್ನು ಕೆಲವೊಮ್ಮೆ ಬಳಸುವುದಿದೆ. ಜಲಕೃಷಿಯಲ್ಲಿ ಮುಖ್ಯವಾಗಿ 3 ಬಗೆಯ ಜೀವಿಗಳನ್ನು ಉತ್ಪಾದಿಸುತ್ತಾರೆ. ಅವುಗಳೆಂದರೆ ಮೀನುಗಳು, ಮೃದ್ವಂಗಿಗಳು ಮತ್ತು ಸಿಗಡಿಗಳು, ಪ್ರಾನ್ಸ್. ಜಲಕೃಷಿಯ ಒಟ್ಟು ಉತ್ಪಾದನೆ 65% ಭಾಗ ಮೀನುಗಳು, 25% ಭಾಗ ಮೃದ್ವಂಗಿಗಳು, ಇನ್ನುಳಿದವು ಸಿಗಡಿಗಳು. ಜಲಕೃಷಿ ಉತ್ಪಾದನೆಯ 65% ಭಾಗ ಬರುವುದೇ ಸಿಹಿ ನೀರಿನ ಆಕಾರಕಗಳಿಂದ. ಸೊ ಜಲಕೃಷಿಗೆ ಸಿಹಿ ನೀರನ್ನು ಉಪಯೋಗಿಸುತ್ತಾರೆ. ಉಪ್ಪು ನೀರು ಆದ ಸಮುದ್ರದ ನೀರನ್ನು ಉಪಯೋಗಿಸುವುದಿಲ್ಲ. ಏಷ್ಯಾ ಖಂಡವು ಮೀನು ಕೃಷಿಯಲ್ಲಿ ಇತರ ಖಂಡಗಳಿಗಿಂತ ಮುಂದಿದೆ. 1993 ಇದು ಪ್ರಪಂಚದ ಒಟ್ಟು ಮತ್ಸ್ಯ ಕೃಷಿಯ 86% ಭಾಗದಷ್ಟು ಉತ್ಪಾದಿಸಿತ್ತು. ಮತ್ಸ್ಯ ಕೃಷಿಯಲ್ಲಿ ಚೀನಾ ದೇಶ ಪ್ರಥಮ ಸ್ಥಾನದಲ್ಲಿದೆ, ಭಾರತ 2 ಸ್ಥಾನದಲ್ಲಿದೆ. ಜಲಕೃಷಿಯ ಉತ್ಪಾದನೆ 1993 200 ಬಿಲಿಯನ್ ರೂಪಾಯಿಗಳಷ್ಟು ಇದ್ದಿತು. ಇದು 1984 ಉತ್ಪಾದನೆಗಿಂತ 3 ಪಟ್ಟು ಹೆಚ್ಚು. ಇತ್ತೀಚೆಗೆ ಸಿಗಡಿಯ ಉತ್ಪಾದನೆ ಜನಪ್ರಿಯವಾಗುತ್ತಿದೆ. ಮಾರುಕಟ್ಟೆಯ ಬೇಡಿಕೆ, ಅಲ್ಪಕಾಲದಲ್ಲಿ ದೊರಕುವ ಲಾಭ, ಏರುತ್ತಿರುವ ರಫ್ತು ಬೆಲೆ ಏರಿಕೆ ಮುಂತಾದವುಗಳಿಂದ ಸಿಗಡಿಯ ಉತ್ಪಾದನೆ 1984 1993 ಅವಧಿಯಲ್ಲಿ 350%ಗೂ ಅಧಿಕವಾಗಿದೆ. ಜಲಕೃಷಿ ಉದ್ಯೋಗ ಅವಕಾಶಗಳನ್ನು, ಸ್ಥಳೀಯ ಜನರಿಗೆ ಪೌಷ್ಟಿಕಾಂಶಗಳನ್ನು ಒದಗಿಸುತ್ತದೆ ಎಂದು ಹೇಳಲಾಗುತ್ತದೆ. ಮತ್ಸ್ಯ ಕೃಷಿಯು ಹಂದಿ ಸಾಗಣೆ, ಕೋಳಿ ಸಾಗಾಣಿಕೆ ಇಲ್ಲವೇ ಪಶು ಸಂಗೋಪನೆಗಳಿಗಿಂತ ಹೆಚ್ಚು ದಕ್ಷವಾದದ್ದು. ಮತ್ಸ್ಯ ಕೃಷಿಯಲ್ಲಿ ಆಹಾರದ ಬೇಡಿಕೆ ಕಡಿಮೆ, ಆದರೆ ಕೃತಕ ವಿಧಾನಗಳಿಂದ ಬೆಳೆಸಿದ ಮೀನುಗಳು ಬಲುಬೇಗನೆ ಕಾಯಿಲೆಗೆ ತುತ್ತಾಗುತ್ತವೆ. ಸಿಗಡಿಯ ಕೃಷಿಯು ಇದಕ್ಕೆ ಹೊರತಲ್ಲ. ಇದರ ಜೊತೆಗೆ ಜಲಕೃಷಿಯಲ್ಲಿ ಉಂಟಾಗುವ ಜೈವಿಕ ತ್ಯಾಜ್ಯ ಪದಾರ್ಥಗಳು ಯೂಟ್ರೋಫಿಕೇಶನನ್ನು ಹೆಚ್ಚಿಸಿ ಜಲಜೀವಿಗಳನ್ನು ನಾಶಪಡಿಸಬಹುದು. ಜಲಕೃಷಿಯಲ್ಲಿ ಸೋಂಕು ರೋಧಕಗಳಾದ ಅನೇಕ ರಾಸಾಯನಿಕಗಳನ್ನು ಬಳಸುವುದು ವಾಡಿಕೆ. ಇವು ಜಲಮಾಲಿನ್ಯಕ್ಕೆ ಎಡೆಮಾಡಿಕೊಡುತ್ತವೆ. ಜಲಕೃಷಿಯಲ್ಲಿ ಸುಧಾರಿತ ತಳಿ ಮತ್ತು ಬಾಹ್ಯ ಜಾತಿಗಳ ಕೃಷಿಗೆ ಬಹಳ ಪ್ರಾಮುಖ್ಯತೆ ಇದೆ. ಆದರೆ ಈ ತಳಿಗಳು ಸ್ಥಳೀಯ ಜಾತಿಗಳೊಂದಿಗೆ ಸೇರಿ ವಂಶಾಭಿವೃದ್ಧಿ ಮಾಡುತ್ತವೆ. ಹೀಗೆ ಸ್ಥಳೀಯ ತಳಿಗಳು ನಾಶವಾಗುತ್ತವೆ, ಅಲ್ಲದೆ ನೈಸರ್ಗಿಕ ಆವಾಸಗಳು ಕೂಡ ಅವನತಿಗೊಳ್ಳುತ್ತವೆ. ಸಿಗಡಿ ಕೃಷಿ ಮತ್ತು ಇತರ ಜಲಚರ ಕೃಷಿಗಳ ವಿಸ್ತರಣೆಯಿಂದ ವರ್ಷವೊಂದಕ್ಕೆ 1000 ಹೆಕ್ಟರ್ ಮ್ಯಾಂಗ್ರೋವ್ ಅರಣ್ಯಗಳು ನಾಶವಾಗುತ್ತಿವೆ. ಇದರಿಂದ ಅಸಂಖ್ಯಾತ ಭೂಜೀವಿಗಳು ಮತ್ತು ಜಲಜೀವಿಗಳ ಸಂತಾನಾಭಿವೃದ್ಧಿಗೆ ನೆಲಗಳು ಕಣ್ಮರೆಯಾಗುತ್ತಿವೆ. ಸಿಗಡಿ ಕೃಷಿಗೆ ಕಾಲುವೆಗಳನ್ನು ತೋಡಿ ಉಪ್ಪು ನೀರನ್ನು ಹಾಯಿಸುವುದರಿಂದ ಸುತ್ತಮುತ್ತಲು ಕೃಷಿ ಭೂಮಿಯ ಕ್ಷಾರತೆ ಹೆಚ್ಚಾಗಿ ಸಾಂಪ್ರದಾಯಿಕ ಬೆಳೆಗಳ ಉತ್ಪಾದನೆ ಕಡಿಮೆಯಾಗುತ್ತದೆ. ಹೀಗೆ ಮುಂದುವರೆದರೆ ಕೆಲವು ವರ್ಷಗಳಲ್ಲಿ ಇಂಥ ಕೃಷಿ ಭೂಮಿಯಲ್ಲಿ ಭತ್ತದ ಬೆಳೆ ಬೆಳೆಯಲು ಸಾಧ್ಯವಾಗುವುದಿಲ್ಲ. 8ನೇ ಪಂಚವಾರ್ಷಿಕ ಯೋಜನೆಯಡಿ ಭಾರತದಲ್ಲಿ 4,000 ಮಿಲಿಯನ್ ರೂಪಾಯಿಗಳ ವೆಚ್ಚದ ಸಿಗಡಿ ಕೃಷಿ ಮತ್ತು ಮತ್ಸ್ಯ ಕೃಷಿಯನ್ನು ಒಳನಾಡು ಮತ್ತು ಚೌಳು ಭೂಮಿಯಲ್ಲಿ ಕೈಗೊಳ್ಳಲು ವಿಶ್ವಬ್ಯಾಂಕ್ ನೆರವು ನೀಡಿದೆ. 7 ವರ್ಷಗಳ ಅವಧಿಯಲ್ಲಿ 5 ರಾಜ್ಯಗಳಲ್ಲಿ ಆಂಧ್ರಪ್ರದೇಶ, ಬಿಹಾರ್, ಒರಿಸ್ಸಾ, ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳ ಇದನ್ನು ಹಮ್ಮಿಕೊಳ್ಳಲು ಯೋಜಿಸಲಾಗಿದೆ. ಇದು ಸಾಕಷ್ಟು ಉದ್ಯೋಗಗಳನ್ನು ಕಲ್ಪಿಸುವುದೆಂದು ಹೇಳಲಾಗುತ್ತಿದ್ದರೂ ವಾಸ್ತವವಾಗಿ ಪ್ರತಿ 2 ಲಕ್ಷ ರೂಪಾಯಿಗಳ ಹೂಡಿಕೆಗೆ ಒಬ್ಬರಿಗೆ ಮಾತ್ರ ಉದ್ಯೋಗ ದೊರಕುತ್ತದೆ. ಇಲ್ಲಿನ ಉತ್ಪಾದನೆಯನ್ನು ಮುಖ್ಯವಾಗಿ ರಫ್ತು ಮಾಡುವುದರಿಂದ ಸ್ಥಳೀಯ ಜನರಿಗೆ ಪೌಷ್ಟಿಕತೆ ಒದಗಿಸುವುದು ದೂರದ ಮಾತೇ ಸರಿ. ಅಕ್ವಾಟಿಕ್ ಎಕೋಸಿಸ್ಟಮ್, ಜಲ ಪರಿಸರ ವ್ಯವಸ್ಥೆ, ನೀರಿನ ಪರಿಸರ ವ್ಯವಸ್ಥೆ. ಇದನ್ನು ಸಾಗರ ಅಥವಾ ಉಪ್ಪು ನೀರು, ಸಿಹಿ ನೀರು ಮತ್ತು ಅಳಿವುಗಳೆಂದು 3 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಸಾಗರ ಜಲ ಪರಿಸರ ವ್ಯವಸ್ಥೆಯಲ್ಲಿ ಅತ್ಯಂತ ದೊಡ್ಡದಾದ ವಿಶಾಲವಾದ ವ್ಯವಸ್ಥೆ. ಸಾಗರವನ್ನು ಆಳ, ಉಷ್ಣತೆ ಹಾಗೂ ಇತರ ಭೌತಿಕಾಂಶಗಳ ಆಧಾರದ ಮೇಲೆ 4 ಭಾಗಗಳಾಗಿ ವಿಂಗಡಿಸಬಹುದು. ಇವುಗಳೆಂದರೆ ಲಿಟೋರಲ್ ವಲಯ, ನೆರೆಟಿಕ್ ವಲಯ, ಫೆಲಾಜಿಕ್ ವಲಯ, ಬೆಂತಿಕ್ ವಲಯ. ಸಮುದ್ರ ತೀರದ ಪ್ರದೇಶವೇ ಲಿಟೋರಲ್ ವಲಯ. ಹವಾಮಾನ, ಅಲೆಗಳ ತೀವ್ರತೆಯ ಒಡೆತ ಮುಂತಾದವುದಕ್ಕೆ ಈ ಪ್ರದೇಶವು ಪಕ್ವವಾಗಿರುವುದರಿಂದ ಇಲ್ಲಿ ವೈವಿಧ್ಯಮಯ ಆವಾಸಗಳ ಸೃಷ್ಟಿಯಾಗಿವೆ. ಹೀಗಾಗಿ ಇಲ್ಲಿ ಜೀವ ವೈವಿಧ್ಯತೆ ಹೆಚ್ಚು. ಶಿಲೆಗಳಲ್ಲಿ ಬೆಳೆಯುವ ಪಾಚಿಗಳು, ಮರಳಿನಲ್ಲಿ ಜೀವಿಸುವ ಬಿಲ ಕೊರೆಯುವ ಪ್ರಾಣಿಗಳು, ದ್ಯುತಿ ಸಂಶ್ಲೇಷಣೆ ನಡೆಸುವ ಬ್ಯಾಕ್ಟೀರಿಯಾಗಳು, ಮೃದ್ವಂಗಿಗಳು, ಏಡಿಗಳು, ಹವಳ ಪ್ರಾಣಿಗಳು ಇಲ್ಲಿ ವಿಪುಲವಾಗಿ ಕಂಡುಬರುತ್ತವೆ. ನೆರೆಟಿಕ್ ವಲಯ. ನೆರೆಟಿಕ್ ವಲಯವು ಖಂಡನೀಯ ಫಲಕದ ಮೇಲಿನ ಪ್ರದೇಶ. ಸಾಗರದ 7.5% ಪ್ರದೇಶವನ್ನು ಆಕ್ರಮಿಸಿರುವ ಈ ವಲಯದಲ್ಲಿ ಉತ್ಪಾದಕತೆ ಅತ್ಯಧಿಕ. ಇದಕ್ಕೆ ಕಾರಣಗಳೆಂದರೆ ಯಾವ ಅಡೆತಡೆ ಇಲ್ಲದೆ ಪ್ರವೇಶಿಸುವ ಸೂರ್ಯನ ಬೆಳಕು ಮತ್ತು ಭೂಮಿಯಿಂದ ಕೊಚ್ಚಿ ಬರುವ ಪೋಷಕಾಂಶಗಳ ಶೇಖರಣೆ. ದೈತ್ಯ ಪಾಚಿಗಳು, ಮೃದ್ವಂಗಿಗಳು, ಕಂಟಕ ಚರ್ಮಿಗಳು ಇಲ್ಲಿ ಕಂಡುಬರುವ ಮುಖ್ಯ ಜೀವಿಗಳು. ಇಲ್ಲಿ ಸಸ್ಯ ಪ್ಲವಕಗಳು ಹಾಗೂ ಪ್ರಾಣಿ ಪ್ಲವಕಗಳು ಹೆಚ್ಚಾಗಿವೆ. ತೆರೆದ ಸಾಗರವೇ ಮುಕ್ತ ಸಾಗರ, ಓಪನ್ ಸೀ. ಫೆಲಾಜಿಕ್ ವಲಯ. ಆಳಕ್ಕೆ ಹೋದಂತೆ ನೀರಿನ ಭೌತಿಕ ಸ್ಥಿತಿಗಳು ಬದಲಾಗುತ್ತವೆ. ಈ ವಲಯವನ್ನು 3 ಉಪವಲಯವನ್ನಾಗಿ ವಿಂಗಡಿಸಲಾಗಿದೆ. ನೀರಿನ ಮೇಲ್ಮೈಯಿಂದ 200 ಮೀಟರ್ ಆಳದವರೆಗೂ ದ್ಯುತಿ ಉಪವಲಯ ಎಂದು ಕರೆಯುತ್ತಾರೆ. ಇಲ್ಲಿ ಬೆಳಕು, ಉಷ್ಣತೆ, ಕ್ಷಾರತೆಗಳು ಹೆಚ್ಚಾಗಿರುತ್ತವೆ. ದ್ಯುತಿ ಸಂಶ್ಲೇಷಣೆಗೆ ಇಲ್ಲಿ ಉತ್ತಮವಾಗಿ ಸಾಗುತ್ತದೆ. ಅನಂತರ ಬರುವುದು ಬೆಂತಫೆಲಾಜಿಕ್ ವಲಯ. ಇದು ಖಂಡೀಯ ಇಳಿಜಾರಿನ ಕಾಂಟಿನೆಂಟಲ್ ಸ್ಲೋಪ್ ಮೇಲಿನ ಇಳಿಜಾರಿನ ಮೇಲಿದೆ. 200 ರಿಂದ 2,000 ಮೀಟರ್ ಆಳದಲ್ಲಿರುವ ಈ ವಲಯವೇ ಬೆಂತಿಫೆಲಾಜಿಕ್ ಉಪವಲಯ. ಇದರ ಕೆಳಗೆ ಸುಮಾರು 2,000 ಮೀಟರ್ಗಿಂತ ಆಳದಲ್ಲಿರುವ ಉಪವಲಯವೇ ಬೆಂತಲಾಜಿಕ್. ಇಲ್ಲಿ ತಾಪಮಾನ 4 ಡಿಗ್ರಿ ಸೆಂಟಿಗ್ರೇಡ್ ಇದ್ದು ಹೆಚ್ಚು ಬದಲಾಗುವುದಿಲ್ಲ. ಸಾಗರದ ತಳ ಪ್ರದೇಶವನ್ನು ಬೆಂತಿಕ್ ವಲಯ ಎನ್ನುತ್ತಾರೆ. ಇದನ್ನು 3 ಉಪವಲಯಗಳನ್ನಾಗಿ ವಿಂಗಡಿಸಬಹುದು. 4,000 ಮೀಟರ್ಗಿಂತ ಆಳದಲ್ಲಿರುವ ಬೆಂತಿಕ್ ಉಪವಲಯ, 6,000 ಮೀಟರ್ಗಳಿಗಿಂತ ಆಳವಿರುವ ಅಬೈಸಲ್ ಉಪವಲಯ, ಹಾಡಲ್ ಉಪವಲಯ, ಬೆಂತಿಕ್ ವಲಯ ತಳ ಪ್ರದೇಶ, ನೆರೆಟಿಕ್ ವಲಯ ಕೆಳಗೆ ಬರುವ ಬೆಂತಿಕ್ ವಲಯ, ಕ್ಯಾಲಿಸ್ಟೋರಲ್ ವಲಯ ಎನ್ನುತ್ತಾರೆ. ಸಿಹಿನೀರಿನ ಪರಿಸರ ವ್ಯವಸ್ಥೆಯಲ್ಲಿ ಎರಡು ವಿಧ, ಹರಿಯುವ ನೀರು ಮತ್ತು ನಿಂತ ನೀರು. ನದಿಗಳು, ತೊರೆಗಳು, ಜರಿಗಳು ಹರಿಯುವ ನೀರಿನ ವ್ಯವಸ್ಥೆಗೆ ಉದಾಹರಣೆ. ಜಲಪಾತಗಳು ಹರಿಯುವ ನೀರಿನ ವ್ಯವಸ್ಥೆಗೆ ಸೇರಿವೆ. ಹರಿಯುವ ನೀರಿನಲ್ಲಿ ಸುತ್ತಮುತ್ತಲ ಪ್ರದೇಶಗಳಿಂದ ಕೊಚ್ಚಿ ಬಂದ ಪೋಷಕಾಂಶಗಳು ಶೇಖರಣೆಯಾಗುತ್ತವೆ. ಹರಿಯುವ ನೀರಿನ ಪ್ರಮುಖ ಉತ್ಪಾದಕ ಜೀವಿ ಎಂದರೆ ಪಾಚಿ. ಹರಿಯುವ ನೀರಿನ ಉಷ್ಣತೆ, ಪೋಷಕಾಂಶಗಳು ಮುಂತಾದ ಭೌತಿಕ ಸ್ಥಿತಿಗತಿಗಳನ್ನು ಅನುಸರಿಸಿ ಜೀವವೈವಿಧ್ಯದಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ. ಡಾಟರ್, ಟ್ರಾಟ್ ಮುಂತಾದ ಮೀನುಗಳು ಪರ್ವತದ ಮೇಲಿನಿಂದ ಹರಿಯುವ ಶೀತಲ ಜರಿಗಳಲ್ಲಿ ಕಂಡುಬರುತ್ತವೆ. ಕ್ಯಾಟ್ ಮತ್ತು ಕಾರ್ ಮೀನುಗಳು ಮೈದಾನ ಪ್ರದೇಶದಲ್ಲಿ ಹರಿಯುವ ಬೆಚ್ಚನೆಯ ನೀರಿನಲ್ಲಿ ಜೀವಿಸುತ್ತವೆ. ಕೊಳ, ಸರೋವರಗಳು, ಕೆರೆ ಮುಂತಾದವುಗಳು ನಿಂತ ನೀರಿನ ವ್ಯವಸ್ಥೆಗಳು. ನಿಂತ ನೀರಿನ ವ್ಯವಸ್ಥೆಯನ್ನು ಮೂರು ವಲಯಗಳನ್ನಾಗಿ ವಿಂಗಡಿಸಬಹುದು. ಲಿಟರಲ್, ಲಿಮ್ನಟಿಕ್ ಮತ್ತು ಪ್ರೊಫೌಂಡಲ್ ವಲಯಗಳು. ಕೆರೆಯ ಅಂಚಿನ ಪ್ರದೇಶವೇ ಲಿಟರಲ್ ವಲಯ. ಇದು ದಡದ ಮೇಲಿನಿಂದ ತಳದವರೆಗೂ ಇರುವ ಪ್ರದೇಶ. ಇಲ್ಲಿ ಬೇರಿರುವ ಸಸ್ಯಗಳು ಹೆಚ್ಚಾಗಿ ಬೆಳೆಯುತ್ತವೆ, ಅಂದರೆ ರೂಟ್ ಸಿಸ್ಟಮ್. ಕಪ್ಪೆ, ಅನೇಕ ಬಗೆಯ ಕೀಟಗಳು ಹಾಗೂ ಅವುಗಳ ಲಾರ್ವಗಳು, ನೀರು ಹಾವುಗಳು ಇಲ್ಲಿ ಜೀವಿಸುತ್ತವೆ. ಕೆರೆಯ ಮೇಲ್ಮೈನಿಂದ ಸೂರ್ಯನ ಬೆಳಕು ಪ್ರವೇಶಿಸುವ ಆಳದವರೆಗೆ ಇರುವ ಪ್ರದೇಶವೇ ಲಿಮ್ನಟಿಕ್ ವಲಯ. ಇಲ್ಲಿ ಡಯಾಟಮ್ ಪಾಚಿಗಳು, ಹಸಿರು ಪಾಚಿಗಳು, ನೀಲಿ ಪಾಚಿಗಳು, ಸೂಕ್ಷ್ಮ ಸಂದೀಪಗಳು, ಪ್ರೋಟೋಜೋವಾ ವಂಶಕ್ಕೆ ಸೇರಿದ ಪ್ರಾಣಿಗಳು ಕಂಡುಬರುತ್ತವೆ. ಇದರೊಂದಿಗೆ ದೊಡ್ಡ ಮೀನುಗಳು, ಉಭಯಜೀವಿಗಳು ಕೂಡ ಬರುತ್ತವೆ. ಉಭಯಜೀವಿಗಳು ಎಂದರೆ ಆಂಫಿಬಿಯನ್ಸ್. ಲಿಮ್ನಾಸ್ಟಿಕ್ ವಲಯದ ಕೆಳಭಾಗಕ್ಕೆ ಪ್ರೊಫೌಂಡ್ರಲ್ ವಲಯವೆಂದು ಕರೆಯುತ್ತಾರೆ. ಇದು ಕೆರೆಯ ನೀರಿನ ಹೆಚ್ಚಿನ ಭಾಗವನ್ನು ಆವರಿಸಿದೆ. ಇಲ್ಲಿ ಸೂರ್ಯನ ಬೆಳಕು ಬೀಳುವುದಿಲ್ಲ. ಇಲ್ಲಿ ವಾಸಿಸುವ ಜೀವಿಗಳು ಲಿಮ್ನಾಟಿಕ್ ವಲಯದಿಂದ ಆಹಾರವನ್ನು ಪಡೆಯುತ್ತವೆ. ಇಲ್ಲಿ ವಿಘಟಕ ಜೀವಿಗಳೇ ಹೆಚ್ಚು ಕಂಡು ಬರುತ್ತವೆ. ಸಿಹಿ ನೀರಿನ ನದಿಗಳು ಮತ್ತು ಉಪ್ಪು ನೀರು ಸಾಗರಗಳು ಸೇರುವ ಪ್ರದೇಶವೇ ಅಳವೆ ಅಥವಾ ಎಶ್ಚುರೀಸ್. ಇಲ್ಲಿ ನೀರಿನ ಕ್ಷಾರತೆ ಅಧಿಕ, ಹೀಗಾಗಿ ಕ್ಷಾರತೆಯನ್ನು ತಾಳಿಕೊಳ್ಳುವ ಜೀವಿಗಳಿವೆ. ಇಲ್ಲಿನ ಮುಖ್ಯ ಜೀವಿಗಳೆಂದರೆ ಕಾಂಡ್ಲ ಸಸ್ಯಗಳು, ಮ್ಯಾಂಗ್ರೋವ್, ಏಡಿಗಳು. ಅಳವೆಯಲ್ಲಿ ನದಿಗಳ ಹೊತ್ತು ತರುವ ಪೋಷಕಾಂಶಗಳು ಅಧಿಕ ಪ್ರಮಾಣದಲ್ಲಿರುತ್ತವೆ. ಜೊತೆಗೆ ಇಲ್ಲಿನ ನೀರು ಸಮುದ್ರದಷ್ಟು ಉಪ್ಪಾಗಿಲ್ಲ. ಅಳಿವೆಗಳಿಗೆ ಸಿಹಿ ನೀರು ನದಿಯೊಂದಿಗೆ ಬರುತ್ತದೆ. ಉಪ್ಪು ನೀರಿನ ಸಾಗರದೊಂದಿಗೆ ನಿಕಟ ಸಂಪರ್ಕವಿದೆ. ಈ ಎಲ್ಲ ಕಾರಣಗಳಿಂದ ಅಳಿವೆಯು ಉತ್ಪಾದಕತೆಯ ಇತರ ಜಲ ಪರಿಸರಗಳಿಗಿಂತ ಹೆಚ್ಚು. ಇಲ್ಲಿಗೆ ಎಪಿಸೋಡ್ 36 ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
4: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
6: ನಮಸ್ಕಾರ, ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ನಾಲ್ಕನೆಯ ಪದ್ಯ. ಆ ಪದ್ಯ ಹೇಗಿದೆ? ಇದು ಮನೆಯಂದ ಮಲ್ತುರಿವ ದಳ್ಳುರಿಯುಗ್ಗಡದಂದಮಾಗಿ ಬೋರಿದ ಪುದು ಕಣ್ಗೆ ಸಜ್ಜರಸದೆಣ್ಣೆಯ ತುಪ್ಪದ ಕಂಪಿದಲ್ಲ ನಂಬುದೆ ಬಗೆದಲ್ಲಿ ನೋಡುವಡ ಬಿಟ್ಟಗೆ ಕಲ್ಮರನೆಂಬುದಿಲ್ಲ ಕೂರದರಿದ ನೋಡಿದಂ ಪಜೆಗೆ ಸಂತಸವಾಗಿದೆ ಮಾರಿ ಸುಯಿಗುಮೇ. ಇದನ್ನು ಬಿಡಿಸಿ ಹೀಗೆ ಓದಬಹುದು. ಇದು ಮನೆಯಂದಂ ಅಲ್ತು ಉರಿವ ದಳ್ಳುರಿ, ಉರಿವ ದಳ್ಳುರಿಯ ಉಗ್ಗಡದ ಅಂದಂ ಆಗಿ ತೋರಿದಪುದು ಕಣ್ಗೆ ಸಜ್ಜರಸದೆಣ್ಣೆಯ ತುಪ್ಪದ ಕಂಪಿದೆಲ್ಲಮಂ ಸಜ್ಜರಸದೆಣ್ಣೆಯ ತುಪ್ಪದ ಕಂಪಿದೆಲ್ಲಮೆಂಬುದೇ ಬಗೆದಲ್ಲಿ ನೋಡುವಡೆ ಇಟ್ಟಗೆ ಕಲ್ಮರಂ ಎಂಬುದಿಲ್ಲ ಕೂರದಂ ಇದನೊಡ್ಡಿದಂ ಬಗೆಗೆ ಸಂತಸಂ ಆಗಿರೆ ಮಾರಿ ಸುಯಿಗುಮೇ. ಧರ್ಮರಾಜ ಅರಮನೆಯನ್ನು ಪರೀಕ್ಷಿಸಿ ನೋಡಿ ಈ ರೀತಿಯಾಗಿ ಉಳಿದವರಿಗೆ ಅಂದರೆ ತಾಯಿಗೆ ಮತ್ತು ತಮ್ಮಂದಿರಿಗೆ ಹೇಳ್ತಾರಂತೆ, ಇದು ಮನೆಯಂದ ಅಲ್ತು, ಇದು ಮನೆಯ ರೀತಿ ಅಲ್ಲ, ಮನೆಯಂದ ಮನೆಯ ರೀತಿ ಅಲ್ತು. ಮತ್ತೇನು ಉರಿವ ದಳ್ಳೂರಿ, ಉರಿಯುವಂತಹ ದಳ್ಳೂರಿ ಇದು, ಅಂದರೆ ಬೆಂಕಿಯ ದೊಡ್ಡ ಉರಿ ಇದು. ದಳ್ಳೂರಿಯ ಉಗ್ಗಳ ದಂಡಂ ಆಗಿ ಅಂದರೆ ಮೇಲಕ್ಕೆ ಎದ್ದು ಉರಿಯುವ ದಳ್ಳೂರಿಯ ಉಗ್ಗಡ ಹೆಚ್ಚಡ ಅದ ಅಂದವಾಗಿ ತೋರಿದಪ್ಪದು. ಅಂದರೆ ಇದು ಮನೆ ಅಲ್ಲ, ಉರಿಯುವಂತಹ ದೊಡ್ಡ ಉರಿಯುವ ರಾಶಿ ಅದರ ರೀತಿಯಾಗಿ ತೋರಿದಪ್ಪದು ಕಣಿಗೆ. ಸಜ್ಜರ ಸದಣ್ಣೆಯ ತುಪ್ಪದ ಕಂಪಿದಲ್ಲನೆಂಬುದೇ ಬಗೆದಲ್ಲಿ ನೋಡುವೆ ಬಗೆದಲ್ಲಿ ನೋಡುವಡೆ. ಇದನ್ನು ಪರೀಕ್ಷೆ ಮಾಡಿ ನೋಡಿದರೆ ಸಜ್ಜರಸ ಎಣ್ಣೆ ತುಪ್ಪ ಇದರ ಪರಿಮಳವೇ ಕಂಪಿದೆಲ್ಲಮೆಂಬುದೇ ಬಗೆದಲ್ಲಿ ನೋಡುವಡೆ. ಇದರಲ್ಲಿರುವುದು ತುಪ್ಪ ಸಜ್ಜರಸ ಎಣ್ಣೆ ಇವುಗಳ ಪರಿಮಳವೇ ಬರ್ತಾ ಇದೆ, ಕಂಪಿದೆಲ್ಲಮೆಂಬುದೇ ಬಗೆದಲ್ಲಿ ನೋಡುವಡೆ. ಯೋಚನೆ ಮಾಡಿ ನೋಡಿದರೆ ಅದುವೇ ಕಾಣ್ತಾ ಇದೆ, ಅದರ ಪರಿಮಳ ಬರ್ತಾ ಇದೆ ನೋಡುವಡಂ ನೋಡಿದರೆ. ಅದರ ಹೊರತು ಇಟ್ಟಗೆ ಕಲ್ಮರಂ ಎಂಬುದಿಲ್ಲ, ಇಟ್ಟಿಗೆ ಆಗಲಿ ಕಲ್ಲಾಗಲಿ ಮರ ಎಂಬುದು ಇಲ್ಲ ಇಲ್ಲಿ. ಕೂರದಂ ಇದನ್ನೊಡ್ಡಿದಂ, ಕೂರದ ಅಂದರೆ ಪ್ರೀತಿ ಇಲ್ಲದವನು, ವೈರಿ ಇದಂ ಒಡ್ಡಿದಂ ಇದನ್ನು ನಮಗೆ ಎದುರಾಗಿ ತಂದು ನಿಲ್ಲಿಸಿದ ಒಡ್ಡಿದಂ. ಬಗೆಗೆ ಸಂತಸಂ ಆಗಿರೆ ಮಾರಿ ಸುಯಿಭೂಮೆ, ಹಗೆಗೆ ಸಂತೋಷ ಆದರೆ ಮಾರಿ ನಿಟ್ಟುಸಿರು ಬಿಡುವುದೇ ಅಂತ ಧರ್ಮರಾಯ ಹೇಳ್ತಾನೆ. ಅಂದರೆ ಈ ಅರಗಿನ ಅರಮನೆಯನ್ನು ಪರೀಕ್ಷೆ ಮಾಡಿ ನೋಡಿದಾಗ ಧರ್ಮರಾಯನಿಗೆ ಬಹಳ ಖಚಿತವಾಗ್ತದೆ, ಇದು ಮನೆಯಲ್ಲ. ಮನೆ ಅಂದರೆ ಏನಿರಬೇಕು? ಇಟ್ಟಿಗೆ ಕಲ್ಲು ಮರ ಇರಬೇಕು. ಆದರೆ ಇದರಲ್ಲಿ ಇಟ್ಟಿಗೆ ಕಲ್ಲು ಮರ ಎನ್ನುವುದೇ ಇಲ್ಲ, ಬದಲಾಗಿ ಏನಿದೆ? ಸಜ್ಜರಸ ಎಣ್ಣೆ ತುಪ್ಪ ಇವುಗಳಿಂದ ಮಾಡಿದಂತಹ ಮನೆ ಇದು, ಅದರ ಪರಿಮಳವು ಕೂಡ ಮೂಗಿಗೆ ಬಳಿತಾ ಇದೆ. ಹಾಗಾದ್ದರಿಂದ ಉರಿವ ದಳ್ಳೂರಿಯ ಉಗ್ಗಡ ದ ಅನ್ನಂ, ಇದು ಮೇಲಕ್ಕೆ ಎದ್ದು ಉರಿಯುವ ಬೆಂಕಿಯ ಆಧಿಕ್ಯದ ಹಾಗೆ ಕಂಡು ಬರ್ತಾ ಇದೆ. ಯೋಚನೆ ಮಾಡಿದರೆ ಇದು ಬೇರೆ ಏನೂ ಅಲ್ಲ. ಮತ್ತು ಇದನ್ನು ನಮ್ಮ ಮೇಲೆ ಪ್ರೀತಿ ಇಲ್ಲದವನು ಕೂರದವನು ಇದನ್ನು ಮಾಡಿದ, ಹಗೆಗಳಿಗೆ ಸಂತೋಷ ಆದರೆ ಮಾರಿ ದೇವತೆಗೆ ಯಾಕೆ ನಿಟ್ಟಿಸಲು ಅಥವಾ ಅಸಮಾಧಾನ ಉಂಟಾಗ್ತದೆ? ಇದು ನಮ್ಮನ್ನು ಕೊಲ್ಲುವುದಕ್ಕೆ ಮಾಡಿದಂಥ ಒಂದು ವ್ಯವಸ್ಥೆ ಎನ್ನುವುದಾಗಿ ಧರ್ಮರಾಯ ಅಂದುಕೊಳ್ತಾನೆ. ಮತ್ತು ಬಗೆಯ ಸಂತಸಂ ಆಗಿರೆ ಮಾರಿ ಸುಯಿಭೂಮೆ ಎನ್ನುವುದು ಪ್ರಾಚೀನ ಕನ್ನಡ ಭಾಷೆಯಲ್ಲಿದ್ದಂಥ ಒಂದು ಗಾದೆ ಅದು. ಇದನ್ನು ದೇಸಿ ಅಂತಲೂ ಹೇಳ್ತಾರೆ, ಪಂಪನ ದೇಸಿ ಅಂತಲೂ ಕೆಲವು ಕಡೆ ಪ್ರಯೋಗ ಆದಾಗ ಮುಳಿಯ ತಿಮ್ಮಪ್ಪಯ್ಯ ಮೊದಲಾದವರು ಇದನ್ನು ನುಡಿಗಳ ದೇಸಿ ಅಂತಲೂ ಕೂಡ ಹೇಳಿದ್ದಾರೆ. ಹಾಗಾಗಿ ಇದೊಂದು ಗಾದೆ ಮಾತು, ಬಗೆಯ ಸಂತಸಂ ಆಗಿರೆ ಮಾರಿ ಸುಯಿಭೂಮೆ ಅಂತ ಹಿಂದೆ ಕನ್ನಡಿಗರು ಗಾದೆಯನ್ನು ಹೇಳುತ್ತಿದ್ದರು ಅಂತ ಅನ್ನಿಸ್ತದೆ. ಈಗ ಅದಕ್ಕೆ ಸಮಾನವಾದಂಥ ಗಾದೆ ಇದೆ ಅಂತ ನನಗೆ ಅನಿಸುವುದಿಲ್ಲ, ಅಥವಾ ನಾನು ಎಲ್ಲೂ ಅದನ್ನು ಕೇಳಿಲ್ಲ ಮತ್ತು ಓದಿಲ್ಲ. ಹೀಗೆ ಧರ್ಮರಾಯ ಅರಗಿನ ಅರಮನೆ ಇದು ಖಚಿತ ಎನ್ನುವ ತೀರ್ಮಾನಕ್ಕೆ ಬರ್ತಾನೆ ಎನ್ನುವುದು ಇದರಿಂದ ಸ್ಪಷ್ಟ ಆಗ್ತದೆ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ನಾಲ್ಕನೆಯ ಪದ್ಯದ ಬಳಿಕದ ಗದ್ಯ. ಆ ಗದ್ಯ ಹೀಗಿದೆ: ಅದಲ್ಲದೆಯು ಅತ್ಯಾದರ ಸಂಭ್ರಮಂ ಉತ್ಪಾದಯತೆ ಎಂಬುದು ಈ ಪುರೋಚನನೆಂಬ ಭೂತು ಸುಯೋಧನ ಬೆಸದಿಂ ನಮಗಿನಿತಾದರಂ ಗೆಯುವುದೆಲ್ಲಂ ನಮ್ಮ ಮೆಲ್ಪಡಿಸಲೆಂದೇ ಮಾಡಿದ ನಾಂ ಇದಂ ಅರಿಯದಂತೂ ಬೇಂಟೆಯ ನೆವದಳು ಬಟ್ಟೆಗಳಂ ಸೋಧಿಸುವಂ ಎಂದು ನಿಚ್ಚಂ ಬೇಂಟೆ ಹೋಗಿ ಪುರೋಚನನು ಪೆರಗಣ ಕಾಪಂ ಕಣಗಾಪಿನಲ್ಲೇ ಕಾದಿರ್ಪ ಅನೆಗಂ ವಿದುರನ ವಿಶ್ವಾಸದಾಸಂ ಕನಕನೆಂಬಂ ಬಂದು ಪಾಂಡವರಂ ಕಂಡು ಏಕಾಂತದೊಳು ವಿದುರಂ ಅಟ್ಟಿದ ವಿನ್ನಾಳಗಳಂ ಪೇಡ್ದು ನಂಬಿಸಿ ನಿಮೆಂತುಂ ಬಲ್ಲಿರಂತೆ ಪರಮಟ್ಟು ಪೋಗಿಂ ಎಂದು ಜತುಗೃಹ ಕವಾಟ ಪುಟ ಸಂಧಿಗಳೊಳು ಸುರಂಗಮಂ ಗಂಗೆಯೊಳು ಮೂಡುವಂತಹಾಗೆ ಸಮೇದು ಪೇಡ್ದು ಪೋಪುದು ಪಾಂಡವರು ಪುರೋಚನಂ ತಮ್ಮ ಮರುದಿವಸಂ ಛಿದ್ರಿಸುವೆ ಛಿದ್ರಿಸುವೆವೆನಲು ಮುಂದಿನ ದಿವಸ ಮೊಳಗಣ ಪರಿಜನ ಮೆಲ್ಲವಂ ಪಾರ್ವರ ನೋಡುವ ನೆವದೊಳೆ ಪೊರಮಡಿಸಿ ಸೂರ್ಯಾಸ್ತಮಯದೊಳ್ ಪಾರ್ವರ ನೋಡಿ ನಿಶಾಯಿತಿ ಎಂಬ ಬೇಡತಿಗಂ ಐವರು ಮಗಂದಿರ್ಗಂ ಉಣಲಿಕ್ಕಿದೊಡೆ ತಣಿಯುಂಡು ಬೆಂಡು ಮರಲ್ದು ಮರಸುಂದಿದರ್ ಪುರೋಚನಾನು ಮಾ ಮನೆಯೊಳೊಂದೋ ವರಿಯೊಳು ಮರಕೆಂದಿದನ ಆ ಪ್ರಸ್ತಾವದಳು ಅರ್ಧರಾತ್ರಿಯಾದಾಗಳ್ ಕೊಂತಿ ವೆರಸೈವರು ಮುನ್ನ ಮೊಯ್ಯ ನೊಯ್ಯನೆ ಸುರಂಗದಿಂ ಪರಮಳಿಸಿ ಭೀಮಸೇನಂ ಪುರೋಚನಂ ಮರಕೆಂದಿ ಸೋವರಿಯೊಳು ಕಿಚ್ಚಂ ಕೊಡಿಸಲೊಡಂ ಇದನ್ನು ಬಿಡಿಸಿ ಹೀಗೆ ಓದಬಹುದು. ಅದು ಅಲ್ಲದೆಯೂ ಅತ್ಯಾಧರಂ ಸಂಭ್ರಮ ಉತ್ಪಾದಯತಿ ಎಂಬುದು ಈ ಪುರೋಚನನೆಂಬ ಭೂತು ಸುಯೋಧನ ಬೆಸದಿಂ ನಮಗೆ ಇನಿತು ಆಧರಂ ಗೆಯುವುದು ಎಲ್ಲಂ ನಮ್ಮಂ ಮೆಳ್ಪಡಿಸಲೆಂದೇ ಮಾಡಿದಂ ನಾಂ ಇದಂ ಅರಿಯದಂತೂ ಬೇಂಡೆಯ ನೆವದಳು ಬಟ್ಟೆಗಳಂ ಶೋಧಿಸುವಂ ಎಂದು ನಿಚ್ಚಂ ಬೇಂಡ ಹೋಗಿ ಪುರೋಜನನು ಪೆರಗಣ ಕಾಪಂ ಕಣ್ಗಾಪಿನಲೆ ಕಾದಿರ್ಪನ್ನೆಗಂ ವಿದುರನ ವಿಶ್ವಾಸದಾಸಂ ಕನಕನೆಂಬಂ ಬಂದು ಪಾಂಡವರಂ ಕಂಡು ಏಕಾಂತದೊಳ್ ವಿದುರನು ಅಟ್ಟಿದ ವಿನ್ನಾಳಗಳಂ ಪೆಡ್ದು ನಂಬಿಸಿ ನೀಮೆಂತೂ ಬಲ್ಲಿರಂತೆ ಪರಮಟ್ಟು ಹೋಗಿ ಎಂದು ಜತುಗೃಹ ಕವಾಟ ಪುಟ ಸಂಧಿಗಳೊಳು ಸುರಂಗಂ ಗಂಗೆಯಳು ಮೂಡುವಂತಾಗೆ ಸಮೇತು ಪೆಡ್ದು ಕೋಪುದು ಪಾಂಡವರು ಪುರೋಜನಂ ತಮ್ಮ ಮರುದಿಸಂ ಛಿದ್ರಿಸುವೆ ನೆನರು ಮುಂದಿನ ದಿವಸಂ ಒಳಗಣ ಪರಿಜನಮೆಲ್ಲವಂ ಪಾರ್ವರನ್ನು ನೋಡುವ ನೆವದೊಳೆ ಪರಮಡಿಸಿ ಸೂರ್ಯಾಸ್ತಮಯದೋಳ್ ಪಾರ್ವರನ್ನು ನೋಡಿ ನಿಶಾದಿತಿ ಎಂಬ ಬೇಡದಿಗಂ ಐವರು ಮಗಂದಿರಂ ಉಣಲಿಕ್ಕಿದೊಡೆ ತಣಿಯು ಉಂಡು ಬೆಂಡು ಮರದ್ದು ಮರಸುಂದಿದರ್ ಪುರೋಚನು ಆ ಮನೆಯಳು ಒಂದು ಓವರಿಯಳು ಮರಕೆಂದಿದಂ ಆ ಪ್ರಸ್ತಾವದಳು ಅರ್ಧರಾತ್ರಿ ಆದ ಆಗೈ ಕೊಂತಿ ಬೆರಸುಂ ಐವರು ಮಂ ಮುನ್ನಂ ಒಯ್ಯನೆ ಸುರಂಗದಿಂ ಪೊರಂ ಪೊರಮಡಿಸಿ ಭೀಮಸೇನಂ ಪುರೋಚನಂ ಮರಕೆಂದಿರ್ದ ಓವರಿಯೊಳ್ ಕಿಚ್ಚಂ ಕೊಳಿಸಲ್ ಒಡಂ ಇದನ್ನು ಹೀಗೆ ವಿವರಿಸಬಹುದು. ಅದು ಅಲ್ಲದೆ ಅತ್ಯಾದರ ಸಂಭ್ರಮಂ ಉತ್ಪಾದಯತಿ ಅತಿಯಾದ ಆಧರಣೆಯು ಭಯವನ್ನು ಉಂಟು ಮಾಡುತ್ತದೆ ಎಂದು ಗಾದೆ. ಅಂದರೆ ಈ ಪುರೋಚನ ಇಷ್ಟೊಂದು ಆಧಾರವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಇದು ಎಲ್ಲೋ ನಮಗೆ ಭಯವನ್ನು ತರುತ್ತದೆ. ಪುರೋಚನನೆಂಬ ಭೂತು ಈ ಪುರೋಚನನೆಂಬಂಥ ಭೂತ ದೆವ್ವ ಭೂತು ಅಂದರೆ ದೆವ್ವ ಸುಯೋಧನನ ಬೆಸದಿಂದ ಸುಯೋಧನ ಅಪ್ಪಣೆಯಿಂದ ನಮಗೆ ಇನಿತ ಆಧಾರಂ ಗೆಯುವುದು ಇದು ಸುಯೋಧನ ಅಪ್ಪಣೆಯ ಮೇರೆಗೆ ಈ ಪುರೋಚನ ಇಷ್ಟೊಂದು ಆಧಾರವನ್ನು ನನಗೆ ಮಾಡ್ತಾ ಇರುವುದು ನಮ್ಮ ಮೆಲ್ಪಡಿಸಲೆಂದೇ ಮಾಡಿದವು ನಮ್ಮನ್ನು ಮೋಸ ಮಾಡಿಸೋದಕ್ಕೆಂತಲೇ ಮಾಡಿರೋದಿದು ನಾವು ಇದಂ ಅರಿಯದಂತು ನಮಗೆ ಇದು ಗೊತ್ತಿಲ್ಲದ ಹಾಗೆ ನಟಿಸಿ ಬೇಟೆಯ ನೇಮದಳು ಬಟ್ಟೆಗಳನ್ನು ಶೋಧಿಸುವ ನಾವು ಬೇಟೆಯಾಡುತ್ತಾ ಹೋಗಿ ಅಥವಾ ಬೇಟೆಯಾಡೋದಕ್ಕಿಂತ ಹೋಗಿ ಬಟ್ಟೆಗಳನ್ನು ಶೋಧಿಸುವ ದಾರಿಯನ್ನು ಹುಡುಕುವ ಅಂದರೆ ಕ್ಷತ್ರಿಯರಾದ್ದರಿಂದಾಗಿ ಅವರು ಬೇಟೆಗೆ ಹೋಗೋದು ಸಹಜ ಆದುದರಿಂದಾಗಿ ದಿನಾ ನಾವು ಬೇಟೆಗೆ ಹೋಗೋಣ ಬೇಟೆಗೆ ಹೋಗುವುದರ ಮೂಲಕ ದಾರಿ ಎಲ್ಲಿದೆ ಅಂತ ನೋಡುವ ಶೋಧಿಸುವೆಂದು ನಿಚ್ಚಂ ಬೇಟೆ ಹೋಗಿ ದಿನಾ ಬೇಟೆಗೆ ಹೋಗ್ತಿರುವಂತೆ ಪಾಂಡವರು ಅಂದರೆ ಈ ಅರಗಿನ ಮನೆಯಲ್ಲಿ ಯಾವಾಗ ಅವರು ವಾಸ ಮಾಡಿದ್ರು ಅಲ್ಲಿಂದ ಪ್ರತಿದಿನ ಬೇಟೆ ಆಡ್ತೀವಿ ಅಂತ ಹೊರಗಡೆ ಹೋಗ್ತಿದ್ವಿ ಬೇಟೆ ಹೋಗಿ ಪುರೋಚನನು ಪೆರಗಣ ಕಾಪಂ ಕಣಂಗಾಪಿನಲ್ಲೇ ಕಾದಿರ್ಪನ್ನೆಗಂ ಆಗ ಪುರೋಚನಮ್ಮ ಪೆರಗಣ ಕಾಪಂ ಕಣಂಗಾಪಿನಲ್ಲೇ ಕಾದಿರ್ಪನಗಂ ಹೊರಗಿನ ರಕ್ಷಣೆಯನ್ನು ಕಣ್ಣಿನ ಮೂಲಕವೇ ಮಾಡ್ತಾ ಇದ್ದ ಕಣಂಗಾಪಿನಲ್ಲೇ ಕಣ್ಣನ್ನೇ ಕಾಪು ಮಾಡಿ ಕಣ್ಣನ ರಕ್ಷಣೆ ಮಾಡಿ ಕಾಯ್ತಾ ಇದ್ದ ಕಾದಿರ್ಪನ್ನೆಗಂ ವಿದುರನ ವಿಶ್ವಾಸದಾಸಂ ಕನಕನೆಂಬ ಬಂದು ಆಗ ವಿದುರ ಒಬ್ಬ ದಾಸನನ್ನು ಕಳಿಸ್ತಾನೆ ಅವನ ಹೆಸರು ಕನಕ ಆತ ಬಂದು ಪಾಂಡವರಂ ಕಂಡು ಏಕಾಂತದೋಳ್ ಒಂದಿನ ಹೇಗೋ ವಿದುರ ಅಟ್ಟಿದಂಥ ದಾಸ ಕನಕ ಅಂದರೆ ಯಾಳು ಕನಕ ಅಂತವನು ಬಂದು ಪಾಂಡವರನ್ನು ಕಾಣ್ತಾನೆ ಗುಟ್ಟಾಗಿ ಕಾಣ್ತಾನೆ ಏಕಾಂತದೋಳ್ ವಿದುರಂ ಅಟ್ಟಿದ ವಿನ್ನಾಣಗಳನ್ನು ವಿದುರನು ಹೇಳಿ ಕಳಿಸಿದ ವಿನ್ನಾಣ ಅಂದರೆ ಗುರುತುಗಳನ್ನು ವಿನ್ನಾಣಗಳನ್ನು ಪೇಡ್ದು ಅಂದರೆ ತಪ್ಪಿಸಿಕೊಂಡು ಹೋಗುವುದಕ್ಕೆ ವಿದುರ ಕೆಲವು ಗುರುತುಗಳನ್ನು ಹೇಳಿದ್ದ ಅದನ್ನು ಹೇಳಿ ಇಂಥ ಕಡೆಯಿಂದ ತಪ್ಪಿಸ್ಕೊಂಡು ಹೋಗ್ಬೋದು ಅಂತ ಹೇಳಿ ಪೇಡ್ದು ನಂಬಿಸಿ ನಿಮಗೇನು ತೊಂದರೆ ಆಗುವುದಿಲ್ಲ ವಿದುರ ಎಲ್ಲ ವ್ಯವಸ್ಥೆ ಮಾಡಿದ್ರೆ ಅಂತ ಹೇಳಿ ನಂಬಿಸಿ ನೀವೆಂತೂ ಬಂದಿರಿ ಅಂತೆ ಪರಮಟ್ಟು ಹೋಗಿ ನಿಮಗೆ ಹೇಗೆ ತಿಳಿಯುತ್ತದೋ ಯಾವಾಗ ಅನುಕೂಲ ಅಂತ ಕಾಣ್ತೋ ಆವಾಗ ಹೊರಟು ಹೋಗಿ ಎಂದು ಜತುಗೃಹ ಕವಾಟ ಪುಟ ಸಂಧಿಗಳು ಅಂದರೆ ಅರಗಿನ ಮನೆಯ ಬಾಗಿಲ ಸಂಧಿ ಜತುಗೃಹ ಕವಾಟ ಸಂಧಿ ಬಾಗಿಲ ಸಂಧಿಗಳು ಸುರಂಗಂ ಗಂಗೆಯೊಳ್ ಮೂಡುವಂತಹ ಹಾಗೆ ಸಮಯದು ಅವನೇನು ಮಾಡಿದ ಅಂದರೆ ವಿದುರ ಹೀಗಾಗಿ ಹೇಳಿದ್ದಾನೆ ಅಂತ ಹೇಳಿ ಆ

0: ಕನಕ ಏನು ಮಾಡ್ತಾನಂತಂದರೆ ಅರಗಿನ ಅರಮನೆಯ ಬಾಗಿಲಿನ ಸಂದಿಯಿಂದ ಗಂಗಾ ನದಿಯ ದಡಕ್ಕೆ ತಲುಪುವಲ್ಲಿಯವರೆಗೆ ಒಂದು ಸುರಂಗ ಮಾಡ್ತಾನೆ. ಆ ಸುರಂಗದಲ್ಲಿ ಮಾಡಿದ ಮೇಲೆ ಗಂಗೆಯನ್ನು ಮೂಡುವಂತಾಗಿ ಸಮೇತು ಪೇಣದು ಕೋಪದು ಅವನು ಗುಟ್ಟಾಗಿ ಒಂದು ಸುರಂಗವನ್ನು ಮಾಡಿ ಹೊರಟು ಹೋದ. ಪಾಂಡವರು ಪುರೋಜನಂ ತಮ್ಮ ಮರುದಿಸಂ ಛಿದ್ರಿಸುವೆನನಲು. ಪಾಂಡವರಿಗೇನಾಯ್ತು ಅಂದರೆ ಈ ಪುರೋಚನ ಮಾರನೇ ದಿನ ಪುರೋಜನಂ ತಮ್ಮ ಮರುದಿಸಂ ಛಿದ್ರಿಸುವೆವು. ಮರುದಿವಸ ಅವರನ್ನು ತುಂಡು ಮಾಡ್ತಾನೆ, ಛಿದ್ರಿಸುವ ತುಂಡು ಮಾಡ್ತಾನೆ ಅಥವಾ ನಾಶ ಮಾಡ್ತಾನೆ ಎಂದು ಗೊತ್ತಾಗಿ ಛಿದ್ರಿಸುವನು ಎನ್ನಲು. ಮುಂದಿನ ದಿವಸ ಒಳಗಡ ಪರಿಜನಲೋ ಇಲ್ಲವಂ, ಅದರ ಹಿಂದಿನ ದಿನವೇ ಮುಂದಿನ ದಿವಸ ಅಂದರೆ ನಾಳೆ ಪಾಂಡವರನ್ನು ಕೊಲ್ಲಬೇಕು ಎನ್ನುವಂಥ ಲೆಕ್ಕಾಚಾರವನ್ನು ಪ್ರವಚನ ಮಾಡಿದಾಗ ಅದರ ಹಿಂದಿನ ದಿನ ಮುಂದಿನ ದಿವಸ ಒಳಗಡ ಪರಿಜನಲ್ಲವ ಪಾರ್ವನು ಮೂಡುವನೆಯೋದೊಳೆ. ಈ ಅಂದರೆ ಪುರಪ್ರವೇಶ ಮಾಡಿದ ಮೇಲೆ ಈ ಪುರದಲ್ಲಿರುವಂಥ ಜನಗಳಿಗೆ ಒಂದು ಸತ್ಕಾರ ಕೂಟವನ್ನು ಮಾಡುವ ನೆಪದಲ್ಲಿ ಒಂದು ಊಟವನ್ನು ಕೊಡ್ತಾರೆ. ಮುಂದಿನ ದಿವಸ ಒಳಗಡೆ ಪರಿಜನ ಪಾರ್ವ ನೋಡುವ ನೆವದಡೆ, ಅಂದರೆ ಪರಿಜನಲ್ಲವ ಪಾರ್ವರು ಒಳಗಿನ ಜನರನ್ನು ಮತ್ತು ಬ್ರಾಹ್ಮಣರಿಗೂ ಒಂದು ಊಟ ಕೊಡುವ, ಪಾರ್ವರ ಊಡುವ ಒಂದು ಊಟ ಕೊಡುವ ನೆಪದೊಳೆ ಹೊರ ಮಾಡಿಸಿ. ಅಂದರೆ ಬ್ರಾಹ್ಮಣರಿಗೆ ನಾಳೆ ಊಟ ಇದೆ ಅಂತ ಹೇಳಿ ಹೊರಗಿನ ಜನರೆಲ್ಲ ಹೊರಗಡೆಗೆ ಹಾಕ್ಬಿಡ್ತಾರೆ. ಅಂದರೆ ಬ್ರಾಹ್ಮಣರಿಗೆ ಊಟ ಕೊಡುವ ಈ ಪದ್ಧತಿ ನಮಗೆ ಗೊತ್ತಾಗುವಾಗಿ ಅಲ್ಲಿ ಯಾರೂ ಇರಬಾರ್ದು. ಬ್ರಾಹ್ಮಣರಿಗೆ ಅಂತಲೇ ಪ್ರತ್ಯೇಕ ಊಟ ವ್ಯವಸ್ಥೆ ಇರುವುದರಿಂದಾಗಿ ನೀವೆಲ್ಲ ಹೊರಟು ಹೋಗಿಂತ ಹೊರಗಿನ ಅಂದರೆ ಪುರಜನರನ್ನು ಹೊರಗಡೆಗೆ ಕಳಿಸಿದ್ದು. ಪರಿಜನಲ್ಲವೆಲ್ಲವೂ ಪಾರ್ವರ ನೋಡುವ ನೆಲದಲ್ಲಿ ಹೊರಮಡಿಸಿ ಎಲ್ಲರನ್ನು ಹೊರಗಡೆ ಹಾಕಿದ್ದು. ಸೂರ್ಯಾಸ್ತಮಯದೊಳು ಪಾರ್ವರ ನೋಡಿ ಸೂರ್ಯ ಮುಳುಗೋ ಹೊತ್ತಿಗೆ ಬ್ರಾಹ್ಮಣರಿಗೆ ಒಂದು ಊಟ ಹಾಕ್ತಾರೆ. ಅಂದರೆ ಈ ಊಟ ಪುರಜನರಿಗೆ ಅಥವಾ ಊರಿನ ಜನರಿಗೆ ಇದ್ದದಲ್ಲ, ಬರೀ ಬ್ರಾಹ್ಮಣರಿಗೆ. ಬ್ರಾಹ್ಮಣರಿಗೆ ಅಂದರೆ ಪುರಪ್ರವೇಶ ಮಾಡಿದ ಮೇಲೆ ಬಹುಶಃ ಹಿಂದೆ ಕ್ಷತ್ರಿಯರು ಒಂದು ಊಟ ಬ್ರಾಹ್ಮಣರಿಗೆ ಊಟ ಹಾಕ್ತಿದ್ರು ಅನಿಸ್ತದೆ. ಹಾಗಾಗಿ ನೀವೆಲ್ಲರೂ ಊರಿಂದ ಹೊರಗಡೆಗೆ ಹೋಗಬೇಕು ಅಂತ ಹೇಳಿ ಆ ಬ್ರಾಹ್ಮಣರ ಮಾತ್ರ ಉಳಿಸ್ಕೊಂಡು ಊಟ ಹಾಕಿ ಪಾರ ನೋಡಿ ನಿಶಾಯಿಗಮ ಬೇಡದೀಗಂ ಐವರು ಮಗದಿರಿಗಂ ಉಳಲಿಕ್ಕಿದಳೆ. ಆ ಬ್ರಾಹ್ಮಣರಿಗೆ ಊಟ ಬಡಿದ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ ಒಬ್ಬಳು ಬೇಡತಿ ಅಂದರೆ ಬೇಡುವವಳು, ಅವಳಿಗೂ ಕೂಡ 5 ಜನ ಗಂಡು ಮಕ್ಕಳು ಅಲ್ಲಿ ಬೇಡುವುದಕ್ಕೆ ಬಂದಿದ್ಲು, ಅವರಿಗೂ ಊಟ ಹಾಕಿದ್ರಂತೆ. ನಿಷಾದಿ ಅವಳ ಹೆಸರು ನಿಷಾದಿತಿ ಅಂತ. ಆ ಬೇಡದಿಗೆ ಮಯೂರ್ ಮಗದ್ರಿ ಮುಣಲಿಕ್ಕಿದೊಡೆ ಅವರಿಗೂ ಕೂಡ ಊಟಕ್ಕೆ ಹಾಕಿದ್ರು. ಆಗ ತಣಿಯುಂಡು ಬೆಂಡು ಬರಲ್ದು ಆ ಬೇಡತಿ ಮತ್ತು 5 ಮಕ್ಕಳು ಹೊಟ್ಟೆ ಬಿರಿಯುವ ಹಾಗೆ ಊಟ ಮಾಡಿ ಮೈ ಮರೆತು ನಿದ್ರೆ ಮಾಡಿದರು. ಬೆಂಡು ಮರಲ್ದು ಅಂದರೆ ಮೈ ಮರೆತು ನಿದ್ರೆ ಮಾಡಿದರು. ಬೆಂಡು ಮರಲ್ದು ಮರಸುಂದಿದ್ರು ಅಂದರೆ ಒಂಥರ ಈ ಹೊಟ್ಟೆಯನ್ನು ಹೊಟ್ಟೆಗೆ ಕಾಲನೆಲ್ಲ ಸಾಗುವ ಹಾಗೆ ಸುರುಟಿ ಮಲಗುವುದನ್ನು ಬೆಂಡು ಮರಲ್ದು ಅಂತ ಹೇಳಿದ್ರು. ಬೆಂಡು ಮರಲ್ದು ಮರಸುಂದಿದರು, ಬೆಂಡು ಮರಲ್ದು ಮೈ ಮರೆತು ನಿದ್ರಿಸಿದ್ರು, ಮರಸುಂದಿದರು ಮೈ ಮರೆತು ನಿದ್ರೆ ಮಾಡಿದರು. ಪುರೋಚನಮ್ಮ ಮನೆಗಳು ಒಂದು 1 ಓವರ್ಗಳು ಮರೆ ಕಂದಿದನು. ಇದೇ ಸಂದರ್ಭದಲ್ಲಿ ಪುರೋಚನನು ಕೂಡ ಆ ಮನೆಯಲ್ಲಿ 1 ಓವರ್ಗಳು ಓವರಿ ಅಂದರೆ ಕೋಣೆ, ಒಂದು ಕೋಣೆಯಲ್ಲಿ ಮರೆ ಕೆಂದಿದ. ಅವನು ಕೂಡ ನಿದ್ರೆ ಮಾಡಿದ್ದ ಅಥವಾ ಮೈ ಮರೆತು ನಿದ್ರೆ ಮಾಡಿದ್ದ. ಆ ಪ್ರಸ್ತಾವದಳು ಆ ಸಂದರ್ಭದಲ್ಲಿ ಅರ್ಧರಾತ್ರಿ ಆಯಿತು ಅಲ್ಲಿ ಈ ಎಲ್ಲ ಘಟನೆಗಳು ನಡೆದುವಾಗ. ಅಂದರೆ ಬ್ರಾಹ್ಮಣರಿಗೆ ಊಟ ಇದೆ ನೀವೆಲ್ಲ ಹೋಗಿ ಅಂತ ಪುರಜನರನ್ನು ಕಳಿಸಿದ್ವಿ. ಆಮೇಲೆ ಬ್ರಾಹ್ಮಣರಿಗೆ ಊಟ ಹಾಕಿದ್ವಿ. ಊಟ ಆಗುವಾಗ ಒಬ್ಬಳು ನಿಷಾದಿತಿ ಅನ್ನುವಂಥ ಬೇಡತಿ ಅಲ್ಲಿಗೆ ಬಂದು ಅವಳಿಗೆ 5 ಜನ ಮಕ್ಕಳು ಕೂಡ ಇದ್ದರು. ಬಂದ ಬೇಡತಿಗೆ ಊಟವನ್ನು ಹಾಕಿ ಅವರು ಹೊಟ್ಟೆ ತುಂಬುವಾಗಿ ಊಟ ಮಾಡಿದ್ರು. ಊಟ ಮಾಡಿದ ಮೇಲೆ ಸಹಜವಾಗಿ ನಿದ್ರೆ ಮಾಡಿ ಅಲ್ಲೇ ಮಲಗಿದ್ವಿ. ಅಷ್ಟೊತ್ತಿಗೆ ಅದು ಅರ್ಧರಾತ್ರಿ ಸಮಯ ಆಯಿತು. ಕುಂತಿವೆರಸು 5 ಮುನ್ನಂ ಒಯ್ಯನೇ ಸುರಂಗದಿಂದ ಪರ ಮಾಡಿಸಿ. ಆಗ ಭೀಮಸೇನ ಏನು ಮಾಡಿದೆ ಅಂತಂದರೆ ಕುಂತಿ ದೇವಿಯ ಜೊತೆಗೆ ಈ ಉಳಿದ 4 ತಮ್ಮಂದಿರನ್ನು ಆ ಸುರಂಗ ಮಾರ್ಗದ ಮೂಲಕ ಕರ್ಕೊಂಡು ಹೋದ. ಸುರಂಗದಿಂದ ಪರಮಡಿಸಿ ಭೀಮಸೇನ ಪುರೋಜನ ಮರಕೆಂದು ದೋರಿಗಳು ಕಿಚ್ಚಂ ಕೊಡಿಸಲು. ಈ ಪುರೋಜನ ಯಾವ ಕೋಣೆಯಲ್ಲಿ ಮಲಗಿದ್ದನಲ್ಲ ಆ ಕೋಣೆಯ ಭೀಮಸೇನ ಪುರೋಜನ ಮರಕಂದಿದ ಓವರಿಗಳು ಈ ಪುರೋಜನ ಮಲಗಿದ್ದ ಕೋಣೆಯಿಂದಲೇ ಕಿಚ್ಚಂ ಕೊಡಿಸಲೋಡಂ ಬೆಂಕಿಯನ್ನು ತಾನೇ ಕೊಡ್ತಾನೆ. ಅಂದರೆ ಆ ಕೋಣೆಯಿಂದ ಬೆಂಕಿ ಕೊಡ್ತಾನೆ. ಆವಾಗ ಏನಾಯಿತು ಎನ್ನುವುದು 5ನೇ ಪದ್ಯದಲ್ಲಿ ನಮಗೆ ಪಂಪ ವಿವರಿಸ್ತಾನೆ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
3: ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ಟೆಸ್ಟ್ ನಡೀತಾ ಇತ್ತಲ್ವಾ, ಆಲ್ಮೋಸ್ಟ್ 80 ಸಂಚಿಕೆಗಳನ್ನು ದಾಟಿದ್ದೀವಿ. ಇದರಲ್ಲೇ ಬಳಕೆಯಾದ ಕೆಲವು ವಾಕ್ಯಗಳನ್ನು ತಗೊಂಡು ನಾನೊಂದು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಮಾಡ್ತೀನಿ, ಅದನ್ನು ನೀವು ಕಂಡುಹಿಡಿಬೇಕು. ಹೀಗೆ ಮಾಡೋದ್ರಿಂದ ನಿಮ್ಮ ಭಾಷಾ ಜ್ಞಾನವೇ ಸುಧಾರಿಸುತ್ತೆ. ಈಗ ನಾನೊಂದು 20 ವಾಕ್ಯಗಳನ್ನು ಹೇಳ್ತಿದ್ದೀನಿ, ಸಣ್ಣ ಪುಟ್ಟ ಮಿಸ್ಟೇಕ್ಸ್. ಅದನ್ನು ನೀವು ಎಲ್ಲವನ್ನೂ ಕಂಡುಹಿಡಿತೀರೋ ಅಥವಾ ಕೆಲವು ಮಾತ್ರ ನಿಮ್ಮ ಕೈಯಲ್ಲಿ ಹೇಳೋದಕ್ಕೆ ಸಾಧ್ಯ ಆಗತ್ತಾ ಅನ್ನೋದನ್ನು ನೀವು ಪರೀಕ್ಷೆ ಮಾಡ್ಕೊಳ್ಳಿ. ಮೊದಲನೇ ವಾಕ್ಯ, ಹಿ ಈಸ್ ಅ ಐ ಸ್ಪೆಷಲಿಸ್ಟ್. ಅವನೊಬ್ಬ ಕಣ್ಣಿನ ತಜ್ಞ. ಇಲ್ಲಿ ಏನು ತಪ್ಪಾಗಿದೆ? ಹಿ ಈಸ್ ಅ ಐ ಸ್ಪೆಷಲಿಸ್ಟ್, ಅ ಅನ್ನೋದೇ ತಪ್ಪು. ಯಾಕಂದರೆ ಮುಂದೆ ಐ, ಇ ಅಂದರೆ ಓವಲ್ ಲೆಟ್ರ್ ಬಂತು, AEIOU ಇವಿಷ್ಟು ಇಂಗ್ಲೀಷ್ನ ಸ್ವರಗಳಲ್ವಾ. ಈ ಸ್ವರಗಳು ಬಂದಾಗ ಹಿಂದೆ AN ಅನ್ನೋದು ಇರಬೇಕು. ಆದರೆ ಇಲ್ಲಿ ನಾನು ಎ ಅಂತ ಹೇಳಿಬಿಟ್ಟೆ, ಹಾಗಾಗಿ ಹಿ ಈಸ್ ಆನ್ ಐ ಸ್ಪೆಷಲಿಸ್ಟ್ ಆಗಬೇಕು. ಕಾನ್ಸನೆಂಟ್ ಪದಗಳು ಬರೇ ಈಸ್ ಡಾಕ್ಟರ್ ಇದ್ರೆ ಏನಾಗ್ತಿತ್ತು? ಅ ಡಾಕ್ಟರ್ ಆಗ್ತಿತ್ತು, ಯಾಕಂದ್ರೆ ಡಿ ಅನ್ನೋದು ಕಾನ್ಸನೆಂಟ್ ಆಯ್ತಲ್ವಾ. ಸೊ ಹಿ ಈಸ್ ಆನ್ ಐ ಸ್ಪೆಷಲಿಸ್ಟ್, ಇದು ಕರೆಕ್ಟು. ಮುಂದಿನ ವಾಕ್ಯ, ಆಲ್ ಹಿಸ್ ಟೂತ್ ಆರ್ ಇಂಟ್ಯಾಕ್ಟ್. ಇಲ್ಲಿ ಏನ್ ತಪ್ಪಾಗಿದೆ? ಆಲ್ ಹಿಸ್ ಟೂತ್ ಆರ್ ಇಂಟ್ಯಾಕ್ಟ್, ಆಲ್ ಹಿಸ್ ಟೂತ್ ಆರ್ ಇಂಟ್ಯಾಕ್ಟ್. ಇಲ್ಲಿ ಟೂತ್ ಅನ್ನೋ ಪದ ತಪ್ಪಾಗತ್ತೆ. ಟೀತ್, ಎಲ್ಲ ಹಲ್ಲು ಅಂದಾಗ ಹಲ್ಗಳು, ಟೀತ್ ಆಗ್ಬೇಕಲ್ವಾ. ಆಲ್ ಹಿಸ್ ಟೀತ್ ಆರ್ ಇಂಟ್ಯಾಕ್ಟ್, ಇದು ಸರಿ. ಮುಂದಿನ ವಾಕ್ಯ, ಹೀಸ್ ಬ್ಲೈಂಡ್ ಫ್ರಮ್ ಒನ್ ಐ. ಅವನದು ಒಂದು ಕಣ್ಣು ಕೂರ್ಡಾಗಿದೆ. ಹಿ ಈಸ್ ಬ್ಲೈಂಡ್ ಫ್ರಮ್ ಒನ್ ಐ. ಇಲ್ಲಿ ಏನು ತಪ್ಪಾಗಿದೆ? ಫ್ರಮ್ ಅಲ್ಲ, ಆಫ್ ಅಂತ ಹೇಳಬೇಕು. ಹಿ ಈಸ್ ಬ್ಲೈಂಡ್ ಆಫ್ ಒನ್ ಐ, ಹಿ ಈಸ್ ಬ್ಲೈಂಡ್ ಆಫ್ ಒನ್ ಐ ಅಂತ ಹೇಳಬೇಕು. ಮುಂದಿನ ವಾಕ್ಯ, ನಥಿಂಗ್ ಫಾರ್ ವರಿ. ಚಿಂತೆ ಮಾಡೋ ಅಗತ್ಯ ಇಲ್ಲ ಅಲ್ವಾ. ಏನು ತಪ್ಪಾಗಿದೆ ಇಲ್ಲಿ ಹಾಕಿದ್ರೆ? ನಥಿಂಗ್ ಟು ವರಿ, ಫಾರ್ ಅಲ್ಲ, TO2 ಅನ್ನೋದು ಬಳಸ್ಬೇಕು. ನಥಿಂಗ್ ಟು ವರಿ, ಚಿಂತೆ ಮಾಡೋ ಅಗತ್ಯ ಇಲ್ಲ, ಇಲ್ಲಿ ಫಾರ್ ಅಲ್ಲ ಟೂ ಅಂತ ಹೇಳಬೇಕು. ಮುಂದಿನ ವಾಕ್ಯ ನೋಡೋಣ, ಕ್ಯಾನ್ ಯು ಸಿ ಥರ್ಮಾಮೀಟರ್. ಕ್ಯಾನ್ ಯು ಸಿ ಥರ್ಮಾಮೀಟರ್, ಥರ್ಮಾಮೀಟರ್ ನೋಡೋಕ್ಕಾಗತ್ತಾ ಅಂತಲ್ವಾ, ಬಟ್ ಸಿ ಅಲ್ಲ, ಅದು ರೀಡ್ ಅಂತ ಬಳಸ್ಬೇಕು. ಥರ್ಮಾಮೀಟರ್ನ ಓದಕ್ಕಾಗತ್ತಾ? ಕ್ಯಾನ್ ಯು ರೀಡ್ ಥರ್ಮಾಮೀಟರ್, ಥರ್ಮಾಮೀಟರ್ನ ನೋಡೋದಲ್ಲ ಓದೋದಲ್ವಾ. ಹಾಗಾಗಿ ಮುಂದಿನ ವಾಕ್ಯ, ಹಿ ಈಸ್ ಬ್ಯಾಡ್ ಹರ್ಟ್. ಹಿ ಈಸ್ ಬ್ಯಾಡ್ ಹರ್ಟ್, ಏನ್ ತಪ್ಪಾಗಿದೆ ಇಲ್ಲಿ? ಬ್ಯಾಡ್ ಅಲ್ಲ, ಬ್ಯಾಡ್ಲಿ. ಹಿ ಈಸ್ ಬ್ಯಾಡ್ಲಿ ಹರ್ಟ್, ತುಂಬಾ ಅವನಿಗೆ ನೋವಾಗಿದೆ, ಪೆಟ್ಟಾಗಿದೆ. ಹಿ ಈಸ್ ಬ್ಯಾಡ್ ಹರ್ಟ್ ಅಲ್ಲ, ಹಿ ಈಸ್ ಬ್ಯಾಡ್ಲಿ ಹರ್ಟ್. ಮುಂದಿನ ವಾಕ್ಯ, ಪ್ರಿವೆನ್ಷನ್ ಈಸ್ ಬೆಟರ್ ಟು ಕ್ಯೂರ್. ಸರಿಯಾ ಇದು? ಏನೋ ಆಗೋದಕ್ಕೆ ಮುಂಚೆನೆ ನಾವು ಪ್ರಿವೆನ್ಷನ್ ಮಾಡ್ಕೊಳ್ಬೇಕು. ಪ್ರಿವೆನ್ಷನ್ ಈಸ್ ಬೆಟರ್ ಟು ಕ್ಯೂರ್, ಬೆಟರ್ ಟು ಕ್ಯೂರ್, TO ಅದು ತಪ್ಪಾಗತ್ತೆ. ಬೆಟರ್ ದ್ಯಾನ್ ಕ್ಯೂರ್, THAN, ದ್ಯಾನ್ ಅನ್ನೋ ಪದ ಬರಬೇಕಿಲ್ಲಿ, ಟು ಅಲ್ಲ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್, ಕರೆಕ್ಟ್ ಅಲ್ವಾ. ಹ್ಯಾಪಿನೆಸ್ ಈಸ್ ಅ ಬೆಸ್ಟ್ ಟಾನಿಕ್. ಅರೆ ಎಲ್ಲ ಸರಿ ಇದ್ದಾಗಿದೆಯಲ್ಲ ಅನ್ನಿಸ್ತಿರ್ಬೇಕು. ಹ್ಯಾಪಿನೆಸ್ ಈಸ್ ಅ ಬೆಸ್ಟ್ ಟಾನಿಕ್, ಇಲ್ಲಿ ಎ ತಪ್ಪಾಗತ್ತೆ, ದ ಬರಬೇಕು. ಹ್ಯಾಪಿನೆಸ್ ಈಸ್ ದ ಬೆಸ್ಟ್ ಟಾನಿಕ್, ಈಸ್ ದ ಬೆಸ್ಟ್, ಎ ಬೆಸ್ಟ್ ಅಲ್ಲ, ದ ಬೆಸ್ಟ್, ಕರೆಕ್ಟ್ ಅಲ್ವಾ. ಮುಂದಿನ ವಾಕ್ಯ, ಐ ಆಮ್ ನಾಟ್ ಫೀಲಿಂಗ್ ಗುಡ್. ಇದು ನಾವು ಹೇಳೋದಿದೆ ಅಲ್ವಾ, ಐ ಆಮ್ ನಾಟ್ ಫೀಲಿಂಗ್ ಗುಡ್, ಗುಡ್ ಅಲ್ಲ ಇಲ್ಲಿ, ವೆಲ್ ಅಂತ ಹೇಳಬೇಕು. ಐ ಆಮ್ ನಾಟ್ ಫೀಲಿಂಗ್ ವೆಲ್ ಅಂತ ಹೇಳಬೇಕು, ಗುಡ್ ಬದಲು ವೆಲ್ ಅಂತ ಬಳಸಬೇಕು. ಮುಂದಿನ ವಾಕ್ಯ, ಹೌ ಆರ್ ಯು ಗೆಟಿಂಗ್ ಆಫ್ ಇನ್ ಯುವರ್ ಬಿಸ್ನೆಸ್. ಹೌ ಆರ್ ಯು ಗೆಟಿಂಗ್ ಆಫ್ ಇನ್ ಯುವರ್ ಬಿಸ್ನೆಸ್, ಇಲ್ಲಿ ಆಫ್ ಅಲ್ಲ ಆನ್ ಹೇಳಬೇಕು. ಹೌ ಆರ್ ಯು ಗೆಟಿಂಗ್ ಆನ್ ಇನ್ ಯುವರ್ ಬಿಸ್ನೆಸ್, ಆಫ್ ಅಲ್ಲ ಆನ್, ಹೌ ಆರ್ ಯು ಗೆಟಿಂಗ್ ಆನ್ ಇನ್ ಯುವರ್ ಬಿಸ್ನೆಸ್, ಇದು ಕರೆಕ್ಟು. ಮುಂದಿನ ವಾಕ್ಯ ನೋಡೋಣ, ಮೈ ಹೆಲ್ತ್ ಹ್ಯಾಸ್ ಗೋನ್ ಫಾರ್ ಆನ್ ಅಕೌಂಟ್ ಆಫ್ ಹಾರ್ಡ್ ವರ್ಕ್. ತುಂಬಾ ಹಾರ್ಡ್ ವರ್ಕ್ ಮಾಡೋ ಕಾಲದಲ್ಲಿ ನಮ್ಮ ಆರೋಗ್ಯ ಹಾಳಾಗ್ಬಿಟ್ಟಿದೆ ಅಂತ ಹೇಳ್ತಿದ್ದೀರಾ. ಅದ್ರಲ್ಲಿ ಏನೋ ಒಂದು ಸಣ್ಣ ಮಿಸ್ಟೇಕ್ ಆಗಿದೆ, ಯಾರಿಗಾದ್ರೆ ಗೊತ್ತಾಯ್ತಾ? ಮೈ ಹೆಲ್ತ್ ಹ್ಯಾಸ್ ಗೋನ್ ಫಾರ್ ಆನ್ ಅಕೌಂಟ್ ಆಫ್ ಹಾರ್ಡ್ ವರ್ಕ್. ಏನು ತಪ್ಪಾಗಿದೆ? ಡೌನ್. ಮೈ ಹೆಲ್ತ್ ಹ್ಯಾಸ್ ಗೋನ್ ಡೌನ್ ಫಾರ್ ಅಲ್ಲ, ಡೌನ್, ಕೆಳಗೆ ಹೋಗ್ಬಿಟ್ಟಿದೆ ನನ್ನ ಆರೋಗ್ಯ. ಆನ್ ಅಕೌಂಟ್ ಆಫ್ ಹಾರ್ಡ್ ವರ್ಕ್, ಮೈ ಹೆಲ್ತ್ ಹ್ಯಾಸ್ ಗೋನ್ ಡೌನ್ ಆನ್ ಅಕೌಂಟ್ ಆಫ್ ಹಾರ್ಡ್ ವರ್ಕ್. ನೋಡಿ, ಇವೆಲ್ಲ ವಾಕ್ಯಗಳ ಹಿಂದೆ ನಾವು ಪರಿಚಯ ಮಾಡಿ ಆದದ್ದೇ, ಹೇಳಿ ಆದದ್ದೇ. ಅದರಲ್ಲೇ ಪುನಃ ಸಣ್ಣ ತಪ್ಪು ಹೇಳಿದಾಗ, ನಿಮ್ಗೆ ಹೇಳಕ್ಕೆ ಬರುತ್ತಾ ಇಲ್ಲ ಅನ್ನೋದನ್ನು ಚೆಕ್ ಮಾಡಿದಾಗ ನಿಮ್ಮ ಭಾಷಾ ಜ್ಞಾನ ಸುಧಾರಿಸತ್ತೆ ಅಲ್ವಾ? ಮುಂದಿನ ವಾಕ್ಯ ನೋಡೋಣ. ದ ಪೇಷಂಟ್ ಈಸ್ ಶಿವರಿಂಗ್ ಫ್ರಮ್ ಕೋಲ್ಡ್. ದ ಪೇಷಂಟ್ ಈಸ್ ಶಿವರಿಂಗ್ ಫ್ರಮ್ ಕೋಲ್ಡ್. ಇಲ್ಲೇನು ತಪ್ಪಾಗಿದೆ? ವಿತ್ ಕೋಲ್ಡ್, ಫ್ರಮ್ ಕೋಲ್ಡ್ ಅಲ್ಲ, ವಿತ್ ಕೋಲ್ಡ್. ಕೋಲ್ಡ್ ಆಗಿ ಚಳಿಯಾಗಿ ನಡುಗ್ತಿದ್ದಾನೆ ಆ ಪೇಷಂಟು. ವಿತ್ ಕೋಲ್ಡ್ ಅಂತ ಹೇಳಬೇಕು, ಫ್ರಮ್ ಅಲ್ಲ. ದ ಪೇಷಂಟ್ ಈಸ್ ಶಿವರಿಂಗ್ ವಿತ್ ಕೋಲ್ಡ್. ಇದು ಸರಿಯಾದ ವಾಕ್ಯ ರಚನೆ. ಮುಂದಿನದ್ದು, ಮೆನಿ ಪೀಪಲ್ ಡೈಡ್ ಫ್ರಮ್ ಮಲೇರಿಯಾ. ಮಲೇರಿಯಾ ಅಂದರೆ ತುಂಬ ಜನ ಸತ್ತೋದ್ರು. ಸರಿ ಇದ್ದಾಗಿದೆಯಲ್ಲ, ಇಲ್ಲೇನು ತಪ್ಪಾಗಿದೆ ಅನ್ನಿಸ್ತಿದ್ಯಾ? ಫ್ರಮ್ ಬದಲು ಆಫ್ ಹೇಳಬೇಕು. ಮೆನಿ ಪೀಪಲ್ ಡೈಡ್ ಆಫ್ ಮಲೇರಿಯಾ, ಮಲೇರಿಯಿಂದ ಸತ್ತೋದ್ರು. ಫ್ರಮ್ ಮಲೇರಿಯಾ ಅಲ್ಲ, ಆಫ್ ಮಲೇರಿಯಾ. ಮೆನಿ ಪೀಪಲ್ ಡೈಡ್ ಆಫ್ ಮಲೇರಿಯಾ. ಮುಂದಿನ ವಾಕ್ಯ, ಇಟ್ಸ್ ಗೆಟಿಂಗ್ ಕೋಲ್ಡ್ ಡೇ ಬೈ ಡೇ. ದಿವಸ ದಿವಸ ಆಗ್ತಿದ್ದಂಗೆ ಚಳಿ ಹೆಚ್ಚಾಗ್ತಿದೆ. ಇಲ್ಲಿ ಕೋಲ್ಡ್ ಅಲ್ಲ, ಕೋಲ್ಡರ್ ಅನ್ನೋ ಪದ ಬಳಸ್ಬೇಕು. ಇಟ್ಸ್ ಗೆಟಿಂಗ್ ಕೋಲ್ಡರ್ ಡೇ ಬೈ ಡೇ. ಇಟ್ಸ್ ಗೆಟಿಂಗ್ ಕೋಲ್ಡರ್ ಡೇ ಬೈ ಡೇ ಅಂತ ಹೇಳಬೇಕು. ಕೋಲ್ಡ್ ಅಲ್ಲ, ಕೋಲ್ಡರ್ ಅಂತ ಹೇಳಬೇಕು. ಮುಂದಿನ ವಾಕ್ಯ, ಶೀಪ್ಸ್ ಗಿವ್ ಅಸ್ ಊಲ್. ಶೀಪ್, ಅವು ನಮಗೆ ಊಲ್, ಉಣ್ಣೆ ಕೊಡುತ್ತೆ. ಆದರೆ ಏನು ತಪ್ಪಾಗಿದೆ ಇಲ್ಲಿ? ಶೀಪ್ಸ್ ಸರಿಯಾ ಅಥವಾ ಶೀಪ್ ಸರಿನಾ? ಶೀಪ್ ಅಂತ ಹೇಳಬೇಕು. ಶೀಪ್ ಗಿವ್ ಅಸ್ ಊಲ್. ಶೀಪ್ ಗಿವ್ ಅಸ್ ಊಲ್, ಇದು ಸರಿ. ಶೀಪ್ಸ್ ಗಿವ್ ಅಸ್ ಊಲ್ ಅಲ್ಲ. ಮುಂದಿನ ವಾಕ್ಯ, ಐ ಪ್ರಿಫರ್ ರೈಡಿಂಗ್ ಟು ವಾಕ್. ನಾನು ನಡ್ಕೊಂಡು ಹೋಗೋದ್ರಕ್ಕಿಂತ ರೈಡ್ ಮಾಡೋದು, ಸೈಕಲೋ ಬೈಕೋ ಇನ್ನೊಂದು, ಅದು ನನಗೆ ಇಷ್ಟ ಆಗತ್ತೆ ಅಥವಾ ನಾನು ಪ್ರಿಫರ್ ಮಾಡ್ತೀನಿ. ಇಲ್ಲಿ ಏನು ತಪ್ಪಾಗಿದೆ? ವಾಕಿಂಗ್, ವಾಕ್ ಅಂತ ಹೇಳಬಾರ್ದು. ಐ ಪ್ರಿಫರ್ ರೈಡಿಂಗ್ ಟು ವಾಕಿಂಗ್. ಐ ಪ್ರಿಫರ್ ರೈಡಿಂಗ್ ಟು ವಾಕಿಂಗ್ ಅಂತ ಹೇಳಬೇಕು. ವಾಕಿಂಗ್ ಮಾಡೋದಕ್ಕಿಂತ ನಂಗೆ ರೈಡ್ ಮಾಡೋದು ಇಷ್ಟ ಅಥವಾ ನನ್ನ ಪ್ರಿಫರೆನ್ಸ್ ಅದು. ಐ ಪ್ರಿಫರ್ ರೈಡಿಂಗ್ ಟು ವಾಕಿಂಗ್, ಇದು ಕರೆಕ್ಟ್ ಆದ್ದು. ಮುಂದಿನ ವಾಕ್ಯ, ಹೂ ಡಿಡ್ ವಿನ್ ದ ಮ್ಯಾಚ್. ಯಾರ ಮ್ಯಾಚ್ನ, ಆಟನ ಗೆದ್ರು ಅಂತ ಕೇಳ್ತಿದ್ರ. ಇಲ್ಲಿ ಏನು ಮಿಸ್ಟೇಕ್ ನಿಮಗೆ ಕಾಣ್ತಿದೆ? ಹೂ ಡಿಡ್ ವಿನ್ ದ ಮ್ಯಾಚ್, ಇಲ್ಲಿ ವಿನ್ ಅಲ್ಲ, ಒನ್. ಡಿಡ್ ಅಂದರೆ ಭೂತಕಾಲ ಅಲ್ವಾ, ಆಲ್ರೆಡಿ ಆಗಿ ಹೋದದ್ದು. ವಿನ್ ಅನ್ನೋ ಪದ ತಪ್ಪಾಗತ್ತೆ. ಹೂ ಡಿಡ್ ಒನ್ ದ ಮ್ಯಾಚ್, ಯಾರ ಆಟ ಗೆದ್ರು. ಹೂ ಡಿಡ್ ಒನ್ ದ ಮ್ಯಾಚ್, WON, ಒನ್ ದ ಮ್ಯಾಚ್ ಅಂತ ಹೇಳಬೇಕು. ಮುಂದಿನ ವಾಕ್ಯ, ಈಸ್ ಯುವರ್ ಅ ಜಾಯಿಂಟ್ ಫ್ಯಾಮಿಲಿ. ನಿಮ್ಮದು ಒಂದು ಜಾಯಿಂಟ್ ಫ್ಯಾಮಿಲಿನ, ಅವಿಭಕ್ತ ಕುಟುಂಬನ. ಇಲ್ಲಿ ಏನು ತಪ್ಪಾಗಿದೆ? ಈಸ್ ಯುವರ್ ಅ ಜಾಯಿಂಟ್ ಫ್ಯಾಮಿಲಿ, ಇಲ್ಲಿ ಯುವರ್ಸ್, ನಿಮ್ಮದು. ಯುವರ್ ಅಲ್ಲ, ಯುವರ್ಸ್. ಈಸ್ ಯುವರ್ಸ್ ಅ ಜಾಯಿಂಟ್ ಫ್ಯಾಮಿಲಿ? ಈಸ್ ಯುವರ್ಸ್ ಅ ಜಾಯಿಂಟ್ ಫ್ಯಾಮಿಲಿ, ಹೀಗೆ ಹೇಳಬೇಕು. ಮುಂದಿನದ್ದು, ಮೈ ಬ್ರದರ್ ಈಸ್ 16 years old. ಇಲ್ಲೇನು ತಪ್ಪಾಗಿದೆ? ನನ್ನ ಅಣ್ಣಂಗೆ 20 years ಆಯಿತು ಅಂತ ಹೇಳ್ತಿದ್ದೀರ. ಅಣ್ಣನೋ ತಮ್ಮನೋ, ಒಟ್ಟು ಸಿಬ್ಲಿಂಗ್ಸ್, ಬ್ರದರ್ ಅಲ್ವಾ. ಮೈ ಬ್ರದರ್ ಈಸ್ 16 years old. ಇಲ್ಲಿ ಇಯರ್ ಅಲ್ಲ, ಇಯರ್ಸ್, ವರ್ಷಗಳು ಅಲ್ವಾ. ಒಂದು ವರ್ಷ ಆದರೆ ಇಯರ್ ಅನ್ನಬೇಕು, ತುಂಬ ವರ್ಷ ಆದಾಗ ಇಯರ್ಸ್ ಅಲ್ವಾ. ಮೈ ಬ್ರದರ್ ಈಸ್ 16 years old. ಮುಂದಿನ ವಾಕ್ಯ, ವಿ ಆರ್ ಕ್ವೈಟ್ ಶ್ಯೂರ್ ಫಾರ್ ಯುವರ್ ಆನೆಸ್ಟಿ. HONEST Y, ಹಾನೆಸ್ಟಿ ಅಲ್ಲ, ಆನೆಸ್ಟಿ. ಇಲ್ಲೇನು ತಪ್ಪಾಗಿದೆ? ಫಾರ್ ಯುವರ್ ಅಲ್ಲ, ಆಫ್ ಯುವರ್. ವಿ ಆರ್ ಕ್ವೈಟ್ ಶ್ಯೂರ್ ಆಫ್ ಯುವರ್ ಆನೆಸ್ಟಿ. ವಿ ಆರ್ ಕ್ವೈಟ್ ಶ್ಯೂರ್ ಆಫ್ ಯುವರ್ ಆನೆಸ್ಟಿ ಕರೆಕ್ಟು, ಫಾರ್ ಯುವರ್ ಆನೆಸ್ಟಿ ತಪ್ಪಾಗತ್ತೆ. ಈಗ 20 ವಾಕ್ಯಗಳನ್ನು ಹೇಳಿದೆ, ಯಾವುದಾದ್ರೂ ನೀವು ಒಂದಷ್ಟನಾದರೂ ಟ್ರೈ ಮಾಡಿದ್ರೆ ನಾನು ಇದು ತಪ್ಪು ಹೇಳಿದ್ದೇನೆ ಕರೆಕ್ಟ್ ಮಾಡೋದಕ್ಕೆ. 20-20 ಹೇಳಿದ್ರೆ ನಿಮ್ಗೆ ನೀವೇ ವೆರಿ ಗುಡ್ ಅಂತ ಅಂದ್ಕೊಂಬಿಡ್ಬೋದು, ಆಯಿತಾ? ಅಥವಾ 16 years old ಹೇಳಿದರೂ ಯು ಆರ್ ವೆರಿ ಗುಡ್ ಏನೇ, 12:30 ಹೇಳಿದರೆ ಓಕೆ, ದ್ಯಾಟ್ಸ್ ಓಕೆ. ಅಥವಾ ಒಂದು ಹೇಳೋದಕ್ಕೆ ಆಗಿಲ್ವಾ, ಚಿಂತೆ ಮಾಡಬೇಡಿ, ಇನ್ನೂ ಸುಮಾರು ಕಲಿಯೋದಕ್ಕಿದೆ. ಈ ಥರ ಸಣ್ಣ ಸಣ್ಣ ಮಿಸ್ಟೇಕ್ಗಳನ್ನ ಎಲ್ಲಿ ನಾವು ಕರೆಕ್ಟ್ ಮಾಡಬೇಕು ಅನ್ನೋದನ್ನು ನಾನು ಮುಂದೆ ಎಲ್ಲ ಹೇಳ್ತಾ ಹೋಗ್ತೀನಿ. ಅದನ್ನು ಪ್ರತಿ ದಿವಸ ನೀವು ಈ ಸಂಚಿಕೆಯನ್ನು ಫಾಲೋ ಮಾಡ್ತಿದ್ರೆ ಖಂಡಿತ ನೀವು ಎಲ್ಲ ಔಟ್ ಆಫ್ ಔಟು ರಿಸಲ್ಟ್ ನಿಮಗೆ ಬರುತ್ತೆ. ಈ ಟೆಸ್ಟನ್ನು ಮಾಡೋದೇ ಆ ಉದ್ದೇಶಕ್ಕೆ. ಇಷ್ಟು ದಿವಸ ನೀವು ಏನು ಕಲ್ತ್ರಿ, ಅದು ಕಲ್ತದ್ರಲ್ಲಿ ಎಷ್ಟು ನಿಮಗೆ ಕರೆಕ್ಟಾಗಿ ನೆನಪಲ್ಲಿ ಇಟ್ಕೊಂಡಿದ್ದೀರಾ, ತುಂಬ ಅರ್ಥ ಮಾಡ್ಕೊಂಡಿದ್ದೀರಾ, ನಿಮ್ಮ ಭಾಷಾಜ್ಞಾನ ಎಷ್ಟು ಸುಧಾರಿಸಿದೆ ಅನ್ನೋದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಪ್ರತಿ ದಿವಸ ತಪ್ಪದೇ ಸಂಚಿಕೆನ ಫಾಲೋ ಮಾಡಿ, ನಿಮ್ಗೆ ಗೊತ್ತಿರೋರಿಗೆ ಶೇರ್ ಮಾಡಿ. ಅಷ್ಟಲ್ಲದೆ ಯಾರೊಟ್ಟಿಗಾದರೂ ಒಂದು 15 ನಿಮಿಷ, ಅರ್ಧ ಗಂಟೆ, 1 ಗಂಟೆ ಪ್ರತಿ ದಿವಸ ಇಂಗ್ಲೀಷ್ ಕನ್ವರ್ಸೇಷನ್ನ ಇಟ್ಕೊಳ್ಳಿ. ಸೊ ದ್ಯಾಟ್ ನೀವು ತುಂಬ ಒಳ್ಳೆ ಇಂಗ್ಲೀಷ್ ಮಾತುಗಾರರಾಗಬಹುದು. ಹೇಳೋದಕ್ಕೆ ಕಲಿಯೋದಕ್ಕೆ ಇನ್ನೂ ತುಂಬ ಇದೆ, ಆದರೆ ಅದಕ್ಕಾಗಿ ನೀವು ಮುಂದಿನ ಸಂಚಿಕೆಯವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
2: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನು ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
5: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
4: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
5: ಒಂದ್ ಬುಟ್ಟಿನ ಚೀಲನ ತಕ್ಕೊಂಡು ಹೋಗು.
4: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
5: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
4: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
5: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
4: ಹಂಗ ಅದ್ಯಾಕಂತೆ? ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
5: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
4: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
6: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಗ, ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
3: ಓಕೆ, ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
4: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
5: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
6: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
0: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
6: ಸೋಮವಾರದಿಂದ ಶನಿವಾರ

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕ್ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
6: ಹೂಕಣಕ್ಕ ಒಸಿ ತರಕಾರಿ ದಿನ್ಸಿ ತರ್ಬೇಕಿತ್ತು.
5: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
6: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
5: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ.
6: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
5: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
6: ಹಂಗ ಅದ್ಯಾಕಂತೆ? ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
5: ಉಕ್ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡ್ ಅಂಗಡಿಗೆ ಹೋಯ್ತೀನಿ.
2: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
7: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಯಾವುದು ಯಾರಿಗೆ ಯಾವಾಗ ಸೇರ್ಬೇಕು ಅಂತ ಇರುತ್ತೋ ಅದು ವಿಧಿಲಿಖಿತವಾಗಿರುತ್ತೆ. ಅವಾಗ ತಡವಾದ್ರೂ ಸಹ ಪರವಾಗಿಲ್ಲ, ಅದು ಅವರಿಗೆ ಸೇರುತ್ತೆ. ಅದು ವ್ಯಕ್ತಿ ಆದ್ರೂ ಸರಿ, ವಸ್ತು ಆದ್ರೂ ಸರಿ. ಯಾಕೆಂದ್ರೆ ಹೆಣ್ಣು, ಹೊನ್ನು, ಮಣ್ಣು ಈ ಮೂರು ಸೇರೋ ಋಣ ಇದ್ರೆ ಮಾತ್ರ ಏನೇ ಅಡೆತಡೆಗಳಿದ್ರು ಸೇರೋ ಕಾಲಕ್ಕೆ ಬಂದೇ ಬರುತ್ತೆ. ಹಾಗಾಗಿ ಕಾಯುವಂತಹ ತಾಳ್ಮೆ ಮತ್ತು ಸಂಯಮ ನಮ್ಮಲ್ಲಿರ್ಬೇಕು ಅಷ್ಟೇ. ಆಲ್ ಇಸ್ ವೆಲ್.
1: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಇದು ಕಾಫಿ

0: ಆರ್ ಜೆಸ್ಟ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ಸ್ವಚ್ಛ ಗಾಳಿ ದಿನ ಇದೆ. ಅಂದರೆ ನಾವು ಪ್ರತಿನಿತ್ಯ ಈ ಗಾಳಿಯನ್ನು ಅಂದರೆ ಅಶುದ್ಧವಾದಂತಹ ಗಾಳಿಯನ್ನು ನೋಡ್ತಿದ್ದೀವಿ, ಅಥವಾ ನಮ್ಮ ಮಲಿನವಾಗಿರುವಂಥದ್ದು. ಹಾಗೆ ಆರೋಗ್ಯದ ಮೇಲೆ ಇದು ಎಷ್ಟು ಪರಿಣಾಮವನ್ನು ಬೀರುತ್ತೆ ಅನ್ನೋದರ ಕುರಿತು ಜಾಗೃತಿಯನ್ನು ಮೂಡಿಸಬೇಕು ಪ್ರತಿಯೊಬ್ಬರಲ್ಲೂ ಅನ್ನೋ ಉದ್ದೇಶದಿಂದ ಸ್ವಚ್ಛ ಗಾಳಿ ದಿನ ಅಂಥೇಳಿ 7th September ಎಲ್ಲರೂ ಕೂಡ ಆಚರಿಸ್ತಾರೆ. ಈ ಸ್ವಚ್ಛ ಗಾಳಿ ದಿನ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಈ ಸ್ವಚ್ಛ ಗಾಳಿ ಹೇಗೆ ಸಿಗುತ್ತೆ ಅಂದರೆ, ನಾವೇನು ಮಾಡಬೇಕು ಈ ಸ್ವಚ್ಛ ಗಾಳಿಯನ್ನು ಪಡೆಯೋದಕ್ಕೆ, ನಾವೆಲ್ಲ ಏನು ಮಾಡಬೇಕು ಅಂತೇಳಿದ್ರೆ, ನಾವು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಒಂದಷ್ಟು ಬದಲಾವಣೆಯನ್ನು ಮಾಡಿಕೊಂಡ್ರೆ ಇದು ಪ್ರತಿಯೊಬ್ಬರಿಗೂ ಕೂಡ ಅನ್ವಯಿಸುತ್ತೆ ಅಂತಲೇ ಹೇಳ್ಬೋದು. ಈ ಮಾಲಿನ್ಯವನ್ನು ತಡಿಬೋದು, ಹಾಗೆ ಎಲ್ಲರೂ ಕೂಡ ಶುದ್ಧ ಗಾಳಿಯನ್ನು ಪಡೆಯೋದಕ್ಕೆ, ಈ ಶುದ್ಧ ಗಾಳಿ ಸಿಗೋದಕ್ಕೆ ಕಾರಣ ಆಗುತ್ತೆ. ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲೇ ಒಂದಷ್ಟು ಬದಲಾವಣೆಯನ್ನು ಮಾಡಿಕೊಂಡ್ರೆ ನಾವು ಶುದ್ಧವಾದಂತಹ ಗಾಳಿಯನ್ನು ಪಡೆಯುವುದರ ಮೂಲಕ ಆರೋಗ್ಯವಾಗಿರ್ಬೋದು ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗಾದರೆ ನೀವು ಕೂಡ ಇದೇ ವಿಚಾರವಾಗಿ ಕರೆ ಮಾಡಿ ಮಾತಾಡ್ಬೋದು. ಆಗಲೇ ಮೊದಲನೇ ಕರೆ ರೆಡಿ ಇದೆ. ಯಾರು, ಎಲ್ಲಿಂದ ನೋಡೋಣ? ಹಲೋ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ ರೂಪಾ ಮೇಡಮ್, ಹೇಗಿದ್ದೀರಾ?
1: ಆರಾಮಿದ್ದೀನಿ ಮೇಡಮ್. ಪವಿತ್ರ ಮೇಡಮ್, ನೀವು ಆರಾಮಿದ್ದೀರಾ?
0: ನಾನು ಆರಾಮಾಗಿದ್ದೀನಿ ಮೇಡಮ್.
1: ಆಯ್ತು ಮೇಡಮ್, ಊಟ ಕಾಫಿ ಟೀ?
0: ಊಟ ಆಯ್ತು, ಕಾಫಿ ಆಗಿಲ್ಲ. ನಿಮ್ದೆಂತಾಯ್ತು?
1: ಊಟ ಆಯ್ತು ಮೇಡಮ್, ಕಾಫಿ ಆಗಿಲ್ಲ. ಇನ್ನು
0: ಆಗಿಲ್ವಾ?
1: ಆಗಿಲ್ಲ ಮೇಡಮ್, ಕಾಫಿ ಆಗಿಲ್ಲ.
0: ಸ್ವಚ್ಛ ಗಾಳಿ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ.
1: ಮೇಡಮ್, ಗೊತ್ತಾಯ್ತು ವಿಷಯ, ಒಳ್ಳೆ ವಿಷಯ ತಂದಿದ್ದೀರಾ ಮೇಡಮ್, ಟಾಪಿಕ್ ಚೆನ್ನಾಗಿದೆ. ಸ್ವಚ್ಛ
0: ಗಾಳಿ ಬೇಕು ಅಂತ ಹೇಳಿದ್ರೆ ನಾವೆಲ್ಲ ಏನೆಲ್ಲ ಮಾಡಬಹುದು ಅಂತ ಹೇಳಿ ಅಂತ.
1: ಮೊಟ್ಟ ಮೊದಲನೇದಾಗಿ ನಮ್ಮ ಮನೆ ಒಳಗೆ ಸ್ವಚ್ಛ ಗಾಳಿ ಬರ್ಬೇಕು ಅಂದ್ರೆ ಮೇಡಮ್.
0: ಹಲೋ,
1: ಕೇಳಿಸ್ತಾ ಇದೆಯಾ ಮೇಡಮ್? ಹಲೋ ಹಲೋ
0: ಹಲೋ ಮೇಡಮ್, ಕೇಳ್ತಿದ್ಯಾ?
1: ಕೇಳ್ತಾ ಇದೆ ಮೇಡಮ್, ಕೇಳಿಸ್ತಾ ಇದೆ ಮೇಡಮ್.
0: ಹಲೋ,
1: ಕೇಳ್ತಾ ಇದೆ ಮೇಡಮ್. ಮೇಡಮ್, ಮೊಟ್ಟ ಮೊದಲನೇದಾಗಿ ಶುದ್ಧ ಗಾಳಿ ಬರ್ಬೇಕಂದ್ರೆ ಮನೆ ಒಳಗೆ ಕಿಟಕಿಗಳೆಲ್ಲ ದೊಡ್ಡದಾಗಿರ್ಬೇಕು ಮೇಡಮ್.
0: ಕಿಟಕಿಗಳು
1: ದೊಡ್ಡದಾಗಿದ್ರೆ ನಮಗೆ ಗಾಳಿ ಬೆಳಕು, ಶುದ್ಧವಾದ ಗಾಳಿ ಬೆಳಕು ಬರುತ್ತೆ. ನಾವು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನೆ ಒಳಗಿರುವ ಕಲುಷಿತವಾದ ಒಂದು ಕಲ್ಮಶವಾದ ಗಾಳಿ, ಕೆಟ್ಟ ಗಾಳಿ ಹೊರ ಹೋಗ್ಬೇಕಂದ್ರೆ ಎದ್ದ ತಕ್ಷಣ ಕಿಟಕಿ ಬಾಗಿಲುಗಳನ್ನ ಓಪನ್ ಮಾಡ್ಬೇಕು ಮೇಡಮ್. 15-20 ನಿಮಿಷ ಒಂದು ಓಪನ್ ಮಾಡಿದ್ರೆ ಹೊರಗಿನ ಒಂದು ನ್ಯಾಚುರಲ್ ಪ್ರಕೃತಿಯಾದ ಒಂದು ಗಾಳಿ, ಶುದ್ಧವಾದ ಗಾಳಿ ಮನೆ ಒಳಗೆ ಬರುತ್ತೆ ಮೇಡಮ್. ಕಿಟಕಿಗಳು ದೊಡ್ಡಾಗಿರ್ಬೇಕು. ಮತ್ತೆ ನಮಗೆ ಒಳಗೆ ಹಿಂಗಾಲದ ಡೈಆಕ್ಸೈಡ್ ಹೋಗಿ ಒಂದು ಆಮ್ಲಜನಕ ಬರ್ಬೇಕು ಅಂದ್ರೆ ನಾವು ಮನೆ ಒಳಗೇನೆ ಸಣ್ಣ ಸಣ್ಣ ಸಸಿಗಳು, ಗಿಡಗಳನ್ನ ಹಾಕೋಬಹುದು ಮೇಡಮ್.
0: ಅಲ್ವೇರಾಗಳನ್ನ
1: ಹಾಕೋಬಹುದು, ಅಲ್ವೇರಾಗಳು ಮತ್ತೆ ಮನಿ ಪ್ಲಾಂಟ್ಗಳು. ಸ್ನೇಕ್ ಪ್ಲಾಂಟ್ ಸಿಗ್ತವೆ, ಮನಿ ಪ್ಲಾಂಟ್, ಅಲ್ವೇರಾಗಳು, ಲೋಳೆ ಸರ, ಇವನ್ನೆಲ್ಲ ಹಾಕೊಂಡ್ರೆ ಅವು ಆಮ್ಲಜನಕವನ್ನು ಕೊಡ್ತವೆ ಮೇಡಮ್. ನಮಗೆ ಹಿಂಗಾದ ಡೈಆಕ್ಸೈಡ್ ತಗೊಂಡು ಆಮ್ಲಜನಕವನ್ನು ಕೊಡ್ತವೆ. ಒಳ್ಳೆ ಒಂದು ನಮಗೆ ಮನಸ್ಸು ತರ ಪ್ರಕೃತಿ ಗಿಡ ಸಸ್ಯಗಳು ನೋಡಿದ್ರೆ ನಮಗೊಂಥರ ಮನಸ್ಸು ಶಾಂತವಾಗಿರುತ್ತೆ, ಒಂಥರ ಏನೋ ಒಂಥರ ಖುಷಿ ಆಗುತ್ತೆ ಮೇಡಮ್.
0: ಖುಷಿ ಆಗುತ್ತೆ.
1: ಮನೆ ಒಳಗಿನ ಪ್ಲಾಂಟ್ಗಳು ನೋಡ್ಬಿಟ್ರೆ ನಮಗೆ ಒಂಥರ ಮನಸ್ಸೆಲ್ಲ ಒಂಥರ ಶಾಂತವಾಗಿ ಖುಷಿ ಅನ್ಸುತ್ತೆ. ಮತ್ತೆ ನಮ್ಮ ಮನೆಯನ್ನ ಆದಷ್ಟು ಸ್ವಚ್ಛತವಾಗಿ ಇಟ್ಕೊಬೇಕು ಮೇಡಮ್.
0: ಸ್ವಚ್ಛತೆ,
1: ಸ್ವಚ್ಛವಾಗಿ ಇಟ್ಕೊಬೇಕು. ಕಸ ಧೂಳು ಎಲ್ಲ ಇರಬಾರ್ದು ಮೇಡಮ್. ಆಗಿಂದಾಗೆ ನಾವು ಎಲ್ಲ ಸೋಫಾ ಕವರ್ಗಳಾಗ್ಲಿ, ಪಿಲೋ ಕವರ್ಗಳಾಗ್ಲಿ, ಬೆಡ್ಶೀಟ್ಗಳಾಗಿ ತೊಳ್ಕೊಂತಾ ಇರ್ಬೇಕು. ಮನೆಯನ್ನ ಸ್ವಚ್ಛತವಾಗಿ ಇಟ್ಕೊಂಡ್ರೆ ನಮಗೆ ಶುದ್ಧವಾದ ಒಂದು ಗಾಳಿ ಸಿಗುತ್ತೆ ಮೇಡಮ್. ಮತ್ತೆ ಮನೆ ಹೊರಗೆ ಸ್ವಲ್ಪ ನಮಗೆ ಜಾಗ ಇತ್ತು ಅಂದ್ರೆ ಮನೆ ಹೊರಗಿನ ಜಾಗದಲ್ಲಿ ಗಿಡ ಮರಗಳನ್ನ ಬೆಳೆಸ್ಕೊಬೇಕು ಮೇಡಮ್.
0: ಗಿಡ ಮರಗಳನ್ನ ಬೆಳೆಸೋದ್ರಿಂದ ಶುದ್ಧವಾದಂತಹ ಗಾಳಿ ಪಡೀಲಿಕ್ಕೆ
1: ಗಾಳಿ ಸಿಗುತ್ತೆ ಮೇಡಮ್. ನಮ್ಮ ಮನೆ ಮುಂದೆ ಇದ್ರೆ, ನಮ್ಮ ಮನೆ ಮುಂದೆ ಜಾಗ ಇದ್ರೆ ನಾವು ಮನೆ ಮುಂದೆ ಬೆಳೆಸ್ಕೊಬೋದು ಮೇಡಮ್, ಗಿಡ ಮರಗಳನ್ನ ಬೆಳೆಸ್ಕೊಬೇಕು. ಅದರಿಂದ ನಮಗೆ ಒಳ್ಳೆ ಆಮ್ಲಜನಕ ಸಿಗುತ್ತೆ, ಗಾಳಿ ಸಿಗುತ್ತೆ. ಈ ಮನೆ ಒಳಗಿನ ಫ್ಯಾನು, ಎಸಿ ಇಂದ ನಮಗೆ ಆರೋಗ್ಯಕ್ಕಿಂತ ಅನಾರೋಗ್ಯವನ್ನೇ ಜಾಸ್ತಿ
0: ಮಾಡುತ್ತೆ.
1: ಜಾಸ್ತಿ ಮಾಡೋದು, ಅದರಿಂದ ಯಾವುದೇ ಅನುಕೂಲಗಳಿಲ್ಲ, ಅನಾನುಕೂಲಗಳೇ ಜಾಸ್ತಿ. ಅದರಿಂದ ನಮಗೆ ಆದಷ್ಟು ಅದನ್ನ ಅವಾಯ್ಡ್ ಮಾಡ್ಬೇಕು. ಎಸಿನ ಆನ್ ಮಾಡ್ಕೊಂಡು ಮಲಗೋದು, ಫ್ಯಾನ್ ಇಡೀ ರಾತ್ರಿ ಇಡೀ ಫ್ಯಾನ್ ಹಾಕೊಂಡು ಮಲಗೋದ್ರು,
0: ಅದರಿಂದ ಬಿಸಿ ತಾಪನೆ ಜಾಸ್ತಿ ಆಗ್ಬಿಡುತ್ತೆ,
1: ಜಾಸ್ತಿ ಆಗುತ್ತೆ ಮೇಡಮ್. ಅದರಿಂದ ಎಷ್ಟು ತೊಂದರೆ ಆಗುತ್ತೆ ಮಕ್ಕಳಿಗೆಲ್ಲ, ಎಷ್ಟು ಕಫ ಆಗುತ್ತೆ ಅವ್ಗೆ, ಎಷ್ಟು ಉಸಿರಾಟ ತೊಂದರೆ ಆಗುತ್ತೆ. ಆ ಗಾಳಿ ಒಳ್ಳೇದಲ್ಲ ಮೇಡಮ್, ಫ್ಯಾನ್ ಗಾಳಿ ಆಗ್ಲಿ ಎಸಿ ಗಾಳಿ ಆಗ್ಲಿ ಒಳ್ಳೇದಲ್ಲ. ಆದಷ್ಟು ನ್ಯಾಚುರಲ್ ಗಾಳಿನೇ ನಾವು ತಗೋಬೇಕು ಮೇಡಮ್.
0: ನೈಸರ್ಗಿಕವಾಗಿ
1: ನೈಸರ್ಗಿಕವಾಗಿ ಸಿಗುವಂತ ಗಾಳಿನೇ ತಗೋಬೇಕು. ಆದಷ್ಟು ನಮಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ನಾವೇ ಮಾಡ್ಕೊಬೇಕು ಮೇಡಮ್. ಮನೆ ಮುಂದೆ ಆಗ್ಲಿ, ಮನೆ ಒಳಗಾಗ್ಲಿ, ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶುದ್ಧವಾದ ಗಾಳಿ ಬರುವ ಹಾಗೆ ನಾವು ಮಾಡ್ಕೊಬೇಕು. ಈ ತರ ಎಲ್ಲ ಅನುಕೂಲ, ಈ ತರ ಎಲ್ಲ ಕಾರ್ಯಗಳನ್ನ ನಾವೇ ಮಾಡ್ಕೊಬೇಕು ಮೇಡಮ್.
0: ನಮಗೆ ಒಳ್ಳೆ ಗಾಳಿ ಬೇಕು ಅಂತ ಹೇಳಿದ್ರೆ ನಾವೇ ಇದನ್ನೆಲ್ಲ
1: ನಾವೇನೇ ತಯಾರು ಮಾಡ್ಕೊಬೇಕು ಮೇಡಮ್. ಈಗ ಹೊರಗೆ ಹೋದ ತಕ್ಷಣ ವಾಹನಗಳಿಂದ ಒಂದು ವಾಯು ಮಾಲಿನ್ಯ ಹೆಚ್ಚಾಗ್ತಾ ಹೋಗುತ್ತೆ, ಹೊಗೆಗಳು, ಒಂದು ವಾಹನಗಳ ಹೊಗೆಗಳು. ನಾವು ಮನೆಯಿಂದ ಹತ್ರದಲ್ಲಿರೋ ಅಂಗಡಿಗಳಿಗೆ ಹೋಗ್ಬೇಕು ಅಂದ್ರೆ ಸೈಕಲ್ ಅಲ್ಲೇ ಹೋಗ್ಬೇಕು ಮೇಡಮ್.
0: ಸೈಕಲ್
1: ಅಲ್ಲೇ ಒಂದು ಹಾಲು ತರೋದಾಗ್ಲಿ, ಮೊಸರು, ದಿನಸಿ ಸಾಮಾನುಗಳು ತರೋದಾಗ್ಲಿ, ಆದಷ್ಟು ನಡ್ಕೊಂಡೇ ಹೋಗ್ಬೇಕು, ಇಲ್ಲ ಸೈಕಲ್ ಅಲ್ಲಿ ಹೋಗ್ಬೇಕು. ನಾವು ಆದಷ್ಟು ಸ್ವಲ್ಪ ದೂರದಲ್ಲಿ ಹೋಗೋದಾದ್ರೆ ನಾವು ಒಂದು ವಾಹನ ಹೊಗೆ ಬರುವ ವಾಹನಗಳನ್ನು ಬಿಟ್ಟು

0: ಸೈಕಲ್ ಅನ್ನ ಬಳಸಬೇಕು.
1: ಸೈಕಲ್ ಹೆಚ್ಚು ಬಳಸ,
0: ಜೊತೆಗೆ ಸಾರಿಗೆ ವ್ಯವಸ್ಥೆಗಳನ್ನ ನಾವು ಬಳಸಬೇಕು, ಹೆಚ್ಚಾಗಿ ಸಾರಿಗೆ ವಾಹನಗಳನ್ನೇ ಬಳಸಬೇಕು ಮೇಡಮ್.
1: ಓಕೆ ಮೇಡಮ್. ರೂಪಾ ಮೇಡಮ್, ಸ್ವಚ್ಛ ಗಾಳಿಯ ಬಗ್ಗೆ ತುಂಬಾ ಮಾಹಿತಿಯನ್ನು ಹೇಳಿದ್ರಿ, ಧನ್ಯವಾದ ಮೇಡಮ್.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಅವಕಾಶಕ್ಕಾಗಿ, ಧನ್ಯವಾದಗಳು ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
1: ರೂಪ ಅವರು ಡೈರಿಯಿಂದ ಕರೆ ಮಾಡಿದ್ರು. ಅವ್ರು ಕೂಡ ಹೇಳ್ತಿದ್ರು ಅಂದ್ರೆ, ನಮಗೆ ಶುದ್ಧವಾದ ಗಾಳಿ ಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಗಿಡ ಮರಗಳನ್ನ ಬೆಳೆಸ್ಕೋಬೇಕು, ಮತ್ತೆ ಮನೆಯ ಕಿಟಕಿಗಳನ್ನ ದೊಡ್ಡ ದೊಡ್ಡ ಕಿಟಕಿಯನ್ನ ಇಡಬೇಕು, ಅದರಿಂದ ಶುದ್ಧ ಗಾಳಿ ಒಳಗೆ ಬರುತ್ತೆ, ಹೀಗೆಲ್ಲ ಮಾಹಿತಿಯನ್ನ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ ರಮೇಶ್ ಸರ್, ಹೇಗಿದ್ದೀರಾ?
2: ಆರಾಮಾಗಿದ್ದೀರಿ ಮೇಡಮ್, ನೀವು ಆರಾಮ್ರಿ ಮೇಡಮ್?
1: ನಾವು ಆರಾಮಾಗಿದ್ದೀವಿ ಸರ್. ಮಳೆ ಇದೆಯಾ ನಿಮ್ ಕಡೆ?
2: ಇಲ್ಲ ಮೇಡಮ್, ಮಳಿ ಇಲ್ಲ ನೋಡ್ರಿ, ಸ್ವಲ್ಪ ಬಿಸಿಲು ಕಾಯ್ಲಿಕ್ಕತ್ತೈತ್ರಿ, ಆರ್ ದಿನ ಆಗೋ ಚಾನ್ಸ್ ಐತಿ, ನಾಲ್ಕು ಹನಿ ಬರ್ದಂಗ ಆಗ್ತೈತ್ರಿ, ಹೊಟ್ಟೆ ಮಳಿ ಇಲ್ಲ ರೀ ಮೇಡಮ್.
1: ಈಗ ದ್ರಾಕ್ಷಿಗೆಲ್ಲ ಮಳೆ ಬೇಕಾ?
2: ಹಾ, ಮಳೆ ಈಗ ಬೇಕ್ರಿ ಮೇಡಮ್, ಚಟ್ನಿ ಅದ್ರಿಂದ ಬ್ಯಾಡ್ರಿ, ಕರೆ ಮಳೆ ಬೇಕಲ್ರಿ, ಮತ್ತ ಮುಂದೆ ಎಲ್ಲ ನೀರಿಗೆ ಅನುಕೂಲ ಆಗ್ಬೇಕಂದ್ರೆ, ಎಲ್ಲ ಇವು ಕೆರೆ ಹಳ್ಳ ಎಲ್ಲ ಬಂದು ಅಂತಂದ್ರೆ ಬೋರ್ ಗೋಳಿ ಜಗತ್ತವ್ರಿ ಮೇಡಮ್. ಮಳೆನೇ ಆಗಿಲ್ರಿ, ಮುಂಗಾರಿ ಮಳೆನೇ ಆಗಿಲ್ರಿ, ಹಿಂಗಾರಿ ಚಾಲು ಆದ್ರಿ, ಅವು ಮಳೆ ಇಲ್ಲರಿ ಮೇಡಮ್, ಆ ಕಡೆ ಮಳೆ ಇಲ್ರಿ ಮೇಡಮ್.
1: ಹೌದು ಸರ್. ಸರ್, ಇವತ್ತು ಸ್ವಚ್ಛ ಗಾಳಿ ದಿನದ ಬಗ್ಗೆ ಮಾತಾಡ್ತಿದ್ವಿ, ಇವತ್ತು ಸ್ವಚ್ಛ ಗಾಳಿ ದಿನ ಇದೆ.
2: ಸ್ವಚ್ಛ ಗಾಳಿ ಅಂತಂದ್ರೆ ಮೇಡಮ್, ಮನೆ ಮಗ್ಲೆಲ್ಲ ನಾವು ಆಜುಬಾಜು ಎಲ್ಲ ಕಸ ಕಂಟಿ ಹೇಳಾರ್ದಂಗ ಸ್ವಚ್ಛ ಇಟ್ಕೋಬೇಕ್ರಿ ಮೇಡಮ್. ಮತ್ತ ಸಾಧ್ಯ ಆದಟ್ಟು ಮನಿ ಮುಂದೆ ಒಂದು ಬೇವಿನ ಗಿಡ, ಯಾವ ತಂಪ ಗಿಡಗಳು ಬೇಕ್ರಿ ಮೇಡಮ್?
1: ಬೇವಿನ ಗಿಡ,
2: ಹಾ ರೀ, ಶುದ್ಧ ಗಾಳಿ ಆಕ್ಸಿಜನ್ ಬಹಳ ಕೊಡ್ತದಂತ್ರಿ. ಕೊರೋನಾ ಟೈಮ್ದಾಗ ರೀ, ಒಬ್ರು ಮನಿ ಮುಂದೆ ಕೂತಿದ್ರಿ, ಒಂದ್ ಮನಿ ಇತ್ತತ್ರಿ, ಆ ಮನೆಯವ್ರಿಗೆ ಕೊರೋನಾನೆ ಬಂದಿಲ್ಲತ್ರಿ, ಮನಿ ಮುಂದೆ ದೊಡ್ಡ ಗಿಡ ಇತ್ತತ್ರಿ, ಬೇವಿನ
1: ಗಿಡ, ಬೇವಿನ ಗಿಡ ಇರೋದ್ರಿಂದ
2: ಆಕ್ಸಿಜನ್ ಬಹಳ ಚಲೋ ಕೊಡ್ತೈತ್ರಿ ಮೇಡಮ್.
1: ಹೌದು, ಆಕ್ಸಿಜನ್
2: ಜಾಸ್ತಿ. ಈಗ ನಮ್ ಮನೆ ಉತ್ತರ ದಿಕ್ಕಿಗೆ ಆದ್ರಿ ಮೇಡಮ್, ಮತ್ತ ಪಶ್ಚಿಮ ದಿಕ್ಕಿಗೆ, ಅದು ಪೂರ್ವ ಪಶ್ಚಿಮ ದಿಕ್ಕಿಗೆ ಒಂದು ರಾತ್ರಾಣಿ ಗಿಡ ಅಂತೇಳಿ ಒಂದು ಬಳ್ಳಿ ಹಚ್ಚೇವ್ರಿ ಮೇಡಮ್. ನಾವು
1: ಯಾವ ಗಿಡ
2: ರಾತ್ರಾಣಿ ಅಂತಾರೆ, ಅದಕ್ಕೆ ರಾತ್ರಾಣಿ ಅಂತಂದ್ರ ರಾತ್ರಿ ಏಳಕ್ಕ ಅರಳತೈತ್ರಿ ಮೇಡಮ್. ಅದು
1: ಹೂ ಗಿಡ, ಅದು ರಾತ್ರಿ ರಾಣಿ ಗಿಡ ಅಂತ,
2: ರಾತ್ರಾಣಿ ಅಂತ್ರಿ. ಅದು ರಾತ್ರಿ ಅರಳತಂದ್ರಿ, ಬೆಳಿಗ್ಗೆ ಐದಕ್ ಮುದ್ರಕೋತತ್ರಿ ಮೇಡಮ್. ಅದು ಆ ಹೂ ರೀ, ರಾತ್ರಿ ಎಲ್ಲ ಪೂರಾ ಸ್ಮೆಲ್ ರೀ, ಅದು ಉದ್ದಿನ ಕಡ್ಡಿ ಹಚ್ಚಿದಕ್ಕಿಂತ ಬಹಳ ಭಾರಿ ರೀ, ಅದು ರಾತ್ರಾಣಿ ಅಂತ ಹೇಳಿದ್ರು, ವಾಸ ಅಷ್ಟು ಚಲೋ ರೀ ಮೇಡಮ್. ಅಂತದ್ ಪೂರಾ ಮನೆಗೆ ಪೂರಾ ಬರ್ತೈತ್ ನೋಡ್ರಿ, ಗಾಳಿ ದಿಕ್ಕಿ ಗಿಡ ಐತ್ರಿ ಮೇಡಮ್. ಅದು ಅಂತ ಹೂ ಐತ್ರಿ, ಮೊಗ್ರಾ ಬಳ್ಳಿ ಐತ್ರಿ ಮೇಡಮ್. ಇವೆಲ್ಲ ಚಲೋ ಚಲೋ ವಾಸಿನ ಗಿಡ ಹಚ್ಚಬೇಕ್ರಿ ಮೇಡಮ್. ಮನೆ ಸುತ್ತ ಎಲ್ಲ ಸ್ವಚ್ಛ ಇಡ್ಬೇಕ್ರಿ ಮೇಡಮ್. ಆಜುಬಾಜು ಎಲ್ಲ ಗಲೀಜ್ ನೀರ, ಮತ್ತ ಅವು ಎಲ್ಲ ಚರಂಡಿ ಒಳಗೆ ಪ್ಲಾಸ್ಟಿಕ್ ಸಿಗ್ಲಾರ್ದಂಗ ನೋಡ್ಕೋಬೇಕ್ರಿ ಮೇಡಮ್.
1: ಪ್ಲಾಸ್ಟಿಕ್, ಹೌದು,
2: ಹಾ ರೀ, ಇವೆಲ್ಲ ಸ್ವಚ್ಛತೆ ಇದು ಆಗ್ತಾರ ಮೇಡಮ್. ಮತ್ತ ಆದಷ್ಟು ಎ ಸಿ ಅವಾಯ್ಡ್ ಮಾಡ್ಬೇಕ್ರಿ, ಗಿಡ ತೆಳಗ್ ಕೂಡ್ಬೇಕ್ರಿ ಮೇಡಮ್. ಈ ಸೊಳ್ಳೆ ಪರದೆ ಅಂತೇಳಿ ಸೊಳ್ಳೆ ಪರದೆ ಹಾಕೊಂಡ್ ಮಲಗ್ಬೇಕ್ರಿ ಮೇಡಮ್. ಸೊಳ್ಳೆ ಕಡಿತಾವ್ ಅಂತೇಳಿ ಫ್ಯಾನ್ ಹಚ್ಚಿದ್ರಿ, ಮೈ ನೂಸ್ತೈತ್ರಿ ಮೇಡಮ್. ಮತ್ತ ಸೊಳ್ಳೆ ದಯಸಿಂದ ಅವು ಸೊಳ್ಳೆ ಬತ್ತಿ ಹಚ್ತಾರೆ, ಅದು ಆಕ್ಸಿಜನ್ ಬಹಳ ಕೆಟ್ರಿ ಮೇಡಮ್. ಅದು
1: ಸೊಳ್ಳೆ ಬತ್ತಿಯಿಂದ, ಹೌದು,
2: ಹಾ ರೀ, ಅದು ಮುಗಿಗೆ ಸ್ವಲ್ಪ ಕಾರ್ಬನ್ ಬಂದ್ ಬಂದ್ ಬಂದ್ ಬಂದ್ ಯಾವ್ದಾದ್ರು ಒಂದು ಕಾಯಿಲೆ ಬರ್ತೈತ್ರಿ ಮೇಡಮ್.
1: ಸೊಳ್ಳೆಗಳು ಹೋಗ್ಲಿ ಅಂತ ನಾವು ಸೊಳ್ಳೆ ಬತ್ತಿ ಹಚ್ಚಿವಿ, ಅದು ಆರೋಗ್ಯ
2: ಹಚ್ಚಬಾರ್ದು ಮೇಡಮ್. ಸೊಳ್ಳೆ ಪರದೆ ಹಾಕ್ಬೇಕು, ಕರೆ ಅವು ಫ್ಯಾನ್ ಹಚ್ಬೇಕ್ರಿ, ಕರೆ ಅವು ಸೊಳ್ಳೆ ಬತ್ತಿ ಹಚ್ಚಬಾರ್ದ್ರಿ ಮೇಡಮ್.
1: ಹಚ್ಬಾರ್ದು ಅಂತ,
2: ಸಣ್ಣ ಮಕ್ಕಳಿಗೆ ಅದು ಪರಿಣಾಮ ಬಹಳ ಆಗತ್ತೈತ್ರಿ ಮೇಡಮ್.
1: ಹೌದು ಸರ್, ಹೌದು.
2: ಹೀಗಾಗಿ ಆಜುಬಾಜು ಎಲ್ಲ ಶುದ್ಧ ಇಟ್ಟಿವತ್ತಂದ್ರೆ ಗಿಡ ಬಳ್ಳಿ ಅವು ಇವು ಇದ್ದು ಅಂದ್ರೆ ಸ್ವಲ್ಪ ಶುದ್ಧ ಗಾಳಿ ಬರ್ತೈತ್ರಿ ಮೇಡಮ್.
1: ಮನೆ ಸುತ್ತಮುತ್ತ ಕೂಡ ಗಿಡಗಳನ್ನ ಬೆಳೆಸಬೇಕು ಅಂದ್ ನೀವು?
2: ಹೌದ್ರಿ, ನಾವಂತ ತ್ವಾರದಾಗಿರ್ತೀವ್ರಿ, ಪ್ಯೂರ್ ಗಾಳಿನೇ ಸಿಗ್ತದೆ ಬಾಳ್ರಿ ಮೇಡಮ್. ಇವೆಲ್ಲ ಕಾರ್ಬನ್ ರೀ, ಇವೆಲ್ಲ ಎಲ್ಲಿ ಬೇಕಾದ್ರೆ ಮುನ್ಸಿಪಾಲ್ಟಿ ಚಗಳಿಗೆ ಉರಿ ಹಚ್ಚಿಬಿಟ್ಟಿರ್ತಾರೆ ಮೇಡಮ್, ಪ್ಲಾಸ್ಟಿಕ್ ಗಳಿಗೆ ರೀ, ಕಟ್ ಕಾಟ್ ಹೋಗಿ ಎಲ್ಲ ಇದು ಆಗ್ಬಿಡ್ತಾರೆ, ಸ್ಪ್ರೆಡ್ ಆಗ್ತೈತ್ರಿ ಮೇಡಮ್,
1: ಪರಿಸರಕ್ಕೆಲ್ಲ ಹಾನಿ ಆಗುತ್ತೆ. ಹೌದು,
2: ಮತ್ ಇವು ಕಾರ್ಬನ್ ರೀ, ಗಾಡಿ ಹೊಡೆದ್ರು ಇದು ಹೊಗೆ ರೀ ಮೇಡಮ್,
1: ಹೊಗೆ ಇರುತ್ತೆ. ಹೌದು,
2: ಹಾ, ಶುದ್ಧ ಗಾಳಿ ಇಲ್ರಿ, ಶುದ್ಧ ನೀರ್ ಇಲ್ರಿ, ಸಿಟಿ ಒಳಗ್ ಬಹಳ ತ್ರಾಸ್ ಆದ್ರಿ. ಸಿಟಿ ಒಳಗ ಚಲೋ ಅಂತ ಅಷ್ಟೇ ಹತ್ತೀವ್ರಿ ನಾವು, ಸ್ವಲ್ಪ ತ್ರಾಸ್ ಬಹಳ ರೀ ಮೇಡಮ್ ಸಿಟಿ ಒಳಗ್ರಿ.
1: ನೀವು ಹಳ್ಳಿಯಲ್ಲಿ ಇದ್ದವ್ರೆ ಆರೋಗ್ಯವಾಗಿದ್ದೀರಾ ಅಂತ ಹೇಳಿ,
2: ದೊಡ್ಡ ಆರೋಗ್ಯ ರೀ ಮೇಡಮ್. ಶುದ್ಧ ನೀರ, ಶುದ್ಧ ಗಾಳಿ ರೀ, ಶುದ್ಧ ಹಾಲು ಸಿಗ್ತೈತ್ರಿ ನಮಗ. ನಂದಿನಿ ಪ್ಯಾಕೆಟ್ ನೋಡ್ರಿ, ಅವೆಲ್ಲ ಏನ್ ಅವ್ರ ರೊಟ್ಟಿ ಒಳಗ್ ಕಲಿಸಿ ತಿಲ್ಲಾಕ್ ಬರೋದಿಲ್ಲ, ಬರೀ ಚಾಕ್ ಅಷ್ಟೇ ಬರ್ತಾವ್ರಿ ಮೇಡಮ್, ಕೆಮಿಕಲ್ ಹಾಕಿರ್ತಾರೆ ಮೇಡಮ್.
1: ಓಕೆ ಸರ್, ಕರೆ ಮಾಡಿ ಸಾಕಷ್ಟು ವಿಚಾರ ಅಂತ ತಿಳಿಸಿದ್ರಿ, ಧನ್ಯವಾದ ಸರ್.
2: ನಮಸ್ತೆ ಮೇಡಮ್.
1: ನಮಸ್ತೆ. ರಮೇಶ್ ಅವ್ರು ಕರೆ ಮಾಡಿದ್ರು, ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
3: ನಮಸ್ತೆ ಪಿತ್ರಾ ಮೇಡಮ್ ಅವರಿಗೆ.
1: ನಮಸ್ತೆ ರಾಜು ಸರ್, ಹೇಗಿದ್ದೀರಾ?
3: ನೀವು ಹೇಗಿದ್ದೀರಿ ಮೇಡಮ್? ಊಟ ಆಯ್ತಾ?
1: ಊಟ ಆಯ್ತು ಸರ್.
3: ಏನ್ ಊಟ ಮಾಡಿದ್ರಿ
1: ಇವತ್ತು? ಮೂಲಂಗಿ ಸಾಂಬಾರ್.
3: ಓಕೆ, ಸ್ವಚ್ಛತಾ ಅಭಿಯಾನ.
1: ಹೌದು ಸರ್, ಸ್ವಚ್ಛ ಗಾಳಿ
3: ಮೇಡಮ್. ಸ್ವಚ್ಛ ಗಾಳಿ, ಹೌದು, ಸ್ವಚ್ಛ ದಿನ ಮಾಡಿದ್ರು ಅದೇನೆ, ಸ್ವಚ್ಛ ದಿನ ಮಾಡಿದ್ದೇನು ಅದೇನೆ. ನಮ್ಮ ಜನ ಯಾವತ್ತೂ ಕಲಿಯಲ್ಲ ಮೇಡಮ್, ಯಾಕೆಂದ್ರೆ ನಮ್ಮ ಬಾನುಲಿಗಳು ಮತ್ತು ಒಂದು ಇದರಲ್ಲಿ ಎಷ್ಟು ತರದಲ್ಲಿ ನಮ್ಮ ಇಡೀ ಕರ್ನಾಟಕದ ಇಡೀ ದೇಶದ ಒಂದು ಬಾನುಲಿ ಕೇಂದ್ರಗಳು ಸ್ವಚ್ಛತೆ ಬಗ್ಗೆ ಎಷ್ಟೊಂದು ಮಾಹಿತಿಗಳನ್ನ ಕೊಡ್ತಾರೆ, ಎಷ್ಟೊಂದು ಜಾಗ್ರತೆಯನ್ನು ಕೊಡ್ತಾರೆ, ಆದ್ರೆ ನಮ್ಮ ಜನ ಇನ್ನೂ ಕಲಿತಾ

0: ಇಲ್ಲ. ಏಕೆಂದ್ರೆ ಈಗಿನ ಒಂದು ಪರಿಸರದಲ್ಲಿ ಯಾವ ರೀತಿ ನಮಗೆ ಗಾಳಿ ಆಗ್ತಾ ಇದೆ ಅಂದ್ರೆ ಪ್ರತಿ ಒಂದು ಅಣುನು ವಿಷ ಆಗಿದೆ. ಹೌದು, ಅದನ್ನ ಸೃಷ್ಟಿ ಮಾಡ್ಕೊಂಡ್ರೆ ಯಾರು? ನಾವೇನೆ. ಯಾವ್ದಾದ್ರು ಒಂದು ನಮ್ಮ ವಸ್ತು ಕೈನಲ್ಲಿ ಇತ್ತು ಅಂದ್ರೆ ಅದನ್ನ ಎಲ್ಲಾದ್ರೂ ಒಂದು ಜಾಗೃತವಾದ ಯಾವುದೇ ನಿರ್ಜನ ಪ್ರದೇಶದಲ್ಲಿ ಹಾಕಿ ಆ ಜಾಗದಲ್ಲಿ ಅದನ್ನ ಒಂದು ಇದು ಮಾಡಿಬಿಟ್ಟು ಹಾಕೊಂಡು ಹೋಗ್ತಾ ಇದ್ರೆ ನಮ್ಮ ಪರಿಸರ ಶುದ್ಧವಾಗಿರುತ್ತೆ. ಅದೇ ಬಿಟ್ಟು ನಮ್ಮ ಮನೆ ಸುತ್ತ ಕ್ಲೀನ್ ಮಾಡ್ಕೊಂಡು ಮನೆ ಒಳಗೆ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಪರಿಸರ ಶುದ್ಧವಾಗುತ್ತಾ?
1: ನಮ್ಮನೆ
0: ಅಷ್ಟೇ ಶುದ್ಧವಾಗುತ್ತೆ. ಆದ್ರೆ ನಮ್ಮ ಮನೆ ಒಳಗ್ ಬರ ಗಾಳಿ
1: ಶುದ್ಧ ಆಗ್ಬೇಕಲ್ಲ. ಹೌದು,
0: ಶುದ್ಧ ಆಗ್ಬೇಕಲ್ಲ. ಆವಾಗ ಏನಪ್ಪ ಹೇಳ್ಬೇಕು, ನಾವು ಪ್ರತಿಯೊಬ್ರು ಅಷ್ಟೇ ಜಾಗೃತರಾಗಿರ್ಬೇಕು. ಬರಿ ಮುಂದೆ ಬಾರಿ ಕಷ್ಟ ಇದೆ ಮೇಡಮ್, ವಿಷ ಗಾಳಿನೇ ತಗೊಳ್ಬೇಕು ಪ್ರಸಂಗ ಬರ್ತದೆ ಈಗಲೇ. ಈಗಲೇ ಪ್ರತಿಯೊಬ್ಬರು ಎಚ್ಚೆತ್ಕೊಂಡು ಪ್ರತಿಯೊಂದು ವಸ್ತುಗಳನ್ನ ಅಷ್ಟೇನೆ, ಅದೊಂದು ವಸ್ತುಗಳನ್ನ ಎಲ್ಲ ಇತ್ತಲ್ಲಿ ಬಿಸಾಕ್ತಿರೋದು, ಎಲ್ಲ ಇತ್ತಲ್ಲಿ ಬಿಸಾ ಇದ್ ಮಾಡುದು. ಒಂದು ಅವರೇನೆ ಎಲ್ಲ ಕಡೆ ಹೇಳ್ತಿರ್ತಾರೆ, ನಾವು ಹಂಗ್ ಮಾಡ್ತೀವಿ, ನಾವು ಹಿಂಗ್ ಮಾಡ್ತೀವಿ. ಲಾಸ್ಟ್ ನೋಡಿದ್ರ ಪಕ್ಕದಲ್ಲೇ ಕಸ ಬಿಸಾಕಿರ್ತಾರೆ, ಒಂದ್ ಇನ್ನೊಂದೇನ ಬಿಸಾಕಿರ್ತಾರೆ.
1: ರಾಜ್ಯ ಸರ್ ಅವರು ಏನೆಲ್ಲ ಕ್ರಮ ತಗೊಳ್ತಾರೆ ಅಂತ, ಸ್ವಚ್ಛ ಗಾಳಿಗೋಸ್ಕರ ಅಂತ?
0: ಮೇಡಮ್, ನಾವೀಗ ಏನ್ ಗೊತ್ತಾ ಮೇಡಮ್, ಬೆಳಿಗ್ಗೆ ಒಂದು ಅದೇ ಹೋಗ್ತಿವಿ, ಬೆಳಿಗ್ಗೆ ವಾಕ್ ಅಂತ ಹೋಗ್ತಿರ್ತೀವಿ ನಮ್ಮ ಯೂನಿವರ್ಸಿಟಿ ಒಳಗಡೆ. ಅಲ್ಲೊಂದ್ ಸ್ವಲ್ಪ ಶುದ್ಧವಾದ ವಾತಾವರಣ ಇದೆ, ಯಾಕೆಂದ್ರೆ ಅಲ್ಲಿ ಕಾಡು, ಆಮೇಲೆ ಅಲ್ಲಿ ಯೂನಿವರ್ಸಿಟಿ ಒಳಗಡೆ ಎಲ್ಲ ಶುದ್ಧವಾದ ಒಂದು ಪರಿಸರ ಇರುತ್ತೆ, ಮಾಡ್ತಾ ಇರ್ತೀವಿ. ನಮ್ಮಲ್ಲೂ ಹಾಗೆ ಈಗ ನಮ್ಮಲ್ಲಿ ಅಂಗಡಿ ಮುಂದೆ ಅಲ್ಲಿ ಇಲ್ಲಿ ಆದಷ್ಟು ಮಾಡ್ತಾರೆ ಮೇಡಮ್. ಅಂದ್ರೆ ಎಲ್ಲ ಕಡೆ ಆಗ್ಬೇಕಲ್ಲ ಮೇಡಮ್ ಅಲ್ವಾ? ಹಾಗಾಗಿ ಪ್ರತಿಯೊಬ್ರು ಎಚ್ಚೆತ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತೀವಿ. ಮುಂದಿನ ದಿನದಲ್ಲಿ ಸ್ವಲ್ಪ ಇದ್ದಿದ್ರಲ್ಲ, ಅದು ಒಂದು ಒಳ್ಳೆ ಗಾಳಿ ತಗೊಂಬೋದು ಅನ್ನೋ ಒಂದು ನನ್ನ ಅನಿಸಿಕೆ ಮೇಡಮ್.
1: ಅನಿಸಿಕೆ ನಿಮ್ ನೀವು ಅಂಗಡಿ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರಿ, ಈಗ ಏನೋ ಒಂದು ಚಾಕ್ಲೇಟ್ ತಿಂದ್ರು ಅದೆಲ್ಲೋ ಆಚೆ ಈಚೆ ಎಸೆಯೋದಕ್ಕಿಂತ ಡಸ್ಟ್ಬಿನ್ ಗೆ ಹಾಕಿ.
0: ಅದಕ್ಕೆ ನಾನು ಇಲ್ಲಿ ನಮ್ಮ ಪ್ರತಿ ಒಬ್ಬರಿಗೂ ಹೇಳ್ತಿರ್ತೀನಿ, ಅವನು ಚಾಕ್ಲೇಟ್ ಬಿಡಿಸ್ಬೇಕಾದ್ರೆ ಹೇಳ್ತಾ ಇರ್ತೀನಿ, ಅಲ್ಲೇ ನಾನು ಡಸ್ಟ್ಬಿನ್ ಹಾಕಿರ್ತೀನಿ, ಆ ಡಸ್ಟ್ಬಿನ್ ಒಳಗ್ ಹಾಕ್ಸ್ತೀನಿ. ನನ್ನ ಅಂಗಡಿ ಒಳಗಡೆ ಅಷ್ಟೇ ಅಲ್ಲ, ನಾ ರೋಡ್ ಸೈಡ್ ಅಲ್ಲಿ ಯಾರು ಹಾಕೋದ್ರು ಅಷ್ಟೇ. ಒಬ್ಬ ಕೆಲವರು ಎಲ್ಲ ಏನ್ ಮಾಡ್ತಾರೆ ಗೊತ್ತಾ ಮೇಡಮ್, ಕಾರಲ್ಲಿ ಕುತ್ಕೊಂಡು ತಿಂತಾರೆ, ಅಲ್ಲೇ ಬಿಸಾಕ್ತಾರೆ. ಸೀದಾ ಹೋಗ್ತೀನಿ, ಮುಲಾಜಿಲ್ಲ ನನಗೆ, ಹೋಗ್ಬಿಟ್ಟು ತೆಗಿರಿ ಅಲ್ಲಿಂದ ಅಂತೀನಿ.
1: ತೆಗಿರಿ, ಸಣ್ಣ ಪುಟ್ಟ ಒಂದ್ ಬದಲಾವಣೆ ಆದ್ರೂ ಕೂಡ ಪರಿಸರಕ್ಕೆ ಒಂದ್ ದೊಡ್ಡ ಕೊಡುಗೆ ಅಂತಾನೆ ಹೇಳ್ಬೋದು.
0: ಕೊಡುಗೆ ಆಗುತ್ತೆ. ಅವ್ರು ತೆಗಿಲಿಲ್ಲ ಅಂದ್ರೆ ನಾನು ಕಾರ್ ಒಳಗೆ ಹಾಕ್ ಬರ್ತೀನಿ, ಅವ್ರಿಗೆ ಹೇಳೇ ಬರ್ತೀನಿ. ನಿಮ್ಮ ಕಾರು ಎಷ್ಟು ಶುದ್ಧವಾಗಿರ್ಬೇಕು, ಅದೇ ನೀವು ನಡೆಯುವಂತ ನೆಲನು ಶುದ್ಧವಾಗಿರ್ಬೇಕು. ನೋಡಿ, ಅಲ್ಲಿ ಡಸ್ಟ್ ಬಿನ್ ನಮ್ಮ ಅಂಗಡಿ ಮುಂದೆ ಇಟ್ಟಿ, ತಗೊಂಡಲ್ಲಿ ಹಾಕಿ ಅಂತ ಹೇಳ್ತೀನಿ.
1: ಒಳ್ಳೆ ಒಳ್ಳೆ ಕೆಲಸ ಮಾಡ್ತಿದ್ದೀರಿ,
0: ಒಳ್ಳೆ ವಿಚಾರ ತಂದಿದ್ದೀರಾ, ಖುಷಿ ಆಯ್ತು, ಧನ್ಯವಾದ.
1: ಶಂಕರಘಟ್ಟದಿಂದ ರಾಜು ಶೆಟ್ಟಿ ಅವ್ರು ಕರೆ ಮಾಡಿದ್ರು, ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ಶಿವಶರಣ ಸರ್.
2: ಆರಾಮಿದ್ದೀರಿ ಮೇಡಮ್?
1: ಆರಾಮಿದ್ದೀರಿ, ನೀವ್ ಹೇಗಿದ್ದೀರಾ?
2: ಊಟ ಆಯ್ತು?
1: ಊಟ ಆಯ್ತು ಸರ್, ಊಟ ಆಯ್ತು. ನಿಮ್ದಾಯ್ತಾ?
2: ನಮ್ದು ಆಯ್ತು ಮೇಡಮ್.
1: ಸರ್, ಇವತ್ತು ಶುದ್ಧ ಗಾಳಿ ಬಗ್ಗೆ ಮಾತಾಡ್ತಾ ಇದ್ವಿ.
2: ಶುದ್ಧ
1: ಗಾಳಿ ಬೇಕು ಅಂತ ಹೇಳಿದ್ರೆ ನಾವೆಲ್ಲ ಏನ್ ಮಾಡ್ಬೋದು ಅಂತ, ವೈಯಕ್ತಿಕವಾಗಿ ಏನೆಲ್ಲ ಮಾಡ್ಬೋದು ಪರಿಸರಕ್ಕೆ ಅಂತ.
2: ಶುದ್ಧ ಗಾಳಿ ನಮಗೆ ಬೇಕಂದ್ರೆ ಮೇಡಮ್, ಇದು ಏನಿರುತ್ತಲ್ಲ ಕೆಮಿಕಲ್ ಎಲ್ಲ ಮಿಶ್ರಿತ ಏನ್ ಬರುತ್ತಲ್ಲ, ಪಾಕೆಟ್ ಹಾಲ್ ಆಗ್ಲಿ ಯಾವ್ದೇ ಆಗ್ಲಿ, ಇದನ್ನ ನಾವು ಸೇವನೆ ಮಾಡಬಾರ್ದು ಮೇಡಮ್. ಪಾಕೆಟ್ ಹಾಲ್ ಅಂದ್ರೆ ಮೇಡಮ್ ಅದು ಅತ್ಯಂತ ವಿಷಕಾರಿ ಹಾಲು ಮೇಡಮ್. ಅದು ನಾವ್ ಏನೋ ತಿಳ್ಕೊಂಡ್ಬಿಟ್ಟು ಬರ್ತೇನೆ.
1: ಗಾಳಿ ಗಾಳಿ ಬಗ್ಗೆ ಸರ್ ನಾ ಹೇಳ್ತೀರಾ?
2: ಅದೇ ಮೇಡಮ್, ಅದೇ ಗಾಳಿ ಅದರಿಂದ ಅದ್ರಾಗ ಬರುತ್ತೆ ಮೇಡಮ್. ಗಾಳಿದಿಂದ ತಯಾರು ಮಾಡ್ತಾರೆ ಮೇಡಮ್ ಅದನ್ನ. ಫಸ್ಟ್ ಮೊದಲು ಅದನ್ನ ಕೆಮಿಕಲ್ ಕೂರ್ತದ ಮೇಡಮ್ ಅದರಲ್ಲಿ. ಅವಾಗ ನಾವೇನ್ ಮಾಡ್ತೀವಿ, ರಾಸಾಯನಿಕ ಬಳಸಿ ಬೆಳಿ ಬೆಳಿತೀವಿ, ಅದು ಗಾಳಿ ಒಳಗೆ ಬರುತ್ತೆ ಮೇಡಮ್. ಅದು ಗಾಳಿ ಇಲ್ಲ ಬರಲ್ಲ ಮೇಡಮ್. ರಾಸಾಯನಿಕ ಗಾಳಿ ಇದ್ದಾಗ ರಾಸಾಯನಿಕ ತಯಾರಾಗುತ್ತೆ, ಗಾಳಿ ಇರದೇ ಇದ್ರೆ ರಾಸಾಯನಿಕ ತಯಾರಾಗುದೇ ಇಲ್ಲ ಮೇಡಮ್. ಇವು ನಂದಿನಿ ಹಾಲಾಗ್ಲಿ, ಇವು ಏನ್ ಪಾಕಿಟ್ ಬರ್ತಾವಲ್ಲ ಮೇಡಮ್, ಹಿಂಗಾಗಿ ನಮ್ ರೈತರು ಹಾಳಾಗ್ಲಾತಿದ್ ಮೇಡಮ್. ಇವಾಗ ಯಾಕಂತ ಕೇಳಿದ್ರ, ಪಾಕೆಟ್ ಹಾಳ ತಿನ್ಬಿಡ್ತಾರೆ ಎಲ್ಲರೂ, ಬರೀ ಪಾಕೆಟ್ ಅಂತಾರೆ. ಎಲ್ಲಿಗೋಪ ಎಮ್ಮಿ ಎಲ್ಲಿ ಕಟ್ಟರುದು, ಎಮ್ಮಿ ಕಟ್ಟಿ ಅದ್ರ ಹೆಂಡಿ ಯಾರು ಬೆಳಿಬೇಕು ಅನ್ನೋದೊಂದು ರೈತರು ಸಹಿತ ಅದಕ್ಕೆ ಬಂದ್ಬಿಟ್ಟಾರೆ ಮೇಡಮ್ ಇವಾಗ.
1: ಅಲ್ಲ ಶಿವಶರಣ ಸರ್, ಏನೆಲ್ಲ ಕ್ರಮ ತಗೊಂತಾರೆ ಅಂತ?
2: ನಾವಂತೂ ನಿಮ್ಗೆ ಗೊತ್ತಿದೆ ಮೇಡಮ್, ನಾನಂತೂ ಸಾವಯವ ಕೃಷಿ ಮಾಡ್ತೀನಿ. ಯಾಕಂದ್ರೆ ಶುದ್ಧವಾದ ಗಾಳಿ
1: ಗಾಳಿಗೆ
2: ಹಾ ಶುದ್ಧವಾದದ್ದು ಒಂದು ಸಿಗುತ್ತೆ ಮೇಡಮ್ ನಮ್ಗೆ. ಯಾಕಂತ ಕೇಳಿದ್ರೆ ನಾವು ತೋಟದಲ್ಲೇ ಇರ್ತೀವಿ.
1: ತೋಟದಲ್ಲೇ ಇರ್ತೀರಾ?
2: ಹಾ, ನಾವು ಆಡಿನ ಮೇಕೆ ಹಾಲು ಉಣ್ತೀವಿ. ಈ ಮೇಕೆ ಹಾಲಂದ್ರೆ ಕೆಲವೊಬ್ರು ಹಿಟ್ಟಿ ಒಳಗೆ ಅಯ್ಯಪ್ಪ ಎಂತ ಎಂತ ಅಂತೀತಿ ಅಂತ ಕೇಳ್ತಾರೆ ನಮಗ. ಮೇಕೆ ಹಾಲಂತ ಉತ್ತಮವಾದ ಹಾಲು ಯಾವುದು ಅಲ್ಲ ಮೇಡಮ್ ಈ ಜಗತ್ತಿನೊಳಗೆ
1: ಆರೋಗ್ಯಕ್ಕೆ.
2: ಆಕಳ ಹಾಲೊಂದು, ಇದು ಮೇಕೆ ಹಾಲ.
1: ಓಕೆ ಸರ್.
2: ಪ್ರತಿಯೊಂದನ್ನು ತಿಂದಿರ್ತ ಮೇಡಮ್ ಆಡು, ಪ್ರತಿಯೊಂದು ನನ್ನ ಆಹಾರವನ್ನು ತಿಂದು ಅದು ಶುದ್ಧವಾದ ಗಾಳಿಯನ್ನು ಕುಡಿದು ನಮಗೆ ಒಳ್ಳೆ ಆಹಾರವನ್ನು ಕೊಡುವಂತ ಯಾವ್ದಾದ್ರು ಒಂದು ಆಕಳು ಒಂದು ಆಡು ಮೇಡಮ್. ಅದನ್ನ ಬಿಟ್ಟರೆ ಜಗತ್ನಾಗ ಯಾವ್ದು ಇಲ್ಲ ಮೇಡಮ್, ಈಗಿನ ನಮ್ಮ ಅಭಿಪ್ರಾಯದ ಪ್ರಕಾರ.
1: ಓಕೆ ಓಕೆ ಸರ್, ಧನ್ಯವಾದ ಸರ್.
2: ಧನ್ಯವಾದ ಮೇಡಮ್. ಧನ್ಯವಾದ ಮೇಡಮ್.

0: ಸಾಧ್ಯ ಇಲ್ಲ ಸರ್.
1: ನಾವು ಉಸಿರಾಡುವ ಗಾಳಿ ಶುದ್ಧವಾಗಿರುವುದು ನಮ್ಮ ಆರೋಗ್ಯಕ್ಕೆ ಅತ್ಯಂತ ಪ್ರಮುಖವಾಗಿದೆ ಮೇಡಮ್. ಶುದ್ಧ ಗಾಳಿಯು ಆಮ್ಲಜನಕದಿಂದ ಆಕ್ಸಿಜನ್ನಿಂದ ಸಮೃದ್ಧವಾಗಿರುತ್ತದೆ ಮೇಡಮ್.
0: ಹೌದು.
1: ಇದು ನಮ್ಮ ದೇಹದ ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ ಮೇಡಮ್. ಮೆದುಳಿನ ಕಾರ್ಯಕ್ಷಮತೆಯನ್ನು ಕೂಡ ಹೆಚ್ಚು ಮಾಡುತ್ತದೆ.
0: ಹೆಚ್ಚು ಮಾಡುತ್ತೆ.
1: ಶುದ್ಧ ಗಾಳಿಯ ಸೇವನೆಯಿಂದ ಮಾನಸಿಕ ಒತ್ತಡ ಕಡಿಮೆಯಾಗಿ ದಿನವಿಡೀ ಉತ್ಸಾಹದಿಂದ ಇರಲು ಸಹಾಯಕವಾಗುತ್ತದೆ.
0: ಖುಷಿಯಾಗಿರ್ಬೋದು, ಆಕ್ಟಿವ್ ಆಗಿರ್ಬೋದು.
1: ಇಷ್ಟ ಮೇಡಮ್ ನಾನು ಹೇಳಕ್ಕೆ.
0: ಓಕೆ ಸೋಮಶೇಖರ್ ಸರ್, ಚೆನ್ನಾಗಿ ಮಾತಾಡಿದ್ರಿ. ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಸೋಮಶೇಖರ್ ಸರ್ ಅವರು ಹಂಪಸಾಗರದಿಂದ ಕರೆ ಮಾಡಿದ್ರು. ಅವ್ರು ಕೂಡ ಹೇಳ್ತಿದ್ರು ಅಂದರೆ ನಾವು ಶುದ್ಧವಾದಂತಹ ಗಾಳಿಯನ್ನು ಪಡೆಯೋದ್ರಿಂದ ಹೆಚ್ಚು ಆಕ್ಟಿವ್ ಆಗಿರ್ಲಿಕ್ಕೆ ಸಾಧ್ಯ ಅಂತ ಕೂಡ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
2: ನಮಸ್ತೆ ಪವಿತ್ರ.
0: ನಮಸ್ತೆ ಕುಸುಮ ಅವರೇ, ಹೇಗಿದ್ದೀರಾ?
2: ಹಾ, ಶುಭ ಸಂಜೆ, ಚೆನ್ನಾಗಿದ್ದೀನಿ ಪವಿತ್ರ.
0: ಇವತ್ತು
2: ಒಳ್ಳೆ ಸ್ವಚ್ಛವಾದ ಪರಿಸರದಲ್ಲಿದ್ದೇನೆ ಇವತ್ತು. ನೀವು ಟಾಪಿಕ್ ತಗೊಂಡಿರೋ ದಿನಾನೇ ಕೂಡ ಚಿಕ್ಕಮಂಗ್ಳೂರಲ್ಲಿ ಸ್ವಚ್ಛವಾದ ಪರಿಸರದಲ್ಲಿದ್ದೇನೆ, ಅದಕ್ಕೆ
0: ಖುಷಿಯಾಯ್ತು
2: ನನ್ಗೆ. ಇವತ್ತು
0: ಸ್ವಚ್ಛವಾದಂತ ಪರಿಸರದಲ್ಲಿದ್ದು ಸ್ವಚ್ಛ ಗಾಳಿಯ ಬಗ್ಗೆ ಮಾತಾಡೋಣ ಅಂತ.
2: ಹೌದೌದು, ಸ್ವಚ್ಛ ಗಾಳಿ ಬಗ್ಗೆ ಒಂದೆರಡು ಅನಿಸಿಕೆ ಹೇಳಲೇಬೇಕು ಅನಿಸ್ತು. ಯಾಕೆಂದ್ರೆ ಬರೀ ಅಲ್ಲಿ ಮನೆಗಳು, ಆರ್ಸಿಸಿ ಮನೆಗಳು, ಕಾಂಕ್ರೀಟ್ ರೋಡ್ ಇಂಥದೇ ನೋಡಿರ್ತೀವಲ್ವಾ, ಈ ರೀತಿ ಪರಿಸರದಲ್ಲಿ ಇದ್ದಾಗ ಏನೋ ಒಂಥರ ಖುಷಿ, ಮನಸ್ಸಿಗೆ ಒಂಥರ ಸಮಾಧಾನ, ನೆಮ್ಮದಿ ಇರುತ್ತೆ. ಯಾಕೆಂದ್ರೆ ಈ ಸ್ವಚ್ಛ ಗಾಳಿ ಅಂತ ನೀವ್ ಹೇಳಿರೋದು, ಅದು ಪ್ರತಿಯೊಬ್ಬ ಜೀವಿಯ ಅಂದ್ರೆ ನಮ್ಗಷ್ಟೇ ಅಲ್ಲದೆ ಪ್ರಾಣಿ ಪಕ್ಷಿ ಸಸ್ಯಗಳಿಗೂ ಕೂಡ ಬೇಕಾಗಿರುವಂತಹದ್ದು. ಅದಕ್ಕೋಸ್ಕರ ನಾವು ಸ್ವಚ್ಛ ಗಾಳಿ ಬೇಕು ಅಂದ್ರೆ ನಾವು ಶುದ್ಧವಾದಂತ ಪರಿಸರ ಇಟ್ಕೊಂಡಿರ್ಬೇಕು. ನಾವು ಹಿಂದಿನವರೆಲ್ಲ ನಮ್ಗೆ ಒಂದು ಶುದ್ಧವಾದ ಈ ರೀತಿ ಒಂದು ವಾತಾವರಣ ಕಲ್ಪಿಸ್ಕೊಟ್ಟು ಒಳ್ಳೆ ಆರೋಗ್ಯಕರವಾದಂತ ಮತ್ತು ಸುಂದರವಾದ ಗಾಳಿನೂ ಕೊಟ್ಟಿದ್ದಾರೆ, ಮತ್ತೆ ಪರಿಸರನು ಕೂಡ ನಮಗೆ ನೀಡೋಗಿದ್ದಾರೆ ಈಗ. ಹಾಗಾಗಿ ನಾವು ಕೂಡ ಇದನ್ನ ನಾವು ಪಾಲನೆ ಮಾಡ್ಕೊಂಡ್ ಬರ್ಬೇಕು. ಇದು ನನ್ನ ಪರಿಸರ, ನನ್ನ ಸ್ವಚ್ಛವಾದ ಗಾಳಿ, ಎಲ್ರಿಗೂ ಕೂಡ ಮುಂದಿನ ಪೀಳಿಗೆಗೆ, ಮುಂದೆ ನಮ್ಮ ಮಕ್ಕಳಿಗೆ ಎಲ್ರಿಗೂ ಕೂಡ ಸಿಗ್ಬೇಕು, ಇದು ನನ್ನ ಜವಾಬ್ದಾರಿ ಅಂತ ಮನೋಭಾವ ನಮ್ಮಲ್ಲೂ ಕೂಡ ಬೆಳೆಸ್ಕೊಂಡ್ರೆ ನಾವು ಖಂಡಿತ ಸ್ವಚ್ಛ ಗಾಳಿನ ಉಳಿಸ್ಬೋದು. ಅದು ನಮ್ಮ ಜೀವನದ ಅಮೂಲ್ಯ ಸಂಪತ್ತು. ಯಾಕೆಂದ್ರೆ ಆರೋಗ್ಯ ಸಂಪತ್ತಿಗಿಂತ ಮಿಗಿಲಾದ ಸಂಪತ್ತು ಇರೋದಿಲ್ಲ. ನಮ್ಗೆ ಎಷ್ಟೇ ದುಡ್ಡು, ಹಣ, ಸಂಪತ್ತು ಎಲ್ಲ ಇದ್ರು ಕೂಡ ಸ್ವಚ್ಛ ಗಾಳಿ ಇರ್ಬೇಕು, ಶುದ್ಧವಾದ ಒಂದು ಆಹಾರ ಇರ್ಬೇಕು, ಪರಿಸರ ಇರ್ಬೇಕು ಅಲ್ವಾ. ಹಾಗಾಗಿ ನಾವು ಇದನ್ನ ಉಳಿಸ್ಕೊಂಡೋಗ್ಬೇಕು. ಮೊದಲನೇದಾಗಿ ನಾವೇ ಕೂಡ ಇದನ್ನ ನಾವು ಕಾರ್ಯಗತ ಮಾಡ್ಬೇಕು, ಬರೀ ಬಾಯಲ್ಲಿ ಹೇಳೋದಕ್ಕಿಂತ ಕಾರ್ಯಗತ ಮಾಡ್ಬೇಕು. ಮರ ಗಿಡಗಳನ್ನ ನೆಡ್ಬೇಕು. ಆದಷ್ಟು ಕಸವನ್ನ ನಾವು ಎಲ್ಲಿ ಎಲ್ಲಿ ಅಂದ್ರಲ್ಲಿ ಹರಡಬಾರ್ದು. ಪ್ಲಾಸ್ಟಿಕ್ ಅನ್ನ ಬಳಸೋದನ್ನ ಕಡಿಮೆ ಮಾಡ್ಬೇಕು. ಇಂತ ಮನೆಯಲ್ಲಿ ಇಂತ ಸಣ್ಣ ಸಣ್ಣ ಒಂದ್ ಕೆಲಸ ಮಾಡೋದ್ರಿಂದಾನೇ ದೊಡ್ಡ ಬದಲಾವಣೆ ಕೂಡ ನಾವು ನೋಡ್ಲಿಕ್ಕೆ
0: ಸಾಧ್ಯ ಆಗುತ್ತೆ.
2: ಅದನ್ನ ಒಂದು ಇಲಾಖೆಯವರೇ ಮಾಡ್ಬೇಕು, ಇವರೇ ಮಾಡ್ಬೇಕು ಅಂತ ಕೂತ್ರೆ ನಮ್ಗೆ ಉಸಿರಾಡ್ಲಿಕ್ಕೆ ಒಂದು ಗಾಳಿನೂ ಕೂಡ ಸ್ವಚ್ಛವಾಗಿ ಸಿಗೋದಿಲ್ಲ. ಅದನ್ನ ಕಾಪಾಡೋದು ನಮ್ಮ ಕರ್ತವ್ಯ ಅಂತಾನೆ ಹೇಳ್ಬೋದಲ್ವಾ.
0: ಹೌದು.
2: ಹಾಗಾಗಿ ಈ ಪರಿಸರನ ನಾವೆಲ್ಲರೂ ಕೂಡ ರಕ್ಷಣೆ ಮಾಡ್ಬೇಕು. ರಕ್ಷಣೆ ಮಾಡೋದು ಅಂದ್ರೆ ಏನು ಅಂದ್ರೆ ನಾ ಹೇಳ್ದಾಗೆ ಮರ ಗಿಡಗಳನ್ನ ಆದಷ್ಟು ಹೆಚ್ಚು ನೆಡ್ಬೇಕು. ಮತ್ತೆ ಕಾರ್ಬನ್ ಡೈಆಕ್ಸೈಡ್ ನ ಹೀರ್ಕೊಂಡ್ಬಿಟ್ಟವು ನಮಗೆ ಅಗತ್ಯವಾದಂತ ಆಕ್ಸಿಜನ್ ಕೊಡ್ತಾವಲ್ವಾ. ಹಾಗಾಗಿ ನಮ್ಮ ಮನೆ ಹತ್ರನೋ ಶಾಲೆ ಹತ್ರನೋ ಎಲ್ಲಿ ನಮ್ಗೆ ಸುತ್ತಮುತ್ತಲಿನ ಪಾರ್ಕ್ಗಳಲ್ಲಾಗಿರ್ಬೋದು ಗಿಡ ನೆಡೋದ್ರ ಜೊತೆಗೆ ಅವನ್ನ ಬೆಳೆಸ್ಬೇಕು ಕೂಡ. ಬರೀ ನೆಟ್ಬಿಟ್ಟೆ ಅಂತ ಹೇಳಿ ಫೋಟೋ ಪೋಸಿಗೋಸ್ಕರ ಮಾಡಿದ್ರೆ ಆಗೋದಿಲ್ಲ ಕೆಲಸಗಳು.
0: ಗಿಡ
2: ಅದನ್ನ ಬೆಳೆಸುವಂತ ಕಾರ್ಯನ ಕೂಡ ನಾವು ಅಗತ್ಯವಾಗಿ ಮಾಡ್ಲೇಬೇಕು. ಮತ್ತೆ ಸಾರ್ವಜನಿಕವಾಗಿ ನಾವು ಆದಷ್ಟು ಸಾರ್ವಜನಿಕ ವಾಹನಗಳಲ್ಲಿ ಹೆಚ್ಚಾಗಿ ಓಡಾಡೋದನ್ನ ಮಾಡ್ಕೊಳ್ಬೇಕು. ಎಲ್ಲಿ ಅಂದ್ರೆ ಅಲ್ಲಿಗೆ ವೆಹಿಕಲ್ ಅಲ್ಲೇ ಹೋಗೋದು, ಆಮೇಲೆ ಟೂ ವೀಲರ್ ಒಂದ್ ಸ್ವಲ್ಪ ದೂರ ಇರುತ್ತೆ, 5 ನಿಮಿಷದ ಕೆಲಸ, ಅದಕ್ಕೂ ವೆಹಿಕಲ್ ತಗೊಂಡು ಹೋಗ್ತಿವಿ. ಅವಾಗ ನಾವ್ ಇಂಧನ ಸುಡ್ತೇವಲ್ವಾ, ಅದರಿಂದನೂ ಪರಿಸರ ಹಾಳಾಗುತ್ತೆ. ಈ ರೀತಿ ಕೆಲವೊಂದು ಸಣ್ಣ ಪುಟ್ಟ ಒಂದು ಬದಲಾವಣೆಗಳನ್ನ ಮಾಡ್ಕೊಂಡ್ರೆ ಖಂಡಿತವಾದ ನಾವು ಸ್ವಚ್ಛವಾದ ಗಾಳಿನ ಉಳಿಸ್ಬೋದು, ಮತ್ತೆ ನೆಕ್ಸ್ಟ್ ಜನರೇಷನ್ ಕೊಡ್ಬೋದು
0: ಅಂತ
2: ಕೊಡಕ್ ಸಾಧ್ಯ ಆಗುತ್ತೆ. ಹಾಗಾಗಿ ನಮಗೆ ಉಸಿರಾಡ್ಲಿಕ್ಕೆ ಗಾಳಿ ಎಷ್ಟು ಮುಖ್ಯ ಆಗಿದೆಯೋ ಅಷ್ಟೇ ಅದನ್ನ ಉಳಿಸುವಂತ ಕರ್ತವ್ಯ ಕೂಡ ನಾವು ಮಾಡ್ಬೇಕಾಗಿರೋದು ಕೂಡ ತುಂಬಾ
0: ಅಗತ್ಯ,
2: ಜವಾಬ್ದಾರಿಯುತ ಕೆಲಸ ನಮ್ದು ಅಂತಾನೆ ಹೇಳ್ಬೋದು ಅಲ್ವಾ.
0: ಖಂಡಿತ ಹೌದು.
2: ಹಾಗಾಗಿ ಈ ಒಂದು ಪರಿಸರ ಇದು ನನ್ನದು, ಇದನ್ ನಾನು
0: ನನ್ನ ಪರಿಸರ ಅನ್ನುವಂತ ಒಂದು ಭಾವನೆ ಬಂದ್ರೆ
2: ಮನೋಭಾವ ಬರ್ಲೇಬೇಕು, ಖಂಡಿತ ಬರ್ಲೇಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಸಿರಾಡ್ಲಿಕ್ಕೂ ಕೂಡ ಕಷ್ಟ ಪಡ್ಬೋದು. ಈಗಾಗ್ಲೇ ನಾವು ಗಮನಿಸ್ತೇವೆ ನಮ್ಮ ದೇಶದ ರಾಜಧಾನಿಯಲ್ಲಿ ಎಷ್ಟು ಕಲುಷಿತವಾದ ವಾತಾವರಣ ಇದೆ ಅಂತ ಹೇಳಿ. ಅಲ್ವಾ. ಇವತ್ತು ಕೂಡ ಒಂದು ಟಿವಿ ನ್ಯೂಸ್ ಅಲ್ಲಿ ನೋಡ್ದೆ ನಾನು, ಆ ಉತ್ತರ ಪ್ರದೇಶದ ಕಡೆ ಒಂದು ಮಗು ಅವನು ಬಿಕಾಂ ಮಾಡ್ತಿರೋ ಅಂತಾನು, ಒಂದು ನದಿನ ಸ್ವತಃ 8 ತಿಂಗಳಿಂದ ಒಬ್ನೇನೆ ಕ್ಲೀನ್ ಮಾಡ್ಬಿಟ್ಟು ಸುಂದರವಾಗಿ ಮಾಡಿದ್ದಾನೆ ಅಂತ ತೋರಿಸ್ತಾ ಇದ್ರು.
0: ನೋಡಿ ಒಂದು

0: ಎಂತ ಬೆಟ್ಟು ಅಂತಾನೆ ಏನ್ ಹೆಸರು ಹಾಕತ್ತಾ ಇದ್ರು ಒಂದು ಟಿವಿಯಲ್ಲಿ. ಅವನು ಅವನೇ ಸ್ವತಃ ನಿಂತಿದ್ದಾನೆ, ಅವನು ಅವನು ಒಂದು ಬಿಕಾಂ ಮಾಡ್ತಾ ಇರೋ ಸ್ಟೂಡೆಂಟ್ ಅವನು. ಹಾಗೆ ಒಂದು ವಿದ್ಯಾರ್ಥಿಯಿಂದ ಇಷ್ಟೆಲ್ಲ ಸಾಧ್ಯ ಆಗುತ್ತೆ,
1: ಪ್ರತಿಯೊಬ್ರು
0: ಕೈ ಜೋಡಿಸಿದ್ರೆ ಎಷ್ಟು ಸುಂದರವಾಗಿ ಮಾಡಬಹುದು ನಮ್ಮ ಈ ಒಂದು ಪರಿಸರವನ್ನ ಅಂತಾನ
1: ತಿಳ್ಕೊಳ್ಬೇಕಾಗಿದೆ. ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರಿ, ಧನ್ಯವಾದ.
0: ಥ್ಯಾಂಕ್ ಯು ಪವಿತ್ರ.
1: ಕುಸುಮ ಅವರು ಕರೆ ಮಾಡಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರು. ಅಂದರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಕೂಡ ಒಂದಷ್ಟು ಬದಲಾವಣೆಯನ್ನು ಮಾಡಿಕೊಂಡ್ರೆ ಪರಿಸರದ ರಕ್ಷಣೆ ಮಾಡ್ಬೋದು, ಜೊತೆಗೆ ಶುದ್ಧ ಗಾಳಿಯನ್ನು ಪಡೀಲಿಕ್ಕೆ ಸಾಧ್ಯ ಅಂತ ತಿಳಿಸಿದ್ರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ ಜೆ ಎಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸ್ಮಾರ್ಟ್ ಪ್ಲಾನಿಂಗ್ ಮಾಡಿದಾಗ ಜೀವನದ ಕನಸುಗಳೆಲ್ಲ ನನಸಾಗುತ್ತೆ.
3: ಎಲ್ ಐ ಸಿ ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ನಿಮಗೆ ಡ್ಯುಯಲ್ ಬೆನಿಫಿಟ್ಸ್ ಕೊಡುವಂತಹ ಪ್ಲಾನ್. ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ. ಇದರಲ್ಲಿ ನಿಮಗೆ ಸಿಗುತ್ತೆ ಫ್ಲೆಕ್ಸಿಬಲ್ ಪ್ರೀಮಿಯಂ ಪೇಮೆಂಟ್ ಟರ್ಮ್ ಆಪ್ಷನ್ಸ್ ಮತ್ತು ಅಟ್ರಾಕ್ಟಿವ್ ಗ್ಯಾರಂಟೀಡ್ ಅಡಿಷನ್ಸ್ ಹಾಗೂ ಎಕ್ಸಿಸ್ಟಿಂಗ್ ಪಾಲಿಸಿ ಹೋಲ್ಡರ್ಸ್ಗೆ ಎನ್ಹಾನ್ಸ್ಡ್ ಗ್ಯಾರಂಟೀಡ್ ಅಡಿಷನ್ಸ್.
2: ನಿಮ್ಮ ಕನಸುಗಳಿಗಾಗಿ ಚೂಸ್ ಮಾಡಿ ಸಿಂಪಲ್, ಸೆಕ್ಯೂರ್ ಮತ್ತು ಸ್ಮಾರ್ಟ್ ಎಲ್ ಐ ಸಿ ನವ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್.
3: ಹೆಚ್ಚು ಮಾಹಿತಿಗಾಗಿ ಎಲ್ ಐ ಸಿ ಏಜೆಂಟ್ ಅನ್ನು ಸಂಪರ್ಕಿಸಿ ಅಥವಾ LICIndia.in ವಿಸಿಟ್ ಮಾಡಿ. LIC ಹರ್ ಪಲ್ ಆಪ್ಕೆ ಸಾಥ್.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
7: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
6: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
7: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
6: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
7: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
6: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
8: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
1: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು September 7 ಸ್ವಚ್ಛ ಗಾಳಿ ದಿನ ಇರೋದ್ರಿಂದ ಎಲ್ಲರೂ ಕೂಡ ಶುದ್ಧ ಗಾಳಿಯ ಮಹತ್ವದ ಕುರಿತು ಮಾಹಿತಿಯನ್ನ ಹೇಳ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
9: ಹಲೋ ಹಲೋ
1: ಹಲೋ ಸರ್, ನಮಸ್ತೆ.
10: ನಮಸ್ತೆ ಮೇಡಮ್.
1: ಚಂದ್ರಶೇಖರ್ ಸರ್, ಹೇಗಿದ್ದೀರಾ?
10: ಹಲೋ
1: ಸರ್, ಕೇಳ್ತಿದ್ಯಾ?
10: ಸ್ವಲ್ಪ ಜೋರ ಸೌಂಡ್ ಕಡಿಮೆ ಕೇಳ್ತದೆ ಮೇಡಮ್ ಇತ್ತೀಚೆಗೆ.
1: ಹೌದಾ? ಈಗ ಸರ್?
10: ಈಗ ಕೇಳ್ತಾ ಇದೆ.
1: ಈಗ ಕೇಳ್ತಿದ್ಯಾ? ಸರ್, ಇವತ್ತು ಸ್ವಚ್ಛ ಗಾಳಿ ದಿನದ ಬಗ್ಗೆ ಮಾತಾಡ್ತಿದ್ವಿ.
10: ಸ್ವಚ್ಛ ಗಾಳಿ ದಿನಗಳಲ್ಲಿ ಬಹಳ ಮುಖ್ಯ ಮೇಡಮ್.
1: ಹಾ ಸರ್.
10: ಹಲೋ.
1: ಹಾ ಸರ್, ಕೇಳ್ತಿದೆ.
10: ನಾನು ಪರಿಚಯ ಮಾಡ್ಕೊಂಡ್ಬಿಟ್ಟು ಆಮೇಲೆ ಹೇಳ್ತೇನೆ.
1: ಓಕೆ ಓಕೆ ಸರ್.
10: ನನ್ನ ಹೆಸರು ಸಿಟಿ ಚಂದ್ರಶೇಖರ್, ಅತ್ತಿಚೌಡ ನಡೆ, ಬಳಸ್ಪುರ ತಾಲೂಕು ಹಾಸನ ಜಿಲ್ಲೆ. 573-200 ಕರ್ನಾಟಕ ರಾಜ್ಯ, ಭಾರತ ದೇಶ. ನಮ್ಮೆಲ್ಲ ಸೋದರ ಸೋದರಿಯರಿಗೆ ನಿಮಗೂ ಸೇರಿ ನನ್ನ ನಮಸ್ಕಾರಗಳು.
1: ನಮಸ್ತೆ ನಮಸ್ತೆ ಸರ್.
10: ಸ್ವಚ್ಛ ಗಾಳಿ ಬಹಳ ಮುಖ್ಯ, ಬಹಳ ಮುಖ್ಯ. ಈಗ ಸ್ವಚ್ಛ ಗಾಳಿ ಇರ್ಬೇಕಾದ್ರೆ ಸ್ವಚ್ಛ ಪರಿಸರ ಇರ್ಬೇಕು.
1: ಪರಿಸರ ಇರ್ಬೇಕು,
10: ಗಿಡ ಮರಗಳು ಅವೆಲ್ಲ ಇರ್ಬೇಕು. ಇಲ್ಲಾಂದ್ರೆ ಸ್ವಚ್ಛ ಗಾಳಿ ಬರಲ್ಲ. ಏನಾಗಿದೆ ಅಂದ್ರೆ ಮತ್ತೆ ವೆಹಿಕಲ್ಸ್ ಜಾಸ್ತಿ ಕಡಿಮೆ ಇರ್ಬೇಕು. ಹಲೋ
1: ಹಲೋ. ಹಾ ಕೇಳ್ತಿದೆ ಸರ್.
10: ವೆಹಿಕಲ್ಸ್ ಎಲ್ಲ ಕಡಿಮೆ ಇರಬೇಕು. ನಾವು ವೆಹಿಕಲ್ಸ್ ಮಿತವಾಗಿ ಬಳಸ್ಬೇಕು. ಬಳಸೋದಾದ್ರೆ ನಾವು ಈಗ ಎಲೆಕ್ಟ್ರಿಕ್ ವಾಹನ ಅಂತ ಬಂದಿದೆ,
1: ಎಲೆಕ್ಟ್ರಿಕಲ್. ಹೌದು, ಬೈಕ್ ಎಲ್ಲ ಬಂದಿದೆ,
10: ಅದನ್ನ ಬಳಸ್ಬೇಕು. ಮತ್ತೆ ನಮ್ಮ ಸುತ್ತಮುತ್ತ ಪರಿಸರ ಕ್ಲೀನ್ ಮಾಡಿ ಗಿಡ ಮರಗಳು ಬೆಳೆಸ್ಬೇಕು. ಈಗ ನಾವು ಏನಪ್ಪ, ಒಂದು ಗಿಡ ಕಡಿದ್ರಿಂದ 2-4 ಮರ ನೆಡಬೇಕು.
1: ನೆಡಬೇಕು,
10: ಆ ತರ ಮಾಡ್ಬೇಕು. ಮತ್ತೆ ಮಕ್ಕಳಲ್ಲೆಲ್ಲ ಇದರ ಪರಿಸರದ ಬಗ್ಗೆ ಕಾಳಜಿ ಮೂಡಿಸ್ಬೇಕು ಮೇಡಮ್. ಈಗ ಪರಿಸರ ನಾಶ ಆಗಿ ಈಗ ಬೇಕಾದಷ್ಟು ಅನಾಹುತ ಆಗ್ತಾ ಇದೆ. ಪರಿಸರ ನಾಶದಿಂದ ನಮ್ಗೆ ಎಲ್ಲ ಮಳೆ ಕಡಿಮೆ ಆಗ್ತಾ ಇದೆ, ಎಲ್ಲ ಭೂಮಿಯ ವಾತಾವರಣ, ಉಷ್ಣತೆ ಹೆಚ್ಚಾ ಇದೆ, ತಾಪಮಾನ ಹೆಚ್ಚಾ ಇದೆ, ಜಾಗತಿಕ ತಾಪಮಾನ, ಇವೆಲ್ಲ ಅವ್ರಿಗೆ ಮೂಡಿಸ್ಬೇಕು. ಈಗ ಉದಾಹರಣೆಗೆ ಅವ್ರಿಗೆ, ಹಲೋ
1: ಹಲೋ, ಹಾ ಸರ್,
10: ಅವ್ರು ಸಾಲ್ಮರ ತಿಮ್ಮಕ್ಕ ಇದ್ರು ನೋಡಿ, ಅವ್ರದ ಕತೆ ಹೇಳ್ಬೇಕು ಅವ್ರಿಗೆ ಮಕ್ಕಳಿಗೆ. ಗಿಡ ಮರಗಳನ್ನ ಮಕ್ಕಳಂತೆ ಬೆಳೆಸಿದ್ರು, ಆತರ ಉದಾಹರಣೆ.

0: ನೀರಾಕವ್ರಿಗೆ ಮಕ್ಕಳು ತಿಳ್ಕೊಳ್ತಾರೆ
1: ತಿಳ್ಕೊಳ್ತಾರೆ.
0: ಗಿಡ ನೆಟ್ಟು ನೆಟ್ಟು ಬರೀ ನೆಟ್ಟು ಬಿಟ್ಟಾಗಲ್ಲ, ಪೋಷಿ ಬೆಳಕಿ ನೀರಾಕಿ ಪೋಷಣೆ ಮಾಡ್ಬೇಕು. ಮತ್ತಿನ್ನೊಂದೇನಪ್ಪ ಅಂದ್ರೆ ಅದನ್ನ ಭೂಮಿಗೆ ಗಿಡ ಮರ ಮರಸ್ತ ಒದಕೆ ಹಾಕ್ಬಿಟ್ಟು ಮನೆ ತಿಂಗಳಿಗೆ ಒಂದ್ಸಲ ನೀರು ಹಾಕಿದ್ರೆ ಸಾಕು, ಅದು ಇಂಪಾರ್ಟೆಂಟ್. ಹಲೋ,
1: ಸುತ್ತ ಇದು ಹಾಕ್ಬೇಕು ಅಂತ
0: ಗಿಡ ನೆಡ್ತೀವಿ ನೆಡ್ತೀವಲ್ಲ ನೀರ್ ಹಾಕ್ತದಾಗ ಅದ್ರ ಸುತ್ತ ಒದಕೆ ಹಾಕ್ಬಿಟ್ಟು ಒಂದ್ ತಿಂಗಳಿಗೆ ಒಂದ್ಸಲ ನೀರು ಹಾಕಿದ್ರೆ ಸಾಕು ಮೇಡಮ್, ಅದು
1: ತೇವಾಂಶ
0: ತಗೊಳ್ದ್ರೆ ತೇವಾಂಶ ಆರಲ್ಲ
1: ಆರಲ್ಲ ಅಂತ.
0: ಹಾಗಾಗಿ ಅದು ಒಂದು ಮಾಡಿದ್ರೆ ನೀರನ್ನ ನಮ್ಮ ಉಳಿತಾಯ ನೀರನ್ನ ಉಳಿತಾಯ ಏನಾಗುತ್ತೆ ಅದು ಅದು ಗಿಡ ಚೆನ್ನಾಗಿ ಬೆಳೆಯುತ್ತೆ. ತಿಂಗಳು ತಿಂಗಳು ವಾರ ಒಂದ್ಸಲ ಹದಿನೈದು ಸಲ ತಿಂಗಳು ಮಟ್ಟ ನೀರು ಹಾಕಿದ್ರೆ ಸಾಕು, ದಿವಸ ದಿನ ಬಿಡಿ ದಿನ ಹಾಕಬಹುದು. ಒಟ್ಟಿಗೆ ಕವರ್ ಮಾಡ್ಬಿಟ್ರೆ ಅವ್ರಿಗೆ ನೀರು ಉಳಿತಾಯ ಆಗುತ್ತೆ, ಗಿಡ ಚೆನ್ನಾಗಿ ಬೆಳೆಯುತ್ತೆ. ಎಷ್ಟು ಭೂಮಿಗೆ ಡೈರೆಕ್ಟ್ ಬೀಳ್ಬಾರ್ದು,
1: ಬೀಳ್ಬಾರ್ದು
0: ಅವಾಗ ಭೂಮಿ ತೇವಾಂಶ ಆರಲ್ಲ, ಇವಾಪರೇಟ್ ಆಗಲ್ಲ. ಅವೆಲ್ಲ ಮಾಡ್ಬೇಕು. ಮತ್ತೆ ಏನಪ್ಪ ಅಂದ್ರೆ ಈಗ ಪರಿಸರದಿಂದಲೇ ಒಳ್ಳೆ ಶುದ್ಧ ಗಾಳಿಯಿಂದ ಆರೋಗ್ಯ ಬರುತ್ತೆ,
1: ಆರೋಗ್ಯ ಬರುತ್ತೆ.
0: ಒಳ್ಳೆ ಆಮ್ಲಜನಕ್ಕಿದ್ರೆ ಒಳ್ಳೆ ಆರೋಗ್ಯ ಇರುತ್ತೆ. ನಮ್ಗೆ ಉಸಿರಾಟ ಚೆನ್ನಾಗಿತ್ತು ನಮ್ಮ ದೇಹದ ಎಲ್ಲಾ ಕಾರ್ಯಗಳು ಸುಗಮವಾಗಿ ನಡೆಯುತ್ತೆ
1: ಅಂತ.
0: ಎಲ್ಲ ಆಮ್ಲಜನಕ ಬೇಕೇ ಬೇಕು. ಫಸ್ಟ್ ಇದು ಕಲುಷಿತ ಮಾಡಬಾರ್ದು ನಾವು. ಈಗ ಏನಪ್ಪ ಅಂದ್ರೆ ಹೊಗೆ ಹಾಕ್ಬಾರ್ದು, ಜಮೀನ ಕೃಷಿ ತ್ಯಾಜ್ಯಗಳು ಇರುತ್ತೆ ಅವಕ್ಕೆಲ್ಲ ಹೊಗೆ ಹಾಕ್ಬಾರ್ದು, ಬೆಂಕಿ ಹಾಕಿದ್ರೆ ಹೊಗೆ ಆಗುತ್ತೆ. ಈ ಪ್ಲಾಸ್ಟಿಕ್ ಅವೆಲ್ಲ ಸುಡಬಾರ್ದು. ಅವೆಲ್ಲ ಒಂದ್ ಕಡೆ ಯಾರು ಕೊಟ್ಬಿಟ್ರೆ ಅವ್ರು ಏನೋ ಒಂದು ಪ್ಲಾಸ್ಟಿಕ್ ಟಾರ್ಗೆ ಅವೆಲ್ಲ
1: ಬಳಸ್ತಾರೆ,
0: ಆ ತರದ ಮಾಡ್ತಾರೆ, ಇದು ಮಾಡ್ತಾರೆ.
1: ಹೌದು, ಹಳ್ಳಿ ಹಳ್ಳಿಗೆ ಬರ್ತಾರೆ ಈಗ ಪ್ಲಾಸ್ಟಿಕ್ ಗುಜರಿ ಕೊಡಿ.
0: ಪ್ಲಾಸ್ಟಿಕ್ ಭೂಮಿಗೆ ವಿಷ ಮತ್ತೆ ಗಾಳಿಗೂ ಅಂತ ಕಂಟಕ. ಅದು ಭೂಮಿ ಗಾಳಿ ನೀರು ಎಲ್ಲ ಸೇರ್ಬಿಟ್ಟು ಪ್ಲಾಸ್ಟಿಕ್ ಮಾಲಿನ್ಯ ಅದು ಬಹಳ ತುಂಬಾ ಅಪಾಯ
1: ಅಪಾಯ ಉಂಟು ಮಾಡುತ್ತೆ. ಹೌದು,
0: ಸಮುದ್ರಕ್ಕೆ ಸೇರಿದ್ರೆ ಪ್ಲಾಸ್ಟಿಕ್ ತ್ಯಾಜ್ಯಗಳು ಮೀನುಗಳಿಗೆಲ್ಲ ಸಂಚಕಾರ, ಗಾಳಿಗೆ ಸೇರಿದ್ರೆ ಅದು ಕಾರ್ಬನ್ ಎಲ್ಲ ಜಾಸ್ತಿ ಎಲ್ಲ ಭೂಮಿಗೆ ಸೇರಿದ್ರೆ ಕರಗಲ್ಲ ಅದು, ಪ್ಲಾಸ್ಟಿಕ್ ಎಲ್ಲದಕ್ಕೂ ಕಂಟಕ.
1: ಹಾಗಾಗಿ ಅದ್ರ ಬಳಕೆನೆ ಕಮ್ಮಿ ಮಾಡ್ಬೇಕು,
0: ಅದ್ರ ಬಳಕೆ ಮಾಡಬಾರ್ದು. ನಾವೆಲ್ಲ ರೊಕ್ಕ ಬಟ್ಟೆ ಬ್ಯಾಗ್ ತಗೊಂಡೋಗ್ಬೇಕು, ಇಲ್ಲ ಬಿದಿರು ಬುಟ್ಟಿ ಬ್ಯಾಗ್ ಬರ್ತದೆ, ಬಿದಿರು ಬ್ಯಾಗ್ ಗಳು ಬರ್ತದೆ, ಬುಟ್ಟಿ ಬರ್ತದೆ, ಅದನ್ನ ನಾವು ತಗೊಂಡು ಉಪಯೋಗಿಸೋದ್ರಿಂದ ಅದನ್ನ ಎಣಿತಾರೆ, ಬುಟ್ಟಿ ಎಣಿತಾರಲ್ಲ, ಅವ್ರಿಗೊಂಥರ ಪ್ರೋತ್ಸಾಹ, ಆ ಕಲೆಗೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಒಳ್ಳೆ ಪರಿಸರ ಸ್ನೇಹಿ ಪದಾರ್ಥಗಳು ಬಳಸ್ಬೇಕು ಮೇಡಮ್,
1: ಬಳಸ್ಬೇಕು.
0: ಬಿದಿರು ಬುಟ್ಟಿ ಇರ್ತದೆ, ಅದರ ತರಕಾರಿಗಳ ಇಟ್ಬಿಟ್ಟು ತಾಜವಾಗಿರುತ್ತೆ, ಫ್ರಿಜ್ಜೇ ಬೇಡ ಮೇಡಮ್, ಇಟ್ಟರೆ
1: ಫ್ರೆಶ್ ಆಗಿರುತ್ತೆ.
0: ಅದರ ಎಲ್ಲ ಕ್ರಮಗಳ ಒಳ್ಳೆ ಉತ್ತಮ ಪರಿಸರ ಪೂರಕವಾದ ಕ್ರಮಗಳನ್ನ ಕೈಗೊಳ್ಬೇಕು
1: ಕೈಗೊಳ್ಬೇಕು
0: ಅದೆಲ್ಲ ಮಕ್ಕಳಿಗೆಲ್ಲ ತಿಳಿಸ್ಬೇಕು ಮೇಡಮ್.
1: ಮಕ್ಕಳಿಗೆ ತಿಳಿಸ್ಬೇಕು,
0: ನಾವು ಬಳಸಿದ್ರೆ ಮಕ್ಕಳು ನೋಡ್ ಕಲಿತಾರೆ,
1: ನೋಡ್ ಕಲಿತಾರೆ.
0: ಅಂದ್ರೆ ನಾವು ಮಾದರಿಯಾಗಿರ್ಬೇಕು, ನಾವು ಆದಷ್ಟು ಪರಿಸರಕ್ಕೆ ಉಪಯೋಗವಾದ ಕೆಲಸ ಮಾಡ್ಬೇಕು.
1: ದೊಡ್ಡವ್ರು ಏನ್ ಮಾಡ್ತಾರೆ ಅದನ್ನೇ ಮಕ್ಕಳು ಫಾಲೋ ಮಾಡೋದ್ರಿಂದ
0: ನಾವು ಪರಿಸರ ಪೂರ್ವಕವಾದ ಕೆಲಸ ಮಾಡಿದ್ರೆ ನಮ್ಮನ್ನ ಅವ್ರು ಅನುಸರಿಸ್ತಾರೆ, ಅವಾಗ ತುಂಬಾ ವಾತಾವರಣ ಸ್ವಚ್ಛ ಆಗುತ್ತೆ, ಶುದ್ಧ ಗಾಳಿ ಸಿಗುತ್ತೆ.
1: ಓಕೆ ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
0: ಧನ್ಯವಾದಗಳು.
1: ಅತಿ ಚೌಡನಹಳ್ಳಿಯಿಂದ ಸಿಟಿ ಚಂದ್ರಶೇಖರ್ ಸರ್ ಅವ್ರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
2: ಹಾ ಮೇಡಮ್ ನಮಸ್ಕಾರ.
1: ನಮಸ್ತೆ, ಕೆಂಡೇಗೌಡರು ಸರ್ ಹೇಗಿದ್ದೀರಾ?
2: ಮಂಡ್ಯದಿಂದ ಕೆಂಡೇಗೌಡ ಮಾತಾಡ್ತಾ ಇದ್ದೀನಿ ಮೇಡಮ್. ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ ಮೇಡಮ್?
1: ಹಾ ಸರ್, ಚೆನ್ನಾಗಿದ್ದೀವಿ.
2: ಎಲ್ಲ ಕೇಳಿದವರಿಗಿಂತ ನಮ್ಮ ಸಾಯಂಕಾಲದ ವಂದನೆಗಳು, ನಮಸ್ಕಾರಗಳು ಮೇಡಮ್.
1: ನಮಸ್ತೆ,
2: ಹೇಳಿ ಮೇಡಮ್.
1: ಸ್ವಚ್ಛ ಗಾಳಿ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ, ಎಷ್ಟು ಹಾಗೆ ಅದು ಗಾಳಿನ ಉಳಿಸ್ಕೊಳ್ಳೋಕೆ ನಾವೆಲ್ಲ ಏನ್ ಮಾಡಬಹುದು ಅಂತ.
2: ಹೌದು ಮೇಡಮ್, ಹೌದು. ನಾವೊಂದು 33 ವರ್ಷ ಬೆಂಗಳೂರು ವಾತಾವರಣದಲ್ಲಿ ಇದ್ದು ಉಸಿರು ಕಟ್ಟಿಕೊಂಡು,
1: ಹಾಗಾದ್ರೆ ನಿಮಗೆ ಗಾಳಿಯ ವ್ಯಾಲ್ಯೂ ಗೊತ್ತಾಗಿದೆ.
2: ಅಯ್ಯೋ, ಅದು 33 ವರ್ಷ ಬೆಂಗಳೂರಿನಲ್ಲಿ ಜೀವನ ಮಾಡಿ ಸ್ವಚ್ಛ ಗಾಳಿಗೋಸ್ಕರ ಹುಡುಕಿ ಹುಡುಕಿ ಈಗ 12 ವರ್ಷದಿಂದ ಹಳ್ಳಿಗೆ ಬಂದು ಸೇರ್ಕೊಂಡು. ನಮ್ಗೆ ನಮ್ಗೆ ಅದೇ ಆರೋಗ್ಯ, ನಮ್ಗೆ ಆರೋಗ್ಯ ಅದರದ್ದೇ ಇಂಪಾರ್ಟೆಂಟ್. ಗಾಳಿ ಬೆಳಕಂದ್ರೆ ಸುಮಾರು ನಮ್ಮ ಮನೆ ಮುಂದ್ಗಡೆ ಒಂದು 30-40 ಇದ್ರೆ 30-40 ತರ ಜಾಗ ಖಾಲಿ ಇದೆ, ಅದರಲ್ಲಿ ಒಂದು ಸುಮಾರು 27 ಸಸಿಗಳಿದೆ ಮೇಡಮ್ ನಮ್ಮ ಮನೆ ಮುಂದ್ಗಡೆ. ಎಸ್, ಮನೆ ಮುಂದ್ಗಡೆ ಅಡಕೆ, ತೆಂಗು, ಮತ್ತೆ ಸಿಲ್ವರ್ ಗಿಡಗಳು, ಒಂದು ಗಾಳಿ ಶುದ್ಧೀಕರಿಸಕ್ಕೋಸ್ಕರ ಒಂದು
1: ಬೇವಿನ ಮರ
2: ಸಣ್ಣ ಪುಟ್ಟ ಹೂವಿನ ಗಿಡಗಳು, ಎಲ್ಲ ಟೋಟಲ್ 27 ಗಿಡಗಳು. ಅಂದ್ರೆ ಸಿಲ್ವರ್ ಗಿಡಗಳು ದೊಡ್ಡದಾಗಿದೆ ಮೇಡಮ್, ಒಂದು 12 ಗಿಡಗಳು ದೊಡ್ಡ ಮರಗಳ ತರ ಇದೆ. ರಾತ್ರಿ ತಂಪು ಗಾಳಿ ಊಟ ಆಗಿ ಹೊರಡೆ ಕುಂದ್ಕೊಂಡ್ರೆ ಸಾಕು. ಮತ್ತೆ ರಾತ್ರಿ ಎಲ್ಲ ಕಿಟಕಿ ಬಾಗಿಲು ತೆಗೆದ್ಬಿಟ್ರಂತೂ ಸೊಳ್ಳೆಗೆ ಇದನ್ನ ಪರದ ಹಾಕೊಂಡು ಒಳ್ಳೆ ಗಾಳಿ ಫಸ್ಟ್ ಕ್ಲಾಸ್ ಆಗಿರ್ತದೆ. ಇನ್ನು ಮತ್ತೆ ಇನ್ನು ತೋಟಕ್ಕೆ ಬಂದ್ಬಿಟ್ರಂತೂ ಇನ್ ಕೇಳಂಗೆ ಇಲ್ಲ. ಒಂದು 600 ಅಡಕೆ, ಒಂದು 100 ತೆಂಗು, ನುಗ್ಗೆ. ನಿಜವಾಗ್ಲೂ ಫ್ಯಾಮಿಲಿಗೋಸ್ಕರ ಹೋಗ್ಬೇಕು, ಮಕ್ಳು ಮರಿ ನೋಡ್ಲಿಕ್ಕೆ, ಮೊಮ್ಮಕ್ಳು ನೋಡ್ಲಿಕ್ಕೆ ವಾರಕ್ಕೊಂದ್ಸಾರಿ. ಅದನ್ನ ಬಿಟ್ರೆ ಇನ್ನು ಹಳ್ಳಿ ವಾತಾವರಣ ನಿಜವಾಗ್ಲೂ, ನಮ್ದೊಂದು ಪುಟ್ಟ ಹಳ್ಳಿ, ದೊಡ್ಡ ಊರೇನಲ್ಲ, ಒಂದು 40 ಮನೆ ಇರೋದ್ರಿಂದ ಗಲಾಟೆ ಆಗ್ಲಿ ಏನೇ ಆಗ್ಲಿ ಯಾವುದೇ ಒಂದು ಮಾಲಿನ್ಯ ಅಂತನೋದೇ ಇಲ್ಲ.
1: ಹಾಗೆ
2: ಆ ರೀತಿ ಜೀವನ ತುಂಬಾ ಚೆನ್ನಾಗಿದೆ. ಒಂದೊತ್ತು ಊಟ ಇಲ್ದಿದ್ರು
1: ಒಳ್ಳೆ ಪರಿಸರದಲ್ಲಿ ಇರ್ಬೋದು.
2: ಹೌದು ಮೇಡಮ್, ಹೌದು ಮೇಡಮ್. ಹಾಗಾಗಿ ನಾವು ಮನೆ ಮುಂದ್ಗಡೆ ಒಂದಿಷ್ಟು ಗಿಡಗಳು ಬೆಳ್ಕೊಂಡ್ರೆ, ಮತ್ತೆ ನಾವು ಓಡಾಡೋ ಜಾಗಗಳೆಲ್ಲ ಸ್ವಚ್ಛವಾಗಿದ್ರೆ,

0: ನಾವು ಆರಾಮಾಗಿ ಗಾಳಿ ಕುಡ್ಕೊಂಡಾರು ಅಟ್ಲೀಸ್ಟ್ ಒಂದೊತ್ತು ಊಟ ಇಲ್ದಾರು ಜೀವನ ಮಾಡಬಹುದು.
1: ಒಳ್ಳೆ ಪರಿಸರವನ್ನ ನಾವು ಕಾಪಾಡಿದ್ರೆ ಪರಿಸರ ನಮ್ಮನ್ನ ಕಾಪಾಡುತ್ತೆ ನೋಡಿ.
0: ಹೌದು ಹೌದು ಹೌದು ಮೇಡಮ್, ಹೌದು ಹೌದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್, ಎಲ್ಲರಿಗೂ ಅವಕಾಶ ಸಿಗಲಿ, ಧನ್ಯವಾದಗಳು ಅವಕಾಶಕ್ಕಾಗಿ. ಥ್ಯಾಂಕ್ ಯು.
1: ಮಂಡ್ಯದಿಂದ ಕೆಂಡೇಗೌಡರು ಕರೆ ಮಾಡಿದ್ರು. ಅವ್ರು ಕೂಡ ಹೇಳ್ತಿದ್ರು ಅಂದ್ರೆ ಶುದ್ಧ ಈ ಬೆಂಗಳೂರಿನ ವಾತಾವರಣ ನೋಡಿರೋದ್ರಿಂದ ಅಲ್ಲಿ ಗಾಳಿದ ಶುದ್ಧವಾದ ಗಾಳಿ ಸಿಗೋದು ಕಷ್ಟವಾಗಿರುವಂತಹ ಪರಿಸ್ಥಿತಿಯಿಂದ ಇಲ್ಲಿ ಬಂದು ಒಳ್ಳೆ ವಾತಾವರಣದಲ್ಲಿ ಇದ್ದೀನಿ ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ನವಾಸ್ ಸರ್, ಹೇಗಿದ್ದೀರಾ?
2: ಆರಾಮದೇ ನೋಡಿ ಮೇಡಮ್, ಕಾರ್ಯಕ್ರಮ ಚಲೋ ಮೂಡಿ ಬರಕತ್ತದ್ರಿ ಮೇಡಮ್, ಚಲೋ ಟಾಪಿಕ್ ತಂದಿರಿ ಇವತ್ತ. ಹಾ, ಯಾಕಪ್ಪ ಅಂತಂದ್ರ ಈಗ ಇದು ಮಾಲಿನ್ಯ ನಾವು ಮಾಡ್ಕೊಳ್ದ್ರಿ, ಗಾಳಿ ಶುದ್ಧ ಬೇಕಾದ್ರೆ ನಾವು ಮಾಡ್ಕೊಳ್ಳೋದು ಬೇಕಾಗ್ತದ್ರಿ ಮೇಡಮ್. ಅದು
1: ಹೌದು,
2: ಯಾಕಂದ್ರ ನಮ್ಮ ಮನೆ ಸುತ್ತಮುತ್ತ ಆಗಲಿ ಇವತ್ತ ಯಾವಾದೇ ಆಗಲಿ ಒಟ್ಟ ಮಾಲಿನ್ಯ ಮಾಡಲಾದ ಇತ್ತಪ್ಪ ಅಂದ್ರೆ ನಮ್ಗೆ ಸ್ವಚ್ಛ ಗಾಳಿ ಸಿಗ್ತದ್ರಿ ಮೇಡಮ್.
1: ನಾವೇ ಎಲ್ಲ ಮಾಡ್ಕೊಳ್ಳೋದು ಅಂತೀರಾ?
2: ಹಾ, ನಮ್ದು ನಾವೇ ಹಾಳು ಮಾಡ್ಕೊಂಡಂಗ್ರಿ ಮೇಡಮ್. ಅದು ನೋಡ್ರಿ, ಪ್ರತಿಯೊಂದು ನಾವು ಹೇಳುದು ಸಹಜ ಆದ್ರಿ, ಮಾಡುದು ಬಹಳ ಮುಷ್ಕಿಲ್ ಆದ್ರಿ ಮೇಡಮ್. ಮಾಡಲ್ರಿ, ಯಾರು ಮಾಡಲ್ರಿ. ಈಗ ನೋಡ್ರಿ, ವಾಹನಗಳು ಸಿಕ್ಕಾಪಟ್ಟೆ ಆಗ್ಬಿಟ್ಟವ್ರಿ ಮೇಡಮ್. ಟೂ ವೀಲರ್ ಆಗಲಿ ಇವತ್ತು ಫೋರ್ ವೀಲರ್ ಆಗಲಿ, ಅದು ಗಾಳಿಯಾಗ ಎಲ್ಲ ಅದು ಕುಡಿಕೆಸಿಂದ ಅದು ಪರಿಸರ ಒಟ್ಟ ನಾಶ ಆಗಿಬಿಡ್ತದ್ರಿ. ಅದು ಅದು ಶುದ್ಧ ಗಾಳಿ ಬರುದೇ ಇಲ್ರಿ ನಮಗ. ಹಲೋ ರೀ ಮೇಡಮ್.
1: ಹೌದು ಹೌದು ಸರ್.
2: ಅದ್ರ ಸಲುವಾಗಿ ನಾವೇನಾತ್ತೇವ್ರಿ, ಯಾವಾಗ ಆಗ್ಲಿ ಅದು ನಮ್ ಕೈ ಆಗಾದ್ರಿ. ನಾವು ಶುದ್ಧ ಗಾಳಿ ದೇವರು ಕೊಟ್ಟದ್ದು ಕೊಡುಗೆ ಆದ್ರಿ, ದೇವರು ಕುಡ್ತಿರ್ತಾನ, ಅದಕ್ಕ ನಾವು ಉಪಯೋಗ ಮಾಡ್ಕೊಳ್ಳಲ್ರಿ,
1: ಉಳಿಸ್ಕೊಳ್ಳಲ್ಲ ಅಂತ.
2: ಅದಕ್ಕ ನಾವು ವಿರೋಧವಾಗಿ ಹೋಗ್ತಿರ್ತೇವ್ರಿ ಮೇಡಮ್.
1: ಹೌದು,
2: ಅದಕ್ಕೆ ನಮ್ಗೆ ಹಿಂಗಾಗಿ ಪ್ರಕೃತಿ ವಿಕೋಪದಿಂದ ಅದು ಹಂಗಾಯ್ತು ಹಿಂಗಾಯ್ತು ಅದು ಆಯ್ತು ಇದು ಆಯ್ತು ಅಂದ್ರೆ ಅದು ನಮ್ಮ ಕೈಲಿ ನಾವು ಮಾಡ್ಕೊಂಡ್ರೆ ಯಾರು ಏನು ಮಾಡಕ್ ಆಗಲ್ಲ ಮೇಡಮ್. ಅದ್ರ ಸಲುವಾಗಿ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಪ್ರತಿಯೊಂದು ಸ್ವಚ್ಛತೆಯನ್ನು ಕಾಪಾಡಿ, ಮತ್ತ ಇವತ್ತ ಹೊಗೆ ಇರ್ಲಾರ್ದಂಗ ವಾಹನಗಳು ಬಳಸಿಕೆಸಿಂದ ಸರಿಯಾಗಿ ಹೋದೇವಪ್ಪ ಅಂದ್ರೆ ನಮ್ಗೆ ಶುದ್ಧ ಗಾಳಿ ತಾನಾಗಿ ಸಿಗ್ತದ್ರಿ ಮೇಡಮ್.
1: ತಾನಾಗಿ ಸಿಗುತ್ತೆ, ಪ್ರಕೃತಿ ಜೊತೆಗೆ ಹೋದ್ರೆ ಸಾಕು ನಮ್ಮ ನಿತ್ಯದ
2: ಪ್ರಕೃತಿ ಜೊತೆಗೆ ನಾವು ಹೋಗ್ಬೇಕ್ರಿ. ಅದಕ್ಕೆ ವಿರೋಧವಾಗಿ ನಾವು ಹೋದೇವಪ್ಪ ಅಂತಂದ್ರೆ ಅದು ನಮ್ಗೆ ನಮ್ಗೆ ಕೆಳಗಾಲ ಮಾಡುದು ಗ್ಯಾರಂಟಿ ರೀ ಮೇಡಮ್. ಅದು
1: ಮಾಡುತ್ತೆ ಅಂತೇಳಿ
2: ಅದಕ್ಕೆ ನಾವು ಕೈಲೆ ಮಾಡ್ಕೊಂಡಂಗ ಆತ. ಅದ್ರ ಸಲುವಾಗಿ ಆದಷ್ಟು ಪ್ರತಿಯೊಂದು ವಸ್ತು ನಾವು ಏನ್ ವಾಪರ್ಸ್ತೇವಲ್ಲ, ಯಾವಾಗೇ ವಸ್ತು ಇವತ್ತ ವಾಪಸ್ ಬೇಕಾದ್ರೆ ಅದು ಜರ ಲೆಕ್ಕದ ಮ್ಯಾಗ ಬಟ್ ಕೆಮಿಕಲ್ ಇರಲಾರ್ದು. ಮತ್ತ ಅವು ಯಾವ್ದು ವಸ್ತು ಸುಡ್ಲಕ್ ಹೋಗ್ಬಾರ್ದ್ರಿ. ಪ್ರತಿಯೊಂದು ಸುಟ್ಟ ಕಿಶಿಂದ ಅವ್ ಏನಾದ್ರಿ, ಅದೇ ಹೊಗಿ ಬಂದ ಕಿಶಿಂದ ಅದ್ರಾಗೆ ಗಾಳಿಯಾಗಿ ಬಂದು ಕುಡ್ಕೊಂಡು ಅದೇ ಗಾಳಿ ನಮ್ಗೆ ಮಲಿನ ಆಗಿ ಬಿಡ್ತಾರಿ ಮೇಡಮ್.
1: ಮತ್ತೆ ಆರೋಗ್ಯ ಸಮಸ್ಯೆ ಬರುತ್ತೆ.
2: ಹಾ, ಆರೋಗ್ಯ ಸಮಸ್ಯೆ ಬರ್ತದ. ಅದಕ್ಕೆ ನಾವೇನಾತ್ತೇವ್, ನಮ್ಗೆ ಆರೋಗ್ಯನೇ ಇರಂಗಿಲ್ಲ. ನಮ್ಮ ಆರೋಗ್ಯನೇ ನಾವು ಹಾಳು ಮಾಡ್ಕೊಂಡು ಮೊದಲನೇದಾಗಿ ನಾವು ಹಾಳು ಮಾಡ್ಕೊಂಡು ಕಿಶಿಂದ ಆರೋಗ್ಯ ಹಾಳಾದ್ರಿ ಯಾರೇನ್ ಮಾಡಕ್ಕಾಗಲ್ಲ. ಅದ್ರ ಸಲುವಾಗಿ ನಾವೇನ್ ಮಾಡ್ಬೇಕು, ಪ್ರತಿಯೊಂದು ಲೆಕ್ಕ ಹಾಕಿ ಕೆಸಿಯಿಂದ ಪ್ರತಿಯೊಂದು ಯಾವಾಗ ಶುದ್ಧ ಗಾಳಿ ಬರ್ತದೆ, ಏನ್ ಮಾಡಿದ್ರೆ ನಮ್ಗೆ ಸಿಗುತ್ತದ ಅನ್ನೋದು ಅನುಭವ ಮೊದಲು ತಗೋಬೇಕ್ರಿ ನಾವು. ಹಾ, ಅದು ಮಾಡ್ಕೊಂಡು ಮಾಡಿದೇವಪ್ಪ ಅಂತಂದ್ರೆ ನಮ್ಗೆ ಏನು ರೋಗ ರುಜಿನಗಳನ್ನು ಬರಲ್ರಿ ಮೇಡಮ್. ಯಾವುದೇ ಆಗಲಿ ನಾವು ಶಿಸ್ತಾಗಿ ಇದ್ದೇವಪ್ಪ ಅಂತಂದ್ರೆ ಸ್ವಚ್ಛತೆ ಎಲ್ಲ ಕಾಪಾಡ್ಕೊತ ಹೋದೇವಂದ್ರೆ ನಾವು ಎಲ್ಲಿ ದವಾಖಾನೆ ಹೋಗೋದೇ ಬೇಕಾಗಿಲ್ರಿ. ಈಗ ಹಳ್ಳಿಗಾಲದಾಗ ನೋಡ್ರಿ ಮೇಡಮ್, ಯಾವುದೇ ಆಗಲಿ ಪ್ರೆಸರ್ ಇದು ಇರಂಗಿಲ್ರಿ, ಅಡಿಬಾಗ್ರಿ ಕುಳ್ಳ ಇರ್ತದ್ರಿ. ಯಾಕಂದ್ರೆ ಮನುಷ್ಯ ವ್ಯಾಯಾಮ ಮಾಡ್ದಂಗ ಕೆಲಸ ಮಾಡ್ತಿರ್ತದ್ರಿ,
1: ಕೆಲಸ ಮಾಡ್ತಿರ್ತಾರೆ.
2: ಶುದ್ಧ ಗಾಳಿ ಬರ್ತದ್ರಿ, ಗಿಡ ಗಂಪಿ ಇರ್ತಾವ್ರಿ, ಪ್ರತಿ ಒಂದು ಹಕ್ಕಿ ಪಕ್ಷಿಗಳು ಇರ್ತಾವ್ರಿ. ಅದಕ್ಕೆ ರೋಗ ರುಜಿನಿ ಹೊಲ್ದಾಗ ಇದ್ದವ್ರಿಗೆ ಬರೋದು ಕಡಿಮೆ ರೀ ಮೇಡಮ್.
1: ನೀವು ಪರಿಸರದ ಜೊತೆಗೆ ಇರ್ತಿರಲ್ಲ ಹಾಗಾಗಿ.
2: ಹಾ, ಊರಾಗ ಶೀಟಾಗ ಏನ್ ಇರ್ತದಲ್ರಿ ಮೇಡಮ್, ಅಲ್ಲಿ ಎಲ್ಲ ಗಲೀಜೇ ಇರ್ತದ್ರಿ. ಅದಕ್ ಶುದ್ಧ ಗಾಳಿ ಬರಲ್ರಿ, ಅದಕ್ಕೇನಾದ ಯಾವಾದೇ ಶುದ್ಧ ಯಾವಾದ್ರು ವಾಪಸ್ಸಂಗಿಲ್ರಿ. ನಾವು ಪ್ರತಿ ಒಂದು ಇವತ್ತು ತಿನ್ಬೇಕಾದ್ರು ಯಾವಾದ್ರು ಶುದ್ಧ ಆಹಾರನು ವಾಪಸ್ಸಂಗಿಲ್ರಿ.
1: ಓಕೆ ಸರ್, ಧನ್ಯವಾದ ಸರ್, ಕರೆ ಮಾಡಿ ಸಾಕಷ್ಟು ವಿಚಾರ.
2: ಧನ್ಯವಾದ, ನಮಸ್ತೆ ರೀ ಮೇಡಮ್.
1: ನಮಸ್ತೆ ಸರ್. ನವಾಸ್ ಸರ್ ಅವರು ಬಿಜಾಪುರದಿಂದ ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
3: ನಮಸ್ತೆ
1: ಸರ್. ನಮಸ್ತೆ ಸೋಮಶೇಖರ್ ಸರ್. ಸರ್, ಇವತ್ತು ಶುದ್ಧ ಗಾಳಿ ಬಗ್ಗೆ ಮಾತಾಡ್ತಾ ಇದ್ವಿ.
3: ನಿಜ ಮೇಡಮ್, ನಮ್ಗೆ ಗೊತ್ತಿಲ್ಲದೆ ಇರತಕ್ಕಂತ ಅನೇಕ ಸಂಗತಿಗಳು ನೋಡಿ ಮೇಡಮ್. ಗಾಳಿ ನಾವು ನಮ್ಗೆ ಆ ಗಾಳಿಯ ಬೆಲೆ ಎಲ್ಲಿ ಯಾರು ತಿಳ್ಕೊಂಡಿದ್ದಾರೆ ಮೇಡಮ್? ಗಾಳಿಯ ಬೆಲೆ
1: ಹೌದು ಸರ್, ಶುದ್ಧ ವ್ಯಾಲ್ಯೂ ಗೊತ್ತಾಗದೆ.
3: ಖಂಡಿತ ಮೇಡಮ್, ನಾನು ಯಾಕೆಂದ್ರೆ ಈಗ ನಮ್ಮ ಫಾದರ್ಗೆ ಒಂದ್ ಸ್ವಲ್ಪ ಈಗ ಒಂದೊಂದೂವರೆ ತಿಂಗಳಿಂದ ಒಂದ್ ಸ್ವಲ್ಪ ಆರೋಗ್ಯ ವ್ಯತ್ಯಯ ಆಯ್ತು ಮೇಡಮ್. ಅವ್ರಿಗೆ ಆಕ್ಸಿಜನ್ ಅದೇ ಅದನ್ನ ಮೆಷಿನ್ ಮೇಡಮ್, ಆಕ್ಸಿಜನ್ ಕಾನ್ಸಂಟ್ರೇಟರ್ ಅಂತ ಅದು ನೋಡಿ. ಅವ್ರು ಏನ್ ಚಾರ್ಜ್ ಮಾಡ್ತಾರೆ, ಒಂದ್ ಗಂಟೆಗೆ 200-250 ರೂಪಾಯಿ ಚಾರ್ಜ್ ಮಾಡ್ತಾರೆ
1: ಒಂದ್ ಗಂಟೆಗೆ ಗಾಳಿಗೆ.
3: ಒಂದ್ ಗಂಟೆಗೆ ಅಲ್ಲಿ ಒಂದ್ ದಿವಸಕ್ಕೆ ಹೆಚ್ಚು ಕಡಿಮೆ 5,000 ರೂಪಾಯಿ ಆಗುತ್ತೆ.
1: 5,000 ರೂಪಾಯಿ ಆಗುತ್ತೆ
3: ನೋಡಿ ಮೇಡಮ್ ಗಾಳಿಯ ಬೆಲೆ. ಒಂದ್ ದಿವಸಕ್ಕೆ ಅಷ್ಟೇ ಆದ್ರೆ ತಿಂಗಳಿಗೆ ಏನಾಯ್ತು, ಎಲ್ಲಿ ಹೋಗುತ್ತೆ ಅದು ಅಂದ್ರೆ ಇಡೀ ಪ್ರಪಂಚವನ್ನ ಗಾಳಿ ಎಲ್ಲರಿಗೂ ಕೂಡ ಸಮನಾಗಿ
1: ಫ್ರೀಯಾಗಿ
3: ಕೊಡ್ತಾ ಇದೆ ಅಂದಾಗ ನಾವು ಅದನ್ನ ಹೇಗೆ ಬಳಸ್ಕೊಳ್ಬೇಕು ಉಳಿಸ್ಕೊಳ್ಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಅದು ಅರಿವು ಮೂಡ್ಬೇಕಾಗುತ್ತೆ.
1: ಅಂದ್ರೆ ಯಾವುದೇ ವಸ್ತು ಆದ್ರೂ ಕೂಡ ಅದ್ರ ವ್ಯಾಲ್ಯೂ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಹೇಗ್ ಬೇಕಾಗಿ ಬಳಸ್ತೀವಿ ಅಂತ.
3: ಖಂಡಿತ ಖಂಡಿತ ಮೇಡಮ್, ನಿಜ ಬಹಳ ನಿಜ. ನಮ್ಮ ಸ್ನೇಹಿತರು ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ರೆ ಒಂದೊಂದು ವಿಷಯ ಕೂಡ ಒಬ್ಬೊಬ್ಬರಲ್ಲಿ ಅದನ್ನ ನಾವು ಸ್ವಲ್ಪ ಗಮನಿಸ್ಬೇಕಾಗುತ್ತೆ ಮೇಡಮ್. ಈಗ ನೋಡಿ, ಈಗ ಕೆಲವರು ಸುಮ್ಮನೆ ಎಲ್ಲ ಕಿಡಿ ಎಲ್ಲ ಇರುತ್ತೆ ಅದನ್ನ ಬಂದ್ ಮಾಡ್ಕೊಂಡು ಫ್ಯಾನ್ ಹಾಕೊಂಡು ಮಲಗ್ತಾರೆ.
1: ಫ್ಯಾನ್ ಹಾಕೊಂಡು ಮಲಗ್ತಾರೆ, ಹೌದು ಲೈಟ್.
3: ಅದು ಅಷ್ಟು ಒಳ್ಳೇದಲ್ಲ ಮೇಡಮ್. ನಿಜ ಕಿಡಿಗೆ ಎಲ್ಲ ತೆಗೆದ್ಬಿಟ್ಟು ನೀವು ಸೊಳ್ಳೆ ಪರದೆ ಒಳಗಡೆ ಮಲಗಿದ್ರೆ ಸೊಳ್ಳೆಯಿಂದನು ತೊಂದರೆ ಇಲ್ಲ, ಮತ್ತೆ ಗಾಳಿ ಬರ್ತದೆ ನಮ್ಗೆ,
1: ಕಿಟಕಿಯಿಂದ ಶಬ್ದ ಗಾಳಿ ಬರುತ್ತೆ. ಹೌದು
3: ಬರುತ್ತೆ, ಅದು ಮಾಡ್ಬೋದು. ಆಮೇಲೆ ನಿಜ ಮೇಡಮ್, ನಾವು ಹಳ್ಳಿಯಲ್ಲಿರೋದ್ರಿಂದ ನಮ್ಗೆ ಅದೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಮೇಡಮ್. ಅಕ್ಕಪಕ್ಕ ಎಲ್ಲ ಮರ ಗಿಡಗಳು ಇರ್ತವೆ, ಒಳ್ಳೆ ತಂಪಾದ ಗಾಳಿ ಬರುತ್ತೆ. ನಾವು ಸಂಜೆ ಸಮಯದಲ್ಲಿ ಆಚೆ ಕೂತ್ಕೋಬಹುದು ಮೇಡಮ್, ಗಂಟೆ ಗಟ್ಟಲೆ
1: ಹೊರಗಡೆ ಕೂತ್ಕೋಬಹುದು.
3: ಆಮೇಲೆ ಮಧ್ಯಾಹ್ನ ಎಲ್ಲ ತೋಟಕ್ಕೆ ಹೋದ್ರೆ ಮೇಡಮ್, ಬಾಳ ಬೇವಿನ ಮರ ಮತ್ತೆ ಹೊಂಗೆ ಮರ ಬಾಳ ತಂಪು
1: ತಂಪು ಅಂತ
3: ತಂಪಾಗಿರುತ್ತೆ, ಮತ್ತೆ ಅಂತ ಗಾಳಿನೂ ಅದು ಕೊಡುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಈಗ ಎಲ್ಲರೂ ಕೂಡ ಅದೇ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅಂತಾರಲ್ಲ, ಹಾಗಾಗಿ ಅಕ್ಕಪಕ್ಕ ಇರ್ತಕ್ಕಂಥವ್ರೆಲ್ಲರೂ ಸ್ವಚ್ಛವಾಗಿ ಒಂದ್ ಸ್ವಲ್ಪ ಪರಿಸರವನ್ನ ಇಟ್ಕೊಂಡು ಹೋದ್ರೆ ಒಳ್ಳೆ ಗಾಳಿ ಬರುತ್ತೆ. ನೋಡಿ, ನಾವು ಒಂದು ನಿಮಿಷಕ್ಕೆ ಮೇಡಮ್, ಒಂದು ಆರೋಗ್ಯವಂತ ಮನುಷ್ಯ 15-20 ಸಾರಿ ಅದು ಉಚ್ಛ್ವಾಸ ನಿಶ್ವಾಸ ಮಾಡ್ತಾನೆ, ಉಸಿರಾಟ
1: ಉಸಿರಾಟ ತಗೊಳ್ಳೋದು ಬಿಡೋದು,
3: ಅದು ಆರೋಗ್ಯವಂತ ಲಕ್ಷಣ. ಸ್ವಲ್ಪ ಹೆಚ್ಚಾದ್ರೂ ಕಷ್ಟ, ಕಡಿಮೆ ಆದ್ರೂ ಕಷ್ಟ. ಹಾಗಾಗಿ ಗಾಳಿಯ ಒಂದು ಏನೋ ಒಂದು ಪ್ರಮಾಣ ಇದೆ, ಸರಿಯಾದ ರೀತಿಲಿ ಶುದ್ಧ ಗಾಳಿ ಇದ್ರೆ ಅವನು 15-17 ಉಸಿರಾಡ್ತಾನೆ, ತುಂಬಾ ಆರೋಗ್ಯಕರವಾಗಿರುತ್ತೆ ಅಂತ
1: ಹೇಳ್ಬೋದು.
3: ಇಲ್ಲ ಅಂದ್ರೆ ಸಮಸ್ಯೆಗಳು ಶುರುವಾಗುತ್ತೆ,
1: ಉಸಿರಾಟದಿಂದ ಸಮಸ್ಯೆಗಳು ಬರುತ್ತೆ.
3: ಖಂಡಿತ ಮೇಡಮ್, ಕೆಲವು ಸಂಗತಿಗಳು ನಮಗೆ ಗೊತ್ತಿರೋದೇ ಇಲ್ಲ, ಸುಮ್ನೆ ಏನೋ ಹೋಗ್ತಾ ಇರ್ತೀವಿ. ನೋಡಿ, ಈಗ ಆಹಾರ ಇಲ್ಲದೆ ಒಂದು ಎಷ್ಟೋ ಈಗ ನಾವು ನೋಡಿದ್ವಿ ನೇಪಾಳಲ್ಲೆಲ್ಲ 8-9 ಆದ್ಮೇಲೆ ಕೆಲವರನ್ನ ಎತ್ತಿದ್ದಾರೆ ಜೀವಂತವಾಗಿ. ಆದ್ರೆ ಗಾಳಿ ಇಲ್ದಲೇ ಎಲ್ಲಿ ಇರಕ್ಕ, ಗಾಳಿ ಇಲ್ದಲೇ ಒಂದ್ ನಿಮಿಷನೂ ಕಷ್ಟ ಆಗೋಗ್ಬಿಡುತ್ತೆ,
1: ಇರ್ಲಿಕ್ಕೆ ಸಾಧ್ಯ ಇಲ್ಲ.
3: ನೀರು ಆಹಾರ ಇಲ್ಲ ಸ್ವಲ್ಪ ಏನೋ ಕಾಲ ಕಳಿಬಹುದು. ಹಾಗಾಗಿ ಗಾಳಿ ಬಹಳ ಮುಖ್ಯವಾದಂತ ಅಂಶ ಆಗಿರೋದ್ರಿಂದ ಈ ಗಾಳಿಯ ಬಗ್ಗೆ ಪ್ರತಿಯೊಬ್ಬರು ಕೂಡ ಅವೇರ್ನೆಸ್ ಮೂಡಿಸ್ಕೊಂಡು ಅಕ್ಕಪಕ್ಕ ಎಲ್ಲ ಒಂದ್ ಸ್ವಲ್ಪ ಶುದ್ಧವಾಗಿ ಇಟ್ಕೊಂಡ್ರೆ ಆರೋಗ್ಯನು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಹಸನ ಆಗುತ್ತೆ.
1: ಹಸನ ಆಗುತ್ತೆ ಖಂಡಿತ. ಹೌದು ಸರ್, ಧನ್ಯವಾದ ಸರ್, ಒಳ್ಳೆ ವಿಚಾರವನ್ನ ತಿಳಿಸಿದ್ರು.
3: ಧನ್ಯವಾದ ತಮಗೂ ಕೂಡ.
1: ಸೋಮಶೇಖರ್ ಸರ್ ಅವ್ರು ಹಾಸನದಿಂದ ಕರೆ ಮಾಡಿದ್ರು. ಅವ್ರು ಕೂಡ ಹೇಳ್ತಿದ್ರು ಅಂದ್ರೆ, ಮನೆ ಸುತ್ತಮುತ್ತನೆ ಒಂದು ಶುದ್ಧವಾಗಿಟ್ಕೊಳ್ಳೋದಿರ್ಬೋದು, ಕಿಟಕಿ ಇದ್ರೂ ಕೂಡ ನಾವು ಕಿಟಕಿನ ಒಂದ್ಸರಿ ಕ್ಲೋಸ್ ಮಾಡಿ ಇಟ್ಟಿರ್ತೀವಿ, ಈ ಥರ ಕಿಟಕಿಯನ್ನು ತೆಗೆಯೋದು, ಈ ರೀತಿಯ ಒಂದು ಸಣ್ಣ ಪುಟ್ಟ ಬದಲಾವಣೆ ಕೂಡ ನಾವು ಶುದ್ಧ ಗಾಳಿಯನ್ನು ಪಡೆಯೋದಕ್ಕೆ ಅಥವಾ ಇರುವಂತಹ ಗಾಳಿಯನ್ನೇ ಚೆನ್ನಾಗಿಟ್ಕೊಳ್ಳೋದಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ, ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ ಜೆ ಎಸ್ ಲೈವ್ ಕಾರ್ಯಕ್ರಮ, ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ, ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್, 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
5: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮತ್ತೊಮ್ಮೆ ಕಾಫಿ ವಿತ್ ಆರ್ ಜೆ ಎಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು 7 ಸೆಪ್ಟೆಂಬರ್, ಇವತ್ತು ಸ್ವಚ್ಛ ಗಾಳಿಯ ದಿನ ಇರೋದ್ರಿಂದ ಸ್ವಚ್ಛ ಗಾಳಿ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಎಷ್ಟು ಮುಖ್ಯ ಆಗುತ್ತೆ, ಹಾಗೆ ಈ ಸ್ವಚ್ಛ ಗಾಳಿಯನ್ನು ಕಾಪಾಡ್ಕೋಬೇಕು ಅಂತ ಹೇಳಿದ್ರೆ ನಾವೆಲ್ಲ ಏನೆಲ್ಲ ಮಾಡ್ಬೋದು ಅನ್ನೋ ವಿಚಾರವಾಗಿ ಎಲ್ಲರೂ ಕೂಡ ಮಾತಾಡ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
8: ನಮಸ್ತೆ ಮೇಡಮ್.
1: ನಮಸ್ತೆ ಪ್ರೇಮ ಅವರು, ಹೇಗಿದ್ದೀರಾ?
8: ಚೆನ್ನಾಗಿದ್ದೀನಿ ಮೇಡಮ್.
1: ಊಟ ಆಯ್ತಾ?
8: ಊಟ ಆಯ್ತು ಮೇಡಮ್. ಕಾಫಿ ಆಗ್ಬೇಕಿಲ್ಲ.
1: ಕಾಫಿ ಆಗ್ಬೇಕಾ? ಇವತ್ತು ಸ್ವಚ್ಛ ಗಾಳಿ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ.
8: ಹೌದು ಮೇಡಮ್, ಸ್ವಚ್ಛ ಗಾಳಿ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ತಿದಾರೆ. ಅದೇ ಸ್ವಚ್ಛ ಗಾಳಿ ಬೇಕು ಅಂದ್ರೆ ನಾವು ಏನಾದ್ರು ಒಂದು ಕೊಟ್ಟು ನಾವು ಒಂದು ಪಡಿಬೇಕಾಗುತ್ತೆ ಮೇಡಮ್. ಯಾಕೆಂದ್ರೆ ನಾವು ಸ್ವಚ್ಛ ಗಾಳಿ ಬೇಕು ಅಂತ ಹೇಳಿದ್ರೆ ಅದು ಸಿಗಲ್ಲ. ಯಾಕೆಂದ್ರೆ ಪರಿಸರ ಕೊಡ್ಬೇಕಾದ್ರೆ ಹಸಿರೆಲ್ಲ ಗಿಡಗಳೆಲ್ಲ ನಮ್ಮ ಆಮ್ಲಜನಕವನ್ನು ನಾವು ತಗತ್ವೆ. ನನ್ನ ಇಂಗಾಲ ಡೈಆಕ್ಸೈಡ್ ನಾವು ತಗೊಂಡು ನಮ್ದ ಆಮ್ಲಜನಕ ನಮಗೆ ಕೊಡ್ಬೇಕು ಮೇಡಮ್. ಕೊಡೋದು ತಗೊಳ್ಳೋದು ಅಂತ ಇದೆ, ಆದ್ರೆ ನಾವೇನು ಕೊಡ್ತಿಲ್ಲ.
1: ನಾವು ತಗೊಳ್ಳೋದು ಮಾತ್ರ ಮಾಡ್ತಿದೀವಿ,
8: ತಗೊಳ್ಳೋದು ಮಾತ್ರ ಮಾಡ್ತೀವಿ. ನಿಮಗೆ ಸ್ವಚ್ಛ ಗಾಳಿ ಬೇಕು ಅಂತೀವಿ. ಹಾಗಾಗಿ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಮೇಡಮ್. ಯಾಕೆಂದ್ರೆ ನಮ್ಗೆ ಒಂದ್ ಒಳ್ಳೇದ್ ಬೇಕು ಅಂದ್ರೆ ನಾವು ಒಂದ್ ಒಳ್ಳೇದ್ ಮಾಡ್ಲೇಬೇಕಾಗುತ್ತೆ. ಯಾಕೆಂದ್ರೆ ನಾವು ಗಿಡ ಮರ ಯಾರು ಬೆಳ್ಸಕ್ ಇಷ್ಟ ಪಡ್ತಿಲ್ಲ. ಈಗ ಮನೆ ಪಕ್ಕ ಒಂದು ಚಿಕ್ಕ ಪಾಟ್ ಅಲ್ಲಿ ಬೆಳಕಬೇಕು ಅನ್ನೋದು ಯಾರಿಗೂ ಇಲ್ಲ ಮೇಡಮ್. ಈ ಸರಿ ಅಂತೂ ಇನ್ನೂ ಕಷ್ಟ ಮೇಡಮ್, ತುಂಬಾ ಬಿಸಿಲು ಈ ಟೈಮಲ್ಲಿ. ಒಂದು ಗಿಡಗಳಿಲ್ಲ, ಇದ್ದಿದ್ ಗಿಡಗಳೆಲ್ಲ ಒಣಗೋಗ್ತಿದೆ ಮೇಡಮ್. ಕುಡಿಯೋ ನೀರಿಗೂ ಕಷ್ಟ ಆಗ್ತಿದೆ, ಎಲ್ಲ ಬೋರ್ ಹೋಗ್ತಿದೆ. ಹಾಗಾಗಿ ಇನ್ ಮುಂದೆ ಸ್ವಚ್ಛ ಗಾಳಿ ನಾವು ಬೇಕು ಅಂತ ಕೇಳ್ಕೊಳ್ಳದೆ ದೊಡ್ಡ ಕಷ್ಟ ಅಂತ ಅನ್ಸುತ್ತೆ ಮೇಡಮ್. ಪರಿಸ್ಥಿತಿ ನೋಡಿದ್ರೆ ಈ ವರ್ಷ
1: ದುಡ್ಡು ಕೊಟ್ಟು ಪಡೆಯುವಂತ ಕಾಲ ಬರುತ್ತೆ ಅಂತ ಹೇಳ್ತಿದ್ರು.
8: ಬರುತ್ತೆ ಮೇಡಮ್, ಎಲ್ಲಾದನ್ನು ದುಡ್ಡು ಕೊಟ್ಟು ತಗೋತಿದ್ದು. ಆದ್ರೆ ಇನ್ನ ಮುಂದೆ ಕಷ್ಟ ಮೇಡಮ್. ನಮ್ಗೆ ಈಗ ಆಮ್ಲಜನಕ ಸಿಗ್ಬೇಕು, ನಮ್ ಗಿಡಗಳು ಇರ್ಲೇಬೇಕಲ್ವ ಮೇಡಮ್. ಸ್ವಲ್ಪ ಗಿಡಗಳು ಅದಿದ್ದೆ ತಾನೆ ನಮ್ಗೆ ಸಿಗದದು
1: ಸಿಗದು.
8: ಈಗ ನಮ್ಗೆ ಅದೇ ಇಲ್ಲ, ನಮ್ಗೆ ಅವೇ ಒಣಗೋಗ್ತಿದ್ದೇವೆ, ಸಿಕ್ತಿಲ್ಲ, ನಮ್ಮ ಅಕ್ಕಪಕ್ಕ ಏನು ಇಲ್ಲ ಅಂತ ಅಂದಾಗ ನಮ್ಗೆ ಸ್ವಚ್ಛ ಗಾಳಿ ಎಲ್ಲಿಂದ
1: ಬರ್ಬೇಕು.
8: ಹೀಗಾಗಿ ತುಂಬಾ ಕಷ್ಟ ಮೇಡಮ್. ಎಲ್ಲರೂ ಅದ್ರ ಬಗ್ಗೆನೇ ಹೇಳ್ತಿದ್ದಾರೆ. ನಾನು ಅದನ್ನೇ ಇಲ್ಲಿ ಯೋಚನೆ ಮಾಡ್ತಿದ್ದೆ. ನಮ್ ಗಿಡಗಳನ್ನು ಹಾಕಿದೆ ಮೇಡಮ್, ಅವು ನೀರಿಲ್ಲ ಎಲ್ಲ ಒಣಗೋಗ್ತಿದ್ದಾವೆ, ನಮ್ಗೆ ಏನ್ ಸಿಗುತ್ತೆ ಸ್ವಚ್ಛ ಗಾಳಿ ಅಂತ
1: ಯೋಚನೆ. ನೀರ್ ಹಾಕಿ ಬೆಳೆಸ್ಕೋಬೇಕು ಅಂತ ನೀವ್ ಹೇಳೋದು.
8: ಹೌದೌದು ಮೇಡಮ್. ಹೌದೌದು, ಅದಿದ್ರು ಮಾತ್ರ ನಮ್ಗೆ ಈಗ ನಮ್ಮದು ಇಂಗಾಲ ಸೌತ್ ಅಲ್ಲ, ನಮ್ಗೆ ಆಮ್ಲಜನಕ ಕೊಡ್ಬೇಕು ಅಂದ್ರೆ ಗಿಡಗಳು ಇರ್ಲೇಬೇಕಲ್ವಾ ಮೇಡಮ್.
1: ಮರಗಳು ಇದ್ದಾಗ ಮಾತ್ರ ನಾವು ಶುದ್ಧ ಗಾಳಿನೇ ಮಾಡ್ಬೇಕು
8: ಮಾಡ್ಬೋದು. ಇಲ್ಲ ನಮಗೆ ಸುಮ್ನೆ ಶುದ್ಧ ಗಾಳಿ ಬೇಕು ಅಂದ್ರೆ ಎಲ್ಲಿಂದ ಬರಕ್ ಸಾಧ್ಯ ಮೇಡಮ್? ಅದು
1: ಬರೀ ಬಾಯಿ ಮಾತಾಗ್ಬಾರ್ದು, ಜಾರಿ ಬರ್ಬೇಕು ಅಂತ ನೀವ್ ಹೇಳದ.
8: ಹೌದು ಹೌದು ಮೇಡಮ್. ಹಾಗಾಗಿ ಈ ಸಲ ಇನ್ನೂ ಅದ್ ಕಷ್ಟ ಅಂತ ಅನ್ಸುತ್ತೆ ಮೇಡಮ್, ಪರಿಸ್ಥಿತಿ ನೋಡ್ತಿದ್ರೆ.
1: ಹೌದು,
8: ಮಳೆನೆ ಇಲ್ಲ ಮೇಡಮ್. ಹಾಗಾಗಿ ಎಷ್ಟು ಉರಿ ಬಿಸಿಲು ಅಂದ್ರೆ ಮೇಡಮ್, ಈಗ ಹಾಸನ
1: ಈಗನೇ ಬಿಸಿಲು ಶುರು ಆಗಿದೆ, ಇನ್ನು ಮಳೆಗಾಲನೇ ಮುಗ್ದಿಲ್ಲ. ಆಗ್ಲೇನೆ ಎಷ್ಟು
8: ಮುಗ್ದಿಲ್ಲ ಅಷ್ಟು ಬಿಸಿಲು ಮೇಡಮ್. ಈಗ್ಲೇ ಇನ್ನೇನ್ ಆಗ್ಬೋದು ಮೇಡಮ್, ಮುಂದೆ ನಮ್ಗೆ ಎಲ್ಲಿ ಗಿಡಗಳು ಉಳಿತವೆ ಮೇಡಮ್? ಅದು ಅದ್ರ ಬಗ್ಗೆ ನಿಜವಾಗ್ಲೂ ಬೇಜಾರಾಗ್ತಿದೆ ಮೇಡಮ್.
1: ಬೇಜಾರಾಗುತ್ತೆ. ಓಕೆ ಪ್ರೇಮ ಅವರೇ, ಕರೆ ಮಾಡಿದ್ರಿ, ಧನ್ಯವಾದ. ಧನ್ಯವಾದ.
8: ಧನ್ಯವಾದ ಮೇಡಮ್.
1: ಆಲೂರಿನಿಂದ ಪ್ರೇಮ ಅವ್ರು ಕರೆ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು ಅಂದ್ರೆ ಇರುವ ಗಿಡವನ್ನೆಲ್ಲ ನಾವು ಹಾಳು ಮಾಡ್ಕೊಂಡ್ರೆ ಗಿಡಗಳೇ ಇಲ್ದಂಗ ಆಗ್ಬಿಡುತ್ತೆ ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಹಲೋ, ಕರೆ ಕಟ್ ಆಯ್ತು. ಅಂದ್ರೆ ಶುದ್ಧ ಗಾಳಿ ಅಂತ ಹೇಳಿದ್ರೆ ನಾವು ಈಗ ಪ್ಲಾಸ್ಟಿಕ್ ಅನ್ನ ಪರಿಸರದ ಈಗ ತುಂಬಾ ಎಲ್ಲರ ಮನೆಯಲ್ಲೂ ಕೂಡ ಪ್ಲಾಸ್ಟಿಕ್ ಅನ್ನ ಒಂದಲ್ಲ ಒಂದು ಬಳಸ್ತಾನೆ ಇರ್ತೀವಿ. ಈ ರೀತಿ ಪ್ಲಾಸ್ಟಿಕ್ ಜಾಸ್ತಿ ಆದಾಗ ನಾವೇನ್ ಮಾಡ್ತೀವಿ, ಇನ್ನೇನು ಆಚೆಚೆ ಎಸೆಯೋದು ಅಂತೇಳಿ ಅದನ್ನ ಸುಡ್ತೀವಿ. ಆ ರೀತಿ ಸುಡಬಾರ್ದು. ಈ ರೀತಿ ಸುಡೋದ್ರಿಂದ ಕೂಡ ಪರಿಸರಕ್ಕೆ ಎಷ್ಟೊಂದು ಹಾನಿ ಅಂತ ಹೇಳುವಂತ ಒಂದು ಸಣ್ಣ ಸಣ್ಣ ವಿಚಾರಗಳನ್ನು ನಾವು ತಿಳ್ಕೊಂಡ್ರೆ ಬಹುಶಃ ಈ ತರ ಚಿಕ್ಕ ಚಿಕ್ಕ ಕಾರಣಗಳನ್ನು ನಾವು ತಿಳ್ಕೊಂಡು ಅದಕ್ಕೆ ಪರಿಹಾರವನ್ನು ಕಂಡಿದ್ರೆ ಶುದ್ಧ ಗಾಳಿಯನ್ನು ಪಡೆಯೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಹಲೋ
9: ಹಲೋ
1: ಸರ್, ನಮಸ್ತೆ ಚಿಕ್ಕಪ್ಪ ಸರ್.
9: ಹಲೋ ಮೇಡಮ್ ಅವರೇ, ನಮಸ್ಕಾರ.
1: ನಮಸ್ತೆ ಸರ್,
9: ಹೇಗಿದ್ದೀರಾ ಮೇಡಮ್ ಅವರೇ?
1: ನಾನು ಚೆನ್ನಾಗಿದ್ದೀನಿ ಸರ್, ಸೂಪರ್. ನೀವು?
9: ತುಂಬಾ ಹೊತ್ತಿನಿಂದ ಟ್ರೈ ಮಾಡ್ತಾನೆ ಇದ್ದೆ, ಕರೆ ಸಿಗ್ಲಿ, ನೋಡೋಣ ಯಾವಾಗ ಸಿಗುತ್ತಾ ಅಂತ ಹೇಳಿ ಟ್ರೈ ಮಾಡ್ತಾನೆ, ನಮ್ಮ ಕೆಲಸವನ್ನು ಮಾಡ್ತಾ ಇದ್ದೆ.
1: ಸತತ ಪ್ರಯತ್ನದ ನಂತರ ಸಿಕ್ಕಿದೆ ನೋಡಿ ಸರ್.
9: ಯಾವುದೇ ಒಂದಕ್ಕಾಗ್ಲಿ ಪ್ರಯತ್ನ ಮಾಡ್ಲೇಬೇಕಲ್ಲ, ಮರಳಿ ಯತ್ನವ ಮಾಡು ಅಂತ ಹೇಳಿ
1: ನೋಡಿ ಸರ್. ಸರ್, ಇವತ್ತು ಶುದ್ಧ ಗಾಳಿ ದಿನದ ಬಗ್ಗೆ ಮಾತಾಡ್ತಿದ್ವಿ.
9: ಹೌದಾ ಮೇಡಮ್ ಅವರೇ, ಶುದ್ಧ ಗಾಳಿ ಪ್ರತಿಯೊಬ್ಬರಿಗೂ ಬೇಕು. ಆ ಗಾಳಿಯನ್ನು ಉಳಿಸ್ಕೊಳ್ಳೋದು ನಮ್ಮ ಹತ್ರನೇ ಇರುತ್ತೆ,
1: ನಮ್ಮ ಕೈಯಲ್ಲಿದೆ.
9: ಈಗ ಅದು ಯಾರ ಕೈಯಲ್ಲೂ ಇರೋದಿಲ್ಲ. ಗಾಳಿ ಇಲ್ಲ ಅಂತಂದ್ರೆ ಇವತ್ ನಾವು ಬದುಕೋದೇ ಕಷ್ಟ ಇದೆ ಮೇಡಮ್ ಅವರೇ. ಯಾಕಂದ್ರೆ ಒಂದು ಒಳ್ಳೆ ಗಾಳಿ ಸಿಗಬೇಕು ಅಂದ್ರೆ ನಾವು ಮುಖ್ಯವಾಗಿ ನಾವು ಗಿಡ ಮರಗಳನ್ನ ಸಾಕ್ಬೇಕಾಗತ್ತೆ. ಅದು ಮೇನ್ ಪಾಯಿಂಟ್. ನಾವು ಬರೇ ಗಿಡಗಳನ್ನ ಹಾಕಿದ್ರೆ ಮಾತ್ರ ಸಾಕಾಗೋದಿಲ್ಲ ಮೇಡಮ್ ಅವರೇ, ಅದನ್ನ ನೀರ್ ಹಾಕಿ ಅದ ಸ್ವಲ್ಪ ದೊಡ್ಡದಾಗ ತನಕನು ನಾವು ಸಾಕ್ಬೇಕಾಗತ್ತೆ. ನಾವು ಮಕ್ಕಳಿಗೆ ಹೇಗೆ ನಾವು ಲಾಲನೆ ಪಾಲನೆ ಮಾಡಿ ಅವಕ್ಕೆ ನಾವು ಮಕ್ಕಳನ್ನ ಹೇಗ್ ಸಾಕ್ತೇವೋ ಅದೇ ತರನೇ ಗಿಡಗಳು ಹಾಕಿದವೆ ಅಂತ ನಾವು ಅನ್ಕಂದ್ರೆ ಅಷ್ಟು ಸಾಕಾಗೋದಿಲ್ಲ. ಅವಕ್ಕೆ ನೀರ್ ಹಾಕಿ ಸ್ವಲ್ಪ ದೊಡ್ಡವಾಗತ್ತ ತನಕನ ನಾವು ಅವುಗಳ ಕಡೆಗೆ ಒಂದ್ ಸ್ವಲ್ಪ ನಿಗಾ ಇಡ್ಬೇಕು. ಇವತ್ತು ನಾವು ಗಿಡ ಮರಗಳನ್ನ ಚೆನ್ನಾಗಿ ಬೆಳೆಸ್ಕೊಂಡ್ರೆ ಅದ ಬರ್ತಕ್ಕಂತ ಗಾಳಿಯಿಂದ ನಾವು ಇವತ್ತು ಉಸಿರಾಡಬೇಕ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಮುಂದೊಂದ್ ದಿನ ನಾವು ನಮ್ಮ ಬೆನ್ನಿಗೆ ನಾವು ಆಕ್ಸಿಜನ್ ಕಟ್ಕೊಂಡು ಓಡಾಡೋ ಅಂತ ಕಾಲ ಬರ್ಬೋದಾ ಏನೋ ಗೊತ್ತಿಲ್ಲ.
1: ಖಂಡಿತ ಹೌದು ಸರ್, ನಾವು ಈ ರೀತಿ ಕಾಡನ್ನೆಲ್ಲ ನಾಶ ಮಾಡ್ತಾ ಇದ್ರೆ ಮುಂದೊಂದು ಬರ್ಲು ಬರುದು.
9: ಬಂದ್ರು ಬರ್ಬೋದು, ಹೇಳಕ್ ಆಗೋದಿಲ್ಲ. ಯಾಕೆಂದ್ರೆ ಈಗ ಈಗ ನೋಡ್ರಿ ಇಂತ ಮಳೆಗಾಲದಲ್ಲೇ

0: ಇಲ್ಲ ಅಂತ ಅನ್ನೋ ಆಗಿದೆ ಈಗ ಆಲ್ರೆಡಿ. ಇನ್ನು ಮುಂದೆ ಹೇಗೆ ಅಂತ ನಾವು ಸ್ವಲ್ಪ ಯೋಚನೆ ಮಾಡ್ಲೇಬೇಕಾಗಿದೆ. ತುಂಬಾ ಮಳೆ ಕೈ ಕೊಟ್ಟಿದೆ, ಮಳೆ ಕೈ ಕೊಡಕ್ ನಾವೇ ಕಾರಣ, ಅದಕ್ಕೇನ್ ಬೇರೆ ಏನು ಇಲ್ಲ. ನಾವು ಇರೋ ಗಿಡ ಮರಗಳನ್ನೆಲ್ಲ ಕಡಿದು ಎಲ್ಲ ಮತ್ತೆ ಕಾಡಿಗೆ ಬೆಂಕಿ ಹಚ್ಚೋದ, ಈ ಪ್ಲಾಸ್ಟಿಕ್ ಅನ್ನ ಸುಡೋದು, ಟೈರ್ ಸುಡೋದು, ಆಮೇಲೆ ಈ ಸಿಮೆಂಟ್ ರೋಡ್ ಮಾಡೋದು, ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಗಿಡ ಮರಗಳು ಬೆಳ್ಸಕ್ ಆಗ್ತಾ ಇಲ್ಲ. ಇರೋ ಮರಗಳನ್ನು ಕಡಿಯೋದು ಹೊರತು ಗಿಡ ಮರಗಳನ್ನ ಬೆಳೆಸ್ತಾ ಇಲ್ಲ, ಹಾಗಾಗಿ ಮಳೆ ಬರ್ತಾ ಇಲ್ಲ.
1: ಕಾಂಕ್ರೀಟ್ ನಾಡ್ ಮಾಡ್ತಾ ಇದೀವಲ್ಲ,
0: ನಮ್ಮಿಂದ ನಾವೇ ಹಾಳು ಮಾಡ್ತಾ ಇದೀವಿ ನೋಡ್ರಿ. ನಾವ್ ಈಗ ಎಲ್ಬೇಟಲ್ಲೇನೆ ಪ್ಲಾಸ್ಟಿಕ್ ಎಲ್ಲ ಸುಡ್ತಾ ಇರೋದು, ಅದು ನಮಗೆ ಗಾಳಿ ಮೂಲಕ ಬಂದು ಗಾಳಿಯನ್ನ ಹಾಳು ಮಾಡುತ್ತೆ, ವಿಷಕಾರಿಯಾಗಿ ನಮ್ಗೆ ಕೂಡ ಕಾಯಿಲೆ ತರ ಅಂತ ಒಂದ್ ಪ್ರಸಂಗ ಇದೆ. ಆಮೇಲೆ ಈಗ ನೋಡ್ರಿ, ನಾವು ನಮ್ಮ ಮನೆ ಸುತ್ತಮುತ್ತ ಕೂಡ ನಾವು ಸ್ವಚ್ಛವಾಗಿ ಇಟ್ಕೋಬೇಕು. ಈಗ ನೋಡ್ರಿ ಏನಾಗುತ್ತೆ ಅಂದ್ರೆ, ಯಾರೋ ಬರ್ತಾರೆ ಕಸ ತಗೊಂಡ್ ಬರ್ತಾರೆ, ಆ ಕಡೆ ಈ ಕಡೆ ನೋಡ್ತಾರೆ, ಖಾಲಿ ಸೈಟ್ ಬಿಸಾಕ್ ಹೋಗ್ತಾರೆ. ಆತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಒಬ್ರು ಒಗೆದ್ರೆ ಸಾಕು ಅವ್ರು ನೋಡಿ ಇನ್ನೊಬ್ರು ಒಗೆಯೋದು, ಅವ್ರು ನೋಡಿ ಇನ್ನೊಬ್ರು ಒಗೆಯೋದು ಮಾಡ್ಬಿಟ್ರೆ ನಮ್ ಪರಿಸರ ನಾವೇ ಹಾಳು ಮಾಡ್ಕಂದಂಗಾಗುತ್ತೆ.
1: ಈಗ ಪ್ರತಿ ಗ್ರಾಮ ಪಂಚಾಯತಿಯಲ್ಲೂ ಕೂಡ ಗ್ರಾಮ ಪಂಚಾಯತಿಯಿಂದಾನೇ ಬರ್ತಾರೆ ಕಸವನ್ನ ತಗೊಂಡ್ ಹೋಗಕ್ಕೆ.
0: ಪ್ರತಿ ದಿನವೂ ಬರ್ತಾರೆ ಮೇಡಮ್ ಅವರೇ, ಪ್ರತಿ ದಿನವೂ ಬರ್ತಾರೆ, ಒಂದ್ ದಿವಸನು ಬಿಡಲ್ಲ. ಮತ್ತೆ ಅವ್ರು ಸುಮ್ನೆ ಬರೋದಿಲ್ಲ, ಅದಕ್ಕೆ ಹಾಡಕ್ಕೆಂದ್ ಬರ್ತಾರೆ. ಒಳಗಡೆ ಇದ್ರು ಅವ್ರಿಗೆ ಕೇಳಿಸ್ಬೇಕು, ಆತರ ಹಾಡಕ್ಕೆಂದ್ ಬರ್ತಾರೆ. ಅದೆಲ್ಲ ಸ್ವಲ್ಪ ಯೋಚನೆ ಮಾಡ್ಬೇಕು ನಾವು, ಎಲ್ ಬೇಕಲ್ಲ ಬಿಸಾಕಿದ್ರೆ ನಮ್ ಪರಿಸರ ನಾವೇ ಹಾಳು ಮಾಡ್ಕೊಂಡಂಗಾಗುತ್ತೆ. ಅದರಿಂದ ಸೊಳ್ಳೆಗಳು ಉತ್ಪತ್ತಿ ಆಗಿ ನಮಗೆ ಆ ಸೊಳ್ಳೆಗಳು ಕಚ್ಚಿ ಡೆಂಗ್ಯೂ ಮಲೇರಿಯಾದಂತ ಕಾಯಿಲೆಗಳು ಕೂಡ ಬರ್ತವೆ. ಅವೆಲ್ಲ ನಾವೇ ಯೋಚನೆ ಮಾಡ್ಬೇಕು ಮೇಡಮ್ ಅರೇ, ಬೇರೆ ಯಾರು ಹೇಳ್ಕೊಡೋದಲ್ಲ, ನಮ್ಮಷ್ಟಕ್ಕೆ ನಾವೇ ತಿಳ್ಕೊಬೇಕು ಅದನ್ನ.
1: ನಾವು ಯೋಚನೆ ಮಾಡ್ಲೇಬೇಕು,
0: ಯೋಚನೆ ಮಾಡ್ಲೇಬೇಕು. ಯಾರು ಒಬ್ರು ಕಸ ಒಗಿತಾದಾರೆ ಅಂದ್ರೆ ನಾವು ಹೇಳ್ಬೇಕು, ಏನಪ್ಪ ಆತರ ಬಿಸಾಕ್ತದ್ಯಾ, ಹಾಕಬಾರ್ದು ಆತರ. ಪ್ರತಿದಿನ ಕಸದ ಗಾಡಿ ಬರುತ್ತೆ ಮನೆ ಬಾಗಿಲಿಗೆ, ಆ ಕಸದ ಗಾಡಿಗೆ ಕೊಡ್ಬೇಕು ಅಂತ ಹೇಳ್ಬೇಕು ಹೊರತು ನಾವು ಅವನ್ ಒಗ್ದಂತ ನಾವು ಕಸ ಒಗೆಯೋದು, ನಮ್ ಪರಿಸರ ಹಾಳು ಮಾಡ್ಕೊಳೋದು, ಎಲ್ಲ ಗಿಡ ಗಂಟೆಗಳೆಲ್ಲ ಕಡ್ದಾಕೋದು, ಈ ತರ ಮಾಡಬಾರ್ದು. ಇನ್ ಮುಂದಾದ್ರೂ ಸ್ವಲ್ಪ ಅದನ್ನ ಮರ ಗಿಡಗಳನ್ನ ಉಳಿಸ್ಬೇಕು, ಕಾಡು ಉಳಿಸ್ಬೇಕು, ಇವೆಲ್ಲ ಮಾಡಿದಾಗ ಸ್ವಲ್ಪ ಮಳೆ ಬರಕ್ ಸಾಧ್ಯ, ಮತ್ತೆ ಒಳ್ಳೆ ಗಾಳಿ ಸಿಗಾಕು ಸಾಧ್ಯ. ಇಲ್ಲ ಅಂತಂದ್ರೆ ನಮಗೆ ನೋಡ್ರಿ, ಈಗ ಫ್ಯಾನ್ ಗಾಳಿಯಿಂದ ನಮಗೆ ಒಳ್ಳೆ ಗಾಳಿ ಸಿಗಲ್ಲ, ಎಸಿ ಇಂದ ಒಳ್ಳೆ ಗಾಳಿ ಸಿಗಲ್ಲ, ಅವೆರಡಕ್ಕೂ ನಾವು ದುಡ್ಡು ಕೊಟ್ಟೆ ಗಾಳಿ ತಗೋಬೇಕಾಗುತ್ತೆ. ಅದು ಕೂಡ ಹೀಟ್ ಆಗುತ್ತೆ ನೋಡ್ರಿ, ಅದು ಕರೆಂಟ್ ಬಿಲ್ ಕಟ್ಟು ಕೂಡ ಕಟ್ಟಬೇಕಾಗುತ್ತೆ ನಾವು. ಇಲ್ಲಿ ನ್ಯಾಚುರಲ್ ಗಾಳಿ ಇದೆಯಲ್ಲ, ಅದಕ್ಕೆ ಯಾವ ದುಡ್ಡು ಇಲ್ಲ, ಮತ್ತೆ ಆರೋಗ್ಯವಾದಂತ ಗಾಳಿ ಅದು. ಇದನ್ನೆಲ್ಲ ನಾವು ಸ್ವಲ್ಪ ತಲೆ ಒಳಗೆ ಇಟ್ಕೊಂಡು ಇನ್ ಮುಂದಾದ್ರು ಎಲ್ಲಂದ್ರೆ ಅಲ್ಲಿ ಬೆಂಕಿ ಹಚ್ಚೋದು, ಕಸ ಬಿಸಾಕೋದು, ಗಿಡ ಮರಗಳನ್ನ ಕಡಿಯೋದು, ಇವನ್ನೆಲ್ಲ ಒಂದ್ ಸ್ವಲ್ಪ ನಿಲ್ಸಿದ್ರೆ ಇನ್ ಮುಂದಾದ್ರು ಬಹಳ ಕಷ್ಟ ಇದೆ. ಇನ್ ಬಹಳ ಕಷ್ಟ ಅಂದ್ರೆ ತುಂಬಾನೇ ಕಷ್ಟ ಇದೆ ಬರ್ತಾ ಬರ್ತಾ. ಹಂಗಾಗಿ ನಾವ್ ಈಗ್ಲಿಂದಾನೇ ಅಲ್ಪ ಸ್ವಲ್ಪ ಗಿಡ ಮರಗಳನ್ನ ಉಳಿಸ್ಬೇಕು, ಅವನ್ ಕಡಿಬಾರ್ದು. ಈಗ ಹಿಂದೆಲ್ಲ ಮರಗಳು ಕಡ್ದೆ ಮನೆಗಳಿಗೆ ಒಂದು ಬಾಗಿಲಾಗಿರ್ಲಿ ಡೋರ್ ಆಗ್ಲಿ ಮಾಡಿಸ್ತಾ ಇದ್ರು, ಈಗ ತುಂಬಾ ತಂತ್ರಜ್ಞಾನ ಮುಂದುವರೆದಿದೆ, ಬೇರೆ ಬೇರೆ ತರದಿಂದ ಎಲ್ಲವೂ ಬಂದಿದಾವೆ, ಕಿಟಕಿ ಬಾಗಿಲುಗಳು ಪ್ರತಿ ಒಂದು ಬೇರೆ ಬೇರೆ ತರದಿಂದ ಬಂದಿದಾವೆ. ಈಗ ಮರದಿಂದಾನೇ ಮಾಡ್ಬೇಕು ಅಂತ ಏನಿಲ್ಲ. ಹಾಗಾಗಿ ನಾವು ಇನ್ ಮುಂದಾದ್ರು ಸ್ವಲ್ಪ
1: ಇರುವ ಪರಿಸರವನ್ನ ಉಳಿಸ್ಬೇಕು,
0: ನಾವು ಒಳ್ಳೆ ಗಾಳಿ ತಗೋಬೇಕು, ಮಳೆ ಬರಂಗ್ ಮಾಡ್ಕೋಬೇಕು. ಫಸ್ಟ್ ಮೇನ್ ಪಾಯಿಂಟ್ ಫಸ್ಟ್ ಮಳೆ ಬರಂಗ್ ಮಾಡ್ಕೋಬೇಕು, ಅದ್ ಬಂತು ಅಂದ್ರೆ ಎಲ್ಲ ಸರಿ ಆಗುತ್ತೆ ಮೇಡಮ್ ಅವರೇ.
1: ಓಕೆ ಸರ್, ಧನ್ಯವಾದ
0: ಹೇಳಿ ನನ್ನ ಮಾತನ್ನ ಸಂಪನ್ನಗೊಳಿಸ್ತಾ ಇದ್ದೀನಿ ಮೇಡಮ್ ಅವರೇ.
1: ಧನ್ಯವಾದ,
0: ಧನ್ಯವಾದಗಳು.
1: ಕೃಷಿ ನಗರದಿಂದ ಚಿಕ್ಕಪ್ಪ ಅವ್ರು ಕರೆ ಮಾಡಿ ಅವ್ರು ಕೂಡ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರು. ಅಂದರೆ ನಾವು ಇರುವಂತಹ ಒಳ್ಳೆ ಪರಿಸರವನ್ನು ನಾವಾಗಿ ಹಾಳು ಮಾಡಿಕೊಂಡು ಈಗ ಒಳ್ಳೆ ಗಾಳಿ ಸಿಗ್ತಿಲ್ಲ ಅಥವಾ ಒಳ್ಳೆ ಪರಿಸರ ಇಲ್ಲ ಅಂಥೇಳಿ ಹೇಳೋದಕ್ಕಿಂತ ನಮ್ಮ ಜೀವನದಲ್ಲಿ ಒಂದಷ್ಟು ಬದಲಾವಣೆ ಮಾಡ್ಕೋಬೇಕು ಅಂತೇಳಿ ಕೂಡ ಎಲ್ಲರೂ ಕೂಡ ತಿಳಿಸಿದ್ರು. ಅಂದರೆ ನಾವೀಗ ಪ್ಲಾಸ್ಟಿಕ್ ಇರ್ಬೋದು ಅಥವಾ ವಿದ್ಯುತ್ತನ್ನು ಎಲ್ಲಿ ಬೇಕಲ್ಲಿ ಲೈಟ್ ಹಾಕೋದಿರ್ಬೋದು ಅಥವಾ ಫ್ಯಾನು ನಮಗೆ ಅಗತ್ಯ ಇಲ್ಲ ಅಂದರೂ ಕೂಡ ಫ್ಯಾನ್ ಹಾಕೋದಿರ್ಬೋದು, ಇವೆಲ್ಲವೂ ಕೂಡ ನಾವು ಪರಿಸರಕ್ಕೆ ವಿರುದ್ಧವಾಗಿ ಹೋಗ್ತಿರೋದು ಅಂತಲೇ ಹೇಳ್ಬೋದು. ಈಗ ಪ್ಲಾಸ್ಟಿಕ್ನ ಸುಡೋದ್ರಿಂದ ಅದರಿಂದಾಗಿ ಕೂಡ ಕೆಲವೊಂದು ರಾಸಾಯನಿಕಗಳು ಬಿಡುಗಡೆ ಆಗುತ್ತೆ, ವಿಷಕಾರಿ ಅನಿಲಗಳು ಬಿಡುಗಡೆ ಆಗೋದ್ರಿಂದ ಇದರಿಂದ ಉಸಿರಾಟದ ಸಮಸ್ಯೆ ಇರ್ಬೋದು, ಕ್ಯಾನ್ಸರ್ ಇರ್ಬೋದು ಅಥವಾ ಜಾಗತಿಕ ತಾಪಮಾನ ಏರಿಕೆ ಇವೆಲ್ಲವೂ ಕೂಡ ಕಾರಣ ಆಗೋದು ಈ ಪ್ಲಾಸ್ಟಿಕ್ನ ಸುಡೋದ್ರಿಂದ. ಹಾಗಾಗಿ ನಾವು ಕೊಡುವಾಗಲೇ ಅವ್ರು ಗ್ರಾಮ ಪಂಚಾಯತಿಯಿಂದ ಅಥವಾ ನಗರ ಪಾಲಿಕೆಯಿಂದನೇ ಹೇಳ್ತಾರೆ ಹಸಿ ಕಸ ಒಣ ಕಸವನ್ನು ಡಿವೈಡ್ ಮಾಡಿಕೊಡಿ ಅಂಥೇಳಿ ಅಂತ. ಆ ಥರ ಮಾಡಿದರೆ ಸಮಸ್ಯೆ ಪರಿಹಾರವನ್ನು ಮಾಡ್ಕೋಬೋದು. ಹಾಗೆ ಒಂದು ಕೆಲವೊಂದು ನಮ್ಮ ಜೀವನದಲ್ಲೇ ಒಂದಷ್ಟು ಪರಿಹಾರವನ್ನು ಅದು ಜೀವನ ಶೈಲಿಯಲ್ಲಿ ಒಂದಷ್ಟು ಬದಲಾವಣೆಯನ್ನು ಮಾಡಿಕೊಂಡ್ರೆ ಇರುವಂತಹ ಪರಿಸರವನ್ನು ಇರುವಂತಹ ಗಾಳಿಯನ್ನು ಶುದ್ಧವಾಗಿಟ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದ ಎಲ್ಲರೂ ಕೂಡ ಭಾಗವಹಿಸಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಇವತ್ತಿನ ಕೊನೆಯ ಕಾಲರ್ ಇದ್ದಾರೆ ನೋಡೋಣ. ಹಲೋ
2: ಹಲೋ

0: ಸರ್ ನಮಸ್ಕಾರ ಮೇಡಮ್.
1: ನಮಸ್ತೆ, ಇವತ್ತಿನ ಕೊನೆಯ ಕಾಲರ್ ನೀವೇ?
0: ಮೇಡಮ್, ನಾನು ಬ್ರಹ್ಮಾನಂದ ರಾಣೆ, ವಿದ್ಯಾನಗರ, ಶಿವಮೊಗ್ಗ.
1: ಓಕೆ ಸರ್,
0: ಇವತ್ತು ಟಾಪಿಕ್ ಏನು ಮೇಡಮ್?
1: ಸರ್, ಶುದ್ಧ ಗಾಳಿ ದಿನದ ಬಗ್ಗೆ ಮಾತಾಡ್ತಿದ್ವಿ. ಶುದ್ಧ ಗಾಳಿ ಅನ್ನೋದು ಎಷ್ಟು ಮುಖ್ಯ ಅಂತ ಹೇಳಿ, ಅಂತ ಈ ಶುದ್ಧ ಗಾಳಿ ನಾವೆಲ್ಲ ಏನ್ ಮಾಡ್ಬೋದು ಅಂತ.
0: ಹೌದು ಮೇಡಮ್, ನಿಜವಾಗ್ಲೂ ಒಳ್ಳೆ ಟಾಪಿಕ್ ತಂದಿದ್ದೀರಾ. ಮನುಷ್ಯನಿಗೆ ನೀರು ಎಷ್ಟು ಮುಖ್ಯನೋ ಹಾಗೆ ಒಂದು ಶುದ್ಧ ಗಾಳಿನೂ ಕೂಡ ತುಂಬಾ ಮುಖ್ಯ. ಯಾಕಂದ್ರೆ ನಮ್ಮ ದೇಹದ ಪೂರ್ತಿ ಪ್ರಕ್ರಿಯೆಗಳು ನಡೆಯೋದು ನಮ್ಮ ಉಸಿರಾಟದಿಂದಲೇ. ನಾವು ಹುಟ್ಟಬೇಕಾದ್ರೆ ಉಸಿರಾಟನೆ ಹುಟ್ಟತಾ ಇರ್ತೀವಿ, ಮತ್ತೆ ನಾವು ನಿಧನರಾದ್ಮೇಲೆ ಹೇಳೋದು ಉಸಿರು ನಿಲ್ಸಿದ್ರು, ಉಸಿರು ನಿಂತೋಯ್ತು ಅಂತಾನೆ ಹೇಳೋದು. ಹಾಗಾಗಿ ಮತ್ತೆ ನಮ್ಮ ದೇಹಕ್ಕೆ ಆಮ್ಲಜನಕ ಕೊಡ್ತಕ್ಕಂಥದ್ದು ಗಾಳಿನೇಯ. ಹಾಗಾಗಿ ಗಾಳಿ ನಮಗೆ ತುಂಬಾ ಅವಶ್ಯಕತೆ ಇದೆ. ಹಿಂದೆಲ್ಲ ಏನಾಗ್ತಿತ್ತು ಅಂದ್ರೆ ತುಂಬಾ ಕಾಡಿತ್ತು, ಮತ್ತೆ ಹಳ್ಳಿಗಳಿದ್ವು, ಆಮೇಲೆ ತೋಟ ಗದ್ದೆಗಳು ಎಲ್ಲ ಇದ್ವು, ಆಮೇಲೆ ನದಿ ಹಳ್ಳ ಕೊಳ್ಳ ಗುಡ್ಡ ಬೆಟ್ಟ ಎಲ್ಲ ತುಂಬಾ ಇದ್ವು, ಮತ್ತೆ ನಾವು ಅದೇ ಒಂದು ಪರಿಸರದಲ್ಲಿ ವಾಸಿಸ್ತಾ ಇದ್ವಿ. ಆದ್ರೆ ಬರ್ತಾ ಬರ್ತಾ ಏನಾಯ್ತು, ಕೈಗಾರೀಕರಣ, ನಗರೀಕರಣ, ಆಧುನೀಕರಣದಿಂದಾಗಿ ನಾವು ಕಾಡುಗಳನ್ನ ನಾಶ ಮಾಡ್ತಾ ಇದೀವಿ, ಬೆಟ್ಟ ಗುಡ್ಡಗಳನ್ನ ನಾಶ ಮಾಡ್ತಾ ಇದೀವಿ, ಮತ್ತೆ ಹಳ್ಳಿಯ ಒಂದು ವಾತಾವರಣ ಎಲ್ಲ ನಗರ ವಾತಾವರಣ ಆಗ್ತಿದೆ, ಮತ್ತೆ ಕಾಂಕ್ರೀಟ್ ವರ್ಲ್ಡ್ ಆಗ್ತಾ ಇದೆ. ಅದ್ರ ಜೊತೆಗೆ ಮತ್ತೆ ಕೈಗಾರೀಕರಣದಿಂದಾಗಿ ಮತ್ತೆ ನಮ್ಮ ಒಂದು ನಾವು ತ್ಯಾಜ್ಯ ವಸ್ತುಗಳನ್ನ ಎಸೆದಿಂದಾಗ್ಲಿ, ಪ್ರತಿಯೊಂದು ನಾವೊಂದು ಗಲೀಜನ್ ಮಾಡೋದ್ರಿಂದಾಗ್ಲಿ ಗಾಳಿ ಎಲ್ಲ ಕೂಡ ಕಲುಷಿತ ಆಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಪೆಟ್ರೋಲ್ ಡೀಸೆಲ್ ವೆಹಿಕಲ್ಗಳಿಂದ, ಫ್ಯಾಕ್ಟರಿಗಳ ಹೊಗೆಗಳಿಂದ ಗಾಳಿ ತುಂಬಾ ಕಲುಷಿತ ಆಗ್ತಾ ಇದೆ. ಎಷ್ಟು ಕಲ್ಮಶವಾಗಿದೆ ಗಾಳಿ ಅಂದ್ರೆ, ನಾವು ಇತ್ತೀಚೆಗೆ ತಗೊಳ್ತಕ್ಕಂತ ಆಮ್ಲಜನಕ ಮಟ್ಟನೆ ಕುಸಿತೋಗಿದೆ. ಬೆಂಗಳೂರು, ಮುಂಬೈ, ಕಲ್ಕತ್ತಾ, ಡೆಲ್ಲಿ, ಮಡ್ರಾಸ್ ಇಂತ ಒಂದು ಮೆಟ್ರೋ ನಗರಗಳಲ್ಲಿ ಇವತ್ತು ಶುದ್ಧ ಗಾಳಿ ಸಿಗದೆ ಕಷ್ಟ ಆಗಿದೆ. ಡೆಲ್ಲಿಲಿ ನೋಡ್ತಾ ಇದ್ದೀರಾ, ಶುದ್ಧ ಗಾಳಿಗೋಸ್ಕರ ಅವರು ವೆಹಿಕಲ್ ಗಳನ್ನೇ 6 ಮಂತ್ ಬ್ಯಾನ್ ಮಾಡ್ತಾರೆ, ಆಮೇಲೆ ಹಳೆ ಗಾಡಿಗಳನ್ನೇ ಬ್ಯಾನ್ ಮಾಡ್ತಾರೆ, ಮತ್ತೇನೇನೋ ಆಕ್ಷನ್ ಗಳನ್ನ ತೋರ್ತಾರೆ, ಸ್ಕೂಲ್ಗಳಿಗೆ ರಜಾ ಕೊಡ್ತಾರೆ. ಅಲ್ಲಿ ಅಷ್ಟು ಆಮ್ಲಜನಕದ ಕೊರತೆ ಉಂಟಾಗಿದೆ. ಸದ್ಯಕ್ಕೆ ನಮ್ಗೆ ಶಿವಮೊಗ್ಗ ಸುತ್ತಮುತ್ತ ಇನ್ನು ಆತರ ಒಂದು ಕೊರತೆ ಆಗಿಲ್ಲ. ನಾನು ಕೆಲವ್ರು ಕೇಳಿದೀನಿ, ಬೆಂಗಳೂರಲ್ಲಿ ಇರೋರು ಇಲ್ಲಿ ಶಿವಮೊಗ್ಗ ಬಂದ್ರೆ ಹೇಳ್ತಾ ಇರ್ತಾರೆ, ಅಬ್ಬ ನಿಮ್ ಶಿವಮೊಗ್ಗದಲ್ಲಿ ಇರೋರು ತುಂಬಾ ಅದೃಷ್ಟವಂತರು, ಇಲ್ಲಿ ಒಳ್ಳೆ ತುಂಬಾ ಗಾಳಿ ಸಿಗುತ್ತೆ, ಒಳ್ಳೆ ಆಮ್ಲಜನಕ ಸಿಗುತ್ತೆ, ಬೆಂಗಳೂರಿನಲ್ಲೂ ಕೂಡ ಇಷ್ಟು ಒಳ್ಳೆ ಆಮ್ಲಜನಕ ಸಿಗಲ್ಲ ಅಂತ. ಆದ್ರೆ ಈಗ ನಗರಗಳು ಬೆಳೀತಾ ಇದಾವೆ, ಹಳ್ಳಿಗಳು ಕಡಿಮೆ ಆಗ್ತಾ ಇದಾವೆ, ಮುಂದೊಂದ್ ದಿನ 10-15 ವರ್ಷದಲ್ಲಿ ಶಿವಮೊಗ್ಗ ಕೂಡ ಒಂದು ಮಹಾನಗರ ಆಗಿ ಬೆಳೆಯೋದ್ರಲ್ಲಿ ಸಂದೇಹವಿಲ್ಲ. ಆ ಸಂದರ್ಭದಲ್ಲಿ ನಮಗೂ ಸಹ ಮುಂದೆ ಆಮ್ಲಜನಕದ ಕೊರತೆ ಆಗ್ಬೋದು, ಒಳ್ಳೆ ಗಾಳಿ ಕೊರತೆ ಆಗ್ಬೋದು. ನಾವು ನಮಗೋಸ್ಕರ ಯೋಚನೆ ಮಾಡಬಾರ್ದು, ಮುಂದಿನ ಪೀಳಿಗೆಗೂ ಯೋಚನೆ ಮಾಡಬೇಕು. ಆದಷ್ಟು ಗಾಳಿಯ ಕಲ್ಮಶ ಆಗದಂತೆ ನಾವು ಅನೇಕ ಕ್ರಮಗಳನ್ನ ಕೈಗೊಳ್ಳಬೇಕು. ಮತ್ತೆ ಈಗ ಪೆಟ್ರೋಲ್ ಡೀಸೆಲ್ ವೆಹಿಕಲ್ ಬದಲಿ ನೆಕ್ಸ್ಟ್ ಬೇರೆ ಇಂಧನದ ವೆಹಿಕಲ್ ಗಳನ್ನ ಓಡಿಸೋ ಬಗ್ಗೆ, ಮತ್ತೆ ಕೈಗಾರಿಕೆಗಳಲ್ಲಿ ಆದಷ್ಟು ಹೊಗೆಯನ್ನು ಬಿಡಲಾರದಂತಹ ಏನಾದ್ರೂ ಒಂದು ಕ್ರಮವನ್ನ ತಗೋಬೇಕು. ಅದ್ರ ಜೊತೆಗೆ ಗಿಡ ಮರ ಕಾಡು ಬೆಳೆಸ್ಬೇಕು, ಯಾಕಂದ್ರೆ ಅವು ಕೆಲವು ಗಿಡ ಮರಗಳು ಕೆಟ್ಟ ಗಾಳಿಯನ್ನು ಹೀರ್ಕೊಂಡು ನಮ್ಗೆ ಒಳ್ಳೆ ಗಾಳಿಯನ್ನ ಕೊಡ್ತಾ ಉಂಟೆ. ಹಾಗಾಗಿ ಈ ನಿಟ್ಟಿನಲ್ಲೂ ನಾವು ಯೋಚನೆ ಮಾಡ್ಬೇಕು. ಮತ್ತೆ ವಾತಾವರಣ ಆದಷ್ಟು ಕಲ್ಮಶ ಮಾಡದಂತೆ ಏನಾದ್ರೂ ಕ್ರಮಗಳನ್ನ ನಾವು ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು. ಸರ್ಕಾರ ಒಂದೇ ಅಲ್ಲ, ಸಂಘ ಸಂಸ್ಥೆಗಳು, ಪ್ರತಿಯೊಬ್ಬ ಮನುಷ್ಯನು ಕೂಡ ಈ ಬಗ್ಗೆ ಯೋಚನೆ ಮಾಡ್ಬೇಕು. ಯಾಕಂದ್ರೆ ನಮಗೆ ಗಾಳಿಯೇ ಮುಖ್ಯ ನಮ್ಮ ಜೀವನದಲ್ಲಿ, ಹಾಗಾಗಿ ಈ ಬಗ್ಗೆ ಪ್ರತಿಯೊಬ್ಬರು ಯೋಚನೆ ಮಾಡ್ಬೇಕು. ಇವತ್ತು ನೀವು ಈ ಟಾಪಿಕ್ ತಂದಿದ್ದೀರಾ, ತುಂಬಾ ಸಂತೋಷ ಅನ್ನಿಸ್ತು, ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾಗಿ ಧನ್ಯವಾದಗಳು.
1: ಓಕೆ ಸರ್, ಗಾಳಿ ಕುರಿತು ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರಿ, ನಿಮಗೂ ಸಹ ಧನ್ಯವಾದ.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
1: ಶಿವಮೊಗ್ಗದ ವಿದ್ಯಾನಗರದಿಂದ ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿ ಅವರು ಕೂಡ ಗಾಳಿಯನ್ನು, ಶುದ್ಧ ಗಾಳಿಗೋಸ್ಕರ ಸಾಕಷ್ಟು ವಿಚಾರವನ್ನು ತಿಳಿಸಿದರು. ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಮತ್ತು ನಾವೆಲ್ಲ ಏನೆಲ್ಲ ಕ್ರಮಗಳು ತೊಗೋಬೋದು ಈ ಗಾಳಿಯನ್ನು ಉಳಿಸ್ಕೊಳ್ಳೋದಕ್ಕಂದರೆ, ಶುದ್ಧವಾದಂತಹ ಗಾಳಿಗೋಸ್ಕರ ಪರಿಸರವನ್ನು ಉಳಿಸೋದಿರ್ಬೋದು, ಪ್ಲಾಸ್ಟಿಕ್ಕನ್ನು ಬಳಕೆಯನ್ನು ಕಮ್ಮಿ ಮಾಡೋದು, ಇದರೆಲ್ಲರ ಬಗ್ಗೆ ತಿಳಿಸಿದರು. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರಲ್ಲಿ ಡೈರಿಯಿಂದ ರೂಪ ಅವರು ಕರೆ ಮಾಡಿದರು, ರಮೇಶ್ ಅವರು ಕರೆ ಮಾಡಿದರು, ಶಂಕರಘಟ್ಟದಿಂದ ರಾಜು ಶೆಟ್ಟಿ ಅವರು ಕರೆ ಮಾಡಿದರು, ಹಾಗೆ ಬಿಜಾಪುರದಿಂದ ಶಿವಶರಣರು ಕರೆ ಮಾಡಿದರು, ಹಂಪಸಾಗರದಿಂದ ಸೋಮಶೇಖರ್ ಅವರು ಕರೆ ಮಾಡಿದರು, ಹಾಗೆ ಶಿವಮೊಗ್ಗದ ಕೃಷಿನಗರದಿಂದ ಕುಸುಮ ಅವರು ಕರೆ ಮಾಡಿದರು, ಹಾಸನದ ಅತ್ತಿಚೋಡನಹಳ್ಳಿಯಿಂದ ಸಿಟಿ ಚಂದ್ರಶೇಖರ್ ಅವರು ಕರೆ ಮಾಡಿದರು, ಮಂಡ್ಯದಿಂದ ಕೆಂಡೇಗೌಡರು ಕರೆ ಮಾಡಿದರು, ಬಿಜಾಪುರದಿಂದ ನವಾಜ್ ಅವರು ಕರೆ ಮಾಡಿದರು, ಹಾಸನದಿಂದ ಸೋಮಶೇಖರ್ ಅವರು ಕರೆ ಮಾಡಿದರು, ಹಾಗೆ ಆಲೂರಿನಿಂದ ಪ್ರೇಮ ಅವರು ಕರೆ ಮಾಡಿದರು, ಶಿವಮೊಗ್ಗದ ವಿದ್ಯಾನಗರದಿಂದ ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದರು, ಹಾಗೆ ಶಿವಮೊಗ್ಗದ ಕೃಷಿನಗರದಿಂದ ಚಿಕ್ಕಪ್ಪ ಅವರು ಕರೆ ಮಾಡಿ ಎಲ್ಲರೂ ಕೂಡ ಕರೆ ಮಾಡಿ ಇರುವಂತಹ ಗಾಳಿಯನ್ನು ಶುದ್ಧವಾಗಿಟ್ಕೊಳ್ಳೋದಕ್ಕೆ, ಹಾಗೆ ನಮ್ಮ ಪರಿಸರವನ್ನು ಉಳಿಸ್ಕೊಳ್ಳೋದಕ್ಕೆ, ನಮ್ಮ ಜೀವನದಲ್ಲಿ ಒಂದಷ್ಟು ಬದಲಾವಣೆಯನ್ನು ಮಾಡಿಕೊಳ್ಳುವ ಮೂಲಕ ಪರಿಸರವನ್ನು ಉಳಿಸೋಣ ಅಂತ ತಿಳಿಸ್ಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಯಾರಿಗೆಲ್ಲ ಕರೆ ಸಿಕ್ಕಿಲ್ಲ ಅವ್ರು ಬೇಜಾರು ಮಾಡ್ಕೋಬೇಡಿ, ನಾಳೆ ಮತ್ತು ಬೆಳಗ್ಗೆ 10 ಗಂಟೆಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಇರುತ್ತೆ, ಆ ಕಾರ್ಯಕ್ರಮಕ್ಕೆ ಕರೆ ಮಾಡಿ. ಹಾಗೆ ನಾಳೆ ಸಂಜೆ ಕೂಡ ಇದೇ ಸಮಯಕ್ಕೆ ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ ಇರುತ್ತೆ, ಆ ಸಮಯಕ್ಕೆ ಕೂಡ ಕರೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ನಂತರದಲ್ಲಿ ಪೇಟೆ ಸಂಚಾರ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು. ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜಾವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಕಣ್ಮುಚ್ಚಿ ನೋಡಿಯೊಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
0: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
4: 9000085001116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
5: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್.
6: 2026-27 ಸಾಲಿನ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟವನ್ನು ಸೆಪ್ಟೆಂಬರ್ 10 ಮತ್ತು 11 ನಗರದ ನೆಹರು ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗುತ್ತಿದೆ. ಈ ಕ್ರೀಡಾಕೂಟದಲ್ಲಿ ಅಥ್ಲೆಟಿಕ್ಸ್, ವಾಲಿಬಾಲ್, ಫುಟ್ಬಾಲ್, ಖೋಖೋ, ಕಬಡ್ಡಿ, ಬಾಸ್ಕೆಟ್ಬಾಲ್, ಕುಸ್ತಿ, ಶಟಲ್ ಬ್ಯಾಡ್ಮಿಂಟನ್, ಹಾಕಿ, ಹ್ಯಾಂಡ್ಬಾಲ್, ಟೇಬಲ್ ಟೆನಿಸ್, ಥ್ರೋಬಾಲ್, ಬಾಲ್ ಬ್ಯಾಡ್ಮಿಂಟನ್, ಯೋಗ ಮತ್ತು ಆಯ್ಕೆಯಾದ ಕ್ರೀಡೆಗಳು ಟೆನಿಸ್, ನೆಟ್ಬಾಲ್, ಈಜು, ಜೂಡೋ ಮತ್ತು ಕರಾಟೆ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ತಾಲೂಕುಗಳಲ್ಲಿ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ವೈಯಕ್ತಿಕ ಸ್ಪರ್ಧೆಗಳಲ್ಲಿ ಪ್ರಥಮ ಮತ್ತು ದ್ವಿತೀಯ ಹಾಗೂ ಗುಂಪು ಸ್ಪರ್ಧೆಗಳಲ್ಲಿ ಪ್ರಥಮ ಸ್ಥಾನ ಪಡೆದವರು ಮಾತ್ರ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಅರ್ಹತೆ ಪಡೆದಿರುತ್ತಾರೆ. ಅರ್ಹತೆ ಪಡೆದ ಕ್ರೀಡಾಪಟುಗಳು ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ವೆಬ್ಸೈಟ್ ಮೂಲಕ ಸೆಪ್ಟೆಂಬರ್ 8 ಒಳಗೆ ಕಡ್ಡಾಯವಾಗಿ ಹೆಸರನ್ನ ನೋಂದಾಯಿಸಿಕೊಳ್ಳಬಹುದಾಗಿದೆ. ಸೆಪ್ಟೆಂಬರ್ 11 ನಡೆಯಲಿರುವ ಕ್ರೀಡಾಪಟುಗಳಿಗೆ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳಿಗೆ ಪ್ರಯಾಣ ಭರ್ತೆ ಮತ್ತು ನಿತ್ಯ ಭರ್ತೆ ಪಡೆಯಲು ನೆಹರು

ಅಂಗಣದಲ್ಲಿ ವರದಿ ಮಾಡಿಕೊಂಡು ಹೆಸರನ್ನ ನೋಂದಾಯಿಸಿಕೊಳ್ಳಬೇಕು. ತಾಲೂಕುಗಳಿಂದ ಭಾಗವಹಿಸುವ ವಿಜೇತ ಕ್ರೀಡಾಪಟುಗಳಿಗೆ ಶಿವಮೊಗ್ಗಕ್ಕೆ ಬಂದು ಹೋಗುವ ಸಾಮಾನ್ಯ ಪ್ರಯಾಣ ಭತ್ಯೆ ನೀಡಲಿದ್ದು, ಮಧ್ಯಾಹ್ನದ ಉಪಹಾರದ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ. ಟೆನಿಸ್, ನೆಟ್ಬಾಲ್, ಈಜು, ಕರಾಟೆ ಸ್ಪರ್ಧೆಗಳನ್ನ ಜಿಲ್ಲಾ ಮಟ್ಟದ ಆಯ್ಕೆ ಸ್ಪರ್ಧೆಯಾಗಿ ಸಂಘಟಿಸಲಾಗುವುದು ಎಂದು ಇಲಾಖೆಯ ಸಹಾಯಕ ನಿರ್ದೇಶಕರು ತಿಳಿಸಿದ್ದಾರೆ. ಮುಂದಿನ ವಿವರ. ಸರ್ಕಾರಿ ಉದ್ಯೋಗದ ನಿರೀಕ್ಷೆಯಲ್ಲಿರುವ ಯುವಕ ಯುವತಿಯರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಿದ್ಧತೆಗೆ ನೆರವಾಗುವ ಉದ್ದೇಶದಿಂದ ಡಾ ಶರತ್ ಮರಿಯಪ್ಪ ಫೌಂಡೇಶನ್ ವತಿಯಿಂದ ಸೆಪ್ಟೆಂಬರ್ 10 ಬೆಳಗ್ಗೆ 10 ಕುವೆಂಪು ರಂಗಮಂದಿರದಲ್ಲಿ ಉದ್ಯೋಗ ಪಥ ಶೀರ್ಷಿಕೆಯಡಿ 2 ಉಚಿತ ಆಫ್ಲೈನ್ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುವುದು ಎಂದು ಫೌಂಡೇಶನ್ ಸಂಸ್ಥಾಪಕರಾದ ಶರತ್ ಮರಿಯಪ್ಪ ತಿಳಿಸಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದ ಅವರು, ನಿಮ್ಮ ಕನಸು ನಮ್ಮ ಸಂಕಲ್ಪ ಘೋಷವಾಕ್ಯದೊಂದಿಗೆ ಈ ಕಾರ್ಯಕ್ರಮ ನಡೆಯಲಿದ್ದು, ಅಚೀವರ್ಸ್ ಟ್ರಸ್ಟ್ ಮತ್ತು ಕೋಚಿಂಗ್ ಸೆಂಟರ್ ಸ್ಪರ್ಧಾ ಅರಿವು ಅಕಾಡೆಮಿ ಬೆಂಗಳೂರು ಹಾಗೂ ಸಾಧನಾ ಅಕಾಡೆಮಿ ಶಿಕಾರಿಪುರ ಸಂಸ್ಥೆಗಳು ಸಹಕಾರ ನೀಡಲಿವೆ ಎಂದು ತಿಳಿಸಿದರು. ಕೆಎಎಸ್, ಕೆಪಿಎಸ್ಸಿ, ಎಫ್ಡಿಎ, ಎಸ್ಡಿಎ, ಪಿಎಸ್ಐ, ಪಿಸಿ, ಕೆಇಎ, ಗ್ರೂಪ್ ಸಿ, ಪಿಎಸ್ಟಿ ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ 72,000 ಅಧಿಕ ಹುದ್ದೆಗಳು ನೇಮಕಾತಿಗೆ ಸರ್ಕಾರ ಅನುಮೋದನೆ ನೀಡಿದ್ದು, ನವೆಂಬರ್ ಡಿಸೆಂಬರ್ ವೇಳೆಗೆ ಪರೀಕ್ಷೆಗಳು ನಡೆಯುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಪೂರ್ವ ಸಿದ್ಧತೆಗೆ ಪೂರಕವಾಗಿ ಉಚಿತ ತರಬೇತಿ ನೀಡಲಾಗುವುದು ಎಂದು ತಿಳಿಸಿದರು. ಶಿಕಾರಿಪುರ ಸಾಧನಾ ಅಕಾಡೆಮಿಯ ಬಿ ಮಂಜುನಾಥ್, ಬೆಂಗಳೂರಿನ ಸ್ಪರ್ಧಾ ಅರಿವು ಅಕಾಡೆಮಿಯ ಪಿವಿ ಭೈರಪ್ಪ ಹಾಗೂ ವಿವಿಧ ಸರ್ಕಾರಿ ನೇಮಕಾತಿಗೆ 16 ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರುವ ಕಿಟ್ಟಿ ಸರ್ ಕಾರ್ಯಕ್ರಮವನ್ನು ಉದ್ಘಾಟಿಸುವರು. ಸಮಾರಂಭದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಪಾಲ್ಗೊಂಡು ಅಭ್ಯರ್ಥಿಗಳಿಗೆ ಮಾರ್ಗದರ್ಶನ ನೀಡಲಿದ್ದಾರೆ ಎಂದು ತಿಳಿಸಿದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಪರಿಸರ ಅಧ್ಯಯನ ಕೇಂದ್ರ ಶಿವಮೊಗ್ಗ, ರೇಡಿಯೋ ಶಿವಮೊಗ್ಗ, ಪಶ್ಚಿಮ ಉಳಿಸಿ ಅಭಿಯಾನ, NES ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡಿ ಶಿವಮೊಗ್ಗ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಸೆಪ್ಟೆಂಬರ್ 8 ಸಹ್ಯಾದ್ರಿ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿದೆ. ಅಪ್ಪಿಕೋ ಚಳವಳಿಯ ನೆನಪಿಗಾಗಿ ಪಶ್ಚಿಮ ಘಟ್ಟಗಳ ಮಹತ್ವ, ಅದರ ಜೀವ ವೈವಿಧ್ಯತೆಯ ಸಂರಕ್ಷಣೆ ಮತ್ತು ಪಶ್ಚಿಮ ಘಟ್ಟದ ಹಸಿರು ಮರಗಳ ಕಡಿತಲೆ ವಿರುದ್ಧ ಸಿರಸಿಯ ಸಾಲ್ಗಣಿಯ ಜನ ಅಪ್ಪಿಕೋ ಚಳವಳಿಯನ್ನ ಆರಂಭಿಸಿದ ದಿನ ಸೆಪ್ಟೆಂಬರ್ 8, 1983. ಈ ಚಳವಳಿಗೆ ಮಣಿದ ಕರ್ನಾಟಕ ಸರ್ಕಾರ ಪಶ್ಚಿಮ ಘಟ್ಟದ ಕಾಡಿನಲ್ಲಿ ಹಸಿರು ಮರ ಕಡಿಯುವುದನ್ನ ನಿಷೇಧಿಸಿತು. 2008

ಸೆಪ್ಟೆಂಬರ್ 8 ನಡೆದ ಅಪಿಕೋ ಚಳವಳಿಯ ಬೆಳ್ಳಿ ಹಬ್ಬದ ಆಚರಣೆಯಲ್ಲಿ ಚಿಪ್ಕೋ ಮುಂದಾಳು ಶ್ರೀ ಸುಂದರ್ಲಾಲ್ ಬಹುಗುಣ ಅವರು ನೀಡಿದ ಸಲಹೆಯಂತೆ ಪ್ರತಿ ವರ್ಷ ಸೆಪ್ಟೆಂಬರ್ 8 ಸಹ್ಯಾದ್ರಿ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಈ ಕಾರ್ಯಕ್ರಮವು ಶಿವಮೊಗ್ಗದ ಎನ್ಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ ಸವಳಂಗ ರಸ್ತೆ ಶಿವಮೊಗ್ಗ ಇಲ್ಲಿ ನಡೆಯಲಿದ್ದು, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಶಿವಪ್ರಸಾದ್ ವಹಿಸುವರು. ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ಹೂವಯ್ಯಗೌಡ, ನಿವೃತ್ತ ರಿಜಿಸ್ಟರ್ ಕುವೆಂಪು ವಿಶ್ವವಿದ್ಯಾಲಯ ಇವರು ಭಾಗವಹಿಸುವರು. ಅಪಿಕೋ ಚಳವಳಿಯ 43 ವರ್ಷಾಚರಣೆಯ ರಸಪ್ರಶ್ನೆ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ವಿತರಣೆಯನ್ನು ರೇಡಿಯೋ ಶಿವಮೊಗ್ಗದ ನಿಲಯದ ನಿರ್ದೇಶಕರು ಮತ್ತು ಪರಿಸರ ಅಧ್ಯಯನ ಕೇಂದ್ರದ ನಿರ್ದೇಶಕರಾದ ಜಿಎಲ್ ಜನಾರ್ದನ್ ವಹಿಸುವರು. ಮುಂದಿನ ವಿವರ: ಮಕ್ಕಳಲ್ಲಿ ಹೆಚ್ಚುತ್ತಿರುವ ಮೊಬೈಲ್ ಬಳಕೆ ಹಾಗೂ ಮೊಬೈಲ್ ಅಡಿಷನ್ನಿಂದ ಉಂಟಾಗುವ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಅಡಿಕ್ಷನ್ ಎಂಬ ಕನ್ನಡ ಮಕ್ಕಳ ಚಲನಚಿತ್ರ ಸೆಪ್ಟೆಂಬರ್ 7 ಇಂದಿನಿಂದ ಪ್ರದರ್ಶನಗೊಳ್ಳಲಿದೆ ಎಂದು ನಿರ್ದೇಶಕರಾದ ಅಜಯ್ ಕುಮಾರ್ ತಿಳಿಸಿದರು. ಮಕ್ಕಳಿಗೆ ಮೊಬೈಲ್ ಬಳಕೆ ಅನಿವಾರ್ಯವಾಗುತ್ತಿರುವ ಇಂದಿನ ಡಿಜಿಟಲ್ ಯುಗದಲ್ಲಿ ಅದರ ಅತಿಯಾದ ಬಳಕೆಯಿಂದ ಶಿಕ್ಷಣ, ಏಕಾಗ್ರತೆ, ಮಾನಸಿಕ ಬೆಳವಣಿಗೆ ಹಾಗೂ ಭವಿಷ್ಯದ ಗುರಿಗಳ ಮೇಲೆ ಉಂಟಾಗುವ ದುಷ್ಪರಿಣಾಮಗಳನ್ನು ಚಿತ್ರದಲ್ಲಿ ಮನಮುಟ್ಟುವ ರೀತಿಯಲ್ಲಿ ಕಟ್ಟಿಕೊಡಲಾಗಿದೆ ಎಂದರು. ಮುಂದಿನ ವಿವರ: ಪ್ರತಿ ಜಿಲ್ಲೆಯಲ್ಲೂ ಬ್ರಾಹ್ಮಣ ಸಮಾಜದ ಶಾಲೆಗಳನ್ನು ಪ್ರಾರಂಭಿಸಬೇಕು ಎಂದು ಬ್ರಾಹ್ಮಣ ಸಮಾಜ ಮಂಡಳಿ ಮಾಜಿ ನಿರ್ದೇಶಕರಾದ ರಾಘವೇಂದ್ರ ಭಟ್ ಹೇಳಿದರು. ನಗರದ ಕೋಟೆ ರಸ್ತೆ ಗಾಯತ್ರಿ ದೇವಸ್ಥಾನದ ಮುಂಭಾಗದಲ್ಲಿ ತಾಲೂಕು ಬ್ರಾಹ್ಮಣ ಸೇವಾ ಸಂಘದಿಂದ ಹಮ್ಮಿಕೊಂಡಿದ್ದ ಗಾಯತ್ರಿ ಮಾತೆಯ ರಾಜಬೀದಿ ಉತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ವೇದಗಳು ಸನಾತನ ಧರ್ಮದ ಬೇರು, ಹೀಗಾಗಿ ವೇದಗಳೊಂದಿಗೆ ಸನಾತನ ಧರ್ಮದ ಸಂಘಟನೆ, ಸ್ವಾವಲಂಬನೆ, ಸಂಸ್ಕೃತಿಯನ್ನು ಉಳಿಸಬೇಕಾಗಿದೆ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಬ್ರಾಹ್ಮಣ ಸಮಾಜ ಹೇಗಿತ್ತು ಎಂಬುದನ್ನು ಪುಸ್ತಕಗಳಲ್ಲಿ ಓದಿ ತಿಳಿಯುವಂತಹ ಪರಿಸ್ಥಿತಿ ಬರುತ್ತದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ವಿಪ್ರ ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ರಾಯಚೂರು ಕೃಷ್ಣಾಚಾರ್ಯ, ವೇದ ಬ್ರಹ್ಮಶ್ರೀ ಚನ್ನಕೇಶವ ಅವದಾನಿ, ಪತ್ರಕರ್ತರಾದ ರಾಮಚಂದ್ರ ವಿ, ಮಾರುತಿ ಪ್ರಸಾದ್, ಡಾಕ್ಟರ್ ಪ್ರಕಾಶ್ ಪ್ರಸಾದ್ ಭಾರದ್ವಾಜ್ ಮತ್ತು ರಿತೀಶ್ ಆರ್ ಮಳಲಿ ಅವರನ್ನ ಸನ್ಮಾನಿಸಲಾಯಿತು. ಸಂಘದ ಅಧ್ಯಕ್ಷರಾದ ಸುರೇಶ್ ನಾಡಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಜಿಲ್ಲಾ ಪ್ರತಿನಿಧಿ ರಘುರಾಮ್, ಸರ್ ಎಂವಿ ಸೊಸೈಟಿ ಅಧ್ಯಕ್ಷರಾದ ಶುಭಾ ರಾಘವೇಂದ್ರ, ನವೇಶ್ರೀ ನಾಗೇಶ್, ಡಾಕ್ಟರ್ ಸುಧೀಂದ್ರ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಭದ್ರಾವತಿಯ ನ್ಯೂಟನ್ VISL ಕ್ರೀಡಾಂಗಣದಲ್ಲಿ ನಡೆದ ಭದ್ರಾ ವಲಯ ಮಟ್ಟದ ಪ್ರೌಢಶಾಲೆಗಳ ಕ್ರೀಡಾಕೂಟವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸುರೇಶ್ ಇವರು ಉದ್ಘಾಟಿಸಿ ಮಾತನಾಡುತ್ತಾ, ವಿದ್ಯಾರ್ಥಿಗಳಲ್ಲಿ ಕ್ರೀಡಾ ಸ್ಫೂರ್ತಿ, ಶಿಸ್ತು, ಆತ್ಮವಿಶ್ವಾಸ ಹಾಗೂ ಆರೋಗ್ಯಕರ ಸ್ಪರ್ಧಾ ಮನೋಭಾವ ಬೆಳೆಸುವಲ್ಲಿ ಕ್ರೀಡೆಗಳು ಮಹತ್ವದ ಪಾತ್ರ ವಹಿಸುತ್ತವೆ ಎಂದು ತಿಳಿಸಿದರು. ಕ್ರೀಡಾಕೂಟದ ಆಯೋಜಕರಾದ ಹಳೆನಗರ ಸರ್ಕಾರಿ ಹೊನ್ನಮ್ಮ ಸ್ಮಾರಕ ಬಾಲಕಿಯರ ಕರ್ನಾಟಕ ಪಬ್ಲಿಕ್ ಶಾಲೆಯ ಪ್ರಾಚಾರ್ಯರಾದ MH ಮನೋಹರ್ ಮಾತನಾಡಿ, ಕ್ರೀಡಾಕೂಟಗಳಲ್ಲಿ ಸೋಲು ಗೆಲುವು ಸಹಜ. ಸೋತವರು ನಿರಾಶರಾಗದೆ, ಗೆದ್ದವರು ಹಿಗ್ಗದೆ, ಸೋಲೆ ಗೆಲುವಿನ ಮೆಟ್ಟಿಲು ಎಂಬುದನ್ನು ಮರೆಯಬಾರದು. ಎಲ್ಲರೂ ಕ್ರೀಡಾ ನಿಯಮಗಳನ್ನು ಪಾಲಿಸಿ ಶಿಸ್ತುಬದ್ಧವಾಗಿ ಪಾಲ್ಗೊಂಡು ಸೋದರತೆ, ಸಹನೆ, ಪ್ರೀತಿ ಮತ್ತು ವಿಶ್ವಾಸ ಬೆಳೆಸಿಕೊಳ್ಳಬೇಕು ಎಂದು ತಿಳಿಸಿದರು. ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಬಿಸಿದ್ದಬಸಪ್ಪ, ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಷಡಾಕ್ಷರಿ ಪಂಚಾಕ್ಷರಿ, ಎಸ್ಡಿಎಂಸಿ ಅಧ್ಯಕ್ಷರಾದ ರಾಜು, ಶಾಲಾ ಸುಧಾರಣಾ ಸಮಿತಿಯ ಅಧ್ಯಕ್ಷರಾದ ಸಿಜಯಪ್ಪ, ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀಧರ್ ಸಾವಂತ್, ಪ್ರಿಯಾಂಕಾ ಮುಂತಾದವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಗಣೇಶೋತ್ಸವ ಆಚರಿಸುವುದು ಹಿಂದೂಗಳೇ ಆದರೂ ಹಬ್ಬದ ವ್ಯಾಪಾರ ವಹಿವಾಟಿನಲ್ಲಿ ಎಲ್ಲ ಧರ್ಮದವರು ಪಾಲ್ಗೊಳ್ಳುವುದರಿಂದ ಸರ್ವರೂ ಸೇರಿ ಉತ್ಸವವನ್ನ ಸಡಗರ ಸಂಭ್ರಮದಿಂದ ಆಚರಿಸೋಣ. ನಗರದ ಅಂಬೇಡ್ಕರ್ ಭವನದಲ್ಲಿ ಗಣೇಶೋತ್ಸವ ಅಂಗವಾಗಿ ಜಿಲ್ಲಾಡಳಿತ ಹಮ್ಮಿಕೊಂಡಿದ್ದ, ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಸರ್ವ ಧರ್ಮಗಳ ಮುಖಂಡರೊಂದಿಗೆ ಹಮ್ಮಿಕೊಂಡಿದ್ದ ಶಾಂತಿ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಯಿತು. ಶಾಂತಿ ಸಭೆಯಲ್ಲಿ ಭಾಗವಹಿಸಿದ ವಿವಿಧ ಸಂಘಟನೆಗಳ ಮುಖಂಡರು ಉತ್ಸವದ ಸಮಯದಲ್ಲಿ ಗೊಂದಲಗಳು, ಪುಂಡಾಟಿಕೆಗಳಿಗೆ ಅವಕಾಶ ನೀಡಬಾರದು, ವದಂತಿಗಳನ್ನು ಹರಡುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು, ಗೊಂದಲಗಳು ಎದುರಾದಾಗ ಕೂಡಲೇ ಗಮನ ಹರಿಸಬೇಕು, ಮತ್ತೊಂದು ಕಡೆ ಹರಡದಂತೆ ತಡೆಗಟ್ಟಬೇಕು, ಕಾನೂನು ಸುವ್ಯವಸ್ಥೆ ಹೆಸರಿನಲ್ಲಿ ಸಾರ್ವಜನಿಕರಲ್ಲಿ ಉಸಿರುಗಟ್ಟಿಸುವ ವಾತಾವರಣ ಮೂಡಿಸದೆ ಮುಕ್ತ ಅವಕಾಶ ನೀಡಬೇಕು, ಸಾರ್ವಜನಿಕರು ಗಣಪತಿ ಪ್ರತಿಷ್ಠಾನೆಗೆ ಅನುಮತಿ ನೆಪದಲ್ಲಿ ಅಧಿಕಾರಿಗಳು ಕಿರುಕುಳ ನೀಡಬಾರದು, ಹೆಚ್ಚು ಶುಲ್ಕ ವಸೂಲಿ ಮಾಡಬಾರದು ಎಂಬ ಅಭಿಪ್ರಾಯವನ್ನು ತಿಳಿಸಿದರು.

ಶಾಸಕರಾದ ಎಸ್ಎನ್ ಚನ್ನಬಸಪ್ಪ ಮಾತನಾಡಿ, ವಿದ್ಯುತ್ ಮೈಕೆ ಅನುಮತಿ ನೆಪದಲ್ಲಿ ದುಬಾರಿ ಶುಲ್ಕ ವಸೂಲಿ ಮಾಡದೆ ಕಡಿಮೆ ಮೊತ್ತ ನಿಗದಿಪಡಿಸಬೇಕು. ಫ್ಲೆಕ್ಸ್ಗಳಿಗೆ ಶುಲ್ಕ ಬೇಡ ಎಂದು ಅಧಿಕಾರಿಗಳಿಗೆ ಸಲಹೆ ನೀಡಿದರು. ಎಸ್ಬಿ ನಿಖಿಲ್ ಕುಮಾರ್ ಮಾತನಾಡಿ, ಶಿವಮೊಗ್ಗದಲ್ಲಿ ಗಣೇಶೋತ್ಸವ ವೈಭವವನ್ನ ಪ್ರೇಕ್ಷಕನಾಗಿ ಕಂಡಿದ್ದೇನೆ. ಈಗ ಅದರ ಕಾನೂನು ಸುವ್ಯವಸ್ಥೆಯ ಜವಾಬ್ದಾರಿ ಹೊತ್ತಿದ್ದೇನೆ. ನಾವು ನಿಮ್ಮೊಂದಿಗೆ ಕುಟುಂಬ ಸಮೇತರಾಗಿ ಹಬ್ಬ ಆಚರಿಸಲು ಉತ್ಸುಕರಾಗಿದ್ದೇವೆ. ಆದರೆ ನಮ್ಮ ಇಲಾಖೆಯು ಸೇತುವೆಯಾಗಿ ಕೆಲಸ ಮಾಡುತ್ತದೆ. ಹಬ್ಬದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಎಲ್ಲ ಠಾಣೆಗಳ ವ್ಯಾಪ್ತಿಗಳ ಮೊಹಲ್ಲಾಗಳಲ್ಲಿ ಶಾಂತಿ ಸಭೆ ನಡೆಸಲಾಗಿದೆ. ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದು ತಿಳಿಸಿದರು. ಗಣಪತಿ ಮೆರವಣಿಗೆಗಳಲ್ಲಿ ಡಿಜೆಗಳ ಬದಲಿಗೆ ಹೆಚ್ಚು ಜನರು ಇಷ್ಟಪಡುವ ಕಲಾ ತಂಡಗಳಿಗೆ ಅವಕಾಶ ನೀಡಿ. ಇದರಿಂದ ಕಲಾವಿದರ ಬದುಕಿಗೂ ಆಸರೆಯಾಗುತ್ತದೆ. ಶಬ್ದ ಮಾಲಿನ್ಯವು ತಪ್ಪುತ್ತದೆ. ಹಬ್ಬದ ಸಮಯದಲ್ಲಿ ಯಾವುದೇ ಗೊಂದಲಗಳು ಎದುರಾದಲ್ಲಿ ಅದಕ್ಕೆ ನೀವೇ ಪರಿಹಾರ ಹುಡುಕುವ ಬದಲು ಹತ್ತಿರದ ಪೊಲೀಸ್ ಠಾಣೆಯ ಅಧಿಕಾರಿಗಳ ಗಮನಕ್ಕೆ ತನ್ನಿ. ಅವುಗಳನ್ನ ಅಲ್ಲಿಯೇ ಬಗೆಹರಿಸಬಹುದು ಎಂದು ತಿಳಿಸಿದರು. ಜಿಲ್ಲಾಧಿಕಾರಿಗಳಾದ ಪ್ರಭುಲಿಂಗ ಕವಳಿಕಟ್ಟಿ ಮಾತನಾಡಿ, ಸಾರ್ವಜನಿಕರ ಸಲಹೆಗಳನ್ನ ಮುಕ್ತವಾಗಿ ಸ್ವೀಕರಿಸಿದ್ದೇವೆ. ಫ್ಲೆಕ್ಸ್ಗಳನ್ನ ಉಚಿತವಾಗಿ ಅಳವಡಿಸುವ ವಿಷಯದಲ್ಲಿ ಚರ್ಚಿಸಬೇಕಾಗಿದೆ. ಇಲ್ಲಿ ಧಾರ್ಮಿಕ ಭಾವನೆಗಳಿದ್ದರೂ ಪರಿಸರ ಕಾಳಜಿಯೂ ಅಷ್ಟೇ ಮುಖ್ಯವಾಗಿದೆ ಎಂದರು. ಜವಳಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಚೇತನ್ ಗೌಡ, ಜಿಲ್ಲಾ ಪಂಚಾಯಿತಿ ಸಿಇಒ ಎನ್ ಹೇಮಂತ್, ಮಹಾನಗರ ಪಾಲಿಕೆಯ ಆಯುಕ್ತರಾದ ಮಾಯಣ್ಣಗೌಡ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಎಜಿ ಕರಿಯಪ್ಪ ಮುಂತಾದವರು ಉಪಸ್ಥಿತರಿದ್ದರು. ಇಲ್ಲಿಗೆ ಇವತ್ತಿನ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತೈರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೇ ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ? ಏನ್ ಸೀಕ್ರೆಟ್?
1: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
0: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
1: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ ಮೂರು ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
0: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು.
1: ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು, ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
2: LIC ಹರ್ ಪಲ್ ಆಪ್ಕೆ ಸಾಥ್.
3: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
4: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
5: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
4: KMS ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
6: ಬಳಸಿ ಪರಿಶುದ್ಧ ನಂದಿನಿ.
7: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನ ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಲೈಫ್ ಒಂಥರ ರೇಸ್ ಅಲ್ವಾ? ಓಟ, ಕನಸುಗಳು, ಸಾಧನೆ. ಹೌದು, ಈ ಓಟದಲ್ಲಿ ನಾವೆಲ್ಲರೂ ಗೆಲ್ಲಲೇಬೇಕು. ಆದ್ರೆ ಸ್ನೇಹಿತರೆ, ಈ ಗೆಲುವಿನ ಹಾದಿಯಲ್ಲಿ ನಮಗೆ ಗೊತ್ತಿಲ್ಲದಂತೆ ನಮ್ಮ ಕಾಲು ಎಳೆಯೋಕೆ ಕೆಲವೊಂದು ಕಾದಿವೆ. ಇವತ್ತು ನಾವಿಲ್ಲಿ ಮಾತನಾಡ್ತಿರೋದು ನಮ್ಮ ಲೈಫ್ ಅನ್ನು ಹಾಳು ಮಾಡೋ ಆ ಮೂರು ಕಿರಾತಕರ ಬಗ್ಗೆ. ಯಾರು ಅಂತೀರಾ? ಎಸ್, ಅದೇ ಡ್ರಗ್ಸ್, ಡ್ರಿಂಕ್ಸ್ ಅಂಡ್ ಸ್ಮೋಕಿಂಗ್ ಬಗ್ಗೆ. ಹೌದು ಸ್ನೇಹಿತರೆ, ಕೈಲಿ ಒಂದು ಸಿಗರೇಟ್ ಹಿಡಿದ್ರೆ ಹೀರೋ ಅನ್ಕೊಳ್ತಾರೆ ಅಂತ ಅವರು ಅನ್ಕೊಳ್ತಾರೆ. ಆದ್ರೆ ನೆನ್ಪಿಡಿ, ಆ ಹೊಗೆ ನಿಮ್ಮ ಲಂಗ್ಸ್ ಮಾತ್ರ ಅಲ್ಲ, ನಿಮ್ಮ ಫ್ಯೂಚರ್ ಅನ್ನೇ ಕಪ್ಪಾಗಿಸುತ್ತೆ. ಒಂದೇ ಒಂದು ಪಫ್ ಅಂತ ಶುರುವಾಗಿ ಆಮೇಲೆ ಅದು ಅಡಿಕ್ಷನ್ ಆಗುತ್ತೆ. ನಿಮ್ಮ ಸ್ಟ್ಯಾಮಿನಾ ಕಡಿಮೆ ಮಾಡುತ್ತೆ, ಹಲ್ಲು ಹಳದಿಯಾಗಿಸುತ್ತೆ. ಅಷ್ಟೇ ಯಾಕೆ, ಕ್ಯಾನ್ಸರ್ ಅನ್ನೋ ಮಹಾಮಾರಿ ನಿಮ್ಮ ಮನೆಗೆ ಬರೋಕೆ ನೀವೇ ರೆಡ್ ಕಾರ್ಪೆಟ್ ಹಾಕಿದ ಹಾಗೆ ಆಗುತ್ತೆ. ಏನ ಧೂಮಪಾನ ಕುಡ್ದಾಗ ಒಂದ್ ಕ್ಷಣ ಕಿಕ್ ಕೊಡಬಹುದು ಸ್ನೇಹಿತರೆ, ಆದ್ರೆ ಮಾರನೇ ದಿನ ನಿಮ್ಮ ಲಿವರ್ ಮತ್ತು ಲೈಫ್ ಎರಡೂ ಡಲ್ ಆಗಿರುತ್ತೆ. ಗೆಳೆಯರ ಜೊತೆ ಪಾರ್ಟಿ ಮಾಡೋದಕ್ಕೆ ಹಾಟ್ ಡ್ರಿಂಕ್ಸ್ ಬೇಕಾಗಿಲ್ಲ, ಒಳ್ಳೆ ಕಾನ್ವರ್ಸೇಷನ್ ಇದ್ರೆ ಸಾಕು ಅಲ್ವಾ? ಇವೆರಡರ ಜೊತೆಗೆ ಇನ್ನೊಂದು ದೊಡ್ಡ ಕಿರಾತಕ ಇದೆ, ಅದ್ಯಾವುದು ಅಂತೀರಾ? ಎಸ್, ಅದೇ ಡ್ರಗ್ಸ್. ಇತ್ತೀಚೆಗೆ ಸಿಟಿಗಳಲ್ಲಿ ಇದು ದೊಡ್ಡ ಪಿಡುಗಾಗಿದೆ. ಒಂದು ಮಾತ್ರೆ ಅಥವಾ ಒಂದು ಇಂಜೆಕ್ಷನ್ ನಿಮ್ಮನ್ನ ಸ್ವರ್ಗಕ್ಕೆ ಕಳಿಸುತ್ತೆ ಅಂತ ಯಾರಾದ್ರೂ ಹೇಳಿದ್ರೆ ನಂಬಬೇಡಿ, ಅದು ನಿಮ್ಮನ್ನ ಸ್ಮಶಾನಕ್ಕೆ ಕಳಿಸೋ ಸುಲಭ ದಾರಿ ಅಂತಾನೆ ಹೇಳ್ಬಹುದು. ಡ್ರಗ್ಸ್ ತಗೊಂಡ್ರೆ ಮೆದುಳು ಕೆಲಸ ಮಾಡೋದು ನಿಲ್ಸುತ್ತೆ, ಸರಿಯಾಗಿ ಯೋಚನೆ ಮಾಡೋ ಶಕ್ತಿ ಇರೋದಿಲ್ಲ. ನೀವು ಡ್ರಗ್ಸ್ ತಗೊಂಡಾಗ ನರಳೋದು ನೀವೊಬ್ರೇ ಅಲ್ಲ ಸ್ನೇಹಿತರೆ, ನಿಮ್ಮ ತಂದೆ ತಾಯಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಹಾಗೆ ನಿಮ್ಮ ಒಂದು ತಪ್ಪು ನಿರ್ಧಾರದಿಂದ ಅವರು ಜೀವನ ಪೂರ್ತಿ ಕಣ್ಣೀರು ಹಾಕ್ಬೇಕಾಗುತ್ತೆ. ಇದು ನಿಮ್ಗೆ ಬೇಕಾ? ಸೊ ಸ್ನೇಹಿತರೆ, ಇವುಗಳ ವಿರುದ್ಧ ನಾವು ವ್ಯಕ್ತಿಗತವಾಗಿ ಮತ್ತು ಸಾಮಾಜಿಕವಾಗಿ ಹೇಗೆ ಹೋರಾಡಬಹುದು ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಯೋಣ. ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಳೆದ ಭಾಗದಲ್ಲಿ ನಮ್ಮ ಲೈಫನ್ನೇ ಹಾಳು ಮಾಡುವಂತಹ ಮೂರು ಕಿರಾತಕರ ಬಗ್ಗೆ, ಅಂದ್ರೆ ಡ್ರಗ್ಸ್ ಆಗಿರಬಹುದು, ಡ್ರಿಂಕ್ಸ್ ಆಗಿರ್ಬೋದು, ಹಾಗೆ ಸ್ಮೋಕಿಂಗ್ ಆಗಿರ್ಬೋದು, ಇವುಗಳಿಗೆ ಬಲಿಯಾಗಬೇಡಿ ಅಂತ ತಿಳಿಸ್ತಾ ಇದೆ. ಹಾಗಾದ್ರೆ ಈಗ ಈ ಮಾದಕ ವಸ್ತುಗಳ ವಿರುದ್ಧ ನಾವು ವ್ಯಕ್ತಿಗತವಾಗಿ ಮತ್ತು ಸಾಮಾಜಿಕವಾಗಿ ಹೇಗೆ ಹೋರಾಡಬಹುದು ಅನ್ನೋದ್ರ ಬಗ್ಗೆ ನಾನೀಗ ತಿಳಿಸ್ತೀನಿ. ಸ್ನೇಹಿತರೆ, ಲೈಫ್ ಅನ್ನೋದು ಒಂದು ಕ್ರಿಕೆಟ್ ಮ್ಯಾಚ್ ಇದ್ದ ಹಾಗೆ ಅಲ್ವಾ? ಇಲ್ಲಿ ಸಿಕ್ಸರ್ ಬಾರಿಸೋದಕ್ಕೆ ನಮ್ಗೆ ಗೊತ್ತು, ಆದ್ರೆ ಈ ಡ್ರಗ್ಸ್, ಡ್ರಿಂಕ್ಸ್ ಅಂಡ್ ಸ್ಮೋಕಿಂಗ್ ಅನ್ನೋ ಗೂಗ್ಲಿ ಬಾಲ್ಗಳು ನಮ್ಮ ವಿಕೆಟ್ ತೆಗಿಯೋಕೆ ಕಾಯ್ತಾ ಇರ್ತವೆ. ಇವತ್ತು ನಾವು ಅದ್ರ ಬಗ್ಗೆ ಕೇಳಿ ಅಯ್ಯೋ ಇದು ಕೆಟ್ಟದ್ದು ಅಂತ ಅನ್ಕೊಂಡು ಕೂರೋದಲ್ಲ ಸ್ನೇಹಿತರೆ, ಇದರ ಬಗ್ಗೆ ಧ್ವನಿ ಎತ್ತೋಣ, ಹೋರಾಡೋಣ. ಏನಂತೀರಾ? ಅತಿ ದೊಡ್ಡ ಹೋರಾಟ ಶುರುವಾಗೋದು ನಮ್ಮ ಒಳಗಡೆಯಿಂದನೆ. ಯಾರೋ ಒಬ್ಬ ಫ್ರೆಂಡ್ ಬಂದು ಓ ಬಾರೋ ಒಂದ್ ಪಫ್ ತಗೊಳ್ಳೋಣ, ಎಲ್ಲಾ ಟೆನ್ಷನ್ ಮರ್ತು ಹೋಗುತ್ತೆ ಅಂತಂದಾಗ ಆಗ ನೀವು ನಿಮ್ಮ ಸ್ನೇಹಿತನ ಮುಂದೆ ಹೀರೋಯಿಸಂ ತೋರಿಸಿ, ಇವುಗಳನ್ನ ತಗೊಂಡ್ರೆ ಏನ್ ಆಗುತ್ತೆ ಅನ್ನೋ ಅರಿವನ್ನ ಮೂಡಿಸಿ. ಸ್ನೇಹಿತರೆ, ಇದನ್ನ ಪಿಯರ್ ಪಿಯರ್ ಪ್ರೆಷರ್ ಅಂತ ಹೇಳ್ತೀವಿ. ನೋ ಅಂದ್ರೆ ನೋ. ಸಿಗರೇಟ್ ಸೇರದೆ ಹೋದ್ರೆ ನೀವೇನು ದಡ್ಡರಲ್ಲ, ಬದಲಿಗೆ ನೀವು ಬುದ್ಧಿವಂತರು ಅಂತ ಅರ್ಥ ಆಗುತ್ತೆ. ನಿಮ್ಮ ಬಗ್ಗೆ ನಿಮಗೆ ಕ್ಲಾರಿಟಿ ಇರ್ಲಿ. ಸ್ನೇಹಿತರೆ, ನನಗೆ ನನ್ನ ಲಂಗ್ಸ್ ಇಷ್ಟ, ನನ್ನ ಲೈಫ್ ಇಷ್ಟ ಅನ್ನೋ ಒಂದು ಕ್ಲಾರಿಟಿ ನಿಮ್ಮಲ್ಲಿದ್ರೆ ಯಾವ ಮಾದಕ ವಸ್ತುವು ನಿಮ್ಮ ಹತ್ತಿರ ಸುಳಿಯೋದಿಲ್ಲ. ನಿಮ್ಮನ್ನ ನೀವು ಪ್ರೀತಿಸೋದೇ ಮೊದಲ ಹೋರಾಟ. ಏನಂತೀರಾ? ಹೌದಲ್ವಾ? ಇನ್ನ ಎರಡನೇ ಹೋರಾಟ ಏನಪ್ಪಾ ಅಂತಂದ್ರೆ, ಗೆಳೆಯರ ಬಳಗದಲ್ಲಿ ನೀವು ಜಾಗೃತರಾಗಿರಿ. ನಿಮ್ಮ ಫ್ರೆಂಡ್ ಸರ್ಕಲ್ ನಲ್ಲಿ ಯಾರಾದ್ರೂ ಈ ದಾರಿಗೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ಸುಮ್ನೆ ಕೂರ್ಬೇಡಿ ಸ್ನೇಹಿತರೆ. ಅದು ಚಾಡಿ ಹೇಳೋದಲ್ಲ, ಅವರ ಜೀವನ ಉಳಿಸೋದಾಗಿರುತ್ತೆ. ಅವರನ್ನ ದೂರ ಇಡ್ಬೇಡಿ, ಅವರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಅವರಿಗೆ ಯಾವುದೋ ನೋವಿರಬಹುದು ಅಥವಾ ಕುತೂಹಲ ಇರಬಹುದು, ಅವರಿಗೆ ಸರಿಯಾದ ದಾರಿ ತೋರಿಸೋದು ಸ್ನೇಹಿತನ ಕರ್ತವ್ಯವಾಗಿರುತ್ತೆ. ಹಾಗೆ ಅವರಿಗೆ ಸ್ಮೋಕಿಂಗ್ ಮಾಡ್ಬೇಕು ಅನ್ಸ್ದಾಗ ಬಾರೋ ಗೆಳೆಯ ಒಂದು ರೌಂಡ್ ಫುಟ್ಬಾಲ್ ಆಡೋಣ ಅಂತನೋ ಅಥವಾ ಒಂದು ಒಳ್ಳೆ ಸಿನಿಮಾ ನೋಡೋಣ ಅಂತ ಡೈವರ್ಟ್ ಮಾಡಿ. ಒಬ್ಬ ಗೆಳೆಯನನ್ನ ವ್ಯಸನದಿಂದ ಹೊರತರೋದು ಒಂದು ದೊಡ್ಡ ಯುದ್ಧ ಗೆದ್ದ ಹಾಗೆ. ಇನ್ನು ಮೂರನೇ ಸ್ಟೆಪ್ ಏನಪ್ಪಾ ಅಂತಂದ್ರೆ ಸಮಾಜದ ಜವಾಬ್ದಾರಿ. ನಮ್ಮ ಏರಿಯಾದಲ್ಲಿ ಅಥವಾ ಸ್ಕೂಲು ಕಾಲೇಜು ಹತ್ತಿರ ಯಾರಾದ್ರೂ ಇವುಗಳನ್ನ ಮಾರ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ಏನ್ ಮಾಡ್ಬೇಕು ಅಂತ ನೀವು ಕೇಳೋದಾದ್ರೆ ಪೊಲೀಸ್ ಇಲಾಖೆಗೆ ಅಥವಾ ಹೆಲ್ಪ್ ಲೈನ್ ಸಂಖ್ಯೆಗಳಿಗೆ ಮಾಹಿತಿ ನೀಡಿ. ಹೆದರಬೇಡಿ ಸ್ನೇಹಿತರೆ, ನಿಮ್ಮ ಹೆಸರು ಗೌಪ್ಯವಾಗಿರುತ್ತೆ. ಹಾಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಿರಲ್ವಾ, ಅಲ್ಲಿ ಈ ವ್ಯಸನಗಳ ದುಷ್ಪರಿಣಾಮದ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿ. ಸ್ಟೈಲ್ ಅಂದ್ರೆ ಸಿಗರೇಟ್ ಅಲ್ಲ, ಸ್ಟೈಲ್ ಅಂದ್ರೆ ಸಿಕ್ಸ್ ಪ್ಯಾಕ್ ಮತ್ತು ಹೆಲ್ದಿ ಬಾಡಿ ಅಂತ ತೋರಿಸ್ಕೊಡಿ. ಇನ್ನ ನಾಲ್ಕನೇ ಹೋರಾಟ ಏನಪ್ಪಾ ಅಂತಂದ್ರೆ ಸಹಾಯ ಹಸ್ತ ಚಾಚುವುದು. ಒಂದ್ ವೇಳೆ ಯಾರಾದ್ರೂ ಆಲ್ರೆಡಿ ಈ ಸುಳಿಗೆ ಸಿಕ್ಕಾಕೊಂಡಿದ್ದಾರೆ ಅಂತಂದ್ರೆ ಅವರನ್ನ ಅಪರಾಧಿ ತರ ನೋಡಬೇಡಿ. ಅವರಿಗೆ ಚಿಕಿತ್ಸೆ ಬೇಕು. ಸರ್ಕಾರಿ ಮತ್ತು ಖಾಸಗಿ ಪುನರ್ವಸತಿ ಕೇಂದ್ರಗಳ ಸಹಾಯ ಪಡೆಯಿರಿ, ಕೌನ್ಸಿಲಿಂಗ್ ಕೊಡಿಸಿ. ಹಾಗೆ ಕುಟುಂಬದವರು ಪ್ರೀತಿಯಿಂದ ಮಾತ್ರ ಇದನ್ನ ಗೆಲ್ಲೋದಕ್ಕೆ ಸಾಧ್ಯವಾಗುತ್ತೆ. ಅವರನ್ನ ಒಂಟಿ ಮಾಡಬೇಡಿ ಸ್ನೇಹಿತರೆ. ಸ್ನೇಹಿತರೆ, ಈ ಒಂದು ಮಾದಕ ವಸ್ತುಗಳ ವಿರುದ್ಧ ನಾವು ವ್ಯಕ್ತಿಗತವಾಗಿ ಮತ್ತು ಸಾಮಾಜಿಕವಾಗಿ ಹೇಗೆ ಹೋರಾಡಬಹುದು ಅನ್ನೋ ವಿಷಯವನ್ನ ತಿಳಿಸಿದ್ದಾಯ್ತು. ಹಾಗಾದ್ರೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಈ ಮಾದಕ ವಸ್ತುಗಳ ವಿರುದ್ಧ ನಾವು ವ್ಯಕ್ತಿಗತವಾಗಿ ಮತ್ತು ಸಾಮಾಜಿಕವಾಗಿ ಹೇಗೆ ಹೋರಾಡಬಹುದು ಅನ್ನೋದ್ರ ಬಗ್ಗೆ ತಿಳಿಸಿದ್ದಾಯ್ತು. ಈಗ ಅದರ ಬಗ್ಗೆ ಒಂದಿಷ್ಟು ಕಿವಿ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದ್ರೆ, ಅತಿ ದೊಡ್ಡ ಹೋರಾಟ ಶುರುವಾಗೋದು ನಮ್ಮೊಳಗೆ ಇಂದ ಅಂತ ನಾನು ಆಗ್ಲೇ ತಿಳಿಸಿದ್ದಾಯ್ತು. ಸೊ ಸ್ನೇಹಿತರೆ, ಸ್ಮೋಕ್ ಮಾಡೋದು, ಡ್ರಿಂಕ್ಸ್ ಮಾಡೋದು, ಹಾಗೆ ಡ್ರಗ್ಸ್ ತಗೊಳ್ಳೋದು ಇದೆಯಲ್ಲ, ಇವುಗಳನ್ನ ಅಭ್ಯಾಸ ಮಾಡ್ಕೊಳ್ಳೋದು ತಪ್ಪು ಅಂತ ಗೊತ್ತು. ಆದ್ರೆ ಇದರಿಂದ ದೂರ ಇರೋದು ಹೇಗೆ? ಇದಕ್ಕೆ ಸಿಂಪಲ್ ಟಿಪ್ಸ್ ಅನ್ನ ಕೇಳಿ ಸ್ನೇಹಿತರೆ. ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಫೋರ್ಸ್ ಮಾಡಿದ್ರೆ ಧೈರ್ಯವಾಗಿ ಬೇಡ ಅಂತ ಹೇಳಿ. ನಿಜವಾದ ಫ್ರೆಂಡ್ಸ್ ನಿಮ್ಮನ್ನ ಅಪಾಯಕ್ಕೆ ದೂಡೋದಿಲ್ಲ. ಜಿಮ್ಗೆ ಹೋಗಿ, ಸ್ಪೋರ್ಟ್ಸ್ ಆಡಿ, ಯಾವ್ದಾದ್ರೂ ಮ್ಯೂಸಿಕ್ ನ ಕಲೀರಿ, ಹಾಗೆ ನಿಮ್ಮ ಎನರ್ಜಿ ಪಾಸಿಟಿವ್ ಕಡೆಗೆ ತಿರುಗಿಸಿ. ನಂತರ ನಿಮಗೇನಾದ್ರೂ ಟೆನ್ಷನ್ ಇದ್ರೆ, ಲೈಫ್ ಬೋರ್ ಆಗಿದ್ರೆ ನಿಮ್ಮ ಅಮ್ಮ ಅಥವಾ ಅಪ್ಪನ ಜೊತೆ ಶೇರ್ ಮಾಡಿ. ಅದಕ್ಕೆ ಮದ್ದು ಇರೋದು ನಶೆಯಲ್ಲಿದೆ ಅಂತ ಮಾತ್ರ ಅನ್ಕೋಬೇಡಿ. ಸೊ ಸ್ನೇಹಿತರೆ, ಲೈಫ್ ಅನ್ನೋದು ಒಮ್ಮೆ ಮಾತ್ರ ಸಿಗೋ ಗಿಫ್ಟ್. ಇದನ್ನ ಹೊಗೆಯಲ್ಲೋ ಅಥವಾ ಬಾಟ್ಲಿಯಲ್ಲೋ ಕಳೆದುಕೊಳ್ಬೇಡಿ. ನಿಮ್ಮ ಅಮ್ಮನ ಮುಖದ ಮೇಲಿರೋ ಆ ನಗು ಆ ಬಾಟ್ಲಿಗಿಂತ ದೊಡ್ಡ ಕಿಕ್ ಕೊಡುತ್ತೆ. ನಿಮ್ಮ ಕನಸು ನನಸಾದಾಗ ಸಿಗೋ ಖುಷಿ ಇದೆಯಲ್ಲ, ಯಾವ ಡ್ರಗ್ಸ್ಗಿಂತಲೂ ದೊಡ್ಡದು ಅಂತಾನೆ ಹೇಳಬಹುದು. ಸೊ ಸ್ನೇಹಿತರೆ, ಇವತ್ತಿನಿಂದನೇ ನಮ್ಮ ಈ ಯುದ್ಧ ಶುರುವಾಗ್ಲಿ. ನಿಮ್ಮ ಕನಸುಗಳನ್ನು ಸುಡೋದು ಬೇಡ. ಡ್ರಗ್ಸ್ ಮಾತ್ರೆಯಲ್ಲಿ ನಿಮ್ಮ ಭವಿಷ್ಯವನ್ನ ಕರಗಿಸೋದು ಬೇಡ. ನಿಮ್ಮ ಕೈಗಳು ದೇಶ ಕಟ್ಟೋಕೆ ಇರಲಿ, ವ್ಯಸನಕ್ಕೆ ಬಲಿಯಾಗೋಕೆ ಅಲ್ಲ ಸ್ನೇಹಿತರೆ. ಸೊ ಈ ಒಂದು ಟಿಪ್ಸ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ, ಹಾಗೆ ಇವತ್ತಿನ ಎಪಿಸೋಡ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
1: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9000085001116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
3: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಮಿಸ್ ಮಾಡಿದರೆ ನಾನು ಕೂಡ ಬಂದಿದ್ದೀನಿ ಪ್ರತಿ ದಿನದಂತೆ ನಿಮ್ಮ ಜೊತೆ ಮಾತಾಡ್ತಾ. ಇವತ್ತಿನ ಶೋನಲ್ಲಿ ಕೂಡ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ, ಒಂದು ಕ್ಯೂರಿಯಸ್ ಆಗಿರುವಂತಹ ವಿಷಯವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ವಿಷಯವನ್ನು ಕೇಳಿಸ್ಕೊಳ್ತಾ ನೀವು ಸಹ ನಿಮಗೆ ಅನಿಸಿರುವಂತಹ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಸಂಖ್ಯೆಗೆ ವಾಟ್ಸಪ್ ಮಾಡ್ಬೋದು. ಹಾಗೆ ನಮ್ಮ ಜೊತೆಯಲ್ಲಿ ಕೂಡ ನೀವು ಮಾತಾಡಬಹುದು. ಹಾಗೆ ನೀವು ನೋಡಿರುವಂತಹ ಯಾವುದೇ ರೀತಿಯ ವಿಸ್ಮಯಕಾರಿ ವಿಚಾರಗಳಿರಲಿ ಅಥವಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳೇ ಇರಲಿ, ಸೊ ಅವುಗಳನ್ನ ತಪ್ಪದೇ ನಮಗೆ ವಾಟ್ಸಪ್ ಮಾಡಿ. ಸೊ ಅದು ಟೆಕ್ಸ್ಟ್ ಮೆಸೇಜ್ ಆಗಿರ್ಬೋದು ಅಥವಾ ವಾಯ್ಸ್ ನೋಟ್ ಆದರೂ ಮಾಡಿ ಕಳಿಸ್ಕೊಡ್ಬೋದು. ನಮ್ಮ ಸಂಖ್ಯೆಗೆ ಕಳಿಸ್ಕೊಡಿ ಅಂತ ಹೇಳ್ತಾ, ಸೊ ಇವತ್ತಿನ ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ನಡೆಸೋದಕ್ಕೆ ನಾನು ಮರೆದಿನಿ ಅರ್ಜುನ್ ಶ್ರೀಧರ್. ಈ ಸಮಯದಲ್ಲಿ ನಾನು ಕೂಡ ಕಾಫಿನ ಕುಡ್ಕೊಂಡು ಬಂದಾಯ್ತು. ಆ್ಯಂಡ್ ನೀವು ಸಹ ಕಾಫಿನ ಕುಡಿತಾ ಇದ್ರೆ ನಮ್ಮ ಶೋನ ಕೇಳಿಸ್ಕೊಳ್ತಾ ಇವತ್ತಿನ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯದ ಬಗ್ಗೆ ಕೂಡ ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಹಾಗೆಯೇ ನೀವು ನಮ್ಮ ಜೊತೆನಲ್ಲಿ ಮಾತಾಡಬೇಕು ಅಂತ ಇದ್ರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಅಥವಾ ವಾಯ್ಸ್ ನೋಟ್ನ ಕಳಿಸ್ಕೊಡ್ಬೋದು. ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686 2779. ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸ್ತಾ ಇರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ ಏನು ಅಂತ ನೀವು ಕೇಳ್ತಾ ಇರ್ಬೋದು. ಇಲ್ಲಿ ನಡೆಯುವಂತಹ ವಿಸ್ಮಯಕಾರಿ ವಿಚಾರಗಳನ್ನ ನೋಡಿದ್ವಿ ಅಂತಂದ್ರೆ ಇದು ಒಂದು ಮಿಸ್ಟೀರಿಯಸ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಏನವೆಲ್ಲ ಜಗತ್ತಲ್ಲಿ ಎಷ್ಟೊಂದು ಕೆರೆಗಳನ್ನ ಸಮುದ್ರಗಳನ್ನ ನೋಡಿರ್ತೀವಿ. ಅಂಡ್ ಬೇರೆ ಬೇರೆ ದೇಶಗಳಲ್ಲಿ ಇರುವಂತಹ ಸಮುದ್ರಗಳಲ್ಲಿ ವಿಸ್ಮಯಕಾರಿ ವಿಚಾರಗಳನ್ನ ಗಮನಿಸಿರ್ತೀವಿ. ಹಾಗೇನೆ ಜಗತ್ತಿನಾದ್ಯಂತ ಇರುವಂತಹ ಎಷ್ಟೋ ಕೆರೆ ಸರೋವರಗಳಲ್ಲಿ ಒಂದೊಂದು ಸ್ಪೆಷಾಲಿಟಿಗಳಿರೋದನ್ನ ನೋಡಿರ್ತೀವಿ, ಮತ್ತೆ ವಿಸ್ಮಯಕಾರಿ ವಿಚಾರಗಳನ್ನ ಅಲ್ಲಿ ಕೂಡ ಗಮನಿಸಿರ್ತೀವಿ. ಅಷ್ಟೇ ಅಲ್ಲದೆ ಜಗತ್ತಿನಾದ್ಯಂತ ಎಷ್ಟೊಂದು ದೊಡ್ಡ ದೊಡ್ಡ ಕೆರೆ ಸರೋವರಗಳಿದೆ ಮತ್ತೆ ನದಿಗಳಿದೆ, ಇದೆಲ್ಲದನ್ನು ಕೂಡ ನೋಡ್ತಾ ಇರ್ತೀವಿ. ಆದ್ರೆ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ನಮ್ಮ ಭಾರತ ದೇಶದಲ್ಲಿರುವಂತಹ ಈ ಒಂದು ಕೆರೆಯ ಬಗ್ಗೆ. ಹಾಗಾದ್ರೆ ಈ ಕೆರೆ ಯಾವುದು, ಕೆರೆನಲ್ಲಿ ಏನು ಸ್ಪೆಷಾಲಿಟಿ ಇದೆ ಅಂತ ನೀವು ಕೇಳ್ತಾ ಇದ್ದೀರಾ. ಸೊ ಇದನ್ನ ತಿಳಿಸೋದಕ್ಕೆ ಅಂತಾನೆ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾನು ಬಂದಿದ್ದೀನಿ. ನಾನಾಗಲೇ ಹೇಳಿದೆ, ಈ ಜಾಗದಲ್ಲಿ ಕೆರೆ ನೀರಿಗೆ ನಾವು ಅರಿಶಿಣವನ್ನು ಬೆರೆಸಿದರೆ ಅದು ಕೆಂಪು ಬಣ್ಣಕ್ಕೆ ಬದಲಾಗುತ್ತೆ. ಆ್ಯಂಡ್ ಇಲ್ಲಿರುವಂತಹ ಹೈ ಮ್ಯಾಗ್ನೆಟಿಕ್ ಪವರಿಂದ ಕಾಂಪಸ್ ಕೂಡ ವರ್ಕ್ ಆಗಲ್ಲ. ಆಬ್ವಿಯಸ್ಲಿ ನಮಗೆಲ್ಲ ಗೊತ್ತಿದೆ ಕೆರೆ ಸರೋವರಗಳು ಅಂತಂದರೆ ಅಲ್ಲಿ ಮೀನುಗಳು ವಾಸ ಮಾಡುತ್ತೆ ಅಂಥೇಳಿ. ಆದರೆ ಈ ಒಂದು ಪ್ಲೇಸ್ನಲ್ಲಿ ಮೀನುಗಳು ಸಹ ವಾಸ ಮಾಡಲ್ಲ. ಹಾಗಾದರೆ ಇದು ಯಾವ ಪ್ಲೇಸ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದು ಇಂಡಿಯಾಸ್ ಮೋಸ್ಟ್ ಮಿಸ್ಟೀರಿಯಸ್ ಲೇಕ್ ಇನ್ ಮಹಾರಾಷ್ಟ್ರ ಅಂತಲೇ ಹೇಳ್ಬೋದು. ಮಹಾರಾಷ್ಟ್ರದಲ್ಲಿರುವಂತಹ ಈ ಒಂದು ಕೆರೆ ಏನಿದೆ, ಮಹಾರಾಷ್ಟ್ರದ ದಟ್ಟ ಕಾಡಿನ ಮಧ್ಯದಲ್ಲಿರುವಂತಹ ಒಂದು ಮಿಸ್ಟೀರಿಯಸ್ ಆಗಿರುವಂತಹ ಕೆರೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಕೆರೆಯ ಬಗ್ಗೆ ಇವತ್ತಿನ ಶೋನಲ್ಲಿ ನಾನು ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ತಿಳಿಸ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ನಿಮಗೆ ಏನಾದ್ರು ಗೊತ್ತಿದೆ ಅಂತಂದರೆ ಅದ್ರ ಬಗ್ಗೆ ನೀವು ಕೂಡ ನಮಗೆ ಒಂದು ಮೆಸೇಜ್ ಮಾಡಿ ತಿಳಿಸ್ಕೊಡಿ. ಆ್ಯಂಡ್ ಹಾಗೆ ಈ ಒಂದು ಕೆರೆಯ ಹೆಸರು ಏನು ಅಂತ ಕೂಡ ನಮಗೆ ಒಂದು ಮೆಸೇಜ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ 9686 8 0 9 6 2 7 9 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ಅಂಡ್ ಈ ಮಿಸ್ಟೀರಿಯಸ್ ಆಗಿರುವಂತಹ ಕೆರೆಯ ಹೆಸರನ್ನ ಮೆನ್ಷನ್ ಮಾಡಿ. ಹಾಗಾದ್ರೆ ಇವತ್ತಿನ ಶೋ ನಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ಈ ಒಂದು ಮಿಸ್ಟೀರಿಯಸ್ ಆಗಿರುವಂತಹ ಕೆರೆಯ ಬಗ್ಗೆ ನಾನು ಕೂಡ ಇನ್ನಷ್ಟು ವಿಚಾರಗಳನ್ನ ತಿಳಿಸ್ತೀನಿ. ಸೊ ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ಜಿ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ, ಒಂದು ಮಿಸ್ಟೀರಿಯಸ್ ಆಗಿರುವಂತಹ ಕೆರೆ ಇದು, ಮಹಾರಾಷ್ಟ್ರದಲ್ಲಿರುವಂಥದ್ದು. ಇದನ್ನ ಇಂಡಿಯಾಸ್ ಮೋಸ್ಟ್ ಮಿಸ್ಟೀರಿಯಸ್ ಕೆರೆ ಅಂತ ಹೇಳಿದ್ರು ತಪ್ಪಿಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಒಂದು ಕೆರೆ ಅಷ್ಟೊಂದು ವಿಸ್ಮಯಕಾರಿಯಾಗಿದೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಕೆರೆಯ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋಣ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕೇಳಿಸ್ಕೊಳ್ತಾ ಇದ್ದೀರ ಅಂತಂದರೆ ಈ ಒಂದು ಕೆರೆಯ ಹೆಸರೇನು ಅಂತ ಕೂಡ ಮೆಸೇಜ್ ಮಾಡಿದ್ದೆ ಹೇಳಿದೆ. ಸೊ ನಮಗೆ ಸುಮಾರು ಜನ ಮೆಸೇಜ್ ಕೂಡ ಮಾಡಿದಿರ. ಆ್ಯಂಡ್ ಇದು ಲೋನಾರ್ ಲೇಕ್ ಅಂತೇಳಿ, ಖಂಡಿತವಾಗ್ಲೂ ಹೌದು, ಇದು ನಮ್ಮ ಭಾರತದ ಮಹಾರಾಷ್ಟ್ರದಲ್ಲಿರುವಂತಹ ಒಂದು ಕೆರೆಯಾಗಿದೆ. ಸುಮಾರು 52,000 ವರ್ಷಗಳ ಹಿಂದೆ ಮೆಟಿಯೋರ್ ಇಂಪ್ಯಾಕ್ಟ್ನಿಂದ ರೂಪುಗೊಳ್ಳುತ್ತೆ, ಅಂದರೆ ಉಲ್ಕಾ ಶಿಲೆ ಪ್ರಭಾವದಿಂದ ಇದು ರೂಪುಗೊಳ್ಳುತ್ತೆ. ಅದಕ್ಕೆ ನಾವು ಇದನ್ನ ಭಾರತದ ಇನ್ಕ್ರೆಡಿಬಲ್ ಜಿಯೋ ಹೆರಿಟೇಜ್ ಸೈಟ್ ಲೋನಾರ್ ಲೇಕ್ ಅಂತ ಕರೀತಾ ಇರೋದು. ಅಂದರೆ ಸುಮಾರು 52 ವರ್ಷಗಳ ಹಿಂದೆ ಆಕಾಶದಿಂದ ಭೂಮಿಗೆ ಬಿದ್ದಂತಹ 2 ಮಿಲಿಯನ್ ತೂಕದ ಉಲ್ಕೆ ಅಥವಾ ವಾಲ್ಕ್ಯಾನೋದಿಂದ ಸೃಷ್ಟಿಯಾದಂತಹ ಈ ಒಂದು ಜಾಗ ಈಗಲೂ ಕೂಡ ವಿಜ್ಞಾನಿಗಳಿಗೆ ಕ್ವೆಶ್ಚನ್ ಆಗಿ ಉಳ್ಕೊಂಡಿದೆ. ಹಾಗೆ ಸರ್ಕ್ಯುಲರ್ ಶೇಪ್ ನಲ್ಲಿ ಇರುವಂತಹ ಈ ಒಂದು ಕೆರೆ 1.8 ಕಿಲೋಮೀಟರ್ ನಷ್ಟು ಅಗಲ ಇದೆ ಮತ್ತೆ 500 ಅಡಿಗಳಷ್ಟು ಆಳವಾಗಿದೆ. ಇಲ್ಲಿನ ನೀರನ್ನ ನಾವು ನೋಡ್ತೀವಿ ಅಂದ್ರೆ ಸಮುದ್ರಕ್ಕಿಂತ 7 ಪಟ್ಟು ಹೆಚ್ಚಿಗೆ ಲವಣಾಂಶವನ್ನು ಹೊಂದಿದೆ. ಈ ಕೆರೆಯ ಸುತ್ತಮುತ್ತದಲ್ಲಿ ನಾವು ನೋಡ್ತೀವಿ ಅಂದ್ರೆ 6 ಶತಮಾನದಷ್ಟು ಹಿಂದಿನ ಪ್ರಾಚೀನ ದೇವಾಲಯಗಳು ಮತ್ತೆ ಅವಶೇಷಗಳು ಕೂಡ ಇಲ್ಲಿ ಇರೋದನ್ನ ಗಮನಿಸಬಹುದು. ಹಾಗೆ ಈ ಒಂದು ಕೆರೆಯನ್ನ ಒಂದು ನೈಸರ್ಗಿಕ ಅದ್ಭುತ ಅಂತ ಹೇಳಿದ್ರು ತಪ್ಪಿಲ್ಲ. ನಾನಾಗಲೇ ಹೇಳಿದಾಗೆ ಬಹಳಷ್ಟು ಜನ ವಿಜ್ಞಾನಿಗಳಿಗೆ ಇದು ಈಗಲೂ ಕೂಡ ಆಸಕ್ತಿದಾಯಕವಾಗಿ ಉಳ್ಕೊಂಡಿದೆ. ಅಂಡ್ ನೋಡ್ತೀವಿ ಅಂದರೆ ಈ ಲೋನಾರ್ ಲೇಕ್ನ ರೀತಿಯಲ್ಲೇ 4 ಹೈಪರ್ ವೆಲಾಸಿಟಿ ಇಂಪ್ಯಾಕ್ಟ್ ಆಗಿರುವಂತಹ ಕೆರೆಗಳನ್ನ ನೋಡ್ಬೋದು. ಅದು ಕೆನಡಾ, ಈಸ್ಟೋನಿಯಾ ಹಾಗೆ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಇರುವಂಥದ್ದು. ಸೊ ಇಂತಹ ಕಡೆಗಳಲ್ಲೂ ಕೂಡ ಈ ಒಂದು ಹೈಪರ್ ವೆಲಾಸಿಟಿಯಲ್ಲಿ ಬಿದ್ದಂತಹ ವಾಲ್ಕೆನಗಳು ಈ ರೀತಿಯ ಒಂದು ಕೆರೆಗಳನ್ನು ಸೃಷ್ಟಿ ಮಾಡಿದೆ ಅಥವಾ ಈ ರೀತಿಯ ಒಂದು ಪ್ರದೇಶವನ್ನು ಸೃಷ್ಟಿ ಮಾಡಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಈ ಒಂದು ಕೆರೆಯ ಸುತ್ತಮುತ್ತದಲ್ಲಿ ಹಲವಾರು ಎಕ್ಸ್ಪೆರಿಮೆಂಟ್ಗಳನ್ನ ಕೂಡ ಮಾಡಿ ನೋಡಿದರೆ, ಯಾಕೆಂದರೆ ಇಲ್ಲಿರುವಂತಹ ಈ ಒಂದು ಉಪ್ಪಿನಾಂಶ ಏನಿದೆ ಇದು ಸಮುದ್ರದ ನೀರಿನಲ್ಲಿರುವಂತಹ ಉಪ್ಪಿಗಿಂತ 7 ಪಟ್ಟು ಹೆಚ್ಚು ಲವಣಾಂಶವನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ಇದನ್ನು ಇಟ್ಕೊಂಡು ಹಲವಾರು ಎಕ್ಸ್ಪೆರಿಮೆಂಟ್ಗಳನ್ನ ಕೂಡ ಮಾಡಿದರೆ, ನಾನಾಗಲೇ ಹೇಳಿದೆ. ಸೊ ಈ ಒಂದು ಕೆರೆಯ ನೀರಿಗೆ ಅರಿಶಿಣವನ್ನು ಬೆರೆಸಿದ್ರೆ ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತೆ ಅಂಥೇಳಿ, ಹಾಗೆ ಅದೇ ಕೆಂಪು ಬಣ್ಣಕ್ಕೆ ತಿರುಗಿರುವಂತಹ ನೀರಿಗೆ ಸ್ವಲ್ಪ ನಿಂಬೆ ಹುಳಿಯನ್ನು ಹಿಂಡಿದ್ರೆ ಅದು ಮತ್ತೆ ಅರಿಶಿಣ ಬಣ್ಣಕ್ಕೆ ಬರುತ್ತೆ. ಈ ರೀತಿ ಈ ಒಂದು ಲೋನಾರ್ ಲೇಕ್ನಲ್ಲಿ ಇನ್ನಷ್ಟು ವಿಚಾರಗಳಿದೆ. ಸೊ ಒಂದೊಂದು ಕೂಡ ಒಂದೊಂದು ರೀತಿಯ ವಿಸ್ಮಯಕಾರಿ ಅಂತಲೇ ಅನಿಸುತ್ತೆ. ಸೊ ಹಾಗಾದರೆ ಇದರಲ್ಲಿ ಇನ್ನೂ ಏನೆಲ್ಲ ವಿಚಾರಗಳಿದೆ, ಅದರಲ್ಲೂ ಇಂಟ್ರೆಸ್ಟಿಂಗ್ ಆಗಿ ಈ ಲೋನರ್ ಲೇಕ್ ಏನಿದೆ ಸಂಪೂರ್ಣವಾಗಿ ಅದರ ಬಣ್ಣ ಬದಲಾಗಿತ್ತು. ಸೊ ಆ ಬಣ್ಣ ಬದಲಾಗೋದಕ್ಕೆ ಏನು ಕಾರಣ ಮತ್ತು ಬಣ್ಣ ಬದಲಾಗಿದ್ದು ಯಾವ ರೀತಿಯಲ್ಲಿ ಮತ್ತು ಆ ಬಣ್ಣದ ಕಲರ್ ಯಾವುದು ಎಲ್ಲದನ್ನು ಕೂಡ ವಾಪಸ್ ಬಂದ್ಮೇಲೆ ಹೇಳ್ತೀನಿ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ವಿಸ್ಮಯಕಾರಿಯಾಗಿರುವಂತಹ ಲೋನಾರ್ ಲೇಕ್ನ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಕೆ ನಮ್ಮ ರೇಡಿಯೋ ಶಿವಮೊಗ್ಗನ ಟ್ಯೂನ್ ಮಾಡಿ ಕೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ಹಾಗೆ ಲೋನಾರ್ ಲೇಕ್ನ ಬಗ್ಗೆ ನಿಮಗೇನಾದ್ರು ಇನ್ಫಾರ್ಮೇಷನ್ ಗೊತ್ತಿದೆ ಅಂದರೆ ಅದನ್ನು ಕೂಡ ನೀವು ನಮಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ ನಿಮಗಾಗಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗೆ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಮಹಾರಾಷ್ಟ್ರದ ಲೋನಾರ್ ಲೇಕ್ನ ಬಗ್ಗೆ ಮಾತಾಡ್ತಾ ಇದ್ವಿ. ಇದು ಇಂಡಿಯಾದ ಮೋಸ್ಟ್ ಮಿಸ್ಟೀರಿಯಸ್ ಲೇಕ್ ಅಂತಲೇ ಹೇಳ್ಬೋದು. ಹಾಗೆ ಇದರಲ್ಲಿ ವಿಶೇಷತೆಗಳನ್ನ ನಾವು ನೋಡ್ತೀವಿ ಅಂತಂದರೆ, ಇದರ ಬಣ್ಣ ಬದಲಾಗುವಂಥದ್ದು, ಮತ್ತು ಈ ನೀರಿನಲ್ಲಿ ಸಮುದ್ರದ ನೀರಿಗಿಂತ 7 ಪಟ್ಟು ಹೆಚ್ಚಿಗೆ ಉಪ್ಪಿನ ಅಂಶ ಅಥವಾ ಲವಣಾಂಶ ಇರುವಂಥದ್ದು. ಸೊ ಇದೆಲ್ಲದರ ಜೊತೆಯಲ್ಲಿ ಇದರಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳಿದೆ, ಅವುಗಳನ್ನ ನಾನು ಕೂಡ ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ಗೊತ್ತಿದ್ರೆ ನೀವು ಸಹ ಮೆಸೇಜ್ ಮಾಡಿ ಅಂತ ಹೇಳ್ತಾ, ಇವಾಗ ಇದು ಮಹಾರಾಷ್ಟ್ರದ ಬುಲ್ಕಾನಾ ಜಿಲ್ಲೆಯಲ್ಲಿರುವಂತಹ ಒಂದು ಲೋನಾರ್ ಲೇಕ್ ಆಗಿದೆ. ಯಾವಾಗಲೂ ಜನರ ಮನಸ್ಸಿಗೆ ಅದೊಂದು ರೀತಿ ಕುತೂಹಲನ ಸೃಷ್ಟಿ ಮಾಡ್ತಾನೆ ಇರುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಕೆಲವೊಂದ್ಸರಿ ಈ ಒಂದು ಕೆರೆ ಏನಿದೆ ನೀಲಿ ಮತ್ತು ಹಸಿರು ಬಣ್ಣದಲ್ಲಿ, ಹಾಗೆ ಕಪ್ಪು ಬಣ್ಣದಲ್ಲೂ ಕೂಡ ಕಾಣಿಸ್ಕೊಂಡಿದೆ. ಸೊ ಈ ರೀತಿ ವಿಶಿಷ್ಟ ಬಣ್ಣ ಬರೋದಕ್ಕೆ ಏನು ಕಾರಣ, ಮತ್ತು ಯಾಕೆ ಈ ಬಣ್ಣಗಳಿಂದ ಕಾಣಿಸ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಒಂದು ಕುತೂಹಲ ಮತ್ತು ಆಶ್ಚರ್ಯ ಎಲ್ಲರಿಗೂ ಕೂಡ ಇದೆ. ಈವನ್ ವಿಜ್ಞಾನಿಗಳಿಗೂ ಕೂಡ ಇದ್ರ ಬಗ್ಗೆ ಒಂದು ಕುತೂಹಲ ಇರುವಂಥದ್ದು. ಸೊ ಹಾಗೆ 2020 ನಾವು ನೋಡ್ತೀವಿ ಅಂತಂದರೆ ಈ ಕೆರೆಯ ಬಣ್ಣ ಬದಲಾಗಿರುತ್ತೆ. ಒಂದು 2-3 ದಿನಗಳ ಕಾಲ ಇದನ್ನು ಗಮನ ಹರಿಸಿದಾಗ ಅಲ್ಲಿ ಬಣ್ಣ ಬದಲಾಗಿದೆ ಅನ್ನೋದು ಕಂಡುಬರುತ್ತೆ. ಅದು ಯಾವ ಬಣ್ಣಕ್ಕೆ ತಿರುಗಿರುತ್ತೆ ಅಂದರೆ ಗುಲಾಬಿ ಬಣ್ಣಕ್ಕೆ ತಿರುಗಿರುತ್ತೆ. ಇದಕ್ಕೆ ಕಾರಣ ಏನಿರ್ಬೋದು ಅಂತ ಹೇಳಿ ಸಂಶೋಧನೆ ಮಾಡಿ ನೋಡಿದಾಗ ಇದರಲ್ಲಿ ಹ್ಯಾಲೋ ಆರ್ಕಿಯಾ ಎನ್ನುವಂತಹ ಒಂದು ಬ್ಯಾಕ್ಟೀರಿಯಾ ಸಂಸ್ಕೃತಿ ಆಗಿರುತ್ತೆ. ಇದರ ಜೊತೆಗೆ ಇದು ಕೂಡ ಉಪ್ಪು ನೀರಾಗಿರೋದ್ರಿಂದ

ಇಷ್ಟಾಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ಲೋರಾ ಲೇಖ್ನ ಈ ಸ್ಪೆಷಲ್ ಆಗಿರುವಂತಹ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನೇ ಮನೆ ಭೇಟಿ ಮಾಡ್ತೀನಿ, ಇದೇ ರೀತಿಯ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ತೊಗೊಂಡು ಬರ್ತೀನಿ. ಆ್ಯಂಡ್ ನೀವು ಕೂಡ ನಿಮಗೆ ಈ ರೀತಿಯ ಏನಾದರೂ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳು

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡುದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟೀಡ್ ಆನ್ಯೂಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಬಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.licindia.in ಗೆ ವಿಸಿಟ್ ಮಾಡಿ.
1: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳ ಆಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ RJ ಅರ್ಪಿತಾ. ನಮ್ಮ ಪ್ರೀತಿಯ ಆತ್ಮೀಯ ನಲ್ಮೆಯ ಕೇಳುಗರೆಲ್ಲರೂ ಹೇಗಿದ್ದಾರೆ? ಖುಷಿ ಖುಷಿಯಾಗಿದ್ರ ತಾನೆ? ಸಮಯ ಕೂಡ 6:30 ಆಗಿದೆ. ನಾನು ನಿಮ್ಮ RJ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತನಾಡೋಕೆ ಬಂದಿದ್ದು ಆಗಿದೆ. ಇನ್ನೂ ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನ ಶುರು ಮಾಡ. ಮೈ ಡಿಯರ್ ಲಿಸನರ್ಸ್, ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಸ್ವತಃ ಬಿಸ್ನೆಸ್ ಮ್ಯಾನ್ ಗಳು ಅವರ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಅಫ್ ಕೋರ್ಸ್, ಒಂದರಕ್ಕಿಂತ ಮತ್ತೊಂದು ಬಿಸ್ನೆಸ್ ವಿಭಿನ್ನವಾಗಿರುತ್ತೆ, ಇನ್ನು ವಿಶೇಷವಾಗಿ ಕೂಡ ಇರುವಂತದ್ದು. ಹಾಗೆ ಇವತ್ತು ಕೂಡ ಒಂದು ವಿಭಿನ್ನವಾಗಿರುವಂತಹ ಬಿಸ್ನೆಸ್ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡೋಣ ಅಂತ. ಹೌದು, ನಾವೀಗ ಇರೋದು ಗಾರ್ಡನ್ ಏರಿಯಾದ ನಂದಿ ಗ್ಲಾಸ್ ಹೌಸ್ ಅಲ್ಲಿ. ಸೊ ಈ ಒಂದು ಗ್ಲಾಸ್ ಹೌಸ್ ಹೆಸರು ಹೇಳೋ ಹಾಗೇನೆ ಗ್ಲಾಸ್ ಬಿಸ್ನೆಸ್ ಗಳು ಹೆಚ್ಚಾಗಿ ನಡೆಯುವಂತದ್ದು. ಹಾಗಿದ್ರೆ ಇದರ ಮಾಲೀಕರಾಗಿರುವಂತ ಮೋಹನ್ ಕುಮಾರ್ ಅವರು ನಮ್ಮೊಟ್ಟಿಗೆ ಮಾತಾಡ್ತಾ ಇದಾರೆ. ಅವ್ರ ಜೊತೆ ಈ ಮಾತುಕತೆಯನ್ನ ಸ್ಟಾರ್ಟ್ ಮಾಡೋಣವಾ? ಮೋಹನ್ ಕುಮಾರ್ ಅವರೇ, ನಮಸ್ತೆ.
6: ಅರ್ಪಿತಾ ಮೇಡಮ್ ನಮಸ್ತೆ.
5: ಸರ್ ನಮಸ್ತೆ, ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
6: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮಗೂ ಅಷ್ಟೇ.
5: ಓಕೆ, ಹೇಗಿದ್ದೀರಾ ಸರ್?
6: ಫೈನ್ ಮೇಡಮ್, ವೆರಿ ಫೈನ್.
5: ಓಕೆ ಸರ್, ನನಗೆ ಮೊದಲನೇದಾಗಿ ನಿಮ್ಮ ಪರಿಚಯವನ್ನು ಮಾಡಿಕೊಡಿ ಸರ್. ನಿಮ್ಮ ಪ್ರಾಪರ್ ಯಾವುದು, ಎಲ್ಲಿ ಹುಟ್ಟಿದ್ದು, ಎಲ್ಲಿ ಬೆಳೆದಿದ್ದು, ಅದ್ರ ಬಗ್ಗೆ ಹೇಳಿ ಸರ್.
6: ನಾನು ಮೂಲತಃ ಶಿವಮೊಗ್ಗದವರೇ. ಗಾಂಧಿ ಬಜಾರಲ್ಲಿ ಹುಟ್ಟಿ ಬೆಳೆದು ಸುಮಾರು ಬಿಸ್ನೆಸ್ಗಳನ್ನು ಮಾಡಿ ಈಗ ಇದನ್ನು 16 ವರ್ಷದಿಂದ ನಂದಿ ಗ್ಲಾಸಸ್ಸನ್ನು ಹುಟ್ಟಾಕಿದ್ದೀವಿ. ನಾವು ಅಣ್ಣ ತಮ್ಮ ಇದ್ದೀವಿ, 3 ಜನ ಇದೆಲ್ಲ, ನಲ್ಲಿ 3 ಜನ ಸೇರಿ ಹುಟ್ಟಾಕಿರೋಂಥ ಸಂಸ್ಥೆ ಇದೆ.
5: ಏನು ಓದಿದ್ದು ಸರ್ ನೀವು?
6: ನಾನು ಡಿಪ್ಲೊಮಾ ಇನ್ ಫಾರ್ಮಸಿ ಮಾಡಿದ್ದೀನಿ ಮೇಡಮ್.
5: ಡಿಪ್ಲೊಮಾ ಇನ್ ಫಾರ್ಮಸಿ ಮಾಡಿ ಬಿಸ್ನೆಸ್ಸಿಗೆ ಬಂದ ರೀಸನ್ ಏನು ಸರ್?
6: ಮೊದಲು ಮೆಡಿಕಲ್ ಶಾಪ್ ಮಾಡಿದ್ವಿ, ಒಂದು 20 ವರ್ಷ ರನ್ ಮಾಡಿದ್ವಿ. ಆಲ್ರೆಡಿ ನಾವು ಬಿಸ್ನೆಸ್ ಚೇಂಜ್ ಮಾಡ್ಬೇಕಂತ ಮಾಡ್ತಿದ್ವಿ. ಆಮೇಲೆ ನಮಗೆ ಸಿಕ್ಕಿದ್ದು ಇದು ನಮ್ಮ ಕೋಬ್ರದಲ್ಲಿ ಒಬ್ಬರು ಮಾಡ್ತಾಯಿದ್ರು, ನಮ್ಮ ಕಸಿನ್ ಬ್ರದರ್ ಮಾಡ್ತಾಯಿದ್ರು ಇದನ್ನು ಬಿಸ್ನೆಸ್ಸನ್ನು. ಹಾಗಾಗಿ ಇದೇ ಬಿಸ್ನೆಸ್ಸನ್ನು ಮತ್ತೆ ಮಾಡಬೇಕಂತ ಬಂದಿದ್ವಿ.
5: ಓಕೆ ಓಕೆ, ಸೂಪರ್. ಸೊ ರಿಲೇಷನಲ್ಲಿ ಬಿಸ್ನೆಸ್ ಇದೇ ಮಾಡ್ತಾಯಿದ್ರು, ಹಾಗಾಗಿ ಇದೇ ಬಿಸ್ನೆಸ್ ನೀವು ಯಾಕೆ ಮಾಡಬಾರ್ದು ಅಂತ ಮಾಡ್ತಿದ್ರಲ್ವ ಸರ್?
6: ಹೌದು.
5: ಓಕೆ, ನನಗೀಗ ಮೋಹನ್ ಕುಮಾರ್ ಸರ್ ಬಗ್ಗೆ ಒಂದು ಕಿರು ಪರಿಚಯ ಆಯಿತು. ಸೊ ನಂದಿ ಗ್ಲಾಸ್ ಹೌಸ್ ಬಗ್ಗೆ ತಿಳಿಸ್ಕೊಡಿ ಸರ್. ಆ್ಯಕ್ಚುಲಿ ಇಲ್ಲಿ ಎಲ್ಲಿ ನೋಡಿದ್ರು ಕೂಡ ಸುತ್ತಮುತ್ತಲು ಬರೀ ಗ್ಲಾಸ್ಗಳೇ ಕಾಣಿಸ್ತಾ ಇದೆ. ಯಾವ್ಯಾವ ರೀತಿಯ ಗ್ಲಾಸ್ಗಳಿದೆ, ನಿಮ್ಮಲ್ಲಿರುವಂಥ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ಸರ್.
6: ನಂದಿ ಗ್ಲಾಸ್ ಹೌಸು ಹುಟ್ಟಾಕಿ ಸುಮಾರು 16 ವರ್ಷ ಆಯಿತು. ನಾವು ಅಣ್ಣ ತಮ್ಮ 3 ಜನ ಸೇರಿ ಹುಟ್ಟಾಕಿದ್ದೀವಿ. ನಮ್ಮ ಶಿವಮೊಗ್ಗದಲ್ಲಿ ಮೊದಲ ಬಾರಿಗೆ ಅಂದರೆ ಎಕ್ಸ್ಕ್ಲೂಸಿವ್ ಗ್ಲಾಸ್ ಸೆಂಟರ್ ಮಾಡಬೇಕಂತೇಳಿ ನಾವು ಗ್ಲಾಸ್ ಸೆಂಟರ್ ಮಾಡಿದ್ದು. ನಾವು ಎಕ್ಸ್ಕ್ಲೂಸಿವ್ ಗ್ಲಾಸ್ ಅಂದರೆ ಸುಮಾರು ನೀವು ಗ್ಲಾಸಲ್ಲಿ ಜಂಬೋ ಸೈಜ್ ಗ್ಲಾಸಸ್ಸು ಅಂದರೆ 12x8 ಅಡಿ ಇಲ್ಲಿ ಯಾರೂ ಮಾರ್ತಾ ಇದ್ದಿಲ್ಲ, ಅವಾಗ ನಾವು ತರಿಸಿ ಕಂಪ್ನಿಯಿಂದ ಡೈರೆಕ್ಟ್ ತರಿಸಿ ಮಾಡ್ತಾಯಿದ್ದೀವಿ. ಗ್ಲಾಸ್ಗಳಲ್ಲಿ ಎಲ್ಲ ವೆರೈಟಿ ಗ್ಲಾಸ್ಗಳು ಬರುತ್ತೆ. ಟೀಪಾಯ್ ಗ್ಲಾಸ್ ಬರುತ್ತೆ, ವಿಂಡೋ ಗ್ಲಾಸ್ ಬರ್ತದೆ, ಮತ್ತು ಗ್ಲಾಸ್ ಮೇಲೆ ಡಿಸೈನ್ ಕೂಡ ಮಾಡಿಕೊಡ್ತೀವಿ ನಾವು. ಅಂದರೆ ಇಚಿಂಗ್ ಅಂತ ಅಂತೀವಿ, ಇಚಿಂಗು ಇಲ್ಲ ನಿಮ್ಮ ಫೋಟೋ ಬೇಕಾದ್ರೆ ನಿಮ್ಮ ಫೋಟೋ. ಗ್ಲಾಸ್ಗಳಲ್ಲಿ ಯಾವುದು ಏನು ಡಿಸೈನ್ ಬೇಕಾದ್ರೆ ಅದೆಲ್ಲ ಮಾಡಿಕೊಡ್ತೀವಿ. ಗ್ಲಾಸಿಂದೆ ನಾವು ಸೂಪರ್ ಸ್ಪೆಷಲಿಸ್ಟ್ ಆಗಿದ್ದೀವಿ. ಗ್ಲಾಸಲ್ಲಿ ನೀವು ಯಾವ ರೀತಿ ಕೇಳಿದ್ರು ನಾವು ಮಾಡಿಕೊಡ್ತೀವಿ. ಅಂದರೆ ಗ್ಲಾಸನ್ನೇ ನೀವು ಒಂದೇ ಗ್ಲಾಸ್ ಅಂತ ಅಂದ್ಕೊಳಂಗಿಲ್ಲ, ಶೋರೂಮ್ ಹಾಕೋದು ದೊಡ್ಡ ದೊಡ್ಡ ಗ್ಲಾಸ್ಗಳು, ಮತ್ತು ಶೋರೂಮ್ ಗ್ಲಾಸ್ ವರ್ಕ್ಗಳನ್ನು ಜಾಬ್ ವರ್ಕ್ಗಳನ್ನು ಕೂಡ ಮಾಡಿಕೊಡ್ತೀವಿ ನಾವು. ಮತ್ತು ಗ್ಲಾಸ್ ಮೇಲೆ ನಿಮ್ಮ ವರ್ಕ್ಗಳನ್ನೆಲ್ಲ ಮಾಡಿಕೊಡ್ತೀವಿ. ಅಂದರೆ ಡಿಸೈನು ಕಸ್ಟಮ್ ಪೇಂಟಿಂಗ್ ಎಲ್ಲ ಮಾಡಿಕೊಡ್ತೀವಿ, ಕಸ್ಟಮೈಸ್ ಡಿಸೈನಿಂಗ್ ಎಲ್ಲ ಮಾಡಿಕೊಡ್ತೀವಿ ನಾವು. ಕಸ್ಟಮೈಸ್ ಡಿಸೈನ್ ನಮ್ಮ ಹತ್ರ ಇದೆ, ನಿಮ್ಮಲ್ಲಿ ಯಾವುದೇ ರೀತಿ ಗ್ಲಾಸ್ ಬೇಕಿದ್ರು ಗ್ಲಾಸ್ ನಮ್ಮ ಹತ್ರ ಸಿಗ್ತದೆ ಮೇಡಮ್.
7: ಸರ್, ಈ ಒಂದು ಶಾಪ್ ಬಗ್ಗೆ ತಿಳ್ಕೊಂಡು ತುಂಬ ಖುಷಿ ಆಯಿತು. ಎಲ್ಲ ಬಗೆಯ ಗ್ಲಾಸಸ್ಗಳು ಸಿಗುತ್ತೆ, ಕಸ್ಟಮೈಸ್ಡ್ ಗ್ಲಾಸಸ್ಗಳು ಕೂಡ ಸಿಗುತ್ತೆ ಅಂತ ಹೇಳಿದ್ರಿ. ಅಟ್ ಪ್ರೆಸೆಂಟ್ ಇಲ್ಲಿ ಎಷ್ಟು ಜನ ಎಂಪ್ಲಾಯೀಸ್ ವರ್ಕ್ ಮಾಡ್ತಾರೆ
6: ಮೇಡಮ್? ಇದು ನಮ್ಮದು ಮೂರು ಇದೆ, ಮೂರು ಬ್ರಾಂಚ್ ಇದೆ ಶಿವಮೊಗ್ಗದಲ್ಲಿ. ಇದು ಬಂದ್ಬಿಟ್ಟು ಗಾರ್ಡನ್ ಏರಿಯಾ ಶೋರೂಮ್. ಇದು ಇಲ್ಲಿ ಗಾರ್ಡನ್ ಏರಿಯಾ ಶೋರೂಮಲ್ಲಿ 10 ಜನ ವರ್ಕ್ ಮಾಡ್ತಾರೆ. ನಮ್ಮದು ಇಂಡಸ್ಟ್ರಿ ಇದೆ NT ರೋಡಲ್ಲಿ, ಅಲ್ಲಿ ಒಂದು 25 ಜನ ವರ್ಕ್ ಮಾಡ್ತಾರೆ. ನಮ್ದು ಇನ್ನೊಂದು ಶಾಪ್ ಬಂದ್ಬಿಟ್ಟು ಸಾಗರ್ ರೋಡಲ್ಲಿ ಬರುತ್ತೆ, ಆಲ್ಟೋ ಕಾಂಪ್ಲೆಕ್ಸ್ ಎದುರೊಡೆ. ಅದು ಬಂದ್ಬಿಟ್ಟು ಅಲ್ಲೊಂದು 8 ಜನ ವರ್ಕ್ ಮಾಡ್ತಾರೆ. ಟೋಟಲ್ ಒಂದು 40 ಜನ ಆದರೂ ವರ್ಕ್ ಮಾಡ್ತಾರೆ ಮೇಡಮ್.
7: ಸರ್, ಈಗಲೂ ನೀವು ಬ್ರದರ್ಸ್ ಎಲ್ಲ ಸೇರಿ ಒಟ್ಟಿಗೆ ಬಿಸ್ನೆಸ್ ಮಾಡ್ತಿರೋದ ಅಥವಾ ನೀವೇ ಎಲ್ಲ ನೋಡ್ಕೊಳ್ತಿರೋದಾ?
6: ಇಲ್ಲ ಇಲ್ಲ, ನಾವು ಒಟ್ಟಿಗೆ ಮಾಡ್ತೀವಿ ಬಿಸ್ನೆಸ್ಸು. ನಮ್ಮ ಅಣ್ಣ ದೊಡ್ಡಣ್ಣ ಒಬ್ಬಿದ್ದಾರೆ, ಅವ್ರು ಮೇನ್ ಕೀ ಪರ್ಸನ್ನು. ನಾವು 3 ಜನ ಸೇರಿ ಮಾಡ್ತೀವಿ. ನಾನು ಶೋರೂಮ್ ಮೇಂಟೈನ್ ಮಾಡ್ತೀನಿ, ಇನ್ನೊಬ್ರು ಇಂಡಸ್ಟ್ರಿ ಮೇಂಟೈನ್ ಮಾಡ್ತಾರೆ, ಇನ್ನೊಬ್ರು ಬಂದ್ಬಿಟ್ಟು ನಮ್ಮದು ಸಾಗರ್ ಉಡ ಇರೋದಂತ ಅವ್ನು ಮೇಂಟೈನ್ ಮಾಡ್ತಾರೆ.
7: ಸೂಪರ್ ಸರ್. ಸರ್, ನಿಮ್ಮ ಬಿಸ್ನೆಸ್ ಏನಿದೆ ತುಂಬ ಡಿಫ್ರೆಂಟ್ ಆಗಿದೆ, ಹಾಗೆ ಒಂದು ಡೆಲಿಕೇಟೆಡ್ ಆಗಿರೋ ಬಿಸ್ನೆಸ್ ಕೂಡ ಹೌದು. ಬೇರೆ ಯಾವುದಾದ್ರೂ ಬಿಸ್ನೆಸ್ ಮಾಡುವಾಗ ಈಗ ಬಟ್ಟೆ ಆಗಿರ್ಬೋದು ಇವೆಲ್ಲವೂ ಕೂಡ ಎಷ್ಟು ದಿನ ಇಟ್ಟರು ಓಕೆ, ಸ್ವಲ್ಪ ಜೋರಾಗಿ ಎತ್ತಾಕಿದ್ರು ಏನಾಗಲ್ಲ, ಆದರೆ ಗ್ಲಾಸ್ ಅಂದರೆ ಸ್ವಲ್ಪ ಸೆನ್ಸಿಟಿವ್ ಇರುವಂಥ ಐಟಮ್ಗಳನ್ನ ನೀವು ಬಿಸ್ನೆಸ್ ಮಾಡ್ತಿದ್ದೀರಾ, ಸೇಲ್ ಮಾಡ್ತೀರಾ, ಇದನ್ನೆಲ್ಲ ಎಷ್ಟು ಹುಷಾರಾಗಿ ನೋಡ್ಕೊಳ್ತೀರಾ ಸರ್ ನೀವು?
6: ತುಂಬ ಕೇರ್ ಆಗಿ ತೊಗೊಬೇಕಾದ ಮೇಡಮ್. ನಮ್ಮಲ್ಲಿ ಎಲ್ಲ ಟ್ರೈನ್ಡು ಸ್ಟಾಫ್ ಇದ್ದಾರೆ, ಹಾಗಾಗಿ ನಮಗೆ ಗ್ಲಾಸಿನ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ನಾವು ತುಂಬ ಟ್ರೈನ್ಡ್ ಪರ್ಸನ್ನೇ ನಮ್ಮಲ್ಲಿ ಹ್ಯಾಂಡಲ್ ಮಾಡ್ತಾರೆ. ತುಂಬ ಕೇರ್ ತಗೊಂಡು ಮಾಡಬೇಕಾಗತ್ತೆ, ಕೇರ್ ತಗೊಂಡು ಮಾಡ್ತೀವಿ ಮೇಡಮ್ ತುಂಬ.
5: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ಮೋಹನ್ ಕುಮಾರ್ ಸರ್ ತುಂಬ ಚೆನ್ನಾಗಿ ಅವರ ಬಿಸ್ನೆಸ್ ಜರ್ನಿಯನ್ನು ನಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ರು ಅಲ್ವಾ. ಹಾಗೆ ಈ ಡೆಲಿಕೇಟೆಡ್ ಬಿಸ್ನೆಸ್ನ ಅಷ್ಟೇ ಜೋಪಾನ ಮಾಡಿ ಬಿಸ್ನೆಸ್ ನಡೆಸ್ತೀವಿ ಅಂತ ಕೂಡ ತಿಳಿಸ್ತಾ ಇದ್ರು. ಹಾಗಿದ್ರೆ ನಂದಿ ಗ್ಲಾಸ್ ಹೌಸ್ ಬಗ್ಗೆ ತಿಳ್ಕೊಳ್ಳೋಕೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯ ಬಾಕಿ ಇದೆ. ಈ ಮಾತುಕತೆನೆಲ್ಲ ನೀವು ಕೇಳಬೇಕು ಅಂದ್ರೆ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಪ್ರೀತಿಯ ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ನಂದಿ ಗ್ಲಾಸ್ ಹೌಸ್ ಅಲ್ಲಿ ಮಾಡ್ತಾ ಇದ್ವಿ. ಹಾಗೆ ಇದರ ಮಾಲೀಕರಾಗಿರುವ ಮೋಹನ್ ಕುಮಾರ್ ಸರ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಮೋಹನ್ ಸರ್, ನಾನು ಇಲ್ಲಿ ಎಲ್ಲಾ ಕಡೆ ನೋಡ್ತಾ ಇರುವಾಗ ಹೆಚ್ಚು ಗ್ಲಾಸ್ ಗಳೇ ಕಾಣಿಸ್ತಾ ಇದೆ, ಅದರಲ್ಲೂ ಬಗೆ ಬಗೆಯ ಗ್ಲಾಸ್ ಗಳು ಕಾಣಿಸ್ತಾ ಇದೆ, ಕಸ್ಟಮೈಸ್ಡ್ ಗ್ಲಾಸ್ ಗಳು ಕೂಡ ಇದೆ. ಹೀಗೆಲ್ಲ ಇರುವಾಗ ಈ ಗ್ಲಾಸ್ ನೆಲ್ಲ ಎಲ್ಲೆಲ್ಲಿಂದ ತರಿಸ್ತೀರಾ ಸರ್, ಅದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ?
3: ನಾವು ಮೇನ್ ಡೀಲರ್ ಮೇಡಮ್. ನಾವು 4 ಕಂಪ್ನಿಗೂ ಡೀಲರ್ ಆಗಿದ್ದೀವಿ. ಗುಜರಾತಿಂದ ಡೈರೆಕ್ಟ್ ಆಗಿ ಬರುತ್ತೆ, ಗುಜರಾತ್ ಮತ್ತೆ ಚೆನ್ನೈಯಿಂದ. ಚೆನ್ನೈಯಲ್ಲಿ ನಮ್ಮ ಕಂಪ್ನಿದೆ ವೇರ್ ಹೌಸ್ ಇದೆ, ಅಲ್ಲಿಂದ ಬರುತ್ತೆ. ಮತ್ತೆ ಮೇನ್ ಆಗಿ ಗುಜರಾತಿಂದ ಬರುತ್ತೆ ಮೇಡಮ್. ಗುಜರಾತಿಂದ ನಾವು ಡೀಲರ್, ಮೇನ್ ಡೀಲರ್ ಮೇಡಮ್. ಆಲ್ ಓವರ್ ಕರ್ನಾಟಕದಲ್ಲಿ ಕೆಲವೇ ಜನ ಮಾತ್ರ ಮೇನ್ ಡೀಲರ್ಸ್, ಅದರಲ್ಲಿ ನಾವು ಒಬ್ಬರು ಮೇಡಮ್.
2: ಸೂಪರ್. ಸೊ ಗುಜರಾತ್, ಚೆನ್ನೈ, ಬೇರೆ ಬೇರೆ ಕಡೆಯಿಂದೆಲ್ಲ ಕೂಡ ಇಲ್ಲಿಗೆ ಗ್ಲಾಸಸ್ಗಳು ಬರುತ್ತೆ. ನೀವಿರುವಂಥ ಎಂಪ್ಲಾಯ್ಸ್ ಕೂಡ ಎಲ್ಲರೂ ಎಕ್ಸ್ಪೀರಿಯನ್ಸ್ ಇರೋ ಎಂಪ್ಲಾಯ್ಸ್ ಆಗಿದ್ದು ತುಂಬ ಡೆಲಿಕೇಟ್ ಆಗಿ ಈ ಒಂದು ಗ್ಲಾಸಸ್ನ ನೋಡ್ಕೊಳ್ತಾರೆ ಅಲ್ವಾ ಸರ್?
3: ಹೌದು ಮೇಡಮ್, ಹೌದು. ಎಲ್ಲ ಟ್ರೈನ್ಡ್ ಪರ್ಸನ್ ಆದ್ರಿಂದ ನೀಟಾಗಿ ಹ್ಯಾಂಡಲ್ ಮಾಡ್ತಾರೆ ಮೇಡಮ್.
2: ಹಾಗೇನೇ ಮೋಹನ್ ಕುಮಾರ್ ಸರ್, ನೀವು ಈ ಬಿಸ್ನೆಸ್ಗೆ ಬಂದು ಸುಮಾರು 15 ಆಯಿತು. ಇದಕ್ಕಿಂತ ಮುಂಚೆ ಮೆಡಿಕಲ್ ಶಾಪ್ ಬಿಸ್ನೆಸ್ ಕೂಡ ಮಾಡ್ತಿದ್ದೆ ಅಂತ ಹೇಳಿದ್ರಿ. ಆ ಬಿಸ್ನೆಸ್ ಓಕೆನಾ, ಈ ಬಿಸ್ನೆಸ್ ಓಕೆನಾ, ಹೇಗೆ ಸರ್?
3: ಇಲ್ಲ ಮೇಡಮ್, ಅದು ವೈಟ್ ಕಾಲರ್ ಜಾಬ್, ಅದು ಮೆಡಿಕಲ್ ಶಾಪ್ ಬಿಸ್ನೆಸ್ಸು. ಏನಾಯ್ತು ಅಂದರೆ, ಬರ್ತಾ ಬರ್ತಾ ಕಾಲಾನಂತರದಲ್ಲಿ ಎಲ್ಲ ಡಾಕ್ಟರ್ಸ್ಗಳ ಒಳಗಡೆ ಪ್ರಿಸ್ಕ್ರಿಪ್ಷನ್ ಮಾಡಿ ಅವರೇ ಶಾಪ್ ಮಾಡೋಕ್ಕತ್ತಿದ್ರು. ಆವಾಗ ನಮಗೆ ಸ್ವಲ್ಪ ವ್ಯಾಪಾರ ಕಮ್ಮಿ ಆಯಿತು. ಆವಾಗ ನಾವು ಸರ್ಚ್ ಮಾಡ್ತಾ ಇದ್ವಿ ಏನು ಮಾಡಬೇಕು ಬೇರೆ ಹೊಸ ಬಿಸ್ನೆಸ್ ಅಂತೇಳಿ. ಇದು ನಮ್ಮ ಕಸಿನ್ ಬ್ರದರ್ ಮಾಡ್ತಾ ಇರೋದ್ರಿಂದ ಶಿವಮೊಗ್ಗದಲ್ಲಿ ಯಾವುದೇ ರೀತಿ ಗ್ಲಾಸ್ ಅವೈಲೇಬಿಲಿಟಿ ಸಿಗ್ತಾ ಇರಲಿಲ್ಲ. ಆವಾಗ ಆವಾಗ ನಮ್ಮ ಬ್ರದರ್ ಹೇಳಿದ್ರು ಮಾಡೋಣ ಇದನ್ನು ಅಂತೇಳಿ. ಹಾಗಾಗಿ ಇದನ್ನು ಹುಟ್ಟಾಕಿದ್ವಿ ಸಂಸ್ಥೆ. ಸುಮಾರು 11 ಹುಟ್ಟಾಕಿದ್ದೀವಿ. ಚೆನ್ನಾಗಮ್ಮ.
2: ಸರ್, ಇಲ್ಲಿ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ನಿಮಗೆ ನಿಮ್ಮ ಕೋ ಬ್ರದರೇ ಈ ಒಂದು ಬಿಸ್ನೆಸ್ ಮಾಡ್ತಿದ್ರು ಅಂತ ಸ್ಟಾರ್ಟ್ ಮಾಡಿದ್ರಿ. ಸೊ ಈ ಬಿಸ್ನೆಸ್ಗೆ ಬರುವಂಥ ಇಲ್ಲಿ ಕಸ್ಟಮರ್ಸ್ ಎಲ್ಲಿಂದ ಬರ್ತಾರೆ ಸರ್?
3: ಮೇಡಮ್, ನಮ್ಮದು ಹೇಗೆ ಇದೆ ಅಂದರೆ, ಶಿವಮೊಗ್ಗ ಸುತ್ತಮುತ್ತ ಡಿಸ್ಟಿಕ್ ಒಂದು 7 ಡಿಸ್ಟಿಕ್ಕಿಂದ ನಮ್ಮ ಶಿವಮೊಗ್ಗದಲ್ಲಿ ಬರ್ತಾರೆ ಇಲ್ಲಿ ಶಿವಮೊಗ್ಗಕ್ಕೆ. ನಾನು ಹತ್ರ ಹೋಲ್ಸೇಲ್ ಮತ್ತು ರಿಟೇಲ್ ಎರಡೂ ಕೊಡೋದ್ರಿಂದ ನಾನು ಕೆಲವರಿಗೆ ಪೆಟ್ಟಿಗೆ ಪೆಟ್ಟಿಗೆ ಬೇಕಾಗುತ್ತೆ, ಅದನ್ನು ಕೂಡ ಕೊಡ್ತೀನಿ. ಕೆಲವು ರಿಟೇಲ್ ಬೇಕಾಗುತ್ತೆ. ಆಲ್ಮೋಸ್ಟ್ ಶಿವಮೊಗ್ಗ ಡಿಸ್ಟಿಕ್ ಫುಲ್ ನಾನು ಕವರ್ ಮಾಡಿದ್ದೀನಿ ಮೇಡಮ್. ಶಿವಮೊಗ್ಗ ಡಿಸ್ಟಿಕ್ ಫುಲ್ಲಿಂದ ಎಲ್ಲ ಕಡೆಯಿಂದ ಬರ್ತಾನೆ. ಶಿವಮೊಗ್ಗ ಡಿಸ್ಟಿಕ್ ಬಿಟ್ಟು ಬೇರೆ ಡಿಸ್ಟಿಕ್ಕು ಕೊಡ್ತೀವಿ ಮೇಡಮ್. ದಾವಣಗೆರೆ, ಚಿಕ್ಕಮಗಳೂರು, ಈ ಕಡೆ ಭಟ್ಕಳ, ಹೊನ್ನಾವರ, ಆಲ್ಮೋಸ್ಟ್ ಅಲ್ಲೆಲ್ಲ ಬೆಂಗಳೂರು ತನಕನೂ ನಾನು ಗ್ಲಾಸ್ ಕೊಡ್ತೀನಿ ಮೇಡಮ್, ಇಲ್ಲಿಂದ ಶಿವಮೊಗ್ಗದಿಂದ.
2: ಸರ್, ನೀವು ಹೇಳಿದಾಗೆ ನಿಮ್ಮ ಅಂಡರ್ಲಿ ಸುಮಾರು 30-35 ಎಂಪ್ಲಾಯ್ಸ್ ವರ್ಕ್ ಮಾಡ್ತಾರೆ, ಆಯಿತಾ? ಸೊ ಈಗ ಬಿಸ್ನೆಸ್ ಅನ್ನುವಾಗ ಕಸ್ಟಮರ್ ಒಂದು ಕಡೆ ಇಂಪಾರ್ಟೆಂಟ್ ಆದರೆ, ಅಟ್ ದ ಸೇಮ್ ಟೈಮ್ ಎಂಪ್ಲಾಯ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾರೆ. ಈ ಎಂಪ್ಲಾಯ್ಸ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಸರ್? ಯಾಕಂದರೆ ಎಲ್ಲರೂ ಒಂದೇ ರೀತಿ ಇರೋಲ್ಲ ಅಲ್ಲ, ಹೇಗೆ ಹ್ಯಾಂಡಲ್ ಮಾಡ್ತೀರಾ?
3: ಇಲ್ಲ ಮೇಡಮ್, ಎಂಪ್ಲಾಯ್ಸ್ಗಳಿಗೆ ಎಲ್ಲ ನಾವು ಏನು ಬೇಕೋ ಸವಲತ್ತು ಕೊಟ್ಟಿದ್ದೀವಿ. ಅವ್ರಿಗೆ ESI ಇದೆ, ಕೆಲವರಿಗೆ ಕೆಲವರಿಗೆ PF ಇದೆ, ಕೆಲವರಿಗೆ ಮತ್ತೆ ಮಧ್ಯಾಹ್ನ ಊಟ ನಮ್ಮಲ್ಲೇ ಕೊಡ್ತೀವಿ, ಯಾರಿಗೂ ಹೊರಗಡೆ ಹೋಗಿ ಊಟ ಮಾಡೋವಂಥದ್ದಿರಲ್ಲ. ಎಂಪ್ಲಾಯ್ಸ್ಗಳು ಭಾಳ ವರ್ಷದಿಂದ ನಮ್ಮ ಹತ್ರ ಜೊತೆ ಕೆಲಸ ಮಾಡ್ತಿದ್ದಾರೆ, ಅವರಿಗೂ ನಮ್ಮ ಬಗ್ಗೆ ಫೇತ್ ಇದೆ, ನಮಗೂ ಅವ್ರ ಬಗ್ಗೆ ಫೇತ್ ಇರೋದ್ರಿಂದ ನಡೆದುಕೊಂಡು ಹೋಗ್ತಿದೆ ಮೇಡಮ್.
2: ಓಕೆ. ಹಾಗೆ ಮೋಹನ್ ಕುಮಾರ್ ಅವರೇ, ಈಗ ಇಲ್ಲಿಗೆ ಬರುವಂಥ ಕಸ್ಟಮರ್ಸ್ ಕೂಡ ಎಲ್ಲರೂ ಒಂದೇ ರೀತಿ ಇರಲ್ಲ, ಒಬ್ಬೊಬ್ಬರು ಒಂದೊಂದು ಮೈಂಡ್ ಸೆಟ್ಟಿಂದ ಬಂದಿರ್ತಾರೆ, ಅವ್ರನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ?
3: ಇಲ್ಲ ಮೇಡಮ್, ಫಸ್ಟ್ ನಾವು ಅವ್ರಿಗೆ ಏನು ಬೇಕು ಅಂತ ಕೇಳ್ತೀವಿ, ವಿಚಾರಿಸ್ತೀವಿ. ಅವ್ರ ತಕ್ಕನಾಗೆ ನಾವು ಅವ್ರಿಗೆ ಏನು ಬೇಕೋ ಆ ಥರದ್ದನ್ನು ಸಜೆಷನ್ ಮಾಡ್ತೀವಿ. ಕೆಲವರು ಸಜೆಷನ್ ಒಪ್ಕೊಂಡ್ರೆ, ಕೆಲವು ಸಜೆಷನ್ ತೊಗೊಳೋದಿಲ್ಲ. ನಾವೇನು ಬೇಜಾರು ಮಾಡ್ಕೊಳಲ್ಲ. ಯಾರೇ ಬಂದರೂ ಅವ್ರು ಸಿಂಗಲ್ ಸಣ್ಣ ಪುಟ್ಟ ಕಸ್ಟಮರ್ ಆದ್ರೂ ನಾವು ಅವರಿಗೆ ಪೊಲೈಟಾಗಿ ಕೇಳಿ ಪೊಲೈಟಾಗಿ ಆನ್ಸರ್ ಮಾಡ್ತೀವಿ ಮೇಡಮ್.
2: ಓಕೆ ಸರ್, ನೀವು ಕೂಡ ಒಬ್ಬ ಅನುಭವಸ್ಥ ಇರುವಂಥ ಬಿಸ್ನೆಸ್ ಮ್ಯಾನ್ ಆಗಿದ್ದು, ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಒಂದಿಷ್ಟು ಕ್ವಾಲಿಟೀಸ್ ಇರಬೇಕು ಅನ್ನೋದಾದ್ರೆ ಏನು ಕ್ವಾಲಿಟೀಸ್ ಇರಬೇಕಾಗುತ್ತೆ ಸರ್?
3: ಮೇಯ್ನ್ ಆಗಿ ಬಿಸ್ನೆಸ್ ಮ್ಯಾನಿಗೆ ಕ್ವಾಲಿಟಿ ಇರಬೇಕು ಅಂದರೆ ಏನಿರಬೇಕು ಅಂತಂದರೆ, ಅವರು ಸಹನೆ ಹೊಂದಿರಬೇಕು ಮೇಡಮ್. ಮೇಜರಾಗಿ ತಾಳ್ಮೆ ಇರಬೇಕು. ತಾಳ್ಮೆಯಿಂದ ಫಸ್ಟು ಕೇಳಿದಾರಾಗಬೇಕು. ಫಸ್ಟ್ ನಮ್ಮ ಕಸ್ಟಮರಿಗೆ ಏನು ಬೇಕು ರಿಕ್ವೈರ್ಮೆಂಟ್ ಅನ್ನೋದನ್ನು ಕೇಳ್ಕೊಂಡು, ನಂತರದಲ್ಲಿ ಅವ್ರಿಗೆ ಬೇಕಾದ ಸಜೆಷನ್ ಮಾಡಿ, ಅವ್ರ ಹತ್ರ ನಾವು ಎಷ್ಟು ಚೆನ್ನಾಗಿ ನೋಡ್ಕೊತೀವೋ ಅವರು ಆಟೋಮೆಟಿಕ್ಕಾಗಿ ನಮ್ಮ ಬಗ್ಗೆ ಫೇತ್ ಇಟ್ಕೊಂಡು ನಮ್ಮ ಬಗ್ಗೆ ಕೂಡ ಅವರು ಒಳ್ಳೆಯದನ್ನು ಮಾತಾಡಿ ನಮಗೆ ಕಸ್ಟಮರು ಕಳಿಸ್ತಾರೆ ಮೇಡಮ್. ಒಂದು ಕಸ್ಟಮರ್ ನಾವು ಸ್ಯಾಟಿಸ್ಫ್ಯಾಕ್ಷನ್ ಮಾಡಿ ಕಳಿಸಿದ್ರೆ ನಮಗೆ 10 ಕಸ್ಟಮರು ಬಂದೇ ಬರ್ತಾರೆ. ಯಾವುದೇ ಬಿಸ್ನೆಸ್ ಮನ್ಗೆ ಮೇಯ್ನಾಗಿ ಬೇಕಿರೋದು ತಾಳ್ಮೆ ಮೇಡಮ್. ತಾಳ್ಮೆ ತೊಗೊಂಡು ಮಾಡ್ದ ಅಂದರೆ ವರ್ಕ್ ಮತ್ತೆ ಫೋಕಸ್ ಮಾಡಬೇಕು. ನಾವೇನು ಬಿಸ್ನೆಸ್ ಮಾಡ್ತಿದ್ವಿ ಎಲ್ಲಿ ಮಾಡಬೇಕಂತ ಫೋಕಸ್ ಮಾಡಿದ್ರೆ ಖಂಡಿತ ಜನ ಅಕ್ಸೆಪ್ಟ್ ಮಾಡೇ ಮಾಡ್ತಾರೆ. ಜನದ ಬೆಂಬಲ ಇದ್ದರೆ ಮೇಡಮ್ ಎಷ್ಟು ತಗ್ಬೇಕೋ ಬೆಳಿಬೋದು ಮೇಡಮ್.
4: ನೀವು ಹೇಳ್ತಿದ್ರಿ ಇಲ್ಲಿಗೆ ಬರುವಂಥ ಕಸ್ಟಮರ್ ಯಾರೇ ಚಿಕ್ಕ ಒಂದು ವಸ್ತುವನ್ನು ಖರೀದಿ ಮಾಡಲಿ ಅಥವಾ ದೊಡ್ಡ ವಸ್ತುವನ್ನು ಖರೀದಿ ಮಾಡಲಿ ಎಲ್ಲರೂ ಒಂದೇ ಥರ ನೋಡ್ತೀವಿ, ಹಾಗೆ ತಾಳ್ಮೆಯಿಂದ ಬಿಸ್ನೆಸ್ನ ಮಾಡ್ತೀವಿ, ಆಗ ಮಾತ್ರ ಬಿಸ್ನೆಸ್ಸಲ್ಲಿ ಯಶಸ್ಸನ್ನು ಕಾಣೋಕ್ಕೆ ಸಾಧ್ಯ ಅಂತ ಅಲ್ವಾ ಸರ್?
3: ಖಂಡಿತ ಮೇಡಮ್, ಖಂಡಿತ ಖಂಡಿತ ಹೌದು. ಒಬ್ಬ ಯಶಸ್ವಿ ಉದ್ಯಮಿ ಆಗಬೇಕಂದ್ರೆ ತಾಳ್ಮೆ ಕೂಡ ಇಂಪಾರ್ಟೆಂಟು, ತಾಳ್ಮೆ ಮತ್ತು ಅವರ ಸಂಭಾಷಣೆ ಜೊತೆ ಹೇಗಿರುತ್ತೋ ಅದನ್ನು ಇಂಪಾರ್ಟೆಂಟ್ ಆಗುತ್ತೆ.
4: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ಮೋಹನ್ ಕುಮಾರ್ ಅವರು ಒಬ್ಬ ಯಶಸ್ವಿ ಬಿಸ್ನೆಸ್ ಮ್ಯಾನ್ಗೆ ಏನೆಲ್ಲ ಮುಖ್ಯ ಕ್ವಾಲಿಟೀಸ್ ಇರಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ರು. ಹಾಗಿದ್ರೆ ಮೋಹನ್ ಸರ್ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್, ಇನ್ನೊಂದು ಸೂಪರ್ ಸಾಂಗ್ ಅನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ಎಸ್, ವೆಲ್ಕಮ್ ಬ್ಯಾಕ್. ಸೂಪರ್ ಸಾಂಗಿನ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಅರ್ಪಿತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕೇಳುಗರೆ, ಈಗ ನಾವಿರೋದು ಗಾರ್ಡನ್ ಏರಿಯಾದಲ್ಲಿರುವಂತ ನಂದಿ ಗ್ಲಾಸ್ ಹೌಸ್ ಅಲ್ಲಿ. ಇದರ ಮಾಲೀಕರಾಗಿರುವಂತ ಮೋಹನ್ ಕುಮಾರ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರಿಸೋಣವಾ. ಮೋಹನ್ ಸರ್, ನಿಮ್ಮ ಬಿಸ್ನೆಸ್ ಬಗ್ಗೆ ಕೇಳುವಾಗ, ನಿಮ್ಮ ಬಿಸ್ನೆಸ್ ಜರ್ನಿ ಬಗ್ಗೆ ಕೇಳುವಾಗ ತುಂಬಾನೇ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಹೀಗಿರುವಾಗ ಬಿಸ್ನೆಸ್ ಮಾಡೋರ್ಗೆ ಅಂತ ಗೌರ್ಮೆಂಟ್ ಸಾಕಷ್ಟು ಸೌಲಭ್ಯಗಳನ್ನ ನೀಡ್ತಾ ಇದೆ ಸರ್. ಹೀಗಿರುವಾಗ ನೀವು ಇದರ ಸೌಲಭ್ಯದ ಪ್ರಯೋಜನಗಳನ್ನ ಪಡ್ಕೊಂಡಿದ್ದೀರಾ ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
4: ಹ್ಞೂ ಮೇಡಮ್, ಇವಾಗ ಗೌರ್ಮೆಂಟ್ ಕೊಡೋ ಅಂತ ಏನು ಗೌರ್ಮೆಂಟ್ ಲೋನ್ ಇರುತ್ತೆ ಅವೆಲ್ಲ ತಗೊಂಡಿದ್ದೀನಿ ಮೇಡಮ್. ಬೇಕಾದನ್ನು ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಮೇಡಮ್.
3: ಹಾಗೆಯೇ ಮೋಹನ್ ಸರ್, ನೀವು ಈ ಹಿಂದೆ ಮೆಡಿಕಲ್ ಶಾಪ್ ಬಿಸ್ನೆಸ್ ಮಾಡ್ತಿದ್ರಿ, ಗ್ಲಾಸ್ ಬಿಸ್ನೆಸ್ಗೆ ಬಂದೆ ಸುಮಾರು 15 ವರ್ಷ ಆಗಿದೆ ಆಯ್ತಾ. ಈ 15 ವರ್ಷದ ಬಿಸ್ನೆಸ್ ಜರ್ನಿಲಿ ಯಾವತ್ತೊಂದಿನ ತುಂಬ ಖುಷಿ ಆಯಿತು, ಪರವಾಗಿಲ್ಲ, ನಾನು ಈ ಬಿಸ್ನೆಸ್ಗೆ ಬಂದಿದ್ದಕ್ಕೂ ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು ಸರ್?
4: ಮೇಡಮ್, ಮಾಡಿ ಸ್ಟಾರ್ಟಿಂಗ್ ಒಂದು ವರ್ಷದಲ್ಲೇ ಅನ್ನಿಸ್ತು ಮೇಡಮ್. ಯಾಕೆಂದರೆ ನಾವು ತುಂಬ ಸ್ಟ್ರಗಲ್ ಪಟ್ಟಿ ಒಂದು ವರ್ಷ. ನಮಗೆ ಆವಾಗ ಅನ್ನಿಸ್ತು ಇಲ್ಲಿ ಜನಕ್ಕೆ ನೀಡಿದೆ, ಹಾಗಾಗಿ ಕೊಡಬೇಕಂತೇಳಿ. ನಾವು ಅಚೀವ್ಮೆಂಟ್ ಆಗಿದ್ದು ನಮಗೆ ತಕ್ಷಣವೇ ಬಂತು ಮೇಡಮ್. ಒಂದು ವರ್ಷಕ್ಕೆ ರಿಸಲ್ಟ್ ಬಂತು. ಒಂದು ವರ್ಷಕ್ಕೆ ಶುರು ಮಾಡಿ ಒಂದು ವರ್ಷಕ್ಕೆ ನಾವು ಇಂಡಸ್ಟ್ರಿ ಕೂಡ ಮಾಡಿದ್ವಿ. ಈಗ ಇಂಡಸ್ಟ್ರಿ ಕೂಡ ರನ್ ಆಗ್ತಿದೆ. ನಮಗೆ ಯಾವಾಗಲೂ ತೃಪ್ತಿ ಇದೆ ಮೇಡಮ್, ಅದು ಆ ವಿಚಾರದಲ್ಲಿ ತೃಪ್ತಿ ಇದೆ ಮೇಡಮ್.
3: ಸರ್, ಎಲ್ಲ ಬಿಸ್ನೆಸ್ಸು ಕೂಡ ತುಂಬ ಈಸಿ ಇರಲ್ಲ, ಎಲ್ಲದರಲ್ಲೂ ಕಷ್ಟ ಸುಖಗಳು, ಲಾಭ ನಷ್ಟ ಎಲ್ಲ ಇರುತ್ತೆ. ನಿಮ್ಮ 15 ವರ್ಷದ ಬಿಸ್ನೆಸ್ ಜರ್ನಿಲಿ ಯಾವುದೊಂದಿನ ತುಂಬ ಸ್ಟ್ರಗಲಿಂಗ್ ಆಯಿತು, ಚಾಲೆಂಜಿಂಗ್ ಆಯಿತು ಅನ್ನೋದಾದರೆ ಯಾವಾಗ ಸರ್?
4: ಶುರು ಮಾಡಿದಾಗ ಸ್ಟಾರ್ಟಿಂಗಲ್ಲಿ ತುಂಬ ಚಾಲೆಂಜಿಂಗ್ ಇತ್ತು ಮೇಡಮ್ ನಮಗೆ. ಯಾಕೆಂದರೆ ಜಂಬೋ ಸೈಜ್ ಅಂತ ಏನು ಗ್ಲಾಸ್ ಕರಿತೀವಿ ಇವತ್ತು 12x8 12x8 ಸೈಜ್ ಬರುತ್ತೆ, 15x8 ಸೈಜ್ ಬರುತ್ತೆ. ಇದು ಇಳಿಸೋದಕ್ಕೆ ನಮಗೆ ಯಾವುದೇ ರೀತಿ ಉಪಕರಣ ಇರಲಿಲ್ಲ ಆವಾಗ. ಆವಾಗ ಎಲ್ಲ ನಾವು ಲೇಬರ್ ಮೇಲೆ ಡಿಪೆಂಡ್ ಆಗಬೇಕಿತ್ತು. ನಾವೇ ಮಾಡಿದ್ವಿ, ಲೇಬರ್ಗಳನ್ನ ಇಲ್ಲಿ ಲೇಬರ್ಗಳನ್ನ ಮತ್ತು ದಾವಣಗೆರೆ ದುರ್ಗ ಈ ಕಡೆ ಎಲ್ಲ ಕರ್ಕೊಂಬಂದು ಲೇಬರ್ನ ದೊಡ್ಡ ದೊಡ್ಡ ಗ್ಲಾಸ್ಗಳು ಇಳಿಸ್ತಾ ಇದ್ವಿ. ಅವಾಗ ತುಂಬ ಚಾಲೆಂಜಿಂಗ್ ಅಂತ ಅನಿಸೋದು. ಬಟ್ ಮಾಡ್ತಾ ಮಾಡ್ತಾ ಮಾಡ್ತಾ ನಮಗೇನಾಯ್ತು, ಈಗ ನಮಗೆ ಸ್ವಲ್ಪ ಎಲ್ಲ ಕ್ರೇನ್ಗಿನೆಲ್ಲ ವ್ಯವಸ್ಥೆ ಬಂದಿರೋದ್ರಿಂದ ಈಗ ಸ್ವಲ್ಪ ಈಸಿ ಆಗ್ತಿದೆ. ಮೊದಲು ತುಂಬ ಕಷ್ಟ ಆಯ್ತು ಮೇಡಮ್.
3: ಓಕೆ ಸರ್, ಈಗ ಬಿಸ್ನೆಸ್ ಅನ್ನುವಾಗ ನಾವು ನಮ್ಮ ಎಂಪ್ಲಾಯೀಸು ನಮ್ಮ ಕಸ್ಟಮರ್ಸ್ ಅಂತ ಮಾತ್ರ ಅಲ್ಲ, ಸೋಷಿಯಲ್ ಸರ್ವಿಸ್ ಕೂಡ ಮಾಡಬೇಕಾಗುತ್ತೆ, ಸಮಾಜ ಸರ್ವಿಸ್ ಕೂಡ ಮಾಡಬೇಕಾಗತ್ತೆ. ನೀವು ಯಾವ್ದಾದ್ರೂ ಸಮಾಜ ಸೇವೆಯಲ್ಲಿ ಪಾಲ್ಗೊಂಡಿದ್ದೀರಿ ಅಥವಾ ಹೇಗೆ ಸರ್?
4: ನಾನು ಸುಮಾರು ಸಮಾಜ ಸೇವೆಯಲ್ಲಿ ಇದ್ದೀನಿ ಮೇಡಮ್. ಒಂದು ರೋಟ್ರಿಯಲ್ಲಿ ಮಾಡ್ತಾ ಇದ್ದೀನಿ, ಮತ್ತು ನಮ್ಮದು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಅಂತ ಇದೆ, ಅದರಲ್ಲಿ ನಾನು ಟ್ರೆಸರರ್ ಆಗಿದ್ದೀನಿ. ಆಮೇಲೆ ಇನ್ನೊಂದು ನಮ್ಮದು ರಾಜ್ಯ ಮಾಹಿತಿ ಹಕ್ಕು ಆಯೋಗ ಅಂತಿದೆ, ಅದರಲ್ಲಿ ನಾನು ಉಪಾಧ್ಯಕ್ಷರ ಕೆಲಸ ಮಾಡ್ತಾಯಿದ್ದೀನಿ. ಸುಮಾರು ಸಂಘ ಸಂಸ್ಥೆಯಲ್ಲಿ ನಾವು ಮಾಡ್ತಾಯಿದ್ದೀವಿ. ನಮ್ಮದೇ ಆದಂಥ ಒಂದು ಹುಟ್ಟಾಕಿದ್ದೀವಿ, ನಂದಿ ಸಿಂಗರ್ಸ್ ಕಲಾವೇದಿಕೆ ಅಂತೇಳಿ. ಈ ಕಲೆಯನ್ನು ಉಳಿಸ್ಬೇಕು, ಬೆಳೆಸ್ಬೇಕು ಅಂತೇಳಿ, ಒಂದು ಸಾಮಾಜಿಕ ಸೇವೆ ಮಾಡಬೇಕಂತೇಳಿ ನಾವು ನಂದಿ ಸಿಂಗರ್ಸ್ ಕಲಾವೇದಿಕೆ ಹುಟ್ಟಾಕಿದ್ದೀವಿ. ಅದು ಕೂಡ ಚೆನ್ನಾಗಿ ನಡೀತಾ ಇದೆ. ಅದು ಈಗ ಸುಮಾರು 2 ವರ್ಷ ಆಯಿತು ಹುಟ್ಟಾಕಿ. ಈ ಥರ ಸಮಾಜ ಸೇವೆಯಲ್ಲಿ ತುಂಬ ಸಮಾಜ ಸೇವೆಯಲ್ಲಿ ಇದೀವಿ ಮೇಡಮ್. ಈಗ
3: ನಾವು ನಮ್ಮದು ಅಂತ ಮಾತ್ರ ಅಲ್ಲದೆ ಸಮಾಜಕ್ಕೆ ಕೂಡ ನಿಮ್ಮದೇ ಆದ ಕೊಡುಗೆಯನ್ನು ಕೊಡ್ತಾ ಇದ್ದೀರಾ ಅಲ್ವಾ ಸರ್?
4: ಹೌದು ಮೇಡಮ್, ನಾವು ಕೊಡಲೇಬೇಕು ಮೇಡಮ್. ಹುಟ್ಟಿದ ಮನುಷ್ಯ ಪ್ರತಿಯೊಬ್ಬರು ನಮ್ಮ ಸಮಾಜದಿಂದ ಏನು ತಗೊಂಡಿದ್ದೀವಿ ಸಮಾಜಕ್ಕೆ ಸ್ವಲ್ಪ ನಾವು ಕೊಡಲೇಬೇಕು ಮೇಡಮ್.
3: ಸರ್, ನಮ್ಮ ಶಿವಮೊಗ್ಗದಲ್ಲಿ ಸಾಕಷ್ಟು ಕಡೆ ಗ್ಲಾಸ್ ಹೌಸಸ್ ಇದೆ ಆಯಿತಾ. ಈಗಂತೂ ಹಾರ್ಡ್ವೇರ್ ಶಾಪ್ಸ್ಗಳು ಕೂಡ ಎಲ್ಲ ಕಡೆ ಇದೆ, ಇಂಟೀರಿಯರ್ ಶಾಪ್ಸ್ ಕೂಡ ಇದೆ. ಹಾಗಿರುವಾಗ ಜನ ಯಾಕೆ ಈ ಒಂದು ಗಾರ್ಡನ್ ಏರಿಯಾದಲ್ಲಿರುವಂಥ ನಂದಿ ಗ್ಲಾಸ್ ಹೌಸ್ಗೆ ಬರಬೇಕು? ನಿಮ್ಮಲ್ಲಿರುವಂಥ ವಿಶೇಷತೆ ಏನು?
4: ನಮ್ಮಲ್ಲಿರುವಂಥ ವಿಶೇಷತೆ ಏನಂದರೆ, ನಮ್ಮಲ್ಲಿ ಅವರು ಬೇರೆ ಎಲ್ಲೂ ಸಿಗದೇ ಇರುವಂಥ ಗ್ಲಾಸ್ ನಮ್ಮ ಹತ್ರ ಸಿಗ್ತದೆ. ಮತ್ತು ಕಸ್ಟಮೈಸ್ ಸೈಜ್ ಕಟ್ ಮಾಡಿಕೊಡ್ತೀವಿ, ಅವ್ರಿಗೆ ಯಾವ ಥರ ಬೇಕಾದ್ರೆ ರೆಡಿ ಮಾಡಿಕೊಡ್ತೀವಿ. ಕೆಲವೊಂದು ಸೈಜ್ ನಮ್ಮ ಹತ್ರ ಗ್ಲಾಸ್ ಇಲ್ಲ ಅಂದ್ರೆ ತರಿಸ್ಕೊಡೋಂಥ ವ್ಯವಸ್ಥೆ ಕೂಡ ಮಾಡ್ತೀವಿ. ಹಾಗಾಗಿ ನಮ್ಮಲ್ಲಿ ಸ್ಪೆಸಿಫಿಕೇಷನ್ನಾಗಿ ಗ್ಲಾಸೇ ನಾವು ಇಟ್ಟಿರೋದ್ರಿಂದ, ಯಾವುದೇ ರೀತಿ ಗ್ಲಾಸ್ ಬೇಕಾದರೂ ಗ್ಲಾಸಿಗೆ ಸಂಬಂಧಪಟ್ಟ ಹಾರ್ಡ್ವೇರ್ ಕೂಡ ಅಷ್ಟೇ, ಅದನ್ನು ನಾವು ಇಟ್ಟಿರೋದ್ರಿಂದ ಗ್ಲಾಸ್ ನೀವು ನಮ್ಮ ಹತ್ರ ಬಂದರೆ ವೆರೈಟಿ ಎಲ್ಲ ನೋಡೋದು ಮೇಡಮ್, ವೆರೈಟಿ ಎಲ್ಲ ಸಿಗುತ್ತೆ
3: ಸರ್. ಹಾಗೆಯೇ ಈಗಿನ ಯಂಗ್ ಜನ್ರೇಷನ್ ಅವರು ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತಿರೋರಿಗೆ ಏನು ಸಲಹೆ ಕೊಡ್ತೀರಾ ಸರ್? ಯಾರು ಯಾವ ಬಿಸ್ನೆಸ್ ಬೇಕಾದ್ರೂ ಪ್ರಾರಂಭ ಮಾಡ್ಬೋದಾ ಈಗಿನ ಯಂಗ್ ಜನ್ರೇಷನ್ ಅವರು?
4: ಯಾರು ಯಾವ ಬೇಕಾದ್ರೂ ಮಾಡೋದು ಮೇಡಮ್, ಯಾವ ಬಿಸ್ನೆಸ್ ಥರ ಮಾಡ್ಬೋದು ಅದ್ರ ಬಗ್ಗೆ ಸರಿಯಾದ ಸ್ಪಷ್ಟತೆಯನ್ನು ತಿಳ್ಕೊಂಡು ಫಸ್ಟು ಆ ಬಿಸ್ನೆಸ್ ಮಾಡೋದಕ್ಕೆ ನಂಗೆ ಹೆಂಗೆ ಆಗುತ್ತಾ ಏನು ಎತ್ತ ನೋಡಿ ಆ ಬಿಸ್ನೆಸ್ನ ಆಳ ತಿಳಿದುಕೊಂಡು ಮಾಡಿದ್ರೆ ಒಳ್ಳೇದು ಅಂತ ಅನಿಸುತ್ತೆ. ನಾವು ಶುರುವಲ್ಲಿ ಒಂದು ವರ್ಷ ತುಂಬ ಸರ್ಚ್ ಮಾಡಿ ಮಾಡಿ ಸ್ವಲ್ಪ ಟ್ರೈನಿಂಗ್ ತೊಗೊಂಡು ಬಂದು ಮಾಡಿದ್ದು. ಹಾಗಾಗಿ ಯಾರೇ ಹೊಸಬರು ಬಿಸ್ನೆಸ್ ಮಾಡಬೇಕಂದ್ರೂ ಅದು ಸ್ವಲ್ಪ ಒಂದು 6 ತಿಂಗಳು ಒಂದು ವರ್ಷ ಅದ್ರ ಬಗ್ಗೆ ಸ್ಟಡಿ ಮಾಡಿ ಆಮೇಲೆ ಆ ಬಿಸ್ನೆಸ್ ಮಾಡಿದ್ಮೇಲೆ ಕಾನ್ಸ್ಟೆಂಟಾಗಿ ಇರಬೇಕು ಮೇಡಮ್. ಲಾಸು ಲಾಭ ಇದ್ದೇ ಇರುತ್ತೆ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಲಾಸ್ ಆಗುತ್ತೆ, ಬಟ್ ನಾವು ಬಿಡಬಾರ್ದು ಅಷ್ಟೇ ಮೇಡಮ್.
3: ಖಂಡಿತ, ನಿಮ್ಮ ಈ ಒಂದು ಡೆಡಿಕೇಶನ್ ನೋಡುವಾಗ ತುಂಬಾ ಖುಷಿ ಆಗುತ್ತೆ ಸರ್. ಹಾಗೆ ನಿಮ್ಮ ಸಮಯನ ಬಿಡು ಮಾಡಿಕೊಂಡು ನಿಮ್ಮ ಬಿಸ್ನೆಸ್ ಜರ್ನಿಯನ್ನ ನಮ್ಮೊಟ್ಟಿಗೆ ಹಂಚಿಕೊಂಡ್ರಿ, ನಿಮ್ಮೆಲ್ಲ ಮಾಹಿತಿಗಾಗಿ ಆತ್ಮೀಯ ಧನ್ಯವಾದಗಳು ಸರ್.
4: ಧನ್ಯವಾದಗಳು ಮೇಡಮ್, ನಿಮಗೂ ಧನ್ಯವಾದ ಮೇಡಮ್. ಅರ್ಪಿತಾ ಮೇಡಮ್ ಅವರಿಗೆ ಧನ್ಯವಾದಗಳು. ಎಲ್ಲ ಜನತೆಗೂ ಎಲ್ಲರಿಗೂ ಕೂಡ ಈ ಮೊಹರಂ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಎಲ್ಲರೂ ಬನ್ನಿ ನಮ್ಮ ಅಂಗಡಿಗೆ, ಸರ್ವಿಸ್ ತಗೊಳ್ಳಿ. ಯಾವುದೇ ರೀತಿ ಏನೇ ರಿಲೇಟೆಡ್ ಇದ್ರೂ ನನಗೆ ಫೋನ್ ಮಾಡಿ, ನಾನು ಖಂಡಿತ ನಿಮಗೆ ಅವೈಲೇಬಿಲಿಟಿ ಸಿಗ್ತೀನಿ ಮೇಡಮ್.
3: ಸರಿ, ಹಾಗೆ ಇಂಟರ್ವ್ಯೂ ಹೇಗೆ ಅನಿಸ್ತು?
4: ಚೆನ್ನಾಗಿ ಮೇಡಮ್, ಫೈನ್.
3: ಚೆನ್ನಾಗಿತ್ತು?
4: ಫೈನ್. ಅರ್ಪಿತಾ ಮೇಡಮ್ ಧನ್ಯವಾದಗಳು, ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು.
3: ನಿಮಗೂ ಕೂಡ ಧನ್ಯವಾದಗಳು ಸರ್. ಆಲ್ ರೈಟ್ ಕೇಳುಗರೆ, ಕೇಳಿಸ್ಕೊಂಡ್ರಲ್ಲ, ಇದುವರೆಗೂ ನೀವು ಕೇಳಿದ್ದು ನಮ್ಮ ಶಿವಮೊಗ್ಗದ ಗಾರ್ಡನ್ ಏರಿಯಾದಲ್ಲಿರುವಂತಹ ನಂದಿ ಗ್ಲಾಸ್ ಹೌಸ್ ಮಾಲೀಕರಾಗಿರುವಂತಹ ಮೋಹನ್ ಕುಮಾರ್ ಅವರ ಬಿಸ್ನೆಸ್ ಜರ್ನಿ. ಸೊ ಈ ಒಂದು ಜರ್ನಿ ನಿಮಗೆ ಹೇಗೆ ಅನ್ನಿಸ್ತು? ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್, ಮತ್ತೊಬ್ರು ಬಿಸ್ನೆಸ್ ಮ್ಯಾನ್ ಅಥವಾ ಬಿಸ್ನೆಸ್ ವುಮೆನ್ ಜೊತೆ ಭೇಟಿಯಾಗ್ತೀನಿ. ಆಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಅಂಡ್ ಕೀಪ್ ಲಿಸನಿಂಗ್ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
6: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
7: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
8: ನಂದಿನಿ, ಪರಿಶುದ್ಧತೆಯ ಪ್ರತೀಕ.
9: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
10: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
9: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
11: ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ, ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686072799 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡಿರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರು ಕೃಷಿಗೆ ಬರೋದಕ್ಕಿಂತ ಮುಂಚೆ ವಿದ್ಯಾಭ್ಯಾಸವನ್ನು ಮುಗಿಸಿ ನಂತರ ಅಕೌಂಟೆಂಟ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಸೊ ಅಕೌಂಟೆಂಟ್ ಆಗಿ ಕಾರ್ಯವನ್ನು ನಿರ್ವಹಿಸುವಂತಹ ಟೈಮ್ನಲ್ಲಿ ಅವರಿಗೆ ಕೆಲಸದಲ್ಲಿ ಬೇಸರ ಬಂದು ಮತ್ತೆ ಊರಿಗೆ ಹೋಗೋಣ ಅಂತ ಅನಿಸಿ ಊರಿಗೆ ಮರಳಿ ಬರ್ತಾರೆ. ಬಂದು ಇಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು, ಏನಾದರೂ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಅವರು ತರಬೇತಿಯನ್ನು ಪಡ್ಕೊಂಡು ಅಣಬೆ ಕೃಷಿಯನ್ನು ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಸೊ ಅಣಬೆ ಕೃಷಿನಲ್ಲಿ ಅವರು ಕೂಡ ಇನಿಷಿಯಲ್ ಡೇಸ್ನಲ್ಲಿ ಒಂದಷ್ಟು ಪ್ರಯೋಗಗಳನ್ನು ಮಾಡ್ತಾರೆ. ಸೊ ಬರುತ್ತಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡಿ ನಂತರದಲ್ಲಿ ಅದನ್ನು ಒಂದು ಉದ್ಯಮವಾಗಿ ಆರಂಭ ಮಾಡ್ತಾರೆ. ಇವರು ಅಣಬೆ ಕೃಷಿನಲ್ಲಿ ಉತ್ತಮವಾದಂತಹ ಆದಾಯವನ್ನ ಈಗ ಗಳಿಸ್ತಾ ಇದ್ದಾರೆ. ಬೆಂಗಳೂರು ಕೆಲಸ ಬಿಟ್ಟು ಹಳ್ಳಿಗೆ ಬಂದು ಅಣಬೆ ಕೃಷಿಯನ್ನ ಮಾಡಿ ಪ್ರತಿದಿನ 15-20 kg ಅಣಬೆಯನ್ನ ಉತ್ಪಾದನೆ ಮಾಡ್ತಾ ಇದಾರೆ. ಹಾಗಾದ್ರೆ ಇವರು ಅಣಬೆ ಕೃಷಿಯನ್ನ ಯಾವ ರೀತಿಯಲ್ಲಿ ಸ್ಟಾರ್ಟ್ ಮಾಡಿದ್ರು, ಹಾಗೆ ಇವರು ಕೃಷಿಯನ್ನ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಏನೆಲ್ಲ ವಿಚಾರಗಳನ್ನ ತಿಳ್ಕೊಂಡಿದ್ದಾರೆ, ಅಣಬೆ ಕೃಷಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು, ಇದೆಲ್ಲದರ ಬಗ್ಗೆ ಇವ್ರ ಜೊತೆನಲ್ಲಿ ಮಾತಾಡೋಣ. ಸೊ ಇವತ್ತು ನಮ್ಮ ಜೊತೆಗೆ ಮಾತಾಡೋದಕ್ಕೆ ಇದ್ದಾರೆ ತುಮಕೂರು ಜಿಲ್ಲೆಯ ಚಂದ್ರಕಲಾ ಅವರು. ಇವರು ಅಣಬೆ ಕೃಷಿಯನ್ನು ಮಾಡ್ತಾ ಉತ್ತಮವಾದಂತಹ ಆದಾಯವನ್ನು ಕಳಿಸ್ತಾ ಇದ್ದಾರೆ, ಜೊತೆಗೆ ತಮ್ಮ ಕುಟುಂಬದಲ್ಲಿರುವಂಥವರಿಗೆ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಅಣಬೆ ಕೃಷಿಯ ಕುರಿತಂತೆ ಚಂದ್ರಕಲಾ ಅವ್ರ ಜೊತೆನಲ್ಲಿ ಮಾತಾಡೋಣ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಚಂದ್ರಕಲಾ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
12: ನಾನು ಅಕೌಂಟೆಂಟಾಗಿ ಕೆಲಸ ಮಾಡ್ತಿದ್ದೆ ಬ್ಯಾಂಗ್ಳೂರಲ್ಲಿ. ಸೊ ಬ್ಯಾಂಗ್ಳೂರಲ್ಲಿ ಹಿಂಗೆ ಕೆಲಸ ಮಾಡ್ತಾ ಮಾಡ್ತಾ ಸ್ಟ್ರೆಸ್ ಜಾಸ್ತಿ ಆಗಿ ನನಗೆ ಹೆಲ್ತ್ ಇಶ್ಯೂಸ್ ಆಯಿತು. ಹೆಲ್ತ್ ಇಶ್ಯೂಸ್ ಆಗಿ ನಾನು 3 years ಬ್ಯಾಕೆ ಕೆಲಸ ಬಿಟ್ಟು ಮನೇಲಿ ಹೌಸ್ ವೈಫ್ ಆಗಿದ್ದೆ. ಸೊ ನಾನು ಮದುವೆಗಿನ ಮುಂಚೆ ಅಂದ್ಕೊಂಡಿದ್ದೆ ಈ ತೋಟಗಾರಿಕೆ ಇದು ಲಾಲ್ಬಾಗಲ್ಲೆಲ್ಲ ಟ್ರೈನಿಂಗ್ ಕೊಡ್ತಾರೆ, ಮಶ್ರೂಮ್ದು ಮತ್ತು ವೆನಿಲ್ಲಾದು ಇದೆಲ್ಲ ಟ್ರೈನಿಂಗ್ ಕೊಡ್ತಾರೆ, ಆ ಥರದ್ದೆಲ್ಲ ಹೋಗಿ ಪಾಟಲ್ಲಿ ಬೆಳೆದು ಗಾರ್ಡನ್ ಟೆರೆಸ್ ಮಾಡಬೇಕು ಅಂತ 20 years ಬ್ಯಾಕ್ ಅಂದ್ಕೊಂಡಿದ್ದು. ಸೊ ನೋಡೋಣ, ಒಂದು ಟ್ರೈನಿಂಗ್ ತೊಗೊಂಡು ನೋಡೋಣ ಅಂತಂದ್ಬಿಟ್ಟು ಹೋಗಿ ಟ್ರೈನಿಂಗ್ ತೊಗೊಂಡು, ಮತ್ತು 1 year ಬ್ಯಾಕ್ ನಾನು ಅಮ್ಮ ಮನೇಲಿ ಒಂದು 8x8 ರೂಮ್ ಇತ್ತು. ಸೊ ಆ ರೂಮಲ್ಲಿ ನಾನು ಹಾಕಿದೆ, ಸ್ಟಾರ್ಟಿಂಗ್ ಅವರು ಹೇಳ್ಕೊಟ್ಟಿದ್ದ ಪ್ರಕಾರ ಎಲ್ಲ ಹಾಕಿ ಅದು ಬರುತ್ತಾ ನಮ್ಮ ಕೈಯಲ್ಲಿ ಸಾಧ್ಯವ ಅದು ಅಂತಂದ್ಬಿಟ್ಟು ಒಂದು 100 bags 150 bags ಹಾಕಿದ್ವಿ. ಸೊ ಅದರಿಂದ ಈಲ್ಡ್ ಎಲ್ಲ ಚೆನ್ನಾಗಿ ಬಂತು ಲಾಸ್ಟ್ ಇಯರ್ ಸೇಮ್ ನವಂಬರಲ್ಲಿ. ಸೊ ಅದು ಚೆನ್ನಾಗಿ ಬಂದಿದ್ದಕ್ಕೆ ನಾವು ಇಲ್ಲಿವರೆಗೂ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಒಂದು ದಿನಕ್ಕೆ ಆವ್ರೇಜ್ ಒಂದು 15-20 kg ಈಲ್ಡ್ ತೆಗಿತಾ ಇದ್ದೀವಿ ಪ್ರತಿದಿನ. ಸೊ ಇದು ನಾವು ಇನ್ನು ಮುಂದಕ್ಕೆ ಜಾಸ್ತಿ ಮಾಡೋ ಪ್ಲ್ಯಾನ್ ಇದೆ. ಈಗ ಅಟ್ ಪ್ರೆಸೆಂಟು 15-20 kg ಮಾಡುವಾಗ ನಾವು ಮಾರ್ಕೆಟಿಂಗೆಲ್ಲ ಹೋಲ್ಸೇಲ್ಗೆಲ್ಲ ಕೊಡ್ತಾ ಇದ್ದೀವಿ. ಹೋಲ್ಸೇಲ್ಗೆ ಕೊಟ್ಟರೆ 150-140 ಈ ಥರ ಕೊಡ್ತಾರೆ. ಸೊ ಇದು ನಮಗೆ ಕಾಸ್ಟಿಂಗ್ ಬಂದು ಒಂದು 75-80 rupees ಬೀಳುತ್ತೆ ನಮಗೆ. 80 rupees ಬಿದ್ದರೂ ನಮಗೊಂದು ಪರ್ ಕೆಜಿಗೆ ಒಂದು 60-70 ಈ ಥರ, ನಮ್ಮದೇ ಓನ್ ಮಾರ್ಕೆಟಿಂಗ್ ಆದರೆ ನಮಗಿನ್ನ ಜಾಸ್ತಿ ಸಿಗುತ್ತೆ. ಮೀನ್ಸ್ ರೀಟೇಲರ್ಸ್ಗೆ ಹೋದರೆ ನಾವು 200 rupees ಪರ್ ಕೆಜಿ ಹೆಂಗೆ ಮಾಡಿದಾಗ ನಮಗಿದು 120-130 rupees ಪರ್ ಕೆಜಿಗೆ ಸಿಗುತ್ತೆ.
11: ಓಕೆ, ಸೂಪರ್ ಮೇಡಮ್. ಮೇಡಮ್, ಹಾಗೆ ಈಗ ಮಶ್ರೂಮ್ನ ಬೆಳಿಬೇಕು ಅಂತಂದರೆ ಅಥವಾ ಅಣಬೆ ಕೃಷಿನ ಮಾಡಬೇಕು ಅಂತಂದರೆ ಸೊ ಯಾರೆಲ್ಲ ಸ್ಟಾರ್ಟ್ ಮಾಡ್ಬೋದು, ಹೇಗೆ ಸ್ಟಾರ್ಟ್ ಮಾಡಬೇಕು ಇದರ ಬಗ್ಗೆ ಹೇಳ್ಬೋದಾ?
12: ಮಶ್ರೂಮು ಯಾರು ಬೇಕಾದರೂ ಬೆಳಿಬೋದು. ಮೀನ್ಸ್ ಅಂದರೆ ಒಂದು 18 years ಮೇಲ್ಪಟ್ಟವ್ರು ಯಾರು ಬೇಕಾದರೂ ಮಾಡ್ಬೋದು. ಇದ್ರ ಬಗ್ಗೆ ತಿಳ್ಕೊಂಡು ಟ್ರೈನಿಂಗ್ ತೊಗೊಂಡು ಒಂದು ಟ್ರಯಲ್ ಬ್ಯಾಗ್ಸ್ ಅಂತ ಹಾಕಿ ವೈಜ್ಞಾನಿಕವಾಗಿ ಎಲ್ಲ ತಿಳ್ಕೊಂಡು ಮತ್ತು ಅದರಲ್ಲಿ ಬರುವಂಥ ಚಾಲೆಂಜಸ್ಸು ಅವ್ರು ತಿಳ್ಕೊಂಡು ಕಮರ್ಷಿಯಲಿ ಹೋಗೋದಾದರೆ ಹೋಗ್ಬೋದು, ಪ್ರಾಫಿಟ್ ಇದೆ ಇದರಲ್ಲಿ. ಬಟ್ ಇದು ಏನಂದರೆ ಇದು ಒಂದೇ ದಿವಸಕ್ಕೆ ನಾವು ಕಲಿಯುವಂಥದ್ದಲ್ಲ. ಒಂದು ಇವಾಗ ಮಾನ್ಸೂನ್ ಅಂತ ಇವಾಗ ವೆದರ್ ಅಂತಂದರೆ 3 ರೀತಿಯ ವೆದರ್ ಬರುತ್ತೆ ನಮಗೆ, ಬೇಸಿಗೆ ಕಾಲ, ಚಳಿಗಾಲ, ಮಳೆಗಾಲ ಅಂತ ಬರುತ್ತೆ. ಈ 3 ಕಾಲದಲ್ಲೂ ನಾವು ಬೆಳೆಯೋಕ್ಕೆ ಸಾಧ್ಯನಾ ಅದನ್ನು ಫಸ್ಟು ನಾವು ಅನಲೈಸ್ ಮಾಡಬೇಕಾಗುತ್ತೆ. ಯಾಕೆಂದರೆ ಒಂದೇ ಈ ವೆದರ್ ಸಪೋರ್ಟ್ ಇದಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾವು ಎ ಸಿ ಏನು ಹಾಕ್ದಲ್ಲೇ ಲೋ ಕಾಸ್ಟಲ್ಲಿ ಮಾಡೋದ್ರಿಂದ ಇದರಲ್ಲಿ ವೆದರ್ ಈ ವೆದರಲ್ಲಿ ನಾವು ಬೆಳಿಬೋದಾ ಅದನ್ನು ತಿಳ್ಕೋಬೇಕು. ಮತ್ತು ಮಾರ್ಕೆಟಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಮಾರ್ಕೆಟಿಂಗ್ ಅಂದರೆ ಕೆಲವರು ಮಾರ್ಕೆಟಿಂಗ್ ನಾನು ನಾನು ನಿಮಗೆ 1 kg ಸೇಲ್ ಮಾಡಿಕೊಡ್ತೀನಿ ನಂಬರ್ ತೊಗೊಳ್ಳಿ ಅಂತಾರೆ, ಮತ್ತು ಅದ್ರ ನೆಕ್ಸ್ಟ್ 2 days ಆದಮೇಲೆ ಇಲ್ಲ ನನಗೆ ಅಷ್ಟು ಬೇಡ 1 kg ಸಾಕು ಅಂತಾರೆ. ಸೊ ಈ ಥರದ್ದೆಲ್ಲ ನಾವು ಆಪ್ಷನ್ಸ್ ಜಾಸ್ತಿ ಇಟ್ಕೋಬೇಕು. ಮೀನ್ಸ್ ಬೈಯರ್ಸ್ ಜಾಸ್ತಿ ಇಟ್ಕೋಬೇಕು, ಹೋಲ್ಸೇಲರ್ಸ್ ಇಟ್ಕೋ. ದಿನ ಯಾರು ಲೋಕಲಲ್ಲಿ ಸುತ್ತಮುತ್ತಲ ಏರಿಯಾದಲ್ಲಿ ದಿನ ಇದಾಗಲ್ಲ, ವೆಜಿಟೇಬಲ್ ಶಾಪಲ್ಲಿ ದಿನ ಹೋಗುತ್ತೆ, ಮಾಲ್ಸಲ್ಲಿ ಹೋಗುತ್ತೆ. ಬಿಟ್ಟರೆ ನಾವು ಪರಿಚಯದವ್ರನ್ನ ನಂಬಿಕೊಂಡು ಪರಿಚಯದವರು ಹೇಳಿದ್ರು ಇದರಲ್ಲಿ ತುಂಬ ಇನ್ಕಮ್ ಇದೆ ಮಾಡಿದೆ ಅಂದ್ ಮಾಡ್ತಾ ಇದ್ದೀನಿ ಅಂತಂದರೆ ಅದು ತಪ್ಪಾಗುತ್ತೆ. ಎಲ್ಲ ತಿಳ್ಕೊಂಡು ಪರಿಚಯದವ್ರು ಇವತ್ತು ಒಂದು ದಿವಸ ತಿಂತಾರೆ, ವೀಕ್ಲಿ ಒನ್ಸೇ ಯೂಸ್ ಮಾಡೋದು, ಯಾರು ದಿನ ಯೂಸ್ ಮಾಡಲ್ಲ. ಬಟ್ ದಿನ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು, ಅದು ದಿನ ಯೂಸ್ ಮಾಡಲ್ಲ. ಸೊ ಹಾಗಾಗಿ ನಾವು ಯಾರೋ ಒಬ್ಬರನ್ನ ನಂಬಿಕೊಂಡು ವ್ಯವಹಾರ ಮಾಡಿದ್ರೆ ಕಷ್ಟ ಆಗುತ್ತೆ. ಇದು ಅವ್ರ ಓನ್ ಮಾರ್ಕೆಟಿಂಗು, ಹೋಲ್ಸೇಲರ್ಸು. ನಾವು ಈಸ್ಟ್ ಇವಾಗ ಬೆಳಗ್ಗೆ ಒಂದು 5:30 ಕ್ರಾಪಿಂಗ್ ಆದರೆ 7 ಒಳಗಡೆ ಎಲ್ಲ ಡಿಸ್ಪ್ಯಾಚ್ ಆಗಿಬಿಡಬೇಕು. 7 ಒಳಗಡೆ ಆಗಲಿಲ್ವಾ 8 ಒಳಗಡೆ ಅದು ಕಳಿಸೋ ಲೆವೆಲ್ಗೆ ನಾವು ಇರಬೇಕು. ಅದನ್ನು 9 ಗಂಟೆಗೆ ಲಾಸ್ಟ್ ಡಿಸ್ಪ್ಯಾಚ್ ಆಗಬೇಕು. ಅದು ಆಗದಲ್ಲೇ ಇದ್ದರೆ ಆ ಮಶ್ರೂಮ್ ಡಲ್ ಆಗ್ತಾ ಹೋಗುತ್ತೆ. ಆವಾಗ ನಾವು ಪ್ಯಾಕ್ ಮಾಡಿ ಮತ್ತು ಇಟ್ಕೊಂಡ್ರೂ ಫ್ರಿಡ್ಜಲ್ಲಿ ಇಡೋವಂಥ ಇಡ್ಬೋದು, 2-3 days ಇಡ್ಬೋದು. ಬಟ್ ಆದರೆ ಅದು ಕ್ವಾಲಿಟಿ ಹೊರಟೋಗುತ್ತೆ. ನಾವು ಒಳ್ಳೆ ಕ್ವಾಲಿಟಿ ಮಶ್ರೂಮ್ ಕೊಡಬೇಕಂದ್ರೆ 5:30 ಕ್ರಾಪಿಂಗ್ ಮಾಡ್ತೀವಿ, 8-9 ಫುಲ್ ಡಿಸ್ಪ್ಯಾಚ್ ಮಾಡಿಬಿಡ್ತೀವಿ. ಸೊ ಆ ಥರ ಮಾರ್ಕೆಟಿಂಗ್ ಇದ್ದು ನಾನು ಮಾಡಬಲ್ಲೆ ಅಂತ ಅಂದ್ಬಿಟ್ಟು ಅವರು ಅವ್ರದೇ ಆದಂಥ ಓನ್ ಎಕ್ಸ್ಪೀರಿಯೆನ್ಸ್ ಇಟ್ಕೊಂಡು ಮಾಡಬೇಕಾಗುತ್ತೆ. ಇದು ಕಮರ್ಷಿಯಲಿ ಮಾಡೋರ್ಗಾದ್ರೆ ಸಣ್ಣ ಪುಟ್ಟ ಮನೇಲಿ ಲೇಡೀಸು ನಾವು ಟ್ರೈ ಮಾಡ್ತೀವಿ ಅಂದರೆ ಅವರು ಕೂಡ ಖಂಡಿತ ಟ್ರೈ ಮಾಡ್ಬೋದು.
11: ಓಕೆ ಮೇಡಮ್, ಸೂಪರ್ ಆಗಿ ಹೇಳಿದ್ರಿ. ಸೊ ಈ ಒಂದು ಅಣಬೆ ಕೃಷಿ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡು ಅಣಬೆ ಕೃಷಿಯನ್ನು ಆರಂಭ ಮಾಡಬೇಕು ಅನ್ನೋದು ನಿಮ್ಮ ಮಾತು. ಸೊ ಹಾಗೆ ಯಾರೇ ಈ ಒಂದು ಅಣಬೆ ಕೃಷಿಯನ್ನು ಆರಂಭ ಮಾಡ್ತಿದ್ದೀರ ಅಂತಂದರೆ ಸೊ ಅದಕ್ಕೆ ವೈಜ್ಞಾನಿಕ ಪದ್ಧತಿಯಲ್ಲಿ ಹೇಗೆ ಮಾಡಬೇಕು, ಯಾವ ಟೈಮಲ್ಲಿ ಹೇಗೆ ಅದರ ಹ್ಯುಮಿಡಿಟಿ ಅಥವಾ ಟೆಂಪರೇಚರ್ನ ಮೇಂಟೈನ್ ಮಾಡಬೇಕಾಗುತ್ತೆ, ಇದೆಲ್ಲದರ ಬಗ್ಗೆ ತಿಳ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಇದರಲ್ಲಿ ಸಕ್ಸಸ್ ಆಗ್ಬೋದು ಅಂತ ಹೇಳಿ ಮೇಡಮ್ ಕೂಡ ಹೇಳ್ತಾ ಇದಾರೆ. ಸೊ ಅವ್ರ ಜೊತೆನಲ್ಲಿ ಮಾತನ್ನ ಮುಂದುವರ್ಸೋಣ. ಅದಕ್ಕೆ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ವಾಗಿರುವಂತಹ ಸಾಂಗ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜ ಶ್ರೀಧರ್, ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
13: ಆಗ

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ ನಾಡಿ ಪನ್ನಡ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಿ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಅಣಬೆ ಕೃಷಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಅಣಬೆ ಕೃಷಿಯನ್ನು ಮಾಡೋದಕ್ಕೂ ಮುಂಚೆ ಅಣಬೆ ಕೃಷಿಗೆ ಬೇಕಾದಂತಹ ವಿಚಾರಗಳನ್ನು ನಾವು ತಿಳ್ಕೋಬೇಕಾಗುತ್ತೆ. ಅನುಭವ ಇರುವಂಥವ್ರ ಜೊತೆಗೆ ಆಗಿರ್ಬೋದು, ಹಾಗೆ ವೈಜ್ಞಾನಿಕ ಪದ್ಧತಿನಲ್ಲಿ ಹೇಗೆ ಮಾಡಬೇಕು, ಯಾವ ಸಮಯದಲ್ಲಿ ಯಾವ ರೀತಿಯ ಅಣಬೆನ ಹಾಕಬೇಕು, ಯಾವ ರೀತಿ ಅದನ್ನು ಹಾರ್ವೆಸ್ಟಿಂಗ್ ಮಾಡಬೇಕು, ಇದೆಲ್ಲದರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳ್ಕೊಂಡ ನಂತರದಲ್ಲಿ ಅಣಬೆ ಕೃಷಿಯನ್ನು ಮಾಡಿದ್ರೆ ಖಂಡಿತವಾಗಲೂ ಅದರಲ್ಲಿ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಅಂತ ಹೇಳಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಚಂದ್ರಕಲಾ ಅವರು ತುಮಕೂರಿಂದ ಮಾತಾಡ್ತಾ ಇದ್ದಾರೆ. ಸೊ ಇವರು ಕೂಡ ಹೇಳ್ತಾ ಇರೋದು ವೈಜ್ಞಾನಿಕ ಪದ್ಧತಿನಲ್ಲಿ ಅಣಬೆ ಕೃಷಿಯನ್ನು ಆಗಿರ್ಬೋದು ಅಥವಾ ಬೇರೆ ಯಾವುದನ್ನೇ ಕೃಷಿಯಲ್ಲಿ ಮಾಡ್ತೀವಿ ಅಂತಂದರೆ ಖಂಡಿತವಾಗಲೂ ವೈಜ್ಞಾನಿಕ ಪದ್ಧತಿಯಲ್ಲಿ ಮಾಡಿದಾಗ ಅದರಲ್ಲಿ ಒಂದು ಸಕ್ಸಸ್ ಕಂಡೇ ಕಾಣ್ತೀವಿ ಅಂತ ಹೇಳಿ, ಹಾಗೆ ಇವರು ಕೂಡ ಅಣಬೆನ ವೈಜ್ಞಾನಿಕ ಪದ್ಧತಿಯಲ್ಲಿ ಮಾಡ್ತಾ ಈಗ ದಿನಕ್ಕೆ ಒಂದು 15-16 ಕೆಜಿ ಅಥವಾ 15-20 ಕೆಜಿಯಷ್ಟು ಅಣಬೆಯನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ. ಇವರು ಉತ್ಪಾದನೆ ಮಾಡೋದ್ರ ಜೊತೆಯಲ್ಲಿ ಒಂದು ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಂತಲೇ ಹೇಳಿದ್ರೆ ತಪ್ಪಿಲ್ಲ. ಯಾಕೆಂದರೆ ಇದು ಮನೆಯಲ್ಲಿರುವಂಥವರಿಗೆ ಒಂದು ಉದ್ಯೋಗನ ಕೊಡುತ್ತೆ, ಜೊತೆಗೆ ಮನೆಯಲ್ಲಿರುವಂತಹ ಗೃಹಿಣಿಯರು ಕೂಡ ಇದನ್ನು ಬೆಳೆದು ಒಂದು ಇನ್ಕಮ್ನ ಮಾಡ್ಕೋಬೋದು. ಸೊ ಅದೇ ರೀತಿಯಲ್ಲೇ ನೀವು ಕೂಡ ಏನಾದರೂ ಅಣಬೆ ಕೃಷಿಯನ್ನು ಮಾಡಬೇಕು ಅಂತ ಆಸಕ್ತಿ ಇದ್ದರೆ ಇವತ್ತಿನ ಕಾರ್ಯಕ್ರಮವನ್ನು ಕೇಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಚಂದ್ರಕಲಾ ಅವ್ರನ್ನ ಮತ್ತೊಮ್ಮೆ ಸ್ವಾಗತಿಸೋಣ. ಮೇಡಮ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮೇಡಮ್, ನೀವಾಗಲೇ ಹೇಳ್ತಾ ಇದ್ರಿ ಒಂದು ಅಣಬೆ ಕೃಷಿಯನ್ನು ವೈಜ್ಞಾನಿಕ ಪದ್ಧತಿಯಲ್ಲಿ ಮಾಡಬೇಕು, ಒಳ್ಳೆ ರೀತಿಯಲ್ಲಿ ಅದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ. ಹಾಗಾದರೆ ಈಗ ಅಣಬೆನಲ್ಲೂ ಕೂಡ ಬೇರೆ ಬೇರೆ ವಿಧಗಳಿದೆಯಾ, ಮತ್ತು ನೀವು ಮಾಡ್ತಿರುವಂತಹ ಕೃಷಿಯಲ್ಲಿ ಯಾವ ರೀತಿಯ ಯಾವ ವಿಧದ ಅಣಬೆಯನ್ನು ಕೃಷಿ ಮಾಡ್ತಾ ಇದ್ದೀರಾ, ಅಣಬೆ ಕೃಷಿ ಮಾಡೋದಕ್ಕೆ ಯಾವ ವಿಧದ ಅಣಬೆ ಸೂಕ್ತವಾಗುತ್ತೆ, ಮತ್ತು ಯಾವ ರೀತಿಯಲ್ಲಿ ಇದನ್ನು ಮಾಡಬೇಕು, ಇದ್ರ ಬಗ್ಗೆ ಹೇಳ್ಬೋದು ಮೇಡಮ್?
4: ಮಶ್ರೂಮಲ್ಲಿ ತುಂಬ ವಿಧವಾದ ಮಶ್ರೂಮ್ಸ್ ಇದೆ. ಇದರಲ್ಲಿ ನಾನು ನೋಡಿರೋ ಅಂಥದ್ದು ಮಶ್ರೂಮ್ಸು ಬಟನ್ ಮಶ್ರೂಮು, ಆಯಿಸ್ಟರ್ ಮಶ್ರೂಮು, ಶಿತಾಕೆ ಮಶ್ರೂಮು, ಗ್ಯಾನಡರ್ಮ ಮಶ್ರೂಮ್ ಅಂತ ಎಲ್ಲ ಹೇಳ್ತಾರೆ. ಇದರಲ್ಲಿ ಮತ್ತೆ ಪಿಂಕ್ ಆಯಿಸ್ಟರ್ ಮಶ್ರೂಮ್ ಅಂತಲೂ ಯೆಲ್ಲೋ ಕಲರ್, ತುಂಬ ವೆರೈಟಿ ವೆರೈಟೀಸ್ ಇದೆ. ನಾನು ಇದು ಆಯಿಸ್ಟರ್ ಏನಕ್ಕೆ ಸೆಲೆಕ್ಟ್ ಮಾಡಿದೆ ಅಂತಂದರೆ, ಬಟನ್ ಬಂದು ತುಂಬ ಎಸಿ ಹಾಕಿ ನಾವು ಇನ್ವೆಸ್ಟ್ ಮಾಡಿ ಮಾಡಬೇಕಾಗುತ್ತೆ. ಆಯಿಸ್ಟರ್ ಬಂದು ಆ ಟೆಂಪ್ರೇಚರ್ಗೆ ಸೂಟಬಲ್ ಅದು ಆಯಿಸ್ಟರ್. ಮತ್ತು ಲೋ ಕಾಸ್ಟಲ್ಲಿ ಮಾಡಬಹುದಾದಂಥ ಇದು ಕಲ್ಟಿವೇಷನ್ ಇದು. ಇದು ಬಂದು ನಾವು ಭತ್ತದ ಹುಲ್ಲಲ್ಲಿ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ಇದನ್ನು ಕಬ್ಬಿನ ಜಲ್ಲೆಯಿಂದನೂ ಮಾಡ್ಬೋದು, ಮತ್ತು ರಾಗಿ ಹುಲ್ಲಿಂದನೂ ಮಾಡ್ಬೋದು, ಟಿಶ್ಯೂ ಪೇಪರಿಂದನೂ ಮಾಡ್ಬೋದು. ಅದೆಲ್ಲ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ಸೊ ಇದು ಈಲ್ಡ್ ತುಂಬ ಜಾಸ್ತಿ ಬರೋದು ಭತ್ತದ ಹುಲ್ಲಿನಿಂದ. ಸೊ ಹಾಗಾಗಿ ನಾವು ಕಮರ್ಷಿಯಲಿ ಮಾಡೋದಾದರೆ ನಾವು ಭತ್ತದ ಹುಲ್ಲನ್ನೇ ಸೆಲೆಕ್ಟ್ ಮಾಡ್ಕೋಬೇಕು. ದೊಡ್ಡದು ಕಂತೆ ಬಂದು ಒಂದು 150-160 ರೂಪಾಯಿ ಕೊಟ್ಟು ತೊಗೊಂಬರ್ತೀವಿ. ಆ ಹುಲ್ಲನ್ನು ಇಲ್ಲಿ ಕಟ್ ಮಾಡಿ ಒಂದು 3-4 ಇಂಚಲ್ಲಿ ಕಟ್ ಮಾಡಿ ಆ ಹುಲ್ಲು ಬಂದು ಮಳೆಯಲ್ಲಿ ನೆನೆದಿರಬಾರ್ದು, ಬಿಸಿಲಲ್ಲಿ ಒಣಗಿರಬಾರ್ದು. ಅದನ್ನು ನೆರಳಲ್ಲಿ ನಾವು ಸೇಫಾಗಿಡ್ತೀವಿ. ಸೇಫಾಗಿಟ್ಟಾದಮೇಲೆ ಅದನ್ನು ತೊಗೊಂಬಂದು ಕಟ್ ಮಾಡಿ 3-4 ಇಂಚು ಬರೋ ಥರ ಕಟ್ ಮಾಡಿ ಅದನ್ನು ಬೇಯೋದಕ್ಕೆ ಚೀಲಕ್ಕೆ, ಈರುಳ್ಳಿ ಚೀಲಕ್ಕೆ ತುಂಬ್ತೀವಿ. ಈರುಳ್ಳಿ ಚೀಲದನ್ನು ಒಂದು 5-6 ಒಂದು ದೊಡ್ಡ ತಪ್ಪಲೆ ತೊಗೊಂಡು 5-6 ಚೀಲ ಅದರಲ್ಲಿ ತುಂಬಿ ಮಳ್ಳೋ ನೀರಿಗೆ ಆರು ಚೀಲನ ಅದ್ದುಬಿಟ್ಟು ಹಾಕ್ತೀವಿ. ಒಂದು ಒನ್

0: ಪ್ಯಾಕಿಂಗ್ ಮಾಡುವಾಗ ಸ್ವಲ್ಪ ಅದ್ಮಿ ಅದ್ಮಿ ಪ್ಯಾಕಿಂಗ್ ಮಾಡಬೇಕು, ಹಂಗೆ ಉದುರಿಸಿದ್ರೆ ಅದು ಬರಲ್ಲ, ಅದು ಸ್ಟಫ್ ಆಗಲ್ಲ. ಅದನ್ನ ಚೆನ್ನಾಗಿ ಪ್ರೆಸ್ ಮಾಡಿ ಪ್ಯಾಕಿಂಗ್ ಮಾಡಿ ಮತ್ತೆ ಅದಕ್ಕೆ ಏರ್ ಆಚೆ ಹೋಗ್ದಂಗೆ ದಾರ ಹಾಕಿ ಕಟ್ತೀವಿ. ದಾರ ಹಾಕಿ ಕಟ್ಟಾದ್ಮೇಲೆ ಅದಕ್ಕೊಂದು 12-15 ಹೋಲ್ ಹಾಕಿ ಹತ್ತಿ ಹಾಕ್ತೀವಿ. ಹತ್ತಿ ಹಾಕೋದು ಏನಕ್ಕೆ ಅಂತಂದರೆ ಯಾವುದೇ ಆಗಲಿ ಒಂದು ಸೊಳ್ಳೆ ಮುಸುರೆ ಸೊಳ್ಳೆಗಳು ಈ ಥರದ್ದೆಲ್ಲ ಹೋಗಿ ಅದರಲ್ಲಿ ಕೂತ್ಕೊಂಡು ಬೇರೆ ಜನ್ರೇಟ್ ಆಗಬಾರ್ದು ಇನ್ಫೆಕ್ಷನ್ ಅಂತ ಅಂದ್ಬಿಟ್ಟು ಅದಕ್ಕೆ ಹತ್ತಿ ಹಾಕ್ತೀವಿ. ಹತ್ತಿ ಹಾಕಿ ಅದಾದಮೇಲೆ ಒಂದು 20 ಡೇಸ್ ಆದಮೇಲೆ ಅದನ್ನು ಫ್ರೂಟಿಂಗ್ ಏರಿಯಾಗೆ ತೊಗೊಂಬರ್ತೀವಿ. ಫ್ರೂಟಿಂಗ್ ಏರಿಯಾ ಅಂತಂದರೆ ನಾವು ಮೇಂಟೈನ್ ಮಾಡೋದು 25-30 ಟೆಂಪ್ರೇಚರು, 80-90 ಹ್ಯುಮಿಡಿಟಿ ಮೇಂಟೈನ್ ಮಾಡಿರ್ತೀವಿ. ಆ ಏರಿಯಾಗೆ ಅದು ಬಂದಾಗ ಅದು ಫುಲ್ಲು ಕೆನೆಗಟ್ಟತ್ತೆ. ಬ್ಯಾಗು 3.5 kg ಬ್ಯಾಗು ನಾವು ಕೆನೆಗಟ್ಟತ್ತೆ. ಕೆನೆಗಟ್ಟಾದಮೇಲೆ ಅದರಿಂದ 25 ದಿವಸದ ಮೇಲೆ ಬಡ್ಸ್ ಬರಲಿಕ್ಕೆ ಶುರುವಾಗುತ್ತೆ. ಅದು ಪ್ಯಾಕಿಂಗ್ ಮಾಡುವಾಗ ಫಸ್ಟು ನಮ್ಮ ಕೈನ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಹುಲ್ಲು ಏನು ತುಂಬುವಾಗ ಅದು ಕವರ್ಗೆ ಸುತ್ತಲೂ ಲೇಯರ್ ಲೇಯರ್ ವೈಸು, ಅಂದರೆ ನಾವು ಒಂದು 3.5 kg ಒಂದು 6 ಲೇಯರ್ ಮಾಡ್ತೀವಿ. ಯಾಕೆಂದರೆ ಅದು ಫುಲ್ಲು ಫಾರ್ಮಲಿನ್ ಮೈಸಿಲಿನ್ ರನ್ ಆಗಲಿ ಅಂತ ಅಂದ್ಬಿಟ್ಟು 5-6 ಲೇಯರ್ ಮಾಡ್ತೀವಿ. ಅದು 300 grams ಎಕ್ಸಾಕ್ಟ್ ಮ್ಯಾಚ್ ಆಗುತ್ತೆ. ಸೊ ಅದು ಲೇಯರ್ 6 ಲೇಯರ್ ಮಾಡಿಬಿಟ್ಟು ಪ್ಯಾಕ್ ಮಾಡ್ತೀವಿ.
1: ಓಕೆ ಮೇಡಮ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ ಮೇಡಮ್. ಸೊ ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅಣಬೆ ಕೃಷಿಯ ಬಗ್ಗೆ ನಮಗೆ ಚಂದ್ರಕಲಾ ಅವರು ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ರು. ಸೊ ಹಾಗೆ ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಅಣಬೆಯನ್ನು ಯಾವ ರೀತಿಯಲ್ಲಿ ಆಯ್ಕೆ ಮಾಡ್ಕೋಬೇಕು, ಹಾಗೆ ಅಣಬೆ ಕೃಷಿಯನ್ನು ಮಾಡುವಾಗ ಅದರ ಸಿದ್ಧತೆ ಹೇಗಿರಬೇಕಾಗುತ್ತೆ, ಯಾವ ರೀತಿಯಲ್ಲಿ ಅದನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಹಾಗಾದರೆ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೂಡ ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿ ಬೋರ್ನ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ನಾಡಿ ಬನ್ನಡ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಣಬೆ ಕೃಷಿಯ ಬಗ್ಗೆ ಮಾಹಿತಿನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಇವತ್ತು ಚಂದ್ರಕಲಾ ಅವರಿದ್ದಾರೆ. ಇವರು ತುಮಕೂರಿನಿಂದ ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ. ಹಾಗೆ ಅಣಬೆ ಕೃಷಿಯ ಬಗ್ಗೆ ಅವರು ಕೂಡ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ರು. ಅಣಬೆ ಕೃಷಿನಲ್ಲಿ ಯಾವ ರೀತಿಯ ಅಣಬೆಯನ್ನು ಆಯ್ಕೆ ಮಾಡ್ಕೋಬೇಕು, ಹಾಗೆ ಅದನ್ನು ಯಾವ ರೀತಿಯಲ್ಲಿ ಪ್ಯಾಕಿಂಗ್ ಮಾಡುವಂಥದ್ದಾಗಿರ್ಬೋದು, ಯಾವ ರೀತಿಯಲ್ಲಿ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ನೀಡ್ತಾ ಇದ್ರು. ಹಾಗಾದರೆ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಮೇಡಮ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ನೀವಾಗಲೇ ಹೇಳ್ತಾ ಇದ್ರಿ ನೀವು ಆಯ್ಕೆ ಮಾಡ್ಕೊಂಡಿರುವಂತಹ ಅಣಬೆ ಯಾವ ರೀತಿಯಲ್ಲಿ ಇರುತ್ತೆ, ಮತ್ತು ಅದಕ್ಕೆ ಟೆಂಪರೇಚರ್ನೆಲ್ಲ ಮೇಂಟೈನ್ ಮಾಡಬೇಕು ಅಂತೇಳಿ. ಸೊ ಹಾಗೆ ಈಗ ಅಣಬೆ ಬ್ಯಾಗ್ಗಳನ್ನ ಮಾಡಬೇಕು ಅಂತಾದರೆ, ಸೊ ಎಷ್ಟು ಕೆ ಜಿಯ ಬ್ಯಾಗ್ಗಳನ್ನ ಮಾಡಬೇಕಾಗುತ್ತೆ, ಮತ್ತು ನೀವು ಎಷ್ಟು ಕೆ ಜಿಯ ಬ್ಯಾಗ್ಗಳನ್ನ ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ಹೇಳ್ಬೋದು ಮೇಡಮ್?
3: ಎಲ್ಲರೂ ಸಾಮಾನ್ಯವಾಗಿ 1.5 kg ಬ್ಯಾಗು, 2 kg ಬ್ಯಾಗು, 3 kg, 5 kg, ದೊಡ್ಡ ದೊಡ್ಡ ಸಿಲಿಂಡರ್ ಬ್ಯಾಗ್ಸ್ ಅಂತ ಎಲ್ಲ ಮಾಡ್ತಾರೆ. ನಾವು ಏನಿಗೆ 3.5 kg ಬ್ಯಾಗ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಂದರೆ, ಅದು 1 kg ಹುಲ್ಲು ನಾವು ನೆನೆಸಿ ಬೇಯಿಸಿ ಒಣಗಿಸಿದಾಗ ಅದು 3 ಹೆಚ್ಚು ಕಮ್ಮಿ 3.5 kg ಒಳಗಡೆ ಅದು 1 kg ಹುಲ್ಲಿಗೆ ಮ್ಯಾಚ್ ಆಗುತ್ತೆ, ಡ್ರೈ ಹುಲ್ಲಿಗೆ. ಸೊ ಆ 1 kg ಹುಲ್ಲಿಗೆ ನಾವು ಹಾಕಿದಾಗ ಅದು 1.5 kg ಈಲ್ಡ್ ಬರುತ್ತೆ. ಸೊ ಅದಕ್ಕೋಸ್ಕರ ನಾವು 3.5 kg ಬ್ಯಾಗ್ನೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಡಾರ್ಕ್ ರೂಮ್ ಅಂತ ಅಂದ್ಬಿಟ್ಟು ನಾವು 20 days ಇಡ್ತೀವಲ್ಲ, ಅದನ್ನ ಆ ಕಡೆ ಕತ್ಲೆ ಕೋಣೆ ಅಂತ ಅಲ್ಲಿ ಮಾಡಿದ್ವಿ. ಅಲ್ಲಿ ಬಂದು 20 days ನಾವಲ್ಲಿ 80% humidity ಮೇಂಟೈನ್ ಮಾಡ್ತೀವಿ. ಟೆಂಪ್ರೇಚರು ಸೇಮ್ 25-30 ಒಳಗಡೆ ಮೇಂಟೈನ್ ಮಾಡ್ತೀವಿ. ಅದು ಮೇಂಟೈನ್ ಮಾಡಾದಮೇಲೆ ಆಫ್ಟರ್ 20 days ಈ ಕಡೆ ಶಿಫ್ಟ್ ಮಾಡ್ತೀವಿ, ಫ್ರೂಟಿಂಗ್ ಏರಿಯಾ ಅಂತಂದ್ಬಿಟ್ಟು ಈ ಕಡೆ ಶಿಫ್ಟ್ ಮಾಡ್ತೀವಿ. ಇಲ್ಲಿ ಬಂದು ಹತ್ತಿಯೆಲ್ಲ ತೆಗೆದುಬಿಟ್ಟು ಓಪನ್ ಮಾಡಿ ಎಲ್ಲ ಹಾಕ್ತೀವಿ. ಇಲ್ಲಿ ಹ್ಯಾಂಗಿಂಗ್ ಮಾಡ್ತೀವಿ. ಹ್ಯಾಂಗಿಂಗ್ ಮೆಥಡಲ್ಲಿ ಯಾಕೆ ಮಾಡ್ಬೋದು ಅಂತಂದರೆ, ರ್ಯಾಕಲ್ಲಿ ಇನ್ವೆಸ್ಟ್ಮೆಂಟು ಜಾಸ್ತಿ ಆಗುತ್ತೆ, ಮತ್ತು ಬೇರೆ ನಾವು ಸ್ಟ್ಯಾಂಡಿಂಗ್ ಇದು ರ್ಯಾಕ್ಸು, ಅಲ್ಯೂಮಿನಿಯಂ ರ್ಯಾಕ್ಸು ಈ ಥರ ಎಲ್ಲ ನಾವು ತೊಗೊಳ್ಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ವಿ. ಬಟ್ ಅದು ಕಾಸ್ಟಿಂಗ್ ವೈಸ್ ಜಾಸ್ತಿ ಆಗುತ್ತೆ ಅಂತ ನಾವು ಹ್ಯಾಂಗಿಂಗ್ ಮೆಥಡಲ್ಲಿ ಇದು ಮಾಡಿದ್ವಿ. ಮತ್ತು ಅದರಲ್ಲಿ ಏನಂದರೆ, ನಾವು ಬ್ಯಾಗ್ಸ್ನ ನಾವು ಒಂದ್ರ ಪಕ್ಕ ಇಡುವಾಗ ಏರಿಯೇಷನ್ ಅಷ್ಟು ಚೆನ್ನಾಗಾಗಲ್ಲ ಅಂತಂದ್ಬಿಟ್ಟು ನಾವು ಏರಿಯೇಷನ್ಗೋಸ್ಕರ ನಾವು ಹ್ಯಾಂಗಿಂಗ್ ಮೆಥಡ್ ಸೆಲೆಕ್ಟ್ ಮಾಡ್ಕೊಂಡ್ವಿ. ಮತ್ತು ಇದು ಎಲ್ಲವೂ ನಮಗೆ ಕೆಳಗಡೆಯಿಂದ ಹಿಡಿದು ಮೇಲ್ಗಡೆ ಎಲ್ಲ ಕಡೆಯೂ ಇದು ಗಾಳಿ ಆಡೋದ್ರಿಂದ ಸೊ ನಮಗೆ ಇದು ಸಫಿಷಿಯೆಂಟಾಗಿ ಇದು ಗ್ರೋ ಆಗುತ್ತೆ.
2: ಓಕೆ, ಸೊ ಹಾಗಿದ್ರೆ ಈ ಕ್ರಾಪಿಂಗ್ ಎಲ್ಲ ಯಾವ ಟೈಮಲ್ಲಿ ಮಾಡೋದು ಮೇಡಮ್ ನೀವು?
3: ಕ್ರಾಪಿಂಗ್ ಮಾಡೋದು ನಾವು ಬೆಳಗ್ಗೆ ಹೊತ್ತು ಮಾಡ್ತೀವಿ. ಬೆಳಗ್ಗೆ ಯಾಕೆ ಅಂತಂದರೆ ಬಿಸಿಲು ಕಮ್ಮಿ ಇರುತ್ತೆ ನಮಗೆ. ಸೊ ನಮಗೆ ಬೆಳಗ್ಗೆ ಮಾರ್ಕೆಟಿಂಗ್ ಎಲ್ಲ ವೆಜಿಟೇಬಲ್ ಶಾಪ್ಸ್ಗೆಲ್ಲ ಮಾರ್ನಿಂಗೇ ನಾವು ಅಲ್ಲಿ 7 ಒಳಗಡೆ ಕೊಡಬೇಕಾಗುತ್ತೆ ನಾವು ಅವ್ರಿಗೆ. ಸೊ ಹಾಗಾಗಿ 5:30 ಬಂದು ಮಾರ್ನಿಂಗೇ ಎಲ್ಲ ಕ್ರಾಪ್ ಮಾಡ್ತೀವಿ. ಮತ್ತು ಇದು ಸ್ಟಾರ್ಟಿಂಗ್ ನಮಗೆ 3.5 kg ಬ್ಯಾಗಲ್ಲಿ ಆವ್ರೇಜ್ 600 grams ಅಷ್ಟು ಸಿಗುತ್ತೆ ನಮಗೆ. ಸೆಕೆಂಡ್ ಕ್ರಾಪಲ್ಲಿ ನಮಗೆ 300-350 grams ಸಿಗುತ್ತೆ. ಅದ್ರ ನೆಕ್ಸ್ಟ್ ಕ್ರಾಪಿಂಗಲ್ಲಿ, ಥರ್ಡ್ ಕ್ರಾಪಿಂಗಲ್ಲಿ ನಮಗೆ ಒಂದು 200-250 ಸಿಗುತ್ತೆ ನಮಗೆ. ಅಣಬೆ ಕೃಷಿನ ತುಂಬ ಸುಲಭ ಇದು ಮಾಡ್ಬೋದು ಅಂತ ಅಂದ್ಕೊಂಡು ಬರ್ತಾರೆ. ಇದು ಆ್ಯಕ್ಚುಲಿ ಅಣಬೆ ಕೃಷಿಯಲ್ಲಿ 10 kg ಒಬ್ಬರದು ಒಬ್ಬ ಮನುಷ್ಯ ಬಂದು ಇಡೀ ದಿನ ಕೆಲಸ ಮಾಡಬೇಕಾಗುತ್ತೆ. ಸೊ ಇದು ಗೊತ್ತಿರಲ್ಲ, ಲೇಬರ್ನ ಇಟ್ಕೊಂಡು ಮಾಡ್ತೀವಿ ಅಂತಂದ್ಬಿಟ್ಟು ಕೆಲವ್ರು ಮಾಡ್ತಾರೆ. ಲೇಬರ್ಸ್ಗೆ ಟ್ರೈನಿಂಗ್ ಇರಲ್ಲ, ಮತ್ತು ಅವ್ರದೇ ಇನ್ವೆಸ್ಟ್ಮೆಂಟು ತುಂಬ ಹಾಕ್ಬಿಟ್ಟಿರ್ತಾರೆ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡು ನಾವು ಈ ಬಿಸ್ನೆಸ್ನ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇದು ಹಂತ ಹಂತವಾಗಿ ನಾವು ಒಂದೊಂದು ವೆದರ್ಗೆ ಏನೇನು ಈಳು ತೆಗಿಬೋದು ಅಂತ ನಾವು ತಿಳ್ಕೊಂಡು ಆಮೇಲೆ ಇದು ಶುರು ಮಾಡ್ಬೋದಾದ ಅಂದರೆ ನಾವು ಕಮರ್ಷಿಯಲಿ ಹೋಗ್ಬೋದಂಥ ಬಿಸ್ನೆಸ್ ಇದು. ಲಾಭ ಇದೆ, ಆದರೆ ಅದನ್ನು ತಾಳ್ಮೆಯಿಂದ ಮಾಡಿ. ಕೆಲವರು ಬೆಂಗಳೂರಲ್ಲಿ ಇರ್ತಾರೆ. ಇವಾಗ ಎಕ್ಸಾಂಪಲ್ ನಾನೇ ಬೆಂಗಳೂರು. ಸೊ ನಾನಿವಾಗ ಹಳ್ಳಿಗೆ ಬಂದು ಇದನ್ನು ಇದರಲ್ಲಿ ಇನ್ನೂ ದೊಡ್ಡದಾಗಿ ಮಾಡಬೇಕು ಅಂತ ನನ್ನಲ್ಲಿ ಇದೆ. ಅದರಿಂದ ನಾವು 3 ಲೇಟ್ ಆದರೂ 6 ಲೇಟ್ ಆದರೂ ನಾವು ಮಾಡ್ತೀವಿ. ಸೊ ಕೆಲವರು 2 months 2 ಈ ರೀತಿ ಆಗ್ಬೋದಾ, 3 ಅಷ್ಟು ನಾವು ದುಡಿಬೋದಾ ಅಂತ ಅಂದ್ಕೊಳ್ತಾರೆ. ಪ್ಲ್ಯಾಂಡಾಗಿ ಇದನ್ನು ಹಂತ ಹಂತವಾಗಿ ಒಂದೊಂದು ಮಾನ್ಸೂನಲ್ಲೂ ಇದು ಹೆಂಗೆ ಬರುತ್ತೆ ಇದು ಅಂತ ತಿಳ್ಕೊಂಡು ಇದರದೇ ಆದಂಥ ಚಾಲೆಂಜಸ್ ಇರುತ್ತೆ ಅದೆಲ್ಲ ತಿಳ್ಕೊಂಡು ಮುಂದೆ ಬಂದು ನಾನು ಮಾಡ್ತೀನಿ. ಇದು ಹಾರ್ಡ್ ವರ್ಕ್ ರಿಲೇಟೆಡ್ ಕೆಲಸ ಆಗಿರೋದ್ರಿಂದ ಇದು ಸುಲಭ ಅಲ್ಲ, ಶ್ರಮ ಜಾಸ್ತಿ ಇರುತ್ತೆ, ಲಾಭನೂ ಹಾಗೆ ಇರುತ್ತೆ. ಬಟ್ ಇದರಲ್ಲಿ ಬೆಳಗ್ಗೆಯಿಂದ ಹಿಡಿದು ರಾತ್ರಿವರೆಗೂ ನಾವು ತುಂಬ ದಿನ ನಾವು ಕೆಲಸ ಮಾಡ್ತಾನೇ ಇರಬೇಕಾಗುತ್ತೆ. ನಾವು ಇಲ್ಲ ಬರೀ ಲೇಬರ್ಗೆ ನಾವು ಮಾಡ್ತೀವಿ ಅಂತಂದ್ರೂ ಅವ್ರಿಗೆ ಹೇಳಿಕೊಟ್ಟು ವೆಲ್ ಟ್ರೈನ್ಡ್ ಮಾಡಿ ಆಮೇಲೆ ನಾವು ಮಾರ್ಕೆಟಿಂಗ್ ಹೋಗಬೇಕಾಗುತ್ತೆ. ಬಟ್ ಕೆಲವರು ಈಸಿ ಅಂದ್ಕೊಂಡು ಬಂದು ತುಂಬ ಜನ ನನ್ನ ಜೊತೆ ಟ್ರೈನಿಂಗ್ ತೊಗೊಂಡವರೆಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಹಾಫ್ ನಾಲೆಡ್ಜ್ ಇಟ್ಕೊಂಡು ಮಾಡಿದ್ರೆ ಇದು ಕಷ್ಟ ಆಗುತ್ತೆ. ಹಂತ ಹಂತವಾಗಿ ಪ್ರತಿಯೊಂದು ಯಾರ್ಯಾರು ಮಾಡ್ತಾಯಿದ್ದಾರೆ ಅವ್ರದಕ್ಕೆಲ್ಲ ವಿಸಿಟ್ ಮಾಡಿ ಅದರಲ್ಲಿ ಅವ್ರದೇ ಆದಂಥ ಚಾಲೆಂಜಸ್ ಇರುತ್ತೆ ಅದನ್ನು ತಿಳ್ಕೊಂಡು ಸೊ ಇವ್ರಿಗೆ ಹೆಂಗೆ ಬೇಕು ಯಾವುದು ಬೇಕು ಸೆಲೆಕ್ಟ್ ಮಾಡಿಕೊಂಡು ಸೊ ಕಮ್ಮಿ ಖರ್ಚಿನಲ್ಲೇ ಮಾಡೋದೇ ತುಂಬ ಒಳ್ಳೆಯದು.
2: ಓಕೆ ಮೇಡಮ್, ಹಾಗಾದ್ರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಚಂದ್ರಕಲಾ ಅವ್ರ ಜೊತೆಯಲ್ಲಿ ಮಾತಾಡ್ತಾ ಇದ್ವಿ. ಹಾಗೆ ಅವರು ಮಾಡ್ತಾ ಇರುವಂತಹ ಈ ಒಂದು ಅಣಬೆ ಕೃಷಿಯಲ್ಲಿರುವಂತಹ ವಿಶೇಷತೆ ಬಗ್ಗೆ, ಸೊ ಅಣಬೆ ಕೃಷಿಯಲ್ಲಿ ಯಾವ ರೀತಿಯಲ್ಲಿ ನಾವು ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕು, ಹಾಗೆ ಹೇಗೆ ಅಣಬೆ ಕೃಷಿಯನ್ನು ಮಾಡಬೇಕು, ಮತ್ತು ಅದಕ್ಕೆ ಆದಂತಹ ಸಿದ್ಧತೆ ಕೂಡ ನಮಗೆ ಬೇಕಾಗುತ್ತೆ, ಪೇಷನ್ಸ್ ಬೇಕಾಗುತ್ತೆ, ಇದೆಲ್ಲದ್ರ ಬಗ್ಗೆ ಅವರು ತುಂಬ ಚೆನ್ನಾಗಿ ಹೇಳಿದ್ರು. ಸೊ ಹಾಗಾದರೆ ಚಂದ್ರಕಲಾ ಅವ್ರ ಜೊತೆಗೆ ಮಾತನ್ನು ಮುಂದುವರಿಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ನಾಡಿ ಪನ್ನಡ ಫ್ಯಾಮ್ ಸಮುದಾಯ ಬಾನುಡಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶೋ ಮೊಗ್ಗ ನಡಿ ಕನ್ನಡ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ, ನಾನು ಆರ್ಜ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಚಂದ್ರಕಲಾ ಅವರು ತುಮಕೂರಿನಿಂದ ನಮ್ಮ ಜೊತೆಗೆ ಮಾತಾಡ್ತಾ ಇದ್ರು. ಹಾಗೆ ಅವರು ಕೂಡ ಹೇಳ್ತಾ ಇದ್ದ ಹಾಗೆ ಅಣಬೆ ಕೃಷಿಯನ್ನು ಮಾಡ್ತಿದ್ದೀವಿ ಅಂತಂದಾಗ ನಮಗೆ ಮುಖ್ಯವಾಗಿ ಪೇಷನ್ಸ್ ಬೇಕಾಗತ್ತೆ, ಜೊತೆಗೆ ಪ್ರಾಪರ್ ಆಗಿರುವಂತಹ ಒಂದು ತಿಳುವಳಿಕೆ ಬೇಕಾಗತ್ತೆ, ಜೊತೆಗೆ ಅನುಭವ ಇರುವಂಥವ್ರ ಹತ್ರ ನಾವು ತಿಳ್ಕೊಂಡು ವಿಚಾರಗಳನ್ನ ಅವರ ಅನುಭವಗಳನ್ನ ತಿಳ್ಕೊಂಡು ನಾವು ಅಣಬೆ ಕೃಷಿಯನ್ನು ಮಾಡಿದ್ರೆ ಖಂಡಿತವಾಗ್ಲೂ ಇದರಲ್ಲಿ ಒಂದು ಸಕ್ಸಸ್ ಕಾಣೋದಕ್ಕೆ ಸಾಧ್ಯ, ಜೊತೆಗೆ ಪೇಷನ್ಸ್ ಇದರಲ್ಲಿ ತುಂಬಾ ಮುಖ್ಯ ಅಂತ ಅವರು ಕೂಡ ಹೇಳ್ತಾ ಇದ್ರು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅಣಬೆ ಕೃಷಿಯ ಕುರಿತಂತೆ ಇನ್ನಷ್ಟು ವಿಚಾರಗಳನ್ನ ನಾವು ಚಂದ್ರಕಲಾ ಅವ್ರ ಜೊತೆ ನೋಡಿ ಮಾತಾಡೋಣ. ಮೇಡಮ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮೇಡಮ್, ನೀವಾಗಲೇ ಹೇಳ್ತಾ ಇದ್ರಿ ಒಂದು ಅಣಬೆ ಕೃಷಿ ಅನ್ನೋದು ಸಡನ್ನಾಗಿ ಆಗುವಂಥದ್ದಲ್ಲ, ಅದಕ್ಕೆ ಒಂದು ಟೈಮ್ ಕೊಡಬೇಕಾಗತ್ತೆ, ಮತ್ತು ಅದಕ್ಕೆ ವೈಜ್ಞಾನಿಕ ವಿಚಾರಗಳನ್ನ ತಿಳ್ಕೊಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಸೊ ಹಾಗಾದರೆ ಈಗ ನೀವು ಕೃಷಿನಲ್ಲಿ ಈ ಒಂದು ಅಣಬೆ ಕೃಷಿನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಸೊ ಅಣಬೆಯಿಂದ ಏನು ಉಪಯೋಗ ಆಗುತ್ತೆ ಇದ್ರ ಬಗ್ಗೆ ಹೇಳ್ಬೋದಾ ಮೇಡಮ್?
3: ಮಶ್ರೂಮಲ್ಲಿ ತುಂಬ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಇದೆ. ಇದರಲ್ಲಿ ಬೇರೆ ವೆಜಿಟೇಬಲ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಹೈ ಪ್ರೋಟೀನ್ ಇದೆ, ಹೈ ಫೈಬರ್ ಇದೆ, ಮತ್ತು ಸೆಲೀನಿಯಂ ಅನ್ನೋದು ಸಿಗೋವಂಥ ವೆಜಿಟೇಬಲ್ ಇದೇ ಆಗಿದೆ, ಮತ್ತು ಇದು ವಿಟಮಿನ್ ಡಿ ಇರೋವಂಥ ವೆಜಿಟೇಬಲ್ಲು, ಮತ್ತು ಲೋ ಕ್ಯಾಲ್ರಿ. ನೀವೇನೇ ಡಿಶಸ್ ಮಾಡ್ಕೊಂಡು ತಿಂದ್ರೂ ಇದು ಕ್ಯಾಲ್ರಿ ಲೋ ಆಗಿರುತ್ತೆ ಇದರಲ್ಲಿ. ಸೊ ಮತ್ತು ಸೋಡಿಯಮ್ಮು, ಲೋ ಇನ್ ಸೋಡಿಯಮ್ಮು ತುಂಬ ಇದಿದೆ. ವಿಟಮಿನ್ ಬಿ ಸಿರೀಸ್ ತುಂಬ ಜಾಸ್ತಿ ಇದೆ ಇದರಲ್ಲಿ. ಸೊ ಹಾಗಾಗಿ ಇದನ್ನು ಯೂಸ್ ಮಾಡಬೇಕು. ಮತ್ತು ಇವ ಹಳೆ ಕಾಲದಲ್ಲೆಲ್ಲ ಅಣಬೆ ಬೆಳೆದಾಗೆಲ್ಲ ತುಂಬ ಹೋಗಿ ಇದನ್ನು ಹುಡುಕಿ ತೊಗೊಂಬಂದು ತಿನ್ನೋರು. ಇದರಲ್ಲಿ ಇನ್ನೊಂದು ಒಳ್ಳೆಯ ಅಂಶ ಇದೆ ಏನಂತಂದರೆ, ಅದು ಇದು ಆ್ಯಂಟಿ ಆಕ್ಸಿಡೆಂಟಿಂದ ಕೂಡಿದೆ ಇದು. ಮತ್ತು ಇದು ಕ್ಯಾನ್ಸರ್ ಪ್ರಿವೆಂಟ್ಸ್ ಟು ಕ್ಯಾನ್ಸರ್ ಅಂತ ಹೇಳ್ತಾರೆ ಡಾಕ್ಟರ್ಸ್ ಎಲ್ಲ. ಸೊ ಹಾಗಾಗಿ ಕ್ಯಾನ್ಸರ್ ಇರೋವಂಥವರು ತುಂಬ ಯೂಸ್ ಮಾಡ್ತಾರೆ ಇದು. ಈ ಆ ಸ್ಟೇಜ್ಗೆ ಹೋಗಿ ಯೂಸ್ ಮಾಡೋ ಬದಲು ನಾವು ಮುಂಚೆನೇ ಮಕ್ಕಳಿಂದ ಹಿಡಿದು ವಯಸ್ಕರಿಂದ ಹಿಡಿದು ಮತ್ತು ಏಜ್ಡ್ ಪೀಪಲಿಂದ ಹಿಡಿದು ಪ್ರತಿಯೊಬ್ಬರೂ ಇದನ್ನು ಉಪಯೋಗಿಸ್ಬಹುದಾಗಿದೆ. ತುಂಬ ಒಳ್ಳೆ ನ್ಯೂಟ್ರಿಷನ್ ಇರೋವಂಥ ಮಶ್ರೂಮ್ ಇದು. ಸ್ಟಾರ್ಟಿಂಗಲ್ಲಿ ನಮಗೆ ಮೇಯ್ನ್ ಪಾಯಿಂಟ್ ಬಂದು ಮಾರ್ಕೆಟಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ನಾವೇನೇ ಬೆಳೆದ್ರೂ ನಮ್ಮ ಓನ್ ಯೂಸ್ಗಾದರೆ ಓಕೆ, ಒಂದು ಎರಡು ಮೂರು ಬ್ಯಾಗ್ ಬೆಳ್ಕೋಬೋದು, ತಿನ್ಬೋದು, ನಮ್ಮ ಸಂಬಂಧಿಕರು ಹಂಚ್ಬೋದು, ನಮ್ಗೆ ಗೊತ್ತಿರೋರಿಗೆಲ್ಲ ಹಂಚ್ಬೋದು. ಬಟ್ ನಾವು ಇದು ಸೇಲ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೋದಾಗ ನಾವು ಫಸ್ಟ್ ಮಾರ್ಕೆಟಿಂಗ್ ವೈಸ್ ಅನಲೈಸ್ ಮಾಡಬೇಕು. ಅಂದರೆ ನಮ್ಮ ಸುತ್ತಮುತ್ತಲ ತರಕಾರಿ ಅಂಗಡಿಗಳಲ್ಲಿ ಆಯಿಸ್ಟರ್ ಮಶ್ರೂಮ್ ಓಡ್ತಿದೆಯಾ, ಇಲ್ಲ ಬರೀ ಬಟನ್ ಓಡಿಸ್ತಾ ಇದ್ದಾರಾ, ಮತ್ತು ಅಲ್ಲಿ ಅದ್ರ ಬಗ್ಗೆ ನಾಲೆಡ್ಜ್ ಇದೆಯಾ. ಕೆಲವ್ರಿಗೆ ಟೀಚರ್ಸು, ಅಂದರೆ ನನಗೂ ಗೊತ್ತಿರೋ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಟೀಚರ್ಸು ಮತ್ತು ಬ್ಯಾಂಕ್ ಎಂಪ್ಲಾಯೀಸು ಇವರಿಗೆಲ್ಲ ಆಯಿಸ್ಟರ್ ಮಶ್ರೂಮ್ ಗೊತ್ತಿರುತ್ತೆ ಆಲ್ಮೋಸ್ಟು. ಕೆಲವ್ರಿಗೆ ಈ ವಿಲೇಜ್ ಏರಿಯಾ ಈ ಥರ ಎಲ್ಲ ತೊಗೊಂಡಾಗ ಅವರು ಇದನ್ನು ಮರದಣಬೆ ಈ ಥರ ಅಂತೆಲ್ಲ ಹೇಳ್ತಾರೆ. ಬಟ್ ಇಲ್ಲಿ ನಮ್ಮ ತುಮಕೂರಲ್ಲಿ ನಾನು ಫಸ್ಟು ಆಯಿಸ್ಟರ್ ಬಂದು ಸುಮಾರು ಮಾಲ್ಗೆ ಹಾಕ್ತೀನಿ, ಒಂದು ನಾಲ್ಕೈದು ಮಾಲ್ಗೆ ಹಾಕ್ತೀವಿ, ಮತ್ತು ವೆಜಿಟೇಬಲ್ ಶಾಪ್ಸ್ಗೂ ಹಾಕ್ತೀವಿ. ಮತ್ತು ಇಲ್ಲಿ ನಮ್ಮದೇ ಆದಂಥ ಇದು ಟೇಸ್ಟ್ ನೋಡಿ, ಅಂದರೆ ಅವರು ಗುಂಡಣಬೆ ಅಂದ್ಕೊಂಡು ಬರ್ತಾರೆ, ಗುಂಡಣಬೆ ಇರಲ್ಲ ನಾವು ಬೆಳೀತಾ ಇರೋದು ಈ ಥರ ಅಂತ ತೋರಿಸಿದಾಗ ಈ ಥರ ನಾವು ಫಸ್ಟ್ ಟೈಮು ಅಂತ ಅಂದ್ಬಿಟ್ಟು ಕೇಳ್ತಾರೆ. ಇಲ್ಲ, ಇದು ಟೇಸ್ಟು ಅದು ಬೇರೆದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿದೆ, ಯೂಸ್ ಮಾಡಿ ನೋಡಿ ಅಂತ ಒಂದು ಕೊಟ್ಟಿರೋದ್ರಲ್ಲಿ ಯಾರ್ದು ಇದುವರೆಗೂ ಮತ್ತೆ ಕಂಪ್ಲೇಂಟ್ಸ್ ಇಲ್ಲ. ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತ ಮತ್ತೆ ಬಂದು ಕೆ ಜಿ, ಎರಡು ಕೆ ಜಿ ಈ ಥರ ತೊಗೊಂಡೋಗಿರೋರೇ ಇದ್ದಾರೆ. ಇವಾಗ ನಾವು ದೊಡ್ಡದಾಗಿ ಹೋಗಬೇಕು ಅನ್ನುವಾಗ ನಾವು ಒಂದು 5 kg ಮಶ್ರೂಮ್ನ ಪರ್ಚೇಸ್ ಮಾಡಿ ರೀಸೆಲ್ಲಿಂಗ್ ಮಾಡಿ ಎಕ್ಸ್ಪೀರಿಯೆನ್ಸ್ ತೊಗೋಬೇಕು. ಯಾಕೆ ಅಂತಂದರೆ ಇವತ್ತು ಹೇಳ್ತಾರೆ ಕೆಲವರು, ನಾನು 5 kg ತೊಗೊಳ್ತೀನಿ ಅಂತಾರೆ, ಬಟ್ ನಾಳೆ ಹೋದಾಗ ಅವ್ರು ಇಲ್ಲ, ನನಗೆ ಇವತ್ತು ಈ ಡೇ ಅಂದರೆ ಫ್ರೈಡೇ ಇವತ್ತು ನಾವು ತಿನ್ನಲ್ಲ, ಸೊ ಹಂಗಾಗಿ ಕಮ್ಮಿ ತೊಗೊಳ್ತೀವಿ ಅಂತ ಹೇಳಿದಾಗ ಈ ಥರದ್ದು ತುಂಬ ಎಕ್ಸ್ಪೀರಿಯೆನ್ಸ್ ಆಗಲಿಕ್ಕಿದೆ. ಸೊ ಹಂಗಾಗಿ ಒಂದು 5 kg ನಾವು ಸೆಲ್ ಮಾಡೋ ಶಕ್ತಿ ಇದೆ ಅನ್ನುವಾಗ ನಾವು 10 kg ಜಂಪ್ ಆಗ್ಬೋದು. 10 kg ಆಗ್ತಿದೆಯಾ, ಓಕೆ ಹೋಲ್ಸೇಲ್ಗೆ ಹೋಗಬೇಕಾ, ಹೋಲ್ಸೇಲರ್ನ ಕಾಂಟ್ಯಾಕ್ಟ್ ಮಾಡಿ ಫಸ್ಟು ಒಂದು 5 kg 10 kg ಸಪ್ಲೈ ಮಾಡಿ ಪೇಮೆಂಟ್ ಹೆಂಗಿದೆ ನೋಡಿಕೊಂಡು, ಆ ಪೇಮೆಂಟ್ ಚೆನ್ನಾಗಿ ಬರ್ತಿದೆಯಾ, ಅವ್ರು ಹೆಂಗೆ ಮಾಡ್ತಾರೆ ಪೇಮೆಂಟು, ಹೇಳಿದ ಪ್ರಕಾರ ಹಾಕ್ತಾ ಇದ್ದಾರಾ, ಈ ಥರದ್ದೆಲ್ಲ ನೋಡಿಕೊಂಡು ಹೋಲ್ಸೇಲ್ಗೆ ಎಂಟ್ರಿ ಆಗಬೇಕು. ಮಶ್ರೂಮ್ ಮಾಡುವಂಥ ರೂಮ್ ಬಂದು ಒಂದು ನಮ್ಮದು ಬಂದು ಒಂದು 1000 square feet ಇದೆ. 1000 square feetಲ್ಲಿ ನಾವು ಹೇಗೆ ಮಾಡ್ಕೊಂಡಿದ್ವಿ, ಚೈನ್ ಲಿಂಕ್ ಮೆಶ್ ಹಾಕಿಸ್ಕೊಂಡು ಸುತ್ತಲೂ ನರ್ಸರಿ ನೆಟ್ ಹಾಕಿಸಿ ಅದರ ಸುತ್ತಲೂ ಟಾರ್ಪಲ್ ಹಾಕಿ ಎಲ್ಲಿ ನಮಗೆ ಗಾಳಿ ಬೇಕೋ ಅಲ್ಲಿ ಓಪನ್ ಮಾಡಿಕೊಂಡು ನಾವು ಶೆಡ್ ಮಾಡ್ಕೊಂಡಿದ್ವಿ. ಮತ್ತು ಈ ಮಶ್ರೂಮ್ ಅಂತ ಬಂದಾಗ ನಮಗೆ ಒಳ್ಳೆ ಗಾಳಿ ಬೆಳಕು ಇರೋವಂಥ ವಾತಾವರಣ ಬೇಕಾಗುತ್ತೆ ನಮಗೆ. ಮೀನ್ಸ್ ಮೇನ್ ಇಂಪಾರ್ಟೆಂಟ್ ಗಾಳಿ ಬೇಕಾಗುತ್ತೆ ಇದಕ್ಕೆ, ಗಾಳಿ ನೀರು ಇದಿಷ್ಟೇ ನಾವು ಅದಕ್ಕೆ ಕೊಡುವಂಥ ಆಹಾರ. ಸೊ ಅದು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಮಾಡ್ಕೋಬೇಕಾಗುತ್ತೆ. ಮತ್ತು ಚಿಕ್ಕ ರೂಮಲ್ಲಿ ಮಾಡೋವಂಥವ್ರು ಜಸ್ಟ್ ಒಂದು 8x8 ರೂಮ್ ಇದ್ದರೂ ಕೂಡ ಸಹ ಅದರಲ್ಲಿ ಒಂದು ಪ್ಲಾನಿಂಗ್ ಎಲ್ಲ ಹ್ಯಾಂಗಿಂಗ್ ಮೆಥಡಲ್ಲಿ ಪ್ಲಾನಿಂಗ್ ಮಾಡ್ಕೊಳ್ತೀವಿ ಅಂತಂದರೆ ಒಂದು 10 ಕೆ ಜಿ ತೆಗೆಯುವಷ್ಟು ಮಾಡ್ಬೋದು ಅವರು. ಮಶ್ರೂಮ್ ಕಲ್ಟಿವೇಷನಲ್ಲಿ ಇದು ಸ್ಪಾನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ನಾವು ಏನು ಬೀಜ ಹಾಕ್ತೀವೋ ಅದರದ್ದು ಗ್ರೋತ್ ಕೂಡ ಸಹ ಹಾಗೆ ಇರುತ್ತೆ. ಸೊ ಸ್ಪಾನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದ್ಸಲ ಸ್ಪಾನ್ ಬಂದು ಯೆಲ್ಲೋ ಕಲರಾಗಿ ಟರ್ನ್ ಆಗಿರುತ್ತೆ, ಕೆಲವೊಂದು ಬಿಸಿಲಿಗೆ ಒಡ್ಡಿ ಯೆಲ್ಲೋ ಕಲರಾಗಿ ಮತ್ತು ಅದು ನೀರೆಲ್ಲ ಬಿಟ್ಕೊಂಡ್ಬಿಟ್ಟಿರುತ್ತೆ. ಆ ಥರದ್ದು ಸ್ಪಾನ್ ಹಾಕಿದಾಗ ನಾವು ಹಾಕೋ ಹುಲ್ಲು ಮತ್ತು ಶ್ರಮ ಎಲ್ಲ ವೇಸ್ಟ್ ಆಗುತ್ತೆ. ನಾವೇನು ಲೇಬರ್ ಕೊಡ್ತೀವಿ ಅದನ್ನು ಕೂಡ ಸಹ ವೇಸ್ಟ್ ಆಗುತ್ತೆ, ಪ್ರತಿಯೊಂದು ವೇಸ್ಟ್ ಆಗುತ್ತೆ. ಅಂದರೆ ನಾವೇನು ಸ್ಟಾರ್ಟ್ ಮಾಡ್ತೀವಿ ಅಂದಾಗ ಸರ್ಚ್ ಮಾಡಬೇಕು ಜಸ್ಟ್, ಅಂದರೆ ಕಮ್ಮಿ ಪ್ರಮಾಣದಲ್ಲಿ ಹಾಕಿ ಒಂದು ಜಸ್ಟ್ ಟ್ರಯಲ್ಗೆ ಒಂದು 10 ಬ್ಯಾಗ್ ಹಾಕಿ ನೋಡಿ ಇದು ಹಿಂಗೆ ಬರುತ್ತೆ, ಈ ಸ್ಪಾನ್ ಹಾಕಿದ್ರೆ ಹಿಂಗಿದೆ, ಒಂದು 2 ಥರದ ಕಂಪ್ನಿದು ಸ್ಪಾನ್ ತೊಗೊಂಡು ಹಾಕಿ ಟ್ರೈ ಮಾಡಿ ಆಮೇಲೆ ಯೂಸ್ ಮಾಡಿದ್ರೆ ಭಾಳ ಒಳ್ಳೆಯದು. ಯಾಕೆಂದರೆ ಇದರಲ್ಲಿ ಸ್ಪಾನಲ್ಲಿ ಕೆಲವರು ಹೇಳ್ತಾರೆ ನಮ್ಮದು ಫಸ್ಟ್ ಜನ್ರೇಷನ್ ಅಂತ ಹೇಳ್ತಾರೆ, ಬಟ್ ಅಲ್ಲಿ ಫಸ್ಟ್ ಜನ್ರೇಷನ್ ಇರಲ್ಲ, ಎಲ್ಲರೂ ಸೆಕೆಂಡ್ ಥರ್ಡ್ ಅಂತ ಹೇಳ್ತಾರೆ. ಸೊ ಈ ಥರದ್ರಲ್ಲಿ ತುಂಬ ಸ್ಪಾನ್ ಕಂಪ್ನಿಯವರು ಟ್ರೈನಿಂಗ್ ಕೊಟ್ಟು ನಾವು ಬೈಬ್ಯಾಕ್ ಮಾಡ್ತೀವಿ ಅಂತಲೂ ಕೂಡ ಸಹ ಹೇಳ್ತಾರೆ, ಬಟ್ ಅಲ್ಲಿ ಬೈಬ್ಯಾಕ್ ಅವ್ರು ತೊಗೊಳ್ಳಲ್ಲ, ಫೋನೇ ಪಿಕ್ ಮಾಡಲ್ಲ, ಈ ಥರದ್ದೆಲ್ಲ ಆಗುತ್ತೆ. ಸೊ ಇದನ್ನು ನಾವು ಏನು ಯಾರೇ ಏನೇ ಹೇಳಿದ್ರು ನಮ್ಮ ನಾವು ಪರೀಕ್ಷಿಸಿ ತೊಗೊಳ್ಳೋದು ತುಂಬ ಒಳ್ಳೆಯದು. ಈಗ ಇದರಲ್ಲಿ ನಾವು ಒಂದು 3-4 ಬ್ಯಾಚು ಹಾಕಿದ್ದೀನಿ ಸ್ಪಾನ್ ಅವರು. ಇದರಲ್ಲಿ ಕೆಲವೊಂದು ಸ್ಪಾನ್ ತುಂಬ ಚೆನ್ನಾಗಿದೆ, ಅಂದರೆ ಸ್ಪಾನ್ ಹೆಂಗೆ ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ, ಆ ಕಲ್ಲರಲ್ಲೇ ಗೊತ್ತಾಗುತ್ತೆ ನಮಗೆ. ಮತ್ತು ಹಾಕುವಾಗ ಅದು ನಾವು ಪ್ಯಾಕ್ ಮಾಡಿ ಮತ್ತು ಇದು ಡಾರ್ಕ್ ರೂಮ್ಗೆ ಹಾಕುವಾಗ ಹಾಕಿದ್ಮೇಲೆ 2 ಡೇಸಲ್ಲೇ ಅದು ಚೆನ್ನಾಗಿ ಒಂದು ಅರಳ್ಕೊಂಡಿರುತ್ತೆ, ಹತ್ತಿ ಥರ ದೊಡ್ಡದಾಗಿ ಅರಳ್ಕೊಂಡಾಗ ಆ ಸ್ಪಾನ್ ಚೆನ್ನಾಗಿದೆ ಅಂತ ನಾವು ಅಲ್ಲಿಗೆ ಅದನ್ನು ಕನ್ಸಿಡರ್ ಮಾಡಿ, ಮತ್ತು ಅದು ಈಲ್ಡ್ ಯಾವ ರೀತಿ ಬರುತ್ತೆ, ಎಲೆ ಹೆಂಗೆ ಬರುತ್ತೆ, ಸೊ ಈ ಥರದೆಲ್ಲ ನೋಡಿಕೊಂಡು ಸ್ಪಾನ್ ಸೆಲೆಕ್ಷನ್ ಮಾಡೋದು ಒಳ್ಳೆಯದು. ದೊಡ್ಡ ಪ್ರಮಾಣದಲ್ಲಿ ಹೋಗೋರಾದರೆ ಒಂದು ಟ್ರಯಲ್ ಹಾಕಿ ಮಾಡಿ ಆಮೇಲೆ ನೀವು ದೊಡ್ಡ ಪ್ರಮಾಣದಲ್ಲಿ ಸ್ಪಾನ್ ಪರ್ಚೇಸ್.
2: ಹಾಗೆ ಮೇಡಮ್, ಈಗ ಅಣಬೆ ಕೃಷಿಯಲ್ಲಿ ಅಣಬೆಗಳಿಗೆ ಯಾವ್ದಾದ್ರು ರೋಗಗಳು ಬರುವಂಥದ್ದು ಇದೆಯಾ, ಹೇಗೆ ಮೇಡಮ್?
3: ಮಾಡಿ ಇದಕ್ಕೆ ರೋಗಗಳು ಯಾವ್ದಾವ್ದು ಬರುತ್ತೆ ಅಂತಂದರೆ ಗ್ರೀನ್ ಮೋಲ್ಡ್ ಅಂತ ಬರುತ್ತೆ, ಬ್ಲ್ಯಾಕ್ ಮೋಲ್ಡ್ ಬರುತ್ತೆ, ಮತ್ತು ಬ್ಯಾಕ್ಟೀರಿಯಸ್ ಇನ್ಫೆಕ್ಟೆಡ್ ಬ್ಯಾಗ್ಸ್ ಆಗುತ್ತೆ. ಸೊ ಆ ಕಡೆ ಇದೆ ಬ್ಯಾಕ್ಟೀರಿಯಾ ಇನ್ಫೆಕ್ಟೆಡ್ ಬ್ಯಾಗ್ಸು. ಆ ಥರ ಏನಾದರೂ ಬಂದರೆ ನಾವು ಡಾರ್ಕ್ ರೂಮಿಂದನೇ ತೆಗೆದು ಇಮಿಡಿಯೇಟ್ ಹೊರಗೆ ಹಾಕ್ಬೋದು, ಸಪ್ರೇಟಾಗಿ ಇಟ್ಟಿರ್ತೀವಿ, ಸಪ್ರೇಟಾಗಿ ಇಟ್ಟು ಅದರಲ್ಲಿ ಏನಾದರೂ ಹುಳ ಆ ಥರದ್ದು ಏನಾದರೂ ಕಂಡ್ರೆ ಇಮಿಡಿಯೇಟ್ ರಿಮೂವ್ ಮಾಡಿಬಿಡ್ತೀವಿ. ಮತ್ತು ಚೆನ್ನಾಗಿರೋ ಬ್ಯಾಗ್ಸ್ನ ಮಾತ್ರ ನಾವು ಫ್ರೂಟಿಂಗ್ ಏರಿಯಾದಲ್ಲಿ ಹಾಕ್ತೀವಿ. ಇದರಲ್ಲಿ ಗ್ರೀನ್ ಮೋಲ್ಡ್ ಅಂತ ಬಂದರೆ ಅದು ಫುಲ್ಲು ಗ್ರೀನ್ಡಾಗಿ ಕವರಪ್ ಆಗುತ್ತೆ, ಅದರಲ್ಲಿ ಏನು ಮೈಸಿಲಿಯಂ ರನ್ನೇ ಆಗಲ್ಲ, ಮತ್ತು ಇಷ್ಟು ಕೆನೆಯೂ ಗಟ್ಟಕ್ಕಾಗಲ್ಲ ಅದು. ಆಮೇಲೆ ಬ್ಲ್ಯಾಕು, ಬ್ರೌನು, ಹುಲ್ಲೇನಾದರೂ ತುಂಬ ಹಳೇದಾಗಿದ್ದರೆ ಬ್ರೌನ್ ಪ್ಲಾಸ್ಟರ್ ಅಂತ ಬರುತ್ತೆ, ಸೊ ಅದು ಬಂದು ಫುಲ್ಲು ಬ್ಲ್ಯಾಕ್ ಆಗೋಗ್ಬಿಡುತ್ತೆ ಬ್ಯಾಗ್ಸ್ ಎಲ್ಲ ಬಂದು. ಅದು ಹುಲ್ಲು ಬಂದು ತುಂಬ ಫ್ರೆಶ್ ಆಗಿದ್ದಷ್ಟು ನಾವು ಚೆನ್ನಾಗಿ ಒಳ್ಳೆ ಈಲ್ಡ್ ತೆಗಿಬೋದು ಇದರಲ್ಲಿ.
4: ಇದು ಥರ್ಡ್ ಕ್ರಾಪಿಂಗ್ ಮುಗಿದ್ಮೇಲೆ ನಾವು ರಿಮೂವ್ ಮಾಡಿಬಿಟ್ಟು ಹೊರಗಡೆ ಒಂದು ಕಡೆ ಹಾಕಿರ್ತೀವಿ. ಸೊ ಅದು ಹಾಕ್ಕೊಂಡ್ಮೇಲೆ ಅದನ್ನು ಗೊಬ್ಬರವಾಗಿ ಒಂದು 3-4 ತಿಂಗಳು ಆದಮೇಲೆ ಕಂಪೋಸ್ಟ್ ಥರ ಆಗಿರುತ್ತೆ. ಬೇರೆಯವರು ಅಡಿಕೆ ಬೆಳೆ ಬೆಳೆಯೋರು ಈ ಥರದವರು ಬೇರೆ ಬೆಳೆ ಬೆಳೆ ಬೆಳೆಯೋರಂಥವ್ರು ಒಂದು 4,000-5,000 ಕೊಟ್ಟು ತೊಗೊಂಡೋಗ್ತಾರೆ ಒಂದು ಟ್ರ್ಯಾಕ್ಟ್ರಿಗೆ. ಇದು ಆ್ಯಕ್ಚುಲಿ ನಮಗೆ ಕ್ರಾಪಿಂಗು ಕೊಡುತ್ತೆ, ಇದನ್ನು ಎರೆಹುಳು ಗೊಬ್ಬರನೂ ಮಾಡ್ಬೋದು. ಸೊ ನಮಗೆ ಸ್ಪೇಸ್ ಇಲ್ಲ ಅಂತಂದ್ಬಿಟ್ಟು ನಾವು ಎರೆಹುಳು ಗೊಬ್ಬರ ಇನ್ನು ಮಾಡಿಲ್ಲ, ನೆಕ್ಸ್ಟ್ ಮಾಡಬೇಕು ಅಂತ ಪ್ಲಾನಿಂಗ್ ಇದೆ.
2: ಓಕೆ ಮೇಡಮ್, ಧನ್ಯವಾದಗಳು, ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸಿರಿ ಅಣಬೆ ಕೃಷಿಯ ಬಗ್ಗೆ. ಸೊ ಹಾಗೆ ಯಾರೆಲ್ಲ ಅಣಬೆ ಕೃಷಿಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ಅಣಬೆ ಕೃಷಿಯನ್ನು ವೈಜ್ಞಾನಿಕ ಪದ್ಧತಿಯಲ್ಲಿ ಮಾಡಿ ಉತ್ತಮ ಇಳುವರಿಯನ್ನು ಪಡ್ಕೊಳ್ಳಿ, ಹಾಗೆ ಹೆಚ್ಚಿನ ಆದಾಯವನ್ನು ಕೂಡ ಗಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ, ಸೊ ಇವತ್ತಿನ ಕಾರ್ಯಕ್ರಮ ನಿಮಗೆಲ್ಲರಿಗೂ ಕೂಡ ಉಪಯುಕ್ತ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಹಿಂದೆ ಎಂದು ತಿಂದು ಇಲ್ಲ ಮುಂದೆ ಎಂದು ಸಿಗೋದಿಲ್ಲ, ಜನುಮ ಜನುಮದನು ನೆನಪಲಿ ಬಿಡು.

0: ಕೊಡುವೆನು ಹೆಚ್ಚುವೆನು ಕಿಳದಲೆ ಅಯ್ಯಯ್ಯೋ ಅಮ್ಮ ಎನ್ನುವಂತೆ ಮಾಡುವೆ ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿಕೊಡಲೆ ತಾನು ಹಿಂದೆ ಎಂದು ತಿಂದು ಎಲ್ಲ ಮುಂದೆ ಎಂದು ಸಿಗೋದಿಲ್ಲ ಜನುಮ ಜನುಮದನು ನೆನಪಲ್ಲಿ ಉಳಿಯುವ ಬಿಸಿ ಬಿಸಿ ಕಜ್ಜಾಯ ಇನ್ನೊಂದು ಕೊಡಲೇನು ಇಗೋ ತಿನ್ನು ತಗೋ ತಿನ್ನು
1: ವಾವ್ ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ
2: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ
3: ನಾನೊಂದ್ ಕತೆ ಹೇಳ್ತೀನಿ ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು
1: ಆಹಾ ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ
4: ನೋಡಿ ಈ ತರದ ತುಂಬಾ ಮಕ್ಕಳಿದ್ದಾರೆ ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ
1: ಅದಕ್ಕೆ ಯಾಕೆ ಚಿಂತೆ ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ ಬನ್ನಿ ಅವಕಾಶ ಪಡೆದುಕೊಳ್ಳಿ
5: ಹೌದು ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ
6: ಯಾಕೋ ವಿನಯ್ ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ
7: ಏನಿಲ್ವೋ ರಾಜು ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ
6: ಅಯ್ಯೋ ದಡ್ಡ ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ
1: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ IMRT IGRT SRS SBRT ಹಾಗೂ ವಿಮ್ಯಾಟ್ ನಂತಹ ಸುಧಾರಿತ ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ
8: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ ಕೆಮೋಥೆರಪಿ ಚಿಕಿತ್ಸೆ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು ನಿದಿಗೆ ಅಂಚೆ ಬಿದಿರೆ ಬಸ್ ನಿಲ್ದಾಣದ ಎದುರು BH ರಸ್ತೆ ಶಿವಮೊಗ್ಗ ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755 ಇದಕ್ಕೆ ಸಂಪರ್ಕಿಸಬಹುದು 20 ವರ್ಷದ ಸೇವಾನುಭವ ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರ್ ಅವರು
9: ಬೆರಗುಗೊಳಿಸುವ ಬೆಡಗಿನ ಬೆರಿಜಾಮ್ ಸರೋವರ ಆಗಾಗ ಆಗಸದಲ್ಲಿ ಹಿಂಜಿದ ಅರಳಿಯಂತೆ ತೇಲುವ ಮೋಡಗಳು ಸುತ್ತುತ್ತಿದ್ದವು ಹಚ್ಚ ಹಸಿರಿನ ಬಳಿನಿ ಬೆಟ್ಟಗಳು ಉದ್ದಕ್ಕೂ ಚಾಚಿಕೊಂಡಿದ್ದವು ಅಲ್ಲಿ ಆನೆಯ ಹಿಂಡುಗಳು ಕಾಡುಕೋಣಗಳು ಮಧುರ ನವಿಲುಗಳು ಕಿಚಪಿಚ ಶಬ್ದ ಮಾಡುವ ಮಲ್ಬಾರ್ ಅಡಿಲು ಬಗೆ ಬಗೆಯ ಕ್ರಿಮಿ ಕೀಟ ಜೀರುಂಡೆ ಎಲ್ಲವೂ ಇದ್ದವು ಅದೊಂದು ಪ್ರಶಾಂತವಾದ ಪ್ರಕೃತಿ ಅಲ್ಲಿ ಕರೆಂಟ್ ಇರಲಿಲ್ಲ ಸಾರ್ವಜನಿಕ ವಾಹನಗಳ ಓಡಾಟವೂ ಇಲ್ಲವೇ ಇರಲಿಲ್ಲ ನಿರ್ಜನ ನಿಶ್ಶಬ್ದ ಎಲ್ಲೆಲ್ಲೂ ನೀರವ ಮೌನಮ ಅವುಗಳ ನಟ್ಟ ನಡುವೆ ಕಂಗೊಳಿಸುವ ದಕ್ಷಿಣ ಭಾರತದ ಏಕೈಕ ಸುಂದರ ಪುಷ್ಕರಣಿಯೇ ಬೆರಿಜಾಮ್ ಸರೋವರ ಕೊಡೈಕೆನಲ್ಲಿಗೆ ಮುನ್ನಾರಿನಿಂದ ಹೊರಟ ನಾವು ಸುಮಾರು 32 ಕಿಲೋಮೀಟರ್ ದೂರ ಚಲಿಸಿ ಬೆರಿಜಾಮ್ ಸರೋವರದ ಸಮೀಪ ವಾಸ್ತವ್ಯ ಹೂಡಿದ್ದೆವು ಪಳನಿ ಬೆಟ್ಟದಲ್ಲಿ ಹುಟ್ಟಿ ಹರಿಯುವ ವರಹ ನದಿ ಅಲ್ಲಿಗೆ ನೀರು ಪೂರೈಸುತ್ತಿತ್ತು ತಮಿಳುನಾಡು ಸರ್ಕಾರ ಸಾರ್ವಜನಿಕರ ಪ್ರದೇಶವನ್ನು ವಾಹನಗಳ ಓಡಾಟವನ್ನು ಅಲ್ಲಿ ಸಂಪೂರ್ಣ ನಿಷೇಧ ಮಾಡಿತ್ತು ಚಾರಣಿಗರು ಪರಿಸರ ಸಂಶೋಧಕರು ಮಾತ್ರ ಅಲ್ಲಿಗೆ ಬರಲು ಕೊಡೈಕೆನಲ್ ಅರಣ್ಯ ಇಲಾಖೆ ಅನುಮತಿ ನೀಡಿತ್ತು 2009 ಡಿಸೆಂಬರ್ ಕೊನೆಯ ವಾರದಲ್ಲಿ ತಮಿಳುನಾಡಿನ ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ನವರು ಕೊಡೈಕೆನಲ್ನಿಂದ ಮುನ್ನಾರಿಗೆ ಚಳಿಗಾಲದ ಚಾರಣವನ್ನು ಏರ್ಪಡಿಸಿದ್ದರು ಕೊಡೈಕೆನಲ್ನಿಂದ ಸುಮಾರು 12 ಕಿಲೋಮೀಟರ್ ಚಾರಣ ಮಾಡಿ ನಾವು ಬೆರಿಜಾಮ್ ತಲುಪಿದಾಗ ಸಂಜೆ 5 ಗಂಟೆ. ಅತಿಥಿಗೃಹ, ಅರಣ್ಯ ಚೆಕ್ಪೋಸ್ಟ್, ಪಾಳು ಬಿದ್ದ ಮನೆ, ಅರಣ್ಯ ಸಿಬ್ಬಂದಿ ಹಾಗೂ ಬೆರಿಜಾಮ್ ಸರೋವರ ಬಿಟ್ಟರೆ ಅಲ್ಲಿ ಏನೂ ಇರಲಿಲ್ಲ. ಹೋದ ಕೂಡಲೇ ನಮಗೆ ಬಿಸಿ ಬಿಸಿ ಚಹಾ ಕುಡಿದು ಒಂದು ಸುತ್ತು ಹಾಕಿ ಬಂದೆವು. ಸಂಜೆ 6ರ ನಂತರ ವಿಪರೀತ ಚಳಿ ಆರಂಭವಾಗಿತ್ತು. ಹಿಂದಿನ ರಾತ್ರಿಯ ಕನಿಷ್ಠ ಉಷ್ಣತೆ -7°C ಇತ್ತು. ಅಷ್ಟರಲ್ಲಿ ಸುತ್ತಲೂ ಕತ್ತಲು ಕವಿಯತೊಡಗಿತು. ಊಟ ಮಾಡಿ ಬೆಚ್ಚನೆಯ ಕಂಬಳಿ ಹೊದ್ದು ಟೆಂಟ್ಗಳಲ್ಲಿ ಮಲಗುವ ಹೊತ್ತು. ನಮ್ಮ ಜೊತೆಗೆ ಬಂದಿದ್ದ ಗೈಡ್ ಮಣಿಕಂಠನ್ ಬೆರಿಜಾಮ್ ಸರೋವರದ ಕಥೆಯನ್ನು ರೋಚಕವಾಗಿ ವಿವರಿಸತೊಡಗಿದ. ಬ್ರಿಟಿಷರು ಭಾರತಕ್ಕೆ ಬಂದಿದ್ದೇ ತಡ ಕೊಡೈಕೆನಲ್ನಿಂದ ಗಿರಿಧಾಮವನ್ನು ತಮ್ಮ ಬೇಸಿಗೆ ಅರಮನೆಯನ್ನಾಗಿ ಮಾಡಿಕೊಂಡರಂತೆ. ಕೊಡೈಕೆನಲ್ನಿಂದ 230 ಕಿಲೋಮೀಟರ್ ದೂರದ ಕೊಚ್ಚಿನಿಗೆ ಆಗಾಗ ಹೋಗಿ ಬರಲು, ಸರಕು ಸರಂಜಾಮುಗಳನ್ನು ಸಾಗಿಸಲು ಕಳ್ಳದಾರಿಯನ್ನು ಬೆರಿಜಾಮ್ ಸರೋವರದ ಕಾಡಿನಲ್ಲಿ ಅವರು ಪತ್ತೆ ಮಾಡುತ್ತಾರೆ. ಪ್ರತಿ 15 ಕಿಲೋಮೀಟರ್ಗೊಂದರಂತೆ ಸೈನಿಕರ ಸುರಕ್ಷಿತ ತಂಗುದಾಣಗಳನ್ನು ಅವರು ನಿರ್ಮಾಣ ಮಾಡುತ್ತಾರೆ. ಈಗ ಅವು ಬಹುತೇಕ ನೆಲಸಮವಾಗಿವೆ. ಆದರೆ ಬೆರಿಜಾಮ್ ಸರೋವರದ ಬಳಿ ಇರುವ 1.5 ಶತಮಾನದಷ್ಟು ಹಳೆಯದಾದ 2 ಮಹಡಿಯ ಬ್ರಿಟಿಷ್ ತಂಗುದಾಣ ಇನ್ನೂ ಅಚ್ಚಳಿಯದೆ ಉಳಿದಿವೆ. ಸುಂದರ ಬೆರಿಜಾಮ್ ಸರೋವರ ಬ್ರಿಟಿಷರು ಭಾರತಕ್ಕೆ ಬರುವ ಮೊದಲೇ ಜೋಗಿನಿಂದ ಮುಚ್ಚಿ ಹೋಗಿತ್ತು. 1864ರಲ್ಲಿ ಮಡ್ರಾಸ್ ನೇವಿ ಇನ್ಫೆಂಟ್ರಿಯ 21ನೇ ರೆಜಿಮೆಂಟಿನ ಡೌಗ್ಲಾಸ್ ಕರ್ನಲ್ ಹ್ಯಾಮಿಲ್ಟನ್ ಎಂಬ ಅಧಿಕಾರಿ ಆ ಸರೋವರವನ್ನು ಸಂಪೂರ್ಣ ಸ್ವಚ್ಛಗೊಳಿಸುತ್ತಾನೆ. ಅದರ ಸುತ್ತವ ಕೋಟೆಯೊಂದನ್ನು ನಿರ್ಮಾಣ ಮಾಡುತ್ತಾನೆ. ಅದನ್ನು ಹ್ಯಾಮಿಲ್ಟನ್ ಕೋಟೆ ಎಂದು ಈಗಲೂ ಕರೆಯುತ್ತಾರೆ. 1867ರಲ್ಲಿ ತಮಿಳುನಾಡಿನ ಮಧುರೈನಲ್ಲಿ ಕಲೆಕ್ಟರಾಗಿ ಕೆಲಸ ಮಾಡುತ್ತಿದ್ದ ಬ್ರಿಟಿಷ್ ಅಧಿಕಾರಿ ಸರ್ ವೆರಿ ಲಿವಿಂಗ್ ಎಂಬಾತ ತನ್ನ ನಿವೃತ್ತಿಯ ನಂತರ ಸ್ವಂತ ಹಣದಲ್ಲಿ ಬೆರಿಜಾಮ್ ಸರೋವರಕ್ಕೆ ಅಣೆಕಟ್ಟೆಯನ್ನು ನಿರ್ಮಾಣ ಮಾಡುತ್ತಾನೆ. 1912ರ ಹೊತ್ತಿಗೆ 180 ಮೀಟರ್ ಎತ್ತರ, 91 ಮೀಟರ್ ಅಗಲ ಹಾಗೂ 27 ಮೀಟರ್ ಆಳದ ಆ ಸಿಹಿ ನೀರಿನ ಸರೋವರ ತಯಾರಾಗುತ್ತದೆ. ಅದಕ್ಕೆ ಪೆರಿಯಾಕುಲಂ ನಗರಕ್ಕೆ ಕುಡಿಯುವ ನೀರಿನ ಯೋಜನೆ ಆರಂಭವಾಗುತ್ತದೆ. ಬೆರಿಜಾಮ್ ಸರೋವರ ಅವಸಾನದತ್ತ ಈಗ ಸಾಗಿದೆ. ಸರೋವರದಲ್ಲಿ ಅಪಾರ ಹೂಳು ತುಂಬಿಕೊಂಡಿದೆ. ಸುತ್ತಲಿನ 250 ಜಾತಿಯ ಶೋಲಾ ಸಸ್ಯಗಳು ಬಹುತೇಕ ನಾಶವಾಗಿವೆ. ಕೇವಲ 70 ಜಾತಿ ಉಳಿದುಕೊಂಡಿವೆ. ಮುಂಗಾರು ಮಳೆಗಾಲದ ನಂತರ ಒಮ್ಮೊಮ್ಮೆ ಸರೋವರ ಬತ್ತಿ ಹೋಗುತ್ತದೆ. 2006ರ ಕೊಯಮತ್ತೂರಿನ ಸೇಲಂ ಸಲೀಮಲಿ ಪಕ್ಷಿ ಅಧ್ಯಯನ ಕೇಂದ್ರದ ವರದಿಯ ಪ್ರಕಾರ ಅಲ್ಲಿಯ ಪಕ್ಷಿಗಳು ನಿಧಾನವಾಗಿ ತಮ್ಮ ನೆಲೆಯನ್ನು ಕಳೆದುಕೊಂಡಿವೆ. ಕೊಡೈಕೆನಲ್ನ ಪಾದರಸ ಕೈಗಾರಿಕೆಯಿಂದ ಹೊರಬಿದ್ದ ತ್ಯಾಜ್ಯ ಸರೋವರಕ್ಕೆ ಸೇರಿ ಸಿಹಿನೀರನ್ನು ವಿಷಮಯ ಮಾಡಿದೆ. ಹಾಗಾಗಿ ತಮಿಳುನಾಡು ಸರ್ಕಾರ ಈ ಎಲ್ಲ ಸಮಸ್ಯೆಗಳಿಗೆ ಉತ್ತರವನ್ನು ಕಂಡುಕೊಂಡಿದೆ. ಬೆರಿಜಾಮ್ ಸರೋವರದ ಪರಿಸರದಲ್ಲಿ ಸರ್ಪಹದ್ದುಗಳು, ಕಡವೆಗಳು, ನೀಲಗಿರಿ ಮಂಗಗಳು, ಅಳಿಲುಗಳು, ಕಾಡು ಹಂದಿಗಳು ಇವೆಲ್ಲ ಓಡಾಡುತ್ತಿವೆ. ವಿಶೇಷವೆಂದರೆ 12 ವರ್ಷಕ್ಕೊಮ್ಮೆ ಅರಳುವ ನೀಲು ಕುರಿಂಜಿಯಂಥ ಹೂವು ಕೂಡ ಅಲ್ಲಿ ಉಳಿದುಕೊಂಡಿದೆ. ಅವುಗಳನ್ನೆಲ್ಲ ಅರಣ್ಯ ಇಲಾಖೆ ಸುರಕ್ಷಿತವಾಗಿ ಬೆಳೆಸುವ ಮತ್ತು ರಕ್ಷಿಸುವ ಒಂದು ಜವಾಬ್ದಾರಿಯನ್ನು ಹೊತ್ತಿದೆ. ಈ ಪರಿಸರದಲ್ಲಿ ಮಾನವನ ಓಡಾಟ ಅತಿಕ್ರಮಣವನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದೆ. ಧೂಮಪಾನ, ಮದ್ಯಪಾನ, ಪ್ಲಾಸ್ಟಿಕ್ ಹರಡುವಿಕೆ ಅಲ್ಲಿ ಎಲ್ಲಿಯೂ ಕಾಣುತ್ತಿಲ್ಲ. ಭಾರತದ ಮೊದಲ ಪರಿಸರ ಅಧ್ಯಯನ ಕೇಂದ್ರ ಸ್ಥಾಪನೆಯಾಗಿ ಯುವಕರಿಗೆ ತರಬೇತಿ, ಪ್ರಾತ್ಯಕ್ಷಿಕೆ, ಸಾರ್ವಜನಿಕ ತಿಳುವಳಿಕೆ ಎಲ್ಲವನ್ನು ಕೂಡ ಆ ಬೆರಿಜಾಮ್ ಸರೋವರದ ಸಮೀಪ ನೀಡುತ್ತಿರುವುದು ತಮಿಳುನಾಡು ಸರ್ಕಾರದ ಹೆಗ್ಗಳಿಕೆ.
4: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ.

0: ರೇಡಿಯೋ ಕೇಳಕ್ಕೆ ಈಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ,

ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೆಂಗ್ ಸುಮ ಅಂತ.
1: ಏಯ್ ಪಟಾಕಿ ಹಂಚಕ್ಕೆ ಬರೀ ಊದುಬತ್ತಿ ಇದ್ರೆ ಸಾಲದು ಕಣ್ಣು, ಮತ್ತೆ
0: ತುದಿಲಿ ಬೆಂಕಿ ಇರ್ಬೇಕು.

0: ಸೂರ್ಯಂಗೆ ಟಾರ್ಚು, ಸರಸ್ವತಿಗೆ ಟ್ಯೂಷನ್, ಎಲ್ಲ ಕೊಡ್ಬೋದು. ಆದ್ರೆ ಉಪ್ಪಿಗೆ ಉಪ್ಪಿನಕಾಯ?
1: ಅಷ್ಟು ವರ್ಷದಿಂದ ನಾನು ಡೈರೆಕ್ಟ್ ಮಾಡ್ತೀನಿ ಮಾಡ್ತೀನಿ ಮಾಡ್ತೀನಿ ಅಂತ ಬ್ಲೇಡ್ ಆಗ್ತಾ ಇದ್ರು.
0: ಉಪ್ಪಿ, ನಿಮ್ ನೆಕ್ಸ್ಟ್ ಸಿನಿಮಾ ಯಾವಾಗ ನೀವು ಡೈರೆಕ್ಟ್ ಮಾಡ್ತಾ ಇರೋದು? ಸಾಕಷ್ಟು ಗ್ಯಾಪ್ ಆಗೋಯ್ತಲ್ಲ ಅಂತ ಕೇಳಿದ್ರೆ,
2: ಜೀವನದಲ್ಲಿ ಮೇಲ್ ಬರಬೇಕು ಅಂದ್ರೆ ನಿನ್ನೆದು ಯೋಚನೆ ಮಾಡಬಾರ್ದು, ನಾಳೆದು ಯೋಚನೆ ಮಾಡಬಾರ್ದು, ಸದ್ಯದ ಮಾತ್ರ ಯೋಚನೆ ಮಾಡಬೇಕು.
0: ಅಲ್ಲ ಡೈರೆಕ್ಟರ್ಗೆ ಯಾವ್ದೊಂದು ಹುಡುಗಿ ನಗೋದು ಇಷ್ಟ ಆಗೋದ್ರೆ,
3: ಟೇಕ್ ಮೇಲೆ ಟೇಕು, ಟೇಕ್ ಮೇಲೆ ಟೇಕು, ಟೇಕ್ ಮೇಲೆ ಟೇಕು, ಟೇಕ್ ಮೇಲೆ ಟೇಕು, ಟೇಕ್ ಮೇಲೆ ಟೇಕು, ಟೇಕ್ ಮೇಲೆ ಟೇಕು.
0: ಸೀನ್ ನಂಬರ್ ಟೂ, ಡೈರೆಕ್ಟರ್ ಸಾಹೇಬ್ರು ಸಿಕ್ಕಾಪಟ್ಟೆ ರೊಮ್ಯಾಂಟಿಕ್ ಮಾಡಲ್ ಇದಾರೆ ಅನ್ಕೊಳ್ಳಿ.
4: ಸೂಪರ್ ಸ್ಟಾರ್, ಸೂಪರ್ ಡೈರೆಕ್ಟರ್, ಸೂಪರ್ ಆಕ್ಟರ್, ಸೂಪರ್ ಲಿರಿಕ್ಸ್, ಸೂಪರ್ ರೈಟರ್.
0: ಎಲ್ಲ ಯಾಕೆ ಕತೆ ಪುರಾಣ ಬಿಡ್ತಾ ಇದೀನಿ ಅಂದ್ರೆ, ಇದೆಲ್ಲ ನಮ್ಮ ಡೈರೆಕ್ಟರ್ ಕೈಲಿರೋದ್ರಿ.
1: ಯಸ್, ಇವಾಗ ಡೈರೆಕ್ಟ್ ಮಾಡ್ತಾ ಇದಾರೆ ನಮ್ಮ ಉಪ್ಪಿ ಅವರು.
0: ಯಾವ್ದು ಯಾವ್ದು ಯಾವ್ದು? ರೇಡಿಯೋ ವಾಲ್ಯೂಮ್ ಜಾಸ್ತಿ ಮಾಡಿ. ಕಮಾನ್ ಕಮಾನ್ ಕಮಾನ್.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡು ಮೂರು ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ RJ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ.

ನೀವ್ ಇಂಡಿಯನ್ಸ್ ಇಷ್ಟು, ರಾತ್ರೆಲ್ಲ ಅವ್ನು ಇವಳ ಜೊತೆ ಏನ್ ಮಾಡ್ತಾಳೆ, ಇವ್ನು ಅವಳ ಜೊತೆ ಏನ್ ಮಾಡ್ತಾಳೆ ಅಂತ ಕನಸು ಕಟ್ಕೊಂಡು ನಿಮ್ಮ ಅಮೂಲ್ಯವಾದ ರಾತ್ರಿಗಳನ್ನೆಲ್ಲ ವೇಸ್ಟ್ ಮಾಡ್ಕೊಂಡ್ಬಿಡ್ತೀರಾ. ಅಂದವಾದ ಹೆಣ್ಣು ನೋಡ್ರೆ ನಿಮ್ಗೆಲ್ಲ ಹೊಟ್ಟೆ ಹೊರಿ ಜಲಸಿ, ಹೆಣ್ಣುತನ ಅಂದ ತೋರಿಸ್ರೆ ನೀವೆಲ್ಲ ಹೊಲಸ ಕತೆ ಕಟ್ತೀರಾ, ಅಂದನ್ ಸಮುದ್ರ ಬಹಿಷ್ಕಾರ ಆಗ್ತೀರಾ. ಇನ್ನು ಈ ದೇಶ ಅಂದವಾಗ ಹೆಂಗ್ ಕಾಣಿಸುತ್ತೆ ಮ್ಯಾನ್, ಹೆಂಗ್ ಕಾಣಿಸುತ್ತೆ? ಅವ್ರವ್ರಿಗೆ ಇಷ್ಟ ಆದ್ರ ಜೊತೆ ಅವ್ರು ಇರಬೇಕು, ಅವ್ರವ್ರಿಗೆ ಇಷ್ಟ ಆದ್ರ ಜೊತೆ ಅವ್ರ ಆರಾಮ ಓಡಾಡ್ಕೊಂಡು ಇರಬೇಕು, ಅವ್ರು ಯಾರು ಕೇಳಬಾರ್ದು. ಅದಕ್ಕೆ ತಾನೇ ಬ್ರಿಟಿಷರು ನಮ್ಗೆ ಸ್ವತಂತ್ರ ಕೊಟ್ಟಿದ್ದು. ಫ್ರೀಡಮ್ ಬಂತು ಅಂತ ವರ್ಷಕ್ಕೊಂದ್ಸತಿ ಬಾವುಟ ಆರಿಸ್ಬಿಟ್ಟು ಎಲ್ಲ ಚಪ್ಪಾಳೆ ತಟ್ಬಿಟ್ಟು ಸ್ವೀಟ್ ತಿಂತೀರಾ. ಈ ದೇಶದಲ್ಲಿ ಒಂದೇ ಒಂದು ಹುಡುಗಿ ಅವ್ಳು ಇಷ್ಟ ಆಗತ್ರ ಡ್ರೆಸ್ ಹಾಕೊಂಡಾಗ ಬಿಟ್ಟಿದ್ದೀರಾ ಮ್ಯಾನ್ ನೀವು ಬಿಟ್ಟಿದ್ದೀರಾ? ಒಂದ್ ಹುಡುಗ ಹುಡುಗಿ ಪಬ್ಲಿಕ್ ಅಲ್ಲಿ ಆರಾಮ ಎರಡವರು ಮಾತಾಡಕ್ ಬಿಟ್ಟಿದ್ದೀರಾ ಮ್ಯಾನ್ ನೀವು ಬಿಟ್ಟಿದ್ದೀರಾ? ಒಂದ್ ಹುಡುಗ ಹುಡುಗಿ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಮದುವೆ ಆಗೋದಕ್ಕೆ ಬಿಟ್ಟಿದ್ದೀರಾ ಮ್ಯಾನ್ ನೀವು ಬಿಟ್ಟಿದ್ದೀರಾ? ಮನೆಯಲ್ಲಿ ಅಪ್ಪ ಅಮ್ಮ ನೋಡಿದ ಹುಡುಗನ್ನ ಹುಡುಗಿ ಮದುವೆ ಆಗಬೇಕು, ಇದು ನಿಮ್ಮ ಸಂಪ್ರದಾಯ. ಟ್ರೆಡಿಷನಲ್ ರೇಪಿಸ್ಟ್ ಗಳು ಮಾಡ್ತಿರುವಂತಹ ಫ್ಯಾಮಿಲಿ ಬಲಾತ್ಕಾರ ಅರೇಂಜ್ಡ್ ಅತ್ಯಾಚಾರ. ಈ ದೇಶದಲ್ಲಿ ಆಸೆಗಳನ್ನೆಲ್ಲ ಆಚಾರದ ಅಡಿಲಿ ಹಾಕಿ ಬೆಳವಣಿಗೆನೆಲ್ಲ ಭಗವಂತನಿಗೆ ಬಲಿ ಕೊಟ್ಟು ಮನುಷ್ಯರ ಸ್ವಾತಂತ್ರ್ಯ ಸಂಪ್ರದಾಯ ಅನ್ನೋ ಶೋಲೆ ಕೇರಿಸಿ ಕಷ್ಟಪಟ್ಟು ಮೇಲ್ಬರೋರ್ನೆಲ್ಲ ಕಟ್ಟಪಾಡಲ್ಲಿ ಕಟ್ ಹಾಕಿ ಭಾವನೆಗಳನ್ನ ನೂರಾರು ಭಾಷೆಯಲ್ಲಿ ಬಂದಿಸಿ ಜಾಲಿಯಾಗಿರೋರ್ನ ಜಾತಿಲಿ ಜಾಲಾಡಿ ಮಾತಾಡೋರ್ನ ಮತಪೆಟ್ಟಿಗೆಯಲ್ಲಿ ಹಾಕಿ ಮೂರ್ಖರನ್ನ ಮುಖಂಡರ ಮಾಡಿ ಅಖಂಡ ಭಾರತ ಜಯನಂತ ಉಂಡಾಡಿ ಗುಂಡ್ರಿಗೆ ಈ ಪುಂಡನ ಬಂಡತನದ ಮಾತ್ರ ಟ್ರೆಂಡ್ ಇಷ್ಟ ಆಗಲ್ಲ ಬಾಲ. ಬಟ್ ಐ ಡೋಂಟ್ ಕೇರ್, ಐ ಡೋಂಟ್ ಕೇರ್.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಲವ್ ಮಾಡಕ್ಕಾಗಲ್ವೇ, ಡೌ ಮಾಡೋ ಕಂಡ್ರೆ ನಂಗಾಗಲ್ವೇ.

ದಿಲ್ಲಿಲ್ದೆ ಲವ್ ಮಾಡಕ್ಕಾಗಲ್ವೇ, ಲವ್ ಮಾಡೋರ್ ಕಂಡ್ರೆ ನಂಗಾಗಲ್ವೇ.

ಮಣ್ಣಿನಲ್ಲಿ ರಾಮರಸ, ಕೆನ್ನೆಯಲ್ಲಿ ಸೋಮರಸ, ತುಳಿಗಳಲ್ಲಿ ಜೇನರಸ, ಸರಸ ಸರಸ. ಪ್ರೀತಿ ಇಲ್ಲದೆ ಇದ್ರೆ ನೀನು ಝೀರೋ, ನಾನು ಝೀರೋ.

0: ಒಂದು ಹೊತ್ತಲ್ಲಿ ಕೋರ್ಸ್ ಯಾವುದು ನೆನಪಾಗಿಲ್ಲ. ಒನ್ ವೇ ಲವ್ ಆಗದೆ ಟೆನ್ಷನಲ್ಲಿದ್ದೀವಿ. ಒಂದಿಷ್ಟು ಇಷ್ಟು ಇಷ್ಟು ಬಿಟ್ಕೊಂಡು ಬೈಕ್ ಸಗಣಿ ಹಾಕೊಂಡು ಇಡೀ ಜಗತ್ತಿಗೆ ಮಕ್ಕೋಗಿದ್ದು ನವಯುವಕರ ಕರ್ತವ್ಯ ಕಲಾ.
1: ಓಕಣ ಓಕಣ ಓಕಣ ಹಾಕ್ಲಾ.

0: ಬುಡ್ಲಾ ಮಂಡ್ಯಾರ, ತುಂಬಾ ಸಾಣೆ ಹಿಡಿದ್ರೆ ಚಾಕು ಇರಲ್ಲ, ಹ್ಯಾಂಡಲ್ ಇರ್ತದೆ. ಸುಳ್ಳು ಒರಿಜಿನಲ್ ಸತ್ಯ ಡೂಪ್ಲಿಕೇಟ್. ಸಾಂಬ್ರಾಣಿ ಹೋಗಿ ಹಂಗೆ 3 ದಿನದ ಬಾಳ್. ಎಕ್ಸ್ಟ್ರಾಡಿನರಿ. ಮೊಟ್ಟೆ ತಿಂದ್ರೆ ಮರಿಯಿಲ್ಲ, ಕೋಳಿ ತಿಂದ್ರೆ ಮೊಟ್ಟಿಲ್ಲ. ಪಾಪ ಮಾಡಿದ್ರೆ ಪೇಮೆಂಟ್ ಇದೆ, ಸ್ವಪ್ನಕ್ಕೆ ಬಡ್ಡಿ ಬೀಳ್ತದೆ. ಲೆಕ್ಕ ಬರ್ಕಳಿ ಬರ್ಕಳಿ ಬರ್ಕಳಿ.
1: ಹೂವಿ ಕೆಲ್ಸ ಎಲ್ಲ ಅರಳುತ್ತವೆ, ಹುಡುಗರ ಕೆಲ್ಸ ಎಲ್ಲ ನರಳುತ್ತವೆ. ಒಂದಿಷ್ಟು ಹಿಂಗೆ ಹೇಳ್ತೀವಿ ನಾವು, ಮಿಕ್ಕಿದೇನ ಮಾಡ್ಕೊಳ್ಳಿ ನೀವು.

ಅದೆಂತ ಪ್ರೀತಿ. ಚಿಂಚು ಅವನ್ನ ನೋಡ್ತಾ ಇದ್ದಾನೆ, ನಿಂಗ್ಲು ನಾಚಿ ನೀರಾಗ್ತಾ ಇದ್ದಾಳೆ. ಇನ್ನೇನು ಮತ್ತೆ ಆ ದೇಹಗಳು ಒಂದಾಗಬೇಕು ಅಂದಾಗ

ಭೂಪತಿರಾಯ ಅವಳ ಸೌಂದರ್ಯ ನೋಡ್ತಾ ನಿಂತಿದ್ದಾನೆ. ಆ ರಚಿತಾನು ಮುನಿಪುತ್ರಿ ಅನ್ನೋದನ್ನ ಮರೆತಿದ್ದಾಳೆ. ಇನ್ನೇನು ಆ ಜೋಡಿ ಒಂದಾಗಬೇಕು ಅನ್ನೋ ಅಷ್ಟರಲ್ಲಿ ಅವಳ ತಂದೆ ತೂರ್ಥೆ ರಾಮದಾಸಿಗೆ ಬಲಿಯಾದ ನೀನು ನನ್ನ ಪುತ್ರಿಯಲ್ಲ, ನೀವಿಬ್ರು ಕಲ್ಲಾಗಿ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದೀರಿ?
6: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
7: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
6: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
8: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
9: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
8: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
9: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
8: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
9: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
8: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
9: ಹಂಗ ಅದ್ಯಾಕಂತೆ?
8: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
9: ಉಕ್ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
8: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
10: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದ್ರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
4: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
3: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡೋಗು.
4: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
3: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
4: ಏನವಿ ಅದು?
3: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
4: ಹಂಗ ಅದ್ಯಾಕಂತೆ?
3: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
4: ಉಕ್ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ

0: ಏನಕ್ಕ ಮಾರ್ಕೆಟ್ ಗೊತ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ
3: ಸಿಂಚನ ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
4: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
3: ರೇಡಿಯೋದಲ್ಲಿ ಕತೆನಾ?
4: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
5: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
1: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.
7: ಶ್ರೀತ ಎಣಗಿ ಬಾಳಪ್ಪನವರ ಕ್ರಾಂತಿಯೋಗಿ ಬಸವಣ್ಣ ನಾಟಕ ಈಗ ಮೂಡಿ ಬರಲಿದೆ. ನಿರ್ದೇಶನ ಹೆಚ್ ಕೆ ರೆಡ್ಡಿ, ಸಂಗೀತ ಸಾಧು ಕೋಕಿಲ, ಜಯಕುಮಾರ್, ಸರ್ವಮಂಗಳ, ನರಸಿಂಹಮೂರ್ತಿ, ಎಂಪಿಎಸ್ ಕುಮಾರ್, ರಾಮಣ್ಣ ಶೃಂಗೇರಿ, ಹೆಚ್ ಕೆ ರೆಡ್ಡಿ, ಫಕೀರಪ್ಪ ವರವಿ, ಅಬ್ದುಲ್ ಖಾದರ್ ಅಣ್ಣಿಗೇರಿ, ಬಾಬಣ್ಣ ಅಣ್ಣಿಗೇರಿ, ಚಿಕ್ಕಯ್ಯ ಸ್ವಾಮಿ, ಕುಮಾರಿ ನಂದಿನಿ, ಎಸ್ ಮಂಗಳ, ಲಕ್ಕೇಗೌಡ ಇವರು ಪಾತ್ರವಹಿಸಿರುವಂತಹ ಈ ನಾಟಕ ಈಗ ನಿಮ್ಮ ಮುಂದೆ.

0: ಆಹಾ, ಎಷ್ಟೊಂದು ಅರ್ಥಗರ್ಭಿತವಾಗಿದೆ ಈ ವಚನ. ಕಲಾವತಿ, ಇದನ್ನು ರಚಿಸಿದವರಾರು?
1: ಮಹಾದೇವಿ ಅಕ್ಕನವರು, ಆಸ್ಥಾನದ ಪ್ರಧಾನ ಕರಣಿಕರಾದ ಬಸವಣ್ಣನವರ ಭಕ್ತಳು.
0: ಏನು, ಬಸವಣ್ಣನವರ ಭಕ್ತಳೆ? ಧನ್ಯ ಧನ್ಯ. ಇಂತಹ ಅಮೂಲ್ಯ ವಚನವನ್ನು ರಚಿಸಿ ಸ್ತ್ರೀ ಸಮೂಹಕ್ಕೆ ಸತ್ಕೀರ್ತಿಯನ್ನು ತಂದರು. ಪಂಡಿತರೇ, ಈ ಬಹುಮಾನವನ್ನು ಅವಳಿಗೆ ಕೊಟ್ಟು ಕಳಿಸಿರಿ.
1: ಮಹಾಪ್ರಭು, ನಾನು ಈ ಬಹುಮಾನವನ್ನು ಸ್ವೀಕರಿಸಲಾರೆ, ಮತ್ತು ಆಸ್ಥಾನದಲ್ಲಿ ಇದೇ ನನ್ನ ಕೊನೆಯ ಸೇವೆ.
2: ಕಲಾವತಿ, ಇದು ಸಾಮ್ರಾಟರ ಸನ್ನಿಧಿ ಎನ್ನುವುದು ನಿನ್ನ ಲಕ್ಷ್ಯದಲ್ಲಿರಲಿ. ನೀನು ಯಾರೆಂಬುದನ್ನು ಅರಿತು ಮಾತನಾಡು.
1: ಸಮಯಕ್ಕೆ ತಕ್ಕ ಎಚ್ಚರಿಕೆ ವಹಿಸಿಯೇ ಮಾತನಾಡುತ್ತಿರುವೆ. ನಾನು ಯಾರು ಎನ್ನುವ ತಿಳುವಳಿಕೆಯೂ ನನಗಿದೆ. ಅದಕ್ಕೆಂದೇ ಪ್ರಭುಗಳ ಸನ್ನಿಧಿಯಲ್ಲಿ ನಮ್ರತೆಯಿಂದ ವಿನಂತಿ ಮಾಡಿಕೊಂಡಿರುವೆ.
3: ನಿನ್ನ ವಿನಯವೇನೋ ಒಳ್ಳೆಯದೆ, ಆದರೆ ವಿಚಾರವು ಮಾತ್ರ ನಿನ್ನ ಜಾತಿಯ ಸೀಮೆಯನ್ನೇ ಮೀರಿದಂತಿದೆ. ನೀನು ಜಾತಿಯಲ್ಲಿ ವೇಶ್ಯೆ. ನಿನ್ನ ಜಾತಿಯ ಧರ್ಮವನ್ನು ಮೀರಿ ನಡೆಯುವುದು ಒಳ್ಳೆಯದಲ್ಲ.
1: ನಾನು ವಾದಿಸುವೆನೆಂದು ಭಾವಿಸಬೇಡಿ. ತಾವು ಅಂದಂತೆ ನಮ್ಮ ಜಾತಿಯ ಧರ್ಮ ಹೊಂದಿರುವುದಲ್ಲವೇ?
3: ಲೋಕ ಪ್ರಸಿದ್ಧವಾದ ವಿಷಯಕ್ಕೆ ಸಂಶಯವೇ?
1: ಹಾಗಾದರೆ ನಮ್ಮ ಪಂಗಡದವರನ್ನು ಯಾವ ಜಾತಿಯವರೆಂದು ಕರೆಯುವರು?
3: ಅದೇ, ದೇವದಾಸಿಯರೆಂದು.
1: ಅಂದ ಮೇಲೆ ದೇವದಾಸಿಯರು ನರದಾಸಿಯರಾಗಬಹುದೇ?
2: ಉದ್ಧಟತನದ ವರ್ತನೆ. ಕಲಾವತಿ, ನೀನು ಸಾಮಾನ್ಯ ವೇಶ್ಯೆ. ಸಿಂಹಾಸನದೆದುರು ಇಂಥ ದುಸ್ಸಾಹಸ ಸಲ್ಲದು. ಅಲ್ಪರ ದುರ್ಬೋಧನೆಗೊಳಗಾಗಿ ನಿನ್ನ ಮನೆತನಕ್ಕೆ ವಂಶ ಪರಂಪರೆಯಾಗಿ ಸಲ್ಲುತ್ತಿರುವ ಉಂಬಳಿಯನ್ನು ಕಳೆದುಕೊಳ್ಳುತ್ತಿರುವಿ. ಎಚ್ಚರ.
0: ಪಂಚಣ್ಣನವರೇ, ಸಮಾಧಾನ. ನನ್ನ ರಾಜ್ಯದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ತಮ್ಮ ವಿಚಾರಗಳನ್ನು ಪ್ರಕಟಿಸಲು ವಾಕ್ ಸ್ವಾತಂತ್ರ್ಯವಿದೆ. ಕಲಾವತಿ, ನಿನ್ನ ವಿಚಾರವೇನಿದ್ದರೂ ಹೇಳಬಹುದು.
1: ಪ್ರಭುಗಳ ಔದಾರ್ಯಕ್ಕೆ ನಾನು ಕೃತಜ್ಞಳು. ಮಹಾಪ್ರಭು, ಈ ವಾದವನ್ನು ಮುಂದುವರಿಸಲು ಅವಕಾಶವನ್ನು ಕೊಡಬಾರದೆಂದು ಬೇಡಿಕೊಳ್ಳುತ್ತೇನೆ.
3: ಅದೇನಿಲ್ಲ, ಚರ್ಚೆ ಪ್ರಾರಂಭವಾಗಿದೆ ಎಂದ ಮೇಲೆ ವಿಷಯ ವಿಷದವಾಗಲೇಬೇಕು. ರಾಜ ಪ್ರತ್ಯಕ್ಷ ದೇವತಾ ಎಂದು ಶಾಸ್ತ್ರ ಹೇಳುತ್ತದೆ.

0: ಅಂದ ಬಳಿಕ ರಾಜನೂ ನರನೇ?
1: ಪ್ರಜಾಪಾಲಕನಾದ ರಾಜನು ನರೋತ್ತಮನೆಂದು ಮಾತ್ರ ಹೇಳಬಹುದು.
2: ನರರಲ್ಲಿ ಶ್ರೇಷ್ಠನಾದ ರಾಜನು ದೇವನಾಗಲಾರನೆ.
1: ರಾಜ ಪ್ರಜೆಗಳ ಸಂಬಂಧ ತಂದೆ ಮಕ್ಕಳ ಹಾಗೆ. ತಂದೆಯಲ್ಲಿ ಗೌರವ, ತಾಯಿಯಲ್ಲಿ ಪ್ರೀತಿ, ಗುರುವಿನಲ್ಲಿ ವಿಶ್ವಾಸ, ಕಾಯಕದಲ್ಲಿ ನಿಷ್ಠೆ ಇರಿಸಿ ಸಕಲ ಜೀವಾತ್ಮರಲ್ಲಿ ಅಡಗಿರುವ ಆ ದೇವ ಮಹಾದೇವರಲ್ಲಿ ಭಕ್ತಿ ಇರಿಸಬೇಕೆಂದು ಬೋಧಿಸುವುದೇ ವೀರಶೈವ ತತ್ವ. ಈ ತತ್ವಕ್ಕನುಸಾರವಾಗಿ ಆ ಸಂಗಮನಾಥನೊಬ್ಬನೇ ದೇವನು.
3: ಅಪಮಾನ! ಯಕ್ಕಶ್ಚಿತ ವೇಶ್ಯೆಯಿಂದ ಮಹಾಮಂಡಲೇಶ್ವರರ ಅಪಮಾನ! ಪ್ರಭೋ, ತಮ್ಮ ಪ್ರಜಾವಾತ್ಸಲ್ಯವು ಈ ರೀತಿ ದುರುಪಯೋಗವಾಗುತ್ತಿರುವುದನ್ನು ಕಂಡು ನಿಸ್ಸೀಮ ರಾಜನಿಷ್ಠರಾದ ನಮಗೆಲ್ಲ ಅತೀವ ವೇದನೆಯಾಗುತ್ತಿದೆ ಪ್ರಭೋ.
4: ಇರಲಿ, ಈ ವಾದವನ್ನು ಇಷ್ಟಕ್ಕೆ ನಿಲ್ಲಿಸಿಬಿಡಿ. ಕಲಾವತಿ, ನಿನ್ನ ನಂಬಿಕೆಯಂತೆ ನೀನಿರಬಹುದು, ಆದರೆ ನಿನ್ನ ಇರುವಿಕೆಯಿಂದ ಪರಧರ್ಮದವರಿಗೆ ಹಾನಿಯಾದಲ್ಲಿ ದಂಡನೆಗೆ ಪಾತ್ರಳಾಗುವೆ. ಇದು ನಿನ್ನ ಲಕ್ಷ್ಯದಲ್ಲಿರಲಿ. ಕೊಡುವ ಬಹುಮಾನವನ್ನು ಸ್ವೀಕರಿಸಿ ನೀನಿನ್ನು ಹೋಗಬಹುದು.
5: ಮಹಾಪ್ರಭು,
4: ಸಮಾಚಾರವೇನು?
5: ಕರ್ಣಿಕರಾದ ಬಸವಣ್ಣನವರು ಸನ್ನಿಧಿಯ ದರ್ಶನಕ್ಕೆ ಕಾದು ನಿಂತಿದ್ದಾರೆ. ಅಪ್ಪಣೆಯಾದರೆ?
4: ಅಹುದೇನು, ಬರಮಾಡು ಅವರನ್ನು.
6: ಮಹಾಮಂಡಲೇಶ್ವರರಿಗೆ ಶರಣು, ಎಲ್ಲರಿಗೂ ಶರಣು.
4: ಬನ್ನಿ ಬಸವೇಶ, ವಿಷಯವೇನು?
6: ಪ್ರಭು, ರಾಜ್ಯದಲ್ಲಿ ಕ್ಷಾಮದ ಬೇಗೆ ಬೆಳೆಯುತ್ತಿದೆ. ಪ್ರಜೆಗಳು ಅನ್ನ ನೀರಿಲ್ಲದೆ ಪರನಾಡಿಗೆ ವಲಸೆ ಹೋಗುತ್ತಿರುವರೆಂದು ರಾಜ್ಯದ ನಾಲ್ಕೂ ನಿಟ್ಟಿನಿಂದ ಮನವಿಗಳು ಬಂದಿವೆ. ಪರಾಂಬರಿಸಬೇಕು.
4: ಏನು, ನನ್ನ ರಾಜ್ಯದಲ್ಲಿ ಕ್ಷಾಮವೇ, ಅನ್ನ ನೀರಿಗೆ ಹಾಹಾಕಾರವೇ?
7: ಪ್ರಭು, ವರ್ಣಾಶ್ರಮ ಧರ್ಮಗಳನ್ನು ಅಲ್ಲಗಳೆಯುತ್ತಾ ಹೋದರೆ ಇನ್ನೂ ಅನೇಕ ಅನರ್ಥಗಳು ನಮ್ಮನ್ನು ಕಾಡುತ್ತವೆ.
8: ಆಸ್ಥಾನದ ಅಧಿಕಾರಿಗಳೇ ಜಾತಿ ಮತಗಳನ್ನು ಲೆಕ್ಕಿಸದೆ, ಲಿಂಗ ಜಂಗಮರೆಂಬ ಭೇದವಿಲ್ಲದೆ ಒಲೆಮಾದಿಗರೊಂದಿಗೆ ವ್ಯವಹರಿಸುತ್ತಾ ಹೋದರೆ ಆಗುವ ಪರಿಣಾಮವೇ ಇದು.
2: ಅಲ್ಪರಿಗೆ ಅಧಿಕಾರವಿತ್ತರೆ ಆಗುವ ಅನರ್ಥವೇ ಇದು.
4: ಆಹಾ, ಚರ್ಚೆಗೆ ಆಸ್ಪದ ಬೇಡ. ಮೊದಲು ಕ್ಷಾಮ ಬಾಧೆಗೆ ನಿವಾರಣೆಗಾಗಿ ಉಪಾಯವನ್ನು ಕಂಡುಹಿಡಿಯಿರಿ.
7: ಉಪಾಯವೇ ತರದು ಪ್ರಭು? ಬ್ರಾಹ್ಮಣರು ಸಂತುಷ್ಟರಾದರೆ ಬರಗಾಲ ಬರುವುದೇ. ಪರ್ಜನ್ಯ ಯಾಗ ಮಾಡಿಸಿ ದೇವೇಂದ್ರನೂ ಸಂತೋಷ ಪಟ್ಟನಾದರೆ ಮಳೆಯಾಗಿ ದವಸ ಧಾನ್ಯಗಳು ಸಮೃದ್ಧಿಯಾಗುವು.
8: ಅದಕ್ಕೂ ಮೊದಲು ಜಂಗಮರಿಗೆ ಭೂರಿ ಭೋಜನ ವಿತ್ತು ಸಂತೃಪ್ತಿ ಪಡಿಸಿದ್ರೆ ಬರಗಾಲ ಬರೋದೇ ಇಲ್ಲ.
2: ನಿತ್ಯವೂ ಮಹಾಮಾತಿಯ ಪೂಜೆ ಪ್ರಾರ್ಥನೆಗಳು ನಡೆಯಬೇಕು ಮಹಾಪ್ರಭು.
3: ಇದಕ್ಕೆ ಬಸವಣ್ಣನವರ ಸಹಕಾರವೂ ಬೇಕು.
6: ಮುಂಚಿನವರೇ, ಜನತೆಯ ಕಷ್ಟ ನಿವಾರಣೆಗೆ ನಾನು ವಿರೋಧಿಸುವೆ ಎಂದೂ ಇಲ್ಲ. ಆದರಿಷ್ಟೇ, ಭೂರಿ ಭೋಜನ ಯಜ್ಞ ಯಾಗಾದಿಗಳಿಗಾಗಿ ಹಣ ಹಾಳು ಮಾಡುವುದಕ್ಕಿಂತಲೂ ಸದ್ವಿನಿಯೋಗದಿಂದ ಈಗ ತಲೆದೋರಿರುವ ಬರದ ಸಮಸ್ಯೆಯನ್ನು ನಿವಾರಿಸಬಹುದೆಂದು ನಾನು ನಿಮಗೆ ಸೂಚಿಸುತ್ತೇನೆ.
4: ಮತ್ತಾವು ಉಪಾಯವಿದೆ ಹೇಳಿ.
6: ರಾಜ್ಯದ ಆಹಾರ ಧಾನ್ಯದ ಉಗ್ರಾಣದಿಂದ ಧಾನ್ಯ ವಿತರಣೆಯಾಗಬೇಕು. ಕೆರೆ ಕುಂಟೆಗಳ ಜೀರ್ಣೋದ್ಧಾರವಾಗಬೇಕು. ಅದಕ್ಕೆ ಬೊಕ್ಕಸದಿಂದಲೇ ತಕ್ಕ ವೇತನ ದೊರೆಯುವಂತಾಗಬೇಕು.
3: ಅದಕ್ಕೆ ಬೊಕ್ಕಸದಲ್ಲಿ ಹಣವಿರಬೇಕಲ್ಲ?
6: ಅದು ಅರ್ಥಮಂತ್ರಿಗಳಾದ ತಮಗೆ ತಿಳಿದ ವಿಷಯ.
5: ಮಹಾಪ್ರಭು, ಮಹಾಮಾತೆಯ ಮಂದಿರದ ಅರ್ಚಕರು ತಮ್ಮ ದರ್ಶನಕ್ಕೆ ಬಂದಿದ್ದಾರೆ.
4: ಬರಮಾಡು ಅವರನ್ನು.
9: ಮಹಾಪ್ರಭು, ಮಹಾಮಾತೆಯ ಮಂದಿರದ ಒಳ ಪ್ರಾಕಾರವನ್ನು ಅಯ್ಯುತ್ತಿರುವಾಗ ಈ ತಾಮ್ರಪಟ ದೊರೆಯಿತು. ಅಧಿಕಾರಿಗಳು ತಮ್ಮ ಸನ್ನಿಧಿಗೆ ಅರ್ಪಿಸಬರಲು ಹೇಳಿ ಕಳಿಸಿದ್ದಾರೆ.
4: ಕೊಡುಗಿಲ್ಲಿ, ಎಂತಹ ವಿಚಿತ್ರ ಲಿಪಿ ಇದು! ಪಂಡಿತರೆ, ತಾವು ಸರ್ವಶಾಸ್ತ್ರ ಪ್ರವೀಣರು, ಓದಿಗಿದನ್ನು.
7: ಪ್ರಭು, ಇದು ಪೈಶಾಚಿಕ ಭಾಷೆ. ಹಣದ ಮೇಲೆ ಲೋಭವಿದ್ದವರು ಬರೆದು ಹೂಳಿಟ್ಟ ಲಿಪಿ.
4: ಶೆಟ್ಟರೆ, ತಾವು ಓದಿ.
8: ಪ್ರಭು, ಇದು ಯಾವುದಕ್ಕೂ ಉಪಯೋಗಕ್ಕೆ ಬಾರದ ಗ್ರಾಮ ಲಿಪಿ.
4: ಮಧುವರಸರೆ, ತಾವು ಓದಿ.
10: ಪ್ರಭು, ಇದು ಯಾವುದೋ ಸಣ್ಣ ಹುಡುಗರ ಆಟದ ಗೆರೆಯಂತಿದೆ.
4: ಮಂಚಣ್ಣನವರೇ,
9: ಪ್ರಭು,
4: ತಾವು ಪ್ರಯತ್ನಿಸುವಿರಾ?
3: ಇದನ್ನು ಕರ್ಣಿಕರಾದ ಬಸವಣ್ಣನವರು ಓದಬಹುದು.
4: ಬಸವಣ್ಣನವರೇ, ತಾವೇ ಓದಿ ಹೇಳಿ.
6: ಪ್ರಭು, ಅರ್ಥವಾಯಿತು. ಆದರೆ ಇದರಲ್ಲಿಯ ವಿಷಯವು ತಮಗೊಬ್ಬರಿಗೆ ಮಾತ್ರ ತಿಳಿಯತಕ್ಕದ್ದು.
4: ಅಹುದೇ, ಹೀಗೆ ಬನ್ನಿ. ಆಶ್ಚರ್ಯ! ಯಾರಲ್ಲಿ? ನಾಲ್ಕಾರು ಜನ ಸೇವಕರನ್ನು ಹಾರಿಗುದ್ದಲಿ ಸಮೇತ ಬರಲಿಕ್ಕೆ ಹೇಳು. ತಂದಿರಾ ಬಸವಣ್ಣನವರೇ? ಎಲ್ಲಿ ಎಲ್ಲಿ?
6: ಪ್ರಭು, ಇಲ್ಲಿ ಈ ಸ್ಥಳದಲ್ಲಿ.
4: ಅಗಿಗಿರಿಯಲ್ಲಿ.
3: ಬಸವಣ್ಣನವರೇ, ಸಿಂಹಾಸನದ ಪಕ್ಕದಲ್ಲಿ ಕೆರೆ ತೋಡಿಸುವರೇನು?
6: ಮುಂಚಣ್ಣನವರೇ, ಆ ಕೆರೆಯಲ್ಲಿ ನೀರಿನ ಬದಲು ಹೊನ್ನಿನ ಸೆಲೆ ಹೊರಡಲೂಬಹುದು.
3: ಹಾಗಾಗದಿದ್ದರೆ ನಿಮಗಾಗುವ ಅನರ್ಥವನ್ನು ಬಲ್ಲಿರೇನು?
6: ಸಂಗಮನಾಥನ ಇಚ್ಛೆ.
4: ಆಹಾ, ಅನರ್ಘ್ಯವಾದ ಸಂಪತ್ತು! ಬಸವಣ್ಣನವರೇ, ಬಸವಣ್ಣನವರೇ, ಈ ಸಂಪತ್ತು ತಮಗೆ ಸಲ್ಲತಕ್ಕದ್ದು.
6: ಮಹಾಪ್ರಭು, ಇದು ಚಾಲುಕ್ಯ ಚಕ್ರವರ್ತಿಗಳ ಮೂಲ ನಿಧಿ, ಇದು ತಮಗೇ ಸಲ್ಲತಕ್ಕದ್ದು. ಇದನ್ನ ನಾನು ತೆಗೆದುಕೊಂಡರೆ ಶಿವಮೆಚ್ಚುವನೇ.
4: ಬಸವಣ್ಣನವರೇ, ತಾವು ಶಾಸನವನ್ನು ಓದಿ ತಿಳಿಸದಿದ್ದರೆ ಈ ಸಂಪತ್ತು ನಮಗೆಲ್ಲಿ ದೊರೆಯುತ್ತಿತ್ತು?
6: ಆಸ್ಥಾನದ ಸೇವಕ ತನ್ನ ಕರ್ತವ್ಯವನ್ನು ನಿರ್ವಹಿಸಿದ್ದಾನೆ, ಅದಕ್ಕೆ ಪ್ರತಿಫಲ ಪಡೆದರೆ ನನ್ನ ಕಾಯಕ ಕಟ್ಟಳೆಗಳಿಗೆ ಚ್ಯುತಿ ಉಂಟಾಗುವುದು. ಪ್ರಭುಗಳು ಸಮ್ಮತಿಸುವುದಾದರೆ ನನ್ನದೊಂದು ಸೂಚನೆ.
4: ಅವಶ್ಯವಾಗಿ ಹೇಳಿ. ನಿಮ್ಮ ಸೂಚನೆಗಳು ಸರ್ವಕಾಲದಲ್ಲಿಯೂ ಸೂಕ್ತವಾಗಿಯೇ ಇರುತ್ತವೆ, ಹೇಳಿ.
6: ಪ್ರಭು, ರಾಜ್ಯದಲ್ಲಿ ತಲೆದೋರಿದ ಕ್ಷಾಮಬಾಧೆ ನಿವಾರಣೆಗಾಗಿ ಶಿವನಿತ್ತ ಈ ಸಂಪತ್ತನ್ನು ವಿನಿಯೋಗಿಸಬೇಕೆಂದು ನನ್ನ ಸವಿನಯ ಪ್ರಾರ್ಥನೆ.
4: ಆಹಾ, ಬಸವಣ್ಣನವರೇ, ನೀವು ನಿಮ್ಮ ವಿಶ್ವ ಬಾಂಧವ್ಯದ ಉಚ್ಚ ಭಾವನೆಯಿಂದ ನನ್ನ ಮನವನ್ನು ಗೆದ್ದಿರಿ. ಈ ಸಂಪತ್ತು ರಾಜಬೊಕ್ಕಸದಲ್ಲಿದ್ದರೂ ಅದನ್ನು ವೆಚ್ಚ ಮಾಡುವ ಅಧಿಕಾರ ತಮ್ಮದು. ನಮ್ಮೆಲ್ಲರನ್ನಗಲಿ ಸ್ವರ್ಗಸ್ಥರಾದ ನಿಮ್ಮ ಮಾವ ಬಲದೇವ ಮಂತ್ರಿಗಳು ಅಲಂಕರಿಸಿದ ಮಹಾಮಂತ್ರಿಯ ಸ್ಥಾನ ನಿಮ್ಮಿಂದಲೇ ಅಲಂಕೃತವಾಗಲಿ. ಬನ್ನಿ, ಈ ಪೀಠವನ್ನು ಅಲಂಕರಿಸಿ. ಬಸವರಾಜರೇ, ಇಂದಿನಿಂದ ನೀವು ಕಲ್ಯಾಣ ರಾಜ್ಯದ ಮಹಾಮಂತ್ರಿಗಳು, ದಂಡನಾಯಕರು.
11: ಭಕ್ತಿ ಭಾಂಡಾರಿ ಬಸವಣ್ಣನವರಿಗೆ ಜಯವಾಗಲಿ! ಭಕ್ತಿ ಭಾಂಡಾರಿ ಬಸವಣ್ಣನವರಿಗೆ ಜಯವಾಗಲಿ! ಭಕ್ತಿ ಭಾಂಡಾರಿ ಬಸವಣ್ಣನವರಿಗೆ ಜಯವಾಗಲಿ!
12: ಬಂಧುಗಳೇ, ಮಹಾತ್ಮರಾದ ಬಸವಣ್ಣನವರು ಎಂತಹ ಪುಣ್ಯಮೂರ್ತಿಗಳು ಬಲ್ಲಿರ! ಧರ್ಮಾಂಧರಾಗಿ ನನ್ನ ಧರ್ಮ ಹೆಚ್ಚು, ನಿಮ್ಮ ಧರ್ಮ ಹೆಚ್ಚು ಎಂದು ಬಡದಾಡುತ್ತಾ ರಕ್ತ ಕಾಲುವೆಯನ್ನು ಹರಿಸುತ್ತಿದ್ದ ಮೂರ್ಖ ಜನಾಂಗಕ್ಕೆ ಮಾನವ ಧರ್ಮ ಒಂದೇ ಎಂಬ ದಿವ್ಯ ಸಂದೇಶವನ್ನು ಸಾರುವುದಕ್ಕಾಗಿ ಅವತರಿಸಿದ ಕಾರಣ ಪುರುಷರು. ಬಂಧುಗಳೇ, ಇಂದು ಆ ಮಹಾತ್ಮರು ಕಲ್ಯಾಣ ರಾಜ್ಯದ ಮಹಾಮಂತ್ರಿಗಳಾದದ್ದು ನಮ್ಮ ನಿಮ್ಮೆಲ್ಲರ ಭಾಗ್ಯ. ಅದು ನಿತ್ಯ ಓಲಗ ಮುಗಿಸಿಕೊಂಡು ಭಕ್ತಿ ಭಂಡಾರಿ ಬಸವಣ್ಣನವರು ಇತ್ತಲೇ ಬರುತ್ತಿದ್ದಾರೆ. ಎಲ್ಲರೂ ಒಮ್ಮೆಲೇ ಅವರ ಜಯ ಜಯಕಾರ ಮಾಡುವ. ಮಹಾತ್ಮ ಬಸವಣ್ಣನಿಗೆ ಜಯವಾಗಲಿ! ಮಹಾತ್ಮ ಬಸವಣ್ಣನಿಗೆ
13: ಜಯವಾಗಲಿ!
12: ಮಹಾತ್ಮ ಬಸವಣ್ಣನಿಗೆ
13: ಜಯವಾಗಲಿ!
12: ಶರಣೆಂಬೆ ಮಹಾತ್ಮ,
6: ಶರಣು ಶರಣಾರ್ಥಿ ಹರಭಕ್ತ ಹರಳೆಯನು.
12: ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಗುರುದೇವ, ಇದನ್ನೇನು ಮಾಡಿದಿರಿ? ನಾನು ಶರಣು ಮಾಡಿದರೆ ಶರಣು ಶರಣಾರ್ಥಿ ಎಂದು ನನಗಿಂತ ಒಂದು ಹೆಚ್ಚು ಶರಣ ಹೇಳಿ ನನ್ನ ಮೇಲೆ ಎಂಥ ಹೊರೆ ಹೊರಿಸಿದಿರಿ! ನಾನೆಂಥ ಪಾಪಿ! ಈ ಪಾಪ ಕ್ಷಾಲನಿಗಾಗಿ ಏನು ಮಾಡಲಿ? ಯಾರನ್ನು ಮೊರೆ ಹೋಗಲಿ? ಸುರೇಶ, ಬಡಗೋವಿನ ಎಳೆಕರವನ್ನು ಹುಲಿಯು ಮುರಿದಂತೆ ನನ್ನ ಅವಸ್ಥೆ ಮಾಡುವುದು ನಿಮಗೆ ಯೋಗ್ಯವೆನಿಸಿದೆ? ಬಸವೇಶ, ಬಸವೇಶ, ಬಸವೇಶ!
6: ಶರಣು ಶರಣಾರ್ಥಿ ಹರಭಕ್ತ ಹರಳೆಯನವರೇ, ಶರಣು ಶರಣಾರ್ಥಿ ಹರಭಕ್ತ ಹರಳೆಯನವರೇ, ಶರಣು ಶರಣಾರ್ಥಿ ಹರಭಕ್ತ ಹರಳೆಯನವರೇ,
12: ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಕೇಳಲಾರೆ, ಕೇಳಲಾರೆ, ನಾನಿದನ್ನು ಕೇಳಲಾರೆ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ.
14: ಸ್ವಾಮಿ, ಸ್ವಾಮಿ, ಏನಾಯ್ತು? ಹೀಗೇಕೆ ಚೀರುತ್ತಿರುವಿರಿ?
12: ಕಲ್ಯಾಣಿ, ಏನೆಂದು ಹೇಳಲಿ? ಆದ ತಪ್ಪಿಗಾಗಿ ಯಾರನ್ನು ಕ್ಷಮೆ ಕೇಳಲಿ? ಆದ ಅಪರಾಧಕ್ಕಾಗಿ ಪರಿಹಾರವನ್ನು ಹೇಗೆ ಹುಡುಕಲಿ? ಕಲ್ಯಾಣಿ, ಮಸ್ತಕದ ಮೇಲೆ ವಜ್ರಾಘಾತವಾಗಂತಾಗಿದೆ. ಸಹಸ್ರಾರು ಸಿಡಿಲುಗಳು ಒಂದೇ ಬಾರಿಗೆ ಬಡಿದಂತಾಗಿವೆ.
14: ಸ್ವಾಮಿ, ಆದದ್ದಾದರೂ ಏನೆಂದು ನನ್ನೊಡನೆ ಹೇಳಿ, ಅದಕ್ಕೆ ಪರಿಹಾರ ಹುಡುಕುವ.
12: ಕಲ್ಯಾಣಿ, ಈ ದಿನ ದರ್ಬಾರ ಮುಗಿಸಿಕೊಂಡು ಭಕ್ತಿ ಭಂಡಾರಿ ಬಸವಣ್ಣನವರು ರಾಜಬೀದಿಯಲ್ಲಿ ಬರುತ್ತಿರುವಾಗ ನಾನವರಿಗೆ ಶರಣು ಮಾಡಿದೆನು. ಅದಕ್ಕೆ ಅವರು ಪ್ರತಿಯಾಗಿ ಶರಣು ಶರಣಾರ್ಥಿ ಎಂದು ನನಗಿಂತ ಒಂದು ಶರಣು ಹೇಳಿ ಕೈ ಮುಗಿದು ಹೊರಟು ಹೋದರು. ಪ್ರಿಯೇ, ಈ ಬಗ್ಗೆ ನನಗೆ ದಿಕ್ಕು ಕಾಣದಾಗಿದೆ. ಈ ಪಾಪದಿಂದ ಕಡೆಗಾಗಲು ದಾರಿ ತೋರಿಸುವಿಯಾ?
14: ಒಡೆಯ, ಈ ಪಾಪದಿಂದ ಕಡೆಗಾಣಲು ಒಂದು ಉಪಾಯವಿದೆ.
12: ಹೇಳು ಕಲ್ಯಾಣಿ, ಯಾವ ಉಪಾಯ ಹೇಳು. ಈ ಪಾಪ ಕ್ಷಾಲನಿಗಾಗಿ ನನ್ನ ಪ್ರಾಣವನ್ನು ಕೊಡಲು ಸಿದ್ಧ. ಆಗುವವರೆಗೆ ಶಿವನ ಸಾಕ್ಷಿಯಾಗಿ ಬಾಯಲ್ಲಿ ಒಂದು ಗುಟುಕು ನೀರು ಸಹ ಹಾಕುವುದಿಲ್ಲ.
14: ಕೊರಗಬೇಡಿ ಸ್ವಾಮಿ, ನಮ್ಮ ಕಾಯಕದಿಂದಲೇ ನಮ್ಮ ಪಾಪ ಕಳೆಯಬೇಕು. ಕಾಯಕವೇ ಕೈಲಾಸ ಎಂಬ ಬಸವಣ್ಣನವರ ಮಾತು ಸತ್ಯವಾಗಿದ್ದರೆ ಈ ಕಾರ್ಯದಲ್ಲಿ ನಮಗೆ ಜಯ ಸಿಗುತ್ತದೆ. ಶಿವ ಮೆಚ್ಚುತ್ತಾನೆ ಸ್ವಾಮಿ.
12: ಹೇಳು, ಯಾವ ಮಾರ್ಗ ಹೇಳು ಕಲ್ಯಾಣಿ.
14: ನಿಮ್ಮ ಬಲತೊಡೆಯ ಚರ್ಮವನ್ನು ನನ್ನ ಎಡತೊಡೆಯ ಚರ್ಮವನ್ನು ಸುಲಿದು ಅದರಲ್ಲಿ ಹಸನಾದ ಜೋಡುಗಳ ಮಾಡಿ ನನ್ನಣ್ಣ ಬಸವಣ್ಣನವರಿಗೆ ಕೊಡಬೇಕು. ಅವರದನ್ನು ಮೆಟ್ಟಿ ತುಳಿದಾಗ ನಮ್ಮ ಪಾಪ ಪರಿಹಾರವಾಗುತ್ತದೆ ಸ್ವಾಮಿ.
12: ಕಲ್ಯಾಣಿ, ಕಲ್ಯಾಣಿ, ನಾನಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೇನೋ ನೀನು ನನಗೆ ಸತಿಯಾಗಿ ದೊರೆತಿರುವಿ. ನಿನ್ನ ಮಾತು ಸತ್ಯ. ಬೇಗ ಸ್ನಾನ ಮಾಡಿ ಶಿವಪೂಜೆ ಮುಗಿಸಿ ಕಾಯಕ ನಿರತರಾಗು.
14: ಬನ್ನಿ ಸ್ವಾಮಿ.
12: ಸಂಗಮನಾಥ, ಬಸವೇಶ, ಭಕ್ತಿ ಭಾಂಡಾರಿ ಬಸವಣ್ಣ, ಸಂಗಮನಾಥ, ಬಸವೇಶ.
14: ಸ್ವಾಮಿ, ಇಲ್ಲಿ ನೋಡಿ ಎಷ್ಟು ಅಂದವಾಗಿದೆ ಈ ಜೋಡುಗಳು.
12: ಆಗದೇನು ಕಲ್ಯಾಣಿ, ಮನವಲಿದು ಮಾಡಿದ ಭಕ್ತಿ. ಹದವಾದ ಚರ್ಮ ಮೃದುವಾಗದೇನು, ಅಂದವಾಗದೇನು. ಹೋಗು, ಒಂದು ಹಸನವಾದ ಮಡಿಬಟ್ಟೆಯನ್ನು ತೆಗೆದುಕೊಂಡು ಬಾ.
14: ಆಗಲಿ ಸ್ವಾಮಿ.
12: ಇವುಗಳನ್ನು ತೆಗೆದುಕೊಂಡು ಹೋಗಿ ಅಣ್ಣನವರಿಗೆ ಮುಟ್ಟಿಸಿ ಬರುತ್ತೇನೆ. ಬಸವೇಶ, ಬಸವಣ್ಣ.
14: ತನುವ ಕೊಟ್ಟೆನೆಂದು ನುಡಿದು ಗುರುವಚನಕ್ಕೆ ದೂರವಾದೆ, ಮನವ ಕೊಟ್ಟೆನೆಂದು ನುಡಿದು ಲಿಂಗಮುಖಕ್ಕೆ ದೂರವಾದೆ, ಧನವ ಕೊಟ್ಟೆನೆಂದು ನುಡಿದು ಜಂಗಮ ಮುಖಕ್ಕೆ ದೂರವಾದೆ. ಕೂಡಲ ಸಂಗಮ ದೇವ, ನಿನಗೆ ಮಾಡಿದೆನೆಂದು ನುಡಿದು ಕೆಟ್ಟ ಕೇಡಿಂಕಿ ಕಡೆಯಿಲ್ಲ.
6: ಆಹಾ ನೀಲಾ, ನಿಜವಾಗಿಯೂ ನನ್ನ ವಚನಕ್ಕೆ ಜೀವಕಳೆ ತುಂಬಿದೆ. ಧನ್ಯ ನೀಲಾಂಬಿಕೆ, ನೀನೇ ಧನ್ಯ.
14: ಸಾಕು ಮಾಡಿ ನಿಮ್ಮ ಹೊಗಳಿಕೆಯನ್ನು. ಈ ಹೊಗಳಿಕೆ ನನಗೆ ಹೊನ್ನ ಶೂಲ.
6: ಏಕೆ ನೀಲಾ, ಒಳ್ಳೆ ಗುಣಗಳನ್ನು ಹೊಗಳುವುದು ತಪ್ಪೆ?
14: ತಪ್ಪಲ್ಲವಾದರೂ ನಾನು ನಿಮ್ಮ ಅರ್ಧಾಂಗಿಯಲ್ಲವೇ. ನನ್ನನ್ನು ನೀವು ಹೊಗಳುವುದೆಂದರೆ ನಿಮ್ಮನ್ನು ನೀವು ಹೊಗಳಿಕೊಂಡಂತಾಗುವುದಿಲ್ಲವೇ? ಬೇರೆಯವರು ನಿಮ್ಮನ್ನು ಹೊಗಳಿದಾಗ ಎನ್ನವರೊಲಿದು ಹೊನ್ನ ಶೂಲದೊಳಿಕ್ಕಿದರೆನ್ನ ಹೊಗಳಿ ಹೊಗಳಿ, ಎನ್ನ ಹೊಗಳಿಕೆ ಎನ್ನ ಮೈಗುಂಡಿತಲ್ಲ ಎಂದು ನೀವೇ ಹೇಳಿರಲಿಲ್ಲವೇ?
6: ಆಹಾ ನೀಲಾ, ಈ ಬಸವ ಬಸವಣ್ಣನಾದದ್ದು ನಿನ್ನಿಂದ.
14: ಸಾಕು ಸಾಕು, ಲಿಂಗಾರ್ಚನೆಗೆ ವೇಳೆಯಾಯಿತು, ಎಲ್ಲವನ್ನು ಏರ್ಪಡಿಸಲಿ.
6: ಆಗಲಿ ನೀಲಾ.
5: ಒಡೆಯ, ಹರಭಕ್ತ ಹರಳಯ್ಯನವರು ಬಾಗಿಲಲ್ಲಿ ಕಾದು ನಿಂತಿದ್ದಾರೆ, ಅಪ್ಪಣೆಯಾದರೆ.
6: ಯಾರು ಹರಳಯ್ಯನವರೇ? ಶಿವಶಿವ, ಶರಣರು ಬಂದು ನಿಂತರೂ ನನಗರಿವಾಗಬಾರದೆ. ಬನ್ನಿ ಬನ್ನಿ ಶರಣರೇ, ಹೀಗೆ ಬನ್ನಿ. ಇಂದು ನನ್ನ ಮನೆ ಪಾವನವಾಯಿತು.
12: ಬೇಡ ಬೇಡ ಗುರುದೇವ, ನನ್ನನ್ನು ಮುಟ್ಟಲಾಗದು. ನಾನು ಅಂತ್ಯಜ ಹೊಲೆಯ.
6: ಶರಣಶ್ರೇಷ್ಠರೇ, ತಾವು ಹೀಗನ್ನಬಹುದೇ? ತಾವು ಹರಭಕ್ತರು ಅಂದಾಗ ತಮ್ಮಲ್ಲಿ ಕುಲವ ನೆನೆಯುವುದೆಂದರೆ ಶಿವದ್ರೋಹ ಮಾಡಿದಂತೆ. ಹೇಳಿ, ನನ್ನಿಂದೇನಾಗಬೇಕು?
12: ಗುರುದೇವ, ಶುದ್ಧ ಅಂತಃಕರಣದಿಂದ ಭಕ್ತಿಪೂರ್ವಕವಾಗಿ ಈ ಪಾದರಕ್ಷೆಗಳನ್ನು ತಮಗಾಗಿ ಸಿದ್ಧಪಡಿಸಿ ತಂದಿರುವೆ. ಸ್ವೀಕರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಬೇಕು.
6: ಶರಣರೇ, ನನಗಾಗಿ ಪಾದರಕ್ಷೆಗಳನ್ನು ತಂದಿರುವರ ಕಾರಣ?
12: ಗುರುದೇವ, ಅಂದು ತಾವು ರಾಜಸಭೆಯಿಂದ ಬರುತ್ತಿದ್ದಾಗ ನಾನು ನಿಮಗೆ ಶರಣು ಎಂದೆ. ಅದಕ್ಕೆ ತಾವು ಶರಣು ಶರಣಾರ್ಥಿ ಎಂದು ನನಗಿಂತ ಒಂದು ಹೆಚ್ಚು ಶರಣು ಹೇಳಿ ನನ್ನ ಮೇಲೆ ಹೆಚ್ಚಿನ ಭಾರ ಹೇರಿದಿರಿ. ಆ ಪಾಪಕ್ಷಾಲನಿಗಾಗಿ ನನ್ನ ಬಲದೊಡೆಯ ಚರ್ಮವನ್ನು, ನನ್ನ ಹೆಂಡತಿಯ ಎಡದೊಡೆಯ ಚರ್ಮವನ್ನು ಸುಲಿದು ಹದ ಮಾಡಿ ಪಾದರಕ್ಷೆಗಳನ್ನು ಸಿದ್ಧಪಡಿಸಿಕೊಂಡು ತಂದಿರುವೆ. ದಯಮಾಡಿ ಸ್ವೀಕರಿಸಿ ನನ್ನನ್ನು ಪಾಪ ಮುಕ್ತನನ್ನಾಗಿ ಮಾಡಬೇಕೆಂದು ಬೇಡಿಕೊಳ್ಳುತ್ತಿರುವೆ.
6: ಶಿವಶಿವ, ಪತಿ ಪತ್ನಿಯರು ನಿಮ್ಮ ತೊಡೆಯ ಚರ್ಮದಿಂದ ಪಾದರಕ್ಷೆಗಳನ್ನು ಸಿದ್ಧಪಡಿಸಿದಿರ, ಅದು ಅದು ನನಗಾಗಿ. ಶಿವಶಿವ, ಆಹಾ ಎಷ್ಟು ಅಂದವಾಗಿವೆ. ಶರಣರೇ, ಭಕ್ತಿ ಭಾವ ಪರಾಕಾಷ್ಠೆಯ ಕಾಯಕದಿಂದ ಶುದ್ಧಗೊಳಿಸಿದ ಈ ಪಾದರಕ್ಷೆಗಳು ನನಗೆ ಸಲ್ಲತಕ್ಕವುಗಳಲ್ಲ, ಆ ಶಿವನಿಗೆ ಸಲ್ಲತಕ್ಕವುಗಳು. ಪಾಮರನಾದ ನಾನು ಇವುಗಳನ್ನು ಮೆಟ್ಟಲು ಯೋಗ್ಯನಲ್ಲ, ತಲೆ ಮೇಲೆ ಹೊತ್ತುಕೊಂಡು ಕುಣಿದಾಡಲು ಯೋಗ್ಯ.
12: ಗುರುದೇವ, ನಾನಿವುಗಳನ್ನು ತಮಗಾಗಿ ಸಿದ್ಧಪಡಿಸಿಕೊಂಡು ತಂದಿರುವೆ.
6: ಶರಣರೇ, ನಿಮ್ಮ ಕಾಯಕ ನಿಷ್ಠೆಯಿಂದ ನಾನು ಸಂತುಷ್ಟನಾದೆ. ಈ ಪಾದರಕ್ಷೆಗಳನ್ನು ಸಂಗಮನಾಥನಿಗರ್ಪಿಸಿ ಆತನ ಕೃಪೆಗೆ ಪಾತ್ರರಾಗಿರಿ.
12: ಆಗಲಿ ಗುರುದೇವಾ.

0: ಸ್ವಾಮಿ. ಸ್ವಾಮಿ, ಪೂಜೆಗೆ ಸಿದ್ಧವಾಗಿದೆ, ಬರುವಿರಾ? ಎಂತಹ ಭಾವಪರವಶತೆ! ಭಕ್ತಿ ವಿರಕ್ತಿಯೇ ಜೀವನ್ಮುಕ್ತಿಯ ಸಾಧನೆ ಎಂದು ಅರಿತ ಈ ಸಾಕಾರ ಮೂರ್ತಿಯನ್ನು ಕಂಡು ಧನ್ಯಳಾದೆ. ಸ್ವಾಮಿ, ಸ್ವಾಮಿ, ಲಿಂಗಾರ್ಚನೆಗೆ ವೇಳೆಯಾಗಿದೆ, ಬರುವಿರಾ? ಇದೇನು ಸ್ವಾಮಿ, ಇಷ್ಟೊಂದು ಭಾವಪರವಶರಾಗಿ ಸುಮ್ಮನೆ ನಿಂತಿರುವಿರಲ್ಲ?
1: ನೀಲಾ, ಹರಭಕ್ತ ಹರಳೆಯನವರು ಬಂದಿದ್ದರು. ಹೋಗುವಾಗ ಸಂಗಮನಾಥನು ಗುಣಗಾನ ಮಾಡುತ್ತಾ ಹೋದರು. ಅವರ ಅಂತರಂಗದಿಂದ ಹೊರಹೊಮ್ಮಿದ ಅವರ ಭಕ್ತಿ ಭಾವ ರಸಗಂಗೀಲಿ ತೇಲಿ ಮೈ ಮರೆತು ಹೋದೆ. ನೀಲಾ, ಹರಳಯ್ಯನವರು ಎಂಥ ಶರಣರು, ಎಂಥ ಭಕ್ತರು! ಕರುಣಾಳು ಪರಶಿವನು ಆನಂದದಿಂದ ಬಂಧಿಯಾಗಿರುವನು ಅವರ ಮನೋಮಂದಿರದಲ್ಲಿ.
0: ಸ್ವಾಮಿ, ಪೂಜೆಗೆ ವೇಳೆಯಾಗುತ್ತಿದೆ, ಬರುವಿರಾ?
1: ನಡೆನೀಲ. ನೀಲ, ರಾತ್ರಿ ಬಹಳವಾಗಿದೆ, ನೀನು ವಿಶ್ರಾಂತಿ ತೆಗೆದುಕೋ ಹೋಗು.
0: ಹಾಗೆ ಆಗಲಿ ಸ್ವಾಮಿ. ಶಿವನೇ,
1: ಸಂಗಮನಾಥ,
2: ಮಂಚಣ್ಣನವರ ಹೇಳಿಕೆಯಂತೆ ಕಳವಿಗೆಯನ್ನು ಬಂದೆ, ಆದರೆ ಭಕ್ತಿ ಭಾಂಡಾರಿ ಬಸವಣ್ಣನವರನ್ನು ನೋಡಿ ಮನವೇ ಬಾರದು. ಏನು ಮಾಡಲಿ? ಇಲ್ಲ, ಕಳುವು ಮಾಡಲಿಕ್ಕೆ ಬೇಕು, ಕಳುವು ಮಾಡಲಿಕ್ಕೆ ಬೇಕು.
1: ಕಳ್ಳ? ಏನಾಯ್ತು ನೀಲ?
0: ಸ್ವಾಮಿ, ಕಳ್ಳ ನನ್ನ ಕೊರಳ ಮಾಂಗಲ್ಯವನ್ನು ಕಿತ್ತುಕೊಂಡು ಓಡುತ್ತಿದ್ದಾನೆ ಸ್ವಾಮಿ.
3: ಒಡಿಯ, ಕಳ್ಳ ಸಿಕ್ಕ.
1: ಬಿಡು ಆತನನ್ನ. ಅಪ್ಪ, ನೀನು ಯಾರೇ ಆಗಿರು ಗಾಬರಿ ಆಗಬೇಡ, ಸಮಾಧಾನವಿರಲಿ.
0: ಸ್ವಾಮಿ, ಇವನು ಕಳ್ಳ, ನನ್ನ ಮಾಂಗಲ್ಯವನ್ನು ಕದ್ದಿದ್ದಾನೆ.
1: ಅಯ್ಯೋ ಹುಚ್ಚಿ, ಸಜೀವ ಮಾಂಗಲ್ಯ ನಾನಿರುವಾಗ ಆ ಚಿನ್ನದ ತಾಳಿಗೇಕೆ ಮೋಹ?
0: ಮೋಹವಲ್ಲ ಸ್ವಾಮಿ, ಲೋಕಾಚಾರ. ಮಾಂಗಲ್ಯ ಸತಿಗೆ ಭೂಷಣವಲ್ಲವೇ?
1: ಅಲ್ಲ, ಸತಿಗೆ ಪತಿಯೇ ಭೂಷಣ, ಪತಿಯೇ ಪರದೈವ. ಹೀಗೆ ತಿಳಿದ ಸತಿ ಯಾವ ಮೌಢ್ಯಕ್ಕೂ ಸಿಕ್ಕಲಾರಳು. ಅಪ್ಪ, ಈ ಬಸವನ ಮನೆಗೆ ಆಸೆಯಿಂದ ಬಂದ ನೀನು ನಿರಾಶೆಯಾಗಿ ಹೋಗಲಾರೆ. ನೀಲ, ನಿನ್ನ ಮೈ ಮೇಲಿನ ಎಲ್ಲ ಆಭರಣಗಳನ್ನೂ ಬಿಚ್ಚಿಕೊಡು.
0: ಇದೇನು ಸ್ವಾಮಿ, ಇವನು ನನ್ನ ಮಾಂಗಲ್ಯವನ್ನು ಕದ್ದ ಮಹಾ ಅಪರಾಧಿ, ಅಂತಹವನ ಮೇಲೆ ದಯೆ ತೋರಿಸುತ್ತಿರುವಿರ? ದಯವೇ ಧರ್ಮದ ಮೂಲವೆಂಬುದನ್ನು ನಾನು ತಿಳಿದಿದ್ದೇನೆ, ಆದರೂ ಪಾತ್ರ ಪಾತ್ರಗಳನ್ನು ವಿಚಾರ ಮಾಡದೆ ದಾನ ಮಾಡಬಾರದಷ್ಟೇ. ಈ ನಿಮ್ಮ ಅತಿಯಾದ ಔದಾರ್ಯ ಅನಾಹುತಕ್ಕೆ ಕಾರಣವಾಗುತ್ತಿದೆ.
1: ನೀಲಾ, ನೀಲಾ, ಅಸ್ಥಿರವಾದ ವಸ್ತುಗಳ ಮೇಲಿನ ಮೋಹದಿಂದ ಪತಿಗೆ ವಿರೋಧಿಸಿ ನುಡಿವಿ ಎಂದು ನಾನೆಣಿಸಿರಲಿಲ್ಲ.

0: ಅಯ್ಯೋ, ತಪ್ಪಾಯಿತು ಸ್ವಾಮಿ. ಅಜ್ಞಾನಿಯಂತೆ ಅಪರಾಧ ಮಾಡಿಬಿಟ್ಟೆ. ನನ್ನನ್ನು ಕ್ಷಮಿಸಿ ಸ್ವಾಮಿ, ನನ್ನನ್ನು ಕ್ಷಮಿಸಿ.
1: ಹೇಳು ಹೇಳು ನೀಲ, ಇವನು ನಿನ್ನಂತೆ ತಿಳಿಯದೆ ಅಪರಾಧ ಮಾಡಿದ್ದಾನೆ, ಬಿಚ್ಚಿಕೊಡು.
0: ತೆಗೆದುಕೊಳ್ಳಿ ಸ್ವಾಮಿ, ತೆಗೆದುಕೊಳ್ಳಿ.
1: ಅಪ್ಪ, ಇವುಗಳನ್ನ ತೆಗೆದುಕೋ.
2: ಅಪ್ಪ, ಮಹಾತ್ಮ ನನ್ನ ಸರ್ವ ಅಪರಾಧವನ್ನು ಮನ್ನಿಸುತ್ತಂದೆ.
1: ಅಪ್ಪ, ಮೇಲೇಳು, ಮನೆಯಲ್ಲಿ ಯಾವ ತೊಂದರೆ ಇದೆಯೋ? ಹೆಂಡರು ಮಕ್ಕಳು ಬಹು ಕಷ್ಟದಲ್ಲಿರಬಹುದು. ಬಡತನವು ಮಾನವನಿಗೆ ಮಹಾರೋಗವಿದ್ದಂತೆ. ಆ ಬಡತನದ ಬೇಗಿಯಿಂದ ಮುಕ್ತನಾಗಲು ನೀನು ಕಳ್ಳತನಕ್ಕೆ ಕೈಯಿಕ್ಕಿರಬೇಕು. ತೆಗೆದುಕೋ, ಬಡವರಿಗಾಗಿಯೇ ಮೀಸಲಾಗಿರುವ ಈ ಒಡವೆಗಳನ್ನು.
2: ಬೇಡ ಬೇಡ ತಂದೆ, ಇವು ನನಗೆ ಬೇಡ. ನನಗೆ ಮನೆ, ಮಾರು, ಮಡದಿ, ಮಕ್ಕಳು ಯಾರು ಇಲ್ಲ ನನ್ನಪ್ಪ.
1: ಆದ್ರೇನು, ಜಂಗಮ ರೂಪಿಯಾದ ನೀನು ಸಂಗಮನಾಥನಲ್ಲದೆ ಬೇರಾರೂ ಅಲ್ಲ. ಪ್ರಭುವೇ, ಕಳ್ಳನ ರೂಪದಿಂದ ಈ ಬಸವನನ್ನು ಪರೀಕ್ಷಿಸಲು ಬಂದೆಯಾ ತಂದೆ? ಎಲ್ಲವೂ ನಿನ್ನದಾಗಿರಲು ಕೊಡಲು ನಾನಾರು? ತೆಗೆದುಕೋ ನನ್ನಪ್ಪ.
2: ಬೇಡ ತಂದೆ, ನನ್ನ ಕಾಲಿಗೆ ಬೀಳಬೇಡಿ. ನಾನು ಜಂಗಮನಲ್ಲ, ನನಗೆ ನಮಸ್ಕರಿಸಿ ನನ್ನನ್ನು ಪಾಪ ಕೂಪಕ್ಕೆ ನೂಕಬೇಡಿ ನನ್ನಪ್ಪ.
1: ಅಪ್ಪ, ನೀನು ಜಂಗಮನಲ್ಲ ಎಂದಾಕ್ಷಣ ನಿನ್ನ ಕೊರಳಲ್ಲಿರುವ ಲಿಂಗವೆಂದಾದರೂ ಸುಳ್ಳಾದೀತೆ.
2: ಸುಳ್ಳು ಸುಳ್ಳು ಎಲ್ಲಾ ಸುಳ್ಳು. ನಿಮ್ಮ ಮನೆಯೊಳಗೆ ಬರಲು ಅನುಕೂಲವಾಗಲೆಂದು ಈ ವೇಷ ಧರಿಸಿದೆ. ಇದು ಲಿಂಗವಲ್ಲ ನನ್ನಪ್ಪ, ಕಲ್ಲು.
1: ಏನು ಏನು ಹೇಳಿದೆ? ಕಲ್ಲು? ಕಲ್ಲನ್ನು ಲಿಂಗವೆಂದು ಭಾವಿಸಿ ಕೊರಳಲ್ಲಿ ಕಟ್ಟಿಕೊಂಡಿರುವೆಯ? ಎಂಥ ಉಚ್ಚ ಭಾವನೆಯಪ್ಪ ನಿನ್ನದು. ಸಾಕ್ಷಾತ್ ಪರಶಿವನ ಪ್ರತೀಕವಾದ ಲಿಂಗವನ್ನು ಕೊರಳಲ್ಲಿ ಕಟ್ಟಿಕೊಂಡವರು ಅದು ಕಲ್ಲೆಂದು ತಿಳಿದಿರುವಾಗ ನೀನು ಕಲ್ಲನ್ನು ಲಿಂಗವೆಂದು ಭಾವಿಸಿ ಕೊರಳಲ್ಲಿ ಕಟ್ಟಿಕೊಂಡಿರುವೆಯಲ್ಲ, ಎಂಥ ಒಳ್ಳೆ ಭಾವನೆಯಪ್ಪ ನಿನ್ನದು. ಅದನ್ನು ಆಜೀವವೂ ಪೂಜಿಸುತ್ತಿರು. ಸಕಲರನ್ನೂ ಸಮಭಾವದಿಂದ ನೋಡುವ ಸಂಗಮನಾಥನು ನಿನಗೂ ಅನುಗ್ರಹಿಸುವನು. ಅಯ್ಯ, ನಿನ್ನ ಹೆಸರೇನು?
2: ಬೇಡರ ಭದ್ರ.
1: ಜಾತಿಯ ಹೆಸರನ್ನೆತ್ತಿ ಮಾತನಾಡಿದರು. ನೀನು ಯಾವ ಜಾತಿಯವನೇ ಆಗಿರು, ಇಂದಿನಿಂದ ನೀನು ಭದ್ರನಲ್ಲ, ವೀರಭದ್ರ. ವೀರಭದ್ರಣ್ಣ, ರಾತ್ರಿ ಬಹಳವಾಗಿದೆ. ಈ ಅಪರಾತ್ರಿಯಲ್ಲಿ ಮನೆಗೆ ಹೋಗುವುದು ಬೇಡ, ಇಲ್ಲೇ ವಿಶ್ರಾಂತಿ ತೆಗೆದುಕೋ. ನಾಳೆ ಬೆಳಿಗ್ಗೆ ಹೋಗುವಿಯಂತೆ.
2: ಇನ್ನೆಲ್ಲಿಗೆ ಹೋಗಲಿ ತಂದೆ? ನನಗೆ ಯಾರೂ ಇಲ್ಲ. ಅಪ್ಪ, ನನ್ನದೊಂದು ಬೇಡಿಕೆ.
1: ಏನಪ್ಪ ಅದು?
2: ಇವತ್ತಿನಿಂದ ತಮ್ಮ ಸೇವೆ ಮಾಡಿಕೊಂಡಿರಲು ನನಗೆ ಅಪ್ಪಣೆಯಾಗಬೇಕು ನನ್ನಪ್ಪ.
1: ಆಗಲಿ, ನಿನ್ನ ಕಾಯಕ ಯಾವುದೆಂದು ನಾಳೆ ಹೇಳುತ್ತೇನೆ. ನೀಲ
0: ಸ್ವಾಮಿ,
1: ಇಂದಿನಿಂದ ಈ ವೀರಭದ್ರಣ್ಣನನ್ನು ನಿನ್ನ ಒಡಹುಟ್ಟಿದ ಸಹೋದರನೆಂದು ಭಾವಿಸು.
0: ಹಾಗೆ ಆಗಲಿ ಸ್ವಾಮಿ.

0: ಅರುಣಾ ನಿಲ್ಲು.
1: ಸಂಗಮನಾಥ,
0: ಏನದು ತಲೆಯ ಮೇಲೆ ಹೊತ್ತುಕೊಂಡಿರುವುದು?
2: ಇವು ಬಸವಣ್ಣನವರಿಗಾಗಿ ಸಿದ್ಧಪಡಿಸಿದ್ದ ಪಾದರಕ್ಷೆಗಳು ಮಧುವರಸರೆ.
0: ಏನು, ಇವು ಬಸವಣ್ಣನಿಗಾಗಿ ಸಿದ್ಧಪಡಿಸಿದ ಪಾದರಕ್ಷೆಗಳೇ?
2: ಹೌದು, ಇವುಗಳನ್ನು ನೋಡಿ, ಇವು ನನಗೆ ಸಲ್ಲತಕ್ಕವುಗಳಲ್ಲ, ಸಂಗಮನಾಥನಿಗೆ ಸಲ್ಲತಕ್ಕವುಗಳೆಂದು ಅವನಿಗೇ ಅರ್ಪಿಸಿ ಎಂದು ಕಳಿಸಿದ್ದಾರೆ.
0: ಎಲ್ಲಿ ನೋಡುವ, ಎಷ್ಟು ಅಂದವಾಗಿವೆಯಲ್ಲ ಹರಳ. ಆ ಬಸವನ ಮಾತು ಕೇಳಿ ನೀನು ಚರ್ಮದ ಜೋಡುಗಳನ್ನ ಸಂಗಮನಾಥನಿಗೆ ಅರ್ಪಿಸಲು ಹೊರಟಿರುವೆಯ?
2: ಮಧುವರಸರೆ, ಇವು ನನ್ನ ಭಕ್ತಿಯ ಕಾಣಿಕೆ.
0: ಹರಳ, ಈ ಜೋಡುಗಳು ನನಗೆ ಬೇಕಾಗಿವೆ, ಇವುಗಳನ್ನು ಮೆಟ್ಟುವ ಇಚ್ಛೆ ನನಗಾಗಿದೆ. ಹೇಳು, ಇವುಗಳ ಬೆಲೆ ಏನು?
2: ಇವುಗಳ ಬೆಲೆ, ಮಧುವರಸರೆ, ಇವುಗಳಿಗೆ ಬೆಲೆಯೇ ಇಲ್ಲ. ವಜ್ರ ವೈಢೂರ್ಯದಂತೆ ಅಮೂಲ್ಯವಾಗಿದೆ. ಬಸವಣ್ಣನವರೇ ಇವುಗಳನ್ನು ಮೆಡಲಿಲ್ಲ.
0: ಹರಳ, ಆ ಬಸವನ ಹೆಸರನ್ನು ನನ್ನ ಮುಂದೆ ಎತ್ತಬೇಡ. ಬೇಕಾದಷ್ಟು ಬೆಲೆಯನ್ನು ಕೊಟ್ಟು ಕೊಂಡುಕೊಳ್ಳುತ್ತೇನೆ. ಹೇಳು,
2: ಇವುಗಳಿಗೆ ಬೆಲೆ ಇಲ್ಲವೆಂದು ಹೇಳಿದನಲ್ಲ, ಇವು ಸಂಗಮನಾಥನಿಗೆ ಸೇರಬೇಕಾದವು. ಹಠ ಹಿಡಿದು ಕೆಡಬೇಡಿ.
0: ಎಲ್ಲಿಯ ಸಂಗಮನಾಥ, ಎಲ್ಲಿಯ ಬಸವಣ್ಣ?
2: ಶಿವಶಿವ
0: ಪಡು.
2: ಶಿವಶಿವ, ಶರಣರ ನಿಂದಿಯನ್ನು ಮಾಡಬೇಡಿ, ಶರಣರನ್ನು ನಿಂದಿಸಿ ಕೇಡಿಗೊಳಗಾಗಬೇಡಿ.
0: ನಿನ್ನ ಪುರಾಣ ಕೇಳಲಿಕ್ಕೆ ನಾನು ಬಂದಿಲ್ಲ, ಕೇಳಲು ಸಿದ್ಧನೂ ಇಲ್ಲ. ಕೊಡು ಜೋಡುಗಳನ್ನು.
2: ಬೇಡಿ ಬೇಡಿ ಮಧುವರಸರೇ, ಬೇಡಿ.
0: ಹರಳ,
2: ಸಂಗಮನಾಥ ತಂದೆ ಬಸವಣ್ಣ,
0: ಏನಾಗುತ್ತದೆ ನೋಡೇ ಬಿಡುವ.
2: ಬೇಡಿ ಬೇಡಿ ಮಧುವರಸರೇ, ಬೇಡಿ, ತುಡುಕಬೇಡಿ. ನಿಮಗೆ ಇದರಿಂದ ಒಳ್ಳೇದಾಗಲಿಕ್ಕಿಲ್ಲ. ಬೇಡಿ ಮಧುವರಸರೇ, ಬೇಡಿ.
0: ಏನಾಗುತ್ತದೆ ಮೆಟ್ಟಿ ನೋಡೇ ತೀರುತ್ತೇನೆ.
2: ಬೇಡಿ ಮಧುವರಸರೇ.
3: ಅಯ್ಯೋ ಅಯ್ಯೋ, ಅಮ್ಮ ಅಮ್ಮ, ಉರಿ ಉರಿ ಉರಿ, ಸಂಕಟ ಸಂಕಟ, ಹರಳ, ಉರಿ ಉರಿ, ಅಮ್ಮ
2: ಸಂಗಮನಾಥ.
4: ಮಂಚಣ್ಣ ಮಂತ್ರಿಗಳೇ, ವಿಶೇಷವಾದ ವರ್ತಮಾನವೇನಾದರೂ ಇರುವುದೇ?
5: ಮಹಾಪ್ರಭು, ಕಲ್ಯಾಣ ರಾಜ್ಯದ ದುಸ್ಥಿತಿಯನ್ನು ಏನೆಂದು ಹೇಳಲಿ? ಕಲ್ಯಾಣ ಪಟ್ಟಣವು ಹೊಲೆ ಮಾದಿಗರ ಪಟ್ಟಣವಾಗತೊಡಗಿದೆ.
4: ಅದಕ್ಕೆ ಕಾರಣ?
5: ದಂಡಾಧೀಶರಾದ ಬಸವಣ್ಣನವರೇ ಇದಕ್ಕೆ ಕಾರಣ. ಸಿಕ್ಕ ಸಿಕ್ಕ ಕುಲದವರಿಗೆ ಲಿಂಗ ಧಾರಣೆ ಮಾಡಿಸಿ ವೀರಶೈವ ಧರ್ಮದ ದೀಕ್ಷೆಯನ್ನು ಕೊಡಿಸುತ್ತಿರುವರು. ಇದರಿಂದ ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂದ್ರರೆಂಬ ತಾರತಮ್ಯ ಒಳಿದು ನಾಗರಿಕರ ಜೀವನ ಅಧೋಗತಿಗಿಳಿಯುತ್ತಿದೆ.
6: ಮಹಾಪ್ರಭು, ಇತ್ತಿತ್ತಲಾಗಿ ಬಸವರಾಜರು ರಾಜ್ಯ ಕಾರಭಾರದಲ್ಲಿ ಅಲಕ್ಷ್ಯ ಮಾಡುತ್ತಿದ್ದಾರೆ, ಇದರಿಂದ ಆಡಳಿತ ಶಿಥಿಲಗೊಳ್ಳುತ್ತಿದೆ.
7: ಮಹಾಪ್ರಭು, ಅವನೇ ಅವನು ಜಾತವೇದ ಮುನಿಯಂತೆ ಕಪ್ಪಡಿ ಕ್ಷೇತ್ರದಿಂದ ಇಲ್ಲಿಗೆ ಬಂದು ಬೀಡು ಬಿಟ್ಟು ಜನತೆಗೆ ದುರ್ಬೋಧನೆ ಮಾಡುತ್ತಿದ್ದಾನೆ.
4: ಜಾತವೇದ ಮುನಿ?
6: ಹೌದು ಪ್ರಭು, ಅವನು ನಮ್ಮ ಬಸವರಾಜರ ಗುರುವಂತೆ.
5: ಇದು ಅಲ್ಲದೆ ಮೊನ್ನೆ ನಡೆದ ಘಟನೆಯನ್ನು ಪಂಡಿತರು ಶೆಟ್ಟರು ಪ್ರತ್ಯಕ್ಷವಾಗಿ ನೋಡಿದ್ದಾರೆ. ಬಸವರಾಜರೇ ಮುಂದಾಗಿ ಹೊಲೆಮಾದಿಗರನ್ನು ದೇವ ಮಂದಿರ ಪ್ರವೇಶ ಮಾಡಿಸಿದರಂತೆ. ಇದರಿಂದ ರಾಜ್ಯದಲ್ಲಿ ಕ್ರಾಂತಿ ಎದ್ದಿದೆ. ಪ್ರಯುಕ್ತ ಮಹಾಪ್ರಭುಗಳು ಯೋಗ್ಯ ಕ್ರಮ ಕೈಗೊಳ್ಳಬೇಕೆಂದು ನಮ್ರತೆಯ ವಿನಂತಿ.
4: ಮಹಾಮಂತ್ರಿ ಬಸವಣ್ಣನವರೇ.
8: ಪ್ರಭು,
4: ಇವರು ಹೇಳುತ್ತಿರುವುದು ನಿಜವೇ? ಅಸತ್ಯ ಕೆಡೆಗೊಡಬೇಡಿ.
8: ಪ್ರಭು, ನಾನು ಸುಳ್ಳಾಡುವೆನೆ? ದಿಡವನೇ ನುಡಿಯುವುದು, ನುಡಿದಂತೆ ನಡೆಯುವುದು, ಪುಸಿಯೇ ನುಡಿಯುವವರನ್ನು ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ.
6: ಬಸವರಾಜರೇ, ನೀವು ಮಹಾಧೈರ್ಯಶಾಲಿಗಳು. ಆ ಹೊಲೆಮಾದಿಗರನ್ನು ಕಟ್ಟಿಕೊಂಡು ಮಂದಿರ ಪ್ರವೇಶ ಮಾಡಿಸಿದ್ದಲ್ಲದೆ ಶಿವಪ್ರಸಾದವೆಂದು ಅವರೊಡನೆ ಭೋಜನವನ್ನೂ ಮಾಡಿರುವಿರಿ. ಇದು ಧರ್ಮಸಮ್ಮತವೇ?
8: ಯಾರು ಹೊಲೆಮಾದಿಗರು?
9: ಆ ಮಚ್ಚಿಗಾರ ಹರಳ್ಯ, ಡಂಬರ ಕಕ್ಯ,
10: ಡಾಂಬರ ನರ್ಷ್ಯ, ಕೀಳಿ ಕ್ಯಾತ್ರ ತಿಮ್ಯ, ಕಿನ್ನರಿ ಬಮ್ಯ, ಇವರೆಲ್ಲ ಹೊಲೆಮಾದಿಗರಲ್ಲನ್ರಿ?
8: ಛೇ ಛೇ ಛೇ ಛೇ, ಅವರು ಹೊಲೆಮಾದಿಗರಲ್ಲ, ಶಿವ ಶರಣರು. ನಿಜವಾದ ಹೊಲೆಮಾದಿಗರು ಯಾರು ಬಲ್ಲಿರ?
6: ಯಾರು ಹೇಳ್ರಪ್ಪ?
8: ಕೊಲ್ಲುವವನೇ ಮಾದಿಗ, ಹೊಲಸು ತಿನ್ನುವವನೇ ಹೊಲೆಯ. ಕುಲವೇನು ಆ ಬಂದಿರ ಕುಲವೇನು? ಸಕಲ ಜೀವಾತ್ಮರಿಗೂ ಲೇಸನೆ ಬಯಸುವ ನಮ್ಮ ಕೂಡಲ ಸಂಗನ ಶರಣರೆಲ್ಲ ಕುಲಜರು. ಇಂಥ ಸದ್ಗುಣ ಸದಾಚಾರ ಸಂಪನ್ನರಿಗೆ ಹೊಲೆಮಾದಿಗರೆಂದು ಹೇಳುವುದು ಒಳಿತಲ್ಲ. ನಾನು ಆ ಮಹನೀಯರನ್ನು ಹೀಗೆ ತಿಳಿಯುತ್ತೇನೆ. ಅಪ್ಪನು ನಮ್ಮ ಮಾದರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹರ ಕಕ್ಕಯ್ಯ, ಚಿಕ್ಕಯ್ಯ ನಮ್ಮಯ್ಯ ಕಾಣಿರಯ್ಯ, ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ, ಎನ್ನ ನೇನಂತ ಕರೆಯಿರಯ್ಯ ನಮ್ಮ ಕೂಡಲ ಸಂಗಮ ದೇವ.
5: ದಂಡಾಧೀಶರೇ, ದೋಹರರು ಮೋಚಿಯವರು ಮೊದಲಾದ ಕೀಳು ಜಾತಿಯವರು ನಿಮಗೆ ನಮಿಸಿದರೆ ನೀವು ಪ್ರತಿಯಾಗಿ ಅವರಿಗೆ ನಮಿಸುವುದು ಯೋಗ್ಯವೇ?
8: ಅವರು ಜನಿಸಿದ ಜಾತಿ ಕೀಳಾದರು, ಅವರು ತಮ್ಮ ಆಚಾರ ವಿಚಾರಗಳನ್ನು ಶುದ್ಧೀಕರಿಸಿಕೊಂಡು ಉಚ್ಚ ಕುಲದವರನ್ನು ಮೀರಿದ್ದಾರೆ. ಅಲ್ಲದೆ ಅವರೇ ವೀರಶೈವ ಮತೋದ್ಧಾರಕರು.
6: ಆಚಾರ ವಿಚಾರವನ್ನು ಶುದ್ಧೀಕರಿಸಿಕೊಂಡ ಮಾತ್ರಕ್ಕೆ ಮೂಲ ಜಾತಿ ಏನಾದರೂ ಬದಲಾಗ್ತದೇನ್ರಿ?
8: ಏಕಾಗಬಾರದು. ನಿಮ್ಮ ಹೇಳಿಕೆಯಂತೆ ನಡೆ ನುಡಿಗಳನ್ನು ಶುದ್ಧೀಕರಿಸಿಕೊಂಡರೂ ಮೂಲ ಜಾತಿ ಬದಲಾಗುವುದಿಲ್ಲವಾದರೆ ನಿಮ್ಮ ಪೂರ್ವಜ ಋಷಿ ಮುನಿಗಳೆಲ್ಲರೂ ಸತ್ ಕುಲದಲ್ಲಿ ಹುಟ್ಟಿದವರೇ, ಹೇಳಿ ನೋಡುವ.
6: ಛೇ, ನಾನು ಹೇಳಿದ್ರೆ ನಿಜವೆನಿಸುವುದಿಲ್ಲ, ನೀವೇ ಹೇಳಿ.
4: ಪಂಡಿತರೇ, ನಿಮಗೆ ಗೊತ್ತಿದ್ದರೆ ನೀವೇ ಹೇಳಿಬಿಡಿ.
6: ಮಹಾಪ್ರಭು, ವಿಷಯ ಪ್ರಸ್ತಾಪನೆ ಆದುದು ಅವರಿಂದಲೇ, ಅವರೇ ಹೇಳಲಿ. ಅವರಿಗೆ ಆಗುವುದಿಲ್ಲವೆಂದರೆ ನಾನು ಹೇಳುತ್ತೇನೆ.
4: ಅವರಿಗೆ ಆಗುವುದಿಲ್ಲವೆಂದು ತಿಳಿದು ನೀವೇ ಹೇಳಿಬಿಡಿ.
6: ಪ್ರಭು, ಆ ವಿಚಾರ ಗಹನವಾದದ್ದು, ಹಾಗೆಲ್ಲ ಹೇಳಲು ಬರುವಂತಿಲ್ಲ.
4: ಹೌದೇ ಬಸವಣ್ಣನವರೇ, ನೀವೇ ಹೇಳಿ.
8: ಪ್ರಭುಚಿತ್ತ, ಕೇಳಿ. ವ್ಯಾಸನು ಬೆಸ್ತರ ಮಗನು, ಕೌಂಡಿಲ್ಯನು ಕ್ಷೌರಿಕನು, ದೂರ್ವಾಸನು ಮೋಚಿಯ ಮಗನು, ವಾಲ್ಮೀಕಿಯು ಬೇಡರವನು, ವಸಿಷ್ಠರು ವೇಶ್ಯ ಮಗನು. ಅಂದ ಮೇಲೆ ಇನ್ನುಳಿದವರ ಕುಲ ಜಾತಿಯನ್ನು ಎತ್ತುವುದರಲ್ಲಿ ಅರ್ಥವೇನಿದೆ? ಮಹಾಪಾಪ.
6: ಅದಕ್ಕೆ ನಾನು ಹೇಳಲಿಲ್ಲ.
7: ಅವರೆಲ್ಲ ಋಷಿಮುನಿಗಳು, ಮಹಾಮಹಿಮರು, ತಪಸ್ಸಿನ ಬಲದಿಂದ ಬ್ರಹ್ಮ ಪದವಿಯನ್ನು ಪಡೆದವರು. ಅದರಂತೆ ಈ ನಿಮ್ಮ ಜಾತಿ ವೇದ ಮುನಿ ಏನಾದರೂ ಬ್ರಹ್ಮ ಪದವಿ ಪಡೆದಿದ್ದಾರೇನ್ರಿ?
8: ಅವರು ಬ್ರಹ್ಮ ಪದವಿಯನ್ನಷ್ಟೇ ಅಲ್ಲ, ಅದಕ್ಕೂ ಮೀರಿದ ಪದವಿಯನ್ನು ಪಡೆದಿರುವರು. ಭಗವಾನ್ ಜಾತವೇದ ಮುನಿಗಳು ಮಹಾತ್ಮ ಬುದ್ಧನಂತೆ ಈಗಿನ ಚಾತುರ್ವರ್ಣ ಪದ್ಧತಿಯನ್ನು ಅಳಿಸಿ ಗುಣವಿಶಿಷ್ಟವಾದ ಸನಾತನ ಮತವನ್ನು ಬೋಧಿಸುವುದಕ್ಕಾಗಿ ಅವತರಿಸಿದ ಮಹಾಪುರುಷರು. ಹಿಂಸೆಯಿಂದ ಕೂಡಿದ ಯಜ್ಞ ಯಾಗಾದಿಗಳನ್ನು ನಿಷೇಧಿಸಿ ಶಾಂತಿ ಸಮತೆಗಳನ್ನು ಸ್ಥಾಪಿಸಲು ಬಂದಿರುವ ಮಹಾಮಾನವರು.
6: ಭಗವಾನ್ ಬುದ್ಧ ದೇವನೆತ್ತ ಈ ಜಾತವೇದ ಮುನಿಯತ್ತ, ಬುದ್ಧದೇವನ ಉದಾತ್ತ ವಿಚಾರಗಳೆತ್ತ ಈ ಜಾತವೇದ ಮುನಿಯ ಕೀಳು ವಿಚಾರವೆತ್ತ. ಅಜಗಜಾಂತರ, ಅಜಗಜಾಂತರ.
8: ಬುದ್ಧ ದೇವನು ಮೊದಲು ತನ್ನ ಧರ್ಮಕ್ಕೆ ಸೇರಿಸಿಕೊಳ್ಳಬೇಕಾದ್ರೆ ಧರ್ಮಕ್ಕೆ ಸಂಘಕ್ಕೆ ಜ್ಞಾನಿಗಳಿಗೆ ಶರಣಾಗತನಾಗಿ ನಂತರ ಕಳ್ಳತನ, ಹಿಂಸೆ, ಅಸತ್ಯ, ಅನಾಚಾರ, ಮಾದಕ ಪದಾರ್ಥ ಸೇವನೆ, ಈ ಐದು ಅನಾಚಾರಗಳನ್ನು ತ್ಯಜಿಸಬೇಕಾದ ಪಂಚ ಆಚಾರಗಳನ್ನು ಹೇಗೆ ಕಾರ್ಯರೂಪಕ್ಕಿಳಿಸಿದರೋ ಹಾಗೆ ಜಾತವೇದ ಮುನಿಗಳು ಗುರುಲಿಂಗ ಜಂಗಮರಿಗೆ ಅಧೀನರಾಗಿ ಗುರುವಿಗೆ ತನು, ಲಿಂಗಕ್ಕೆ ಮನ, ಜಂಗಮರಿಗೆ ಧನವನ್ನಿತ್ತು ಸತ್ಕರಿಸಬೇಕೆಂದು ಕಟ್ಟಳೆ ಮಾಡಿದ್ದಾರೆ.
4: ಬಸವಣ್ಣನವರೇ, ನೀವು ಪ್ರತಿನಿತ್ಯ 196,000 ಜಂಗಮರಿಗೆ ನಿತ್ಯ ದಾಸೋಹ ನಡೆಸುತ್ತಿರುವಿರಂತೆ, ನಿಜವೇ?
8: ನಿಜಪ್ರಭು. ಅದನ್ನು ಕಲ್ಯಾಣ ನಗರವೇ ಬಲ್ಲದು. ಅವರು ನಿರುದ್ಯೋಗಿಗಳಾಗಿ ಜೀವಿಸುವುದಿಲ್ಲ. ಪ್ರತಿಯೊಬ್ಬರೂ ಒಂದೊಂದು ಕಾಯಕ ಮಾಡಿ ಬಂದ ಪ್ರತಿಫಲದಿಂದ ದಾಸೋಹ ನಡೆಸುತ್ತಿದ್ದಾರೆ.
4: ಆ ನಿಮ್ಮ ಜಂಗಮ ಸ್ತೋಮ ಸೈನ್ಯವಾಗಿ ಮಾರ್ಪಡುತ್ತಿದೆಯಂತೆ, ನಿಜವೇ?
8: ಅದೂ ನಿಜ ಪ್ರಭು. ಅವರೆಲ್ಲರೂ ಸಂಗಮನಾಥನ ಸೈನಿಕರು.
4: ಆಹಾ, ಆ ಅರ್ಥದಲ್ಲೆಲ್ಲ ನಾನು ನಿಮ್ಮನ್ನು ಕೇಳಿದ್ದು. ನಿಮ್ಮ ಜಂಗಮ ಸ್ತೋಮ ಸೈನ್ಯವಾಗಿ ಮಾರ್ಪಟ್ಟು ಕಲ್ಯಾಣ ರಾಜ್ಯದ ರಾಜಮುಕುಟವನ್ನು ನಿಮ್ಮ ತಲೆಗೆ ಮೇಲಿರಿಸಲು ಪ್ರಯತ್ನಿಸುತ್ತಿದ್ದಾರೆಂಬ ವದಂತಿಗಿದೆ. ಇದಕ್ಕೇನು ಹೇಳುವಿರಿ?
8: ಏನು ಹೇಳುತ್ತಿರುವಿರಿ ಪ್ರಭು? ಕಲ್ಯಾಣದ ರಾಜಮುಕುಟ ನನಗೆ ದೊರಕಿಸಿಕೊಡುವರೇ?
6: ಹೌದು ಹೌದು, ಕಲ್ಯಾಣದ ರಾಜಮುಕುಟ ನಿಮಗೆ.
7: ನಿಜ ನಿಜ, ಆ ಲಕ್ಷಣಗಳು ನಿಮ್ಮಲ್ಲಿ ಮೊದಲಿನಿಂದಲೂ ಇವೆ.
8: ಕಲ್ಯಾಣದ ರಾಜಮುಕುಟ ನನಗೆ, ಆ ಲಕ್ಷಣಗಳು ಮೊದಲಿನಿಂದಲೂ ಇವೆ. ಜಂಗಮ ಸ್ತೋಮ ಸೈನ್ಯವಾಗಿ. ಮಹಾಪ್ರಭು, ಈ ಮಾತನ್ನು ತಾವು ನಂಬುವಿರ?
4: ಇಲ್ಲ ಇಲ್ಲ, ನಾನೆಂದಿಗೂ ಹಾಗೆ ಭಾವಿಸಿಲ್ಲ.
8: ಪ್ರಭು, ಪಿಸುಣರ ಬಾಯಿ ಕಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ. ಶಿವಕಾರುಣ್ಯದ ಶಿವಮುಕುಟದ ಬದಲು ಅರಸೊತ್ತಿಗೆಯ ಮುಳ್ಳು ಕಿರೀಟವನ್ನು ಅಪೇಕ್ಷಿಸುವಂಥ ಅಜ್ಞಾನಿಯೂ ನಾನಲ್ಲ. ಪ್ರಭು, ಮಂತ್ರಿ ಪದವಿ ಸ್ವೀಕರಿಸುವಾಗ ಹರನಾಣಿ ಇಟ್ಟು ಪ್ರತಿಜ್ಞೆ ಮಾಡಿದ್ದೇನೆ, ಈ ಬಸವನ ಸರ್ವಸ್ವವು ರಾಜರ ಹಿತಕ್ಕಾಗಿ, ರಾಜ್ಯದ ಜನತೆಯ ಸೇವೆಗೆ ಮೀಸಲು.
4: ಅದನ್ನು ನಾನು ಬಲ್ಲೆ ಬಸವೇಶ.
8: ಪ್ರಭು, ಒಂದು ಮಾತನ್ನು ಹೇಳಬಯಸುತ್ತೇನೆ. ಯಾವ ದಿನ ನನ್ನ ವಿಷಯವಾಗಿ ತಮಗೆ ಸಂದೇಹ ಬರುವುದೋ ಆ ಕ್ಷಣವೇ ಈ ಅಮಾತ್ಯಾಧಿಕಾರವನ್ನು ತ್ಯಜಿಸಿ ಕಲ್ಯಾಣ ರಾಜ್ಯವನ್ನು ಬಿಟ್ಟು ಬಹುದೂರ ಹೊರಟು ಹೋಗುತ್ತೇನೆ.
4: ಬೇಡ ಬಸವೇಶ, ಬೇಡ. ನನಗೆ ಅನುಮಾನವೂಗಿಲ್ಲ, ಅಧೈರ್ಯವೂಗಿಲ್ಲ. ಈ ಮಂತ್ರಿಮಂಡಲದವರು ನಿಮ್ಮ ಬಗ್ಗೆ ಶಂಕಿಸಿ ಅಸಂತೋಷ ವ್ಯಕ್ತಪಡಿಸಿದ್ದಾರಷ್ಟೇ. ಇವರ ಸಮಾಧಾನಕ್ಕೆ ಇಷ್ಟೊಂದು ವಿವರಣೆ ಕೇಳಬೇಕಾಯಿತು.
8: ಪ್ರಭು, ಮಂತ್ರಿಮಂಡಲವಷ್ಟೇ ಏಕೆ, ಇಡೀ ಕಲ್ಯಾಣ ಪಟ್ಟಣವೇ ಮುನಿದೇಳಲಿ. ನಾನು ನನ್ನ ಕರ್ತವ್ಯ ಬಿಟ್ಟು ಕದಲಲಾರೆ.
4: ಬಸವಣ್ಣ, ಬಸವರಾಜ, ನೀವು ಮಾಡಿದ್ದು ನಮಗೆ ಮಾನ್ಯವಿದೆ. ಧೈರ್ಯದಿಂದ ಮುನ್ನಡೆಗಿರಿ. ಪ್ರಜೆಗಳ ಅಭ್ಯುದಯವೇ ನಮ್ಮ ಸಂಪತ್ತು.
8: ಶರಣು, ಬರುವೆ.
9: ಪ್ರಭು, ನೋಡಿ ನೋಡಿ, ಬಸವಣ್ಣನವರು ಸಿಂಹಾಸನಕ್ಕೆ ನಮಸ್ಕರಿಸದೆ ತಮ್ಮ ಬೆರಳಿನಲ್ಲಿರುವ ನಂದಿ ಉಂಗರಕ್ಕೆ ನಮಸ್ಕರಿಸುತ್ತಾರೆ. ಇದು ಸಿಂಹಾಸನಕ್ಕೆ ಅಪಮಾನ ಮಾಡಿದಂತಾಗುತ್ತದೆ. ಬಸವಣ್ಣನವರು ತಮ್ಮ ಕೈಯೊಳಗಿನ ನಂದಿ ಉಂಗರವನ್ನು ತೆಗೆದಿಟ್ಟು ಸಿಂಹಾಸನಕ್ಕೆ ತಲೆಬಾಗಲೇಬೇಕು.
8: ಪ್ರಭು, ನಾನು ಸಿಂಹಾಸನದ ಅಪಮಾನಕ್ಕಾಗಿ ಹಾಗೆ ಮಾಡುವುದಿಲ್ಲ. ಸಿಂಹಾಸನವು ಸುಟ್ಟು ಹೋಗಬಾರದೆಂದು ಹಾಗೆ ಮಾಡುತ್ತಿರುವೆನು.
9: ಏನು ಬಸವಣ್ಣನವರೇ, ನಂದಿ ಉಂಗರವನ್ನು ತೆಗೆದಿಟ್ಟು ನಮಸ್ಕರಿಸಿದರೆ ಸಿಂಹಾಸನವು ಸುಡುವುದೇ?
10: ಸುಡಾಕದೇನು ಬಣಿವೇನ್ರಿ,
6: ಸುಡ್ಲಿಕ್ಕದೇನು ಹಪ್ಪಳವೇನ್ರಿ?
4: ಬಸವಣ್ಣನವರೇ, ನೀವೀಗ ಉಂಗುರವನ್ನು ತೆಗೆದಿಟ್ಟು ಸಿಂಹಾಸನಕ್ಕೆ ಮಣಿಗಲೇಬೇಕು.
8: ಪ್ರಭು, ತಾವು ಸ್ವಲ್ಪ ಹೊತ್ತು ಸಿಂಹಾಸನದಿಂದ ಕೆಳಗಿಳಿಯಬೇಕು.
10: ಬೇಡಿ ಬೇಡಿ ಮಹಾಪ್ರಭು, ಏನಾಗುವುದು ನೋಡೋಣ.
4: ಶೆಟ್ಟರೆ, ಭಟ್ಟರೆ, ನಿಮ್ಮ ಅವಿವೇಕತನವನ್ನು ಸಾಕು ಮಾಡಿ. ಬಸವಣ್ಣ, ವಿಳಂಬಬೇಕೆ?
8: ಪ್ರಭು, ನನ್ನ ವಿನಂತಿಯನ್ನು ಮಾನ್ಯ ಮಾಡಿ ಕೆಳಗಿಳಿದು ಬನ್ನಿ.
4: ಆಗಲಿ, ನಿಮ್ಮಗಿಚ್ಛೆಯಂತಾಗಲಿ.
8: ಸಂಗಮನಾಥ, ಸಂಗಮನಾಥ.
4: ಬಸವಣ್ಣ, ಬಸವರಾಜ, ಬಸವೇಶ, ಮೊದಲು ಆ ನಂದಿ ಉಂಗರವನ್ನು ತೆಗೆದುಕೊಳ್ಳಿ. ಈ ಉರಿಯನ್ನು ಶಾಂತ ಮಾಡಿ.
8: ಈಗಲಾದರೂ ತಮಗೆ ಅರ್ಥವಾಯಿತಲ್ಲ ಪ್ರಭು, ಎಲ್ಲವೂ ಸಂಗಮನಾಥನ ಇಚ್ಛೆ.
11: ಬಸವೇಶ, ಬಸವಣ್ಣ, ಬಸವರಾಜ, ನೀನು ಮಾನವನಲ್ಲ, ಆ ನಂದೀಶ್ವರನ ಅವತಾರವೇ ನಿಜ.
12: ಶರಣು, ಶರಣು ಹರಳಯ್ಯನವರೇ ಶರಣು. ಈ ಪಾಪಿ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕು. ಮಾನವ ಜಾತಿ ಒಂದೇ ಎಂಬ ಅಣ್ಣ ಬಸವಣ್ಣನವರ ತತ್ವಕ್ಕೆ ತಲೆಬಾಗಿ ಜಾತಿ ಮತ ಪಂಥದ ಬಂಧನವನ್ನು ಹರಿದೊಗೆದು ಹರಳಯ್ಯನವರೇ, ಇಂದು ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ, ನನ್ನ ಸರ್ವ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕು.
11: ಮಧುವರ್ ಸರಿ, ಸಿರಿ ಬಂದಿದೆ ಎಂಬ ಸೊಕ್ಕಿನಲ್ಲಿ ಅಂಧರಾಗಿ ಮೆರೆದರೆ ಕೇಡು ತಪ್ಪಿದ್ದಲ್ಲ. ಏನಾಗಿದೆ ನಿಮಗೆ? ನನ್ನಿಂದ ನಿಮಗೇನಾಗಬೇಕಾಗಿದೆ?
12: ಹರಳಯ್ಯನವರೇ, ಸಂಗಮನಾಥನಿಗೆ ಸಲ್ಲಬೇಕಾಗಿದ್ದ ಈ ಪವಿತ್ರವಾದ ಪಾದುಕೆಗಳನ್ನು ನಾನು ಮೆಟ್ಟಿ ಉರಿ ಉರಿದು ಸಾಯುತ್ತಿದ್ದ ನಾನು, ತಾವು ಸ್ನಾನ ಮಾಡಿ ಹರಿಯುವ ನೀರಿನಿಂದ ಸ್ನಾನ ಮಾಡಿ ನನ್ನ ಮೈ ಉರಿಯನ್ನು ಕಳೆದುಕೊಂಡೆ. ಶರಣ ಪುಂಗವ, ಗಂಗೆ, ತುಂಗೆ, ಗೋದಾವರಿ, ಸಿಂಧು, ಕಾವೇರಿ ನದಿಗಳ ತೀರ್ಥವು ಶರಣರ ಮಿಂದ ನೀರಿನ ಒಂದು ಬಿಂದುವಿಗೂ ಸರಿಯಾಗಲಾರದು. ನನ್ನದೊಂದು ವಿನಂತಿಯನ್ನು ತಾವು ಮಾನ್ಯ ಮಾಡಬೇಕು.
11: ಅದೇನು ಹೇಳಿ ಮಧುವರ ಸರಿ.
12: ಮಹಾತ್ಮರೇ, ನಾನು ಮಾಡಿದ ತಪ್ಪಿಗಾಗಿ ನನ್ನ ಮಗಳನ್ನು ನಿಮ್ಮ ಮಗನಿಗಿತ್ತು ಮದುವೆ ಮಾಡಬೇಕೆಂದಿರುವೆ.
11: ಏನು ಮಧುವರ ಸರಿ, ತಾವು ನಿದ್ರೆಯಲ್ಲಿದ್ದಂತೆ ಕಾಣುತ್ತದೆ. ಹೊಲೆಯ ಹಾರವರಲ್ಲಿ ದೇಹ ಸಂಬಂಧವೇ?
12: ಹರಳಯ್ಯನವರೇ, ನನಗೆ ಕುಲ ಬೇಕಾಗಿಲ್ಲ, ಧರ್ಮ ಬೇಕು.
11: ಮಧುವರ ಸರಿ, ಕರ್ಮ ಜಂಜಡವಾದ ಈ ಜಗತ್ತಿನಲ್ಲಿ ನೀವು ಕುಲಗೆಟ್ಟವರೆಂದು ಜನರು

0: ಸಾವಧಾನ.
1: ದಂಡಾಧೀಶ ಬಸವಣ್ಣನವರೇ, ಅಪರಾಧಿಗಳ ವಿಚಾರಣೆ ನಡೆಯಲಿ.
2: ಶಿವನಿಚ್ಛೆ. ಹರಳಯ್ಯ ಮಧುವರಸರೇ, ನ್ಯಾಯಸ್ಥಾನದ ಗೌರವಕ್ಕೆ ಚ್ಯುತಿ ಬಾರದಂತೆ ಆತ್ಮಸಾಕ್ಷಿಯಾಗಿ ಸತ್ಯವನ್ನೇ ನುಡಿಯಬೇಕೆಂದು ನ್ಯಾಯಸ್ಥಾನವು ನಿಮಗೆ ನೇಮಿಸುತ್ತದೆ.
3: ಆ ನೇಮಕ್ಕೆ ಈ ಜೀವವು ಬದ್ಧವಾಗಿದೆ.
0: ಅಸತ್ಯವನ್ನೇ ಅರಿಯದ ನಾಲಿಗೆಯು ಸತ್ಯವನ್ನೇ ನುಡಿಯುವುದು.
2: ಸಂತೋಷ. ಶರಣರೇ, ಇಂದು ನಿಮ್ಮನ್ನು ಅಪರಾಧಿಗಳೆಂದು ನ್ಯಾಯಸ್ಥಾನದಲ್ಲಿ ನಿಲ್ಲಿಸಲಾಗಿದೆ. ಇದಕ್ಕೆ ನಿಮ್ಮ ಉತ್ತರವೇನು?
3: ಸತ್ಯಾಸತ್ಯತೆಗಳನ್ನು ತಿಳಿಯದೆ ಈ ವಿಷಯದಲ್ಲಿ ನ್ಯಾಯಸ್ಥಾನವು ದುಡುಕಿತೆಂದು ನಮ್ರತೆಯಿಂದ ವಿನಂತಿ ಮಾಡಿಕೊಳ್ಳುತ್ತೇವೆ.
4: ಮಾಡಿದ ಅಪರಾಧವನ್ನು ಮುಚ್ಚಿಕೊಂಡು ಧರ್ಮದ ಕ್ರಾಂತಿಯನ್ನು ಎಬ್ಬಿಸಿ ಸಮಾಜದ ಕಟ್ಟು ಕಟ್ಟಳೆಗಳನ್ನು ಮೀರಿ ನ್ಯಾಯಸ್ಥಾನವನ್ನು ಆಕ್ಷೇಪಿಸುವ ಅಧಿಕಾರ ಅಪರಾಧಿಗಳಿಗಿರುವುದಿಲ್ಲ.
0: ನಾವು ಅಪರಾಧಿಗಳೇ ಅಲ್ಲ.
2: ನೀವು ನಿರಪರಾಧಿಗಳೆಂದು ಸಿದ್ಧ ಮಾಡಿಕೊಡುವಿರಾ?
0: ನಿಸ್ಸಂದೇಹವಾಗಿ.
3: ಮಹಾಪ್ರಭುಗಳು ನಮ್ಮ ಅಪರಾಧವೇನು ಎಂಬುದನ್ನು ನಿರೂಪಿಸುವ ಕೃಪೆಯಾಗಬೇಕು.
1: ಪಂಡಿತರೇ.
5: ಅಪ್ಪಣೆ ಮಹಾಪ್ರಭು. ಮಧುವರಸರೇ, ನೀವು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ನಿಮ್ಮ ಮಗಳನ್ನು ಅಂತ್ಯಜರಾದ ಹರಳಯ್ಯನವರ ಮಗನಿಗೆ ಕೊಟ್ಟು ವರ್ಣಾಂತರ ವಿವಾಹ ಮಾಡಿದ ಅಪರಾಧ ನಿಮ್ಮ ಮೇಲೆ ಮಂಡಿಸಲ್ಪಟ್ಟಿದೆ. ಇದಕ್ಕೆ ನೀವೇನು ಹೇಳುವಿರಿ?
3: ಇದು ಅಪರಾಧವೆಂದು ಮಂಡಿಸಿದವರಾರು?
4: ನಾನು ಮತ್ತು ಕಲ್ಯಾಣ ರಾಜ್ಯದ ಸಹಸ್ರಾರು ಪ್ರಜಾಜನರು. ಪ್ರಭು, ಕಲ್ಯಾಣದ ಪ್ರಜಾ ಸಮೂಹವೇ ಸನ್ನಿಧಿಯಲ್ಲಿ ಅರಿಕೆಯ ಪತ್ರವನ್ನು ಅರ್ಪಿಸಿದ್ದಾರೆ. ಇದು ಅಲ್ಲದೆ ಅರಮನೆಯ ಸಭಾಂಗಣದಲ್ಲಿ ತೀರ್ಪಿಗಾಗಿ ಕಾದು ನಿಂತಿದ್ದಾರೆ. ತಮ್ಮ ಅಪ್ಪಣೆಯಾದರೆ ಸನ್ನಿಧಿಗೆ ಅವರೆಲ್ಲರನ್ನೂ ಕರೆಯಿಸುವೆ.
1: ಬೇಡಿ. ಮಧುವರಸರೇ, ಹರಳಯ್ಯನವರೇ, ನಿಮ್ಮ ಮೇಲೆ ಮಂಡಿಸಿದ ಈ ಆಪಾದನೆಗೆ ನಿಮ್ಮ ಉತ್ತರವೇನು?
0: ಹೊಲೆಯ ಹಾರವರಿಬ್ಬರು ಮತಾಂತರ ಹೊಂದಿ ಒಂದೇ ಮತದವರಾಗಿ ಮದುವೆಯಾದರೆ ಅದು ಸವರ್ಣೀಯ ವಿವಾಹವೇ ಹೊರತು ವರ್ಣಾಂತರ ಮದುವೆಯಲ್ಲ.
4: ಹೌದು, ಬ್ರಾಹ್ಮಣ ಕನ್ಯೆಯು ಅಂತ್ಯಜನನ್ನು ಪ್ರೀತಿಸುವುದು ಮಹಾ ಅಪರಾಧವಲ್ಲದೆ ಮತ್ತೇನು?
0: ಪ್ರೀತಿಸಿದ ಮಾತ್ರಕ್ಕೆ ಬ್ರಾಹ್ಮಣ ಕನ್ಯೆ ಅಂತ್ಯಜನನ್ನು ಲಗ್ನವಾಗಿಲ್ಲವಲ್ಲ.
5: ಮಗಳ ಇಚ್ಛಾಪೂರ್ತಿಗೆ ಮಧುವರಸರು ಮತಾಂತರ ಹೊಂದಿರುವರೆಂದು ನಾನು ಚೆನ್ನಾಗಿ ಬಲ್ಲೆ.
4: ಕುಲದ ಮೇಲ್ಮೆಯನ್ನು ಕಡೆಗಣಿಸಿ ಮಗಳ ಮನತೃಪ್ತಿಗಾಗಿ ಪ್ರಾಜ್ಞರಾದ ಮಧುವರಸರು ಮತಾಂತರ ಹೊಂದಿರುವರೆಂದು ನಾನು ಚೆನ್ನಾಗಿ ಬಲ್ಲೆ. ಇದು ಮಹಾ ಅಪರಾಧ.
0: ನಿಮ್ಮ ದೃಷ್ಟಿಯಲ್ಲಿ ಅಪರಾಧವಾಗಿರಬಹುದು. ಪಂಡಿತರೇ, ಅಣ್ಣನವರು ಕೊಡುತ್ತಿರುವ ಶ್ರೇಷ್ಠ ಶಿವದೀಕ್ಷೆಯು ನೀವು ಕಲ್ಪಿಸಿದಂತೆ ಕಾಮುಕ ದೃಷ್ಟಿಯಿಂದ ಕೂಡಿಲ್ಲ.
5: ಇರಬಹುದು, ಆದರೂ ಇದು ವರ್ಣಾಂತರ ವಿವಾಹ. ಜಗತ್ತಿನ ಜನರ ಕಣ್ಣಿಗೆ ದೀಕ್ಷೆ ಎಂಬ ತೆರೆ ಎಳೆದಿದ್ದಾರಷ್ಟೇ.
4: ರಾಷ್ಟ್ರದ ಮಹಾಜನತೆಯ ಕೂಗನ್ನು ಕಡೆಗಣಿಸಿದಲ್ಲಿ ರಾಜ್ಯದಲ್ಲಿ ಕೋಲಾಹಲ ಏಳದಿರದು. ಇಂದಿನ ಘಟನೆಯನ್ನು ಆದರ್ಶವಾಗಿರಿಸಿಕೊಂಡು ಹೊಲೆ 18 ಜಾತಿಯು ಸಂಕರವಾಗಿ ಸಮಾಜದಲ್ಲಿ ಭೀಕರ ಸಮಸ್ಯೆಗಳು ಉದ್ಭವಿಸಬಹುದು. ರಾಷ್ಟ್ರದ ಸುವ್ಯವಸ್ಥೆಯನ್ನು ಕಾಪಾಡಬಲ್ಲ ಮಹಾದಂಡಾಧೀಶರೇ, ಇಂತಹ ಅನಾಚಾರಕ್ಕೆ ಆಶ್ರಯವಿತ್ತಿರುವುದು ನಾಡಿನ ದುರ್ದೈವವೇ ಸರಿ.
1: ಮಹಾಮಂತ್ರಿ ಬಸವಣ್ಣನವರೇ, ಇದಕ್ಕೆ ತಮ್ಮ ಅಭಿಪ್ರಾಯವೇನು?
2: ಕೇವಲ ವಿವಾಹ ಕಾರಣಕ್ಕಾಗಿ ಮತಾಂತರ ಹೊಂದಿರುವರೆಂದು ಹೇಳುವ ಮಂಚಣ್ಣನವರ ನುಡಿ ತತ್ವಕ್ಕೆ ವಿರೋಧ. ವರ್ಣಾಂತರ ವಿವಾಹವೆಂದು ಹೇಳುವ ಪಂಡಿತರ ಮಂಡನೆ ತತ್ವಕ್ಕೆ ಅಪಹಾಸ್ಯ.
1: ಅಂದರೆ ಇವರು ನಿರಪರಾಧಿಗಳೆಂದು ನಿಮ್ಮ ಅಭಿಪ್ರಾಯವೇನು?
2: ನಿಸ್ಸಂದೇಹವಾಗಿ.
4: ನ್ಯಾಯನಿಷ್ಠುರರಾದ ಮಹಾಮಂತ್ರಿಗಳು ಪಕ್ಷಪಾತಿಗಳಾಗಬಾರದು.
2: ಮಂಚಣ್ಣನವರೇ, ಎಂಥ ಪ್ರಸಂಗ ಬಂದರೂ ಮಹಾಮಂತ್ರಿಯ ಪೀಠಕ್ಕೆ ಕಳಂಕ ತರಲಾರೆ, ಸಿಂಹಾಸನದಿಂದ ಸಿಗುವ ಗೌರವಕ್ಕೆ ಗರ್ವ ಪಡಲಾರೆ, ಹೊನ್ನು ಮಂಡಿನಾಶಿಗಾಗಿ ಮನಬಂದಂತೆ ವರ್ತಿಸಲಾರೆ, ಪ್ರಜಾ ಜನತೆಯ ಕತ್ತು ಕೊಯ್ಯಲಾರೆ, ತತ್ವವನ್ನು ಬಿಟ್ಟು ನುಡಿಯುವುದಿಲ್ಲ. ಪ್ರಭು, ನೀವು ಕೂಡ ನನ್ನನ್ನು ಪಕ್ಷಪಾತಿ ಎಂದು ನಿರ್ಧರಿಸಿದಲ್ಲಿ.
1: ಹಾ, ತಡೆಯಿರಿ ಬಸವೇಶ. ಮುಂದಿನ ನುಡಿಯನ್ನು ನಾನು ಕೇಳಬಯಸುವುದಿಲ್ಲ. ನಿಮ್ಮ ತತ್ವವು ಎಂತಹುದೇ ಇರಲಿ, ಇಂದು ಅದು ಪ್ರಜಾಕ್ರಾಂತಿಗೆ ಕಾರಣವಾಗಿದೆ. ಬಹುಸಂಖ್ಯಾತರ ಕೂಗನ್ನು ರಾಜಧರ್ಮವು ಎಂದಿಗೂ ನಿರಾಕರಿಸುವುದಿಲ್ಲ.
2: ಪ್ರಭು, ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಎಂಬ ಅಲ್ಪ ಕಾರಣಕ್ಕಾಗಿ ರಾಜಶಾಸನವು ಮುಂದುವರಿಯುವುದಾದರೆ ನಿತ್ಯದ ಹೊಣೆಗಾರಿಕೆ ರಾಜಧರ್ಮಕ್ಕೆ ಇಲ್ಲವೆಂದಾಯಿತು. ಪ್ರಭು, ತತ್ವದಲ್ಲಿ ಪ್ರಜಾಗಣದ ಹಿತವಿದೆ, ಪ್ರಜಾಗಣದ ಹಿತದಲ್ಲಿ ತತ್ವ ಹುದಿಗಿದೆ. ಅಲ್ಲದೆ ದಯವೇ ಧರ್ಮದ ಮೂಲವೆಂಬುದನ್ನರಿತ ಮಹಾಪ್ರಭುಗಳು ಇವರನ್ನು ಮನ್ನಿಸಬೇಕೆಂದು ವಿನಂತಿಸಿಕೊಳ್ಳುವೆ.
1: ಬಸವೇಶ, ನನಗಾಗಿ ನಾನು ರಾಜ್ಯ ಆಳುತ್ತಿಲ್ಲ, ಪ್ರಜೆಗಳಿಗಾಗಿ, ಪ್ರಜೆಗಳ ಸುಖ ಶಾಂತಿಗಳಿಗಾಗಿ ನನ್ನ ಆಳ್ವಿಕೆ. ಬಸವಣ್ಣ, ತಮ್ಮ ಮಾತನ್ನು ನಾನು ಅಲ್ಲಗಳೆಯುತ್ತಿರುವೆನೆಂದು ಭಾವಿಸಬೇಡಿ. ನಿಮ್ಮ ಬಗ್ಗೆ ನನಗೆ ಅಪಾರ

0: ಪ್ರೇಮವಿದೆ, ಆದರೆ ರಾಜಧರ್ಮವು ಬಹು ಕಠೋರವಾದದ್ದು, ಅದಕ್ಕೆ ಅಪರಾಧಿಗಳಿಗೆ ಶಿಕ್ಷೆಯಾಗಲೇಬೇಕು.
1: ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ.
0: ಅದನ್ನು ನಾನು ಬಲ್ಲೆ.
1: ಇದೇ ಕೊನೆಯ ನಿರ್ಧಾರವೇ?
0: ಅಹುದು ಬಸವಣ್ಣನವರೇ, ಈ ವಿಷಯದಲ್ಲಿ ನೀವು ನಿಮ್ಮ ಛಲವನ್ನು ಬಿಡಲೇಬೇಕು. ಇನ್ನು ಮುಂದೆ ಧಾರ್ಮಿಕ ಆಂದೋಲನೆಯ ಕಾರ್ಯದಲ್ಲಿ ನೀವು ಸಹಕರಿಸಿದ್ದಾದರೆ ನಿಮಗೆ ಕೂಡಲ ಸಂಗಮನಾಥನ ಮೇಲೆ ಆಳೆಯಾಗಿದೆ.
1: ಪ್ರಭು, ತಾವು ದೊರಕಿದಿರಿ, ಅನರ್ಥವಾಯಿತು. ದೊರೆಯೇ, ಇನ್ನೂ ಅವಕಾಶವಿದೆ, ಆಣೆಯನ್ನು ಹಿಂತೆಗೆದುಕೊಳ್ಳಿ.
2: ಮಹಾಮಂತ್ರಿಗಳೇ, ಶಾಸನವನ್ನು ಉಲ್ಲಂಘಿಸಿ ಮಹಾಪ್ರಭುಗಳ ವಿರುದ್ಧ ಮಾತನಾಡುವುದು ತಮ್ಮ ವ್ಯಕ್ತಿತ್ವಕ್ಕೆ ಶೋಭಿಸದು.
1: ಮಂಚಣ್ಣನವರೇ, ಪ್ರಭುತ್ವದೊಂದಿಗೆ ಮಹಾಮಂತ್ರಿ ಪದವಿಯು ಸತ್ಯಭ್ರಷ್ಟವಾಗದಂತೆ ನೋಡಿಕೊಳ್ಳುವುದು ನನ್ನ ಕರ್ತವ್ಯ ಮತ್ತು ಧರ್ಮ.
0: ದಂಡಾಧೀಶರೇ, ನಾನು ಈಗ ಕೇವಲ ಬಿಜ್ಜಳನಲ್ಲ, ಕಲ್ಯಾಣ ರಾಷ್ಟ್ರದ ಮಹಾಮಂಡಲೇಶ್ವರನೆನ್ನುವುದು ನಿಮ್ಮ ಲಕ್ಷ್ಯದಲ್ಲಿರಲಿ.
1: ಮಹಾಪ್ರಭು, ನನ್ನಿಂದ ಶರಣ ದ್ರೋಹ ಮಾತ್ರ ಎಂದಿಗೂ ಆಗದು.
0: ಹಾಗಾದರೆ ನಾವೀಗ ಅನಿವಾರ್ಯವಾಗಿ
1: ಮಹಾಮಂತ್ರಿ ಪದವಿಯನ್ನು ತ್ಯಜಿಸಲು ನಾನೂ ಸಿದ್ಧ. ಮಂತ್ರಿ ಪದವಿಯ ಆಸೆಗಾಗಿ ತತ್ವಕ್ಕೆ ತಿಲಾಂಜಲಿಯನ್ನು ನೀವುವನು ನಾನಲ್ಲ. ಮಹಾಪ್ರಭು, ಈಗಲೇ ತಾವಿತ್ತ ಮಂತ್ರಿ ಪದವಿಯನ್ನು ತಿರುಗಿ ತಮಗೊಪ್ಪಿಸುತ್ತಿದ್ದೇನೆ. ಸ್ವೀಕರಿಸಿ.
0: ಬಸವೇಶ, ಬಸವಣ್ಣ, ಬಸವರಸ, ದುಡುಕದಿರಿ. ಈ ಜನಗಳ ಸಂಘದಿಂದ ನಿಮಗಾವ ಲಾಭ?
1: ಕೈವಲ್ಯ. ಪ್ರಭು, ಬರುತ್ತೇನೆ. ಶರಣ ದ್ರೋಹವಾಗುವುದನ್ನು ನಾನು ನೋಡಲಾರೆ, ಕೇಳಲಾರೆ, ಸಹಿಸಲಾರೆ. ಅದಕ್ಕಾಗಿ ಮಹಾಮಂತ್ರಿ ಪದವಿಯನ್ನು ತ್ಯಾಗ ಮಾಡಿ ಕಲ್ಯಾಣ ರಾಜ್ಯವನ್ನು ಬಿಟ್ಟು ದೂರ, ಬಹುದೂರ ಹೋಗುತ್ತೇನೆ.
0: ಬಸವಣ್ಣ ಹೋಗಬೇಡಿ, ಬಸವೇಶ, ಬಸವರಾಜ ಹೋಗಬೇಡಿ.
1: ಕ್ಷಮಿಸಿ, ಬರುತ್ತೇನೆ. ಎಲ್ಲರಿಗೂ ಶರಣ, ಶರಣ.
3: ಬಸವೇಶ, ಬಸವರಸ, ಬಸವಣ್ಣ, ನಮ್ಮನ್ನು ಬಿಟ್ಟು ಹೋಗುವೆಯಾ?
0: ಬಸವೇಶ, ಬಸವಣ್ಣ, ಬಸವರಾಜ, ಕಲ್ಯಾಣವನ್ನು ಕತ್ತಲನ್ನಾಗಿ ಮಾಡಿ ಹೋದಿರ. ಅಹುದು, ಅಹುದು, ಧರ್ಮ ರಕ್ಷಣೆಗಾಗಿ ಮತ್ತೊಮ್ಮೆ ಕಲ್ಯಾಣದಲ್ಲಿ ಇಂತಹ ಕ್ರಾಂತಿ ಆಗದಂತೆ ತಡೆಗೆಲು ಅಪರಾಧಿಗಳಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿದೆ.
1: ಆಯಿತು, ಕಲ್ಯಾಣದ ಕ್ರಾಂತಿ ಆಯಿತು, ಶರಣ ದ್ರೋಹವಾಯಿತು, ಬಿಜ್ಜಳ ಪ್ರಭುವಿನ ಕೊಲೆಯಾಯಿತು. ನೀಲಾಂಬಿಕೆ, ನನಗಿಂತ ಮೊದಲೇ ಸಂಗಮನಾಥನಲ್ಲಿ ಐಕ್ಯವಾದಳು. ಕಲ್ಯಾಣವು ಮೆರೆಯಿತು, ಕಲ್ಯಾಣವು ಮರೆಯಿತು. ಕಲ್ಯಾಣಕ್ಕಾಗಿಯೇ ನಾನು ಬಂದೆ, ನನಗಾಗಿ ಚನ್ನಬಸವಣ್ಣ ಬಂದ, ನಮ್ಮೆಲ್ಲರಿಗಾಗಿ ಪ್ರಭುದೇವರು ಬಂದರು. ಪ್ರಭುದೇವರಿಗಾಗಿ ಸಮಸ್ತ ಶಿವಲೋಕವೇ ಬಂದು ಒಂದುಗೂಡಿತು. ಕೆಲ ದಿನ ಕಲ್ಯಾಣವು ಪ್ರಣತಿಯಾಗಿತ್ತು, ನಾನು ತೈಲವಾಗಿದ್ದೆ, ಚನ್ನಬಸವಣ್ಣ ಭಕ್ತಿಯಾಗಿದ್ದ, ಪ್ರಭುದೇವರು ಜ್ಯೋತಿಯಾಗಿದ್ದರು. ಪ್ರಣತಿ ಒಡೆಯಿತು, ತೈಲ ಹೊರತಿತ್ತು, ಜ್ಯೋತಿ ಬಯಲಾಗಿತ್ತು. ಬರುವೆ, ಬರುವೆ ಭಕ್ತ ಬಂಧುಗಳೇ, ಶಿವಧರ್ಮವನ್ನು ಬಿಡದೆ ಕಾಪಾಡಿರಿ. ಇದೆನ್ನ ಕೊನೆಯ ನಿರೂಪ. ಶಂಭೋ ಹರ ಹರ ಮಹಾದೇವ.

0: ಇದುವರೆಗೂ ನೀವು ಇಣಗಿ ಬಾಳಪ್ಪನವರ ಕ್ರಾಂತಿಯೋಗಿ ಬಸವಣ್ಣ ನಾಟಕವನ್ನು ಕೇಳಿದ್ದೀರಿ. ಈಗ ರೇಡಿಯೋ ಶಿವಮೊಗ್ಗ 90.8 FM ಕಾರ್ಯಕ್ರಮಗಳು ಮುಂದುವರೆಯಲಿವೆ.
1: ಏನಣ್ಣ, ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
2: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
1: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ.
2: ಏನು ಏನು ವಿಷಯ?
1: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
3: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ವಚನಗಳನ್ನು ಕೇಳಲಿದ್ದೀರಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಏನಕ್ಕ ಮಾರ್ಕೆಟ್ ಗೊತ್ತಾ ಇದೆಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೆ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ನೀವು ಕೇಳ್ತಾ ಇದೀರ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ. ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
0: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.